ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

0: ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಅಕ್ಟೋಬರ್ 3 ಶನಿವಾರ. ಪರಾಭವ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣಪಕ್ಷ, ಸಪ್ತಮಿ ತಿಥಿ, ಆರಿದ್ರ ನಕ್ಷತ್ರ, ವರಿಯಾನ್ ಯೋಗ, ಭವ ಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನ ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ SH ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಪರಿಸರ ಪರಿಚಯ ಕಾರ್ಯಕ್ರಮ ಇದ್ದು ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆಯ ಬಗ್ಗೆ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮ ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನ ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದಾಗಿದೆ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯದಲ್ಲಿ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತದ ಕಾವ್ಯ ವಾಚನ ಡಾಕ್ಟರ್ ಪಿರಾಜೆ, ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ವಿಜಯ SH ಅವರು ತಿಳಿಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ ಇದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30 0 to Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ ಅವರು. ರಾತ್ರಿ 8:20 ರೈತನ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ರಾತ್ರಿ 8:30 to 9:30 ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5:00 ಭಕ್ತಿಗೀತೆ ಕಾರ್ಯಕ್ರಮವೂ ಮೂಡಿಬರಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಒಂದು ಮೌಲ್ಯಧಾರಿತ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ತಾಮ್ರದ ಕೊಡ ಬಾವಿಯಲ್ಲಿ ಇಳಿದಾಗ ಬಾಗಿ ತನ್ನೊಳಗೆ ಪೂರ್ಣ ನೀರು ತುಂಬಿಕೊಂಡು ಮೇಲೆ ಬರುತ್ತೆ. ಆದ್ರೆ ಪ್ಲಾಸ್ಟಿಕ್ ಕೊಡ ಹಾಗಲ್ಲ, ನೀರು ತುಂಬಿಸಲು ಪ್ರಯಾಸ ಪಡಬೇಕು. ಅದು ತುಂಬಿದ್ರೂ ಚೂರು ಕಡಿಮೆಯಾಗಿಯೇ ಮೇಲೆ ಬರುತ್ತೆ. ಈಗ ಯಾವುದು ಬಾಗುತ್ತದೋ ಅದು ಪೂರ್ಣ ತುಂಬಿಕೊಳ್ಳುತ್ತೆ, ಯಾವುದು ಬಾಗೋದಿಲ್ವೋ ಅದು ಅಪೂರ್ಣವೇ ಆಗುತ್ತೆ. ಇದೇ ಬದುಕಿನ ಸತ್ಯವೂ ಕೂಡ ಸ್ನೇಹಿತರೆ. ನೈವೇದ್ಯಕ್ಕೆ ನಾವು ಭತ್ತದ ಅಕ್ಕಿಯ ಅನ್ನವನ್ನೇ ಶ್ರೇಷ್ಠ ಅಂತ ಹೇಳ್ತೀವಿ. ಜೋಳದ ರೊಟ್ಟಿ ನೈವೇದ್ಯ ಮಾಡೋದಿಲ್ಲ, ಕಾರಣ ಭತ್ತದ ತೆನೆಗಳು ತನಗೆ ಜನ್ಮ ನೀಡಿದ ಭೂತಾಯಿಗೆ ತಲೆ ಬಾಗಿಸುತ್ತೆ. ಆದ್ರೆ ಜೋಳದ ತೆನೆ ಕಾಳು ತುಂಬಿಕೊಂಡ್ರೂ ಸಹ ಯಾವ ಕಾರಣಕ್ಕೂ ಭೂಮಿಗೆ ತಲೆ ಬಗ್ಗಿಸದೆ ಆಕಾಶ ನೋಡುತ್ತಾ ನಿಲ್ತಾವೆ. ಇದರರ್ಥ ಇಷ್ಟೇ, ಸಂಸ್ಕೃತಿಗೆ, ಸಂಪ್ರದಾಯಕ್ಕೆ, ಗುರು ಹಿರಿಯರಿಗೆ, ಆ ಭಗವಂತನಿಗೆ, ಭೂತಾಯಿಗೆ, ದೇಶಕ್ಕೆ ಹಾಗೂ ಹಲವು ಪೂಜ್ಯರಿಗೆ ತಲೆ ಬಾಗುವುದನ್ನ ನಾವು ಕಲಿಬೇಕಾಗುತ್ತೆ. ಆಗ್ಲೇ ಮನುಷ್ಯನ ವ್ಯಕ್ತಿತ್ವ ಬೆಳೆಯೋದು. ಅಹಂಕಾರ ಅಧಿಕಾರ ಶಾಶ್ವತವಲ್ಲ, ನಾನು ಎಂಬ ಗರ್ವ ತನ್ನೊಡಲನ್ನೇ ಸೇರುತ್ತೆ. ಕೋಪ, ಅಪಹಾಸ್ಯ, ಅವಮಾನ, ದರ್ಪ ಹಾಗೂ ಭ್ರಷ್ಟತೆ ಮನುಷ್ಯನ ಸರ್ವನಾಶಕ್ಕೆ ಕಾರಣ ಅಲ್ವಾ? ಎಲ್ಲವನ್ನು ನೋಡ್ತಾ ಇರೋ ಆ ಭಗವಂತ ಅಲ್ಲಿ ಕೂತ್ಕೊಂಡು ನಮ್ಮ ಆಟವನ್ನು ಕೂಡ ನೋಡ್ತಾ ಇರ್ತಾನೆ. ಇದು ಅವನ ಮೈದಾನ, ನಾವಿಲ್ಲಿ ಆಟಗಾರರಷ್ಟೇ ಸ್ನೇಹಿತರೆ. ಈ ಒಂದು ಸತ್ಯದ ಅರಿವಾಗ್ಬೇಕಾಗಿದೆ. ಜಾಸ್ತಿ ಓದಿದ್ದೀನಿ ಅನ್ನೋ ಗರ್ವ ಬೇಡ, ಓದೋದಕ್ಕೆ ಸಾಗರದಷ್ಟಿರುತ್ತೆ. ನಾನೆಲ್ಲವನ್ನು ಬರೆಯುತ್ತೇನೆ ಎನ್ನುವ ಅಹಂ ಬೇಡ. ದಿನಕ್ಕೆ ಸಾವಿರಾರು ಪುಸ್ತಕಗಳು ಮುದ್ರಣವಾಗ್ತಾನೆ ಇರುತ್ತೆ. ಇಲ್ಲಿ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ. ಮಗುವಿನಿಂದ ಗುರು ಹಿರಿಯರವರೆಗೂ ನಾವಿನ್ನೂ ಕಲಿಯೋದು ತುಂಬಾ ಇದೆ ಸ್ನೇಹಿತರೆ. ಇಷ್ಟೇ ಮುಗೀತು, ರಾತ್ರಿ ಆಯ್ತು ಅಂತ ತಿಳಿದರೆ ಇನ್ನೆಲ್ಲೋ ಬೆಳಕಿನ ಆರಂಭವಾಗಿರುತ್ತೆ ಅಲ್ವಾ? ಸೊ ನೀವು ಸಾಗುವ ಪಥ ಹೊಸ ಹೊಸ ಪಾಠಗಳನ್ನ ಕಲಿಸ್ತಾ ಅನುಭವಗಳನ್ನ ನೀಡ್ತಾ ಸಾಗುತ್ತೆ. ಕೆಟ್ಟದ್ದನ್ನ ಒಳ್ಳೆಯದನ್ನ ಆಯ್ಕೆ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಯಾಕಂದ್ರೆ ಪ್ರತಿಯೊಂದಕ್ಕೂ ಫಲಾಫಲ ನಮಗಿರುತ್ತೆ. ಆದ್ರಿಂದ ಯೋಚಿಸಿ ನಡಿಬೇಕು, ಆಲೋಚಿಸಿ ನುಡಿಬೇಕು. ಗುರು ಕಲಿಸಿದ ವಿದ್ಯೆ, ತಾಯಿ ನೀಡಿದ ಮಮತೆ, ತಂದೆ ಹೇಳಿದ ಸಲಹೆ, ಕಿರಿಯರು ನೀಡಿದ ಪ್ರೀತಿ, ರೈತ ಕೊಟ್ಟ ಅನ್ನ, ಯೋಧ ನೀಡಿದ ರಕ್ಷಣೆ, ನಿಮ್ಮನ್ನ ಹೊತ್ತ ಭೂತಾಯಿ, ನಿಮಗೆ ಭಾಷೆ ಸಂಸ್ಕೃತಿ ಕಲಿಸಿದ ನಾಡು, ದೇಶ ಕಷ್ಟಕಾಲದಲ್ಲಿ ಜೊತೆಯಾದ ಸ್ನೇಹ ಬಾಂಧವ್ಯಗಳನ್ನ ಯಾವತ್ತಿಗೂ ಮರೆಯದಿರಿ. ಬದುಕಿನಲ್ಲಿ ಬಾಗುವುದನ್ನ ಕಲಿಯಿರಿ, ಬದುಕುವುದನ್ನ ಕಲಿಯಿರಿ ಅಂತ ಹೇಳ್ತಾ ಈ ಒಂದು ಮೌಲ್ಯಧಾರಿತ ಮಾತು ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಜೀವನದ ಓಟದಲ್ಲಿ ಕೆಲವು ಸರಿ ಕತ್ತಲು ಕವಿದಂತೆ ಭಾಸವಾಗ್ತಾ ಇರತ್ತೆ ಅಲ್ವಾ? ಆದ್ರೆ ಆ ಕತ್ತಲನ್ನ ದೂರ ಮಾಡಿ ಬೆಳಕು ನೀಡುವವರು ನಮ್ಮ ಸುತ್ತಲೇ ಇರ್ತಾರೆ. ಅವರು ನಮ್ಮ ಸ್ನೇಹಿತರಾಗಿರಬಹುದು ಅಥವಾ ನಮ್ಮ ಕುಟುಂಬದವರಾಗಿರಬಹುದು. ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಥೆಯ ಮುಖ್ಯ ಪಾತ್ರದ ಹೆಸರು ಅರ್ಜುನ್. ಅರ್ಜುನ್ ಒಬ್ಬ ಪ್ರತಿಭಾವಂತ ಯುವಕ. ಆದ್ರೆ ಕಳೆದ ಕೆಲವು ತಿಂಗಳುಗಳಿಂದ ಆತ ತನ್ನ ಕೆಲಸದಲ್ಲಿ ಎದುರಾದ ವೈಫಲ್ಯಗಳಿಂದಾಗಿ ತುಂಬಾ ಡಿಪ್ರೆಷನ್ಗೆ ಒಳಗಾಗಿದ್ದ. ಯಾರ ಜೊತೆನೂ ಮಾತಾಡ್ತಾ ಇರ್ಲಿಲ್ಲ, ಮನೆಯಲ್ಲೇ ಒಂದ್ ರೂಮ್ನಲ್ಲಿ ಸೇರ್ಕೊಂಡ್ಬಿಡ್ತಿದ್ದ. ಒಂದು ದಿನ ಅರ್ಜುನನ ತಾಯಿ ಸುಮತಿ ಕೋಣೆಯ ಹತ್ತಿರ ಬಂದು ನಿಂತರು. ದೊಡ್ಡದಾಗಿ ಮಾತನಾಡಲಿಲ್ಲ, ಅವನ ಮೇಲೆ ಕೋಪವನ್ನು ಸಹ ಮಾಡಿಕೊಳ್ಳಲಿಲ್ಲ. ಬದಲಾಗಿ ಅರ್ಜುನನಿಗೆ ಇಷ್ಟವಾದ ಬಿಸಿ ಬಿಸಿ ಕಾಫಿ ಮತ್ತು ಅವನ ಬಾಲ್ಯದ ನೆಚ್ಚಿನ ಬಿಸ್ಕೆಟ್ಗಳನ್ನ ತಂದಿಟ್ಟರು. ಇದೇನು ಅರ್ಜುನ್, ಕಾಫಿ ತಣ್ಣಗಾಗ್ತಾ ಇದೆ, ಇಷ್ಟೆಲ್ಲಾ ಟೆನ್ಷನ್ ಇದ್ದಾಗ ಒಂದು ಸಣ್ಣ ಬ್ರೇಕ್ ತಗೋಬೇಕು ಕಣೋ ಅಂತ ಹೇಳಿ ಹೊರಡ್ತಾರೆ. ಆದ್ರೆ ಆ ದಿನ ಸುಮ್ಮನೆ ಕಾಫಿ ಕುಡಿದ ಅರ್ಜುನನಿಗೆ ತಾಯಿಯ ಆ ಸಣ್ಣ ಕಾಳಜಿಯ ಸ್ಪರ್ಶ ಸ್ವಲ್ಪ ಸಮಾಧಾನ ನೀಡುತ್ತೆ. ಅದೇ ವಾರದಲ್ಲಿ ಅರ್ಜುನನ ಬಾಲ್ಯದ ಸ್ನೇಹಿತೆ ಪ್ರಿಯಾಂಕಾ ಆತನಿಗೆ ಒಂದು ಮೆಸೇಜ್ ಕಳಿಸ್ತಾಳೆ. ಅದರಲ್ಲಿ ಏನಿತ್ತು ಗೊತ್ತಾ ಸ್ನೇಹಿತರೆ? ಅರ್ಜುನ್, ನಿನ್ನ ಹಳೆ ಕಾಲೇಜಿನ ಪ್ರಾಜೆಕ್ಟ್ ಬಗ್ಗೆ ನನಗೆ ಒಂದು ಡೌಟ್ ಇದೆ. ನೀನೊಬ್ಬನೇ ಅದನ್ನ ಚೆನ್ನಾಗಿ ಮಾಡ್ತಿದ್ದೆ, ಆ ಬಗ್ಗೆ ಒಂದು 15 ನಿಮಿಷ ನಿನ್ ಜೊತೆ ಮಾತಾಡಬಹುದಾ ಅಂತ ಕೇಳ್ತಾಳೆ. ಆಗ ಅರ್ಜುನನಿಗೆ ಅಷ್ಟೊಂದು ಆಸಕ್ತಿ ಇರ್ಲಿಲ್ಲ, ಆದ್ರೆ ಸಹಾಯ ಮಾಡ್ಲೇಬೇಕು ಅಂತ ಅನ್ಕೊಂಡು ಅವನೇ ಕರೆ ಮಾಡಿದ. ಆಗ ಪ್ರಿಯಾಂಕಾ ನಿಜವಾಗ್ಲೂ ಕೂಡ ಅವನಿಗೆ ಏನೂ ಸಹಾಯ ಕೇಳಿರ್ಲಿಲ್ಲ. ಬದಲಿಗೆ ಅರ್ಜುನನ ಹಳೆಯ ಸಾಧನೆಗಳನ್ನ ನೆನಪಿಸಿ ಆತನ ಪ್ರಾಜೆಕ್ಟ್ನಲ್ಲಿದ್ದ ಸೃಜನಶೀಲತೆಯನ್ನ ಹೊಗಳಿದಳು. ಅರ್ಜುನ್, ನೀನು ತುಂಬಾ ಟ್ಯಾಲೆಂಟೆಡ್ ಗಾಯಕನೋ, ಒಂದೇ ಒಂದು ವೈಫಲ್ಯಕ್ಕೆ ನೀನು ಸುಮ್ಮನಾಗಬಾರದು ಅಂತ ಪ್ರೋತ್ಸಾಹಿಸ್ತಾಳೆ. ತಾಯಿ ನೀಡಿದ ಕಾಫಿ ಮತ್ತು ಸ್ನೇಹಿತೆ ಪ್ರಿಯಾಂಕಾ ನೀಡಿದ ಪ್ರಶಂಸೆಯ ಮಾತುಗಳು, ಇವು ಸಣ್ಣ ವಿಷಯಗಳಾಗಿದ್ರೂ ಕೂಡ ಅರ್ಜುನನಿಗೆ ಬಹಳ ದೊಡ್ಡ ಪರಿಣಾಮ ಬೀರಿತು ಸ್ನೇಹಿತರೆ. ಆ ಪ್ರೀತಿ ಮತ್ತು ವಿಶ್ವಾಸ ಆತನಿಗೆ ಮತ್ತೆ ಹೋರಾಡುವ ಶಕ್ತಿಯನ್ನ ತುಂಬಿದವು. ಅವನು ನಿಧಾನವಾಗಿ ತನ್ನ ರೂಮಿನಿಂದ ಹೊರಗ್ಬಂದ, ತನ್ನ ಹಳೆಯ ಹವ್ಯಾಸಗಳನ್ನು ಪುನಃ ಶುರು ಮಾಡಿದ. ಕೆಲವೇ ದಿನಗಳಲ್ಲಿ ಹೊಸ ಹುರುಪಿನೊಂದಿಗೆ ಮತ್ತೆ ಕೆಲಸ ಹುಡುಕಿ ಯಶಸ್ಸನ್ನ ಕಂಡುಕೊಂಡ. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ನಮ್ಮ ಸುತ್ತಮುತ್ತಲಿನವರ ಜೀವನದಲ್ಲಿ ದೀಪವಾಗೋದಕ್ಕೆ ದೊಡ್ಡ ಸಾಹಸಗಳನ್ನೇನೂ ಮಾಡಬೇಕಾಗಿಲ್ಲ. ಸುಮತಿಯವರು ಕಾಫಿ ಕೊಟ್ಟಂತೆ, ಪ್ರಿಯಾಂಕಾ ಅವರು ಪ್ರೀತಿಯಿಂದ ಮಾತನಾಡಿದಂತೆ, ನಮ್ಮ ಸಣ್ಣ ಸಣ್ಣ ಕಾರ್ಯಗಳು, ನಮ್ಮ ಕಾಳಜಿ, ನಮ್ಮ ವಿಶ್ವಾಸದ ಮಾತುಗಳು ಕೂಡ ಒಬ್ಬ ವ್ಯಕ್ತಿಯ ಜೀವನದ ಕತ್ತಲನ್ನ ದೂರ ಮಾಡಿ ಆತನಿಗೆ ಹೊಸ ಬೆಳಕನ್ನ ತೋರಿಸಬಹುದು. ಸೊ ನೀವು ಕೂಡ ನಿಮ್ಮ ಸುತ್ತಲಿರುವ ಸ್ನೇಹಿತರು ಆಗಿರಬಹುದು ಅಥವಾ ಕುಟುಂಬದವರಾಗಿರಬಹುದು, ಅವರ ಬಾಳಲ್ಲಿ ಒಂದು ಸಣ್ಣ ದೀಪವಾಗೋದಕ್ಕೆ ಪ್ರಯತ್ನಿಸಿ. ಪ್ರೀತಿ, ವಿಶ್ವಾಸ ಮತ್ತು ಪ್ರೋತ್ಸಾಹವೇ ನಾವು ನೀಡಬಹುದಾದಂತಹ ಅತ್ಯಂತ ಅಮೂಲ್ಯವಾದ ಉಡುಗೊರೆ ಅಂತಾನೆ ಹೇಳ್ಬಹುದು. ಈ ಸ್ಫೂರ್ತಿದಾಯಕ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ದಿನವೂ ನೂರಾರು ಮುಖಗಳನ್ನ ನೋಡ್ತಾ ಇರ್ತೀವಿ ಅಲ್ವಾ? ಆದ್ರೆ ಕೆಲವೊಂದು ಹೃದಯಗಳು, ಕೆಲವೊಂದು ಬರವಣಿಗೆಗಳು ನಮ್ಮ ಅಂತರಂಗವನ್ನು ಥಟ್ಟಂತ ತಟ್ಟುತ್ತವೆ. ಸೊ ಸ್ನೇಹಿತರೆ, ಈಗ ಕನ್ನಡದ ಅದ್ಭುತ ಲೇಖಕಿ ರಾಜಮ್ಮ ಡಿ ಕೆ ಅವರ ಲೇಖನಿಯಿಂದ ಮೂಡಿಬಂದ ಒಂದು ಅತ್ಯಂತ ಭಾವುಕ ಹಾಗೂ ಸುಂದರವಾದ ಕಥೆಯನ್ನ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಹಳ್ಳಿಯ ಹೆಸರು ಶಿವಪುರ. ಅಲ್ಲಿ ಶಾರದಮ್ಮ ಅಂತ ಒಬ್ಬ ಅಜ್ಜಿ ಇದ್ರು. ವಯಸ್ಸಾಗಿದ್ರೂ ಕಣ್ಣಲ್ಲಿ ತಾಯ್ತನದ ಪ್ರೀತಿ, ಮುಖದಲ್ಲಿ ಸದಾ ನಗು. ಆದ್ರೆ ಆ ನಗುವಿನ ಹಿಂದೆ ಒಂದು ಮೌನವಾದ ಕಾಯುವಿಕೆ ಇತ್ತು. ಸ್ನೇಹಿತರೆ, ಅವರ ಮಗ ಪಟ್ಟಣಕ್ಕೆ ಹೋಗಿ ವರ್ಷಗಳೇ ಆಗಿದ್ದವು. ಹಬ್ಬ ಬರಲಿ ಹರಿದಿನ ಬರಲಿ, ಶಾರದಮ್ಮ ಪ್ರತಿದಿನ ಸಂಜೆ ಬಾಗಿಲಲ್ಲಿ ನಿಂತು ದಾರಿಯನ್ನೇ ಕಾಯ್ತಾ ಇದ್ರು. ಆದ್ರೆ ಶಾರದಮ್ಮನ ಮನೆಯ ಅಂಗಳದಲ್ಲಿ ಮಾತ್ರ ಮೌನ ಮನೆ ಮಾಡಿತ್ತು. ಕೈಯಲ್ಲಿ ಒಂದೇ ಒಂದು ಮಣ್ಣಿನ ಹಣತೆ ಹಿಡಿದು ಅಜ್ಜಿ ತುಳಸಿ ಕಟ್ಟೆಯ ಹತ್ತಿರ ಕುಳಿತಿದ್ದರು. ನನ್ನ ಮಗ ಬರ್ತಾನೋ ಇಲ್ವೋ, ನನ್ನ ಮಗ ಬರ್ತಾನೋ ಇಲ್ವೋ ಅನ್ನೋ ಗೊಂದಲ, ಕಣ್ಣಲ್ಲಿ ಹರಿದು ಬರೋ ಕಣ್ಣೀರು. ಆಗಲೇ ನೋಡಿ ಕಥೆಯಲ್ಲೊಂದು ಪವಾಡ ನಡೆಯೋದು. ಸೈಕಲ್ ಗಂಟೆಯ ಸದ್ದು, ಅಮ್ಮ ಅನ್ನೋ ಆ ಒಂದು ಕರಳು ಕೂಗು. ಬಾಗಿಲು ತೆಗೆದು ನೋಡಿದರೆ ಬರಿಗೈಯಲ್ಲಿ ಕೆಲಸ ಕಳೆದುಕೊಂಡು ಅಪರಾಧಿಯಂತೆ ತಲೆ ತಗ್ಗಿಸಿ ನಿಂತಿದ್ದ ಮಗ. ಅಮ್ಮ, ನಿನಗೆ ಕೊಡೋದಕ್ಕೆ ನನ್ನ ಹತ್ತಿರ ಏನೂ ಇಲ್ಲ, ಸೋತು ಬಂದಿದ್ದೀನಿ ಅಂತ ಅಳೋದಕ್ಕೆ ಶುರು ಮಾಡಿದ. ಆಗ ಶಾರದಮ್ಮ ಏನ್ ಮಾಡಿದ್ರು ಗೊತ್ತಾ? ಅಜ್ಜಿ ಮಗನ ಕೈಯಲ್ಲಿದ್ದ ನಿರಾಸೆಯನ್ನು ನೋಡಿ ನಗುತ್ತಾ ಅವನ ತಲೆ ಸವರಿ ಹೇಳಿದ್ರು, ಮಗನೇ, ನನಗೆ ಬೇಕಾಗಿರೋದು ನೀನು ತರೋ ವಸ್ತು ಅಲ್ಲ, ನೀನು ಸುರಕ್ಷಿತವಾಗಿ ಮರಳಿ ಬಂದಿದ್ದೇಯಲ್ಲ, ಅದೇ ನನಗೆ ದೊಡ್ಡ ದೀಪಾವಳಿ. ಈ ಮನೆಯ ನಿಜವಾದ ಬೆಳಕು ನೀನು. ಆ ಕ್ಷಣದಲ್ಲಿ ಅಜ್ಜಿ ಹಚ್ಚಿದ ಆ ಸಣ್ಣ ಮಣ್ಣಿನ ಹಣತೆಯ ಬೆಳಕು ಆ ಇಡೀ ಮನೆಯನ್ನು ಮಾತ್ರ ಅಲ್ಲ, ಮಗನ ಕತ್ತಲಾಗಿದ್ದ ಭವಿಷ್ಯವನ್ನು ಬೆಳಗಿಸಿತ್ತು. ಅಬ್ಬಬ್ಬಾ, ರಾಜಮ್ಮ ಡಿ ಕೆ ಅವರ ಬರವಣಿಗೆಯಲ್ಲಿರೋ ಆ ಸರಳತೆ ಇದೆಯಲ್ಲ ಸ್ನೇಹಿತರೆ, ಅದು ನೇರವಾಗಿ ನಮ್ಮ ಹೃದಯಕ್ಕೆ ತಲುಪುತ್ತೆ. ಅಮ್ಮನ ಪ್ರೀತಿಗೆ, ಬಾಂಧವ್ಯಕ್ಕೆ ಯಾವುದೇ ಆಡಂಬರ ಬೇಕಿಲ್ಲ, ಬರೀ ನಿಸ್ವಾರ್ಥ ಪ್ರೀತಿ ಸಾಕು ಅನ್ನೋದನ್ನ ಎಷ್ಟು ಮುದ್ದಾಗಿ ಹೇಳಿದ್ದಾರೆ ಅಲ್ವಾ? ಕತೆ ಕೇಳಿದ ನಿಮ್ಮ ಮನಸ್ಸಿನಲ್ಲೂ ನಿಮ್ಮ ಅಮ್ಮನ ನೆನಪೋ ಅಥವಾ ನಿಮ್ಮವರ ಪ್ರೀತಿಯ ನೆನಪೋ ಕಾಡ್ತಾ ಇದೇನಾ? ಹಾಗಾದ್ರೆ ತಡ ಯಾಕೆ, ಈಗಲೇ ಫೋನ್ ಇಟ್ಕೊಳ್ಳಿ, ಅವರಿಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಈ ಒಂದು ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ತೆನಾಲಿರಾಮನಂತಹ ಭವ್ಯ ವ್ಯಕ್ತಿಯ ಕುರಿತು ಕೆಲ ಮಾತುಗಳು ನಿಮ್ಗೆ ಗೊತ್ತಿರುತ್ತೆ. ಅದರಲ್ಲೀಗ ಒಂದು ಕಥೆಯನ್ನ ತಿಳಿಸ್ತೀನಿ, ಕೇಳಿ. ಹಂಪೆಯ ಹೊರವಲಯದ ಹಳ್ಳಿಯೊಂದಕ್ಕೆ ಸನ್ಯಾಸಿಯೊಬ್ಬ ಭೇಟಿ ಕೊಡ್ತಾನೆ. ಆತನ ಉಪನ್ಯಾಸ ಮತ್ತು ಚಮತ್ಕಾರಗಳಿಂದ ಜನ ಮರುಳಾಗಿ ಹೋದರು. ಬೆಳಗ್ಗೆಯಿಂದ ರಾತ್ರಿವರೆಗೆ ಜನ ಕಿಕ್ಕಿರಿದು ನೆರೆಯುತ್ತಿದ್ದರು. ತಿಂಡಿ ತೀರ್ಥ ಹಣ ಆಭರಣ ನೀಡ್ತಾ ಇದ್ರು. ಆದರೆ ತೆನಾಲಿರಾಮನಿಗೆ ಅದ್ಯಾಕೋ ಸಂಶಯವಿತ್ತು. ಒಂದು ದಿನ ತೆನಾಲಿರಾಮ ದೇವಸ್ಥಾನಕ್ಕೆ ಸನ್ಯಾಸಿಯನ್ನು ನೋಡೋದಕ್ಕೆ ಹೋದ. ಸನ್ಯಾಸಿ ಸ್ವಲ್ಪ ಎತ್ತರದ ವೇದಿಕೆಯ ಮೇಲೆ ಕುಳಿತಿದ್ದ. ಜನ ಆತನ ಮುಂದೆ ಕುಳಿತಿದ್ದರು. ಆತ ಶ್ಲೋಕಗಳನ್ನ ಹೇಳ್ತಾ ಹೋದ. ಆದರೆ ಆತ ಹೇಳಿದ್ದನ್ನೇ ಪುನರಾವರ್ತನೆ ಮಾಡುತ್ತಿದ್ದಾನೆಂದು ತೆನಾಲಿರಾಮ ಗಮನಿಸಿದ. ಆತ ಢೋಂಗಿ, ಜನರನ್ನು ಮೋಸ ಮಾಡುತ್ತಿದ್ದಾನೆ ಎಂಬ ಅನಿಸಿಕೆ ದೃಢವಾಯಿತು. ತೆನಾಲಿರಾಮ ತಕ್ಷಣ ಮುಂದಕ್ಕೆ ಬಗ್ಗಿ ಸನ್ಯಾಸಿಯ ಗಡ್ಡದ ರೋಮವೊಂದನ್ನ ಕಿತ್ತುಕೊಂಡ. ನನಗೀಗ ಸ್ವರ್ಗದ ಬಾಗಿಲು ತೆರೆದಿದೆ, ನಾನೊಬ್ಬ ಅದೃಷ್ಟವಂತ ಎಂದು ಕಿರಿಚಿದ. ಇದನ್ನು ಕೇಳಿದ ಜನರು ಸನ್ಯಾಸಿಯ ಕೂದಲಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಭಾವಿಸಿ ಆತನ ಮೇಲೆ ಮುಗಿಬಿದ್ದು ಕೂದಲು ಕೀಳೋದಕ್ಕೆ ಶುರು ಮಾಡ್ತಾರೆ. ಭಯಭೀತನಾದ ಸನ್ಯಾಸಿ ಅಲ್ಲಿಂದ ಕಾಲ್ಕಿತ್ತ, ಮತ್ತೊಂದು ಹಳ್ಳಿಗೆ ಕಾಲಿಡಲೇ ಇಲ್ಲ. ಇದರ ಜೀವನ ಪಾಠ ಏನು ಅಂತಂದ್ರೆ, ನೀವು ಮಾಡಿದ್ದು ತಪ್ಪು ಅಂತ ಯಾರಿಗಾದ್ರೂ ಹೇಳಿದ್ರೆ ಅವರು ನಿಮ್ಮನ್ನ ಇಷ್ಟಪಡೋದಿಲ್ಲ. ನಾವು ಹೀಗೆ ಹೇಳಿ ಹಲವು ಶತ್ರುಗಳನ್ನ ಸೃಷ್ಟಿಸಿಕೊಳ್ಳುತ್ತೇವೆ. ಟೀಕೆಯನ್ನು ಹೊಗಳಿಕೆ ಎಂಬಂತೆ ಬಿಂಬಿಸಲು ಚಾಣಾಕ್ಷತನ ಬೇಕಾಗುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ತೆನಾಲಿರಾಮನ ಕತೆ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮವಾಗಿದೆ. ಈ ದೇಶದ ಮಹಾನ್ ಚಿಂತಕರಾದ ಮಹಾತ್ಮ ಗಾಂಧೀಜಿರವರ ಬದುಕನ್ನು ಅರಿತುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ಗಾಂಧೀಜಿರವರ ಬದುಕು ಎಂದರೆ ಅದೊಂದು ತೆರೆದಿಟ್ಟ ಪುಸ್ತಕದಂತೆ. ಗಾಂಧಿ ಅವರ ಬದುಕನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕಿದೆ. ಹೀಗಾಗಿ ಈ ವಿಶೇಷ ಪ್ರಯತ್ನವನ್ನು ರೇಡಿಯೋ ಶಿವಮೊಗ್ಗ ಮಾಡುತ್ತಿದೆ. ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್ರವರ ರಚನೆಯ ಗಾಂಧಿ ಕಥನ, ಈ ಕೃತಿಯನ್ನು ಧ್ವನಿಯಾಗಿಸಿದ್ದಾರೆ ವಾಣಿ ಪೆರಿಯೋಡಿ. ಈಗ ನೀವು ಕೇಳಲಿದ್ದೀರಿ ಗಾಂಧಿ ಕಥನ.

ಎಲ್ಲರಿಗೂ ನಮಸ್ಕಾರ. ಗಾಂಧಿ ಕಥನ. ಈ ಕಡೆ ಈ ಸರಕಾರದ ಕಟು ನೀತಿಯನ್ನು ನೋಡಿ ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಇರುವ ಮರ್ಯಾದಸ್ಥ ಬಿಳಿಯರಿಗೆ ತುಂಬ ಕಿರಿಕಿರಿ ಆಗ್ತದೆ. ಅವರು ಕೂಡ ಟೀಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಇದು ತೀರಾ ಅತಿ ಆಯ್ತಪ್ಪ ಅಂತ. ಯುರೋಪಿಯನ್ನರ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿರುವ ಯುರೋಪಿಯನ್ನರ ಸಾಹಿತ್ಯ ಚರ್ಚಾಕೂಟಕ್ಕೆ ಒಂದು ಗಾಂಧೀಜಿಯವರನ್ನು ಮಾತಾಡಲಿಕ್ಕೆ ಕರೀತಾರೆ. ಸತ್ಯಾಗ್ರಹ ಮತ್ತು ನೀತಿಶಾಸ್ತ್ರ ಅಂತ ವಿಷಯ. ಗಾಂಧೀಜಿಯವರು ಅಲ್ಲಿ ಪಶುಬಲದ ವಿರುದ್ಧ ಆತ್ಮಬಲ, ಪಶುಬಲದ ವಿರುದ್ಧ ಆತ್ಮಬಲ ಅನ್ನುವ ವಿಚಾರದ ಬಗ್ಗೆ ಹೇಗೆ ಮಾತಾಡ್ತಿರ್ತಾರೆ ಅಂತಂದರೆ ಬಿಳಿಯ ಬೌದ್ಧಿಕರ ಅದು ಕುತೂಹಲ ಕೆರಳಿಸಿರ್ತದೆ. ಈ ವಿಷಯ ಕೂಡ ಸರ್ಕಾರದ ಗಮನಕ್ಕೆ ಬರ್ತದೆ. ಒಂದು ಸ್ವಲ್ಪ ಮುಜುಗುರ

ಈಗ ಅದನ್ನ ಬ್ರಿಟಿಷ್ ಸಂಸತ್ತಿನ ಮುಂದೆ ಇಟ್ಟಿದ್ದಾರೆ ಅವರು. ದಕ್ಷಿಣ ಆಫ್ರಿಕಾದ ಈ ಒಕ್ಕೂಟದ ಬಗ್ಗೆ ಬ್ರಿಟಿಷ್ ಸಾಮ್ರಾಜ್ಯದ ಸಂಸತ್ನಲ್ಲಿ ಮಸೂದೆ ಮಂಡನೆ ಆಗಿದೆ. ಆದರೆ ಅದರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಸ್ಮಟ್ಸ್ ಮತ್ತು ಪ್ರಧಾನಿ ಬೋತಾ ಲಂಡನ್ಗೆ ಹೋಗುವ ತಯಾರಿಯಲ್ಲಿದ್ದಾರೆ. ಗಾಂಧಿ ಸಹಚರರಿಗೆ ಇದು ಗೊತ್ತಾಗ್ತದೆ, ಈಗ ಇನ್ನೂ ಎಚ್ಚರಗೊಳ್ಳುತ್ತಾರೆ. ಯಾಕಂದರೆ ಇದು ಇನ್ನೂ ನಿರ್ಣಾಯಕ ಹಂತದಲ್ಲಿದೆ, ಇದು ಮುಂದೆ ಹೋಗ್ತದೆ, ಗಟ್ಟಿಯಾಗ್ತದೆ. ಅದಕ್ಕಾಗಿ ಗಾಂಧಿ ಮತ್ತು ಸಹಚರರು ಕೂಡ ತಾವು ಒಂದು ನಿಯೋಗ ಮಾಡಿಕೊಂಡು ಲಂಡನ್ಗೆ ಹೋಗಲಿಕ್ಕೆ ತೀರ್ಮಾನ ಮಾಡ್ತಾರೆ. 1909 ಜೂನ್ 16 ಸಭೆಯಲ್ಲಿ ಸುಮಾರು 1200 ಜನ ಸೇರಿರ್ತಾರೆ. ಹಿಂದೂ, ಮುಸ್ಲಿಂ, ಪಾರ್ಸಿ ಎಲ್ಲರೂ ಇರ್ತಾರೆ. ಇಲ್ಲಿ ಒಂದು 5 ಜನರ ನಿಯೋಗ ಲಂಡನ್ನಿಗೆ ಹೋಗಲಿಕ್ಕೆ ತಯಾರಾಗ್ತದೆ. ಹೆನ್ರಿ ಪೊಲಾಕ್ ಅವರನ್ನು ಮೊದಲೇ ಕಳಿಸಿರ್ತಾರೆ ಅಲ್ಲಿ ಕೆಲವು ಜನರ ಹತ್ರ ಮಾತಾಡಿ ವ್ಯವಸ್ಥೆ ಮಾಡಿ ಎಲ್ಲ ಬರಲಿಕ್ಕೆ. ಜೂನ್ 23 ಕೇಪ್ ಟೌನ್ನಿಂದ ಹಡಗು ಹೊರಡುತ್ತದೆ. ಕೇಪ್ ಟೌನ್ನಲ್ಲಿ ಹೊರಡುವಾಗ ಆಲಿವ್ ಶ್ರೇನರ್ ಇದ್ದಾಳಲ್ಲ, ಆ ಪ್ರಸಿದ್ಧ ಲೇಖಕಿ, ಆಕೆ ಬಂದು ಗಾಂಧಿಯ ಕೈ ಕುಲುಕಿ ಕಳಿಸಿದ್ದು ಅದೊಂದು ಸಾರ್ವಜನಿಕ ಒಂದು ವಿಶೇಷ ದೃಶ್ಯ ಆಗಿಬಿಡುತ್ತದೆ. ಯಾಕಂದರೆ ಒಬ್ಬ ಪ್ರಸಿದ್ಧ ಲೇಖಕಿ ಬಂದು ಇವನನ್ನು ಆ ಥರ ಮೆಚ್ಚುಗೆ ಸೂಚಿಸಿ ಒಂದು ಗೆಳೆತನವನ್ನು ತೋರಿಸ್ತಾ ಇರೋದು ಒಂದು ವಿಶೇಷ ಆಗಿತ್ತು. ಹೀಗೆ ಹೋಗ್ತಾ ಇರ್ತಾರೆ. ಈ ಹಲ್ಲೆ ಮಾಡಿದ ಮೀರ್ ಆಲಂ ಇದ್ದಾರಲ್ಲ, ಅವರು ಕೂಡ ಆಮೇಲೆ ನಮಗೆ ಗೊತ್ತಿದೆ ಅದು, ಅವರು ಸತ್ಯಾಗ್ರಹದಲ್ಲಿ ಮತ್ತೆ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಆದರೆ ಅವರನ್ನು ಭಾರತಕ್ಕೆ ಗಡೀಪಾರು ಮಾಡಿ ಆಗಿರ್ತದೆ. ಅವರು ಅಲ್ಲಿಂದ ಒಂದು ಪತ್ರ ಬರೀತಾರೆ, ಏನಂತಂದರೆ, ನಿಮ್ಮ ಹೋರಾಟದ ಸಂದೇಶವನ್ನು ನಾನು ಭಾರತದಲ್ಲಿ ಮಾತ್ರ ಅಲ್ಲ ಅಫ್ಘಾನಿಸ್ತಾನಕ್ಕೂ ಪ್ರಸಾರ ಮಾಡ್ತೇನೆ ಅಂತ. ಈ ಪತ್ರ ಗಾಂಧೀಜಿ ಲಂಡನ್ನಲ್ಲಿ ಇರುವಾಗ ಬಂದಿರೋದು, ಅದನ್ನು ಮತ್ತೆ ಅಲ್ಲಿಗೆ ಅವರಿಗೆ ಕಳಿಸಿ ಅದನ್ನು ಗಾಂಧೀಜಿಗೆ ತುಂಬ ಸಂತೋಷ ಆಗಿರಬಹುದು ಆ ಪತ್ರ ನೋಡಿ ಅಂತ ಒಂದು ಭಾವನೆ. ಈಗ ಗಾಂಧೀಜಿಯವರು 1909 ಜುಲೈ 9 ಲಂಡನ್ ತಲುಪ್ತಾರೆ. ಬ್ರಿಟಿಷ್ ಸಾಮ್ರಾಜ್ಯದ ವಿವಿಧ ಸ್ತರಗಳ ಅಧಿಕಾರಿಗಳ ಹತ್ರ, ಸಂಸತ್ ಸದಸ್ಯರ ಹತ್ರ, ಪತ್ರಿಕಾ ಸಂಪಾದಕರ ಹತ್ರ, ಸಾಮಾನ್ಯ ಪ್ರಜೆಗಳ ಹತ್ರ, ಹಳೆಯ ಗೆಳೆಯರ ಹತ್ರ, ವಿದ್ಯಾರ್ಥಿಗಳ ಹತ್ರ, ಎಲ್ಲ ಕಡೆ ಈ ವಿಚಾರದ ಬಗ್ಗೆ, ದಕ್ಷಿಣ ಆಫ್ರಿಕಾದ ಪರಿಸ್ಥಿತಿಯ ಬಗ್ಗೆ ಮಾತಾಡ್ತಾರೆ, ಮಾತುಕತೆ ನಡೆಸ್ತಾರೆ. ಈ ಮಧ್ಯೆ ಲಂಡನ್ನಲ್ಲಿ ಅವರು ಇರುವಾಗ ಟಾಲ್ಸ್ಟಾಯ್ ಜೊತೆಗೆ ಕೂಡ ಸಂಪರ್ಕ ಶುರು ಮಾಡ್ತಾರೆ, ಪತ್ರ ವ್ಯವಹಾರ ಶುರು ಮಾಡಿರ್ತಾರೆ. ಅಲ್ಲಿ ಅವರಿಗೆ ಸಹಾಯ ಮಾಡಲಿಕ್ಕೆ ಹೆನ್ರಿ ಪೊಲಾಕ್ನ ಅವಿವಾಹಿತ ತಂಗಿ ಮೌದ್ ಪೊಲಾಕ್ ಅವರ ಸೆಕ್ರೆಟೋರಿಯಲ್ ಕೆಲಸ ಮಾಡಲಿಕ್ಕೆ ಬಂದಿರ್ತಾಳೆ. ಜೊತೆಗೆ ಮಿಲಿ ಮತ್ತು ಮಕ್ಕಳು ಕೂಡ ಲಂಡನ್ನಲ್ಲೇ ಇರ್ತಾರೆ ಆ ಹೊತ್ತಿನಲ್ಲಿ. ಈ ಹೊತ್ತಿನಲ್ಲಿ ಒಂದು ಕತೆ ನಡೆದಿರ್ತದೆ ಲಂಡನ್ನಲ್ಲಿ. ಧಿಂಗ್ರಾ ಅನ್ನುವರು ಭಾರತದ ಇಂಗ್ಲಿಷ್ ಸೈನ್ಯಾಧಿಕಾರಿ ಸರ್ ಕರ್ಜನ್ ವೈಲಿ ಅವರನ್ನು ಗುಂಡು ಹಾರಿಸಿ ಕೊಲೆ ಮಾಡಿರ್ತಾರೆ. ಇವರು ಆ ಕ್ರಾಂತಿಕಾರಕವಾಗಿ ಸ್ವಾತಂತ್ರ್ಯ ಪಡೆಯುವ ಹೋರಾಟದಲ್ಲಿದ್ದ ವ್ಯಕ್ತಿ, ಮದನ್ ಲಾಲ್ ಧಿಂಗ್ರಾ ಅಂತ ಅವರ ಹೆಸರು. ಹಾಗೆ ಒಂದು ಕೊಲೆ ನಡೆದಿದ್ದರಿಂದಾಗಿ, ಅದು ಭಾರತೀಯ ಮೂಲದಿಂದಲೇ ನಡೆದಿದ್ದಾಗಲಿ, ಗಾಂಧೀಜಿಗೆ ಹೋದ ತಕ್ಷಣ ಸ್ವಲ್ಪ ಕಷ್ಟ ಆಗ್ತದೆ ಎಂಥ ವ್ಯವಹಾರ ಮಾಡಲಿಕ್ಕೆ ಕೂಡ. ಆದರೆ ಪ್ರಾಣ್ ಜೀವನ್ ಮೆಹ್ತಾ ಸಿಗ್ತಾರೆ ಪುನಃ ಅಲ್ಲಿ, ಅವರ ಜೊತೆಗೆ ಇರಲಿಕ್ಕಾಗ್ತದೆ. ಈ ಮೆಹ್ತಾ ಅಂತವರು ಎಲ್ಲರಿಗೂ ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ಆಸೆ, ಹಾಗಾದ ಕಾರಣ ಅವರಿಗೆ ಧಿಂಗ್ರಾನ ಒಂದು ಕೆಲಸ ಕೂಡ ಭಾರಿ ಖುಷಿ ಕೊಟ್ಟಿರ್ತದೆ. ಆಗ್ಬೋದು, ಅಷ್ಟು ಧೈರ್ಯ ಮನುಷ್ಯನಿಗೆ, ಹೀಗೆಲ್ಲ ಮಾಡಿದಾನಲ್ಲ ಅಂತ. ಆದರೆ ಗಾಂಧೀಜಿ ಅವರಿಗೆ ಅರ್ಥ ಮಾಡಿಸ್ತಾರೆ, ಹೌದು ಧೈರ್ಯ ಹೌದು, ಆದರೆ ನೈತಿಕವಾಗಿ ದೀರ್ಘಾವಧಿಯಲ್ಲಿ ಗುರಿ ತಲುಪುವ ದೃಷ್ಟಿಯಿಂದ ಆ ದಾರಿ ಸರಿಯಿಲ್ಲ ಅಂತ ಹೇಳ್ತಾರೆ. ಅದನ್ನು ಅವರು ಅರ್ಥ ಕೂಡ ಮಾಡಿಸ್ತಾರೆ. ಈ ಧಿಂಗ್ರಾನಂತವರು ಮತ್ತು ಅಷ್ಟೊತ್ತಿಗೆ ವಿನಾಯಕ ದಾಮೋದರ್ ಸಾವರ್ಕರ್ ಕೂಡ ಅಲ್ಲಿರ್ತಾರೆ. ಇವರದ್ದೆಲ್ಲದರದ್ದು ಹೇಗೆ ಅಂತಂದರೆ, ಶ್ರೀರಾಮ ಕೊಲೆ ಮಾಡಲಿಲ್ವಾ, ಕೃಷ್ಣ ಮಾಡಲಿಲ್ವಾ, ಅವರೆಲ್ಲರೂ ಯುದ್ಧ ಮಾಡಿ ತಾನೇ ಒಂದು ಸತ್ಯಕ್ಕೆ ಜಯ ಕೊಟ್ಟದ್ದು, ಅದು ಅವರ ನಂಬಿಕೆ ಆಗಿತ್ತು. ರಾಕ್ಷಸರನ್ನು ಕೊಲೆ ಮಾಡಿ ತಮ್ಮ ದೇಶ ಪ್ರೇಮವನ್ನು ಮೆರಿಬೇಕು, ತಮ್ಮ ದೇಶವನ್ನು ಉಳಿಸ್ಕೋಬೇಕು ಅಂತ. ಇಂಥ ಒಂದು ಗುಂಪೇ ಇರ್ತದೆ ಅಲ್ಲಿ ಲಂಡನಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಂದ ಯುವಕರು, ಕ್ರಾಂತಿಕಾರಿಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರನ್ನು ಒಂದು ನೋಡಿಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಆಗಿ ಇಂಡಿಯನ್ ಹೌಸ್ ಅಂತ ಒಂದು ಸ್ಥಾಪನೆ ಆಗಿರ್ತದೆ.

ಅದರಲ್ಲಿ ಶ್ಯಾಮ್ಜಿ ಕೃಷ್ಣವರ್ಮ ಇರ್ತಾರೆ. ಅವರದ್ದೇನು ನಂಬಿಕೆ ಅಂತಂದರೆ ಸಂಪೂರ್ಣ ಸ್ವಾತಂತ್ರ್ಯ ಸಮಾಜದ ಪ್ರತಿಯೊಬ್ಬನ ಹಕ್ಕು, ಮತ್ತು ಅದನ್ನು ಹೇಗಾದರೂ ಪಡ್ಕೋಬೇಕು. ವ್ಯತ್ಯಾಸ ಗೊತ್ತಾಯ್ತಲ್ಲ ಗಾಂಧೀಜಿಗೂ ಇವರಿಗೂ. ಅದು ಎಂಥದೇ ಆಗಲಿ ಅದು ಹಕ್ಕು, ಅದನ್ನು ಆ ಹೋರಾಟದ ಒಂದು ಕಾಲುವೆ ಕೂಡ ಹಾಗೆ ಹರಿತಾ ಇತ್ತು. ಗಾಂಧಿ ಈ ವಿಷಯದ ಬಗ್ಗೆ ಕೃಷ್ಣವರ್ಮ ಮತ್ತು ಸಾವರ್ಕರ್ ಹತ್ರ ಮಾತುಕತೆ ಕೂಡ ಆಡ್ತಾರೆ. ಇಲ್ಲಿ ಇನ್ನೊಂದು ಸೂಕ್ಷ್ಮ ನಾವು ಗಮನಿಸಬೇಕು, ಗೀತೆ ಅದೇ ಭಗವದ್ಗೀತೆ ಅದೇ ರಾಮಾಯಣ ಗಾಂಧಿಗೆ ಅಹಿಂಸೆಯನ್ನು ಬೋಧಿಸುವ ಧಾರ್ಮಿಕ ಕೃತಿ. ನೋಡಿ ಎಷ್ಟು ಇಂಟ್ರೆಸ್ಟಿಂಗ್. ಅದೇ ಪುಸ್ತಕಗಳು ಈ ಕ್ರಾಂತಿಕಾರಿಗಳಿಗೆ ಆಯುಧ ಪಾಣಿ ದೇವತೆಗಳು ಹಿಂಸೆ ಅಹಿಂಸೆ ಅಂತ ಪರಿಗಣಿಸದೆ ಶಿಷ್ಟ ರಕ್ಷಣೆ ದುಷ್ಟ ಶಿಕ್ಷಣ ಕೊಡುವಂತಹ ಒಂದು ದಾರಿಯಾಗಿ ಕಾಣಿಸ್ತದೆ. ಗಾಂಧಿ ಪ್ರಕಾರ ಧಾರ್ಮಿಕ ಗ್ರಂಥಗಳು ಐತಿಹಾಸಿಕ ಗ್ರಂಥ ಅಲ್ಲ. ಅವುಗಳ ಪಾತ್ರವನ್ನು ನಾವು ಹಾಗೆ ಅಕ್ಷರಶಃ ತಗೋಬಾರ್ದು. ಅದು ತುಂಬ ಸಾಂಕೇತಿಕವಾಗಿ ಹೇಳಿರುವಂಥದ್ದು, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಈ ಆಧುನಿಕ ಕಾಲದ ಸಂಕೀರ್ಣತೆಯಲ್ಲಿ ಈ ಶಿಷ್ಟತನ ದುಷ್ಟತನ ಅಂತ ಹೇಳೋದು ಹೀಗೆ ಕಪ್ಪು ಬಿಳುಪಾಗಿ ಪ್ರತ್ಯೇಕರಿಸಲಿಕ್ಕೆ ಆಗುವುದಿಲ್ಲ ಅಂತ ಗಾಂಧಿ ಹೇಳೋದು. ಗಾಂಧಿ ಈ ವಿಚಾರದ ಕುರಿತು ಅವರ ಜೊತೆ ಮಾತುಕತೆ ಕೂಡ ಮಾಡ್ತಾರೆ. ಅವರು ಒಪ್ಪುವುದಿಲ್ಲ. ಭಾರತೀಯ ವಿದ್ಯಾರ್ಥಿಗಳಲ್ಲೊಂದು ಸಭೆ ವಿಜಯದಶಮಿಗೆ ಒಂದು ಕಾರ್ಯಕ್ರಮ ಆಯೋಜಿಸಿರ್ತಾರೆ. ಅದರಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರು ಇರ್ತಾರೆ, ಗಾಂಧೀಜಿಯವರು ಬಂದಿರ್ತಾರೆ. ಇಬ್ಬರ ಮಧ್ಯೆ ನಡು ನಡುವೆ ಆಗಾಗ ಮಾತುಕತೆಗಳಾಗ್ತದೆ. ಹಾಗೆ ಎರಡು ದಿಕ್ಕಿನಲ್ಲಿ ಹೋರಾಟ ನಡೀತದೆ. ಗಾಂಧಿಯವರದ್ದೊಂದು ದಿಕ್ಕು, ಕ್ರಾಂತಿಕಾರಿಗಳ ಚಿಂತನ ಇನ್ನೊಂದು ರೀತಿಯಲ್ಲಿ. ಧಿಂಗ್ರಾಗೆ ಅಲ್ಲಿ ಗಲ್ಲು ಶಿಕ್ಷೆ ಆಗ್ತದೆ. ಈ ಸಂದರ್ಭದಲ್ಲಿ ಕೂಡ ಅವರೆಲ್ಲ ಹೇಳ್ತಾರೆ ಗಾಂಧಿ ಹಿಡಿದ ಮಾರ್ಗ ತಪ್ಪು ಅಂತ. ಅವರು ಅವರ ಪತ್ರಿಕೆಯಲ್ಲಿ ವಂದೇ ಮಾತರಂ ಪತ್ರಿಕೆಯಲ್ಲಿ ಬರೆದಿರ್ತಾರೆ. ಅಷ್ಟೇ ಅಲ್ಲ, ಗೋಪಾಲಕೃಷ್ಣ ಗೋಖಲೆಯ ಬಗ್ಗೆ ತುಂಬ ಹೀನಾಯವಾಗಿ ನಿಂದಿಸಿರ್ತಾರೆ. ಗೋಪಾಲಕೃಷ್ಣ ಗೋಖಲೆ ಗಾಂಧೀಜಿಯವರ ರಾಜಕೀಯ ಗುರು, ತುಂಬ ಮೆಚ್ಚುವಂಥವರು. ಗಾಂಧಿಗೆ ತುಂಬ ವ್ಯಥೆ ಆಗ್ತದೆ ಇದನ್ನು ನೋಡಿ. ಇದು ಒಂದು ಕ್ರಿಯೆ ನಡೀತಾ ಇರ್ತದೆ. ಈ ಕಡೆ ಗಾಂಧೀಜಿಯವರು ಕಾಯ್ತಾರೆ, ಪ್ರಭುತ್ವ ಜೊತೆಗೆ ಮಾತುಕತೆ ಆಗಬೇಕಲ್ಲ, ಲಂಡನ್ಗೆ ನಿಯೋಗ ಬಂದಿದೆಯಲ್ಲ, ಭಾರತದ ಪರವಾಗಿ ಒಲವು ಇರುವಂತಹ ಲಾರ್ಡ್ ಆಂಪ್ಟ್ ಹಿಲ್ ಅನ್ನುವರ ಸಲಹೆ ಪ್ರಕಾರ ಗಾಂಧೀಜಿಯವರು ಅಂದರೆ ಇಡೀ ಸಂಸತ್ತಲ್ಲಿ ಹೋಗಿ ಮಾತಾಡಬೇಡಿ ಅಂತ ಸಲಹೆ ಕೊಟ್ಟಿರ್ತಾರೆ ಆಂಪ್ಟ್ ಹಿಲ್. ಅದಕ್ಕೆ ಬ್ರಿಟಿಷ್ ಭಾರತ ಸರ್ಕಾರದ ಕಾರ್ಯದರ್ಶಿ ಲಾರ್ಡ್ ಮೋರ್ಲೆ, ಬ್ರಿಟಿಷ್ ವಸಾಹತುಗಳ ಕಾರ್ಯದರ್ಶಿ ಲಾರ್ಡ್ ಕ್ರೂ ಇವರ ಹತ್ರ ಹೋಗಿ ಮಾತಾಡಲಿಕ್ಕೆ ಹೇಳ್ತಾರೆ. ಕೊನೆಗೆ ಮಾತುಕತೆ ನಡೀತಾ ಇದೆ. ಸ್ಮಟ್ಸ್ ಜೊತೆಗೆ ಪುನಃ ಮಾತುಕತೆಗೆ ಹೋಗಲೇಬೇಕಾಗ್ತದೆ. ಅವರದ್ದು ಒಂದೇ ಮೊದಲನದ್ದೇ ವಾದ, ಪ್ರತಿ ವರ್ಷ ನಿರ್ದಿಷ್ಟ ಸಂಖ್ಯೆ ಭಾರತೀಯರಿಗೆ ವಲಸೆ ಬರಲಿಕ್ಕೆ ಬಿಡ್ತೇವೆ, ಆದರೆ ಸಮಾನ ಹಕ್ಕುದಾರಿಕೆ ಸಾಧ್ಯವೇ ಇಲ್ಲ ಅಂತ ಸ್ಮಟ್ಸ್ ಹೇಳ್ತಾರೆ. ಮತ್ತು ಸ್ಮಾರ್ಟ್ಸ್ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ನನಗೆ ಭಯ ಇದೆ ತಾತ್ವಿಕವಾಗಿ ಸಮಾನತೆಗೆ ಒಪ್ಪಿಬಿಟ್ರೆ ಗಾಂಧಿ ಇನ್ನಷ್ಟು ಸವಲತ್ತುಗಳಿಗಾಗಿ ಚಳವಳಿ ಆರಂಭಿಸಿಬಿಟ್ರೆ ಅದು ಸಾಕಾಗದು ಅಂತ ಹೇಳಿ. ಆಂಪ್ಟ್ ಹಿಲ್ ಪ್ರಧಾನಿ ಬೋತಾ ಜೊತೆಗೂ ಮಾತಾಡ್ತಾರೆ. ಮತ್ತು ಹೇಳ್ತಾರೆ ಬೋತಾಗೆ, ತನ್ನ ಆತ್ಮಸಾಕ್ಷಿಯ ಹೊರತಾಗಿ ಯಾವ ನ್ಯಾಯಾಲಯದ ಸೂಚನೆಗೂ ತಲೆಬಾಗದ ಗಾಂಧಿ ತಮ್ಮ ಜನರ ಆತ್ಮಗೌರವಕ್ಕಾಗಿ ನಡೆಸಿರುವ ಹೋರಾಟ ಹಿಂತೆಗಿಲಿಕ್ಕಿಲ್ಲ, ನೀವು ಸ್ವಲ್ಪ ಎಚ್ಚರದಲ್ಲಿರಿ ಅಂತ. ಆದರೆ ಬೋತಾ ಹೇಳಿದ್ರು ಇಲ್ಲ, ಸಾಧ್ಯವೇ ಇಲ್ಲ, ಮೂಲ ಏಷ್ಯಾಟಿಕ್ ಶಾಸನದಲ್ಲಿ ಒಂದು ಚಿಕ್ಕ ತಿದ್ದುಪಡಿ ಮಾಡ್ಬೋದು, ಅದನ್ನು ಹಿಂದೆ ತೆಕ್ಕೋಬಹುದು ಬೇಕಾದರೆ, ಆದರೆ ವಲಸೆ ಕಾನೂನಲ್ಲಿ ನಾವು ಏನನ್ನೂ ಮಾಡೋದಿಲ್ಲ ಅಂತ. ಬೋತಾ ಒಪ್ಪುವುದಿಲ್ಲ, ಆಂಪ್ಟ್ ಹಿಲ್ ಕೈಚಿಲ್ ಬಿಡ್ತಾರೆ. ಗಾಂಧಿ ಹತ್ರ ಹೇಳ್ತಾರೆ, ನೀವು ಸಾಕಷ್ಟು ಕೆಲಸ ಮಾಡಿದ್ದೀರಲ್ಲ, ಸಾಕಷ್ಟು ಫಲವು ಸಿಕ್ಕಿದೆ ಅಲ್ಲ, ಇನ್ನೂ ಯಾಕೆ ಚಳವಳಿ ಮುಂದುವರಿಸೋದು, ಅದೊಂದು ಹುಚ್ಚುತನ ಅಂತ ಹೇಳಿಬಿಡ್ತಾರೆ. ಭಾರಿ ಕಷ್ಟ ಆಗ್ತದೆ ಗಾಂಧೀಜಿಗೆ. ಎಲ್ಲ ರಾಜತಾಂತ್ರಿಕ ಪ್ರಯತ್ನಗಳಿಗೆ ಒಮ್ಮೆ ಅಲ್ಲಿ ಮುಕ್ತಾಯ ಹಾಡಿಬಿಡುತ್ತಾರೆ, ಏನು ನಡೆಯುವುದಿಲ್ಲ ಅಂತ ಅನ್ನಿಸಿಬಿಡುತ್ತದೆ. ಆ ಕಡೆಯಿಂದ ಗಾಂಧಿ ಜೊತೆಗೆ ಇದ್ದ ಹಬೀಬರು ಹೇಳ್ತಾರೆ, ಆ ಪ್ರಧಾನಿ ಬೋತಾ ಏನೋ ಒಂದು ರಿಯಾಯಿತಿ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾನಲ್ಲ, ಅದನ್ನಾದರೂ ನಾವು ಒಪ್ಪಿಕೊಳ್ಳುವ ಅಂತ. ಅವಾಗ ಗಾಂಧಿ ಹೇಳ್ತಾರೆ, ಅದು ತುಂಬ ಅಪಾಯಕಾರಿ, ಒಂದು ತತ್ಕಾಲದ ಲಾಭಕ್ಕೆ ಬೇಕಾಗಿ ನಾವು ಹೀಗೆ ಮಾಡಿದರೆ ಒಪ್ಪಿಕೊಂಡ್ರೆ ಆಮೇಲೆ ಸಿಕ್ಕಾಕೊಳ್ತೇವೆ, ಕಷ್ಟ ಅಂತ ಹೇಳ್ತಾರೆ. ಇಷ್ಟು
ಅಷ್ಟೊತ್ತಿಗೆ ಅವರಿಗೆ ನಾಗಪ್ಪನ ಸಾವಿನ ಸುದ್ದಿ ಸಿಕ್ಕುದು, ಕ್ಷಯರೋಗದಲ್ಲಿ ಸತ್ತ. ತುಂಬ ನೋವಾಗ್ತದೆ ಮನಸ್ಸಿಗೆ. ಆದರೆ ನಾಗಪ್ಪನ ಸಾವನ್ನು ಅವರ ಶವಯಾತ್ರೆಯ ಮೆರವಣಿಗೆಯಲ್ಲಿ ಸಾಕಷ್ಟು ಜನ ಭಾಗವಹಿಸಿರ್ತಾರೆ, 30 ಕುದುರೆ ಗಾಡಿಗಳು ಅವರ ಜೊತೆಗೆ ಹೋಗಿರ್ತದೆ, ಅದೊಂದು ಸಮಾಧಾನ ಆಗಿರ್ತದೆ. ಇಷ್ಟು ಲಂಡನ್ನಲ್ಲಿ ನಡೆದ ರಾಜಕೀಯ ಹಿನ್ನೆಲೆಯ ಕಥೆಗಳು. ಇನ್ನು ಗಾಂಧೀಜಿಯವರು ಟಾಲ್ಸ್ಟಾಯ್ ಜೊತೆಗೆ ಅವರ ಸಂಪರ್ಕವನ್ನು ಮುಂದುವರಿಸುವುದು, ಸತ್ಯಾಗ್ರಹದ ಮುಂದಿನ ಹೆಜ್ಜೆಗಳನ್ನು ರೂಪಿಸುವುದು ಮುಂದಿನ ಭಾಗಗಳಲ್ಲಿ ನೋಡೋಣ.

0: ಇದುವರೆಗೂ ವಾಣಿ ಪೆರಿಯೋಡಿರವರು ನಡೆಸಿಕೊಟ್ಟ ಗಾಂಧಿ ಕಥನ ಕೇಳಿದಿರಿ. ಈ ಕೃತಿಯ ರಚನೆಕಾರರು ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷವಾದ ಕಾರ್ಯಕ್ರಮವಾಗಿದೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
2: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
1: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
2: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
3: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
4: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
3: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
5: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
6: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
10: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
9: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
11: ಭಾನುಲಿ ಕೇಳುಗರೆಲ್ಲರಿಗೂ ವಚನ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಗುರುವಿಗೆ ಸಂಬಂಧಿಸಿದಂತೆ ಸಾಕಷ್ಟು ವಚನಗಳನ್ನ ನಾವು ನೋಡ್ತೀವಿ. ಅದರಲ್ಲಿಯೂ ಸರ್ವಜ್ಞರ ವಚನಗಳಲ್ಲಿ ಗುರುವಿಗೆ ಸಂಬಂಧಿಸಿದಂತಹ ವಚನಗಳ ಕುರಿತಾಗಿ ಬೆಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಈಗ ನಿವೃತ್ತರಾಗಿರುವಂತಹ ಹಾಗೆ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರಾಗಿರುವಂತಹ ಭಾಗೀರಥಿ ಈಶ್ವರ್ ಹೆಗಡೆ ಕವಲಕ್ಕಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಗುರುವಿಗೆ ಸಂಬಂಧಿಸಿದಂತೆ ಸರ್ವಜ್ಞರ ವಚನಗಳು ಹೇಗೆಲ್ಲ ಇದೆ ಎಂಬುದರ ಕುರಿತಾಗಿ ಒಂದಿಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಮ್ಮ ಸಂಸ್ಕೃತಿಯಲ್ಲಿ ಗುರುವಿಗೆ ಬಹಳ ವಿಶೇಷವಾದಂತಹ ಸ್ಥಾನವನ್ನ ನೀಡಲಾಗಿದೆ. ಅಂತಹ ಗುರುವಿಗೆ ಸಂಬಂಧಿಸಿದಂತೆ ನಮ್ಮ ವಚನಗಳಲ್ಲಿ ಏನೆಲ್ಲ ಹೇಳಿದ್ದಾರೆ ಎಂಬ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ಹೇಳ್ಬೋದಾ?
12: ನಮಸ್ಕಾರಗಳು. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಇದು ಸ್ಕಂದ ಪುರಾಣದಲ್ಲಿ ಹೇಳಲಾದ ಮಾತು. ಗುರುವನ್ನು ಸ್ಕಂದ ಪುರಾಣದಲ್ಲಿ ನಂದಾದೀಪದಂತೆ ಬೆಳಗುವ ಜ್ಯೋತಿಯಂತೆ ಎಂದು ಗುರುವಿನ ಹಿರಿಮೆಯನ್ನು ತಿಳಿಸಲಾಗಿದೆ. ಆದಿಗುರು ಶಂಕರಾಚಾರ್ಯರು ಗುರು ಸ್ತೋತ್ರವನ್ನು ಹೀಗೆ ಹೇಳಿದ್ದಾರೆ. ಗುರುರ್ಬ್ರ

ದಾಸವರೇಣ್ಯರಾದ ಪುರಂದರದಾಸರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ಗುರುವಿನ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ದೀಪವನ್ನು ಬೆಳಗಿಸುವ ಆ ಪರಮಾತ್ಮನೇ ಗುರು. ವರ್ಣ ಮಾತ್ರ ಕಲಿಸಿದ ಅತ್ತ ಗುರು ಎಂದರೆ ಒಂದಕ್ಷರವನ್ನು ಕಲಿಸಿದವರು ಗುರು ಎಂದರ್ಥ. ಪ್ರತಿಯೊಬ್ಬರ ಬದುಕನ್ನು ರೂಪಿಸುವವರು ಗುರುಗಳು. ಗುರುವಿಲ್ಲದೆ ಜೀವನದ ಅರ್ಥವಾಗಲಿ ಅಥವಾ ಜ್ಞಾನದ ಸಾಧನೆಯಾಗಲಿ ಸಾಧ್ಯವಿಲ್ಲ. ಹಾಗೆಂದ ಮಾತ್ರಕ್ಕೆ ನಮಗೆ ಶಾಲೆಯಲ್ಲಿ ಕಲಿಸಿದ ಶಿಕ್ಷಕರು ಮಾತ್ರ ಗುರುಗಳಲ್ಲ, ನಮ್ಮ ಜೀವನದ ಪ್ರತಿ ಹೆಜ್ಜೆ ಹೆಜ್ಜೆಗೂ ಮಾರ್ಗದರ್ಶನ ಮಾಡಿದಂತಹ ಮತ್ತು ನಾವು ದಾರಿ ತಪ್ಪಿದಾಗ ನಮ್ಮನ್ನು ತಿದ್ದಿ ತೀಡಿದಂತಹ, ಜೀವನಕ್ಕೆ ಸನ್ಮಾರ್ಗದ ದಾರಿ ತೋರಿಸಿದಂತಹ, ಸಲಹೆ ಸೂಚನೆಗಳನ್ನು ನೀಡಿದಂತಹ ಎಲ್ಲ ವ್ಯಕ್ತಿಗಳನ್ನು ಗುರುವಿನ ಸ್ಥಾನದಲ್ಲಿ ನಿಲ್ಲಿಸಬಹುದಾಗಿದೆ. ಹೀಗೆ ಅನೇಕ ಸಂತರು, ಕವಿಗಳು, ಶರಣರು, ದಾಸವರೇಣ್ಯರು ಮುಂತಾದ ಮಹಾಮಹಿಮರು ಗುರುವಿನ ಮಹತ್ವ ಮತ್ತು ಗುರುವಿನ ಶ್ರೇಷ್ಠತೆಯ ಕುರಿತು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಗುರುವೇ ನಿಮ್ಮನ್ನು ನೆನೆದು ಉರಿವ ಕಿಚ್ಚನು ಹೊಗಲು, ಗುರುವೇ ನಿಮ್ಮನ್ನು ನೆನೆದು ಉರಿವ ಕಿಚ್ಚನು ಹೊಗಲು, ಉರಿ ತಗ್ಗಿ

0: கருணாவுள்ளவரிகே சர்வஜ்ஞா, கருணாவுள்ளவரிகே சர்வஜ்ஞா. குரு அதெந்த கருணாமயி ಅಂದರೆ ಗುರುವಿನ ಸ್ಮರಣೆ ಮಾಡಿಕೊಂಡು ಉರಿಯುವ ಬೆಂಕಿಯನ್ನು ಹೊಕ್ಕರೂ ಕೂಡ ಅದು ತಣ್ಣಗಿನ ನೀರಿನಂತೆ ತಂಪಾಗಿ ಆಗುವುದು. ಇದು ಗುರು ಕರುಣೆಯ ವಿಶೇಷ ಎಂದು ಸರ್ವಜ್ಞರು ಈ ವಚನದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಶಿಷ್ಯರಿಗೆ ಗುರು ಹೇಳಿದ್ದೇ ವೇದವಾಕ್ಯ. ಗುರುವಿನ ಮಾತನ್ನು ಎಂದಿಗೂ ಮೀರುವುದಿಲ್ಲ. ಎಂತಹ ಕಷ್ಟದ ಕೆಲಸವಾದರೂ ಜಯಿಸಿಕೊಂಡು ಬರುವ ಶಕ್ತಿ ಗುರುವಿನ ವಾಣಿಯಲ್ಲಿ ಇರುತ್ತದೆ. ಏಕಲವ್ಯನು ಗುರುವನ್ನು ಆಹ್ವಾನಿಸಿಕೊಂಡು ದ್ರೋಣಾಚಾರ್ಯರ ಪ್ರತಿಮೆಯನ್ನು ಮಾಡಿಕೊಂಡು ಸರ್ವ ಬಿಲ್ವಿದ್ಯೆಯನ್ನು ಕಲಿತು ಪ್ರಾವೀಣ್ಯತೆಯನ್ನು ಪಡೆದುದನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ಹೀಗೆ ಗುರುವಿನ ಮಹಿಮೆಯನ್ನು ಸರ್ವಜ್ಞ ಕವಿ ತನ್ನ ವಚನಗಳಲ್ಲಿ ಅತ್ಯಂತ ಸುಂದರವಾಗಿ ಸ್ಪಷ್ಟೀಕರಿಸಿದ್ದಾರೆ.
1: ಗುರುವಿನ ಮಹತ್ವದ ಕುರಿತಾಗಿ ಸರ್ವಜ್ಞರು ತಮ್ಮ ವಚನಗಳಲ್ಲಿ ಏನೆಲ್ಲ ಹೇಳಿದ್ದಾರೆ, ಹಾಗೆ ನಮ್ಮ ಸಮಾಜದಲ್ಲಿ ಗುರುವಿಗೆ ಬಹಳ ಮಹತ್ವದ ಸ್ಥಾನವನ್ನ ನೀಡಲಾಗಿದೆ. ಕತ್ತರೆಯಿಂದ ಬೆಳಕಿನೆಡೆ ಕೊಂಡೊಯ್ಯುವ ಶಕ್ತಿ ಇರುವುದು ಗುರುವಿಗೆ ಎಂಬ ನಂಬಿಕೆಯಿಂದ ಗುರುವನ್ನ ಪೂಜಿಸಲಾಗುತ್ತೆ. ಅದೇ ರೀತಿ ಗುರುವಿಗೆ ಸಂಬಂಧಿಸಿದಂತಹ ಸರ್ವಜ್ಞರ ಒಂದು ವಚನವನ್ನ ಭಾಗೀರಥಿ ಈಶ್ವರ ಹೆಗಡೆ ಕವಲಕ್ಕಿಯವರು ಹೇಳಿದ್ರು. ನಂತರದಲ್ಲಿ ಕೂಡ ಸರ್ವಜ್ಞರ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ಇದುವರೆಗೆ ಸರ್ವಜ್ಞರ ವಚನಗಳ ಕುರಿತಾಗಿ ಬೆಂಗಳೂರಿನವರೇ ಆದಂತಹ ಶಿಕ್ಷಕರಾದ ಭಾಗೀರಥಿ ಈಶ್ವರ್ ಹೆಗಡೆ ಕವಲಕ್ಕಿ ಅವರು ಸರ್ವಜ್ಞರು ಗುರುವಿಗೆ ಸಂಬಂಧಿಸಿದಂತೆ ಹೇಳಿರುವಂತಹ ವಚನವನ್ನ ವಿವರಿಸಿದ್ರು. ಈಗ ಮತ್ತೊಂದು ವಚನವನ್ನು ಹೇಳ್ತಾರೆ, ಕೇಳೋಣ. ಬನ್ನಿ.
3: ಗುರುವೇ ನಿಮ್ಮನ್ನು ನೆನೆದು ಉರಿವೆ ಕಿಚ್ಚನು ಹೊಗಲು. ಗುರುವೇ ನಿಮ್ಮನ್ನು ನೆನೆದು ಉರಿವ ಕಿಚ್ಚನು ಹೊಗಲು.

0: கருணாவுள்ளவரிகே சர்வஜ்ஞா, கருணாவுள்ளவரிகே சர்வஜ்ஞா. குரு அதெந்த ಕರುಣಾಮಯಿ ಎಂದರೆ ಗುರುವಿನ ಸ್ಮರಣೆ ಮಾಡಿಕೊಂಡು ಉರಿಯುವ ಬೆಂಕಿಯನ್ನು ಹೊಕ್ಕರೂ ಕೂಡ ಅದು ತಣ್ಣಗಿನ ನೀರಿನಂತೆ ತಂಪಾಗಿ ಆಗುವುದು. ಇದು ಗುರು ಕರುಣೆಯ ವಿಶೇಷ ಎಂದು ಸರ್ವಜ್ಞರು ಈ ವಚನದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಶಿಷ್ಯರಿಗೆ ಗುರು ಹೇಳಿದ್ದೇ ವೇದವಾಕ್ಯ. ಗುರುವಿನ ಮಾತನ್ನು ಎಂದಿಗೂ ಮೀರುವುದಿಲ್ಲ. ಎಂತಹ ಕಷ್ಟದ ಕೆಲಸವಾದರೂ ಜಯಿಸಿಕೊಂಡು ಬರುವ ಶಕ್ತಿ ಗುರುವಿನ ವಾಣಿಯಲ್ಲಿ ಇರುತ್ತದೆ. ಏಕಲವ್ಯನು ಗುರುವನ್ನು ಆಹ್ವಾನಿಸಿಕೊಂಡು ದ್ರೋಣಾಚಾರ್ಯರ ಪ್ರತಿಮೆಯನ್ನು ಮಾಡಿಕೊಂಡು ಸರ್ವ ಬಿಲ್ವಿದ್ಯೆಯನ್ನೂ ಕಲಿತು ಪ್ರಾವೀಣ್ಯತೆಯನ್ನು ಪಡೆದುದನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ಹೀಗೆ ಗುರುವಿನ ಮಹಿಮೆಯನ್ನು ಸರ್ವಜ್ಞ ಕವಿ ತನ್ನ ವಚನಗಳಲ್ಲಿ ಅತ್ಯಂತ ಸುಂದರವಾಗಿ ಸ್ಪಷ್ಟೀಕರಿಸಿದ್ದಾರೆ. ಶಿವ ಪಥವನರಿವೆಡೆ ಗುರು ಪಥವೇ ಮೊದಲು ಎಂದಿದ್ದಾರೆ ಶರಣರು. ಹರಿ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಕಾವರಾರು ಎಂದಿದ್ದಾರೆ ಸಾಧಕರು. ಕರ್ಮ ಕತ್ತಲೆಯನ್ನು ಕಳೆದು ಧರ್ಮ ಬೀಜವನ್ನು ಬಿತ್ತಿ ಬದುಕನ್ನು ಬಂಗಾರಗೊಳಿಸಿದ ಗುರುವಿನ ಮಹಿಮೆ ಎಷ್ಟು ಕೊಂಡಾಡಿದರೂ ಸಾಲದು. ಗುರು ಈ ಒಂದು ಪದವು ಎಷ್ಟು ವಿಶಾಲವಾದ ಮತ್ತು ಆಳವಾದ ಅರ್ಥವನ್ನು ಹೊಂದಿದೆ ಎಂದರೆ ಅದನ್ನು ವಿವರಿಸಲು ಯಾವುದೇ ವ್ಯಕ್ತಿಗೆ ಕಷ್ಟವಾಗುತ್ತದೆ. ಪ್ರಪಂಚದ ಯಾವುದೇ ಭಾಷೆಗೆ ಅದನ್ನು ಭಾಷಾಂತರಿಸುವ ಸಾಮರ್ಥ್ಯವಿಲ್ಲ ಮತ್ತು ಯಾವುದೇ ಪದಗಳಿಗೆ ಸರಿಸಾಟಿ ಇಲ್ಲ. ಗುರುವಿನ ನಿಲುವು ಎಷ್ಟು ಉತ್ಕೃಷ್ಟವಾಗಿದೆ ಎಂದರೆ ಒಬ್ಬನು ಸಂಪೂರ್ಣವಾಗಿ ಶರಣಾಗಿದ್ದರೂ ಸಹ ಅವನು ತನ್ನ ಗುರುವಿನ ಕಾಲ್ಬೆರಳುಗಳನ್ನು ಮಾತ್ರ ಸ್ಪರ್ಶಿಸಬಲ್ಲನು. ಅಂದರೆ ಅಲ್ಲಿ ಗುರುವು ಅವನ ಪಾದಗಳನ್ನು ಹೊಂದಿದ್ದಾನೆ. ಶಿಷ್ಯರು ಅಥವಾ ಭಕ್ತರು ಗೌರವದಿಂದ ತಲೆಬಾಗುತ್ತಾರೆ. ಸಂತ ಕಬೀರರು ಸುಪ್ರಸಿದ್ಧ ಭಾರತೀಯ ಸಂತ ಮತ್ತು ಅತ್ಯುನ್ನತ ಆತ್ಮ. ತನ್ನ ದೋಹಾಗಳಲ್ಲಿ ಗುರುವನ್ನು ವಿವರಿಸಲು ತನ್ನ ಅಸಮರ್ಥತೆಯನ್ನು ವ್ಯಕ್ತಪಡಿಸುತ್ತಾರೆ. ಅವರು ಹೇಳುವುದೇನೆಂದರೆ ಇಡೀ ಭೂಮಿಯನ್ನು ಕಾಗದವನ್ನಾಗಿ ಮಾಡಿಕೊಂಡರೂ, ಎಲ್ಲ ಸಾಗರಗಳ ನೀರನ್ನು ಶಾಯಿಯಾಗಿ ಸೇವೆ ಸಲ್ಲಿಸಿದರೂ ಮತ್ತು ಪ್ರಪಂಚದ ಎಲ್ಲ ಮರಗಳಿಂದ ಕಲಾಂಗಳನ್ನು ಮಾಡಿಕೊಂಡರೂ ಗುರುವನ್ನು ಅರ್ಥೈಸಲು ಸಾಧ್ಯವಿಲ್ಲ. ಕಲಾಂ ಎಂದರೆ ಹಿಂದಿನ ಕಾಲದ ಬರವಣಿಗೆಯ ಉಪಕರಣ. ಗುರು ಪದದ ಪೂರ್ಣ ಅರ್ಥ ಮಹಿಮೆ, ಶಿಷ್ಯ ತನ್ನ ಗುರುವಿನ ಬಗ್ಗೆ ಹೊಂದಿರುವ ಗೌರವದ ಮಟ್ಟವನ್ನು ಸಂತ ಕಬೀರ್ಜಿಯವರ ದೋಹಗಳಲ್ಲಿ ಅಭಿವ್ಯಕ್ತಪಡಿಸಿದ್ದಾರೆ. ಅವರ ಒಂದು ದೋಹೆಯಲ್ಲಿ ಹೇಳಿರುವಂತೆ, ಗುರು ಗೋವಿಂದ ದೋನೋ ಕಡೆ ಕಾಕೆ ಲಘೂನಪ್ಪಾಯೆ, ಬಲಹಾರಿ ಗುರು ಆಪ್ನೆ ಜಿನ್ ಗೋವಿಂದ ದಿಯೋ ಮಿಲಾಯೆ. ಗುರು ಮತ್ತು ಗೋವಿಂದ ಅಂದರೆ ದೇವರು ಇಬ್ಬರೂ ಪೂಜ್ಯರು ಮತ್ತು ಪೂಜೆಗೆ ಅರ್ಹರು. ಆದರೆ ಸಂತ ಕಬೀರರು ಗುರುವನ್ನು ದೇವರಿಗಿಂತ ಹೆಚ್ಚಿನ ಪೀಠದಲ್ಲಿ ಇರಿಸುತ್ತಾರೆ. ಗುರು ಮತ್ತು ದೇವರು ಇಬ್ಬರೂ ಒಟ್ಟಾಗಿ ತನಗೆ ದರ್ಶನ ನೀಡಲು ಮುಂದಾದರೆ ದೇವರಿಂದ ಆಶೀರ್ವಾದ ಪಡೆಯುವ ಮೊದಲು ಅವರು ತನ್ನ ಗುರುವಿನ ಪಾದ ಕಮಲವನ್ನು ಸ್ಪರ್ಶಿಸುತ್ತೇನೆ ಎಂದು ಹೇಳಿದ್ದಾರೆ. ಏಕೆಂದರೆ ಗುರು ತನಗೆ ಮೊದಲು ದೇವರ ಮಾರ್ಗವನ್ನು ಮತ್ತು ಜ್ಞಾನವನ್ನು ನೀಡಿದವರು ಎಂದು ಹೇಳಿದ್ದಾರೆ.
1: ಗುರುವಿನ ಸ್ಥಾನ ಎಂಥ ಮಹತ್ವದ್ದು ಎಂಬುದರ ಕುರಿತಾಗಿ ಬೆಂಗಳೂರಿನವರಾದಂತಹ ಶಿಕ್ಷಕರಾದಂತಹ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕೌಲಕ್ಕಿಯವರು ವಿವರಿಸ್ತಾ ಇದ್ರು. ಅಂದ್ರೆ ಸರ್ವಜ್ಞರು ಗುರುವಿಗೆ ಎಂತಹ ಪ್ರಾಮುಖ್ಯತೆಯನ್ನ ನೀಡಿದ್ರು. ಗುರುವಿನ ದರ್ಶನವಾಗದೆ ನಮ್ಗೆ ಯಾವುದು ಕೂಡ ಮಾಡೋದಕ್ಕೆ ಅಸಾಧ್ಯ. ಗುರು ಎಂಬ ಪದವೇ ಅಷ್ಟೊಂದು ಮಹತ್ವಪೂರ್ಣವಾದಂತಹ ಸ್ಥಾನವನ್ನ ಪಡೆದುಕೊಳ್ಳುತ್ತೆ ಎಂಬುದನ್ನ ಸರ್ವಜ್ಞರು ತಮ್ಮ ವಚನಗಳಲ್ಲಿ ಹೇಳಿರೋದನ್ನ ತಿಳ್ಕೊಂಡ್ವಿ. ಹಾಗಾದ್ರೆ ಸ್ನೇಹಿತರೆ, ನಂತರದಲ್ಲಿ ಕೂಡ ಇನ್ನಷ್ಟು ಗುರುವಿಗೆ ಸಂಬಂಧಿಸಿದಂತಹ ವಚನಗಳನ್ನ ನೋಡೋಣ. ಅದಕ್ಕೂ ಮೊದಲು ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ಇದುವರೆಗೆ ಸರ್ವಜ್ಞರ ವಚನಗಳ ಕುರಿತಾಗಿ ಬೆಂಗಳೂರಿನವರೇ ಆದಂತಹ ಶಿಕ್ಷಕರಾದ ಭಾಗೀರಥಿ ಈಶ್ವರ್ ಹೆಗಡೆ ಕವಲಕ್ಕಿ ಅವರು ಸರ್ವಜ್ಞರು ಗುರುವಿಗೆ ಸಂಬಂಧಿಸಿದಂತೆ ಹೇಳಿರುವಂತಹ ವಚನವನ್ನ ವಿವರಿಸಿದ್ರು. ಈಗ ಮತ್ತೊಂದು ವಚನವನ್ನು ಹೇಳ್ತಾರೆ, ಕೇಳೋಣ. ಬನ್ನಿ.
3: ಸ್ವಾಮಿ ವಿವೇಕಾನಂದರು ತಮ್ಮ ಗುರು ರಾಮಕೃಷ್ಣ ಪರಮಹಂಸರ ಬಗ್ಗೆ ಅಪಾರ ಗೌರವ, ಶ್ರದ್ಧೆ, ಭಕ್ತಿಯನ್ನು ಹೊಂದಿದ್ದರು. ಈಗ ಸರ್ವಜ್ಞನು ಗುರುವಿನ ಶ್ರೇಷ್ಠತೆಯ ಕುರಿತಾಗಿ ಹೇಳಿದಂತಹ ಒಂದು ವಚನವನ್ನು ಕೇಳೋಣ. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು. ತಂದೆ ತೋರುವನು ಸದ್ಗುರುವಾ, ತಂದೆ ತೋರುವನು ಸದ್ಗುರುವ ಗುರುರಾಯ, ತಂದೆ ತೋರುವನು ಸದ್ಗುರುವ ಗುರುರಾಯ, ಬಂಧನವ ಕಳೆವ ಸರ್ವಜ್ಞ, ಬಂಧನವ ಕಳೆವ ಸರ್ವಜ್ಞ. ಈ ವಚನದ ಭಾವಾರ್ಥವೇನೆಂದರೆ, ತಂದೆಗೂ ಗುರುವಿಗೂ ಒಂದು ವಿಧವಾದ ಅಂತರವಿದೆ. ತಂದೆ ಮತ್ತು ಗುರುವಿನ ನಡುವಿನ ವ್ಯತ್ಯಾಸ ಅಥವಾ ಹೆಚ್ಚು ಕಮ್ಮಿ ಏನೆಂದರೆ, ಒಬ್ಬ ತಂದೆಗೆ ಸದ್ಗುರುವನ್ನು ತೋರಿಸುವುದು ಮಾತ್ರ ಸಾಧ್ಯವಾಗುತ್ತದೆ. ಆದರೆ ಗುರುರಾಯನು ಈ ಲೋಕದಿಂದಲೇ ಬಿಡುಗಡೆ ಹೊಂದುವ ದಾರಿಯನ್ನು ತೋರಿಸುವವನು. ಗುರುವು ಜನನ ಮರಣಗಳ ಬಂಧನದಿಂದ ಮುಕ್ತನನ್ನಾಗಿ ಮಾಡಿ ಮುಕ್ತಿಗೆ ದಾರಿ ತೋರಿಸುವವನಾದ್ದರಿಂದ ತಂದೆಗಿಂತಲೂ ಶ್ರೇಷ್ಠನಾಗುತ್ತಾನೆ ಎಂದು ಸರ್ವಜ್ಞರು ಈ ವಚನದಲ್ಲಿ ಗುರುವಿನ ಶ್ರೇಷ್ಠತೆಯನ್ನು ಕುರಿತು ಸುಂದರವಾಗಿ ಹೇಳಿದ್ದಾರೆ. ಗುರುವಿ

ಅವಳ ಹೊರಗೆ ಅವ ಬೆಳಗಿ ಪರಿಪೂರ್ಣ ನಿಪ್ಪ ಸರ್ವಜ್ಞ ಪರಿಪೂರ್ಣ ನಿಪ್ಪ ಸರ್ವಜ್ಞ. ಈ ವಚನದ ಭಾವಾರ್ಥವೇನೆಂದರೆ, ಗುರುವಿನ ಮಹತ್ವವನ್ನು ಎಷ್ಟೆಂದು ಬಣ್ಣಿಸಲಿ, ಅವನು ಈ ಜಗತ್ತಿನ ಒಳಗೂ ಹೊರಗೂ ಪೂರ್ಣವಾಗಿ ಜ್ಞಾನಮಯವಾಗಿ ತುಂಬಿದ್ದು ತನ್ನಲ್ಲಿ ತಾನು ಪರಿಪೂರ್ಣನು, ಅಂದರೆ ಯಾವ ಕೊರತೆಯೂ ಇಲ್ಲದವನಾಗಿರುವವನು. ಗುರುವಿನ ಮಹತ್ವವನ್ನು ಪದಗಳಲ್ಲಿ ಬಣ್ಣಿಸಲು ಸಾಧ್ಯವಿಲ್ಲ. ಏಕೆಂದರೆ ಈ ಪ್ರಪಂಚದಲ್ಲಿ ಇಲ್ಲವೇ ಯಾವುದೇ ವ್ಯಕ್ತಿಯ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೆ ಕಾರಣ ಗುರುವಾಗಿರುತ್ತಾನೆ. ಈ ಬ್ರಹ್ಮಾಂಡದಲ್ಲಿ ದೀಪದಂತೆ ಬೆಳಗುವ ವ್ಯಕ್ತಿ ಎಂದರೆ ಪರಿಪೂರ್ಣನಾದ ಗುರು ಎಂಬುದು ಸರ್ವಜ್ಞ ಕವಿಯ ಅಭಿಪ್ರಾಯವಾಗಿದೆ. ಇಲ್ಲಿ ನಾವು ಉತ್ತಮ ಗುರು ಮತ್ತು ಶಿಷ್ಯರ ಉದಾಹರಣೆಗಳನ್ನು ಸ್ಮರಿಸಿಕೊಳ್ಳಬಹುದಾಗಿದೆ. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಅಲೆಕ್ಸಾಂಡರ್, ಅರಿಸ್ಟಾಟಲ್, ಶ್ರೀಕೃಷ್ಣ, ಸಾಂದೀಪನಿ ಮುನಿ, ಯಾಜ್ಞವಲ್ಕ್ಯ, ಮೈತ್ರೇಯಿ, ಸನತ್ಕುಮಾರ, ನಾರದ ಋಷಿಗಳು ಇತ್ಯಾದಿ.

0: ಇಲ್ಲಿ ನಾವು ಸರ್ವಜ್ಞನು ಹೇಳಿರುವ ಪದ ಪರಿಪೂರ್ಣ ಎನ್ನುವುದನ್ನು ಹೆಚ್ಚು ಗಮನಿಸಬೇಕಾಗುತ್ತದೆ. ಪರಿಪೂರ್ಣ ಗುರು ಅಂದರೆ ಶ್ರೇಷ್ಠ ಗುರುವಿಗೆ ಇರಬೇಕಾದಂತಹ ಎಲ್ಲ ಗುಣಲಕ್ಷಣಗಳು ಇರಬೇಕು ಎಂಬುದಾಗಿದೆ. ಈಗ ಗುರುವಿನ ಮಹಿಮೆಯನ್ನು ಕುರಿತಾದ ಸರ್ವಜ್ಞರ ಇನ್ನೊಂದು ವಚನವನ್ನು ಕೇಳೋಣ. ಹೇಳಿದ್ದೇ ಹೇಳುವರು, ಕೇಳಿದ್ದೇ ಕೇಳುವರು, ಹೇಳಿದ್ದೇ ಹೇಳುವರು, ಕೇಳಿದ್ದೇ ಕೇಳುವರು, ಕೇಳಿದ್ದೇ ಕೇಳಿ ಸುಖಿಸುವರು, ಕೇಳಿದ್ದೇ ಕೇಳಿ ಸುಖಿಸುವರು, ಕೇಳಿದ್ದೇ ಕೇಳಿ ಸುಖಿಸುವರು. ಗುರುಗಳ ಹೇಳಿಕೆಯೇ ಬೇರೆ ಸರ್ವಜ್ಞ, ಹೇಳಿಕೆಯೇ ಬೇರೆ ಸರ್ವಜ್ಞ. ಗುರುಗಳು ಹೇಳಿದ್ದನ್ನೇ ಹೇಳುವರು, ಶಿಷ್ಯರು ಗುರುಗಳನ್ನು ಕೇಳಿದ್ದನ್ನೇ ಮತ್ತೆ ಮತ್ತೆ ಕೇಳುವರು. ಶಿಷ್ಯರು ದಿನಾಲೂ ಗುರುಗಳಿಂದ ಕೇಳಿದ್ದನ್ನೇ ಕೇಳಿ ಸುಖಿಸುವರು. ಯಾಕೆಂದರೆ ಗುರುಗಳ ಹೇಳಿಕೆಯು ನಂಬಲಿಕ್ಕೆ ಯೋಗ್ಯವಾದದ್ದು, ಅನುಭವಕ್ಕೆ ಹೊಂದುವಂತಿರುತ್ತದೆ. ಅಲ್ಲದೆ ಅವರು ಹೇಳುವ ಪ್ರಕಾರವೇ ಗುರುಗಳ ಮಾತು ಬೇರೆಯದೇ ಆದ ಪರಿಣಾಮವನ್ನು ಉಂಟು ಮಾಡುವ ಶಕ್ತಿಯನ್ನು ಹೊಂದಿರುತ್ತದೆ ಎಂದು ಸರ್ವಜ್ಞರು ಈ ವಚನದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ.
1: ಧನ್ಯವಾದಗಳು ಮೇಡಮ್. ಸರ್ವಜ್ಞರ ವಚನಗಳನ್ನು ತುಂಬ ಚೆನ್ನಾಗಿ ವಿವರಿಸಿದ್ರಿ. ಹಾಗೆ ಸರ್ವಜ್ಞರ ವಚನಗಳಲ್ಲಿ ಎಷ್ಟೊಂದು ಮೌಲ್ಯಗಳು ಇದೆ ಎಂಬುದನ್ನು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರಿಗೆ ಸರ್ವಜ್ಞರ ವಚನಗಳ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸರ್ವಜ್ಞರ ವಚನಗಳ ಕುರಿತಾಗಿ ಸರ್ವಜ್ಞರು ಗುರುವಿಗೆ ಸಂಬಂಧಿಸಿದಂತೆ ಹೇಗೆಲ್ಲ ಹೇಳಿದರೆ, ಗುರು ಇಲ್ಲದೆ ಗುರಿ ಇಲ್ಲ ಎಂಬ ಮಾತಿನಂತೆ ಕತ್ತಲೆಯಿಂದ ಬೆಳಕಿನೆಡೆ ಕೊಂಡೊಯ್ಯುವಂತಹ ಶಕ್ತಿ ಇರುವುದು ಗುರುವಿಗೆ ಮಾತ್ರ. ಗುರುವಿನ ಆಶೀರ್ವಾದ ಇಲ್ಲ ಅಂತ ಹೇಳಿದ್ರೆ ನಾವು ಏನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಗುರುವಿನ ಮಹತ್ವದ ಕುರಿತಾಗಿ ಸರ್ವಜ್ಞರು ತಮ್ಮ ವಚನಗಳಲ್ಲಿ ಹೇಳಿರುವಂತಹ ವಿಚಾರಗಳನ್ನ ಬೆಂಗಳೂರಿನವರೇ ಆದಂತಹ ಬೆಂಗಳೂರಿನಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಈಗ ನಿವೃತ್ತ ಹೊಂದಿರುವಂತಹ ಹಾಗೆ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರು ಆಗಿರುವಂತಹ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕೌಲಕಿಯವರು ಸರ್ವಜ್ಞರ ವಚನಗಳ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಚನಕಾರರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
1: ಕೊರಿಯನ್ ವೆಲ್ನೆಸ್ ಸೆಂಟರ್ ಈಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
0: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
1: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
2: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
1: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನಮಸ್ಕಾರ, ಶ್ರೀಯುತ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಪಂಜುಗಳು, ವೇದಗಳು, ಶಾಸ್ತ್ರಗಳು, ಲೋಕ ನೀತಿಗಳೆಲ್ಲ ಹಾದಿ ತೋರಲು ನಿಶಿಯೊಳುರಿವ ಪಂಜುಗಳು. ಸೌಧವೇರಿದ ವಂಗೆ, ನಭವ ಸೇರಿದ ವಂಗೆ, ಬೀದಿ ಬೆಳಕೆಂದೇನೋ ಮಂಕುತಿಮ್ಮ. ವೇದಗಳು, ಶಾಸ್ತ್ರಗಳು, ಲೋಕ ನೀತಿಗಳೆಲ್ಲ ಹಾದಿ ತೋರಲು, ಬೆಳಕು ತೋರಿಸೋದಕ್ಕೆ, ದಾರಿ ತೋರಿಸೋದಕ್ಕೆ ನಿಶಿಯೊಳುರಿವ ಪಂಜುಗಳು. ನಿಶಿಯೊಳು ಉರಿವ, ನಿಶಿ ಅಂದರೆ ಕತ್ತಲೆ, ಕತ್ತಲೆಯಲ್ಲಿ ಉರಿಯುವಂಥ

0: ಸಹ ಪಂಜುಗಳು ಸೌಧವೇರಿದವಂಗೆ. ಸೌಧ ಅಂದ್ರೆ ಮನೆ, ಮನೆಯನ್ನ ಏರಿ ಕೂತ್ಕೊಂಡವನಿಗೆ ನಭವ ಸೇರದವಂಗೆ. ನಭವ ಆಕಾಶವನ್ನ ಸೇರಿದವನು, ಏರಿದವನಿಗೆ. ಬೀದಿ ಬೆಳಕಿಂದೇನು, ಬೀದಿಲಿ ಬರ್ತಾ ಇರೋ ಬೆಳಕಿಂದ ಏನಾಗ್ಬೇಕಾಗಿದೆ? ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ವೇದಗಳು, ಶಾಸ್ತ್ರಗಳು, ಲೋಕ ನೀತಿಗಳು ಎಲ್ಲ ಹಾದಿ ತೋರಲು ನಿಶಿಯೊಳು ಉರಿವ ಪಂಜುಗಳು. ಸೌಧವೇರಿದವಂಗೆ, ನಭವ ಸೇರದವಂಗೆ, ಬೀದಿ ಬೆಳಕಿಂದ ಏನೋ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಕತ್ಲಲ್ಲಿ ನಮಗೆ ಬೆಳಕ ತೋರೋ ಪಂಜುಗಳ ಹಾಗೆ, ಅಜ್ಞಾನದಲ್ಲಿರುವವಂಗೆ ವೇದದ ಮತ್ತು ಶಾಸ್ತ್ರಗಳ ಜ್ಞಾನ ವಿಜ್ಞಾನಗಳು ದೀಪಗಳ ಹಾಗೆ. ಒಂದು ಲಾಟಿನಿನ ಬೆಳಕಲ್ಲಿ ಹಾದಿಯನ್ನು ಸವೆಸಿ ದೀಪಗಳ ಬೆಳಕಿನಿಂದ ಪ್ರಾಜ್ವಲ್ಯಮಾನವಾದ ಮನೆಯನ್ನು ಸೌಧವನ್ನು ಹೊಕ್ಕವನಿಗೆ ಆ ಲಾಟಿನಿನ ಬೆಳಕಿನ ಅವಶ್ಯಕತೆ ಇರೋದಿಲ್ಲ ಅಂತ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗೋ ಮಾರ್ಗನ ಸೂಚಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ. ನೋಡಿ, ಕತ್ಲಲ್ಲಿ ನಡೀತಾ ಹೋಗೋನಿಗೆ ಟಾರ್ಚಿನ ಅವಶ್ಯಕತೆ ಇದೆ, ಯಾಕಂದ್ರೆ ಅದಿಲ್ಲದೆ ಅವನ ಪ್ರವಾಸ ಕಷ್ಟ, ಮತ್ತೆ ಕಣ್ಣಿಗೆ ಕಾಣದೇ ಇರೋದ್ರಿಂದ ಅಪಾಯದ ಸಾಧ್ಯತೆ ಕೂಡ ಹೆಚ್ಚು ಅಲ್ವಾ. ಆದ್ರೆ ಮನೆಯಲ್ಲಿ ಬೆಳಕಲ್ಲಿ ಕುತ್ಕೊಂಡಿರೋನಿಗೆ ಟಾರ್ಚ್ನ ಅಗತ್ಯ ಇರೋದಿಲ್ಲ. ಆಕಾಶದಲ್ಲಿ ವಿಮಾನದಲ್ಲಿ ಹಾರೋನಿಗೆ ಈ ಬೀದಿ ದೀಪದ ಗೊಡವೆ ಯಾಕೆ ಹೇಳಿ ಅಲ್ವಾ. ಅದೇ ರೀತಿ ಆಧ್ಯಾತ್ಮದಲ್ಲಿ ಮುಂದುವರಿಯೋದಕ್ಕೆ ಸಾಧಕನಿಗೆ ಸಾಧನಗಳು ಬೇಕು. ವೇದಗಳು, ಉಪನಿಷತ್ತುಗಳು, ಶಾಸ್ತ್ರಗಳು, ವಚನಗಳು, ಧರ್ಮ ಗ್ರಂಥಗಳು ಇವೆಲ್ಲ ಆ ಸಾಧನಗಳು. ಇವುಗಳನ್ನ ಅಭ್ಯಾಸ ಮಾಡ್ತಾ ಹಂತ ಹಂತವಾಗಿ ವ್ಯಕ್ತಿ ಮೇಲಕ್ಕೇರ್ತಾನೆ. ಇದು ಸಾಮಾನ್ಯ ಜನರ ದಾರಿ. ಆದರೆ ಕೆಲವರು ಇವು ಯಾವುದನ್ನು ಗಣಿಸದೆ ಥಟ್ಟಂತ ಹಾರಿ ಎತ್ತರಕ್ಕೆ ಏರಿಬಿಡ್ತಾರೆ. ಜೈನ ಸಂಪ್ರದಾಯದಲ್ಲಿ ಒಬ್ಬ ವ್ಯಕ್ತಿ ಮುನಿಯಾಗಬೇಕಾದ್ರೆ ಹಲವಾರು ಹಂತಗಳನ್ನು, ಸ್ವಪರೀಕ್ಷೆಗಳನ್ನು ದಾಟಿ ಬರಬೇಕು. ಅದೊಂದು ಬಹಳ ಕಠಿಣವಾದ ದಾರಿ. ಆದರೆ ಭಗವಾನ್ ಮಹಾವೀರರಿಗೆ ಇದ್ಯಾವುದು ಬೇಕಾಗಿರಲಿಲ್ಲ. ಅವರು ನೇರವಾಗಿ ಜ್ಞಾನೋದಯ ಪಡೆದು ತೀರ್ಥಂಕರರಾಗ್ತಾರೆ. ಆದರೆ ಉಳಿದವರು ಮೇಲಿರೋದಕ್ಕೆ ಅಷ್ಟ ಸೋಪಾನಗಳನ್ನು ಏರಬೇಕು. ಅವುಗಳ ಜೊತೆ ಸತ್ಯ ಅಹಿಂಸೆಗಳನ್ನು ಸಹ ಪಾಲಿಸಬೇಕು. ಇನ್ನು ವೈದಿಕ ಸಂಪ್ರದಾಯದಲ್ಲೂ ಸನ್ಯಾಸಿ ಆಗೋದಕ್ಕೆ ಅನೇಕ ನಿಯಮಗಳಿದೆ. ಎಲ್ಲ ನಿಯಮಾಚರಣೆಗಳ ನಂತರ ಸನ್ಯಾಸ ದೀಕ್ಷೆ ಸಿಗುತ್ತೆ. ಆದರೆ ಆಚಾರ್ಯ ಶಂಕರರಿಗೆ ಇದ್ಯಾವುದು ಬೇಕಾಗಲಿಲ್ಲ. ಮೊಸಳೆ ಕಾಲು ಹಿಡಿದ ನೆಪ ಒಂದೇ ಸಾಕಾಯ್ತು, ಮರುಕ್ಷಣನೇ ಸನ್ಯಾಸ. ತ್ರಿವಿಕ್ರಮನಿಗೆ ಮೆಟ್ಟಿಲುಗಳು ಯಾಕೆ ಬೇಕು ಅಲ್ವಾ. ಇನ್ನು ಶ್ರೀ ರಾಮಕೃಷ್ಣ ಪರಮಹಂಸರು ವೇದಗಳನ್ನ, ಉಪನಿಷತ್ತುಗಳನ್ನ, ಶಾಸ್ತ್ರಗಳನ್ನ ಓದ್ಲಿಲ್ಲ. ಅವರು ಇದು ಯಾವುದನ್ನು ಓದ್ಲಿಲ್ಲ ಅಂತ ಜನರು ಸಹ ಗೇಲಿ ಮಾಡ್ತಾರೆ. ಆದ್ರೆ ಶ್ರೀ ರಾಮಕೃಷ್ಣರು ಭಕ್ತಿಯೊಂದನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಆಧ್ಯಾತ್ಮದ ಸಮುದ್ರದಲ್ಲಿ ಹಾರ್ಬಿಡ್ತಾರೆ. ಅವರು ಉಪನಿಷತ್ತುಗಳನ್ನ ಓದ್ದೆ ಹೋದ್ರು ಅವರು ಮಾತಾಡಿದ್ದೆಲ್ಲ ಉಪನಿಷತ್ತಾಯ್ತು. ಅದು ರಾಮಕೃಷ್ಣೋಪನಿಷತ್ತಾಯ್ತು. ಇನ್ನು ರಮಣ ಮಹರ್ಷಿಗಳು ಹೀಗೆ ಗರುಡಗಮನರಾದವರು. ಆದ್ರೆ ನಮ್ಮಂಥವ್ರಿಗೆಲ್ಲ ಬದುಕಲ್ಲಿ ಎಲ್ಲವೂ ಉಪಕರಣಗಳೇ. ಆತ್ಮಕ್ಕೆ ದೇಹ, ಮನಸ್ಸು, ಬುದ್ಧಿಗಳು ಉಪಕರಣಗಳು. ದೇಹಕ್ಕೆ ಜಗತ್ತೇ ಉಪಕರಣ, ಮನಸ್ಸಿಗೆ ಜಗದ್ ವಿಚಾರಗಳು ಉಪಕರಣಗಳು, ಬುದ್ಧಿಗೆ ಮನಸ್ಸಿನಿಂದ ಒಳಹೊಕ್ಕ ಅರಿವು ಉಪಕರಣ. ಹೀಗೆ ಆತ್ಮಕ್ಕೆ ಮನಸ್ಸು, ಬುದ್ಧಿ ಮತ್ತು ದೇಹಗಳ ಎಲ್ಲಾ ಉಪಕರಣಗಳು ಉಪಕರಣಗಳಾಗತ್ತೆ. ಅದೇ ರೀತಿ ಅಜ್ಞಾನದಲ್ಲಿರೋನಿಗೆ ವೇದಶಾಸ್ತ್ರಗಳು ಕಲಿಕೆಯ ಉಪಕರಣಗಳು. ಅವೆಲ್ಲ ಮಜಲುಗಳಲ್ಲ, ಮಜಲನ್ನು ತಲುಪೋದಕ್ಕೆ ಬೇಕಾದ ಸಾಧನಗಳು. ಇವುಗಳ ಕಲಿಕೆಯ ಮೂಲಕ, ಇವುಗಳಲ್ಲಿ ಅಡಗಿರುವಂತಹ ತತ್ವ ಸತ್ವಗಳ ಮೂಲಕ ಮನುಷ್ಯ ಜ್ಞಾನಿಯಾಗಬೇಕು. ಆ ಜ್ಞಾನ ಅವನನ್ನ ಭೇದಗಳನ್ನೆಲ್ಲ ಮೀರಿ ನಿಲ್ಲೋ ಹಾಗೆ ಮಾಡುವ ಸಾಧನ ಆಗಬೇಕು. ಹಾದಿ ಸವಸೋದಕ್ಕೆ ಬೀದಿ ಬೆಳಕು ಬೇಕು. ಮನೆ ಸೇರಿದ್ಮೇಲೆ ಆ ಬೀದಿ ಬೆಳಕಿಂದ ಏನಾಗಬೇಕು ಅಂತ ಹೇಳ್ತಾ ನಮ್ಮ ಜ್ಞಾನ ಸಂಪಾದನೆಗೆ ಬೇಕಾದ ಏಣಿ ಮತ್ತು ಆ ಏಣಿಯ ಮೆಟ್ಟಿಲುಗಳನ್ನು ನಮಗೆ ಗುಂಡಪ್ಪನವರು ತೋರಿಸಿಕೊಟ್ಟಿದ್ದಾರೆ. ಮೆಟ್ಟಿಲು ಮೇಲೇರಿ ಮಜಲನ್ನು ಮುಟ್ಟೋದಕ್ಕೆ ಬೇಕಾದ ಉಪಕರಣ ಅಥವಾ ಸಲಕರಣೆ. ಆದರೆ ಮೆಟ್ಟಿಲನ್ನೇ ಮಹಡಿ ಅಂತ ಅಂದ್ಕೊಳ್ಳೋರು ನಮ್ಮಲ್ಲಿ ಬಹಳಷ್ಟು ಜನ ಸಿಗ್ತಾರೆ. ಅವರು ಮೆಟ್ಟಿಲುಗಳಲ್ಲೇ ಸಿಕ್ಕಿ ಹಾಕ್ಕೊಂಡಿರ್ತಾರೆ. ಕೈಲಿದ್ದ ಲಾಟಿನಿನ ಬೆಳಕಿಂದ ಹಾದಿ ಸವಿಸಿ ಮನೆ ಸೇರಿಕೊಂಡ ಹಾಗೆ ನಾವು ನಮ್ಮ ಬದುಕಿನ ಹಾದಿಯಲ್ಲಿ ಅಜ್ಞಾನವನ್ನು ನೀಗೋದಕ್ಕೆ ಸಿಕ್ಕ ಜ್ಞಾನದ ನಿಧಿಯನ್ನು ಪಡೆದು ತತ್ವವನ್ನು ಅರಿತು ಸತ್ವವನ್ನು ಹೀರಿ ಅವುಗಳೆಲ್ಲವನ್ನ ಮೀರಿ ಮೇಲೇರಬೇಕು. ಹಾಗೆ ಮೇಲೇರಿದಾಗ ಬೆಳಕಲ್ಲಿ ಕಂಡ ಭೇದಗಳು ಮಾಯ ಆಗತ್ತೆ. ಹಾಗಾದಾಗ ಒಂದು ಧನ್ಯತೆಯ ಭಾವ ನಮ್ಮದಾಗತ್ತೆ. ನಾವು ಸಾಧಕರಾಗ್ತೀವಿ. ಸಕಲ ವಿದ್ಯೆಯ ಉದ್ದೇಶ ಪರತತ್ವವನ್ನು ಅರಿಯೋದೇ ಆಗಿರತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಎಲ್ಲ ಜ್ಞಾನಗಳು ಉಪಕರಣಗಳ ಹಾಗೆ ನಮಗೆ ಸಹಾಯ ಮಾಡತ್ತೆ. ಇವುಗಳ ಸಹಾಯ ಇಲ್ಲದೆ ನಾವು ಮೇಲೇರೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಅವುಗಳಿಗೆ ಜೋತು ಬೀಳೋದು ಸರಿಯಲ್ಲ. ಅವುಗಳನ್ನು ಮೀರಿ ಮೇಲೇರಬೇಕು. ಈ ಜ್ಞಾನ ನಿಧಿಗಳೆಲ್ಲ ನೀಡೋ ಮತ್ತೆ ತೋರೋ ಬೆಳಕಲ್ಲಿ ನಾವು ಬೆಳಗಬೇಕು. ಮತ್ತೆ ನಮ್ಮ ಬೆಳಕು ಜಗತ್ತಿಗೆ ಬೆಳಕಾಗಬೇಕು. ಆಗ ಬದುಕು ಸಾರ್ಥಕವಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
5: ಏನೋ ಚಿನ್ನ ಇದು, ರಾಜನ್ ಕಿರೀಟ, ರಾಜನ್ ವೇಷ, ರಾಜನ್ ಗೊತ್ತು. ಯಾವ ಊರಿನ ರಾಜನೋ ನೀನು?
6: ನಾನು ರಾಜಾದಿರಾಜ ಮಹಾರಾಜ ಮಾರ್ತಾಂಡ ತೇಜ.
7: ಏನಿಲ್ಲ, ನೀನು ಕೊತ್ತಂಬರಿ ಬೀಜ, ರಟ್ಟಿನ ಕಿರೀಟದ ರಾಜ.
8: ನೋಡಜ್ಜಿ ಅಣಕಿಸ್ತಾಳೆ.
7: ಪುನ್ನಜ್ಜಿ, ಇವತ್ತು ಶಾಲೆಯಲ್ಲಿ ಛದ್ಮವೇಷದ ಸ್ಪರ್ಧೆ ಇತ್ತು, ಅದಕ್ಕೆ ರಾಜನ್ ವೇಷ ಹಾಕಿದ್ದ ಚಿನ್ನು.
8: ಛದ್ಮವೇಷ ಅಂದ್ರೆ ಏನ್ ಪುನ್ನಜ್ಜಿ?
7: ಫ್ಯಾನ್ಸಿ ಡ್ರೆಸ್ ಕಣೆ, ಕನ್ನಡದಲ್ಲಿ ಛದ್ಮವೇಷ ಅಂತಾರೆ.
8: ಅದರಲ್ಲಿ ನಂಗೆ ಫಸ್ಟ್ ಪ್ರೈಸ್ ಬಂತು. ಅಜ್ಜಿ, ನೀ ನಂಗೆ ಏನ್ ಕೊಡ್ತೀಯಾ?
5: ನಾನಾ? ನಿಂಗೆ ಇವತ್ತು ಒಂದು ರಾಜನ ಕತೆ ಹೇಳ್ತೀನಿ, ಅದೇ ನಿಂಗೆ ಬಹುಮಾನ.
7: ಅಂದ್ರೆ ಎಲ್ಲರಿಗೂ ಬಹುಮಾನ ಸಿಕ್ಕಂಗಾಯ್ತಲ್ಲ ಅಜ್ಜಿ.
5: ಹೌದೌದು, ಎಲ್ಲರಿಗೂ ಬಹುಮಾನನೇ. ಇರ್ಲಿ ಇರ್ಲಿ, ಈಗ ನಾನು ರಾಜನ ಕತೆ ಹೇಳ್ತೀನಿ. ಹ್ಞೂ ಹ್ಞೂ, ಹೇಳ್ತೀನಿ ಕೇಳಿ. ವತ್ಸಲ ದೇಶಕ್ಕೆ ಧೀರಸಿಂಹ ಎನ್ನುವಂತಹ ಒಬ್ಬ ರಾಜ ಇದ್ದ. ಅವನು ಹೆಸರಿಗೆ ಮಾತ್ರ ಧೀರಸಿಂಹ ಆಗಿದ್ದ. ಅವನ ಹತ್ರ ರಾಜನಿಗಿರಬೇಕಾದಂತಹ ಯಾವ ಯೋಗ್ಯ ಗುಣನೂ ಇರಲಿಲ್ಲ. ಯುದ್ಧ ಮಾಡೋ ಶೌರ್ಯನೂ ಇರಲಿಲ್ಲ, ಪ್ರಜೆಗಳನ್ನು ಪಾಲಿಸುವಂತಹ ದಕ್ಷತೆಯೂ ಇರಲಿಲ್ಲ. ಆತ ಅನೇಕ ಮೂಢ ನಂಬಿಕೆಗಳನ್ನು ನಂಬ್ತಾ ಇದ್ದ. ಅದರಲ್ಲಿ ತನಗೆ ಬೀಳೋ ಎಲ್ಲ ಕನಸುಗಳು ನಿಜ ಆಗುತ್ತೆ ಅನ್ನೋದು ಕೂಡ ಒಂದು. ಅದನ್ನು ನಂಬಿಕೊಂಡು ರಾಜಕಾರ್ಯಗಳಲ್ಲಿ ಯಾವಾಗಲೂ ಏನಾದರೂ ಒಂದು ಎಡವಟ್ಟು ಮಾಡ್ತಾ ಇದ್ದ. ಆದರೆ ಅವನ ನಿಷ್ಠಾವಂತ ಮಂತ್ರಿ ಹಾಗೂ ಸೇನಾಧಿಪತಿ ಜಾಣ್ಮೆ ಜಾಗ್ರತೆಯಿಂದ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಹೀಗೆ ಇರಬೇಕಾದ್ರೆ ರಾಜನಿಗೆ ಒಂದು ರಾತ್ರಿ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಅರಸನ ಶಯನಾಗಾರಕ್ಕೆ, ಅಂದರೆ ಮಲಗೋ ಮನೆಗೆ, ಒಂದು ವಿಷ ಸರ್ಪ ಬುಸ್ ಅಂತ ಬುಸ್ಗುಡ್ತಾ ರಾಜನ ಮಂಚ ಹತ್ತಿ ಅವನನ್ನು ಕಚ್ಚೋಕೆ ಅಂತ ಬರುತ್ತೆ. ರಾಜ ಹೆದ್ರಿ ಕೂಗಿದಾಗ ಅಂತಃಪುರದ ಕಾವಲು ಭಟ ಹಾರಿ ಬಂದು ಆ ಹಾವನ್ನು ತುಂಡರಿಸಿ ಬಿಡ್ತಾನೆ. ಇದು ರಾಜನ ಕನಸು. ರಾಜನಿಗೆ ಈ ಕನಸು ನಿಜ ಆಗ್ಬಿಡುತ್ತೆ ಅಂತ ಅನಿಸಿ ಆತ ತನ್ನ ಮಂತ್ರಿ ಹಾಗೂ ಸೇನಾಧಿಪತಿಯನ್ನು ಕರೆಸಿ ಅವರಿಗೆ ಹೇಳ್ತಾನೆ. ಅದೇ ಹೊತ್ತಿನಲ್ಲಿ ಅಲ್ಲೇ ಇದ್ದ ನಂದ ಅನ್ನುವಂತಹ ಕಾವಲು ಭಟ ಅವ್ರ ಮಾತನ್ನೆಲ್ಲ ಕೇಳಿಸ್ಕೊಳ್ತಾನೆ. ರಾಜ ಕನಸು ನಿಜ ಆಗುತ್ತೆ ಅನ್ನೋದನ್ನು ನಂಬ್ತಾನೆ ಅಂತ ಆ ಭಟ ನಂದನಿಗೂ ಗೊತ್ತಿತ್ತು. ಹೇಗಾದರೂ ಮಾಡಿ ಅರಸನ ಈ ದೌರ್ಬಲ್ಯನ ಉಪಯೋಗ ಮಾಡಿಕೊಂಡು ತಾನು ಲಾಭ ಮಾಡ್ಕೊಳ್ಬೇಕು ಅಂತ ಹೊಂಚು ಹಾಕ್ತಾ ಇದ್ದ ಅವನು. ಈ ದಿನ ಅರಸನ ಕನಸನ್ನು ಕೇಳಿದ ಮೇಲೆ ಅವನು ಒಂದು ಉಪಾಯ ಹೂಡಿ ತನ್ನ ಕೆಲಸ ಸಾಧಿಸೋಕೆ ನಿಶ್ಚಯ ಮಾಡ್ತಾನೆ.
9: ಏನ್ ಮಾಡ್ತಾನೆ ಕಾವಲ್ಗಾರ ನಂದ?
5: ನಂದ ಒಬ್ಬ ಹಾವಾಡಿಗನಿಂದ ಒಂದು ಕರಿ ನಾಗರಹಾವನ್ನ ಕೈ ಚೀಲದಲ್ಲಿ ಹಾಕಿ ತಂದು ರಾತ್ರಿ ರಾಜನ ಶಯನಾಗಾರದಲ್ಲಿ ಮೆಲ್ಲಗೆ ಬಿಡ್ತಾನೆ. ಆಮೇಲೆ ಹಾವು ಹಾವು ಅಂತ ಕೂಗ್ತಾ ಹುಯಿ ಲೆಪ್ಸಿ ಬಿಡ್ತಾನೆ. ಅವನ ಚೀರಾಟಕ್ಕೆ ಅರ್ಸ ನಿದ್ದೆಯಿಂದ ಎದ್ದ. ಆಗ ನಂದ, ಮಹಾಪ್ರಭು ಮಹಾಪ್ರಭು, ಕರಿ ನಾಗರ ಹಾವೊಂದು ಕಿಟಕಿಯಿಂದ ಶಯನಾಗಾರಕ್ಕೆ ನುಸುಳಿದ್ದನ್ನು ನಾನು ಕಂಡೆ ಅಂತ ಹೇಳ್ದ. ಆಗ ಭಟರು ಓಡಿ ಬಂದು ನೋಡಿದಾಗ ಹಾವು ಬುಸ್ ಅಂತ ಹೆಡೆಬಿಷ್ಟು. ಭಟರು ಅದನ್ನು ಕತ್ತಿಯಿಂದ ಅಲ್ಲೇ ತುಂಡರಿಸಿ ಬಿಡ್ತಾರೆ. ಆಗ ರಾಜ ತನ್ನ ಕನಸು ನಿಜವಾಗಿ ಬಿಡ್ತಲ್ಲ ಅಂತ ಅಂದ್ಕೊಂಡ. ರಾಜ ತನ್ನ ಜೀವ ಉಳಿಸಿದ ಅಂತ ಮೆಚ್ಚುಗೆಯಿಂದ ತನ್ನ ಕೊರಳ ಹಾರವನ್ನು ನಂದನಿಗೆ ಬಹುಮಾನವಾಗಿ ಕೊಡ್ತಾನೆ. ಆದರೆ ಚಾಣಾಕ್ಷಮತಿಗಳಾದಂತಹ ಮಂತ್ರಿ ಹಾಗೂ ಸೇನಾಧಿಪತಿಗೆ ಇದು ನಂದಂದೇ ಕೆಲಸ ಅಂತ ಗೊತ್ತಾಗತ್ತೆ. ಅರಸನಿಗೆ ಹೇಳಿದರೆ ಅವನ್ ನಂಬಲ್ಲ ಅಂತ ನಂದನನ್ನೇ ಪ್ರತ್ಯೇಕವಾಗಿ ಕರೆದು ಛೀ ಮಾರಿ ಹಾಕ್ತಾರೆ. ಮೊದಲು ನಾನು ಮಾಡಿದ್ದು ಅಲ್ವೇ ಅಲ್ಲ ಅಂತ ಇದ್ದ ನಂದ ಸೇನಾಧಿಪತಿ ನಾಲ್ಕು ಬಾರಿಸಿದ ಮೇಲೆ ತನ್ನ ತಪ್ಪನ್ನು ಒಪ್ಕೊಂಡ. ಇನ್ಮೇಲೆ ಇಂಥ ಕೆಲಸ ಮಾಡಬೇಡ ಅಂತ ಮಂತ್ರಿ ಎಚ್ಚರಿಕೆ ಕೊಟ್ಟು ಅವನನ್ನು ಕಳಿಸ್ತಾನೆ. ತನಗೆ ಹೊಡೆದಿದ್ದಕ್ಕೆ ನಂದಂಗೆ ಸೇನಾಧಿಪತಿ ಮೇಲೆ ಬಹಳ ಕೋಪ ಬಂತು. ಹೇಗಾದರೂ ಮಾಡಿ ಸೇನಾಪತಿ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಅವನು ಕಾಯ್ತಾ ಇದ್ದ.
9: ಮತ್ತೇನಾಯ್ತು ರಾಜಂಗೆ ಮತ್ತೆ ಕನ್ಸು ಬಿತ್ತ?
5: ಸರಿಯಾಗಿ ಹೇಳಿದೆ ಚುಕ್ಕಿ. ಸ್ವಲ್ಪ ದಿನಗಳ ನಂತರ ಅರಸಂಗೆ ಇನ್ನೊಂದು ಕನಸು ಬೀಳತ್ತೆ. ಯಾರೋ ಒಬ್ಬ ಸ್ಮಶಾನದಲ್ಲಿ ಅರಸಂಗೆ ಮಂತ್ರವಾದಿಯ ಮೂಲಕ ಮಾಟ ಮಾಡಿಸ್ತಾ ಇರ್ತಾನೆ. ಅವನು ಉಟ್ಟಂತಹ ಬಟ್ಟೆ ಅರಮನೆ ಸೇವಕನ ಹಾಗೆ ಇತ್ತು. ಆದರೆ ಅವನು ಯಾರು ಅಂತ ಅರಸಂಗೆ ಗೊತ್ತಾಗಲಿಲ್ಲ. ಎಚ್ಚರವಾದ ತಕ್ಷಣ ರಾಜ ಗಾಬರಿಯಿಂದ ಈ ಹೊಸ ಕನಸನ್ನು ಮಂತ್ರಿ ಮತ್ತು ಸೇನಾಧಿಪತಿಗೆ ಹೇಳ್ತಾನೆ. ನೋಡಿ, ನನ್ನ ಕನಸುಗಳೆಲ್ಲ ನಿಜ ಆಗ್ತಾ ಇದೆ ಅನ್ನೋದಕ್ಕೆ ಹಿಂದಿನ ಹಾವಿನ ಘಟನೆಯೇ ಸಾಕ್ಷಿ. ನನ್ನ ಆಸ್ಥಾನದಲ್ಲಿ ಯಾರೋ ನನ್ನ ವಿರುದ್ಧ ಮಾರಣ ಮಂತ್ರ ನಡೆಸ್ತಾ ಇದ್ದಾರೆ. ಈ ಕನಸು ನಿಜ ಆಗೋದ್ರೊಳಗೆ ಅವನನ್ನು ಹಿಡಿದು ಶಿಕ್ಷೆ ಕೊಡಬೇಕು. ಈ ಕೆಲಸನ ಶೀಘ್ರವಾಗಿ ಮಾಡಿ ಅಂತ ಅಪ್ಪಣೆ ಹೊರಡಿಸ್ತಾನೆ. ಈ ಸಮಯದಲ್ಲೂ ಕಾವಲ್ಗಾರ ನಂದಾನೇ ಬಾಗಿಲು ಕಾಯ್ತಾ ಇದ್ದು ಅರಸನ ಕನಸಿನ ವಿವರವನ್ನು ಆಲಿಸ್ತಾನೆ. ತಟ್ಟನೆ ಅವನಿಗೆ ಸೇನಾಧಿಪತಿ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಅವಕಾಶ ಅನಿಸಿ ಅವನು ಈ ಸಲ ಹೊಸ್ತೊಂದು ನಾಟಕ ಹುಡ್ತಾನೆ.
9: ನಂದ ಏನ್ ಮಾಡ್ತಾನೆ ಈಗ?
5: ಕೇಳಿ ಕೇಳಿ. ನಂದ ಮಾರ್ತಾಂಡಕಾಳ ಎನ್ನುವಂತಹ ಮಂತ್ರವಾದಿಯ ಸಹಾಯದಿಂದ ಸ್ಮಶಾನದಲ್ಲಿ ಮೂರು ಬಣ್ಣಗಳ ರಂಗೋಲಿಯನ್ನು ಹಾಕಿಸಿ ಅದ್ರ ಮಧ್ಯೆ ತಲೆಬುರುಡೆ ಎಲುಬಿನ ತುಂಡುಗಳನ್ನು ಇಟ್ಟು ಅದಕ್ಕೆಲ್ಲ ಕೋಳಿ ರಕ್ತ ಅರಸಿನ ಕುಂಕುಮ ಚೆಲ್ಲಿ ಮಣ್ಣಿನ ಒಂದು ವಿಕೃತ ಬೊಂಬೆನ ಇಡಿಸ್ತಾನೆ. ಹೀಗೆಲ್ಲ ಸಿದ್ಧ ಮಾಡಿ ಸೀದಾ ಅರಸನ ಹತ್ರ ಬಂದು, ಮಹಾಪ್ರಭು, ಸ್ಮಶಾನದಲ್ಲಿ ಸೇನಾಧಿಪತಿ ಯಾರೋ ಮಂತ್ರವಾದಿಯ ಸಹಾಯದಿಂದ ದೊಡ್ಡ ಪೂಜೆ ಮಾಡ್ತಾ ಇದ್ದ. ಮಂತ್ರಗಾರ ಮಧ್ಯೆ ಮಧ್ಯೆ ತಮ್ಮ ಹೆಸರನ್ನ ಹೇಳ್ತಾ ಇದ್ದ. ಮಣ್ಣಿನ ಬೊಂಬೆಗೆ ನಿಮ್ಮ ಹೆಸರು ಹೇಳಿ ಮೊಳೆ ಹೊಡಿತಾ ಇದ್ದ. ನನ್ನನ್ನು ಕಂಡು ಅರ್ಧದಲ್ಲೇ ಅವರೆಲ್ಲ ಓಡಿ ಹೋದರು ಅಂತ ಸುಳ್ಳೆ ನಂದ ಬೊಗಳೆ ಬಿಟ್ಟ. ಅರ್ಸಂಗೆ, ಅಯ್ಯೋ ರಾಮ, ನನ್ನ ಎರಡನೇ ಕನಸು ನಿಜ ಆಗ್ತಾ ಇದೆಯಲ್ಲ ಅಂತ ದಿಗಿಲಾಯ್ತು. ಇದು ನಿಜ ಹೌದೋ ಅಲ್ವೋ ಅಂತ ನೋಡೋಕೆ ಅರ್ಸ ತಾನೇ ಸ್ಮಶಾನಕ್ಕೆ ಬರ್ತಾನೆ. ಅಲ್ಲಿ ಬಿಡಿಸಿದ ರಂಗೋಲಿ ಚೆಲ್ಲಿದ ರಕ್ತ ನೋಡಿ ಅವನಿಗೆ ನಂದನ ಮಾತಿಗೆ ಪುರಾವೆ ಸಿಕ್ಕಾಗಾಯ್ತು. ಆತ, ಮತ್ತೊಮ್ಮೆ ನೀನು ನನ್ನ ಪ್ರಾಣ ಉಳಿಸೋ ಕೆಲಸ ಮಾಡಿದೀ ಅಂತ ಚಿನ್ನದ ನಾಣ್ಯವನ್ನು ನಂದನಿಗೆ ನೀಡಿ ಗೌರವಿಸ್ತಾನೆ. ಆಮೇಲೆ ಏನೂ ವಿಚಾರಿಸ್ದೆ ಸೇನಾಧಿಪತಿಯನ್ನು ಹಿಂದೂ ಮುಂದು ನೋಡದೆ ಸೆರೆಮನೆಗೆ ತಳ್ಳಿಬಿಡ್ತಾನೆ.
9: ಛೇ, ಎಂಥ ಕೆಲಸ ಆಗೋಯ್ತು ಪಾಪ ಸೇನಾಧಿಪತಿ. ಅಂದರೆ ರಾಜನಿಗೆ ಅವನೇನು ಮಾಡಲಿಲ್ಲ ಅಂತ ಗೊತ್ತಾಗುತ್ತಾ ಪೊನ್ನಜ್ಜಿ?
5: ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮಂತ್ರಿಗೆ ಇದು ನಂದಂದೇ ಕುತಂತ್ರ ಅಂತ ಗೊತ್ತಾಗತ್ತೆ. ಅವನು ನಂದನ್ನ ಕರೆಸಿ, ಸುಮ್ಮನೆ ತಪ್ಪೊಪ್ಕೋ, ಇಲ್ಲಿದ್ರೆ ಪರಿಣಾಮ ಸರಿ ಇರಲ್ಲ ಅಂತ

0: ಹತ್ರ ಬಂದು, ಮಹಾರಾಜ, ಇದೆಂಥ ವಿಚಿತ್ರ ನೋಡಿ, ನಿಮ್ಮ ಹಾಗೆ ನನ್ನ ಕನಸುಗಳು ಇತ್ತೀಚೆಗೆ ಸತ್ಯ ಆಗ್ತಾ ಇದೆ. ಮೊದಲು ಇದು ಕಾಕತಾಳೀಯ ಅಂತ ನಾನು ಅಂದ್ಕೊಂಡೆ, ಆದರೆ ನಿನ್ನೆ ಬಿದ್ದ ಕನಸನ್ನು ಹಗುರವಾಗಿ ಪರಿಗಣಿಸೋಕೆ ಸಾಧ್ಯ ಇಲ್ಲ ಪ್ರಭು ಅಂತ ಹೇಳಿದಾಗ, ಅರಸಂಗೆ ತನ್ನ ಕನಸಿನ ಸಾಕಾರಕ್ಕೆ ಮಂತ್ರಿ ಜೊತೆ ಸಿಕ್ತು ಅಂತ ಸಂಭ್ರಮ ಆಯಿತು. ಅವನು, ಮಂತ್ರಿಗಳೇ, ನಿನ್ನೆ ನಿಮಗೆ ಬಿದ್ದ ಕನಸು ಯಾವುದದು ಅಂತ ಆತುರ ಆತುರದಲ್ಲಿ ಕೇಳ್ತಾನೆ. ಆಗ ಮಂತ್ರಿ, ಪ್ರಭು, ನಮ್ಮ ಕಾವಲುಗಾರ ನಂದ ಇದ್ದಾನಲ್ಲ, ಶತ್ರು ರಾಜನ ಜೊತೆ ಸೇರಿ ನಿಮ್ಮನ್ನು ಹತ್ಯೆ ಮಾಡೋಕ್ಕೆ ಕತ್ತಿ ಬಿಚ್ಚಿ ಬಂದ. ಈ ಕನಸನ್ನು ಹೇಗೆ ನಿರ್ಲಕ್ಷ್ಯ ಮಾಡೋದು ನೀವೇ ಹೇಳಿ, ನೀವು ನಮಗೆ ಅಮೂಲ್ಯವಾದವರು ಅಂತ ಮೊಸಳೆ ಕಣ್ಣೀರನ್ನು ಹಾಕಿದ.
1: ಇದು ಸರಿ ಹೋಯ್ತು, ಕುತಂತ್ರಕ್ಕೆ ಕುತಂತ್ರದ ಉತ್ತರ.
0: ಹೌದು ಅರ್ಸ, ಮಂತ್ರಿ ಮಾತಿಂದ ಬೇವುತು ನಂದನನ್ನು ಹಿಡಿದು ಬಂಧಿಸೋಕೆ ಆಜ್ಞೆ ಹೊರಡಿಸ್ತಾನೆ. ಪಹರೆ ತಿರುಗ್ತಾ ಇದ್ದ ನಂದಂಗೆ ವಿಷಯ ತಿಳಿಯುತ್ತೆ. ನಂದ ಹೌಹಾರಿ ಸೀದಾ ಓಡಿ ಬಂದು ಮಂತ್ರಿಯ ಕಾಲು ಹಿಡಿದು, ಮಂತ್ರಿಗಳೇ, ನಾನು ತಪ್ಪು ಮಾಡಿದ್ದೀನಿ, ನಾನು ಸಂಸಾರವೊಂದಿಗ, ರಕ್ಷಣೆ ಮಾಡಿ ಅಂತ ಗೋಳೋ ಅಂತ ಹೇಳ್ತಾನೆ. ಸರಿ, ಮಂತ್ರಿಗೆ ಪಾಪ ಅನ್ನಿಸ್ತು, ಇರು ಏನಾದರೂ ಮಾಡೋಣ ಅಂತ ಹೇಳಿ ಅವನನ್ನು ತನ್ನ ಮನೆಯಲ್ಲಿ ಬಚ್ಚಿಟ್ಟ. ಇತ್ತ ಅರಸಂಗೆ ಹೆದರಿಕೆಯಲ್ಲಿ ದಿನಾ ನಂದ ಬಂದು ಅವನ ತಲೆ ಕಡ್ದ ಹಾಗೆ ಕನಸು ಬೀಳ್ತಾ ಇತ್ತು. ನನ್ನ ಕನಸು ನಿಜ ಆಗುತ್ತೆ, ಅವನು ನನ್ನನ್ನು ಕೊಲ್ಲದೆ ಬಿಡಲ್ಲ, ಹೇಗಾದರೂ ಮಾಡಿ ನಂದನನ್ನು ಹಿಡೀರಿ ಅಂತ ರಾಜ ಆದೇಶ ಹೊರಡಿಸ್ತಾನೆ. ಮರುದಿನ ಮಂತ್ರಿ ಬಂದು, ಮಹಾರಾಜ, ನಂದನಿಗೆ ಹಾವು ಕಚ್ಚಿ ಸತ್ತೋದ್ನಂತೆ, ಅವನ ಪಕ್ಕದ ಮನೆಯವನು ಹೇಳ್ದ ಅಂತ ಹೇಳ್ದ. ನಂದ ಸತ್ತು ಸುದ್ದಿ ತಿಳಿದು ರಾಜಂಗೆ ನಿರಾಳ ಆಯಿತು. ಒಂದು ವಾರದ ನಂತರ ಮಂತ್ರಿ, ಮಹಾರಾಜ, ನಂದ ಈಗ ನಿಮ್ಮ ಕನಸಿನಲ್ಲಿ ಬರ್ತಾನಾ ಅಂತ ಕೇಳ್ದ. ಅದಕ್ಕೆ ರಾಜ ನಕ್ಬಿಟ್ಟು, ಮಂತ್ರಿಗಳೇ, ಸತ್ತು ಹೋದವನು ಕನಸಿನಲ್ಲಿ ಮತ್ತೆ ಹೇಗೆ ಬರ್ತಾನೆ ಅಂತ ಹೇಳ್ದ. ಅದಕ್ಕೆ ಮಂತ್ರಿ, ಪ್ರಭುಗಳೇ, ಕ್ಷಮೆ ಇರಲಿ, ನಂದ ಇನ್ನೂ ಬದುಕೇ ಇದ್ದಾನೆ. ಕನಸು ಮನಸ್ಸಿನ ಭ್ರಮೆ ಅಂತ ನಿಮಗೆ ತಿಳಿಸೋಕೆ ಹೀಗೆಲ್ಲ ಮಾಡಬೇಕಾಯಿತು. ಅವನು ಸಾಯೋ ಮುಂಚೆ ದಿನಾ ಕನಸಿನಲ್ಲಿ ಬರ್ತಾ ಇದ್ದವನು ಸತ್ತ ಮೇಲೆ ನಿಮ್ಮ ಕನಸಿನಲ್ಲಿ ಬರಲೇ ಇಲ್ಲ. ಕನಸು ಮನಸ್ಸಿನ ಆಟ ಅಲ್ಲದೆ ಮತ್ತೇನು ಮಹಾರಾಜ ಅಂದಾಗ ರಾಜ, ಆದರೆ ಈ ಹಿಂದೆ ಎರಡು ಕನಸು ನಿಜ ಆಯ್ತಲ್ಲ, ಅದಕ್ಕೇನಂತೀರಿ ಅಂತ ಪ್ರಶ್ನೆ ಮಾಡ್ದ. ಅವೆರಡು ಬಹುಮಾನದ ಆಸೆಯಿಂದ ನಂದ ಮಾಡಿದ ಮೋಸದಾಟ ಅಂತ ಮಂತ್ರಿ ಎಲ್ಲ ಕತೆ ಹೇಳ್ತಾನೆ. ಈ ಎಲ್ಲ ಘಟನೆಗಳು ಅರಸನ ಕಣ್ಣನ್ನು ತೆರೆಸುತ್ತೆ. ಆತ ಸೇನಾಧಿಪತಿಯನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡ್ತಾನೆ. ನಂದನಿಗೂ ಎಚ್ಚರಿಕೆ ಕೊಟ್ಟು ಕ್ಷಮಿಸ್ತಾನೆ. ಅವತ್ತಿನಿಂದ ರಾಜ ಕನಸುಗಳನ್ನು ನಂಬೋದನ್ನು ಬಿಟ್ಟ, ಜೊತೆಗೆ ಬೇರೆ ಮೂಢ ನಂಬಿಕೆಗಳನ್ನು ಬಿಟ್ಬಿಟ್ಟ.
1: ನಂಗೆ ಕನಸು ಬಿದ್ದರೆ ನೆನಪೇ ಇರಲ್ಲ, ರಾಜಂಗೆ ಹೆಂಗೆ ಕನಸು ನೆನಪಿತ್ತು?
2: ಅಯ್ಯೋ ಚಿಟ್ಟೆ, ರಾಜ ಕನಸನ್ನ ನಂಬ್ತಾ ಇದ್ದಲ್ಲ, ಅದಕ್ಕೆ ಕನಸು ನೆನಪಿರ್ತಿತ್ತು.
0: ಸರಿ ಸರಿ, ಈಗ ನೀತಿ.
3: ಕತೆ ನೀತಿ ಏನಂದ್ರೆ, ಅಂಧವಿಶ್ವಾಸಗಳು ಮನುಷ್ಯನನ್ನು ಅಜ್ಞಾನಕ್ಕೆ ತಳ್ಳುತ್ತದೆ.
2: ಮೂಢ ನಂಬಿಕೆಗಳನ್ನು ಬಿಟ್ಟು ವೈಜ್ಞಾನಿಕ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳಬೇಕು.
1: ಪೊನ್ನಜ್ಜಿ, ಕತೆ ಸೂಪರ್ ಆಗಿತ್ತು.
4: ಹೌದು, ಸೂಪರ್ ಆಗಿತ್ತು, ನಾವು ಬರ್ತೀವಿ.
3: ಇನ್ನೊಂದು ಕತೆನ ನೆನಪು ಮಾಡಿ ಇಟ್ಕೋ ಪೊನ್ನಜ್ಜಿ.
0: ಆಯ್ತು ಮಕ್ಕಳೇ, ಈಗ ಹೋಗಿ ಬನ್ನಿ.
5: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
6: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
8: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
8: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
9: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
10: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೋಟರಿ ಕ್ಲಬ್ ಶಿವಮೊಗ್ಗ ಉತ್ತರ ಇವರ ಸಂಯುಕ್ತಾಶ್ರಯದಲ್ಲಿ ದಸರಾ ಜೀವ ವೈವಿಧ್ಯತಾ ಶಿಬಿರ ಹಮ್ಮಿಕೊಂಡಿದ್ದು, ಮಲೆನಾಡು ನಾಣ್ಯ ಮತ್ತು ಅಂಚೆ ಚೀಟಿ ಸಂಗ್ರಾಹಕರ ಸಂಘದಿಂದ ಶ್ರೀಮತಿ ಮೇರಿ ಡಿಸೋಜಾ ಹಾಗೂ ಪ್ರಣವ್ DH ಈ ಪ್ರದರ್ಶನದ ಬಗ್ಗೆ ವಿವರಣೆ ನೀಡಿದರು. ಸುಮಾರು 52 ಪಕ್ಷಿಗಳ ಸ್ಟ್ಯಾಂಪ್ಗಳು, ಅನೇಕ ದೇಶದ ನೋಟ್ಗಳು, ಬೇರೆ ಬೇರೆ ದೇಶದ ಅಂಚೆ ಚೀಟಿಗಳು, ಭಾರತದ ಅನೇಕ ರಾಜರ ಕಾಲದ ನಾಣ್ಯಗಳು, ಅಂಚೆ ಕಾರ್ಡ್, ಹೀಗೆ ಅನೇಕ ರೀತಿಯ ಅಂಚೆ ಚೀಟಿಗಳ ಪ್ರದರ್ಶನ ನಡೆಯಿತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಶ್ರೀಯುತ ರೇಡಿಯೋ ಶಿವಮೊಗ್ಗದ ನಿಲಯ ನಿರ್ದೇಶಕರಾದ GL ಜನಾರ್ದನ್ ಅವರು ಮಕ್ಕಳೊಂದಿಗೆ ಸಂವಾದ ನಡೆಸಿ, ಜಗತ್ತಿನ ತಾಪಮಾನ ಹೆಚ್ಚಾದಂತೆ ಹವಾಮಾನದಲ್ಲಿ ವಿಪರೀತ ಏರಿಳಿತಗಳು ಉಂಟಾಗುತ್ತದೆ, ಈ ಜಗತ್ತಿನ ತಾಪಮಾನ ಕಡಿಮೆ ಮಾಡುವ ಕೆಲಸವನ್ನು ನೀವೇ ಮಾಡಬೇಕು, ಅದು ನಿಮ್ಮ ಕೈಯಲ್ಲಿ ಇದೆ, ಇಲ್ಲದೆ ಹೋದರೆ ಜಗತ್ತೇ ನಾಶವಾಗುತ್ತದೆ, ಹಾಗಾಗಿ ನಾವು ಪರಿಸರ ಸ್ನೇಹಿಯಾಗಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದು ತಿಳಿಸಿದರು. ನಂತರ ಮಕ್ಕಳು ತಾವೇ ಬ್ಯಾನರ್ ತಯಾರಿಸಿ ಅದರಲ್ಲಿ ಕೈಗುರುತು ಹಾಗೂ ಹೆಸರನ್ನು ನಮೂದಿಸಿ ಶಿಬಿರದ ಬ್ಯಾನರ್ ತಯಾರಿಸಿದರು. ನಂತರ ರೋಟರಿ ಕ್ಲಬ್ ಉತ್ತರದ ಪ್ರೊಫೆಸರ್ AS ಚಂದ್ರಶೇಖರ್ ಮಾತನಾಡಿ, ಜೀವ ವೈವಿಧ್ಯತೆ ಅತ್ಯಂತ ಅವಶ್ಯಕ. ಮನುಷ್ಯ ಒಬ್ಬನೇ ಈ ಜಗತ್ತಿನಲ್ಲಿ ಬದುಕಲು ಸಾಧ್ಯವಿಲ್ಲ, ನಮ್ಮ ನೆರವಿಗೆ ಈ ಜೀವ ವೈವಿಧ್ಯತೆ ಅತಿ ಅಗತ್ಯ. ಜೇನು ಮತ್ತು ಅಂತಹ ಕೀಟಗಳು ಇಲ್ಲದೆ ಹೋದರೆ ಬೆಳೆಗಳ ಹೂವಿನ ಪರಾಗಸ್ಪರ್ಶವಾಗದೆ ಆಹಾರ ಉತ್ಪಾದನೆ ಆಗಲಾರದು. ಹಾಗಾಗಿ ನಮ್ಮ ಮುಂದಿನ ಆರೋಗ್ಯಕರ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ನಾವು ಈ ಜೀವ ವೈವಿಧ್ಯತೆಯನ್ನು ಉಳಿಸಿಕೊಳ್ಳಲೇಬೇಕು ಎಂದು ತಿಳಿಸಿದರು. ಶ್ರೀಮತಿ ಭಾರತಿ ಚಂದ್ರಶೇಖರ್ ಅವರು ಮಾತನಾಡಿ, ಮಕ್ಕಳು ಇದೇ ವಯಸ್ಸಿನಲ್ಲಿ ಪರಿಸರದ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು, ಇದರ ಮೂಲಕ ಈ ಪರಿಸರವನ್ನು ಉಳಿಸಿಕೊಳ್ಳಲು ಸಾಧ್ಯ ಎಂದು ತಿಳಿಸಿದರು. ನಂತರ ಮಕ್ಕಳಿಗೆ ಪರಿಸರ ಕುರಿತು ಕ್ವಿಜ್ ನಡೆಸಲಾಯಿತು. ಕಸದಿಂದ ರಸ ಎನ್ನುವ ಹಳೆಯ ಬಟ್ಟೆಯಲ್ಲಿ ಹೂ ತಯಾರಿಸುವ ಕಾರ್ಯವನ್ನು ಶ್ರೀಮತಿ ರಾಧಾ ಮತ್ತು ಪವಿತ್ರ ಎ ನಡೆಸಿಕೊಟ್ಟರು. ಜೊತೆಗೆ ದಿನೇಶ್ ಹೊಸನಗರ ಇವರು ಶಿಬಿರದ ಚಟುವಟಿಕೆಗಳನ್ನು ನಡೆಸಿದರು. ಮುಂದಿನ ವಿವರ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವ ಮೂಲಕ ರೋಗ ರುಜಿನಗಳು ಹರಡುವುದನ್ನು ತಡೆಯುವ ಪೌರ ಕಾರ್ಮಿಕರು, ಆರೋಗ್ಯ ಸಂರಕ್ಷಕರು. ಸ್ವಚ್ಛತೆ ಮತ್ತು ಜನರ ಆರೋಗ್ಯ ಕಾಪಾಡುವಲ್ಲಿ ಇವರ ಸೇವೆ ಅಪಾರ ಹಾಗೂ ಸ್ಮರಣೀಯ ಎಂದು ಫ್ಯಾಷನ್ ಎಜುಕೇಷನ್ ಮುಖ್ಯಸ್ಥರು ಹಾಗೂ ಎಸ್ಯುಎಂಎ ಸದಸ್ಯೆ ಎಸ್ಎಚ್ ಚೇತನ ಹೇಳಿದರು. ಫ್ಯಾಷನ್ ಎಜುಕೇಷನ್ ಹಾಗೂ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ವತಿಯಿಂದ ಅಕ್ಟೋಬರ್ 2ರಂದು ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಪ್ರಯುಕ್ತ ಶಿವಮೊಗ್ಗ ನಗರದ ಮಿಳಗಟ್ಟ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 27ನೇ ವಾರ್ಡ್ ಮಿಳಗಟ್ಟ ವ್ಯಾಪ್ತಿಯ ಶ್ರೀನಿವಾಸ್ ಹಾಗೂ ಎಲ್ಲ ಪೌರ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಪೌರ ಕಾರ್ಮಿಕರು ಶ್ರೇಷ್ಠ ಕಾಯಕ ಜೀವಿಗಳು ಮತ್ತು ಕಾಯಕ ಯೋಗಿಗಳು. ಇವರು ಕೆಲಸದ ಸಮಯದಲ್ಲಿ ಕಣ್ಣಿಗೆ ಗ್ಲಾಸ್, ಕೈಗೆ ಗ್ಲೌಸ್, ಮುಖಗವಸು, ಮೊಳಕಾಲೆತ್ತರದ ಶೂಗಳು ಮತ್ತು ಅಗತ್ಯ ಸುರಕ್ಷತಾ ಪರಿಕರಗಳನ್ನು ಬಳಸುವುದು ಅಗತ್ಯ. ಜನರ ಆರೋಗ್ಯ ಸಂರಕ್ಷಿಸುವ ಇವರು ತಮ್ಮ ಸುರಕ್ಷತೆಗೂ ಆದ್ಯತೆ ನೀಡುವುದು ಅಗತ್ಯವೆಂದರು. ಸ್ಟೆಪ್ ಹೋಲ್ಡರ್ಸ್ ಡ್ಯಾನ್ಸ್ ಸ್ಕೂಲ್ನ ಡ್ಯಾನ್ಸ್ ಮಾಸ್ಟರ್ ಅರುಣ್ರಾಜ್ ಶೆಟ್ಟಿ ಮಾತನಾಡಿ, ಪೌರ ಕಾರ್ಮಿಕರ ಸೇವೆ ಹಾಗೂ ಶ್ರಮ ನಿಜಕ್ಕೂ ಗೌರವಾರ್ಹ. ಇವರನ್ನು ಗೌರವದಿಂದ ಕಾಣುವುದು ಮತ್ತು ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಅವರಿಗೆ ಸಹಕರಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಮಿಳಗಟ್ಟ ಸರ್ಕಾರಿ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷೆ ಮಮತಾ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ವಿಶ್ವನಾಥ್ ಯುಎಚ್, ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಶಿವಾನಂದ್ ಯು, ಮಿಳಗಟ್ಟ ಪ್ರಾಥಮಿಕ ಶಾಲೆಯ ಅಧ್ಯಕ್ಷ ಬಾಬು, ವಿಶ್ರಾಂತ ಉಪನ್ಯಾಸಕ ಚಂದ್ರಶೇಖರ್ ಜಿಎಸ್ ಮತ್ತು ಎಸ್ಡಿಎಂಸಿ ಸದಸ್ಯರು ಆಗಮಿಸಿದ್ದರು. ಶಿಕ್ಷಕರುಗಳಾದ ಎಂವಿ ವೀರಮ್ಮ ಪ್ರಾರ್ಥಿಸಿ, ಪಿಪಿ ಸುನೀತಾ ಸ್ವಾಗತಿಸಿದರು, ಎಚ್ಎಸ್ ಉಮಾಶಂಕರ್ ಪ್ರಸ್ತಾವಿಸಿ, ಎಸ್ಆರ್ ಸುನೀಲ್ ಕುಮಾರ್ ನಿರೂಪಿಸಿ, ಡಿಒ ಉಮಾ ವಂದಿಸಿದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸೋಗಾನೆ ವಿಮಾನ ನಿಲ್ದಾಣಕ್ಕೆ ಜಮೀನು ನೀಡಿದ ರೈತರು ಹಾಗೂ ಭೂ ಮಾಲೀಕರಿಗೆ ಪರಿಹಾರ ವಿತರಿಸುವಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳನ್ನು ವಿವಿಧ ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಿ ತ್ವರಿತವಾಗಿ ಇತ್ಯರ್ಥಪಡಿಸಬೇಕು ಎಂದು ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾ ಪೂರ್ಯ ನಾಯಕ್ ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸೋಗಾನೆ ವಿಮಾನ ನಿಲ್ದಾಣ ಅಭಿವೃದ್ಧಿಗೆ ಜಮೀನು ಕಳೆದುಕೊಂಡ ರೈತರು ಹಾಗೂ ಭೂ ಮಾಲೀಕರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಬಗ್ಗೆ ಆಯೋಜಿಸಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ವಿಮಾನ ನಿಲ್ದಾಣದಂತಹ ಮಹತ್ವಾಕಾಂಕ್ಷಿ ಅಭಿವೃದ್ಧಿ ಯೋಜನೆಗಳು ಜಿಲ್ಲೆಯ ಪ್ರಗತಿಗೆ ಅಗತ್ಯವಾಗಿದೆ. ಆದರೆ ಯೋಜನೆಗಾಗಿ ಜಮೀನು ಕಳೆದುಕೊಂಡ ರೈತರು ಹಾಗೂ ಅವರ ಕುಟುಂಬಗಳ ಹಿತಾಸಕ್ತಿಯನ್ನು ಸರ್ಕಾರವು ಕಾಪಾಡಬೇಕು. ಭೂ ಮಾಲೀಕರಿಗೆ ಯಾವುದೇ ತೊಂದರೆಯಾಗದಂತೆ ನಿಯಮಾನುಸಾರ ನ್ಯಾಯಸಮ್ಮತ ಪರಿಹಾರ ದೊರೆಯುವಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು. ಮುಂದಿನ ವಿವರ. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಧು ಬಂಗಾರಪ್ಪ ಅಧ್ಯಕ್ಷತೆಯಲ್ಲಿ ಅಕ್ಟೋಬರ್ 3ರಂದು ಬೆಳಗ್ಗೆ 9:30 ಸೊರಬ ಪಟ್ಟಣದ ರಾಜ್ ಕಲಾಕ್ಷೇತ್ರ ರಂಗಮಂದಿರದಲ್ಲಿ ತಾಲೂಕು ಮಟ್ಟದ ಪ್ರಜಾಸೇವಾ ಆಂದೋಲನ ಸಭೆ ಆಯೋಜಿಸಲಾಗಿದೆ. ತಾಲೂಕಿನ ಸಾರ್ವಜನಿಕರು ತಮ್ಮ ಅಹವಾಲುಗಳು ಸೇರಿದಂತೆ ಸರ್ಕಾರದ ವಿವಿಧ ಯೋಜನೆಗಳ ಸವಲತ್ತು ಪಡೆಯಲು ಅರ್ಜಿ ಸಲ್ಲಿಸಿ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಹಿರಿಯರನ್ನು ಗೌರವಿಸುವುದು ನಮ್ಮ ಸಂಸ್ಕೃತಿಯ ಪ್ರತೀಕ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಶೇಷಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಸಂಘ ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಆಶ್ರಯದಲ್ಲಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ಭವಿಷ್ಯದ ಭದ್ರತೆಗೆ ಬುನಾದಿ ಹಾಕಿದವರು ಹಿರಿಯರು. ಹಿರಿಯರಿದ್ದರೆ ಮಾತ್ರ ಅದು ಕುಟುಂಬ. ಕೌಟುಂಬಿಕ ವ್ಯವಸ್ಥೆ ಇರುವ ದೇಶ ನಮ್ಮದು. ಹಿರಿಯರಿಂದಲೇ ಕುಟುಂಬಕ್ಕೆ ಸಂಭ್ರಮ. ಇಂದಿನ ದಿನಗಳಲ್ಲಿ ಮೊಮ್ಮಕ್ಕಳು ಹಾಗೂ ತಾತಂದಿರು ಒಟ್ಟಿಗೆ ಬೆಳೆಯುವ ವಾತಾವರಣ ಕಡಿಮೆಯಾಗುತ್ತಿದೆ. ಹಿರಿಯರ ಜೊತೆ ಬೆಳೆಯುವ ಮಕ್ಕಳಿಗೆ ಬಾಲ್ಯದಲ್ಲೇ ಉತ್ತಮ ಸಂಸ್ಕಾರ ಮತ್ತು ಮಾರ್ಗದರ್ಶನ ಸಿಗುತ್ತದೆ ಎಂದರು. ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಿರಿಯರು ಹಾಗೂ ವಿವಿಧ ಸಂಸ್ಥೆಗಳ ಮುಖ್ಯಸ್ಥರನ್ನು ಸನ್ಮಾನಿಸಲಾಯಿತು. ವಿಶೇಷಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧಿಕಾರಿ ಸುವರ್ಣ ವಿನಾಯಕ್ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಗಣ್ಯರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರಲು ಸಾಧ್ಯವಾಗುವುದರಿಂದ ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿಕಾರಿಪುರ ಪಟ್ಟಣದ ಅಕ್ಷರ ರೆಸಿಡೆನ್ಷಿಯಲ್ ಸ್ಕೂಲ್ ಸಹಯೋಗದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ 17 ವರ್ಷದೊಳಗಿನ ಬಾಲಕ ಬಾಲಕಿಯರ ವಾಲಿಬಾಲ್, ಕಬಡ್ಡಿ ಮತ್ತು ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರಿಂದ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವೂ ಸುಧಾರಿಸುತ್ತದೆ. ಕ್ರೀಡಾ ಸ್ಫೂರ್ತಿಯನ್ನು ಜೀವನದಲ್ಲಿಯೂ ಅಳವಡಿಸಿಕೊಂಡರೆ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಳ್ಳಬಹುದು ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ನಗರದ ರೋವರ್ಸ್ ಕ್ಲಬ್ನಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಗೌರವಪೂರ್ವಕವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರೋವರ್ಸ್ ಕ್ಲಬ್ನ ಗೌರವ ಕಾರ್ಯದರ್ಶಿ ಜಿ ವಿಜಯಕುಮಾರ್ ಅವರು ಮಹಾತ್ಮ ಗಾಂಧೀಜಿಯವರ ಸತ್ಯ, ಅಹಿಂಸೆ ಹಾಗೂ ಸರಳ ಜೀವನದ ಆದರ್ಶಗಳು ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿವೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸರಳತೆ, ಪ್ರಾಮಾಣಿಕತೆ, ಶಿಸ್ತು ಹಾಗೂ ದೇಶಭಕ್ತಿಗೆ ಮಾದರಿಯಾಗಿದ್ದರು. ದೇಶದ ಪ್ರಗತಿಗೆ ಯುವಜನರ ಪಾತ್ರ ಮಹತ್ವದಾಗಿದ್ದು ಮಹನೀಯರ ತತ್ವ, ಆದರ್ಶ ಮತ್ತು ದೇಶಪ್ರೇಮವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಹೇಳಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರು ನಡೆಸಿದ ಹೋರಾಟ ಮತ್ತು ಅವರು ಸಾರಿದ ಸತ್ಯ ಹಾಗೂ ಅಹಿಂಸೆಯ ತತ್ವಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿಯಾಗಿ ದೇಶದ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಸ್ಮರಣೀಯವಾಗಿದ್ದು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯ ಮೂಲಕ ಸೈನಿಕರು ಮತ್ತು ರೈತರ ಮಹತ್ವವನ್ನು ದೇಶಕ್ಕೆ ಸಾರಿದರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಹ ಕಾರ್ಯದರ್ಶಿ ಎಂಆರ್ ಬಸವರಾಜ್ ಅವರು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಂತಹ ಮಹನೀಯರ ಆದರ್ಶಗಳು ಪ್ರತಿಯೊಬ್ಬರ ಬದುಕಿಗೆ ಮಾರ್ಗದರ್ಶನ ನೀಡುತ್ತವೆ. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ದೇಶಭಕ್ತಿಯ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ಇಂತಹ ಜಯಂತಿ ಆಚರಣೆಗಳು ಪ್ರೇರಣಾದಾಯಕವಾಗಿವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ನಿರ್ದೇಶಕ ಎಸ್ ಚಿನ್ನಪ್ಪ, ಸುನೀಲ್, ಅಗಡಿ ಮಹೇಶ್, ಸತ್ಯನಾರಾಯಣ್, ಅಶೋಕ್ ಸೇರಿದಂತೆ ಕ್ಲಬ್ನ ಸದಸ್ಯರು, ನಿರ್ದೇಶಕರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಸಂಗೀತ ಕ್ಷೇತ್ರದಲ್ಲಿ ಶ್ರದ್ಧೆ, ಸಾಧನೆ, ಭಕ್ತಿ ಹಾಗೂ ಏಕಾಗ್ರತೆ ಅತ್ಯಂತ ಮುಖ್ಯ. ಸಂಗೀತಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಅದು ಸಾಧಕನ ಸ್ವತ್ತಾಗಿದೆ ಎಂದು ಗಾಯಕ ಭಾವಗಾನ ತಂಡದ ಅಜೀವ ಸದಸ್ಯ ಪರಶುರಾಮ್ ಹೇಳಿದರು. ಎಪಿಎಂಸಿ ಗಣಪತಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಡೆದ ಸಾಧಕರ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಳೆದ 50 ವರ್ಷಗಳಿಂದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿರುವ ಭದ್ರಾವತಿ ವಾಸು ಅವರ ಕೊಡುಗೆ ಅಪಾರ. ಅಲ್ಲದೆ ಕಾಂತಾರ ಸೇರಿದಂತೆ ಹಲವು ಚಿತ್ರಗಳಿಗೆ ಸಂಗೀತ ನೀಡಿ ಖ್ಯಾತಿ ಪಡೆದ ಅಜನೀಶ್ ಅವರ ತಂದೆ ಭದ್ರಾವತಿ ಲೋಕನಾಥ್ ಅವರ ಸಾಧನೆಯು ವಿಶೇಷವಾಗಿದೆ. ಇಂತಹ ಸಾಧಕರನ್ನು ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಹೇಳಿದರು. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಜಿ ವಿಜಯಕುಮಾರ್ ಮಾತನಾಡಿ, ಭದ್ರಾವತಿ ವಾಸು ಅವರಿಂದ ಸಾವಿರಾರು ಮಂದಿ ಗಾಯಕರು ತರಬೇತಿ ಪಡೆದು ಇಂದು ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದಾರೆ. ಸಂಗೀತವು ಮನಸ್ಸಿನ ಖಿನ್ನತೆಯನ್ನು ದೂರ ಮಾಡುವ ಶಕ್ತಿಯನ್ನು ಹೊಂದಿದ್ದು ಪ್ರತಿಯೊಬ್ಬರೂ ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿ ಸಾಧನೆ ಮಾಡಬೇಕು ಎಂದರು. ಆಕಾಶವಾಣಿ ಹಾಗೂ ದೂರದರ್ಶನ ಕಲಾವಿದೆ ಕುಮಾರಿ ಆದ್ಯ ಮಾತನಾಡಿ, ಇಂತಹ ಸಾಧಕರನ್ನು ಗುರುತಿಸಿ ಗೌರವಿಸುವುದರಿಂದ ಸಂಸ್ಥೆಯ ಗೌರವವೂ ಹೆಚ್ಚುತ್ತದೆ. ಭದ್ರಾವತಿ ವಾಸು ಅವರ ಸಾಧನೆ ಸ್ಮರಣೀಯವಾಗಿದ್ದು ಅವರ ಶಿಷ್ಯರಾಗಿರುವುದು ಖುಷಿಯ ವಿಚಾರ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಎಪಿಎಂಸಿ ಗೆಳೆಯರ ಬಳಗದ ಪದಾಧಿಕಾರಿಗಳು ಹಾಗೂ ಭಾವಗಾನ ತಂಡದ ನಿರ್ದೇಶಕರು ಪ್ರಶಾಂತ್, ಹೇಮಂತ್, ಶುಭ, ಸರ್ವಮಂಗಳ ಮತ್ತು ಭಾವಗಾನ ತಂಡದ ಸದಸ್ಯರು, ಗಾಯಕರು ಹಾಗೂ ಸಂಗೀತಾಸಕ್ತರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಸ್ಪರ್ಧಾತ್ಮಕ ಜಗತ್ತಿನಲ್ಲೀಗ ವಿದ್ಯಾವಂತ ಯುವ ಸಮೂಹವು ಕೇವಲ ಪದವಿ ಹೊಂದಿರುವುದಕ್ಕಿಂತ ಕೌಶಲ, ಆತ್ಮವಿಶ್ವಾಸ ಹಾಗೂ ಸ್ವಾವಲಂಬನೆಯ ಮನೋಭಾವ ಬೆಳೆಸಿಕೊಳ್ಳುವುದು ಅತ್ಯಂತ ಮುಖ್ಯ ಎಂದು ಶಿವಮೊಗ್ಗ ಬಸವ ಕೇಂದ್ರದ ಡಾ ಶ್ರೀ ಬಸವ ಮರುಳಸಿದ್ಧ ಸ್ವಾಮೀಜಿ ಕರೆ ನೀಡಿದರು. ಶಿವಮೊಗ್ಗ ನಗರದ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಇಂದು ಡಾ ಶರತ್ ಮರಿಯಪ್ಪ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ಮಲೆನಾಡು ಜಾಬತಾನ್ 2026 ಬೃಹತ್ ಉದ್ಯೋಗ ಮೇಳವನ್ನು ಶ್ರೀಗಳು ಉದ್ಘಾಟಿಸಿ ಮಾತನಾಡಿದರು. ಉದ್ಯೋಗ ಮೇಳದ ಮೂಲಕ ಸಾವಿರಾರು ಯುವಜನರಿಗೆ ಉದ್ಯೋಗದ ಅವಕಾಶ ಕಲ್ಪಿಸುವ ಡಾ ಶರತ್ ಮರಿಯಪ್ಪ ಫೌಂಡೇಶನ್ ರವರ ಪ್ರಯತ್ನ ಶ್ಲಾಘನೀಯವಾಗಿದೆ ಎಂದ ಶ್ರೀಗಳು, ಯುವಜನತೆಯ ಭವಿಷ್ಯ ರೂಪಿಸುವಲ್ಲಿ ಇಂತಹ ಉದ್ಯೋಗ ಮೇಳಗಳು ಮಹತ್ವದ ವೇದಿಕೆಯಾಗಿದ್ದು ಉದ್ಯೋಗಾಕಾಂಕ್ಷಿಗಳಲ್ಲಿ ಹೊಸ ಭರವಸೆ ಮೂಡಿಸುವ ಕೆಲಸ ಮಾಡುತ್ತಿವೆ ಎಂದು ಅವರು ಹೇಳಿದರು. ಪದವಿ ಪಡೆದ ಮಾತ್ರಕ್ಕೆ ಉದ್ಯೋಗ ದೊರೆಯುತ್ತದೆ ಎಂಬ ಪರಿಸ್ಥಿತಿ ಈಗ ಇಲ್ಲ. ಶಿಕ್ಷಣವು ಜಗತ್ತಿನ ಪರಿಚಯ ಮಾಡಿಕೊಡುವುದರ ಜೊತೆಗೆ ಉದ್ಯೋಗಕ್ಕೆ ಅಗತ್ಯವಾದ ಕೌಶಲಗಳನ್ನು ಬೆಳೆಸಿಕೊಳ್ಳುವ ಜವಾಬ್ದಾರಿಯು ಯುವಜನರ ಮೇಲಿದೆ ಎಂದರು. ಯುವ ಜನತೆಗೆ ಉದ್ಯೋಗ ಸೃಷ್ಟಿಸುವುದು ಇಂದಿನ ಪ್ರಮುಖ ಸವಾಲುಗಳಲ್ಲಿ ಒಂದಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರಗಳು, ಶಿಕ್ಷಣ ಸಂಸ್ಥೆಗಳು ಹಾಗೂ ಸಮಾಜ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟರಲ್ಲದೆ, ದೇಶದ ಯುವಜನರ ಬಗೆಗೆ ಇತ್ತೀಚಿನ ಸರ್ಕಾರಗಳು ತಾಳಿರುವ ನಿರ್ಲಕ್ಷ್ಯದ ಧೋರಣೆಯನ್ನು ಪ್ರಸ್ತಾಪಿಸಿ ಇದು ಸಲ್ಲದು ಎಂದು ಎಚ್ಚರಿಸಿದರು. ಮಾಜಿ ಸಂಸದ ಹಾಗೂ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಮಾತನಾಡಿ, ಉದ್ಯೋಗ ಪಡೆಯುವುದನ್ನೇ ಬದುಕಿನ ಅಂತಿಮ ಗುರಿಯನ್ನಾಗಿಸಿಕೊಳ್ಳದೆ ಭವಿಷ್ಯದಲ್ಲಿ ಕನಿಷ್ಠ 10 ಮಂದಿಗಾದರೂ ಉದ್ಯೋಗ ನೀಡುವ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ಎಂದು ಯುವಜನರಿಗೆ ಕರೆ ನೀಡಿದರು. ಉದ್ಯೋಗ ಮೇಳಕ್ಕೆ ಬಂದಿರುವ ಪ್ರತಿಯೊಬ್ಬರೂ ತಮ್ಮ ಅರ್ಹತೆ, ಯೋಗ್ಯತೆ ಹಾಗೂ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಆದರೆ ಸಿಗುವ ಮೊದಲು ಉದ್ಯೋಗವೇ ತಮ್ಮ ಬದುಕಿನ ಅಂತಿಮ ಗುರಿಯಾಗಬಾರದು ಎಂದು ಹೇಳಿದರು. ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿ ಮೇಳಕ್ಕೆ ಶುಭ ಕೋರಿ, ಬದಲಾಗುತ್ತಿರುವ ಜಗತ್ತಿನಲ್ಲಿ ನಾವು ಬದಲಾಗದಿದ್ದರೆ ಭವಿಷ್ಯ ನಮ್ಮ ಕೈ ತಪ್ಪುತ್ತದೆ. ಉತ್ತಮ ಜೀವನಕ್ಕೆ ಶಿಕ್ಷಣ ಎಷ್ಟು ಮುಖ್ಯವೋ ಕೌಶಲ್ಯವೂ ಅಷ್ಟೇ ಅಗತ್ಯ. ಕೇವಲ ವಿದ್ಯಾರ್ಹತೆ ಇದ್ದರೆ ಸಾಲದು. ನಮ್ಮಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಅದನ್ನು ಕೌಶಲ್ಯವಾಗಿ ಬೆಳೆಸಿಕೊಳ್ಳಬೇಕು ಎಂದರು. ಕೆಪಿಸಿಸಿ ಕಾರ್ಯದರ್ಶಿ ಹಾಗೂ ಆರ್ಯ ವಿಜ್ಞಾನ ಕಾಲೇಜು ಕಾರ್ಯದರ್ಶಿ ಎನ್ ರಮೇಶ್ ಮಾತನಾಡಿ, ಇದು ಎಐ ಕಾಲ. ಇಲ್ಲಿ ಉದ್ಯೋಗಗಳು ಕಡಿಮೆ ಆಗುತ್ತವೆ, ಹಾಗೆಯೇ ಉದ್ಯೋಗಗಳು ಹೆಚ್ಚಾಗುತ್ತವೆ. ಅದಕ್ಕೆ ತಕ್ಕಂತೆ ಕೌಶಲ್ಯ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ವೇದಿಕೆಯಲ್ಲಿ ಕೈಗಾರಿಕೋದ್ಯಮಿಗಳಾದ ಅಶ್ವಥನಾರಾಯಣ ಶೆಟ್ಟಿ, ತಾರಾನಾಥ್, ಚಂದ್ರಶೇಖರ್, ನಿವೇದನ್ ನೆಂಪೆ, ಡಾ ಶಶಾಂಕ್, ಕಾಂಗ್ರೆಸ್ ಮುಖಂಡರುಗಳಾದ ಕೆ ರಂಗನಾಥ್, ಎಂ ಪ್ರವೀಣ್ ಕುಮಾರ್, ಎಚ್ಪಿ ಗಿರೀಶ್, ವೈಎಚ್ ನಾಗರಾಜ್, ಲೋಕೇಶ್ ಮತ್ತಿತರರು ಇದ್ದರು. ಕುಮಾರ್ ಉಪ್ಪಾರ್ ಸ್ವಾಗತಿಸಿದರು. ಮೇಳಕ್ಕೆ ಶಿವಮೊಗ್ಗ ನಗರವು ಸೇರಿ ವಿವಿಧೆಡೆಗಳಿಂದ 4,500 ಉದ್ಯೋಗ ಆಕಾಂಕ್ಷಿಗಳು ಬಂದಿದ್ದರು. 173 ಕಂಪನಿಗಳು ಮೇಳದಲ್ಲಿ ಭಾಗಿಯಾಗಿ ಉದ್ಯೋಗದ ಅವಕಾಶಗಳನ್ನು ನೀಡಿದವು. ಇದರೊಂದಿಗೆ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಾನು ಗೆದ್ದೇ ಗೆಲ್ತೇನೆ ಅಂತ ನಿರ್ಧರಿಸಿದಾಗ ಸೋಲೋಕೆ ಹೆದರಬಾರ್ದು. ಸೋಲು ಸಹ ಗೆಲುವಿನ ಭಾಗ ಅಂತಾನೆ ಪರಿಗಣಿಸ್ಬೇಕು. 4 ಸಲ ಬೀಳೋದು ದೊಡ್ಡದಲ್ಲ, ಆದ್ರೆ 5ನೇ ಸಲ ಮೈ ಕೊಡುವಿ ಎದ್ದು ನಿಲ್ಲೋದು ಮುಖ್ಯ. 5ನೇ ಸರಿ ಎದ್ದು ನಿಂತ್ವಿ ಅಂದ್ರೆ ಖಂಡಿತವಾಗ್ಲೂ ಜಯ ನಮ್ಮದಾಗಿರುತ್ತೆ. ಆಲ್ ಇಸ್ ವೆಲ್.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
4: ಕಂದ, ನನಗೆ ಊಟದ ಕೊನೆನಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
3: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
5: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
7: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
9: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
10: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಹಲೋ ಕೇಳುಗರೇ,
9: ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ಆತ್ಮೀಯ ನಲ್ಮೆಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ ಈ ಎಲ್ಲಾ ವಿಷಯವನ್ನು ಕೂಡ ಒಳಗೊಂಡಿರುತ್ತೆ. ಹಾಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗೆ ಇವತ್ತಿನ ಮಾರ್ನಿಂಗ್ ತುಂಬಾ ಸ್ಪೆಷಲ್ ಅಂತ ಅನಿಸ್ತಾ ಇದೆ. ಹೊರಗಡೆ ಒಂದ್ ಕಡೆ ಪಕ್ಷಿಗಳ ಕಲರವ ಇದ್ರೆ ಮತ್ತೊಂದ್ ಕಡೆ ಪ್ರಾಣಿಗಳನ್ನ ನೋಡ್ತಾ ಇರುವಾಗ ಖುಷಿ ಆಗುತ್ತೆ. ಹಾಗೆ ಇವತ್ತು ನಾನು ಒಂದು ಮುದ್ದಾದ ಪ್ರಾಣಿಯನ್ನ ನೋಡಿದೆ. ಆ ಒಂದು ಪ್ರಾಣಿಯನ್ನ ನೋಡಿ ನನ್ನ ದಿನ ತುಂಬಾ ಖುಷಿಯಿಂದ ಪ್ರಾರಂಭ ಆಯ್ತು. ಅದು ಯಾವ ಪ್ರಾಣಿ ಗೊತ್ತಾ? ಹಸು ಹಾಗೆ ಕರು. ಆ ಕರು ಹಸುವಿನ ಹಿಂದೆ ಹೋಗ್ತಾ ತನ್ನ ಅಮ್ಮನನ್ನ ಹಿಂಬಾಲಿಸ್ತಾ ಇತ್ತು. ಹಾಗೆ ಆ ಒಂದು ಹಸು ಕರುವನ್ನ ಮುದ್ದಾಡ್ತಾ ಇತ್ತು. ಕೆಲವರು ಬರೀ ಮನುಷ್ಯರಷ್ಟೇ ಪ್ರೀತಿ ಮಾಡ್ತಾರೆ ಅಂತ ಅನ್ಕೊಳ್ತಾರೆ, ಆದ್ರೆ ಪ್ರಾಣಿಗಳು ಕೂಡ ಎಷ್ಟು ಚಂದ ಪ್ರೀತಿ ಮಾಡುತ್ತೆ ಅಲ್ವಾ? ನಿಸ್ವಾರ್ಥದಿಂದ ಪ್ರೀತಿ ಮಾಡುತ್ತೆ ಅಲ್ವಾ? ಈ ಭೂಮಿ ಮೇಲೆ ನಮಗೆ ಬದುಕೋಕೆ ಹಕ್ಕಿದೆ ಅಂದ್ರೆ ಖಂಡಿತವಾಗ್ಲೂ ಪ್ರಾಣಿ ಪಕ್ಷಿಗಳಿಗೆ ಕೂಡ ಬದುಕಲಿಕ್ಕೆ ಹಕ್ಕಿದೆ, ಹಾಗೆ ಅವುಗಳ ಭಾವನೆಯನ್ನ ವ್ಯಕ್ತಪಡಿಸಲಿಕ್ಕೆ ಹಕ್ಕಿದೆ. ಇವತ್ತು ಯಾಕೆ ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಕೇಳುಗರೆ, ನಾವು ನಮ್ಮ ಜೊತೆ ಈ ಭೂಮಿ ಮೇಲೆ ಬದುಕುವಂತಹ ಪ್ರಾಣಿ ಪಕ್ಷಿಗಳು ಹಾಗೆ ಕಾಡಿನ ಪ್ರಾಣಿಗಳಿಗೆಲ್ಲ ಒಮ್ಮೆ ನೆನೆದು ಇಲ್ಲಿಂದಾನೇ ಒಂದು ಧನ್ಯವಾದವನ್ನ ಹೇಳೋಣ ಅಂತ. ಪ್ರತಿ ವರ್ಷ ಕೂಡ ಈ ವಿಶ್ವ ಪ್ರಾಣಿ ದಿನವನ್ನ ಆಚರಣೆ ಮಾಡ್ತಾರೆ, ಅದು ಅಕ್ಟೋಬರ್ 4. ಪ್ರಾಣಿಗಳ ಹಕ್ಕು, ಅವರ ಕಲ್ಯಾಣ ಹಾಗೆ ಅವುಗಳ ಸಂರಕ್ಷಣೆಯ ಬಗ್ಗೆ ಜಗತ್ತಿನಾದ್ಯಂತ ಅರಿವು ಮೂಡಿಸೋದು ಈ ದಿನದ ಮುಖ್ಯ ಉದ್ದೇಶ ಆಗಿದೆ. ಹಾಗಿದ್ರೆ ಈ ದಿನದ ಇತಿಹಾಸ ಏನು ಅರ್ಪಿತಾ? ಯಾವಾಗಿಂದ ಈ ದಿನವನ್ನ ಆಚರಣೆ ಮಾಡ್ತಾರೆ ಅಂತ ನೀವು ಕೇಳೋದಾದ್ರೆ, ಸುಮಾರು 1925 ಮಾರ್ಚ್ 24 ಜರ್ಮನಿಯ ಬರ್ಲಿನ್ನಲ್ಲಿ ಹೆನ್ರಿ ಗ್ರಿಸ್ಮರ್ ಮ್ಯಾನ್ ಅನ್ನೋ ಪ್ರಾಣಿ ಪ್ರೇಮಿ ಒಂದು ಸಭೆಯನ್ನ ಆಯೋಜಿಸಿದ್ರು, ಅದರಲ್ಲಿ ಪ್ರಥಮವಾಗಿ ಆಚರಿಸಿದ್ರು. ನಂತರ 1931 ಇದನ್ನ ಅಧಿಕೃತವಾಗಿ ಅಕ್ಟೋಬರ್ 4 ಆಚರಿಸೋಕೆ ಪ್ರಾರಂಭ ಮಾಡಿದ್ರು. ಪ್ರಾಣಿಗಳ ಪೆಟ್ರೋನ್ ಸೈಂಟ್ ಅಂತಾನೆ ಪ್ರಸಿದ್ಧವಾದಂತಹ ಸೈಂಟ್ ಫ್ರಾನ್ಸಿಸ್ ಆಫ್ ಅಸಿಸ್ ಇವರ ನೆನಪಿನಲ್ಲಿ ಈ ದಿನಾಂಕವನ್ನ ಆಯ್ಕೆ ಮಾಡಿಕೊಂಡ್ರು. ಪ್ರಾಣಿಗಳ ಸಂರಕ್ಷಣೆ ಹಾಗೆ ಪ್ರಾಣಿಗಳ ಮೇಲೆ ಆಗ್ತಾ ಇರುವಂತಹ ಹಾನಿ ಅಂದ್ರೆ ಕ್ರೌರ್ಯ ತಡೆಗಟ್ಟುವುದಿರ್ಬೋದು, ಅಥವಾ ಮಾನವೀಯತೆ ಜೊತೆಗೆ ಪ್ರೀತಿ, ಪ್ರಾಣಿಗಳಿಗೂ ನೋವು ನಲಿವುಗಳಿದೆ, ಅವುಗಳೊಂದಿಗೆ ದಯೆ ಹಾಗೆ ಕರುಣೆಯಿಂದ ನಾವು ವರ್ತಿಸಬೇಕು, ಹಾಗೆ ಅವುಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನೋ ಹೀಗೆ ಸಾಕಷ್ಟು ಉದ್ದೇಶಗಳಿಂದ ಈ ದಿನವನ್ನ ಆಚರಣೆ ಮಾಡೋಕೆ ಪ್ರಾರಂಭಿಸಿದ್ರು. ಇನ್ನು ನೀವು ಕೂಡ ನಿಮ್ಮ ಸುತ್ತಮುತ್ತಲಿರುವಂತಹ ಪ್ರಾಣಿಗಳನ್ನ ಒಮ್ಮೆ ನೋಡಿ ಅವುಗಳಿಗೆ ವಿಶ್ ಮಾಡಿ. ಹಾಗೆ ಕಾಡಲ್ಲಿರುವಂತಹ ಕಾಡು ಪ್ರಾಣಿಗಳನ್ನ ನೋಡಬೇಕು ಅಂದ್ರೆ ಕೂಡ ನೀವು ಕಾಡಿಗೆ ವಿಸಿಟ್ ಮಾಡಬಹುದು. ಹಾಗೆ ಹತ್ತಿರದಲ್ಲಿರುವಂತಹ ಮೃಗಾಲಯಗಳು, ಝೂ ಅಥವಾ ವನ್ಯಜೀವಿ ಧಾಮಕ್ಕೆ ಕೂಡ ವಿಸಿಟ್ ಮಾಡಬಹುದು. ಆದ್ರೆ ಯಾರಿಗೂ ತೊಂದರೆಯನ್ನ ನೀಡಬಾರದು. ಹಾಗಿದ್ರೆ ಈ ವರ್ಲ್ಡ್ ಅನಿಮಲ್ ಡೇ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಅಕ್ಟೋಬರ್ 4ರಂದು ಪ್ರತಿ ವರ್ಷ ವಿಶ್ವ ಪ್ರಾಣಿ ದಿನವನ್ನಾಗಿ ಆಚರಿಸ್ತಾರೆ. ಪ್ರಾಣಿಗಳನ್ನ ಪ್ರೀತಿಸ್ತಾ ಅವುಗಳಿಗೆ ಅಪಾರವಾಗಿ ಗೌರವವನ್ನ ನೀಡ್ತಾ ಇದ್ದಂಥ ಸೇಂಟ್ ಫ್ರಾನ್ಸಿಸ್ ಆಫ್ ಅಸಿಸಿ ಅವರ ನೆನಪಿನಲ್ಲಿ ಈ ದಿನವನ್ನ ಆಯ್ಕೆ ಮಾಡಲಾಯಿತು. ಇನ್ನು ನಮ್ಮ ಪರಿಸರ ಸಮತೋಲನವನ್ನ ಕಾಯ್ದುಕೊಳ್ಳುವಲ್ಲಿ ಪ್ರಾಣಿ ಪಕ್ಷಿಗಳ ಪಾತ್ರ ಅತ್ಯಂತ ದೊಡ್ಡದಾಗಿದೆ ಅಲ್ವಾ? ಕಾಡಿನ ಸಿಂಹ ಆಗಿರ್ಬೋದು, ಆನೆಗಳಿಂದ ಹಿಡಿದು ನಮ್ಮ ಮನೆಯ ಮುಂದಿನ ಬೀದಿ ನಾಯಿ ಪಕ್ಷಿಗಳವರೆಗೆ ಪ್ರತಿಯೊಂದು ಜೀವಿಯು ಈ ಭೂಮಿಯ ಜೀವ ವೈವಿಧ್ಯದ ಪ್ರಮುಖ ಅಂಗವಾಗಿದೆ. ಆದ್ರೆ ಇವತ್ತಿನ ದಿನಗಳಲ್ಲಿ ನಗರೀಕರಣ ಆಗಿರ್ಬೋದು, ಕಾಡುಗಳ ನಾಶ ಆಗಿರ್ಬೋದು, ಇವೆಲ್ಲವೂ ಪ್ರಾಣಿಗಳು ತಮ್ಮ ಆವಾಸ ಸ್ಥಾನವನ್ನ ಕಳೆದುಕೊಳ್ಳೋಕೆ ಮುಖ್ಯ ಕಾರಣ ಆಗ್ತಾ ಇದೆ. ಕೆಲವೊಂದು ಪ್ರಾಣಿಗಳಂತೂ ಅಳಿವಿನ ಅಂಚಿಗೆ ತಲುಪಿದೆ. ಈ ಭೂಮಿ ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಸಕಲ ಜೀವಜಾಲಕ್ಕೂ ಸೇರಿರುವಂತದ್ದು ಅಲ್ವಾ? ಈ ಮಾತನ್ನ ನಾವು ನೆನಪಲ್ಲಿಟ್ಕೋಬೇಕು, ಯಾವತ್ತೂ ಮರಿಬಾರದು. ಪ್ರಾಣಿಗಳ ಮೇಲೆ ಕ್ರೌರ್ಯವನ್ನ ಎಸಗದೆ ಅವುಗಳಿಗೆ ಪ್ರೀತಿ, ದಯೆ ಹಾಗೆ ಕರುಣೆಯನ್ನ ತೋರುವುದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ಕೇಳುಗರೆ, ನಮ್ಮ ಮನೆಯ ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿಗಳಿಗೆ ನೀರ್ ಕೊಡೋದು, ಆಹಾರ ನೀಡೋದು, ಹಾಗೆ ಅವುಗಳ ಸಂರಕ್ಷಣೆಗೆ ಕೈ ಜೋಡಿಸೋದು ನಾವು ಮಾಡುವಂತ ಸಣ್ಣ ಕೆಲಸ, ಆದ್ರೆ ಮಹತ್ವದ ಹೆಜ್ಜೆಯಾಗಬಹುದು. ಇವತ್ತಿಂದನಾದ್ರೂ ಈ ಪ್ರಾಣಿಗಳನ್ನ ಪ್ರೀತಿಸೋಣ, ಪರಿಸರವನ್ನ ರಕ್ಷಿಸೋಣ ಅಲ್ವಾ ಕೇಳುಗರೆ? ಯಾಕಪ್ಪ ಅಂದ್ರೆ ಮಾನವ ಹಾಗೆ ಪ್ರಾಣಿಗಳ ಬಾಂಧವ್ಯ ಇವತ್ತಿಂದಲ್ಲ, ಪ್ರಕೃತಿಯ ಸೃಷ್ಟಿಯ ಆರಂಭದಿಂದಲೂ ಬೆಳೆದು ಬಂದಿದೆ. ಪ್ರಕೃತಿಯ ಸೌಂದರ್ಯ ಹಾಗೆ ಸಮತೋಲನಕ್ಕೆ ಪ್ರಾಣಿ ಪಕ್ಷಿಗಳೇ ಆಧಾರ. ಪ್ರಾಣಿಗಳ ಹಕ್ಕು, ಕಲ್ಯಾಣ, ಇನ್ನು ಅವುಗಳ ಸಂರಕ್ಷಣೆಯ ಕುರಿತು ಜಗತ್ತಿನಾದ್ಯಂತ ಜಾಗೃತಿ ಮೂಡಿಸುವ ದಿನವೇ ಈ ಒಂದು ವಿಶ್ವ ಪ್ರಾಣಿ ದಿನ. ಇನ್ನು ನೀವು ಕೂಡ ನಿಮಗೆ ಇಷ್ಟ ಆಗುವಂತ ಅಥವಾ ನಿಮ್ಮ ನೆಚ್ಚಿನ ಪ್ರಾಣಿ ಪಕ್ಷಿ ಯಾವುದು ಅಂತ ಹೇಳಿ ಕಮೆಂಟ್ ಮಾಡಬಹುದು. ಈ ಪ್ರಾಣಿ ಪಕ್ಷಿಗಳನ್ನ ನಾವು ಇಷ್ಟ ಪಡಲೇಬೇಕು, ಅವುಗಳ ಬಗ್ಗೆ ಇರುವಂತಹ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಕೇಳಿದಾಗ ಹೌದಾ ನಮ್ಗಳಿಗಿಂತ ಇವರೇ ತುಂಬಾ ಸ್ಪೆಷಲ್ ಅಲ್ಲಪ್ಪ ಅಂತ ಅನ್ಸುತ್ತೆ. ಹಾಗೆ ಅದರಲ್ಲಿ ಕೆಲವು ಪ್ರಾಣಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಆನೆಗಳು, ನಿಮಗೆ ಗೊತ್ತಾ, ಮನುಷ್ಯರಂತೆ ಆನೆಗಳು ಕೂಡ ತಮ್ಮ ಸ್ನೇಹಿತರನ್ನ ನೆನಪಿನಲ್ಲಿ ಇಟ್ಕೊಳ್ಳುತ್ತೆ. ಇನ್ನು ತಮ್ಮ ಗುಂಪಿನವರು ಯಾರಾದ್ರೂ ತೀರ್ಕೊಂಡಾಗ ಕಣ್ಣೀರ್ ಹಾಕಿ ಶೋಕಿಸುತ್ತೆ. ಈಗ ಮನುಷ್ಯರಲ್ಲಿ ನಾವ್ಯಾರು ನಮ್ಮ ಹತ್ರದವರು ನಮ್ಮಿಂದ ಅಗಲಿದಾಗ ನೋವನ್ನು ಅನುಭವಿಸ್ತೀವಿ, ಕಣ್ಣೀರ್ ಹಾಕ್ತಿವಿ, ಹಾಗೆ ಆನೆಗಳು ಕೂಡ ಮಾಡುತ್ತೆ. ಇನ್ನು ಫ್ರೆಂಡ್ಶಿಪ್ ಅಲ್ಲಿ ತುಂಬಾ ಲಾಯಲ್ ಆಗಿರುತ್ತೆ ಈ ಒಂದು ಆನೆ. ಒಬ್ಬ ವ್ಯಕ್ತಿಯನ್ನ ಸ್ನೇಹಿತ ಅಂತ ಒಪ್ಕೊಂಡ್ರೆ ಅದನ್ನ ಯಾವಾಗ್ಲೂ ಕೂಡ ನೆನಪಲ್ಲಿ ಇಟ್ಕೊಳ್ಳುತ್ತೆ. ಅಷ್ಟೊಂದು ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ ಆನೆಗಳಿಗೆ. ಹಾಗೆ ಡಾಲ್ಫಿನ್ಗಳ ಬಗ್ಗೆ ಮಾತಾಡೋದಾದ್ರೆ, ಡಾಲ್ಫಿನ್ಗಳು ನಿದ್ರೆ ಮಾಡುವಾಗ ತಮ್ಮ ಒಂದು ಕಣ್ಣನ್ನ ತೆರೆದೇ ಇಟ್ಟಿರುತ್ತೆ. ಅದು ಒಂದ್ ರೀತಿಯ ಎಚ್ಚರಿಕೆಯಿಂದ ನಿದ್ದೆ ಮಾಡ್ತಾ ಇರತ್ತೆ. ತನ್ನ ಮೇಲೆ ಯಾವ್ದಾದ್ರೂ ಪ್ರಾಣಿಗಳು ಹಾನಿ ಮಾಡುತ್ತಾ, ಬೇರೆ ಜೀವಿಗಳು ಹಾನಿ ಮಾಡುತ್ತಾ ಅಂತ ಒಂದ್ ಕಣ್ಣನ್ನ ತೆರೆದಿಟ್ಟು ನಿದ್ದೆ ಮಾಡುತ್ತೆ. ಹಾಗೆ ನಮ್ಮ ಸುತ್ತಮುತ್ತಲಿರುವಂತಹ ಬೆಕ್ಕುಗಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ, ಬೆಕ್ಕುಗಳು ತಮ್ಮ ಜೀವಿತಾವಧಿಯ 70% ಸಮಯವನ್ನ ನಿದ್ದೆಯಲ್ಲೇ ಕಳೆಯುತ್ತೆ. ರೀ, ತುಂಬಾ ನಿದ್ದೆ ಬುರ್ಕ ಈ ಒಂದು ಬೆಕ್ಕು. ಕೆಲವರು ನಮ್ಮಲ್ಲಿ ಇರ್ತಾರಲ್ಲ ಸೋಂಬೇರಿಗಳು, ಯಾವಾಗ್ಲೂ ಕೂಡ ನಿದ್ದೆ ಮಾಡ್ತಾನೆ ಇರ್ತಾರಲ್ವಾ, ಆ ರೀತಿ. ಇನ್ನು ಪಕ್ಷಿಯಲ್ಲೂ ಕೆಲವೊಂದು ಪಕ್ಷಿ ತುಂಬಾ ಎಕ್ಸ್ಪರ್ಟ್ ಆಗಿದೆ, ಪ್ರಾಣಿಯಲ್ಲೂ ತುಂಬಾ ಎಕ್ಸ್ಪರ್ಟ್ ಆಗಿದೆ. ಇನ್ನಷ್ಟು ಸ್ಪೆಷಲ್ ಇನ್ಫಾರ್ಮೇಶನ್ ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ಪ್ರಾಣಿಗಳ ಬಗ್ಗೆ ಮಾತಾಡ್ತಿದ್ದೆ, ಅದರಲ್ಲೂ ವಿಶ್ವದಲ್ಲಿರುವಂತಹ ಪ್ರಾಣಿಗಳ ಬಗ್ಗೆ. ಯಾಕಪ್ಪ ಅಂದ್ರೆ ವರ್ಲ್ಡ್ ಅನಿಮಲ್ ಡೇ. ನಾವು ಪ್ರಾಣಿಗಳು ಅನ್ನುವಾಗ ಅದರಲ್ಲಿ ಸಾಕು ಪ್ರಾಣಿ, ಕಾಡು ಪ್ರಾಣಿ ಅಂತ ಎರಡು ವಿಭಾಗವನ್ನ ಮಾಡ್ತೀವಿ. ಆದ್ರೆ ಎಲ್ಲಾ ಪ್ರಾಣಿಗಳು ಪ್ರಾಣಿನೇ ಅಲ್ವಾ? ಹಾಗಾಗಿ ಒಟ್ಟಾರೆ ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇದೆ. ಈ ಪ್ರಾಣಿಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕಾಗಿ, ಜೊತೆಗೆ ಇದರ ಪ್ರಾಮುಖ್ಯತೆಯನ್ನ ಜನರಿಗೆ ತಿಳಿಸುವ ಸಲುವಾಗಿ ಈ ಒಂದು ದಿನವನ್ನ ಆಚರಣೆ ಮಾಡ್ತಾರೆ. ಹಾಗೆ ಪ್ರಾಣಿಗಳ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಾವು ತಿಳ್ಕೊಳ್ಳೇಬೇಕು. ಅಂದ್ರೆ ಅದರಲ್ಲೂ ವನ್ಯಜೀವಿಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಕರಡಿಗಳ ಬಗ್ಗೆ ನೀವು ಕೇಳಿದಿರಾ? ಅದರಲ್ಲೂ ಗ್ಲಿಜ್ಜಿ ಕರಡಿಗಳು ಕಚ್ಚುವ ಶಕ್ತಿ ಎಷ್ಟಿದೆ ಗೊತ್ತಾ? ಅದು ಪ್ರಚಂಡವಾಗಿರುತ್ತೆ. ಅವು ಒಂದೇ ಬಾರಿಗೆ ಕಲ್ಲನ್ನ ಪುಡಿ ಪುಡಿ ಮಾಡಬಲ್ಲಂತ ಸಾಮರ್ಥ್ಯನ ಹೊಂದಿದೆ. ಈ ಕರಡಿಗಳಿಗೆ ಕಚ್ಚುವಂತ ಶಕ್ತಿ ಅಷ್ಟು ಮಟ್ಟಿಗಿದೆ. ಹಾಗೆ ಚಿರತೆಗಳ ಬಗ್ಗೆ ಮಾತಾಡೋದಾದ್ರೆ, ಚಿರತೆಗಳು ಗಂಟೆಗೆ ಸುಮಾರು 120 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲಂತ ಸಾಮರ್ಥ್ಯವನ್ನ ಹೊಂದಿದೆ. ಆದ್ರೆ ಅವುಗಳಿಂದ ಸಿಂಹ ಅಥವಾ ಹುಲಿಯಂತೆ ಗರ್ಜಿಸೋಕೆ ಸಾಧ್ಯವಿಲ್ಲ. ಅವು ಬೆಕ್ಕಿನಂತೆ ಸದ್ ಮಾಡುತ್ತೆ, ಆದ್ರೆ ಗರ್ಜಿಸೋಕೆ ಚಿರತೆಗಳಿಂದ ಸಾಧ್ಯ ಇಲ್ಲ. ಇನ್ನು ಕ್ವಾಲಾ ಅಂತ ಒಂದು ನೀವು ಪ್ರಾಣಿಯನ್ನ ಕೇಳಿರ್ಬೋದು. ಇದು ಆಸ್ಟ್ರೇಲಿಯಾದ ಕ್ವಾಲಾ. ಪ್ರಾಣಿಗಳ ಬೆರಳಚ್ಚು ಮನುಷ್ಯರ ಬೆರಳಚ್ಚಿಗೆ ಎಷ್ಟು ಮಟ್ಟಿಗೆ ಹೋಲುತ್ತೆ ಅಂತ ಹೇಳಿದ್ರೆ, ಕ್ರೈಮ್ ಸ್ಪಾಟ್ ನಲ್ಲಿ ವಿಧಿ ವಿಜ್ಞಾನ ತಜ್ಞರೇ ಅಂದ್ರೆ ಫೋರೆನ್ಸಿಸ್ ತಜ್ಞರೇ ಗೊಂದಲಕ್ಕೊಳಗಾಗ್ತಾರೆ, ಇದು ಮನುಷ್ಯ ಬೆರಳಚ್ಚು ಅಥವಾ ಈ ಒಂದು ಪ್ರಾಣಿಯ ಬೆರಳಚ್ಚು ಅಂತ. ಇನ್ನು ಕಾಂಗೋರು ಪ್ರಾಣಿಯ ಬಗ್ಗೆ ನಿಮಗೆ ಒಂದು ವಿಷಯವನ್ನ ಹೇಳಲೇಬೇಕು. ಕಾಂಗರುಗಳು ಯಾವತ್ತೂ ಕೂಡ ಹಿಂದಕ್ಕೆ ನಡೆಯೋಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿನೇ ಆಸ್ಟ್ರೇಲಿಯಾ ದೇಶದ ರಾಷ್ಟ್ರೀಯ ಲಾಂಛನದಲ್ಲಿ ಮುನ್ನಡೆಯ ಸಂಕೇತವಾಗಿ ಕಾಂಗರುಗೆ ಜಾಗ ನೀಡಲಾಗಿದೆ. ನೋಡಿ, ಪ್ರಾಣಿಗಳಲ್ಲೆಲ್ಲ ಎಷ್ಟು ವಿಶೇಷತೆ ಇದೆ ಅಲ್ವಾ? ಖಂಡಿತ. ಇನ್ನು ತಿಮಿಂಗಿಲಗಳ ಬಗ್ಗೆ ನೀವು ಕೇಳೋದಾದ್ರೆ, ನೀಲಿ ತಿಮಿಂಗಿಲದ ಹೃದಯದ ಗಾತ್ರ ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ, ಅದರ ರಕ್ತನಾಳದಲ್ಲಿ ಮನುಷ್ಯರು ಈಜಬಹುದು, ಅಷ್ಟು ದೊಡ್ಡದಾಗಿರುತ್ತೆ. ಹಾಗೆ ನಾವೆಲ್ಲ ಯಾರಾದ್ರೂ ತುಂಬಾ ಹೈಟ್ ಇದ್ರೆ ಸಾಕು, ಏನಪ್ಪ ಇವರು ಜಿರಾಫೆ ತರ ಇದರಲ್ಲ ಅಂತ ಹೇಳ್ತೀವಿ. ಈ ಜಿರಾಫೆ ನಾಲಿಗೆ ಎಷ್ಟು ಉದ್ದ ಇರುತ್ತೆ ಗೊತ್ತಾ? ಸುಮಾರು 24 ಇಂಚು ಉದ್ದ ಇರುತ್ತೆ. ಆ ನಾಲಿಗೆಯಿಂದ ಅದು ತನ್ನ ಸ್ವಂತ ಕಿವಿಯ ಒಳಗಡೆನೆ ಶುಚಿಗೊಳಿಸುತ್ತೆ, ಅಷ್ಟು ಸಾಮರ್ಥ್ಯವನ್ನ ಹೊಂದಿದೆ ಈ ಒಂದು ಜಿರಾಫೆ. ಇನ್ನು ಕಾಡಲ್ಲಿರುವಂತ ಹಿಪೋಟೋಟಮಸ್ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕು. ಇವು ಈ ಹಿಪ್ಪೋಪೋಟಮಸ್ ಏನಿದೆ, ಇದು ಬೆವರುತ್ತಾ ಇರುವಾಗ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತೆ. ಆದ್ರೆ ಹಿಪ್ಪೋದ ಬೆವರು ಕೆಂಪು ಬಣ್ಣದಲ್ಲೇ ಇರುತ್ತೆ. ಇನ್ನು ಅದು ಬ್ಯಾಕ್ಟೀರಿಯಾಗಳಿಂದ ಚರ್ಮವನ್ನ ರಕ್ಷಿಸುವ ಸನ್ಸ್ಕ್ರೀನ್ ಅಂತೆ ಕೆಲಸ ಮಾಡುತ್ತೆ. ಹೀಗೆ ಪ್ರತಿಯೊಂದು ಪ್ರಾಣಿಯಲ್ಲೂ ಕೂಡ ಅದರದೇ ಆದಂತಹ ವಿಶೇಷತೆ ಇರುವಂತದ್ದು. ಅದಕ್ಕಾಗಿ ನಾವು ಪ್ರಾಣಿಗಳನ್ನ ರಕ್ಷಿಸಬೇಕಾಗಿದೆ. ಈಗ ನಮ್ಮ ಸುತ್ತಮುತ್ತಲೂ ಇರುವಂತಹ ಯಾವುದೋ ಪ್ರಾಣಿಗಳಿಗೆ ತೊಂದರೆ ಆಗಿದೆ ಅನ್ನುವಾಗ, ಆಂಬ್ಯುಲೆನ್ಸ್ ಅಥವಾ ಹೆಲ್ಪ್ ಲೈನ್ ಸಂಖ್ಯೆಗಳಿಗೆ ಕರೆ ಮಾಡಿ ಅವುಗಳನ್ನ ನಾವು ಸಂರಕ್ಷಿಸಬಹುದು. ರಸ್ತೆಯಲ್ಲಿ ಗಾಯಗೊಂಡ ಪ್ರಾಣಿಯನ್ನ ಕಂಡ್ರೆ ತಕ್ಷಣ ಆ ಪ್ರಾಣಿಗಳಿಗೂ ನೀರನ್ನ ಕೊಡಬೇಕು. ಅವುಗಳಿಗೂ ಜೀವ ಅಲ್ವಾ, ಅವುಗಳಿಗೂ ಕೂಡ ನೋವಾಗುತ್ತೆ ಅಲ್ವಾ, ಅವುಗಳಿಗೂ ಕೂಡ ಸಾವಿನ ಭಯ ಇರುತ್ತಲ್ವಾ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ನಿಮಗೆ ಪ್ರಾಣಿಗಳ ಮೇಲೆ ಹೆಚ್ಚು ಪ್ರೀತಿ ಇದೆ ಅನ್ನುವಾಗ, ಪ್ರಾಣಿಗಳನ್ನ ದತ್ತು ಕೂಡ ತೆಗೆದುಕೊಳ್ಬಹುದು. ಇನ್ನು ಕೆಲವು ಬೀದಿ ನಾಯಿಗಳನ್ನ ಕೂಡ ಸಾಕ್ತಾರೆ. ಹೀಗೆ ಒಬ್ಬೊಬ್ರು ಒಂದೊಂದ್ ರೀತಿ ಪ್ರಾಣಿಗಳ ಮೇಲೆ ಪ್ರೀತಿಯನ್ನ ತೋರಿಸ್ತಾರೆ. ನಾನು ಮುಂಚೆನೆ ಹೇಳಿದೆ, ಈ ಒಂದು ಪರಿಸರದಲ್ಲಿ ಸಮತೋಲನ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಪ್ರಾಣಿಯ ಪ್ರಾಮುಖ್ಯತೆ ತುಂಬಾನೇ ಇದೆ. ಹಾಗಾಗಿ ಪ್ರಾಣಿಗಳನ್ನ ಸಂರಕ್ಷಿಸೋಣ, ಅವುಗಳ ಮೇಲೆ ದಯೆ ಪ್ರೀತಿ ಹೆಚ್ಚಾಗ್ಲಿ ಅಂತ ತಿಳಿಸ್ತಾ, ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಇವತ್ತಿನ ಕಾರ್ಯಕ್ರಮ ಹೇಗನಿಸ್ತು? ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೆಯೇ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
0: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿದೀಪವಾಗಬಹುದು ಅಲ್ವಾ?
2: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
5: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಒಬ್ಬೊಬ್ರು ಒಂದೊಂದು ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನೇಚರ್ ರಿಲೇಟೆಡ್ ಪ್ಲೇಸ್ಗೆ ಹೋದ್ರೆ, ಇನ್ನು ಕೆಲವರು ಧಾರ್ಮಿಕ ಕ್ಷೇತ್ರಗಳು, ಐತಿಹಾಸಿಕ ತಾಣಗಳು, ಹೀಗೆ ಒಬ್ಬೊಬ್ರು ಒಂದೊಂದು ರೀತಿಯ ಸ್ಥಳಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಒಟ್ನಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಟ್ರಾವೆಲಿಂಗ್ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತಲ್ವಾ? ಹಾಗೆ ಸ್ನೇಹಿತರೆ, ಯಾವಾಗ್ಲೂ ಅಷ್ಟೇ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು. ಟ್ರಾವೆಲಿಂಗ್ ಅಂದ ತಕ್ಷಣ ಎಲ್ಲೋ ದೂರ ದೂರನೇ ಹೋಗ್ಬೇಕು ಅಂತಿಲ್ಲ, ಮನೆ ಹತ್ರದಲ್ಲ ಎಷ್ಟೊಂದು ಪ್ಲೇಸಸ್ ಇರುತ್ತೆ. ಕೆಲವೊಂದ್ಸರ್ತಿ ನಮ್ಮ ಮನೆ ಹತ್ರ ಇರೋ ಹಿಡನ್ ಪ್ಲೇಸ್ಗಳು ನಮಗೆ ಗೊತ್ತೇ ಇರೋದಿಲ್ಲ, ಈ ತರದ್ದು ಒಂದು ಪ್ಲೇಸ್ ಇದೆಯಾ ಅಂತ ಹೇಳಿ ಅನ್ಸ್ತಿರುತ್ತಲ್ವಾ? ಸೊ ಹಾಗಾಗಿ ಆದಷ್ಟು ಟ್ರಾವೆಲಿಂಗ್ ಮಾಡ್ತಾ ಇರಬೇಕು. ಸಮಯ ಸಿಕ್ಕಾಗೆಲ್ಲ ಟ್ರಾವೆಲಿಂಗ್ ಹೋಗ್ತಾ ಇರಬೇಕು. ಯಾಕೆ ಗೊತ್ತಾ? ಟ್ರಾವೆಲಿಂಗ್ ಮಾಡೋದ್ರಿಂದ ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಹಾಗೆಯೇ ನಮಗೆ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ, ಜೊತೆಗೆ ನಮ್ಮ ಮೆಂಟಲ್ ಹೆಲ್ತ್ ಹಾಗೆ ಫಿಸಿಕಲ್ ಹೆಲ್ತ್ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು ಅಲ್ವಾ? ಸೊ ಹಾಗಾಗಿ ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು. ಅದೇ ರೀತಿಯಾಗಿ ನಾನು ನಿಮಗೆ ಒಂದು ಪ್ಲೇಸ್ನ ಪರಿಚಯ ಮಾಡಿಕೊಡೋಣ ಅಂತ ಇದ್ದೀನಿ. ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಾಗೆ ನಾನಿವತ್ತು ನಿಮ್ಮನ್ನ ಒಂದು ಅದ್ಭುತವಾಗಿರುವ ಜಲಪಾತಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನಾನಿವತ್ತು ನಿಮ್ಮನ್ನ ಮಹಾರಾಷ್ಟ್ರದ ರಾಯಗಡ ಜಿಲ್ಲೆಯ ಭೀರಾ ಗ್ರಾಮದ ಬಳಿ ಇರುವಂತಹ ದೇವ್ಕೊಂಡ್ ವಾಟರ್ಫಾಲ್ಸ್ ಅಥವಾ ದೇವ್ಕೊಂಡ ಜಲಪಾತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಅತ್ಯಂತ ಸುಂದರವಾದ ಮತ್ತು ಪ್ರಸಿದ್ಧವಾದ ಪ್ರವಾಸಿ ತಾಣವಾಗಿದೆ. ಇದು ಪಶ್ಚಿಮ ಘಟ್ಟಗಳ ಕಾಡಿನ ನಡುವೆ ಇರುವಂತಹ ಒಂದು ಹಿಡನ್ ಪ್ಲೇಸ್ ಆಗಿದೆ. ಪ್ರಕೃತಿ ಪ್ರಿಯರಿಗೆ ಮತ್ತು ಟ್ರಕ್ಕಿಂಗ್ ಮಾಡಲು ತುಂಬ ಇಷ್ಟಪಡುವವರಿಗೆ ತುಂಬಾ ಇಷ್ಟವಾಗುವಂತಹ ತಾಣ ಅಂತಾನೆ ಹೇಳಬಹುದು ಮಹಾರಾಷ್ಟ್ರದಲ್ಲಿರುವಂತಹ ದೇವ್ಕೊಂಡ್ ಜಲಪಾತ.
5: ಹಾಗಿದ್ರೆ ದೇವಕೊಂಡ ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಇಲ್ಲಿಗೆ ಯಾವ ಟೈಮ್ನಲ್ಲಿ ಹೋದ್ರೆ ಬೆಸ್ಟ್ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮ್ಮನ್ನ ಮಹಾರಾಷ್ಟ್ರದಲ್ಲಿರುವಂತಹ ದೇವಕೊಂಡ ಜಲಪಾತಕ್ಕೆ ಕರ್ಕೊಂಡು ಹೋಗ್ತೀನಿ ಅನ್ನೋದಾಗಿ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ದೇವಕೊಂಡ ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಎಮರಾಲ್ಡ್ ಪ್ಯಾರಡೈಸ್ ಅಂತ ಹೇಳಿ ಕರೀತಾರೆ, ಅಂದ್ರೆ ಪಚ್ಚೆ ಸ್ವರ್ಗ ಅಂತಲೇ ಇದನ್ನ ಕರೀತಾರೆ. ಸಹ್ಯಾದ್ರಿ ಪರ್ವತದೊಳಗೆ ಅಡಗಿರುವ ಒಂದು ತುಂಬಾ ಪ್ರಸಿದ್ಧವಾದ ಜಲಪಾತವಿದಾಗಿದೆ. ಪುಣೆ ಬಳಿಯ ಪ್ರಕೃತಿ ಉತ್ಸಾಹಿಗಳು ಮತ್ತೆ ಸಾಹಸ ಪ್ರಿಯರಿಗೆ ತುಂಬಾನೇ ಇಷ್ಟವಾಗುವಂತಹ ತಾಣ ಇದು ಅಂತಾನೆ ಹೇಳಬಹುದು. ಈ ಒಂದು ಜಲಪಾತ ಏನಿದೆ, ಇದು ಮೂರು ಜಲಪಾತಗಳ ಸಂಗಮವಾಗಿದೆ. ಕುಂಡಲೀಕಾ ನದಿಯ ಉಗಮಸ್ಥಾನ ಅಂತ ಕೂಡ ಇದನ್ನ ಕರೆಯಲಾಗುತ್ತೆ. ಬಿರಾದ ಅಣೆಕಟ್ಟು ಬಳಿಯ ದಟ್ಟವಾದ ಕಾಡಿನಲ್ಲಿರುವ ಈ ಜಲಪಾತವು ಸರಿಸುಮಾರು 80 ಅಡಿ ಎತ್ತರದಿಂದ ನೀರು ಧುಮ್ಮಿಕ್ಕುವ ಸ್ಥಳವಾಗಿದೆ. ಈ ಒಂದು ಜಲಪಾತವನ್ನು ನೋಡ್ಲಿಕ್ಕೆ ಹೋಗ್ಬೇಕು ಅಂದ್ರೆ ಟ್ರಕ್ ಮಾಡಬೇಕಾಗುತ್ತೆ. 6.5 ಕಿಲೋಮೀಟರ್ನಷ್ಟು ಟ್ರಕ್ಕಿಂಗ್ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ 2 ಗಂಟೆಯಿಂದ 3 ಗಂಟೆಗಳ ಕಾಲ ಕಾಲ್ನಡಿಗೆ ಇಲ್ಲಿ ನಡಿಬೇಕಾಗುತ್ತೆ. ಹಾಗೆ ಕಾಡಿನಿಂದ ಆವೃತವಾದ ದೇವಕುಂಡ್ ಮೂಲ ಗ್ರಾಮದಿಂದ 3 ಗಂಟೆಗಳಷ್ಟು ಚಾರಣವನ್ನ ಮಾಡಬೇಕು. ಜಲಪಾತಗಳಿಗೆ ಹೋಗುವ ಸ್ಥಳಗಳು ಅಷ್ಟೇ ಸುಂದರವಾಗಿರುತ್ತೆ, ಮತ್ತೆ ಅಷ್ಟು ಕಷ್ಟ ಪಡ್ಕೊಂಡು ನೀವು ನಡ್ಕೊಂಡು ಹೋದ್ರೂ ಕೂಡ ನಿಮಗೆ ಯಾವುದೇ ರೀತಿಯ ಬೇಜಾರಾಗುವುದಿಲ್ಲ. ಅಷ್ಟು ಅದ್ಭುತವಾಗಿರುವ ಜಲಪಾತ ಇದಾಗಿದೆ. ಇನ್ನು ಇಲ್ಲಿ ನೀರಿನ ಹರಿವು ಕಮ್ಮಿ ಅಂತ ಇರುವಂತಹ ಸಮಯದಲ್ಲಿ ನೀವು ನೀರಿನಲ್ಲಿ ಆಟಾಡಬಹುದು, ಸ್ನಾನವನ್ನು ಕೂಡ ಮಾಡಬಹುದಾಗಿದೆ. ಇಲ್ಲಿ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದನ್ನು ನೋಡಬಹುದಾಗಿದೆ. ಹಾಗೆ ಇಲ್ಲಿ ಟ್ರಕ್ ಮಾಡೋದು ತುಂಬಾ ಕಷ್ಟಕರವಾಗಿರುತ್ತೆ, ಈಸಿಯಾಗಿ ಇರೋದಿಲ್ಲ. ಕಷ್ಟಪಟ್ಟು ನೀವು ಟ್ರಕ್ಕಿಂಗ್ನ ಮಾಡಿ ಈ ಒಂದು ಸ್ಥಳಕ್ಕೆ ಹೋಗಬೇಕಾಗತ್ತೆ. ಹಾಗೆ ಈ ಚಾರಣ ಮಾಡುವಂತಹ ಸ್ಟಾರ್ಟಿಂಗ್ ಒಂದು 1/2 ಗಂಟೆ ಭೀರಾ ಅಣೆಕಟ್ಟು ಜಲಾಶಯದ ಉದ್ದಕ್ಕೆ ನಡ್ಕೊಂಡು ಹೋಗ್ಬೇಕು. ಹಾಗೆ ನಂತರ 2 ಹೊಳೆಗಳು ಇರುತ್ತೆ, ಅದನ್ನ ದಾಟ್ಕೊಂಡು ಹೋಗ್ಬೇಕು. ಮುಂದೆ ಒಂದು ಕಲ್ಲಿನ ಪ್ಯಾಚ್, ನಂತರ ಕಿರುದಾದ ದಾರಿಯಲ್ಲಿ ನೀವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಭೀರಾ ಅಣೆಕಟ್ಟನ್ನ ಟಾಟಾ ವಿದ್ಯುತ್ ಅಣೆಕಟ್ಟು ಅಂತಲೂ ಕೂಡ ಕರೆಯಲಾಗುತ್ತೆ. ಈ ಅಣೆಕಟ್ಟು ದೇಶದ ಅತ್ಯಂತ ಶಕ್ತಿಶಾಲಿ ಜಲವಿದ್ಯುತ್ ಯೋಜನೆಯಲ್ಲಿ ಒಂದಾಗಿದೆ. ಭೀರಾ ಅಣೆಕಟ್ಟು ಹಚ್ಚ ಹಸಿರಿನಿಂದ ಸುತ್ತುವರೆದಿದೆ. ಭೀರಾ ಅಣೆಕಟ್ಟು ಅದ್ಭುತ ಪಿಕ್ನಿಕ್ ತಾಣವಾಗಿದೆ. ಹಾಗೆ ಒಂದು ದಿನದ ಪಿಕ್ನಿಕ್ಗೆ ಸೂಕ್ತವಾಗಿದೆ ಇದು ಅಂತಾನೆ ಹೇಳಬಹುದು. ಜಲಪಾತಕ್ಕೆ ಹೋಗ್ಲಿಕ್ಕೆ ಬೆಸ್ಟ್ ಟೈಮ್ ಯಾವುದು, ಯಾವ ರೀತಿ ಎಂಜಾಯ್ ಮಾಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ದೇವಕೊಂಡೆ ಎನ್ನುವಂತಹ ಜಲಪಾತದ ಬಗ್ಗೆ ಹೇಳ್ತಾ ಇದೆ. ಮಹಾರಾಷ್ಟ್ರದಲ್ಲಿರುವ ಅದ್ಭುತವಾಗಿರುವ ಜಲಪಾತ ಇದಾಗಿದೆ. ಹಾಗೆ ಸಾಕಷ್ಟು ಚಾರಣಿಗರು ಇಲ್ಲಿ ಚಾರಣವನ್ನು ಮಾಡಿಕೊಂಡು ಬಂದು ಜಲಪಾತವನ್ನು ವೀಕ್ಷಣೆಯನ್ನು ಮಾಡುವುದನ್ನು ನೋಡಬಹುದಾಗಿದೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಹಾಗೆ ದೇವಕೊಂಡ ಜಲಪಾತಕ್ಕೆ ಹೋಗುವ ದಾರಿಯಲ್ಲಿ ನೀವು ಗುಂಪಿನಲ್ಲಿ ಹೋದರೆ ತುಂಬಾ ಒಳ್ಳೆಯದು. ಒಬ್ಬರು ಇಬ್ಬರು ಹೋಗ್ತೀರಾ ಅಂತ ಹೇಳಿದ್ರೆ ಡೇಂಜರಸ್ ಅಂತಲೇ ಹೇಳಬಹುದು. ಗುಂಪಿನಲ್ಲಿ ಹೋದರೆ ಒಂದು 7-8 ಜನನಾದರೂ ಹೋದರೆ ನೀವು ಎಂಜಾಯ್ ಮಾಡಿಕೊಂಡು, ಟ್ರಕ್ಕಿಂಗ್ನ ಕೂಡ ಎಂಜಾಯ್ ಮಾಡಿಕೊಂಡು ಹೋಗಬಹುದಾಗಿದೆ. ಇನ್ನು ದೇವಕೊಂಡ ಕಾಡು ಏನಿದೆ ಇದು ತುಂಬಾ ಅದ್ಭುತವಾಗಿದೆ. ಇಲ್ಲಿ ನೀವು ಒಳ್ಳೊಳ್ಳೆ ಫೋಟೋಸ್ನ ತೆಕ್ಕೊಳ್ಬಹುದು. ನೀವೇನಾದರೂ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಕೂಡ ಒಳ್ಳೊಳ್ಳೆ ಫೋಟೋನ ತೆಕ್ಕೊಂಡು ಎಂಜಾಯ್ ಮಾಡಬಹುದಾಗಿದೆ. ಹಾಗೆ ಯಾವ ಟೈಮ್ನಲ್ಲಿ ಇಲ್ಲಿಗೆ ಭೇಟಿ ನೀಡಿದ್ರೆ ಉತ್ತಮ ಅಂತ ಹೇಳಿದ್ರೆ, ಮಾನ್ಸೂನ್ ಮುಂಚೆ ಅಥವಾ ನಂತರ ನೀವು ದೇವಕುಂಡ ಜಲಪಾತವನ್ನು ಭೇಟಿ ಮಾಡಬಹುದು. ಮಾನ್ಸೂನ್ ಸಮಯದಲ್ಲಿ, ಮಳೆಗಾಲದ ಸಮಯದಲ್ಲಿ ಜಲಪಾತಗಳು ಅತಿಯಾದ ನೀರಿನ ಹರಿವನ್ನು ಹೊಂದಿರುತ್ತೆ. ಹಾಗೆ ಕಲ್ಲುಗಳು ತುಂಬ ಸ್ಲಿಪ್ಪರಿ ಆಗಿರುತ್ತೆ. ಸೊ ಹಾಗಾಗಿ ನೀವು ಮಳೆ ಕಮ್ಮಿ ಇದ್ದಾಗ ಅಥವಾ ಒಂದು ಚಳಿಗಾಲದಲ್ಲಿ ಸೆಪ್ಟೆಂಬರ್ ನಂತರದ ತಿಂಗಳಲ್ಲಿ, ಸೆಪ್ಟೆಂಬರ್ನ ಟೈಮ್ನಲ್ಲಿ ಅಥವಾ ನಂತರದ ತಿಂಗಳಲ್ಲಿ ಭೇಟಿ ನೀಡೋದಕ್ಕೆ ಉತ್ತಮ ಸಮಯ ಆಗಿರುತ್ತೆ. ಹಾಗೆ ದೇವಕೊಂಡ ಜಲಪಾತವು ಲೋಣಾವಾಣೆಗೆ ಸುಮಾರು 52 ಕಿಲೋಮೀಟರ್ ದೂರದಲ್ಲಿದೆ. ಜಲಪಾತವು ಮುಂಬೈನಿಂದ 150 ಕಿಲೋಮೀಟರ್ ದೂರದಲ್ಲಿದೆ. ಮುಂಬೈ ನಗರವು ಬೇರೆ ಬೇರೆ ಪ್ರಮುಖ ನಗರಗಳೊಂದಿಗೆ ಉತ್ತಮವಾದಂತಹ ಸಾರಿಗೆ ಸಂಪರ್ಕವನ್ನು ಹೊಂದಿದೆ. ನೀವು ರೈಲ್ವೆ ಅಥವಾ ವಾಯುಮಾರ್ಗಗಳಿಂದ ಮುಂಬೈಗೆ ತಲುಪಬಹುದು. ಮುಂಬೈನಿಂದ ಲೋಣಾವಾಲಾಗೆ ಸ್ಥಳೀಯ ರೈಲುಗಳು ಮತ್ತು ಬಸ್ಗಳ ಮೂಲಕ ಕೂಡ ಸುಲಭವಾಗಿ ತಲುಪೋದು. ಲೋಣಾವಾಲಾದಿಂದ ಟ್ಯಾಕ್ಸಿ ಅಥವಾ ಕ್ಯಾಬನ್ನು ಬಾಡಿಗೆಗೆ ಪಡ್ಕೊಂಡು ಲೋಣಾವಾಲದಿಂದ ಭೀರಾಕ್ಕೆ ನೀವು ಹೋಗಬಹುದಾಗಿದೆ, ಅಥವಾ ಓನ್ ವೆಹಿಕಲ್ಸ್ನಲ್ಲಿ ಹೋಗ್ತೀರಾ ಅಂದರೆ ಕೂಡ ಹೋಗಬಹುದು. ಸ್ನೇಹಿತರೆ, ಇದಿಷ್ಟು ಕೂಡ ಮಹಾರಾಷ್ಟ್ರದ ರಾಯಗಡ ಜಿಲ್ಲೆಯಲ್ಲಿರುವಂತಹ ದೇವಕೊಂಡ ಜಲಪಾತದ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿದೆ. ಸೊ ಹಾಗೆ ಈ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದಷ್ಟೇ ಅಲ್ಲದೆ ಮಹಾರಾಷ್ಟ್ರ ಸುತ್ತಮುತ್ತಲೂ ಸಾಕಷ್ಟು ಸ್ಥಳಗಳು ಇದೆ. ಸೊ ಹಾಗಾಗಿ ನೀವೇನಾದರೂ ಈ ಜಲಪಾತಕ್ಕೆ ಹೋಗ್ತೀರಾ ಅಂದರೆ ಒಂದು 3 ಡೇಸ್ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಮಹಾರಾಷ್ಟ್ರ ಸುತ್ತಮುತ್ತಲಿರುವಂತಹ ಬೇರೆ ಬೇರೆ ಪ್ರವಾಸಿ ತಾಣಗಳಿಗೆ ಕೂಡ ಭೇಟಿಯನ್ನು ನೀಡಿ ಎಂಜಾಯ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686296860962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಮ್ಮ ಇದು, ರೂಮ್ ತುಂಬಾ ಕಸ ಆಡಿಸ್ಕೊಂಡಿದ್ಯಲ್ಲಮ್ಮ.
1: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
0: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
1: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
0: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
1: ಸರಿಯಪ್ಪ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
3: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
4: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಓ, ಯಾವ್ದೋ ಮೆಸೇಜ್ ಬಂತು.
4: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
3: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
4: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
3: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11:00 ಆರ್ ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
4: ಕೊರಿಯನ್ ವೆಲ್ನೆಸ್ ಸೆಂಟರ್ ಈಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
1: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
4: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
1: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಪುಸ್ತಕಗಳು ನಮ್ಮ ಜೀವನದ ಸಂಗಾತಿ ಇದ್ದಂತೆ ಅಂತ ಹೇಳಲಾಗತ್ತೆ. ಇಂತಹ ಪುಸ್ತಕಗಳನ್ನು ಓದೋದ್ರಿಂದ ಕೇವಲ ಜ್ಞಾನವೃದ್ಧಿ ಆಗೋದಷ್ಟೇ ಅಲ್ಲ, ಇದು ನಮಗೆ ಆರೋಗ್ಯಕ್ಕೂ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರಯೋಜನಕಾರಿ. ಇಂತಹ ಪುಸ್ತಕವನ್ನು ಓದೋದ್ರಿಂದ ಕೇವಲ ಜ್ಞಾನವೃದ್ಧಿ ಆಗೋದಷ್ಟೇ ಅಲ್ಲದೆ ನಮ್ಮ ಆರೋಗ್ಯಕ್ಕೂ ಕೂಡ ಸಹಾಯ ಆಗತ್ತೆ ಅಂದರೆ ನೀವು ನಂಬಲೇಬೇಕು. ಪುಸ್ತಕ ಓದಿನಿಂದ ಜ್ಞಾನಾರ್ಜನೆಯಾಗಿ ಉನ್ನತ ಸ್ಥಾನಕ್ಕೆ ಏರ್ಬೋದು. ಪುಸ್ತಕಗಳು ಜ್ಞಾನ ಅಳಿಯದಂತೆ ರಕ್ಷಿಸಿ ಅಜ್ಞಾನದಿಂದ ಜ್ಞಾನದೆಡೆಗೆ ಕೊಂಡೊಯ್ಯುತ್ತವೆ. ಪುಸ್ತಕಗಳು ಜ್ಞಾನದ ಸಂಕೇತವಾಗಿರೋದ್ರಿಂದ ಪ್ರತಿಯೊಬ್ಬರೂ ಓದುವ ಹವ್ಯಾಸವನ್ನು ಹೆಚ್ಚಿಸ್ಕೊಳ್ಬೇಕು. ಅಷ್ಟೇ ಅಲ್ಲದೆ ನಮ್ಮ ಜೊತೆಯಲ್ಲಿರೋಂಥವ್ರಿಗೂ ಕೂಡ ಪುಸ್ತಕ ಓದುವ ಅಭಿರುಚಿಯನ್ನು ಬೆಳೆಸ್ಕೊಳ್ಳಿಕ್ಕೆ ನಾವು ಪ್ರೇರೇಪಿಸಬೇಕು. ಪ್ರತಿಯೊಂದು ಪುಸ್ತಕವೂ ಕೂಡ ನಮ್ಮ ಜ್ಞಾನವನ್ನು ವಿಸ್ತರಿಸುವ ಹೊಸ ವಿಷಯವನ್ನು ಕಲಿಸುತ್ತದೆ. ಪುಸ್ತಕಗಳನ್ನು ಓದೋದ್ರಿಂದ ನಮ್ಮ ಮೆದುಳು ಕ್ರಿಯಾಶೀಲವಾಗಿರುತ್ತದೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಕೂಡ ಸುಧಾರಿಸುತ್ತದೆ. ಜೊತೆಗೆ ರಚನಾತ್ಮಕವಾಗಿ ಚಿಂತನೆ ಮಾಡಲಿಕ್ಕೆ ಪ್ರೇರಣೆ ಆಗ್ತವೆ. ಪುಸ್ತಕಗಳು ನಮ್ಮ ಆಲೋಚನೆಗೆ ಹೊಸ ದಿಕ್ಕನ್ನು ತೋರಿಸ್ತವೆ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸ್ತವೆ. ಕಥೆಗಳು ಮತ್ತು ವಿಷಯಗಳನ್ನು ನೆನಪಿಟ್ಟುಕೊಳ್ಳೋದ್ರಿಂದ ಜ್ಞಾಪಕ ಶಕ್ತಿ ಕೂಡ ಸುಧಾರಿಸುತ್ತೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ತವೆ ಪುಸ್ತಕಗಳು. ಈ ಪುಸ್ತಕಗಳನ್ನು ಓದೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ ಮತ್ತು ಒತ್ತಡವನ್ನು ನಿವಾರಿಸುತ್ತವೆ. ಪುಸ್ತಕಗಳನ್ನು ಓದೋದ್ರಿಂದ ನಮಗೆ ಸಂತೋಷ ಮತ್ತು ಸಮಾಧಾನ ಕೂಡ ಸಿಗುತ್ತೆ. ಜೊತೆಗೆ ಭಾಷಾ ಕೌಶಲ್ಯಗಳನ್ನು ಸುಧಾರಿಸುವುದು ಈ ಪುಸ್ತಕಗಳು. ವಿವಿಧ ಪುಸ್ತಕಗಳನ್ನು ಓದುವ ಮೂಲಕ ಶಬ್ದಕೋಶ ಮತ್ತು ವ್ಯಾಕರಣವನ್ನು ಸುಧಾರಿಸಬಹುದು. ಪಾತ್ರಗಳ ಜೀವನ ಮತ್ತು ಅನುಭವಗಳನ್ನು ಓದುವ ಮೂಲಕ ನಾವು ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಬೋದು. ಇದರೊಟ್ಟಿಗೆ ಅನುಕರಣೆ ಶಕ್ತಿ ಕೂಡ ಹೆಚ್ಚಾಗುತ್ತದೆ. ಕಥೆಗಳಲ್ಲಿನ ಪಾತ್ರಗಳು ಮತ್ತು ಸನ್ನಿವೇಶಗಳಿಂದ ಸ್ಫೂರ್ತಿ ಪಡೆದು ನಾವು ನಮ್ಮ ಗುರಿಗಳನ್ನ ಸಾಧಿಸ್ಲಿಕ್ಕೆ ದಾರಿಯಾಗುತ್ತೆ. ಓದುವ ಮೂಲಕ ನಮ್ಮಲ್ಲಿ ಶಿಸ್ತು ಮತ್ತು ಗಮನದಂತಹ ಉತ್ತಮ ಅಭ್ಯಾಸಗಳು ಕೂಡ ರೂಪುಗೊಳ್ಳುತ್ತವೆ. ಇದರೊಟ್ಟೊಟ್ಟಿಗೆ ಮುಖ್ಯವಾಗಿ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ಪುಸ್ತಕಗಳಿಂದ ಹೊಸ ಹೊಸ ರೀತಿಯ ವಿಷಯಗಳನ್ನು ಕಲಿತೀವಿ. ಇದರಿಂದ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ಒಟ್ಟಾರೆ ಪುಸ್ತಕ ಓದುವಿಕೆ ನಮ್ಮ ಏಕಾಗ್ರತೆ ಮತ್ತು ಸ್ಮರಣೆಯನ್ನು ಸುಧಾರಿಸುತ್ತದೆ. ಒತ್ತಡವನ್ನು ಕಡಿಮೆ ಮಾಡುತ್ತೆ. ವಿಶ್ರಾಂತಿ ಪಡೆಯಲಿಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಬರವಣಿಗೆಯ ಸಾಮರ್ಥ್ಯವನ್ನು ಬಲಪಡಿಸುತ್ತೆ ಮತ್ತು ನಮ್ಮ ಶಬ್ದಕೋಶವನ್ನು ವಿಸ್ತರಿಸುತ್ತದೆ. ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ. ನಮ್ಮ ಕಲ್ಪನೆ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಸೊ ಇಷ್ಟೆಲ್ಲ ಉಪಯೋಗ ಇದೆ ಪುಸ್ತಕಗಳನ್ನು ಓದೋದ್ರಿಂದ. ಈ ದಿನ ಸ್ನೇಹಿತರೆ, ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಆದ್ಯ ಪುಸ್ತಕ ಭಂಡಾರದವರು ಪುಸ್ತಕದ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅದೇ ಸಂತ ಶಿಶುನಾಳ ಶರೀಫರ ತತ್ವಸಾರ ಪುಸ್ತಕ. ಸಂತ ಶಿಶುನಾಳ ಶರೀಫರ ತತ್ವಸಾರ ಪುಸ್ತಕವನ್ನ ಯಾಕೆ ಓದಬೇಕು? ಈ ಪುಸ್ತಕದಲ್ಲಿ ಏನಿದೆ? ಸಂತ ಶಿಶುನಾಳ ಶರೀಫರು ಏನು ಸಂದೇಶವನ್ನ ಕೊಟ್ಟಿದ್ದಾರೆ? ಯಾಕೆ ಈ ಪುಸ್ತಕವನ್ನು ಓದಬೇಕು? ಜೊತೆಗೆ ಶಿಶುನಾಳ ಶರೀಫರ ಸಂದೇಶಗಳೇನು? ಶಿಶುನಾಳ ಶರೀಫರ ಒಂದು ಜೀವನ ಚರಿತ್ರೆ, ಶಿಶುನಾಳ ಶರೀಫರ ಒಂದು ಆಧ್ಯಾತ್ಮಿಕ ಪಯಣ, ಅವರ ಒಂದು ಸರಳ ಜೀವನ, ಆಳವಾದ ಸಂದೇಶ ಏನಾಗಿತ್ತು ಅನ್ನೋದ್ರ ಬಗ್ಗೆ, ಸಂತ ಶಿಶುನಾಳ ಶರೀಫರ ತತ್ವಸಾರ ಪುಸ್ತಕ ಯಾಕೆ ಓದಬೇಕು ಅನ್ನುವಂತಹ ವಿಶೇಷತೆ ಬಗ್ಗೆ ಆದ್ಯ ಪುಸ್ತಕ ಭಂಡಾರದವರು ಈ ದಿನ ಒಂದಿಷ್ಟು ಆಸಕ್ತಿಕರ ಮಾಹಿತಿಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ಸೊ ತಡ ಮಾಡೋದ್ ಬೇಡ, ಆದ್ಯ ಪುಸ್ತಕ ಭಂಡಾರದವರೊಟ್ಟಿಗೆ ಸಾಕಷ್ಟು ವಿಷಯಗಳನ್ನ ತಿಳಿತಾ ಹೋಗೋಣ. ಆ ಎಲ್ಲಾ ಮಾಹಿತಿಗಳನ್ನ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಂತ ಶಿಶುನಾಳ ಶರೀಫರ ತತ್ವಸಾರ ಪುಸ್ತಕದ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಸಂತ ಶಿಶುನಾಳ ಶರೀಫರ ತತ್ವಸಾರ ಪುಸ್ತಕದ ವಿಶೇಷತೆ ಬಗ್ಗೆ, ಆ ಪುಸ್ತಕವನ್ನು ಯಾಕೆ ನಾವು ಓದಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ಸಾಕಷ್ಟು ಆಸಕ್ತಿಕರ ವಿಷಯಗಳನ್ನು, ಮಾಹಿತಿಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಆದ್ಯ ಪುಸ್ತಕ ಭಂಡಾರದವರಿದ್ದಾರೆ. ತಡ ಮಾಡೋದು ಬೇಡ, ಅವರಿಂದ ಸಂತ ಶಿಶುನಾಳ ಶರೀಫರ ತತ್ವಸಾರ ಪುಸ್ತಕವನ್ನು ಯಾಕೆ ಓದಬೇಕು, ಆ ಪುಸ್ತಕದಲ್ಲಿ ಏನಿದೆ, ಆ ಪುಸ್ತಕದ ವಿಶೇಷತೆ ಬಗ್ಗೆ ಅವರಿಂದಲೇ ತಿಳಿತಾ ಹೋಗೋಣ.
3: ಎಲ್ಲರೂ ಕೂಡ ನಮಸ್ಕಾರ. ಇವತ್ತು ನಾವು ನಿಮ್ಮ ಈ ಅಧ್ಯಾ ಪುಸ್ತಕ ಭಂಡಾರದಲ್ಲಿ ಸೇರ್ಪಡೆಯಾಗಿರುವಂತಹ ಶ್ರೀ ಸಂತ ಶಿಶುನಾಳ ಶರೀಫರ ಅತ್ಯಂತ ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ. ಸಂತ ಶಿಶುನಾಳ ಶರೀಫರ ಒಂದು ಜೀವನ ಚರಿತ್ರೆಯ ಬಗ್ಗೆ ತಿಳಿಸುತ್ತೆ, ಜೊತೆಗೆ ಅವರ ತತ್ವ ಪದಗಳೇನಿದೆ ಆ ಎಲ್ಲಾ ತತ್ವ ಪದಗಳನ್ನು ಕೂಡ ವಿಶೇಷವಾಗಿ ವರ್ಣನೆಯನ್ನ ಈ ಪುಸ್ತಕ ಮಾಡುತ್ತೆ. ಹಾಗಾದ್ರೆ ಈ ವಿಶೇಷವಾದಂತಹ ಪುಸ್ತಕದ ಆ ಒಂದು ಬೆಲೆ ಏನು, ಈ ಪುಸ್ತಕದಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ಎಷ್ಟು, ಈ ಪುಸ್ತಕದ ಲೇಖಕರು ಯಾರು, ಈ ಪುಸ್ತಕವನ್ನು ನೀವು ಯಾವ ರೀತಿಯಾಗಿ ತಗೊಳ್ಬಹುದು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈಗ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಿರುವಂತಹ ಈ ವಿಶೇಷವಾದಂತಹ ಪುಸ್ತಕ ಸಂತ ಶಿಶುನಾಳ ಶರೀಫರ ತತ್ವಸಾರ ಅಂತ ಹೇಳ್ಬಿಟ್ಟು, ಈ ವಿಶೇಷವಾದಂತಹ ಪುಸ್ತಕದ ಲೇಖಕರು ಅನಂತ ರಾಮು ಅಂತ ಹೇಳ್ಬಿಟ್ಟು, ಈ ವಿಶೇಷವಾದಂತಹ ಪುಸ್ತಕದಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವೀಗ ಮೊದಲನೇದಾಗಿ ನೋಡೋದಾದ್ರೆ 244 ಪುಟಗಳನ್ನ ಈ ವಿಶೇಷವಾದ ಪುಸ್ತಕ ಒಳಗೊಂಡಿದೆ. ಅಷ್ಟೇ ಅಲ್ಲದೆ ಈ ವಿಶೇಷವಾದಂತಹ ಪುಸ್ತಕದಲ್ಲಿ ಶ್ರೀ ಸಂತ ಶಿಶುನಾಳ ಶರೀಫರ ತುಂಬಾನೇ ಸ್ಪಷ್ಟವಾದಂತಹ ಜೀವನ ಚರಿತ್ರೆ ಆಗಿರ್ಬೋದು ಮತ್ತು ಅವರ ತತ್ವ ಪದಗಳ ಬಗ್ಗೆ ತುಂಬಾನೇ ವಿಸ್ತಾರವಾದಂತಹ ಸರಳವಾದ ಮಾಹಿತಿಯನ್ನು ಕೂಡ ನೋಡ್ಬೋದು. ಅದು ಯಾವ ರೀತಿಯಾಗಿರುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶ್ರೀ ಸಂತ ಶಿಶುನಾಳ ಶರೀಫರ ಸಂಕ್ಷಿಪ್ತ ಚರಿತ್ರೆ ಅಂತ ಇದೆ. ಈ ಸಂಕ್ಷಿಪ್ತ ಚರಿತ್ರೆ ಅಂದ್ರೂ ಕೂಡ ಹೆಚ್ಚು ಕಡಿಮೆ 20 ಹೆಚ್ಚು ಪುಟಗಳವರೆಗೆ ನೋಡೋದಕ್ಕೆ ಸಿಗುತ್ತೆ. ಭುವನಗಿರಿಯ ಚಲುವನ್ನು ಸವಿಯುತ್ತಾ ಮನವು ಮೌನಕ್ಕೆ ಶರಣಾಗಿ ಆನಂದವನ್ನು ಅನುಭವಿಸುತ್ತದೆ. ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಜೀವ ತಳೆದ ಜಲಧಾರೆಗಳಾಗಲಿ, ಗಿರಿ ಬೆಟ್ಟಗಳಾಗಲಿ, ಮರ ಗಿಡ ಬಳ್ಳಿ ಹೂಗಳಾಗಲಿ, ಯಾವ ಸ್ವಾರ್ಥವೂ ಇರದಂತೆ ಪರರ ಸಂತಸಕ್ಕಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುತ್ತವೆ. ಮಹಾತ್ಮರು ಹೇಳುವಂತೆ ನದಿಯ ನೀರು ನದಿಗಲ್ಲ, ವೃಕ್ಷದ ಫಲವು ವೃಕ್ಷಕ್ಕಲ್ಲ, ಸಂತನ ಜೀವನ ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ. ಇಂತಹ ನಿಸ್ವಾರ್ಥ ಜೀವನವನ್ನು ನಡೆಸಿ ಸರ್ವರ ಪ್ರೀತಿ ಗಳಿಸಿ ನೊಂದವರ ಬಾಳಿಗೆ ಸುಖದ ಆಶಾಕಿರಣವನ್ನು ಮೂಡಿಸಿ ತನ್ನ ಕೊನೆಯ ಉಸಿರಿರುವವರೆಗೂ ಲೋಕದ ಹಿತಚಿಂತನೆಯನ್ನೇ ಬಯಸಿದ ಮಹಾತ್ಮರೇ ಶ್ರೀ ಸಂತ ಶಿಶುನಾಳ ಶರೀಫರು ಅಂತ. ಇನ್ನು ವಿಸ್ತಾರವಾದಂತಹ ಇವರ ಒಂದು ಜೀವನ ಚರಿತ್ರೆಯನ್ನು ನಾವು ಈ ಪುಸ್ತಕದಲ್ಲಿ ನೋಡ್ಬೋದು. ಮತ್ತೆ ಇಲ್ಲಿ ನಮಗೆ ತುಂಬಾನೇ ವಿಶೇಷವಾದಂತಹ ಪರಿವಿಡಿಯನ್ನು ನಾವೀಗ ನೋಡೋಣ. ಇಲ್ಲಿ ಮೊದಲನೇದಾಗಿ ಶ್ರೀ ಸಂತ ಶಿಶುನಾಳ ಶರೀಫರ ಸಂಕ್ಷಿಪ್ತ ಚರಿತ್ರೆಯನ್ನು ನಾವೀಗ ನೋಡಿದ್ವಿ, ಅಂದರೆ ಸಂಕ್ಷಿಪ್ತವಾಗಿ ನೋಡಿದ್ವಿ, ಅದನ್ನು ವಿಸ್ತಾರವಾಗಿ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆಯೇ ಇವರ ಒಂದು ತತ್ವ ಪದಗಳು ಯಾವ ರೀತಿಯಾಗಿದೆ ಅಂತ ನಾವಿಲ್ಲಿ ನೋಡೋದಾದರೆ ಹಾಕಿದ ಜನಿವಾರವ ಅಂತ ಇದೆ. ಈಗ ನಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಸಂತ ಶಿಶುನಾಳ ಶರೀಫರದ್ದು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಎನ್ನುವಂತಹ ಒಂದು ತತ್ವ ಪದ ಏನಿದೆ ಅದು ತುಂಬಾನೇ ಜನಪ್ರಿಯವಾಗಿರುವಂತಹದ್ದು. ಅದರಲ್ಲೂ ಕೂಡ ಇನ್ನು ಹಲವಾರಿದೆ, ಅದು ಯಾವುದಂತನೂ ಕೂಡ ನೋಡೋಣ. ಮತ್ತೆ ಅದರ ಒಂದು ವಿವರಣೆ ಯಾವ ರೀತಿಯಾಗಿರುತ್ತೆ ಅಂತಾನು ಕೂಡ ನೋಡೋಣ. ಇಲ್ಲಿ ಹಾಗೆ ನೋಡ್ತಾ ಹೋದ್ವಿ ಅಂತಂದ್ರೆ, ಎಲ್ಲರಂತವನಲ್ಲ ನನಗಂಡ, ಕೋಡಗನ ಕೋಳಿ ನುಂಗಿತ್ತ, ಅಳಬೇಡ ತಂಗಿ ಅಳಬೇಡ, ಮೋಹದ ಹೆಂಡತಿ ತೀರಿದ ಬಳಿಕ, ನೋಡಿದ್ಯ ಕಪ್ಪಿ ನೋಡಿದ್ಯ, ಚೋಳ ಕಡಿತು ನನಗೊಂದು ಚೋಳ ಕಡಿತ, ಕೋಳಿಯೇ ನೀನು ಕೋಳಿಯೇ, ತರವಲ್ಲ ತಗಿ ನಿನ್ನ ತಂಬೂರಿ, ಹುಟ್ಟಿದ ಹೂಲಿ ಮನಿ ಅಂತ ಇದೆ. ಮತ್ತೆ ಇಲ್ಲಿ ಲಿಂಗದೊಳಗೆ ಮನವಿಲ್ಲದೆ ಅಂತ ಇದೆ, ನಾನ ಎಂಬುದು ನಾನಲ್ಲ ಅಂತ. ಈ ರೀತಿಯಾಗಿ ನಾವು ಹೆಚ್ಚು ಕಡಿಮೆ 100 ತತ್ವ ಪದಗಳನ್ನು, ಅಂದರೆ ಸಂತ ಶಿಶುನಾಳ ಶರೀಫರ 100 ತತ್ವ ಪದಗಳನ್ನು ಕೂಡ ನಾವಿಲ್ಲಿ ನೋಡಬಹುದು, ಜೊತೆಗೆ ಅದರ ಅರ್ಥ ವಿವರಣೆ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ.
2: ಸ್ನೇಹಿತರೆ, ಸಂತ ಶಿಶುನಾಳ ಶರೀಫರ ತತ್ವಸಾರ ಪುಸ್ತಕದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಈ ಪುಸ್ತಕದಲ್ಲಿ ಮುಖ್ಯವಾಗಿ ಜೀವನ ಚರಿತ್ರೆ ಇದೆ, ಶಿಶುನಾಳ ಶರೀಫರ ಜೀವನ ಚರಿತ್ರೆ, ಜೊತೆಗೆ ತತ್ವ ಪದಗಳು ಒಂದಲ್ಲ ಎರಡಲ್ಲ 100 ತತ್ವ ಪದಗಳನ್ನು ಒಳಗೊಂಡಂತಹ ಅದ್ಭುತವಾದ ಪುಸ್ತಕ ಇದಾಗಿದೆ. ತತ್ವ ಪದಗಳ ಒಟ್ಟೊಟ್ಟಿಗೆ ಅದರ ವಿವರಣೆ ಕೂಡ ತುಂಬನೇ ಚೆನ್ನಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಸೊ ಈ ತತ್ವ ಪದಗಳೊಂದಿಗೆ ವಿವರಣೆ ಹೇಗಿದೆ ಅನ್ನೋದನ್ನು ಆದ್ಯ ಪುಸ್ತಕ ಭಂಡಾರದವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಆದ್ಯ ಪುಸ್ತಕ ಭಂಡಾರದವರು ಸಂತ ಶಿಶುನಾಳ ಶರೀಫರ ತತ್ವಸಾರ ಪುಸ್ತಕದ ವಿಶೇಷತೆ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಈ ಪುಸ್ತಕ ಎಲ್ಲಿ ಸಿಗತ್ತೆ, ಈ ಪುಸ್ತಕವನ್ನು ಯಾಕೆ ಓದಬೇಕು, ಈ ಪುಸ್ತಕದಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಶರೀಫರ ಜೀವನ ಚರಿತ್ರೆ ಮತ್ತು ಅವರ ತತ್ವ ಪದಗಳು, ಒಂದಲ್ಲ ಎರಡಲ್ಲ 100 ತತ್ವ ಪದಗಳನ್ನು ಒಳಗೊಂಡಂತಹ ಈ ಒಂದು ಉತ್ತಮ ಪುಸ್ತಕದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಜೊತೆಗೆ ತತ್ವ ಪದಗಳ ಜೊತೆ ಜೊತೆಗೆ ವಿವರಣೆ ಕೂಡ ಇದೆ. ಹಾಗಾದರೆ ಆ ತತ್ವ ಪದಗಳ ಒಟ್ಟೊಟ್ಟಿಗೆ ಇರುವಂತಹ ವಿವರಣೆ ಬಗ್ಗೆ ಕೂಡ ಮತ್ತಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ, ಅವರಿಂದ ಕೇಳೋಣ.
3: ಚೋಳ ಕಡಿತು ನನಗೊಂದು ಚೋಳ ಕಡಿತ, ಕೋಳಿಯೇ ನೀನು ಕೋಳಿಯೇ, ತರವಲ್ಲ ತಗಿ ನಿನ್ನ ತಂಬೂರಿ, ಹುಟ್ಟಿದ ಹೂಲಿ ಮನಿ ಅಂತ ಇದೆ. ಮತ್ತೆ ಇಲ್ಲಿ ಲಿಂಗದೊಳಗೆ ಮನವಿಲ್ಲದೆ ಅಂತ ಇದೆ, ನಾನಾ ಎಂಬುದು ನಾನಲ್ಲ ಅಂತ. ಈ ರೀತಿಗೆ ನಾವು ಹೆಚ್ಚು ಕಡಿಮೆ 100 ತತ್ವ ಪದಗಳನ್ನು, ಅಂದರೆ ಸಂತ ಶಿಶುನಾಳ ಶರೀಫರ 100 ತತ್ವ ಪದಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಜೊತೆಗೆ ಅದರ ಅರ್ಥ ವಿವರಣೆ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಹಾಕಿದ ಜನಿವಾರವ ಅಂತ ಇದೆ. ಹಾಕಿದ ಜನಿವಾರವ, ಸದ್ಗುರುನಾಥ ಹಾಕಿದ ಜನಿವಾರವ, ಇದರ ಒಂದು ವಿವರಣೆ ಯಾವ ರೀತಿಯಾಗಿದೆ ಅಂತ ನಾವೀಗ ನೋಡೋಣ. ಪ್ರತಿಯೊಬ್ಬ ಮಾನವನು, ಅಂದರೆ ಮನಸ್ಸುಳ್ಳವನು ಮಾನವ, ಜನಿಸಿದ ನಂತರ ಹೊತ್ತು ತಂದಿರುವ 3 ಋಣಗಳನ್ನು ತೀರಿಸಬೇಕಾಗುತ್ತದೆ. ಅವು ಯಾವವೆಂದರೆ ಮಾತಾ ಪಿತೃ ಋಣ, ದೇವಋಣ, ಗುರು ಋಣ ಅಂತ ಇದೆ. ದೇವಋಣವನ್ನು ಪೂಜೆ, ಜಪ, ತಪ ಹೋಮ, ಹವನ ಮೊದಲಾದ ದೇವೋಪಾಸನೆಯಿಂದ ತೀರಿಸಬಹುದು. ಗುರು ಋಣವನ್ನು ವೇದಾಧ್ಯಯನ ಮಾಡಿ ತನ್ನ ಗುರುವಿನಿಂದ ಅರಿತ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ವಿವರಿಸುತ್ತಾ ವೇದಾಂತಗಳಲ್ಲಿ ತಿಳಿಸಿರುವಂತೆ ನಡೆ ನುಡಿಗಳನ್ನು ಹೊಂದಿರುವುದರಿಂದ ತೀರಿಸಬಹುದು. ಮತ್ತೆ ಮಾತಾ ಪಿತೃ ಋಣವನ್ನು ತೀರಿಸಲು ಆತ್ಮಜ್ಞಾನಿಯಾಗಬೇಕು ಅಂತ ಹೇಳಿ ಇನ್ನೂ ವಿಶೇಷವಾದಂತಹ ವಿವರಣೆಯನ್ನು ನಾವಿಲ್ಲಿ ನೋಡಬಹುದು. ಹಾಗೆ ಇಲ್ಲಿ ನೋಡೋದಾದ್ರೆ, ನನ್ನ ಸದ್ಗುರು ಜನಿವಾರ ಹಾಕಿದ್ದಲ್ಲದೆ ಸಂಧ್ಯಾ ವಂದನೆ ಅನುಷ್ಠಾನ ಮಾಡುವ ಬಗೆಯನ್ನು ತಿಳಿಸಿದನು. ಮಂತ್ರವನ್ನು ಜಪಿಸುತ್ತಾ ಮನಸ್ಸು ಏಕಾಗ್ರವಾಗುವಂತೆ ಮಾಡಿ ಜಪವು ಧ್ಯಾನವಾಗಿ ಧ್ಯಾನವನ್ನು ಲಘು ಸಮಾಧಿ ಸ್ಥಿತಿಗೆ ಒಯ್ಯೋ ವಿಧಾನವನ್ನು ತಿಳಿಸಿದನಲ್ಲದೆ ಅಂತ ಹೇಳ್ಬಿಟ್ಟು ಇದರ ವಿಸ್ತಾರವಾದಂತಹ ವಿವರಣೆ ನಮಗೆ ಈ ರೀತಿಯಾಗಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಾವು ಅವರ ಒಂದು ತತ್ವ ಪದಗಳನ್ನು ನಾವು ಹಾಡಿದಾಗ ಅಥವಾ ಹಾಡಿರುವುದನ್ನು ಕೇಳಿದಾಗ ಅದರ ಅರ್ಥಗಳು ನಮಗೆ ಬೇರೆ ರೀತಿಯಾಗಿರುತ್ತೆ. ಆದರೆ ಇಲ್ಲಿ ನಮಗೆ ತುಂಬಾ ಸ್ಪಷ್ಟವಾಗಿ ಅದರ ಅರ್ಥವನ್ನು ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇಲ್ಲಿ ನೋಡೋದಾದ್ರೆ, ಎಲ್ಲರಂಥವನಲ್ಲ ನನಗಂಡ ಅಂತದೆ. ಇಲ್ಲಿ ನೋಡ್ಬೋದು, ಎಲ್ಲರಂಥವನಲ್ಲ ನನಗಂಡ, ಬಲ್ಲಿದನು ಪುಂಡ, ಎಲ್ಲರಂಥವನಲ್ಲ ನನಗಂಡ ಅಂತ ಇದೆ. ಇದು ಯಾವ ರೀತಿಯಾಗಿ ವಿವರಣೆಯನ್ನು ನೀಡಿದರೆ ಅಂತ ನಾವಿಲ್ಲಿ ನೋಡೋಣ. ಶ್ರೀ ಸಂತ ಶಿಶುನಾಳ ಶರೀಫರು ತನ್ನ ಸದ್ಗುರುವನ್ನು ಗಂಡನೆಂದು ಭಾವಿಸಿ ಅವನ ವ್ಯಕ್ತಿತ್ವವನ್ನೇ ವಿವರಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಸಂತ ಶಿಶುನಾಳ ಶರೀಫರು ತನ್ನ ಗುರುವನ್ನೇ ಗಂಡನಂತೆ ತಿಳ್ಕೊಂಡು ಇಲ್ಲಿ ಅದರ ಒಂದು ವಿವರಣೆಯನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ನೋಡುವ. ಸದ್ಗುರು ಎಂಬ ಈ ನನ್ನ ಗಂಡ, ಸದ್ಗುರು ಎಂಬ ಈ ನನ್ನ ಗಂಡ ಮಾಮೂಲಿ

0: ಕಂಡಂದಿರಂತಲ್ಲ, ಇವನು ಎಲ್ಲವನ್ನೂ ಅರಿತಿರುವಂತಹ ಪುಂಡ, ಇವನ ಮುಂದೆ ಬೇರೆ ಯಾರ ಆಟವೂ ನಡೆಯುವುದಿಲ್ಲ ಅಂತ ಹೇಳಿ ಅದರ ಒಂದು ವಿವರಣೆಯನ್ನು ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು. ಹಿಂದಿನ ವಾಸನಾ ಕರ್ಮಗಳನ್ನು ಪೂರೈಸಿಕೊಳ್ಳಲು ವಿಧಿ ನಿಯಮದಂತೆ ತಂದೆ ತಾಯಿಯರ ಸಮಾಗಮದಿಂದ ಈ ದೇಹವು ದೊರೆತಿರುತ್ತದೆ. ಮಾತಾಪಿತರು ಅಕ್ಕರೆಯಿಂದ ಮಕ್ಕಳನ್ನು ಪೋಷಿಸುವಂತೆ ಈ ದೇಹವು ಇಂದ್ರಿಯಗಳನ್ನು ಪೋಷಿಸುತ್ತಿರುತ್ತದೆ ಅಂತ ಹೇಳಿ, ಇದರ ಅರ್ಥ ಅಂದ್ರೆ ಇದರ ಒಂದು ಆಧ್ಯಾತ್ಮಿಕ ಅರ್ಥವನ್ನ ನಮಗೆ ಈ ವಿಶೇಷವಾದಂತಹ ಒಂದು ಪುಸ್ತಕ ತಿಳಿಸುತ್ತೆ. ಹಾಗೆ ಇಲ್ಲಿ ನಾವು ನೋಡೋದಾದ್ರೆ ಕೋಡಗನ ಕೋಳಿ ನುಂಗಿತ್ತ ಅಂತ ಇದೆ. ಇಲ್ಲಿ ನೋಡ್ಬೋದು, ಕೋಡಗನ ಕೋಳಿ ನುಂಗಿತ್ತ ನೋಡವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಅಂತ ಇದೆ. ಈ ಕೋಡಗನ ಕೋಳಿ ನುಂಗಿತ್ತ ಅಂತಂದ್ರೆ ಇದರ ಒಂದು ಅರ್ಥ ಏನು ಅದನ್ನ ನಮಗೆ ಇಲ್ಲಿ ತುಂಬಾನೇ ಸ್ಪಷ್ಟವಾಗಿ ನಾವು ನೋಡಬಹುದು. ಪ್ರತಿಯೊಂದು ಜೀವಿಯು ಮೋಕ್ಷವನ್ನು ಪಡೆಯಲು ಮುನ್ನಡೆಯುತ್ತಿರುವ ವಿಚಾರ ಎಲ್ಲರಿಗೂ ತಿಳಿದಿದೆ. ಮೋಕ್ಷವೆಂದರೆ ಬಿಡುಗಡೆ, ಅಜ್ಞಾನದಿಂದ, ಹುಟ್ಟು ಸಾವಿನಿಂದ, ಭವ ಬಂಧನದಿಂದ. ಮೊದಲು ತೊಡರಾಗುವುದು ಸಾಧಕನ ಮನಸ್ಸು ಅಂತ ಹೇಳಿಬಿಟ್ಟು ಅದರ ಒಂದು ವಿವರಣೆಯನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದರಲ್ಲಿ ಪ್ರಾಣಾಯಾಮದ ಮೂಲಕ ಉಸಿರಾಟವನ್ನು ಗಮನಿಸುತ್ತಾ ಪ್ರತಿಯೊಂದು ಉಸಿರಾಟದಲ್ಲಿ ಪ್ರಣವವನ್ನು ಬೆಳೆಸುವುದು ಒಂದು ವಿಧ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆಡು ಎಂಬ ಬ್ರಹ್ಮವಸ್ತು ಏನನ್ನು ಬೇಕಾದರೂ ನುಂಗಬಹುದು. ಸಾಧಕನು ಆತ್ಮಜ್ಞಾನಿ ಬ್ರಹ್ಮಜ್ಞಾನಿ ಆದಾಗ ಇಡೀ ವಿಶ್ವವೇ ತಾನಾದ ಸ್ಥಿತಿಯಲ್ಲಿರುತ್ತಾನೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಇನ್ನೂ ವಿಶೇಷತೆಯನ್ನ ನೋಡಬಹುದು. ಹಾಗೆ ಇಲ್ಲಿ ನೋಡಬಹುದು, ಅಳಬೇಡ ತಂಗಿ ಅಳಬೇಡ, ನಿನ್ನ ಕಳುಹ ಬಂದವರಿಲ್ಲಿ ಉಳುಹಿ ಕೊಂಬುವರಿಲ್ಲ ಅಂತ ಇದೆ. ಇಲ್ಲಿ ನೋಡಬಹುದು ಅದರ ಒಂದು ಅರ್ಥ ಯಾವ ರೀತಿಯಾಗಿದೆ ಅಂತ ನಾವು ನೋಡೋಣ. ಈ ತತ್ವಪದವು ಮೇಲ್ನೋಟಕ್ಕೆ ಮದುವೆಯಾದ ಹೆಣ್ಣುಮಗಳು ತವರು ಮನೆಯಿಂದ ಗಂಡನ ಮನೆಗೆ ಕಳುಹಿಸುವಾಗ ಆಚರಿಸುವ ವಿಧಿವಿಧಾನದ ವರ್ಣನೆ ಎನಿಸಿದರು. ಅಂತರಾರ್ಥ ಅರಿತಾಗ ಅದು ನರದೇಹವನ್ನು ಕುರಿತು ಹೇಳಿರುವುದು ಎಂಬ ಅರಿವು ಮೂಡುತ್ತದೆ ಅಂತ ಇದೆ. ಇಲ್ಲಿ ನೋಡ್ಬೋದು ನಾವು ಈ ಅಳಬೇಡ ತಂಗಿ ಅಳಬೇಡ ಅನ್ನುವಂತಹ ಈ ಒಂದು ಪದಗಳನ್ನು ನಾವು ಸಂತೋಷಿನಾಳ ಶರೀಫರ ಒಂದು ಮೂವಿನಲ್ಲಿ ಆಗಿರ್ಬೋದು ಅಥವಾ ಆ ಒಂದು ಪದಗಳನ್ನು ನಾವು ಕೇಳ್ತಾ ಇರಬೇಕಾದ್ರೆ, ಒಂದು ತವರು ಮನೆಯಿಂದ ಒಂದು ಹೆಣ್ಣು ಮಗಳು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಅಳ್ತಾ ಇರೋದು ಅಂತ ಅನಿಸುತ್ತೆ ನಮಗೆ. ಆದರೆ ಅದರ ಒಂದು ಒಳಗಿನ ಅರ್ಥ ಆ ರೀತಿಯಾಗಲ್ಲ. ಇಲ್ಲಿ ತುಂಬಾ ವಿಶೇಷವಾಗಿ ತುಂಬಾ ಸ್ಪಷ್ಟವಾದ ವಿವರಣೆಯನ್ನು ನಮಗೆ ಈ ಪುಸ್ತಕ ನೀಡುತ್ತೆ. ಏ ಹುಚ್ಚಪ್ಪ, ಈ ನರದೇಹ ಧಾರಣೆ ಮಾಡಿ ಬಂದ ನಂತರ ಮುಂದೇನು ಗತಿ ಎಂದು ಅಳಬೇಡ. ನಿನ್ನ ದೇಹಕ್ಕಿರುವ ಆಯಸ್ಸು ಮುಗಿದೊಡನೆ ನಿನ್ನ ಈ ದೇಹವನ್ನು ಸ್ಮಶಾನಕ್ಕೊಯ್ದು ಹೂಳುತ್ತಾರೆ ಅಥವಾ ಸುಟ್ಟು ಬಿಡುತ್ತಾರೆ. ನಿನ್ನನ್ನು ಮತ್ತೊಮ್ಮೆ ಬದುಕಿಸಿ ಬಿಡುವಂತಹ ಶಕ್ತಿ ಯಾರಿಗೂ ಇಲ್ಲ ಅಂತ ಹೇಳಿ ಇನ್ನೂ ವಿಶೇಷವಾಗಿರುವಂತಹ ಸ್ಪಷ್ಟವಾದ ಮತ್ತು ಸರಳವಾದ ಮಾಹಿತಿಯನ್ನು ಮತ್ತು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರುವಂತಹ ರೀತಿಯಲ್ಲೇ ನಮಗೆ ಇದು ತಿಳಿಸುತ್ತೆ.
1: ಇಷ್ಟೆಲ್ಲ ವಿಷಯಗಳನ್ನು ತಿಳಿಸುವಂತಹ ಈ ರೀತಿಯಲ್ಲಿ 100ಕ್ಕೂ ಹೆಚ್ಚು ತತ್ವಪದಗಳನ್ನು ಮತ್ತು ಇದರೊಟ್ಟಿಗೆ ಸ್ಪಷ್ಟ ವಿವರಣೆಯನ್ನು ತಿಳಿಸುವಂತಹ ಸಂತ ಶಿಶುನಾಳ ಶರೀಫರ ತತ್ವಸಾರ ಪುಸ್ತಕವನ್ನು ನೀವು ಕೂಡ ಆದ್ಯ ಪುಸ್ತಕ ಭಂಡಾರದಿಂದ ತರಿಸ್ಕೊಂಡು ಓದ್ಬೋದು. ಸ್ನೇಹಿತರೆ, ಯಾರಿಗೆಲ್ಲ ಈ ಪುಸ್ತಕವನ್ನು ಓದಬೇಕು ಅನ್ನೋ ಒಂದು ಆಸಕ್ತಿ ಇದೆಯೋ ಅವರು ನಮ್ಮ ವಾಟ್ಸಪ್ ಸಂಖ್ಯೆಗೆ 9868092279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಆದ್ಯ ಪುಸ್ತಕ ಭಂಡಾರದವರ ಫೋನ್ ನಂಬರನ್ನು ಕೊಡ್ತೀನಿ. ಅವರು ನಿಮಗೆ ಕೊರಿಯರ್ ಕೂಡ ಮಾಡ್ತಾರೆ. ಈ ಪುಸ್ತಕದ ಬೆಲೆ 300 ರೂಪಾಯಿ ಆಗಿರುತ್ತೆ. ಆಸಕ್ತಿ ಇರುವಂತಹ ನಮ್ಮ ಪ್ರೀತಿಯ ಕೇಳುಗರು ಈ ಪುಸ್ತಕವನ್ನು ಕೊಂಡುಕೊಂಡು ಮತ್ತಷ್ಟು ಶಿಶುನಾಳ ಶರೀಫರ ತತ್ವಸಾರದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಬೋದು. ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಶಿಶುನಾಳ ಶರೀಫರು ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಸಮಾನತೆಯನ್ನು ಸಾರಿದಂಥವರು. ತಮ್ಮ ಗೀತೆಗಳ ಮೂಲಕ ಜಾತೀಯತೆ ಮೂಢನಂಬಿಕೆಗಳನ್ನು ವಿರೋಧಿಸಿದವರು. ಅವರ ಹಾಡುಗಳು ಸಾಹಿತ್ಯ ಇಂದಿಗೂ ಕೂಡ ಜನಪ್ರಿಯವಾಗಿವೆ. ಇಂತಹ ಸಂತ ಶಿಶುನಾಳ ಶರೀಫರ ತತ್ವಸಾರ ಪುಸ್ತಕದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರು ಈ ದಿನ ಆದ್ಯ ಪುಸ್ತಕ ಭಂಡಾರದವರು. ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
4: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
3: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
4: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
4: ಏನಣ್ಣ ತುಂಬಾ
5: ಏನಾಯ್ತು? ನಮ್ಮ ಅಂಗಡಿ ಕಡೆ ಬಂದಿಲ್ಲ?
6: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
5: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
6: ಏನು ಏನು ವಿಷಯ?
5: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
8: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
10: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
8: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
10: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
11: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
12: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
13: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಲೆ ಆಡ್ಲಿಲ್ಲ.
14: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
15: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
16: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
15: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
17: ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರು, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಶೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ಸಮಯ 10 ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಾಯ್ತು ಫುಲ್ ಎನರ್ಜೆಟಿಕ್ ಆಗಿ. ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ಸೂಪರ್ ಹಿಟ್ ಸಾಂಗ್ಸ್ಗಳನ್ನ ಕೂಡ ಹಾಡಬಹುದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಂದ್ರೆ ನಮ್ಮ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಹಾಡುಗಳನ್ನ ಹಾಡಿ. ಆ್ಯಂಡ್ ಇವತ್ತಿನ ಶೋನಲ್ಲಿ ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನಂತೂ ಈ ಒಂದು ವೀಕೆಂಡ್ನ ಸಖತ್ತಾಗಿ ಎಂಜಾಯ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೆ. ಅದೇ ಟೈಮಲ್ಲೇ ನಮಗೆ ಇವತ್ತು ಇಬ್ಬರು ಸೆಲೆಬ್ರಿಟೀಸ್ ಬರ್ತ್ಡೇ ಸಿಕ್ಕಿದೆ. ಸೊ ಸಖತ್ತಾಗಿರುವಂತಹ ಸಾಂಗ್ಸ್ ಅಂತೂ ಇದೆ. ಆಲ್ಮೋಸ್ಟ್ ಎಲ್ಲ ಹಾಡುಗಳನ್ನ ನೀವು ಕೇಳಿರ್ತೀರ ಅಂತ ಅನ್ಕೊಳ್ತೀನಿ. ಟಿವಿಗಳಲ್ಲಿ ಹಾಕಿದ್ರಿ ಅಂತಂದ್ರೆ ಒಳ್ಳೊಳ್ಳೆ ಸಿನಿಮಾದ ಸಾಂಗ್ಗಳನ್ನ ಕೇಳ್ತಾ ಇರ್ತೀರಾ. ಆ್ಯಂಡ್ ಅಂಥದ್ರಲ್ಲಿ ರೀಸೆಂಟ್ ಆಗಿ ನಮ್ಮ ಪ್ಲೇಬ್ಯಾಕ್ ಸಿಂಗರ್ ಸಂಜಿತ್ ಹೆಗಡೆ ಅವರ ಹಾಡುಗಳನ್ನ ಕೂಡ ಕೇಳಿರ್ತೀರ, ಸುಮಾರು ಹಾಡುಗಳನ್ನ. ಹಾಗೆ ಸುಮಾರು ಜನರ ಕ್ರಶ್ ಅಂತಾನೆ ಹೇಳ್ಬೋದು ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು. ಸೊ ಇವರ ಹಾಡುಗಳನ್ನ ಕೂಡ ಇವತ್ತಿನ ಶೋ ನಲ್ಲಿ ನೀವು ಕೇಳಬಹುದು, ಹಾಗೆ ಹಾಡಬಹುದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆ 9686297962799 ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಇವತ್ತು ಮಾತಾಡ್ತಾ ನೀವು ಕೂಡ ಇವತ್ತಿನ ಶೋನ ಸಖತ್ತಾಗಿ ಎಂಜಾಯ್ ಮಾಡಿ. ಆ್ಯಂಡ್ ಈ ವೀಕೆಂಡ್ನ ಎಲ್ಲಿಗಾದರೂ ಪ್ಲಾನ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆನೂ ಕೂಡ ನಮ್ಮ ಜೊತೆ ಮಾತಾಡಬಹುದು. ಆ್ಯಂಡ್ ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಇದ್ದೀರಾ ಅಂತಂದರೆ ಶಿವಮೊಗ್ಗದಲ್ಲಿ ಎಲ್ಲೆಲ್ಲ ಟ್ರಾಫಿಕ್ ಇದೆ ಮತ್ತು ನೀವು ಟ್ರಾಫಿಕಲ್ಲೆಲ್ಲರೂ ಸಿಕ್ಕಾಕೊಂಡಿದ್ರೆ ಅದ್ರ ಬಗ್ಗೆನೂ ಕೂಡ ಹೇಳ್ಬೋದು. ಆ್ಯಂಡ್ ಹಾಗೆ ಇಂಪಾರ್ಟೆಂಟ್ಲಿ ಇವತ್ತು ಯಾರಾದರೂ ಬರ್ಡೇನ ಆಚರಿಸ್ಕೊಳ್ತಾ ಇದ್ರೆ ಹಾಗೆ ಆ್ಯನಿವರ್ಸರಿನ ಆಚರಿಸ್ಕೊಳ್ತಾ ಇದ್ರೆ ಅವರಿಗೂ ಕೂಡ ವಿಶಸ್ನ ತಿಳಿಸೋ ಆಗಿದ್ರೆ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೂಡ ಹೇಳ್ಬೋದು, ಹಾಗೆ ಕಾಲ್ ಮಾಡಿ ಕೂಡ ನಿಮ್ಮ ವಿಶಸ್ನ ಅವರಿಗೆ ತಿಳಿಸ್ಬೋದು. ಸೊ ಹಾಗಿದ್ರೆ ಇವತ್ತಿನ ಶೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ಇವತ್ತಿನ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಅವರು ಸಂಜಿತೆ ಅವರ ಹೆಗಡೆ ಅವರ ಹಾಡನ್ನು ಹಾಡ್ತಾರಾ ಅಥವಾ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರ ಹಾಡನ್ನು ಹಾಡ್ತಾರಾ ಕೇಳೋಣ. ಹಲೋ,
18: ಹಲೋ, ನಮಸ್ತೆ ಸರ್.
17: ನಮಸ್ತೆ, ಯಾರಿದು?
18: ನಾವು ನಂಜನಗೂಡು ತಾಲೂಕು ಬಿಳಿಗೆರೆಯಿಂದ ರಾಮಚಂದ್ರ ಸರ್.
17: ಬಿಳಿಗೆರೆಯಿಂದ ರಾಮಚಂದ್ರ ಅವರು?
18: ಹೌದು ಸರ್.
17: ಓಕೆ, ರಾಮಚಂದ್ರ ಅವರು ಹೇಗಿದ್ದೀರಾ?
18: ಚೆನ್ನಾಗಿದೆ ಸರ್. ನೀವು ಹೇಗಿದ್ದೀರಾ ಸರ್?
17: ಓ, ನಾವು ಸೂಪರ್ ಆಗಿದ್ದೀವಿ. ಹೇಗಿದೆ ಸರ್? ಹಾ,
18: ನಿಮ್ಮ ಹೆಸರು?
17: ನನ್ನ ಹೆಸರು ಶ್ರೀಧರ್ ಅಂತ.
18: ಶ್ರೀಧರ್, ನಿನ್ನೆ ಎಲ್ಲ ಲೇಡೀಸ್ ಬಂದಿರು?
17: ಲೇಡೀಸ್ ಇದ್ವಿ, ಜೆಂಟ್ಸ್ ಇದ್ವಿ, ಸಂಜೆ ಮೇಲೆ ಜೆಂಟ್ಸ್ ಸಿಕ್ಕಿದ್ವಿ ನಾವು.
18: ಓಕೆ,
17: ಸೊ ನಿನ್ನೆ ಎಲ್ಲ ಶೋಗಳನ್ನ ಕೇಳಿಸ್ಕೊಂಡ್ರ? ಹೌದಾ? ಓಕೆ ಓಕೆ. ಸೊ ರಾಮಚಂದ್ರ ಅವ್ರೆ, ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ? ಹಾಡುಗಳನ್ನ ಕೇಳ್ತಾ ಇರ್ತೀರಿ? ಇವತ್ತು ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಹಾಗೆ ಫೇಮಸ್ ಸಿಂಗರ್ ಸಂಜಿತ್ ಹೆಗಡೆ ಅವರ ಹಾಡು ಕೂಡ ಹಾಡ್ಬೋದು. ಸೊ ಯಾರ ಹಾಡನ್ನ ಹಾಡ್ತೀರಾ? ಆದ್ರೆ ಇವತ್ತಿನ ಟಾಪಿಕ್ ಈಗ ರಚಿತಾ ರಾಮ್ ಅವ್ರದ್ದು ಮತ್ತೆ ಸಂಜಿತ್ ಹೆಗಡೆ ಅವ್ರದ್ದು ಹಾಡ್ಬೇಕಲ್ಲ.
18: ನೋಡಿ
17: ಯೋಚನೆ ಮಾಡಿ ಯಾವ್ದಾರ ಸಾಂಗ್.
18: ಯಾಕಂದ್ರೆ ರಚಿತಾ ರಾಮ್ ತುಂಬಾ ನಾವು ಹಳೆ ಸಾಂಗ್ ಕೇಳಿ ಅಭ್ಯಾಸ ಆಗಿದೆ.
17: ಹೌದಾ? ಓಕೆ, ನಿಮ್ಗೆ ಯಾವ ಸಾಂಗ್ ಗೊತ್ತಿದೆ ಅದನ್ನೇ ಹಾಡಿ ಮತ್ತೆ.
18: ಆ ಕಾಲದಲ್ಲಿ ಎಷ್ಟು ಮರ್ಯಾದೆ ಇತ್ತು ಅಂತಂದ್ರೆ ಈ ಕಾಲದಲ್ಲಿ ಅಷ್ಟೊಂದು ಮರ್ಯಾದೆ ಇಲ್ಲ ಸರ್. ಅವರು ಆ ಕಾಲ ಹೃದಯವು ತುಂಬಿರವು ಕಂಬಳಿ ಬಾ ಎಷ್ಟೇ ಕೇಳೋದು.
17: ಓಕೆ ಓಕೆ, ಸೊ ಥ್ಯಾಂಕ್ ಯು, ಚೆನ್ನಾಗಿ ಟ್ರೈ ಮಾಡಿದ್ರಿ. ನೆಕ್ಸ್ಟ್ ನಿಮ್ಗೆ ಏನಾದ್ರು ಈ ರೀತಿ ಹೊಸ ಹೊಸ ಹಾಡುಗಳಿದೆ ಅಂತಂದ್ರೆ ನೋಡ್ಕೊಂಡು ಕರೆ ಮಾಡಿ. ಓಕೆನಾ? ಥ್ಯಾಂಕ್ ಯು, ಥ್ಯಾಂಕ್ ಯು ರಾಮಚಂದ್ರ ಅವರೇ. ಬೆಳಗಿರಿಯಿಂದ ರಾಮಚಂದ್ರ ಅವರು ಕರೆ ಮಾಡಿದ್ರು. ಸೊ ಹೊಸ ಸಾಂಗ್ಗಳು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ರಚಿತಾ ರಾಮ್ ಅವರು ನಟಿಸಿರುವಂತಹ ಸಿನಿಮಾದ ಸಾಂಗ್ಗಳನ್ನ ನೀವು ನೋಡ್ತೀರಾ ಅಂತಂದ್ರೆ ಮಂಡ್ಯ ಸ್ಟೈಲಲ್ಲಿ ಏನಮ್ಮಿ ಏನಮ್ಮಿ ಯಾರಮ್ಮಿ ನೀ ನಮ್ಮಿ ಆ ಥರ ಸಾಂಗ್ ಇದೆ. ರನ್ನಾ ಸಿನಿಮಾದಲ್ಲಿ ತಿತ್ತಿಲಿ ತಿತ್ತಿಲಿ ಸಾಂಗ್ ಇದೆ. ಅಯೋಗ್ಯ ಸಿನಿಮಾದಲ್ಲಿ ಮುದ್ದು ಮುದ್ದು ಮುದ್ದು ಪುಟ್ಟಲಕ್ಷ್ಮಿ ಅಂತ ಕೂಡ ಒಂದು ಸಾಂಗ್ ಇದೆ. ಸೊ ಈ ಥರ ಸಾಂಗ್ಗಳನ್ನ ನೋಡ್ತೀವಿ ಅಂತಂದರೆ ಸುಮಾರು ಸಾಂಗ್ಸ್ಗಳಿದ್ದಾವೆ. ನೀವು ಕೂಡ ಕರೆ ಮಾಡಿ ಮಾತಾಡಿ. ರಚಿತಾ ರಾಮ್ ಅವರು ಹಾಗೆ ಸಂಜಿತ್ ಹೆಗಡೆ ಅವರು ಹಾಡಿರುವಂತಹ ಹಾಡುಗಳನ್ನ ಕೂಡ ಹಾಡ್ಬೋದು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹಾಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
19: ಶ್ರೀಧರ್ ಸರ್, ನಮಸ್ತೆ.
17: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
19: ಆರಾಮಿದ್ದೀನಿ ಸರ್.
17: ಓಕೆ ಸರ್,
19: ಕಾರ್ಯಕ್ರಮಗಳನ್ನ ಕೇಳಿದ್ವಿ, ತುಂಬಾ ಚೆನ್ನಾಗಿತ್ತು ಸರ್. ನಿನ್ನೆ ಸಂಜೆ ವರ್ಗೂ ನಾವು 8 ಗಂಟೆ ವರ್ಗೂ ಕೇಳಿದ್ವಿ ಬಿಡುವು ಮಾಡ್ಕೊಂಡು.
17: ಓಕೆ,
19: ಅದ್ಭುತವಾಗಿ ಮೂಡ್ಬಂತ ಸರ್.
17: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಚಿತಾ ರಾಮ್ ಅವರು ಹಾಗೆ ಸಂಜಿತ್ ಹೆಗಡೆ ಅವರ ಹಾಡನ್ನ ಹಾಡ್ಬೇಕು.
19: ಖಂಡಿತ ಸರ್, ನೀವು ಹೋಮ್ ವರ್ಕ್ ಕೊಟ್ಟಿದ್ರಿ, ನಾನು ರೆಡಿ ಇದ್ದೀನಿ ಸರ್.
17: ಓಕೆ ಹಾಡಿ ಸರ್.
19: ಸರ್, ಸಂಜಿತ್ ಹೆಗಡೆ ಅವರ ಅಮರ್ ಚಿತ್ರ ಸರ್, ಅಂಬರೀಷ್ ಮಗ ಅವರು, ಅವ್ರ ಅಭಿಷೇಕ್ ಅವ್ರದ್ದು.
17: ಹೌದು,
19: ಅವನ್ ತಗೊಂಡು ಕಾಡ್ತೀನಿ ಸರ್.
17: ಹಾಡಿ ಹಾಡಿ.
19: ಮರೆತು ಹೋಯಿತೆ ನನ್ನ ಯಾಜರಿ ಬ

0: ಸರ್.
1: ಸೂಪರ್ ಆಗಿ ಹಾಡಿದ್ರಿ ಸರ್.
0: ಧನ್ಯವಾದಗಳು ಸರ್ ಅವಕಾಶಕ್ಕಾಗಿ, ತಮಗೂ ಕೂಡ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಸರ್.
1: ಓಕೆ, ಸೋಮಶೇಖರ್ ಸರ್ ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಸಂಜಿತ್ ಹೆಗ್ಡೆ ಅವರ ಹಾಡನ್ನು ಹಾಡಿದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಇಂಡಿಯನ್ ಫೇಮಸ್ ಪ್ಲೇಬ್ಯಾಕ್ ಸಿಂಗರ್ ಆಗಿರುವಂತಹ ಸಂಜಿತ್ ಹೆಗ್ಡೆ ಅವರ ಹಾಡುಗಳನ್ನು ಹಾಡ್ಬೋದು. ಹಾಗೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ನಟಿಸಿರುವಂತಹ ಸಿನಿಮಾದ ಹಾಡುಗಳನ್ನು ಕೂಡ ಹಾಡ್ಬೋದು. ಸೊ ಹಲವಾರು ಸಿನಿಮಾಗಳನ್ನು ನಟಿಸಿದ್ದಾರೆ, ಹಾಗೆ ಅವರ ಹಾಡುಗಳನ್ನು ಕೂಡ ಕೇಳಿರ್ತೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಹಾಡಿ ಅಂತ ಹೇಳ್ತಾ. ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಗುಡ್ ಮಾರ್ನಿಂಗ್ ಶ್ರೀಧರ್.
1: ವೆರಿ ಗುಡ್ ಮಾರ್ನಿಂಗ್ ಕುಸುಮ ಅವರು.
2: ಅವರು ಶ್ರೀಧರ್ ಬೆಂಗಳೂರಿನಿಂದ ಕುಸುಮ. ಇವತ್ತು
1: ಬೆಂಗಳೂರಿನಿಂದ ಕುಸುಮ. ಓಹೋ, ಓಕೆ.
2: ಕೃಷಿನಗರದ ಕುಸುಮ ಅಲ್ಲ. ಓಕೆ ಶ್ರೀಧರ್, ಇವತ್ತು
1: ಏನು ಬೆಂಗಳೂರಲ್ಲಿ ಪರ್ಮನೆಂಟ್ ಹೇಗೆ?
2: ಇಲ್ಲ, ದಸರಾ ರಜೆ ಕಳ್ಕೊಂಡು.
1: ಓ, ದಸರಾ ಟೈಮ್. ಓಕೆ ಓಕೆ ಕುಸುಮ ಅವರ.
2: ಹಾ ಶ್ರೀಧರ್,
1: ಇವತ್ತು ರಚಿತಾ ರಾಮ್ ಅವ್ರದ್ದು ಮತ್ತೆ ಸಂಜಿತ್ ಹೆಗ್ಡೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ.
2: ರಾಮ್ ಅವ್ರದ್ದು ಬೇಡ, ಸಂಚಿತ್ ಹೆಗ್ಡೆ ಹಾಡಿರೋದು ನಡುವೆ ಅಂತರ ವಿರಲಿ ಅಂತ ಹೇಳಿ ಇದೊಂದ್ ಎರಡ್ ಲೈನ್ ಹಾಡ್ತೀನಿ.
1: ಓಕೆ ಹಾಡಿ.
2: ಶಾ

ಶಾಕುಂತ್ಲೆ ಸಿಕ್ಕಳು ಸುಮ್ ಸುಮ್ನೆ ನಕ್ಕಳು ಶಾಕಾಯ್ತು ನರನಾಡಿ ಒಳಗೆ. ಮಳೆಗೆ ತಿಳಿಗಾಳಿ ಹಿಂಬಾಲಕ ಅಲೆಗೆ ಅಲೆಯೊಂದು ಹಿಂಬಾಲಕ.

0: ಶ್ರೀಧರ್.
1: ಓಕೆ, ಸೂಪರ್ ಆಗಿ ಹಾಡಿದ್ರಿ ಮೇಡಮ್.
0: ಟ್ರೈ ಮಾಡಿದೀನಿ ಶ್ರೀಧರ್, ಹೊಸ ಹಾಡುಗಳು
1: ಅವ್ರದೆಲ್ಲ
0: ತುಂಬಾ ಇದ್ರಲ್ಲಿ ಇರುತ್ತೆ ಅಲ್ವಾ, ಸಂಚಿತ್ ಹೆಗ್ಡೆ ಅವ್ರದ್ದು.
1: ಹೌದೌದು, ಸೊ ಚೆನ್ನಾಗಿ ಟ್ರೈ ಮಾಡಿದ್ರಿ, ಚೆನ್ನಾಗಿ ಹಾಡಿದ್ರಿ.
0: ಓಕೆ, ಥ್ಯಾಂಕ್ ಯು ಶ್ರೀಧರ್.
1: ಥ್ಯಾಂಕ್ ಯು,
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಕುಸುಮ ಅವರು ಕರೆ ಮಾಡಿದ್ರು, ಸೊ ಅವರು ಕೂಡ ಕರೆ ಮಾಡಿ ಸಂಜಿತ್ ಹೆಗ್ಡೆ ಅವರ ಹಾಡನ್ನು ಹಾಡ್ತಾ ಇದ್ರು. ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಇಬ್ಬರು ಫೇಮಸ್ ಆಗಿರುವಂತಹ ಏನು ಸೆಲೆಬ್ರಿಟೀಸ್ ಹಾಡುಗಳನ್ನ ಹಾಡಬಹುದು, ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ ಮೇಡಮ್. ಹಲೋ ಸರ್, ನಮಸ್ಕಾರ ಸರ್.
1: ನಮಸ್ತೆ. ಯಾರನ್ನೋ ಮೇಡಮ್ ನೋಡ್ಕೊಳ್ತಾ ಇಲ್ಲಿ ನಮ್ಮನ್ನ ಮೇಡಮ್ ಅಂದ್ರಿ. ಹಾ ಚಿಕ್ಕಪ್ಪ ಸರ್, ಹೇಗಿದ್ದೀರಾ
2: ಸರ್? ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ ಸರ್?
1: ನಾವು ಸೂಪರ್ ಆಗಿದ್ದೀವಿ ಸರ್. ಟಿಫನ್ ಆಯ್ತಾ
2: ಸರ್? ತಿಂಡಿ ನಿಮ್ದು ಆಯ್ತಾ ಸರ್?
1: ಆಯ್ತಾಯ್ತು, ನಿಮ್ದು ಆಯ್ತಾ?
2: ನಮ್ದು ಈಗ ನಿಮ್ದಲ್ಲಿ ಹಾಡು ಹೇಳಿದ್ಮ ನಮ್ದು ತಿಂಡಿ ಸರ್.
1: ಓಕೆ, ಸೊ ಹಾಗಾದ್ರೆ ಹಾಡೋಕೆ ರೆಡಿನ ಸರ್?
2: ರಚಿತಾ ರಾಮ್ ಅವ್ರದ ಒಂದ ಗೀತೆ ಹಾಡಕತ್ತೇನ್ರಿ.
1: ಹ್ಮ್, ಹಾಡಿ.
2: ಗೌರಿ ಗೌರಿ ಗೌರಿ ಗೌರಿ ಈಸ್ ಮೈ ಪುಟ್ ಗೌರಿ ಒಂಟಾಸ್ಕನಿ ಗೌರಿ ಕಣ್ಣೊಡೆದೆ ಯಾಮಾರಿ ಸ್ಟಾರ್ಟ್ ಆಯ್ತು ಲವ್ ಸ್ಟೋರಿ ಇವನಂತರ ಟಪ್ಪೋರಿ ಆದವ್ರು ನನಗ ಆದವ್ರು ನನಗಿಷ್ಟ್ರಿ ಪ್ರೀತಿಲಿ ಹಠ ಮಾರಿ ಮನಸೋತೆನು ಪ್ರತಿ ಬಾರಿ ಆ ಭರ್ಜರಿ ಚಿತ್ರದ ಸರ್
1: ಇದು. ಚೆನ್ನಾಗಿ ಹಾಡಿದ್ರಿ
2: ಸರ್, ಧನ್ಯವಾದಗಳು ಸರ್.
1: ಓಕೆ ಓಕೆ, ಧನ್ಯವಾದಗಳು. ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಚಿಕ್ಕಪ್ಪ ಅವರು ಕೂಡ ಕರೆ ಮಾಡಿ ಒಂದು ಭರ್ಜರಿ ಸಿನಿಮಾದ ಸೂಪರ್ ಆಗಿರುವಂತಹ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
3: ನಮಸ್ತೆ ಸರ್.
1: ನಮಸ್ತೆ.
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
1: ಸುಬ್ರಹ್ಮಣ್ಯ ಅವರು, ಹೇಗಿದ್ದೀರಾ?
3: ನಾವು ಸೂಪರ್ ಆಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ ಸರ್?
1: ನಾವು ಚೆನ್ನಾಗಿದ್ದೀವಿ. ಹೇಗಿದೆ ಬೆಂಗಳೂರು?
3: ಬೆಂಗಳೂರು ಪರವಾಗಿಲ್ಲ ಸರ್, ಸ್ವಲ್ಪ ಅವಾಗ ಅವಾಗ ಮಳೆ ಆಗ್ತಾ ಇದೆ, ಮಳೆ ತರ ಕೂಲ್ ಆಗಿದೆ.
1: ಓಕೆ, ಸೊ ಸುಬ್ರಹ್ಮಣ್ಯ ಅವರ ಇವತ್ತು ರಚಿತಾ ರಾಮ್ ಹಾಗೆ ಸಂಜಿತ್ ಹೆಗಡೆ ಅವರ ಹಾಡುಗಳನ್ನ ಹಾಡಬಹುದು. ಯಾರ ಸಾಂಗ್ ಹಾಡ್ತೀರಾ?
3: ನನಗೆ ಸಂಚಿತ್ ಹೆಗಡೆ ಅಷ್ಟು ಗೊತ್ತಿಲ್ಲ, ನಾನು ಇದೇ ತಗೊಂಡಿದ್ದೀನಿ ಸರ್, ಬುಲ್ಬುಲ್ ಚಿತ್ರದ ಒಂದು ಗೀತೆ ತಗೊಂಡ್ಬಿಟ್ಟಿದ್ದೀನಿ, ರಚಿತಾ ರಾಮ್ ನಟಿಸಿದ್ದಾರೆ.
1: ಹಾಡಿ ಹಾಡಿ.
3: ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಮಾರಿ, ನಾ ಒಳ್ಳೆ ಹುಡುಗ ಅಲ್ವಾ, ನಾ ನೋಡಕ್ ಸಂದಾಗಿಲ್ವಾ, ನನ್ ಪ್ರೀತಿ ಮಾಡಕ್ಕಿಲ್ವಾ, ಬುಲ್ ಬುಲ್ ಮಾತಾಡಕ್ಕಿಲ್ವಾ, ಬುಲ್ ಬುಲ್ ಮಾತಾಡಕ್ಕಿಲ್ವಾ. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಮಾರಿ, ಅಕ್ಕನ್ಗೆ ಕೂಲ್ ಡ್ರಿಂಕ್ಸ್ ಕೊಡಲು ಮಸ್ಕ ಹೊಡಿಬೇಡ ಹೋಗಲು, ಅಣ್ಣ ಬೇಜಾನ್ ಇಂಟೆಲಿಜೆಂಟ್ ನಿನಗೆ ಗೊತ್ತೇನು.

0: ಹಾಗಾದ್ರೆ ಕಟ ತಪ್ಪಿತ್ತು ತಾನೆ, ಮುಟ್ಲ ಒಮ್ಮೆ ಈ ಡಿಂಪಲ್ ಕೆನ್ನೆ, ಬರ್ತಾರೆ ಡ್ಯಾಡಿ ಹಿಡ್ಕೊಂಡು ದೊಣ್ಣೆ, ನಿನ್ನಪ್ಪ ನನ್ನ ಮಾವ, ನಿನ್ನತ್ತೆ ನನ್ನ ಅವ್ವ, ಹಿಂಗಾದ್ರೆ ಚಂದ ಅಲ್ವಾ, ಬುಲ್ ಬುಲ್ ಮಾತಾಡಕ್ಕಿಲ್ವಾ, ಬುಲ್ ಬುಲ್ ಮಾತಾಡಕ್ಕಿಲ್ವಾ, ನಿಲ್ಲೆ ನಿಲ್ಲೆ ಕಾವೇರಿ, ಬಿಟ್ಟು ಕೊಡೋದಿಲ್ಲ ಯಮಾರಿ.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಸರ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸೋ ಮಚ್ ಸರ್.
1: ಓಕೆ, ಸುಬ್ರಹ್ಮಣ್ಯ ಅವರು ಕೂಡ ಕರೆ ಮಾಡಿದ್ರು, ಅವರು ಕೂಡ ರಚಿತಾರಾಮ್ ಅವರ ಹಾಡನ್ನು ಹಾಡ್ತಾ ಇದ್ರು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ
2: ಹಲೋ, ನಮಸ್ತೆ ಸರ್. ಶುಭೋದಯ.
1: ನಮಸ್ತೆ ಶುಭೋದಯ. ಕುಮಾರ್
2: ಸರ್. ಹ್ಞೂ ಸರ್.
1: ಹ್ಮ್, ಹೇಗಿದ್ರ ಮೇಡಮ್?
2: ಆರಾಮಿದ್ದೀವಿ ಸರ್. ನೀವ್ ಆರಾಮಿದ್ದೀರಾ?
1: ನಾವು ಆರಾಮಾಗಿದ್ದೀವಿ.
2: ಹ್ಞೂ ಸರ್.
1: ಇವತ್ತಿನ ಕಾರ್ಯಕ್ರಮದಲ್ಲಿ ರಚಿತಾರಾಮ್ ಅವ್ರದ್ದು ಹಾಗೆ ಸಂಜಿತ್ ಹೆಗಡೆ ಅವರ ಹಾಡನ್ನ ಹಾಡ್ಬೇಕು.
2: ಹ್ಞೂ ಸರ್, ಹೇಳಿದ್ದೀರಾ,
1: ಓಕೆ.
2: ಅದರಲ್ಲಿ ಸಂಚಿತ ಹೆಗಡೆ ಹಾಡಿರೋದು ಒಂದ್ ಎರಡು ಲೈನ್ ಹಾಡ್ತೀನಿ ಸರ್.
1: ಹಾಡಿ ಹಾಡಿ.
2: ಅಷ್ಟು ರಾಗ ಬರಲ್ಲ.
1: ಓಕೆ, ಟ್ರೈ ಮಾಡಿ,
2: ತಪ್ಪಿದ್ರೆ ಕ್ಷಮಿಸಿ.
1: ಓಕೆ.
2: ಬೆಳಕಿನ ಕವಿತೆ ಬೆರಗಿಗೆ ಸೋತೆ,

0: ಬೆಂಕಿ ನಾಕಿ ಇಲ್ಲ ಸರ್ ಬರಲ್ಲ.
1: ಲಿರಿಕ್ಸ್ ಬರ್ತೈತಾ? ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ.
0: ರಾಗನು ಬರಲ್ಲ ಸರ್ ಅದು.
1: ಚೆನ್ನಾಗಿ ಟ್ರೈ ಮಾಡಿದ್ರಿ ಮೇಡಮ್.
0: ಇವ್ರದೊಂದು ಹಾಡ್ತೀನಿ ಸರ್, ರಚಿತಾ ರಾಮಿಂದು.
1: ಹೌದಾ, ಹಾಡಿ.
0: ನೀವೇ ಹಾಡಿದ್ರಲ್ಲ ಅದು. ಏನಮ್ಮಿಯೇ ನಮ್ಮಿ ಯಾರಮ್ಮಿ ನೀನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಹೂ ಕಣ್ಲ ಹೂ ಕಣ್ಲ ನಂಗೆ ಹಂಗೆ ಆಯ್ತು ಕಣ್ಲ, ಪ್ರೀತಿನೇ ಹಂಗೆ ಕಣ್ಲ, ಸುಮ್ನೆ ಒಂದು ಮುತ್ತು ಕೊಂಡ್ಲ ಬೆಳದಿಂಗಳಿ ನಮ್ಮಿ ಲಾಲಿನ ಹಾಡ್ಲೇ ನಮ್ಮಿ. ಸಾಕು ಸರ್.
1: ಓಕೆ, ಸೂಪರ್ ಆಗಿರೋ ಸಾಂಗ್ ಹಾಡಿದ್ರಿ. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
1: ಓಕೆ, ಉಮಾ ಅವರು ಕರೆ ಮಾಡಿದ್ರು, ಶಿವಮೊಗ್ಗದಿಂದ. ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಸಂಜಿತ್ ಹೆಗಡೆ ಅವ್ರದ್ದು ಹಾಡಿದ್ರು, ಮತ್ತೆ ರಚಿತಾರಾಮ್ ಅವ್ರದ್ದು ಕೂಡ ಹಾಡಿದ್ರು. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ, ಅವರ ಸಿನಿಮಾಗಳನ್ನ ನೋಡಿದ್ರೆ, ಹಾಡುಗಳನ್ನ ಕೇಳಿದ್ರೆ, ಅವರ ಹಾಡುಗಳನ್ನ ಹಾಡ್ತಾ ಇವತ್ತಿನ ಶೋನಲ್ಲಿ ಎಂಜಾಯ್ ಮಾಡಬಹುದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಚಿತಾರಾಮ್ ಅವರು ನಟಿಸಿರುವಂತಹ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 91.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿ ಡಿಂಪಲ್ ಕ್ವೀನ್, ರಚಿತಾ ರಾಮ್ ಅವರ ಹಾಡುಗಳು, ಹಾಗೆ ಪ್ಲೇಬ್ಯಾಕ್ ಸಿಂಗರ್ ಸಂಜೀತ್ ಹೆಗಡೆ ಅವರ ಹಾಡುಗಳನ್ನು ಕೂಡ ಹಾಡಬಹುದು. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರಿಬ್ಬರ ಹಾಡುಗಳನ್ನು ಹಾಡ್ತಾ ಇವತ್ತಿನ ಶೋನ ನೀವು ಕೂಡ ಎಂಜಾಯ್ ಮಾಡಿ. ಸೊ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686698979 ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಹಾಡುಗಳನ್ನು ಕೂಡ ಹಾಡಿ. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
5: ನಮಸ್ತೆ ಸರ್.
4: ನಮಸ್ತೆ ಪ್ರೇಮ ಅವರು.
5: ಹೌದು ಸರ್.
4: ಹೇಗಿದ್ದೀರಾ ಪ್ರೇಮ ಅವರೇ?
5: ಚೆನ್ನಾಗಿದ್ದೀನಿ ಸರ್.
4: ಓಕೆ, ಹೇಗಿದೆ ಹಾಸನ?
5: ಹಾಸನ್ ಬಿಸಿ ಬಿಸಿ ಸರ್, ಒಂಚೂರು ಮಳೆ ಇಲ್ಲ ಸರ್
4: ಒಂದೇ. ಓಕೆ. ಸೊ ಹಾಗೆ ಪ್ರೇಮ ಅವರೇ, ಇವತ್ತು ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರದು
5: ಅವ್ರದೇ ಒಂದ್ ಎರಡ್ ಲೈನ್ ಹಾಡ್ತೀನಿ ಸರ್.
4: ಓಕೆ ಹಾಡಿ.
5: ಏನಮ್ಮಿಯೇ ನಮ್ಮಿ ಯಾರಮ್ಮಿ ನೀ ನಮ್ಮಿ, ಆಗೋಯ್ತು ನನ್ನ ಬಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಹೂ ಕಂಡ್ಲ ಹೂ ಕಂಡ್ಲ ನಂಗೂ ಹಂಗೆ ಆಯ್ತು ಕಂಡ್ಲ, ಪ್ರೀತಿನೇ ಹಿಂಗೆ ಕಂಡ್ಲ, ಸುಮ್ನೆ ಒಂದು ಮುತ್ತು ಕೊಡ್ಲ, ಬೆಳ್ದಿಂಗ್ಳು ನೀನೇ ನಮ್ಮಿ, ಲಾಲಿನ ಹಾಡ್ಲೆ ನಮ್ಮಿ, ಲಕ್ಷ್ಮಿ ಹೆಂಗ್ ಕಾಣ್ತೀಯಮ್ಮಿ, ದೃಷ್ಟಿನ ತೆಗಿಲೆ ನಮ್ಮಿ. ಏ ನಮ್ಮಿ ಏ ನಮ್ಮಿ ಯಾರಮ್ಮಿ ನೀ ನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಇಷ್ಟ ಆದ್ರಿ ಸರ್.
4: ಓಕೆ, ಚೆನ್ನಾಗಿ ಹಾಡಿದ್ರಿ ಮೇಡಮ್.
5: ಧನ್ಯವಾದ ಸರ್.
4: ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಪ್ರೇಮ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿರುವಂತಹ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ವೆರಿ ಗುಡ್ ಮಾರ್ನಿಂಗ್. ಮೀನಾ ಅವರು?
6: ಹೌದು.
4: ಹೇಗಿದ್ದೀರಾ?
6: ಚೆನ್ನಾಗಿದ್ದೀವಿ.
4: ಓಕೆ, ಇವತ್ತು ಸಾಂಗ್ ಹಾಡಕ್ಕೆ ರೆಡಿನಾ ಮೇಡಮ್?
6: ಸಂಜೀತ್ ಹೆಗಡೆ ಅವ್ರದ್ದು.
4: ಹಾಂ,
6: ಎರಡು ಲೈನ್ ಅಷ್ಟೊಂದು.
4: ಹಾಡಿ ಹಾಡಿ, ಟ್ರೈ ಮಾಡಿ.

0: ಓಕೆ
1: ಓಕೆ ಚೆನ್ನಾಗಿ ಟ್ರೈ ಮಾಡಿದ್ರಿ ಮೇಡಮ್, ಥ್ಯಾಂಕ್ ಯು. ಓಕೆ, ಮೀನಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಸಂಜಿತ್ ಹೆಗಡೆ ಅವರ ಹಾಡನ್ನ ಟ್ರೈ ಮಾಡಿದ್ರು. ಸೊ ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ, ನಮಸ್ತೆ ಸರ್.
1: ನಮಸ್ತೆ
2: ಮತ್ತೆ ಸರ್.
1: ಹಾ, ನಾವು ಆರಾಮಾಗಿದ್ದೀವಿ. ನೀವು ಮಹೇಶ್ ಅವರಾ?
2: ಹೌದು ಸರ್.
1: ಹಾ, ಹೇಗಿದ್ರ ಮಹೇಶ್ ಅವರ?
2: ಮರ್ತು ಹೋಗ್ಬಿಟ್ಟಿದೆ.
1: ಹಾ,
2: ಓಕೆ ಸರ್.
1: ಹೇಗಿದೆ ಶಿಕಾರಿಪುರ ಕಡೆ ವೆದರ್?
2: ಶಿಕಾರಿಪುರ ಅಯ್ಯೋ, ಫುಲ್ ಬಿಸಿಲು.
1: ಫುಲ್ ಬಿಸಿಲಿದೆಯಾ?
2: ಸ್ವಲ್ಪ ಮಳೆ ಬಂತು ಸರ್.
1: ಹಾ ಹಾ,
2: ಈಗ ಇಲ್ಲ.
1: ಓಕೆ ಓಕೆ. ಸೊ ಇವತ್ತು ಹಾಡೋಕೆ ರೆಡಿನಾ?
2: ಹೌದು ಸರ್, ಇವತ್ತು ರಚಿತಾ ರಾಮ್ ಅವರ ಜನ್ಮದಿನ ಇದೆ, ಹಾಗೆ ಅಂಬರೀಷ್ ಅವರ ಮಗ ಅಮರ್ ಇವರು ಅಭಿಷೇಕ್ ಬಚ್ಚನ್ ಇವರು ಅಭಿಷೇಕ್ ಅಂಬರೀಷ್ ಅವರ ಜನ್ಮದಿನ ಇದೆ, ಸಂಚಿತ್ ಹೆಗಡೆ ಅವ್ರದ್ದು ಜನ್ಮದಿನ ಇದೆ.
1: ಹೌದು, ನೀವ್ ಯಾರ್ದು ಹಾಡ್ತೀರಾ ಇವತ್ತು?
2: ನಾನು ಇದು ರಚಿತಾ ಪ್ರಸಾದ್ ಅವ್ರದೇ ಹೇಳ್ಬಿಡ್ತೀನಿ ಸರ್.
1: ರಚಿತಾ ರಾಮ್?
2: ರಚಿತಾ ರಾಮ್
1: ಪ್ರಸಾದ್ ಅಂತ ಹೇಳ್ಬಿಟ್ರಲ್ಲ. ಓಕೆ, ಹಾಡಿ ಹಾಡಿ.
2: ಓ ಡಿಂಪಲ್ ಡಿಂಪಲ್ ಹುಡುಗಿ ನಿನ್ನ ಡಾರ್ಲಿಂಗ್ ಅನ್ಬಹುದಾ, ನಾ ಸೈಕಲ್ ಗ್ಯಾಪ್ ಅಲ್ಲಿ ಡೈಲಿ ಬಂದು ಲೈನು ಹಾಕ್ಬಹುದಾ, ತಪ್ಪು ತಿಳಿಯಬೇಡ ಒಂದು ಮುತ್ತು ಕೇಳ್ಬಹುದಾ, ಹರ್ಟ್ ಆಗ್ಲ ಬೇಡ ಒಮ್ಮೆ ಹಗ್ಗು ಮಾಡ್ಬಹುದಾ, ಡಿಂಪಲ್ ಹುಡುಗಿ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗೋಯ್ತು, ಲವ್ ಯು ಲವ್ ಯು ಲವ್ ಯು ರಚ್ಚು, ಲವ್ ಯು ರಚ್ಚು, ಲವ್ ಯು ರಚ್ಚು. ಈ ಸಾಂಗ್ ಸರ್.
1: ಓಕೆ, ಬರ್ಡೇ ವಿಶ್ ಮಾಡ್ತೀರ ಅನ್ಕೊಂಡ್ವಿ, ಲವ್ ಯು ರಚ್ಚು ಅಂತ ಹೇಳ್ಬಿಟ್ರಲ್ಲ ಅಂತ.
2: ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರಚಿತಾ ರಾವ್ ಅವರಿಗೆ.
1: ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು.
2: ಓಕೆ ಸರ್,
1: ಮಹೇಶ್ ಅವ್ರು ಕರೆ ಮಾಡಿದ್ರು ಶಿಕಾರಿಪುರದಿಂದ. ಸೊ ಅವರು ಕೂಡ ಹಾಡಿದ್ರು, ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲ್ ಕೊಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ,
3: ನಮಸ್ತೆ.
1: ನಮಸ್ಕಾರ ಸರ್. ನಮಸ್ತೆ
3: ಸರ್, ನಿಮ್ ಹತ್ರ ನಾನು ಮಾತಾಡಕ ಆಗ್ಲೇ ಇಲ್ಲ, ಮೊನ್ನೆ ಏನೋ ತಗೊಂಡಿದ್ರಿ ಒಂದ್ ಕಾರ್ಯಕ್ರಮ.
1: ಹೌದು,
3: ಹೇಳ್ಬಿಡ್ತೀನಿ ಅದು, ಈಗ ಮಾತಾಡ್ತೀನಿ. ಹುಟ್ಟದಬ್ಬದ ರಚಿತಾರಾಮ್ ಅವ್ರಿಗೆ ಶುಭಾಶಯ ತಿಳಿಸ್ತೀನಿ ಸರ್.
1: ಓಕೆ, ಮಾತಾಡಿ.
3: ಮಾತಾಡ್ಬೇಕಂತ ಒಳ್ಳೇದ್ ತಗೊಂಡಿದ್ರಿ, ನಾನು ಹೇಳ್ತಾ ಇದ್ದೆ ಅದೇ ಸಂಕತ್ತು ಸಂಕ ಸರ್, ತುಂಬಾ ಚೆನ್ನಾಗಿತ್ತು ಸರ್ ಅದು ನೀವು ನಿಲ್ಸ್ಕೊಂಡಿದ್ ಕಾರ್ಯಕ್ರಮ.
1: ಹೌದಾ? ಓಕೆ,
3: ಅದ್ರ ಬಗ್ಗೆ ನಾನು ಇನ್ನ ಒಂದ್ ಸ್ವಲ್ಪ ನಿಮ್ಗೆ ಯಾರು ಹೇಳಿದ್ರೆ ನಾನು ಹೇಳ್ತಾ ಇದ್ದೆ, ಯಾಕಂದ್ರೆ ಸಂಖ್ಯೆ ಎಲ್ಲಿಂದ ಬಂತು ಯಾಕೆ ಬಂತು ಅಂತ ಸ್ವಲ್ಪ ತಿಳಿಸ್ತಾ ಇದ್ದೆ.
1: ಓಕೆ ಓಕೆ, ಖಂಡಿತ ನೀವು ವಾಯ್ಸ್ ನೋಟ್ ಮಾಡಿ ರೆಕಾರ್ಡ್ ಮಾಡಿ ಕಳ್ಸಿರು, ನಡೆಯುತ್ತೆ ಅದಕ್ಕೆಲ್ಲ.
3: ಹೌದು ಸರ್, ಇರ್ಲಿ ಸರ್. ಈಗ ನೋಡಿ, ರಚಿತಾ ರಾಮ್ ಅವ್ರ ಬಗ್ಗೆ ಸರ್, ಅವರು ಒಳ್ಳೆ ನಟಿಯಾಗಿ ನಮ್ಮ ಮೊದಲು ಇದ್ರಲ್ಲ ಹಳೇಬ್ರ ಭಾರತಿ ಮತ್ತೆ ಕಲ್ಪನಾ ಅವ್ರ ರೀತಿ ಚೆನ್ನಾಗ ವೃದ್ಧಿ ಆಗ್ಲಿ ಸರ್, ಅವರು ಒಳ್ಳೆ ಹೀರೋ ಆಗ್ಲಿ ಸರ್, ನಮ್ಮ ಒಳ್ಳೆ ಚೆನ್ನಾಗ್ ಅವರು ಒಳ್ಳೆ ಲುಕ್ ಎಲ್ಲ ಇದಾರೆ, ಒಳ್ಳೆ ಆಕ್ಟಿಂಗ್ ಮಾಡ್ತಾರೆ ಅವರು. ಅವ್ರಿಗೋಸ್ಕರ ನಾನು ಅವ್ರ ಫಿಲಿಮ್ ಆಡಕ್ ಆಗಲ್ಲ, ಒಂದು ಶುಭ ಇದು ಹುಟ್ಟದ ಹಬ್ಬದ ಒಂದು ಗೀತೆ ಹಾಡ್ಬಿಡ್ತೀನಿ ಸರ್, ಅವಳು ಹಾಡ್ಲ ಸರ್?
1: ಹಾಡಿ ಹಾಡಿ ಸರ್.
3: ಹೇಳ್ತೀನಿ ಸರ್, ರಚಿತಾ ರಾಮ್ ಅವ್ರಿಗಾಗಿ ಹಾಡು, ಅವರು ಒಳ್ಳೆ ಚೆನ್ನಾಗಾಗ್ಲಿ ನಟಿ ಅವರು ಅಂತ ಹೇಳ್ತಾ ನಾನು ಅವ್ರಿಗೆ ಶುಭಾಶಯ ಕೊಡ್ತಾ ಇದ್ದೀನಿ. ಹಾಡ್ ಮುಖಾಂತರ ಚಿತ್ರ ಪ್ರೇಮದ ಕಾಣಿಕೆ ಅದು ಪಿ ವಿ ಶ್ರೀನಿವಾಸ್ ಅವ್ರು ಹಾಡಿದ್ದಾರೆ.
1: ಓಕೆ.
3: ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು, ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು, ಸರಸದ ಸಮಯವು

0: birthday you.
1: ಓಕೆ ಓಕೆ, ಒಳ್ಳೆ ಹಾಡನ್ನ ಡೆಡಿಕೇಟ್ ಮಾಡ್ತಾ ಅವರಿಗೆ ಹ್ಯಾಪಿ ಬರ್ತ್ಡೇ ಹೇಳ್ಬಿಟ್ರೆ
0: ಅವರು ಒಳ್ಳೆ ಇಂಪ್ರೂವ್ಮೆಂಟ್ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೀರೋನ ಎಲ್ಲ ಪಾಸ್ ಆಗಲಿದೆ ಅವ್ರ ಫಿಲಿಮ್ಗಳೆಲ್ಲ ನನ್ನ
1: ಆಶಯ. ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು. ಹುಚ್ಚೇಗೌಡ ಅವ್ರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ರಚಿತಾ ರಾಮ್ ಅವರಿಗೋಸ್ಕರ ಬರ್ಡೇ ವಿಶಸ್ನ ಹಾಡನ್ನ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಚಿತಾ ರಾಮ್ ಅವರು ನಟಿಸಿರುವಂತಹ ಸಿನಿಮಾದ ಹಾಡುಗಳನ್ನ ಹಾಡಿದ, ಜೊತೆಗೆ ನಮ್ಮ ಪ್ಲೇಬ್ಯಾಕ್ ಸಿಂಗರ್ ಸಂಜಿತ್ ಹೆಗಡೆ ಅವರು ಹಾಡಿರುವಂತಹ ಹಾಡುಗಳನ್ನ ಕೇಳಿದ್ರೆ ಅವರ ಹಾಡುಗಳನ್ನ ಹಾಡಬಹುದು ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಜಿತ್ ಹೆಗಡೆ ಅವರು ಹಾಡಿರುವಂತಹ ಒಂದು ಸೂಪರ್ ಆಗಿರುವಂತಹ ಟ್ರ್ಯಾಕ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ.

0: ಓಕೆ, ಸಂಜಿತ್ ಹೆಗ್ಡೆ ಅವರ ಒಂದು ವಾಯ್ಸಲ್ಲಿ ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದ್ರಿ. ಲ್ಯಾಂಡ್ ಲಾರ್ಡ್ ಸಿನಿಮಾ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದು, ಹಾಗೆ ಫಿಮೇಲ್ ಸಿಂಗರ್ ಹರ್ಷಿಕಾ ದೇವಂತ್ ಅವರು. ಸೊ ಸೂಪರ್ ಆಗಿರುವಂತಹ ಒಂದು ಟ್ರ್ಯಾಕ್ ಅಂತಲೇ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ ರಚಿತಾ ರಾಮ್ ಅವರು ನಟಿಸಿರುವಂತಹ ಹಾಡುಗಳು, ಹಾಗೆ ಸಂಜಿತ್ ಹೆಗ್ಡೆ ಅವರು ಹಾಡಿರುವಂತಹ ಹಾಡುಗಳನ್ನು ಹಾಡ್ಬೋದು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಒಬ್ಬರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ಹಲೋ ಸರ್, ನಮಸ್ತೆ.
0: ನಮಸ್ತೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರಚಿತಾ ರಾಮ್ ಅವರದು ಹಾಗೆ ಸಂಜಿತ್ ಹೆಗ್ಡೆ ಅವರ ಹಾಡುಗಳನ್ನ ಹಾಡಬೇಕು.
1: ರಚಿತಾ ರಾಮ್ ಅವರದು ಅಯೋಗ್ಯ ಚಿತ್ರದ ಒಂದು ಸಾಂಗ್
0: ತಗೊಂಡಿದ್ದೀನಿ.
1: ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಹೂ ಕಂಡ್ಲ ನಂಗೂ ಹಂಗೆ ಆಯ್ತು ಕಂಡ್ಲ, ಪ್ರೀತಿನೇ ಹಿಂಗೆ ಕಂಡ್ಲ, ಸುಮ್ಮನೆ ಒಂದು ಮೊತ್ತು ಕೊಡ್ಲ, ಬೆಳ್ದಿಂಗ್ಳು ನೀನೇ ನಮ್ಮೀ ಲಾಲಿನ ಹಾಡ್ಲಿ ನಮ್ಮೀ ಲಕ್ಷ್ಮೀ ಹಂಕಾಂತಿಯಮ್ಮೀ ದೃಷ್ಟಿನ ತೆಗಿಲೇ ನಮ್ಮೀ. ಚನ್ಪಟ್ನದ ಗೊಂಬೆಗೆ ಜೀವವು ಬರಲು ನಿನ್ನಂಗೆ ಕಾಣ್ತದೆ ನೋಡಮ್ಮಿ,

0: ನಮ್ಮ ಪ್ರೀತಿ ಬೆಲ್ಲ ಕಮ್ಮಿ, ನಾವಿಬ್ರು ಯಾರಿ ಕಮ್ಮಿ, ನಿನಕ್ರೆ ಚಂದ ಕಣ್ಲ ಈ ಜೀವ ನಿಂದೆ ಕಣ್ಲ. ಥ್ಯಾಂಕ್ ಯು ಸರ್.
1: ಓ ಸೂಪರ್ ಆಗಿರುವಂತಹ ಹಾಡನ್ನು ಹಾಡಿದ್ರಿ ಮೇಡಮ್. ಗಂಗಾ ವತಿಯಿಂದ ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿರುವಂತಹ ಹಾಡನ್ನು ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ರಚಿತಾರಾಮನ್ ನಡೆಸಿರುವಂತಹ ಸಿನಿಮಾದ ಹಾಡುಗಳನ್ನ ಕೇಳಿದ್ರ ಅಂತಂದ್ರೆ, ಸೊ ಅವರ ಹಾಡುಗಳನ್ನ ಹಾಡ್ಬೋದು. ಅವರ ಸಿನಿಮಾಗಳಲ್ಲಿ ಬುಲ್ಬುಲ್ ಸಿನಿಮಾ ಆಗಿರ್ಬೋದು ಮತ್ತೆ ಭರ್ಜರಿ ಸಿನಿಮಾ ಆಗಿರ್ಬೋದು, ಇದೆಲ್ಲ ಸಿನಿಮಾಗಳಲ್ಲೂ ಕೂಡ ಒಳ್ಳೊಳ್ಳೆ ಸಾಂಗ್ಸ್ ಇದೆ, ಅದನ್ನು ಕೂಡ ನೀವು ಹಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ನಮಸ್ತೆ ಸರ್.
1: ನಮಸ್ತೆ.
2: ಬೆಳಗಿನ ಶುಭೋದಯ ಸರ್.
1: ಶುಭೋದಯ. ಕಲ್ಪನಾ ಅವರು
2: ನನಗೂ ಅದೇ ಬರೋದು,
1: ಅದನ್ನೇ ಬರೋದ? ರಚಿತಾರಾಮ್ ಅವ್ರು ಕೇಳಿಸ್ಕೊಬಿಟ್ರೆ ಏನಾಗ್ಬೇಕು, ಬೇಜಾರಾಗ್ತಾರ ಅವ್ರು? ಅದೊಂದೇ ಹಾಡ್ ಬರೋದಂದ್ರೆ?
2: ಅಲ್ಲ ಸರ್, ನಾವು ಬೆಳಗ್ಗೆಯಿಂದ ಅದೇ ಗುಂಗುಡ್ತಿದೀವ ಹಾಡು, ಅದೇ ಈಗ ಸದ್ಯಕ್ಕೆ ಬರ್ತಿರೋದು ಬಾಯಲ್ಲಿ.
1: ಹಾಡಿ ಹಾಡಿ ಮೇಡಮ್.
2: ಈ ಕಾನೆ ಹೇಳಿದ್ರಲ್ಲ ಅವರು, ಏ ನಮ್ಮಿ ಯಾರಮ್ಮಿ ನೀ ನಮ್ಮಿ, ಹಾಗೋಯ್ತು ನಿನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಹೂಂ ಕಣ್ಲ ಹೂಂ ಕಣ್ಲ, ನನ್ಗೂ ಹಾಗೆ ಆಯ್ತು ಕಣ್ಲ, ಪ್ರೀತಿನೂ ಹಾಗೆ ಕಣ್ಲ, ಸುಮ್ನೆ ಒಂದು ಮುತ್ತು ಕೊಡ್ಲ ಬೆಳ್ದಿಂಗ್ಲ ಬಾಲೆ ನಿನ್ನೊಮ್ಮೆ. ತುಂಬಾ ಇದ ಸರ್, ಅದು ಇದನ್ನೇ ಇಟ್ಕೊಂಡಿದ್ವಿ ಬೆಳಗ್ಗೆಯಿಂದ. ಅದು
1: ಕಲ್ಪನಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಅದೇ ಹಾಡನ್ನ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಜಿತ್ ಹೆಗಡೆ ಅವರು ಹಾಡಿರುವಂತಹ ಹಾಡುಗಳನ್ನು ಕೂಡ ಹಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
3: ಹಲೋ ಸರ್.
1: ನಮಸ್ತೆ
3: ಸರ್. ವಿದ್ಯಾನಂದ ವಿಶ್ವಾಸ್ ಅಂತ ಸರ್ ಮಾತಾಡ್ತಿರೋದು.
1: ವಿಶ್ವಾಸ್ ಅವರು ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ವಿ ವಿಶ್ವಾಸ್ ಅವರ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಜಿತ್ ಹೆಗಡೆ ಅವರು ಹಾಗೆ ರಚಿತಾರಾಮ್ ಅವರ ಹಾಡುಗಳನ್ನ ಹಾಡಬಹುದು. ಯಾವ ಸಾಂಗ್ ನ ಹಾಡ್ತೀರಾ ನೀವು
3: ಸರ್? ಇವ್ರು ಮಾಯಾವಿ ಹಾಡಿಲ್ಲ ಸರ್?
1: ಇಲ್ಲ ಹಾಡಿಲ್ಲ ಸರ್.
3: ಟ್ರೈ ಮಾಡ್ತೀವಿ ಸರ್. ಅಷ್ಟು ಹಾಡಕ್ ಬರಲ್ಲ, ಟ್ರೈ ಮಾಡ್ತೀವಿ ಸರ್.
1: ಟ್ರೈ ಮಾಡಿ ಟ್ರೈ ಮಾಡಿ.
3: ಮಾತಲ್ಲಿ ಮಿಚ್ಚು ತಂದನವಳು ಈ ಮಾಯಾವಿ, ಚಂದ್ರನ ಚಂಬಿಕೊಂಡು ಇಟ್ಟಿದಳು ಹಾಯಾಗಿ, ಪುದಾದ ಕಂಡಿಗೊಂದು ಪುಟಾದ ಕಂಡೆಗೊಂದು ನಕ್ಷತ್ರ ತಂದು ಕೊಡಲು ಮಾಯಾವಿ ಮಾಯಾವಿ.

0: ಟ್ರೈ ಮಾಡಿದ್ರಿ ಸರ್, ಥ್ಯಾಂಕ್ ಯು. ಓಕೆ, ವಿಶ್ವಾಸ್ ಅವರು ಕರೆ ಮಾಡಿದ್ರು, ಅವರು ಕೂಡ ಸಂಜಯ್ ದೇಗುಲ ಅವರ ಹಾಡನ್ನ ಹಾಡೋದಕ್ಕೆ ಟ್ರೈ ಮಾಡಿದ್ರು, ಚೆನ್ನಾಗಿ ಟ್ರೈ ಮಾಡ್ತಾ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡುಗಳನ್ನ ಹಾಡಬಹುದು. ಹಾಗೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ಹಲೋ ಶ್ರೀಧರ್ ಸರ್, ನಮಸ್ಕಾರ. ನಾನು ಬ್ರಹ್ಮಾನಂದ ಹೇಳಿ ವಿದ್ಯಾನಗರ ಶಿವಮೊಗ್ಗ.
0: ನಮಸ್ತೆ ಬ್ರಹ್ಮಾನಂದ ಅವರೇ, ಹೇಗಿದ್ದೀರಾ?
1: ಫೈನ್, ತಾವ ಹೇಗಿದ್ದೀರಾ ಸರ್?
0: ನಾವು ಸೂಪರ್ ಆಗಿದೆ ಸರ್.
1: ಸರ್, ಇವತ್ತು ರಚಿತಾರಾಮ ಮತ್ತೆ ಸಂಚಿತ್ ಹೆಗಡೆ ಅವರು ಹುಟ್ಟಬ್ಬ.
0: ಹೌದು,
1: ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯ ಕೋರೋಣ. ಮತ್ತೆ ಅವರ ಹಾಡುಗಳು ಎಲ್ಲ ಹೊಸ ಟೈಪ್.
0: ಹೌದು,
1: ನಾವು ಬಹಳ ಹುಷಾರಾಗಿ ಹಾಡ್ಬೇಕಾಗತ್ತೆ. ಬೇರೆಯವ್ರದಾದ್ರೆ ಹಳೆ ಬಾಯಲ್ಲೇ ಬರ್ತಿರ್ತಾವೆ, ಹಂಗೆ ಗುಣಕ್ಬೋದು. ಇವ್ರದ್ದು ಕಷ್ಟ. ನಾನು ಅವ್ರದ್ದು ಬನಾರಸ್ ಚಿತ್ರದಿಂದ ಸಂಚಿತ್ ಹೆಗಡೆ ಹಾಡಿರೋದು ಒಂದು ಲೈನ್ ಹಾಡ್ಲಿಕ್ಕೆ ಇಷ್ಟ.
0: ಸೂಪರ್, ಹಾಡಿ ಹಾಡಿ ಹಾಡಿ.
1: ಆಯ್ತಾ. ಬೆಳಕಿನ ಕವಿತೆ ಬೆಳಗಿಗೆ ಸೋತೆ ಬೆಳ ತಿಂಗಳೇ ಮೆರವಣಿಗೆ ಹೀಗೆ ತಾನೇ ಪ್ರೇಮ ಸೆಳೆಯುವ ಗಡಿಗೆ ಬೆಳಕಿನ ಕವಿತೆ ಬೆಳಗಿಗೆ ಸೋತೆ ಬೆಳ ತಿಂಗಳೇ ಮೆರವಣಿಗೆ ಬಿಸಿಲಿಗೆ ಅಂಗಿ ತೊಡಸಿದ ರೀತಿ ಅಗಳಿವಳು ನನ್ನೊಳಗೆ ರೆಪ್ಪೆಯಲ್ಲೇ ಸರಸ ಸದಕಾಲ ಸಮ್ಮೋಹಗೊಳಿಸುವ ಹುಡುಗಿ ಒಂದೇ ಒಂದು ನಿಮಿಷ ಈ ಮಾಗಿ ಕೈ ಬೆರಳು ತಾಕಿ ಸರಿಯೋ ಕಾಲ ಕೂಡ ಸವಿಯೋ ತರನ ಪ್ರೀತಿ ಮಾಡೋ ಹೈದ ಮಜನೋ ತರ ಹೀಗೆ ತಾನೇ ಪ್ರೇಮ ಸರಿಸಿತು ಜಗವು ಬೆಳಕಿನ ಕವಿತೆ ಬೆಳಗಿಗೆ ಸೋತೆ ಬೆಳ ತಿಂಗಳೇ ಮೆರವಣಿಗೆ. ಆಯ್ತು ಸರ್, ಇಷ್ಟೇ ಬರ್ತಿರೋದು.
0: ಓಕೆ ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ ಸರ್, ಥ್ಯಾಂಕ್ ಯು.
1: ಹೌದೌದು ಸರ್, ಮಾಡ್ಬೇಕು ಹೊಸ ಹೊಸ.
0: ಹೌದೌದು,
1: ಥ್ಯಾಂಕ್ ಯು ಸರ್.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಬ್ರಹ್ಮಾನಂದ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಸಂಜಿತ್ ಹೆಗಡೆ ಅವರ ಹಾಡನ್ನ ಟ್ರೈ ಮಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಚಿತಾರಾಮ್ ಅವರು ಹಾಗೆ ಸಂಜಿತ್ ಹೆಗಡೆ ಅವರ ಹಾಡುಗಳನ್ನ ಹಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ, ಹಾಗೆ ನಿಮಗೋಸ್ಕರ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ ಕೂಡ ಪ್ಲೇ ಮಾಡ್ತಾ ಇದೀನಿ. ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನ್ಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನ್ಲಿ.
2: ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
3: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
2: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
3: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವೋ ರಾಜು, ನಮ್ಮ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯಿತು. ಡಾಕ್ಟ್ರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ.

0: ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಷ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070770555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜಶ್ರೀಧರ್. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಜಿತ್ ಹೆಗಡೆಯವರು ಹಾಡುಗಳು, ಹಾಗೆ ರಚಿತಾ ರಾಮ್ ಅವರ ಹಾಡುಗಳನ್ನು ಹಾಡಬಹುದು. ಸೊ ಕರೆ ಮಾಡಬೇಕಾದಂತಹ ಸಂಖ್ಯೆ 9686968099, ಈ ಸಂಖ್ಯೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ನೀವು ಕೂಡ ಹಾಡಿ ಅಂತ ಹೇಳ್ತಾ. ಈಗ ಇನ್ನೊಬ್ರು ಕಾಲರ್ ಹಾಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
4: ಹಲೋ ಸರ್, ನಮಸ್ಕಾರ ರೀ.
3: ನಮಸ್ತೆ. ಸೌಮ್ಯ ಅವರು?
4: ಸೌಮ್ಯ ಅವ್ರು ಫೋನ್ ರೀ, ಮಾತಾಡೋದು ಸುಮಿತ್ರಾ ರೀ.
3: ಓಹೋ, ಓಕೆ. ಸುಮಿತ್ರಾ ಅವ್ರೆ,
4: ಹಾ ರೀ ಸರ್, ಆರಾಮದಿರಿ?
3: ನಾವು ಆರಾಮಾಗಿದೀವಿ, ನೀವು ಹೇಗಿದ್ದೀರಾ?
4: ನಾವು ಕೂಡ ತುಂಬಾ ಚೆನ್ನಾಗಿದ್ದೀರಿ ಸರ್. ಗುಡ್ಡಾಪುರ ಕೊಂಟೀವ್ರಿ ನಾವು.
3: ಹೌದಾ?
4: ಹ್ಞೂ ರೀ.
3: ಟ್ರಾವೆಲ್ ಮಾಡ್ತಾನೆ ಕಾಲ್ ಮಾಡಿದ್ರಾ? ಜರ್ನಿ ಚೆನ್ನಾಗಿ ನಿಮ್ದು. ಹಾಗೆ ಇವತ್ತು ರಚಿತಾ ರಾಮ್ ಅವರ ಸಾಂಗ್ ಹಾಡ್ಬೇಕು, ಹಾಗೆ ಸಂಜಿತ್ ಹೆಗಡೆ ಅವರ ಹಾಡುಗಳನ್ನ ಹಾಡ್ಬೇಕು.
4: ಮತ್ ಇನ್ನೊಬ್ರು ಯಾರು ರೀ?
3: ಸಂಜಿತ್ ಹೆಗಡೆ ಅಂತ ಹೇಳಿ ಸಿಂಗರ್. ಹ್ಮ್, ಕೇಳಿದ್ರ ಅವರ ಹಾಡುಗಳನ್ನ? ಕೇಳಿಲ್ವಾ?
4: ರಚಿತಾ ರಾಮ್ ಅವ್ರದ್ದು ಹಾಡ್ತೀನಿ ನೋಡ್ರಿ.
3: ಹಾಡಿ ಹಾಡಿ. ಹ್ಮ್, ಹಾಡಿ.
4: ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಹೂ ಕಳ್ಳ ಹೂ ಕಳ್ಳ ನಂಗು ಹಂಗೆ ಆತು ಕಳ್ಳ, ಪ್ರೀತಿನೇ ಹಿಂಗೆ ಕಳ್ಳ ಸುಮ್ಮನೆ ಬಂದು ಒಪ್ಪಿಕೊಳ್ಳ. ಸಾಕ್ರಿ ಸರ, ಅಕ್ಕ ಒಂದ್ ಸ್ವಲ್ಪ ಮಾತಾಡ್ತಾರ ನೋಡ್ರಿ. ಹಲೋ,
3: ಕೊಡಿ ಕೊಡಿ.
5: ಸರ್ ನಮಸ್ತೆ ರೀ.
3: ನಮಸ್ತೆ.
5: ನಾವ್ ಗುಡ್ಡಾಪುರ್ ಕೊಂಟೇವ್ರಿ. ಅಲ್ಲಿ ಒಬ್ರು ಸ್ನೇಹಿತರು ಬಂದಾರು, ಅವ್ರಿಗೆ ಭೇಟಿ ಆಗಾಕ ಗುಡ್ಡಾಪುರ್ ಕೊಂಟೇವ್ರಿ.
3: ಓಹೋ,
5: ನಮ್ ಸ್ನೇಹಿತರ ಸುರೇಶ್ ಬೆಣ್ಣಿ ಅಂತಾರೆ, ಅವ್ರು ಇಲ್ಲಿ ಶಿವಮೊಗ್ಗ ಕಾಲ್ ಮಾಡಂಗಿಲ್ಲ ರೀ. ಅವ್ರ ಫ್ಯಾಮಿಲಿ ಎಲ್ಲ ಸಮೇತ ಬಂದಾರು ಬರ್ರಿ ಅಂತ ಹೇಳಿದ್ರು, ಸಮೀಪ ಆಗ್ತದ ನಮ್ ಗುಡ್ಡಾಪುರ್, ಹಂಗಾಗಿ ಹೋಗ್ತೇವ್ರಿ. ನಿಮಗೂ ಕೂಡ ನಮಸ್ಕಾರ, ನಾವ್ ಹೋಗಿ ಬರ್ತೇವ್ರಿ.
3: ಓಕೆ, ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ಓಕೆ, ಸೌಮ್ಯ ಅವ್ರು ಕರೆ ಮಾಡಿದ್ರು, ಅವರು ಕೂಡ ಅಕ್ಕ ತಂಗಿ ಇಬ್ರು ಮಾತಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆ ಮಾತಾಡ್ತಾ ಇವತ್ತು ರಚಿತಾ ರಾಮ್ ಅವರ ಹಾಡುಗಳನ್ನು ಕೂಡ ಹಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
6: ಸರ್.
3: ನಮಸ್ತೆ.
6: ತಿಂಡಿ ಆಯ್ತಾ ಸರ್?
3: ಹಾ, ನಮ್ದಾಗಿದೆ. ನಿಮ್ದಾಯ್ತಾ?
6: ಸರ್, ಉಪ್ಪಿಟ್ಟು ಮಾಡಿದ್ದೆ ಸರ್.
3: ಓಕೆ.
6: ಇವತ್ತು ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವ್ರ ಹುಟ್ಟು ಹಬ್ಬದ ಶುಭಾಶಯಗಳು ಮೇಡಮ್ ಸರ್. ಸರ್, ಇವತ್ತು ಹಾಡು ಅವಳು ರಚಿತಾ ರಾಮ್ ಹಾಡು ಹಾಡ್ಬೇಕು ಸರ್.
3: ಹಾಡ್ಬೇಕು. ಯಾವ ಸಾಂಗ್ ಹಾಡ್ತೀರಾ ಸರ್?
6: ಚಕ್ರಾಯುವ ಫಿಲಂ ಇಂದ ಒಳ್ಳೆ ಮೂವಿ ಸಾಂಗ್ಸ್ ಇದೆ ಸರ್.
3: ಹಾಡಿ.
6: ಒಳ್ಳೆ ಫೇವರೇಟ್ ಸಾಂಗ್ಸ್. ನಿಂತಲಿ ನಿಲ್ಲಲಾರೆ ಆ ಕುಂತಲಿ ಕೂರಲಾರೆ ಆ ನಿನ್ನದೇ ಜಾದು ಎಲ್ಲ ಹೇಳಲು ಮಾತೇ ಇಲ್ಲ. ಯಾವ ನಾಡಿನ ರಾಜನೋ ನೀನು, ಯಾವ ಲೋಕದ ಕಿನ್ನರ ನೀನು, ನಿನ್ನ ನೋಡುತ್ತಾ ನೋಡುತ್ತಾ ನೆತ್ತಿಗೆ ಏರಿದ ಮುತ್ತಿನ ಹೆಸರೇನು. ನನ್ನ ಪಾಡಿಗೆ ಇದ್ದೇನೋ ನಾನು, ಯಾಕೆ ಕಣ್ಣಿಗೆ ಬಿದ್ದೆಯೋ ನೀನು, ನಿನ್ನ ನೋಡುತ್ತಾ ನೋಡುತ್ತಾ ತೇಲುತ್ತಾ ಹಾರುತ್ತಾ ಆಯ್ತು ನನಗೇನೋ. ದೀಂ ತಕಿಟ ತಕಿಟ ದೀಂ ತಕಿಟ ತಕಿಟ ಈ ಜೀವ ಹೀಗೇಕೆ, ದೀಂ ತಕಿಟ ತಕಿಟ ದೀಂ ತಕಿಟ ತಕಿಟ ನಾ ಕುಣಿವಿರು ಹೀಗೇಕೆ, ನಿಂತಲ್ಲಿ ನಿಲ್ಲಲಾರೆ ಆ ಕುಂತಲ್ಲಿ ಕೂರಲಾರೆ ಆ ನಿನ್ನದೇ ಜಾದು ಎಲ್ಲ

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ಬಿಂದಾಸ್ ಮೌನಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಚಿತಾರಾಮ್ ಅವರು ಹಾಗೆ ಸಂಜಿತ್ ಹೆಗಡೆ ಅವರು ಹಾಡಿರುವಂತಹ ಹಾಡುಗಳನ್ನು ಹಾಡ್ಬೋದು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ನೂರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಸರ್, ನಾವು ತರೀಕೆರೆಯಿಂದ ಸಲ್ಮ ಟೀಚರ್.
0: ತರೀಕೆರೆಯಿಂದನಾ, ಹೇಗಿದ್ರಾ ಮೇಡಮ್?
1: ಗಣಪತಿ ದೇವರ ಹೇಳ್ಬೋದಾ ಸರ್? ನನ್ನ ಮಕ್ಳಿಗೆ ಇವತ್ತು ಸಿಕ್ಕಿದ ಖುಷಿ ಆಗ್ಬಿಟ್ಟಿದ್ವಿ, ರಜಾ ಇದೆಯಲ್ಲ.
0: ಹೌದಾ? ಓಕೆ, ಸಿನಿಮಾ ಹಾಡೇ ಹಾಡ್ಸಿ.
1: ಆಯ್ತು ಸರ್, ಹಾ
2: ಹೇಳ್ತಾರೆ. ಒಂದೊಂದು ಗಾಡಿ ಅತಿ ಬಂತು ಕಲಾಕೃತಿ, ಸೌಂದರ್ಯ ಕರ ಮೈತಿ ಐತಿಹಾಸ ಅಂಶ ಒಂದೊಂದೇ.

0: ಭಗವತಿ. ಧನ್ಯವಾದಗಳು ಸರ್.
1: ಹಾ, ಧನ್ಯವಾದಗಳು ಮೇಡಮ್. ನಿಮ್ಮ ಹೆಸರು?
0: ಸೋನಿಯಾ.
1: ಸೋನಿಯಾ, ಓಕೆ. ಸೋನಿಯಾ ಎಷ್ಟನೇ ಕ್ಲಾಸ್?
0: ಫೋರ್ತ್.
1: ಫೋರ್ತ್, ಓಕೆ. ಸೂಪರ್ ಆಗಿ ಹೇಳಿದ್ರಲ್ಲ, ನಿಮ್ಮ ಸ್ಕೂಲಲ್ಲಿ ಹಾಡ್ತಾ ಇರ್ತೀರಾ ಇದೇ ಥರ? ಹಾಂ ಹಾಂ.

0: ಸೊ ಸಂಜಿತ್ ಹೆಗಡೆ ಅವರ ಸಾಂಗ್ ಎಲ್ಲ ಕೇಳಿದ್ರಾ? ಅವ್ರದ್ದು ಯಾವ ಸಾಂಗ್ ಇಷ್ಟ ನಿಮ್ಗೆ? ಅವ್ರದ್ದು ಯಾವ ಸಾಂಗ್ ಇಷ್ಟ? ಎಲ್ಲ ಸಾಂಗ್ ಇಷ್ಟನಾ? ಓಕೆ, ಚೆನ್ನಾಗಿ ಹಾಡಿದ್ವಿ ಪುಟ. ಥ್ಯಾಂಕ್ ಯು
1: ಸರ್. ಇದು ಎರಡನೇ ಸರಿ ನಮ್ಗೆ ಲೈನ್ ಸಿಕ್ಕಿರೋದು ಸರ್.
0: ಹೌದಾ? ಓಕೆ ಓಕೆ.
1: ಸರ್ ನಂಬರ್ ಕಳಿಸಿದ್ರು, ಹಂಗಾಗಿ ಟ್ರೈ ಮಾಡಿದ್ವಿ ಸರ್.
0: ಹಾ ಹಾ, ಓಕೆ ಮೇಡಮ್, ಓಕೆ.
1: ಮೊನ್ನೆನೂ ಸಿಕ್ಕಿತ್ತು, ಖುಷಿ ಆಯ್ತು ಸರ್. ನಮ್ ಭದ್ರಾವತಿ ಕಾಯಂ ಇದು ನಾವು ಸರ್ ಯಾವಾಗ್ಲೂ.
0: ಹೌದಾ? ಓಕೆ ಓಕೆ.
1: ಈಗ ಮೊನ್ನೆ ಈಗ ಒಂದ್ ವಾರದಿಂದ ಕೇಳ್ತಾ ಇದ್ದೀನಿ.
0: ಸೂಪರ್ ಸೂಪರ್ ಸೂಪರ್,
1: ಚೆನ್ನಾಗಿ ಬರ್ತಿದೆ ಸರ್ ಕಾರ್ಯಕ್ರಮ.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು.
1: ಮೆಸೇಜ್ ಕಳಿಸ್ತಾ ಇರ್ತೀನಿ ಸರ್. 8:30 ಸಂಜೆ ಟೈಮ್ ಚೆನ್ನಾಗಿ ಬರುತ್ತೆ ಪ್ರೋಗ್ರಾಮ್ಗಳು.
0: ಹೌದಾ? ಓಕೆ ಓಕೆ.
1: ಎಲ್ಲ ಕಾರ್ಯಕ್ರಮ ಕೇಳ್ತೀನಿ. ಈಗ ಮೇಲೆ ರಜೆ ಇದೆಯಲ್ಲ ಸರ್, ದಿನ ಕೇಳ್ತೀವಿ ಕಾರ್ಯಕ್ರಮ.
0: ಓಕೆ ಓಕೆ, ಕಾರ್ಯಕ್ರಮ ಕೇಳಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೇಡಮ್. ಥ್ಯಾಂಕ್ ಯು.
1: ಧನ್ಯವಾದಗಳು ಸರ್.
0: ಧನ್ಯವಾದಗಳು. ಸೊ ಸಲ್ಮಾ ಟೀಚರ್ ಅಂತ ಹೇಳಿ ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರು, ಹಾಗೆ ಅವರ ಮಗು ಕೂಡ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ನಮಸ್ತೆ ಸರ್, ಸತೀಶ್ ವಿಜಯನಗರ ಶಿವಮೊಗ್ಗ.
0: ನಮಸ್ತೆ ಸತೀಶ್ ಅವರೇ, ಹೇಗಿದ್ದೀರಾ?
2: ಶುಭಾಶಯಗಳು ಸರ್. ಮತ್ತೆ ರಕ್ಷಿತಾರಾಮ್ ಅವರಿಗೂ ಶುಭಾಶಯಗಳು ಸರ್. ಸರ್ ಒಂದು ಆಗ್ತೀನಿ.

ಒಂದು ನಿಶಬ್ದ ರಾತ್ರಿಲಿ ನಾವು ಆಡಿದ ಮಾತು ಹಸಿಯಾಗಿದೆ. ನಾವು ನಡೆದಂತಹ ದೀಲಿ ಇನ್ನು ಹೆಜ್ಜೆ ಗುರು

0: ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಸರ್, ಥ್ಯಾಂಕ್ ಯು.
0: ಸ್ವಲ್ಪ ಎಲ್ಲ ರಾಗ
1: ಆಯ್ತು, ಆಯ್ತು, ಟ್ರೈ ಮಾಡಿದಿರಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಸತೀಶ್ ಅವ್ರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡಿದ್ರು ಸಹ. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನವರು ಕರೆ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ ಶ್ರೀಧರ್ ಅವರೇ.
1: ನಮಸ್ತೆ.
2: ಹಾ ನಮಸ್ತೆ ಶ್ರೀಧರ್, ನಾನು ಕಾಲ್ ಸಿಗತ್ತೋ ಇಲ್ವೋ ಅನ್ಕೊಂತಿದ್ದೆ, ನೀವು ಸಾಂಗ್ ಪ್ಲೇ ಮಾಡಿದ್ರಲ್ಲ.
1: ಓಕೆ, ನೀವೇ ಲಾಸ್ಟ್ ಕಲರ್ ಇವತ್ತಿನ ಕಾರ್ಯಕ್ರಮದಲ್ಲಿ. ಗಿರಿಜಾ,
2: ಸಂಚಿತ್ ಹೆಗಡೆ ಅವರಿಗೆ ಹಾಗೂ ರಚಿತಾ ರಾಮ್ ಅವರಿಗೆ ಹುಟ್ಟುಹಬ್ಬದ ಆಶಯಗಳು. ಸ್ವಲ್ಪ ಹೆಗಡೆ ಇದೆ, ಸ್ವಲ್ಪ ಟ್ರೈ ಮಾಡ್ತೀನಿ.
1: ಟ್ರೈ ಮಾಡಿ, ಟ್ರೈ ಮಾಡಿ.
2: ಎರಡು ಲೈನ್
1: ಹೇಳ್ಬಿಡ್ತೀನಿ.
2: ಮೊದಲು ಸಂಚಿತ್ ಹೇಳಿ ಅವರು, ಮರಳಿ ಮನಸ್ಸಾಗಿದೆ

0: ಈ ಸಾಂಗ್.
1: ಓಕೆ, ಚೆನ್ನಾಗಿ ಹೇಳಿದ್ರಿ ಮೇಡಮ್.
0: ಓಕೆ,
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮ್ಗೆ ಕೂಡ. ಸೊ ಗಿರಿಜಾ ಅವರು ಕರೆ ಮಾಡಿದ್ರು, ಬೆಳಗಾವಿಯಿಂದ ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂತಹ ಎಲ್ಲರೂ ಕೂಡ ಧನ್ಯವಾದಗಳು. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ, ಯಾರು ಕೂಡ ಬೇಜಾರಾಗಬೇಡಿ, ಸಂಜೆ ಕೂಡ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಸೊ ಹಾಗೆ ನಾನು ಕೂಡ ಸಂಜಯ್ ತೆಗಡೆಯವರ ಹಾಡುಗಳನ್ನು ಕೇಳ್ತಾ ಇರ್ತೀನಿ, ಸಖತ್ತಾಗಿ ಎಂಜಾಯ್ ಮಾಡ್ತಾ ಇರ್ತೀವಿ. ಹಾಗೆ ಅವರ ಒಂದೆರಡು ಸಾಲುಗಳನ್ನು ಹಾಡಿ ಮುಗಿಸ್ತಾ ಇದ್ದೀನಿ. ಬೆರಳಲ್ಲಿ ಬೆರಳಿಟ್ಟು

0: ನೀ ನಂಗೆ ಅಲ್ಲವಾ, ಬೇರೆಲ್ಲೂ ಹೋಗಬೇಡ. ನೀ ನಂಗೆ ಅಲ್ಲವಾ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತಂಗ ನೀವು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ಆರ್ಜಿ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-309-0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕಥೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೆ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ, ಕಥೆ ಹೊಡಿಬೇಡ ಅಂತ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಮ್ಮ ಒಂದು ಹುಟ್ಟಿನಿಂದಲೇ ಬಂದಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು ಒಂದಿಷ್ಟು ಕಥೆಗಳನ್ನು ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನು ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನು ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಲೇ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂಥ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನು ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನು ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ. ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗೆ, ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ ಅಲ್ವಾ? ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಕಥೆಯನ್ನು ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ಆಗ್ಲೇ ನಿಮಗಾಗಿ ಕಥೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಹಾಗೆ ಕಥೆ ಕೇಳೋದಕ್ಕೆ ಕೂಡ ನೀವು ರೆಡಿ ಇದ್ರಿ ಅಲ್ವಾ? ಹಾಗಿದ್ರೆ ಈಗ ಕಥೆಯನ್ನ ಪ್ರಾರಂಭಿಸೋಣ. ನಾನು ಇವತ್ತು ನಿಮಗೆ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಸೊ ಹಾಗೆ ಮೊದಲಿಗೆ ನಾನು ಹೇಳ್ತಾ ಇರುವಂತಹ ಕಥೆ ಯಾವ್ದಪ್ಪ ಅಂತ ಹೇಳಿದ್ರೆ, ಸತ್ಯ ಹೇಳುವ ಬಗೆ ಅಂತ ಹೇಳಿ. ಹಾಗಿದ್ರೆ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ? ಅದೊಂದು ಬಹುದೊಡ್ಡ ರಮ್ಯವಾದ ಮೃಗಾಲಯ. ಎಲ್ಲಾ ಪ್ರಾಣಿಗಳು ಸಂತೋಷವಾಗಿ ಬದುಕಿದ್ವು. ಎಲ್ಲಾ ಅರಣ್ಯಗಳಂತೆ ಇಲ್ಲಿಯೂ ಸಿಂಹವೇ ರಾಜ. ಇತ್ತೀಚೆಗೆ ಯಾಕೋ ಸಿಂಹರಾಜನಿಗೆ ಮನಸ್ಸಿನಲ್ಲಿ ಕಿರಿಕಿರಿ ಆಗ್ತಿತ್ತು. ತನ್ನ ರಾಜ್ಯದ ಪ್ರಾಣಿಗಳು ತನ್ನ ಹತ್ತಿರ ಬರಲು ಹಿಂದೆ ಮುಂದೆ ನೋಡುತ್ತವೆ ಅನಿಸ್ತಾ ಇತ್ತು. ಪಾಪ, ಅವುಗಳಿಗೆ ನನ್ನ ಭಯ ಇರೋದು ಸಹಜ, ಅದು ಗೌರವವೂ ಇದ್ದಿರಬಹುದು. ಆದ್ರೂ ನನ್ ಕರೆದ್ರೂ ಕೂಡ ಹತ್ತಿರ ಬರದೇ ಇರೋದಕ್ಕೆ ಕಾರಣ ಏನಿರಬಹುದು? ತಾನಾಗಿಯೇ ಕರೆದ್ರೂ ಕೂಡ ಹತ್ತಿರ ಬಂದ ಪ್ರಾಣಿಗಳು ತಲೆ ತಗ್ಗಿಸಿ ಬೇಗನೆ ದೂರ ಓಡಿ ಹೋಗ್ತಿದ್ದನ್ನ ಕಂಡ್ರೆ ಬೇರೇನೋ ಕಾರಣ ಇರಬಹುದು ಅನ್ನಿಸ್ತು. ಕೆಲವರನ್ನ ಕೇಳಿಯೇ ಬಿಡಬೇಕು ಎಂದು ನಿರ್ಧಾರ ಮಾಡಿ ಹೊರಟು ಹಿಂದೆ ಕೈ ಕೊಟ್ಟಿಕೊಂಡು ಗಂಭೀರವಾಗಿ ಹೋಗುತ್ತಿದ್ದ ಸಿಂಹದ ಎದುರಿಗೆ ಒಂದು ನರಿ ಬಂದಿತು. ಹೇ ನರಿ, ಬಾ ಇಲ್ಲಿ, ನಿನಗೊಂದು ಪ್ರಶ್ನೆ ಕೇಳ್ತೀನಿ. ನೀನು ಪ್ರಾಮಾಣಿಕವಾಗಿ ಉತ್ತರ ಕೊಡ್ಬೇಕು. ಯಾವ ಭಯವೂ ಬೇಡ. ಎಲ್ಲಾ ಪ್ರಾಣಿಗಳು ನನ್ನಿಂದ ದೂರ ಓಡೋಗ್ತವೆ. ಇದಕ್ಕೆ ಕಾರಣ ಏನು? ಇದು ಭಯವೋ ಗೌರವವೋ ಅಥವಾ ನನ್ನ ಬಾಯಿಯಿಂದ ಏನಾದ್ರೂ ದುರ್ನಾತ ಬರ್ತಿದೆಯೋ ಎಂದು ಕೇಳಿತು ಸಿಂಹರಾಜ. ನರಿ ತಲೆ ತಗ್ಗಿಸಿಕೊಂಡು ದೂರ ಸರಿದು, ಮಹಾರಾಜ, ಭಯವೂ ಇದೆ ಗೌರವವೂ ಇದೆ, ಆದ್ರೆ ಬಾಯಿಯ ವಾಸನೆಯ ಬಗ್ಗೆ ನಾನೇನು ಹೇಳಲಾರೆ. ಯಾಕೆಂದ್ರೆ 3 ದಿನಗಳಿಂದ ನನಗೆ ಭಾರೀ ನೆಗಡಿ ಎಂದು ಪೊದೆಯೊಳಗೆ ಓಡಿ ಹೋಯಿತು. ಸಿಂಹ ನಡೆದು ಇತ್ತೀಚೆಗೆ ಆಫ್ರಿಕಾದಿಂದ ಬಂದ ಹೆಣ್ಣು ಸಿಂಹದ ಬಳಿಗೆ ಹೋಯಿತು. ಅದು ರಾಜನ ಇತ್ತೀಚಿನ ಪ್ರೇಯಸಿ, ಪರದೇಶದವಳು ತಾನೆ. ಅವಳ ಮೇಲೆ ರಾಜನಿಗೆ ವಿಶೇಷ ಪ್ರೀತಿ. ಸಿಂಹ ಕೇಳ್ತು, ಯಾಕೆ ಎಲ್ಲಾ ಪ್ರಾಣಿಗಳು ನನ್ನಿಂದ ದೂರ ಹೋಗ್ತಿದ್ದಾರೆ? ಹೊರದೇಶದ ಸಿಂಹಿಣಿಯದು ಯಾವಾಗ್ಲೂ ನೀರ ಮಾತು. ನಾ ನಿನಗೆ ಮೊನ್ನೆನೆ ಹೇಳಿದೆ, ನಿನ್ನ ಬಾಯಿಯಿಂದ ದುರ್ವಾಸನೆ ಬರ್ತಿದೆ, ತಡೆದುಕೊಳ್ಳೋದಕ್ಕೆ ಅಸಾಧ್ಯ. ಅದಕ್ಕೆ ನಾನು ನಿನ್ನ ಬಳಿ ಬರುವಾಗ ಲವಂಗಾನೋ ಮತ್ಯಾವ್ದಾದ್ರೂ ಸುಗಂಧವನ್ನ ಅಗಿದು ಬಾ ಅಂತ ಹೇಳಿದ್ದೆ ಎಂದಿತು. ಸಿಂಹರಾಜನಿಗೆ ಮುಖಭಂಗವಾದಂತಾಯ್ತು. ತನ್ನ ಗುಹೆಗೆ ದುಮುದುಮಿಸುತ್ತಲೇ ಬಂದಿತು. ಹೆಂಡತಿಯನ್ನು ಜೋರಾಗಿ ಕೂಗಿ ಕರೆದು ಘರ್ಜಿಸಿತು, ಏನೇ ನನ್ನ ಬಾಯಿಯಿಂದ ದುರ್ವಾಸನೆ ಬರುತ್ತದಂತೆ, ಎಲ್ಲಾ ಪ್ರಾಣಿಗಳು ನನ್ನಿಂದ ದೂರ ಹೋಗುತ್ತಿವೆ, ನೀನ್ಯಾಕ್ ನನಗೆ ಈ ಮಾತನ್ನ ಹೇಳಿಲ್ಲ? ಸಿಂಹಿಣಿ ಮೆಲುವಾಗಿ ನಕ್ಕು ಹೇಳಿತು, ಪ್ರಭು, ನನಗೇನು ಗೊತ್ತು ನಿಮ್ಮ ಬಾಯಿಯಿಂದ ಬರುವ ದುರ್ವಾಸನೆ? ನಾನು ಯಾವತ್ತೂ ಬೇರೆ ಸಿಂಹಗಳ ಸಹವಾಸ ಮಾಡದೆ ಇರೋದ್ರಿಂದ ಎಲ್ಲಾ ಗಂಡು ಸಿಂಹಗಳ ಬಾಯಿಯಿಂದ ಇದೇ ತರಹದ ವಾಸನೆ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಸಿಂಹರಾಜ ಭಯಂಕರವಾಗಿ ಗರ್ಜಿಸಿ ಮರಳಿ ಓಡಿದ. ತನ್ನ ಪ್ರದೇಶದ ಪ್ರೇಯಸಿಯ ಕಡೆಗೆ ಹೋಗಿ, ನಿನ್ನ ಬುದ್ಧಿಯೇ ಇಷ್ಟು, ನೀನು ಅನೇಕ ಗಂಡು ಸಿಂಹಗಳೊಂದಿಗೆ ಓಡಾಡಿದೀಯ, ಆದ್ರಿಂದಲೇ ನೀನು ನನ್ನ ಬಾಯಿಯ ವಾಸನೆ ಬಗ್ಗೆ ಹೇಳಿದ್ದೀಯ ಎಂದು ಹಾರಿ ಬಿದ್ದು ಅದನ್ನ ಕೊಂದು ಹಾಕಿತು. ಸ್ನೇಹಿತರೆ, ಇಲ್ಲಿ 3 ತರಹದ ಮಾತನಾಡುವ ಕಲೆ ಇದೆ. ನರಿಯದು ಜಾರಿಕೊಳ್ಳುವ ಪಾರಾಗುವ ಮಾತಿನ ರೀತಿ. ಪರದೇಶದ ಸಿಂಹ ಸತ್ಯವನ್ನ ಹೇಳಿದ್ರು ಅದನ್ನ ಒರಟಾಗಿ ಹೇಳಿ ಪ್ರಾಣ ಕಳೆದುಕೊಂಡಿತು. ರಾಣಿ ಸಿಂಹದ ಮಾತು ಬುದ್ಧಿವಂತಿಕೆಯದು, ಸತ್ಯವನ್ನ ಹೇಳಿದ್ರು ಅದು ಮನನೋಯದಂತೆ ಕಂಡ್ರು ತನ್ನ ಸವತಿಯಾಗಿ ಬಂದ ಸಿಂಹಿಣಿಯನ್ನ ದೂರ ಮಾಡುವ ಜಾಣತನದ ಮಾತು. ಅದಕ್ಕೆ ಹಿರಿಯರು ಹೇಳ್ತಾರೆ, ಸತ್ಯವನ್ನೇ ಹೇಳು, ಆದ್ರೆ ಅದನ್ನ ಒರಟಾಗಿ ಮನನೋಯದಂತೆ ಹೇಳು, ಆಗ ಅದು ಅಪೇಕ್ಷಿತ ಫಲವನ್ನ ನೀಡುತ್ತದೆ. ಸತ್ಯಂ ಭ್ರೂಯಾತ್ ಪ್ರಿಯಂ ಭ್ರೂಯಾತ್ ಅನ್ನುವಂತಹ ಸಂಸ್ಕೃತ ಸುಭಾಷಿತವೇ ಇದೆ ಅಲ್ವಾ? ಹಾಗೆ ಸ್ನೇಹಿತರೆ, ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಿಮಗಾಗಿ ಆಗಲೇ ಒಂದು ಕಥೆಯನ್ನ ಹೇಳ್ತಾ ಇದ್ದೆ. ಸೊ ಅದೇ ರೀತಿಯಾಗಿ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳೋದಕ್ಕೆ ಬಂದಿದ್ದೀನಿ. ಕಥೆಯ ಶೀರ್ಷಿಕೆ ಈ ಯಶಸ್ಸು ಕೃಷ್ಣನದ್ದು ಮನುಷ್ಯನದ್ದು ಅಂತ ಹೇಳಿ. ನಮ್ಗೆ ವಯಸ್ಸಾಯ್ತು, ಕಾಡ್ ಬಾ ಅನ್ನುತ್ತೆ, ಊರ್ ಹೋಗು ಅನ್ನುತ್ತೆ ಎಂದು ಹೇಳ್ಕೊಳ್ಳುವರು ಗಮನಿಸಲೇಬೇಕಾದ ಯಶಸ್ಸು ಅವರದ್ದು. 69 ವರ್ಷ ವಯಸ್ಸಿನ ವ್ಯಕ್ತಿ ತನ್ನ ಜೀವನದ ಕೊನೆಯ 12 ವರ್ಷಗಳಲ್ಲಿ ಸಾಧಿಸಿದ ಯಶಸ್ಸು ಕಲ್ಪನೆಗೂ ಮೀರಿತು. 1965 ಇಸ್ವಿ ಕೋಲ್ಕತ್ತಾದ ಬಂದರಿನಿಂದ ಅಮೆರಿಕಕ್ಕೆ ಹೊರಟ ಹಡಗನ್ನ ಹತ್ತಿದಾಗ ಅವರಿಗೆ 69 ವರ್ಷ ವಯಸ್ಸು. ಕೈಯಲ್ಲೊಂದು ಸೂಟ್ ಕೇಸ್, ಕಂಕುಳಲ್ಲೊಂದು ಛತ್ರಿ ಮತ್ತೆ ಒಂದು ಪುಸ್ತಕಗಳ ಗಂಟು, ಇವಿಷ್ಟೇ ಅವರ ಲಗೇಜು. ನ್ಯೂಯಾರ್ಕ್ ತಲುಪಿದಾಗ ಅವರ ಬಳಿ ಇದ್ದಿದ್ದು ಕೇವಲ $7. ಅವರು ಹೋಗಿ ನೆಲೆಸಿದ ಕಾಲೋನಿಯಲ್ಲಿದ್ದ ಹಿಪ್ಪಿಗಳದ್ದು ಮಾದಕ ವಸ್ತು ಸೇವನೆ. ಆಧುನಿಕ ಜೀವನದ ಅಸ್ಥಿರತೆಯನ್ನ ಅನುಭವಿಸುತ್ತಿದ್ದ ಅವರಲ್ಲಿ ಇವರು ಒಂದು ಸಂಚಲನವನ್ನೇ ಉಂಟು ಮಾಡಿದರು. ಅವರು ತಮ್ಮದೇ ಆದ ರಾಗದಲ್ಲಿ ಹಾಡುತ್ತಾ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ ಎಂದು ಮಧುರಗಾನ ಅಮೆರಿಕವನ್ನ ಆಕರ್ಷಿಸಿತ್ತು. ಒಬ್ಬೊಬ್ಬರಾಗಿ ಅಲ್ಲಿದ್ದ ಜನ ಇವರ ಪಂಥವನ್ನ ಸೇರಲಾರಂಭಿಸಿದ್ರು. ಇವರ ಪಂಥದಲ್ಲಿ ಜೂಜಾಟ, ಮಾದಕ ಪಾನೀಯ ಸೇವನೆ, ಕಾಫಿ, ಟೀ, ಸಿಗರೇಟ್ ಮತ್ತೆ ಮಾಂಸಾಹಾರ ಸೇವನೆ ನಿಷಿದ್ಧ. ಇಷ್ಟೆಲ್ಲ ಕಟ್ಟುಪಾಡುಗಳಿದ್ರೂ ಪಂಥಾನುಯಾಯಿಗಳ ಸಂಖ್ಯೆ ಬೆಳೆಯುತ್ತಲೇ ಹೋಯಿತು. ಇವರ ಸತ್ಸಂಗಿಗಳಿಗೆ ಜನ ಮುಗಿಬೀಳುತ್ತಿದ್ದರು. ಅಲ್ಲಿಯೇ ಒಂದು ಕೃಷ್ಣ ದೇವಸ್ಥಾನ ನಿರ್ಮಿಸಲಾಯಿತು. ಹರೇ ಕೃಷ್ಣ ಪಂಥವೆಂದೇ ಹೆಸರಾದ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಮೊದಲಾಗಿದ್ದು ಹೀಗೆ. ಆ ವ್ಯಕ್ತಿ ಶ್ರೀ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು. ಮುಂದಿನ 12 ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಜಗತ್ತಿನಲ್ಲೆಲ್ಲ ಹರಡಿತು. ಅವರು 14 ಬಾರಿ ವಿಶ್ವ ಪರ್ಯಟನೆ ಮಾಡಿದ್ರು. ಧರ್ಮ ಪ್ರಚಾರ ಮಾಡಿ ಪಂಥವನ್ನ ಬೃಹದಾಕಾರವಾಗಿ ಬೆಳೆಸಿದ್ರು. ವಿಶ್ವದಾದ್ಯಂತ ಇಸ್ಕಾನ್ ಎಂದೇ ಪ್ರಖ್ಯಾತಿ ಹೊಂದಿತು ಈ ಸಂಸ್ಥೆ. 100+ ದೇವಾಲಯವನ್ನ, ಶಾಲೆಯನ್ನ, ಆಶ್ರಮಗಳನ್ನ ಸ್ಥಾಪಿಸಿತು. ಅವರು ಸ್ವತಃ 64+ ಗ್ರಂಥವನ್ನ ಬರೆದು ಪ್ರಕಟಿಸಿದ್ರು. ಭಾಗವತದ 18,000 ಶ್ಲೋಕಗಳ ವ್ಯಾಖ್ಯಾನಗಳು ಪ್ರಪಂಚದ ಬಹುತೇಕ ಭಾಷೆಗಳಲ್ಲಿ ಪ್ರಕಟಗೊಂಡವು. ಭಗವದ್ಗೀತೆಯಂತೂ ಕೋಟಿಗಟ್ಟಲೆ ಜನರ ಕೈ ಸೇರಿತು. ಕೋಲ್ಕತ್ತಾದಲ್ಲಿ ಜನಿಸಿದ ಅಭಯ ಚರಂಡೆ ಅವರು ಔಷಧ ವ್ಯಾಪಾರಿ ವೃತ್ತಿಯಲ್ಲಿದ್ದವರು. ಸಂಸಾರಸ್ಥರ ಜೀವನ ನಡೆಸಿದವರು. ತಮ್ಮ 63ನೇ ವಯಸ್ಸಿನಲ್ಲಿ ಸನ್ಯಾಸ ಸ್ವೀಕರಿಸಿದರು. ಧರ್ಮ ಪ್ರಚಾರದಲ್ಲಿ ತೊಡಗಿಕೊಂಡ್ರು. ಇದ್ಯಾವುದೋ ವಿಶೇಷವಲ್ಲ. ಆದ್ರೆ ತಮ್ಮ 69ನೇ ವಯಸ್ಸಿನಲ್ಲಿ ಪರದೇಶಕ್ಕೆ ಹೋಗಿ ಕೇವಲ 12 ವರ್ಷಗಳಲ್ಲಿ ಒಂದು ಬೃಹತ್ ಸಂಸ್ಥೆಯನ್ನ ಸ್ಥಾಪಿಸಿ ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ಸುಗೊಳಿಸಿದ್ದು ಒಂದು ವಿಶೇಷಗಳಲ್ಲಿ ವಿಶೇಷ. ಇದು ಮನುಷ್ಯನ ಪ್ರಯತ್ನಶೀಲತೆಯ ವಿಜಯ ಅಂತಾನೆ ಹೇಳಬಹುದು. ಸಾಧನೆ ಮಾಡುವುದಕ್ಕೆ ವಯಸ್ಸೆನ್ನುವುದು ಅಡ್ಡಿಯಾಗುವುದಿಲ್ಲ ಅಲ್ವಾ? ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ. ವಯಸ್ಸು ಅನ್ನೋದು ಖಂಡಿತವಾಗ್ಲೂ ಯಾವುದಕ್ಕೂ ಕೂಡ ಅಡ್ಡಿಯಾಗುವುದಿಲ್ಲ. ಏಜ್ ಇಸ್ ಜಸ್ಟ್ ನಂಬರ್ ಅನ್ನೋ ಮಾತೇ ಇದೆ ಅಲ್ವಾ? ಸೊ ಹಾಗಾಗಿ ವಯಸ್ಸನ್ನ ಯಾವತ್ತೂ ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಳಬಾರದು. ನಮ್ಮ ಸಾಧನೆ, ನಮ್ಮ ಛಲ, ನಮ್ಮ ಒಂದು ಆಕಾಂಕ್ಷೆ ಏನಿದೆ ಅನ್ನೋದ್ರತ್ತ ನಾವು ಗಮನ ಹರಿಸ್ಬೇಕು. ನಾವು ಅಂದುಕೊಂಡಿದ್ದನ್ನ ಸಾಧಿಸ್ಬೇಕು ಅಲ್ವಾ? ಸೊ ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ, ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ

0: ಆರ್ಎಂಆರ್ ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮಹಾಲಕ್ಷ್ಮಿ ಸ್ವೀಟ್ಸ್.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಕಾಲದಾಗ ಪರಮೇಶ್ವರನಾದ ಶಿವನು ಕೈಲಾಸದಿಂದ ಭೂಲೋಕವನ್ನು ದಿಟ್ಟಿಸಿ ನೋಡಲಾಗಿ ಸೈಟ್ ಕೊಡಿಸ್ತೇವ್ರಿ, ಸಾಲ ಕೊಡಿಸ್ತೇವ್ರಿ, ಸರ್ಕಾರಿ ನೌಕರಿ ಕೊಡಿಸ್ತೇವು, ಬೆಕ್ಕಾತ್ ಕಾಲೇಜಿನಾಗ ಸೀಟ್ ಕೊಡಿಸ್ತೇವು ಅಂತ ಕಿವಿಯಾಗ ಹೂವ ಹಣೆಯಾಗ ತಿಲಕ ಇಡ್ತಾ ಇರತಕ್ಕಂತ ಸಂದರ್ಭದಾಗ

0: ಓಪನ್ ಆಗುರ್ಗಳೇ
1: ತರ ತರ ತರನೆ ಎಳೆದು ಕಂದು ವಿಠಲನ ಮುಂದೆ ನಿಲ್ಲಿಸಿ ಕಳ್ಳ ಕಳ್ಳ ಕಳ್ಳನೆ ಒಂದೇ ಕಣ್ಣಿನಲ್ಲಿ ಅಳುತ್ತ ವಿಠಲ ರಂಗ ನಾನು ಮಾಡಿದ ಪುಣ್ಯ ನಿನಗೆ ರೀಚೇ ಆಗ್ಲಿಲ್ವ ತಂದೆ.

我可以啊，我可以啊，我可以啊，我可以啊，我可以啊，我拼了。

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
8: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
7: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
8: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000ಕ್ಕೂ ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
10: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
11: I won't buy my book. Mm-hmm. Who are the lowest rung of the stupa? Is it Muna? Yes. If the foundation of a building begins to pull up, it is first the lowest stupa.
12: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound.

ಎಲ್ಲರಿಗೂ ಜೈವಿ. ನಾನು ಭರತ್ ಆರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 21. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪತ್ರಿಕಾ ಬರಹಗಳು 1920 1928. ಬ್ರಾಹ್ಮಣರ ಕಾಲಡಿ ತುಳಿಸಿಕೊಂಡ ಬ್ರಾಹ್ಮಣೇತರರು ಬ್ರಾಹ್ಮಣರ ವಿರುದ್ಧ ಹೋರಾಡುತ್ತಿರುವ ದಲಿತರನ್ನು ವಿರೋಧಿಸುತ್ತಿದ್ದಾರೆ ಎಂಬ 72ನೆಯ ಪಠ್ಯವನ್ನು ಓದುತ್ತಿದ್ದೇನೆ. ಮಹಾಡ್ನಲ್ಲಾದ ಚೌದಾರ್ಕೆರೆಯ ವಿಷಯದಲ್ಲಿ ಸತ್ಯಾಗ್ರಹ ಮಾಡುತ್ತೇವೆಂದು ದಲಿತರು ಹೇಳಿಯೇ 9-10 ತಿಂಗಳುಗಳಾದವು. ಆದರೆ ಈ ಕಾಲದಲ್ಲಿ ಮಹಾಡ್ನ ಬ್ರಾಹ್ಮಣರು ಈ ವಿಷಯದಲ್ಲಿ ಯಾವ ಹೆಜ್ಜೆಯನ್ನಿಡಬೇಕು ಎಂದು ಇನ್ನೂ ಯೋಚಿಸದಿರುವುದು ಯಾರಿಗೂ ಆಶ್ಚರ್ಯವೆನಿಸಬಹುದು. ಬಹುಶಃ ದಲಿತರು ಏನು ಮಾಡಿಯಾರು? ಅವರು ಕೇವಲ ದೊಡ್ಡ ದೊಡ್ಡ ಮಾತನಾಡುತ್ತಾರೆ ಅಷ್ಟೆ. ಎದುರು ಬಂದರೆ ಒಂದು ಕೈ ನೋಡಿಕೊಳ್ಳೋಣ ಎಂದೇನಾದರೂ ಈ ಜನಕ್ಕೆ ಅನಿಸಿತೋ ಹೇಗೆ? ಈಗ ದಲಿತರು ತಮ್ಮ ನಿರ್ಧಾರವನ್ನು ಸಡಿಲಗೊಳಿಸದೆ ತಯಾರಿಯನ್ನು ಮುಂದುವರಿಸುತ್ತಿರುವುದನ್ನು ನೋಡಿದ ಈ ಜನ ಎಚ್ಚೆತ್ತುಕೊಂಡು ಏನೆಲ್ಲಾ ಕಪಿಚೇಷ್ಟಿಗಳನ್ನು ಮಾಡುತ್ತಿದ್ದಾರೆ. ದುರಾಗ್ರಹ ಪೀಡಿತ ಜನರಿಗೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ 144ನೆಯ ಕಲಮು ಯಾವತ್ತೂ ಕಣ್ಣುದರಿಗೆ ಕಾಣುತ್ತಿರುತ್ತದೆ. ಹಾಗೂ ಅದನ್ನೇ ಆಧಾರವಾಗಿಟ್ಟುಕೊಂಡು ಕುಲಾಬ ಜಿಲ್ಲೆಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟರ್ ಅವರನ್ನು ಭೇಟಿಯಾಗಿ ದಲಿತರು ಚಾವದಾರ್ಕೆರೆಗೆ ಬರದಂತೆ ತಡೆಯುವ ತಡೆಯಾಜ್ಞೆಯನ್ನು ಪಡೆಯುವ ಉಪಾಯವನ್ನು ಕಂಡಿದ್ದಾರೆ. ಈ ಅರ್ಜಿಗೆ ಬೆಂಬಲ ಸಿಗಲೆಂದು ಮುನಿಸಿಪಾಲಿಟಿಯ ಸಭಾಸದರು ಒಂದು ಮಜವಾದ ಕ್ರಮವೊಂದನ್ನು ಕೈಗೊಂಡಿದ್ದಾರೆ. ಮೊದಲು ಈ ಕೆರೆಯನ್ನು ದಲಿತರಿಗಾಗಿಯೂ ತೆರೆಯಿರಿ ಅನ್ನುವ ಮಸೂದೆಯನ್ನು ಮಂಜೂರು ಮಾಡಿದ ಪಾಲಿಕೆಯೇ ಮುಂದೊಂದು ದಿನ ಅದನ್ನು ರದ್ದು ಮಾಡಿತು. ಹಾಗೂ ಪಾಲಿಕೆಯ ಈ ಪ್ರತಿಗಾಮಿ ಧೋರಣೆಗೆ ಜನತೆಯ ಬೆಂಬಲವಿದೆ ಎಂದು ತೋರಿಸಲು ಮಹಾಡ್ ಪಾಲಿಕೆಯ ಮತದಾರರ ಸಭೆಯನ್ನು ಕರೆದು ಈ ಪ್ರಶ್ನೆಯ ಮೇಲೆ ಅವರ ಅನಿಸಿಕೆಗಳನ್ನು ಕೇಳಲಾಯಿತು. ಅವುಗಳಲ್ಲಿ 261 ಮತಗಳು ದಲಿತರ ವಿರುದ್ಧ, 7 ಮತಗಳು ಅವರ ಪರವಾಗಿವೆ. ಅವರಲ್ಲಿ 13 ಜನ ಯಾರಿಗೂ ತಮ್ಮ ಮತ ಕೊಡದೆ ತಟಸ್ಥರಾಗಿದ್ದರು. ಪಾಲಿಕೆಯ ಮತದಾರರು ಹಾಗೂ ಪಾಲಿಕೆಯವರು ಸೀದಾ ವಿರೋಧ ಪ್ರಕಟಿಸಿದಾಗ ಅದನ್ನು ಕಲೆಕ್ಟರಲ್ಲಿಗೆ ಕಳಿಸಲಾಗಿ ಅಲ್ಲಿಂದ ತಡೆಯಾಜ್ಞೆ ಕೇಳಲಾಗಿದೆ ಅನ್ನುವುದನ್ನು ಕೇಳಿದ್ದೇನೆ. ಈ ತೀರ್ಪಿಗೆ ನಾವು ಕಬಡೆಯಷ್ಟೂ ಬೆಲೆ ಕೊಡುವುದಿಲ್ಲ. ಈ ಕೆರೆ ಸಾರ್ವಜನಿಕವಾಗಿದ್ದರೆ ಪಾಲಿಕೆಯೇನು, ಅದರ ಮತದಾರರೇನು? ಸರ್ಕಾರ ಕೂಡ ದಲಿತರನ್ನು ತಡೆಯುವುದು ಸಾಧ್ಯವಿಲ್ಲ. ಹಾಗೂ ಈ ಕೆರೆ ಖಾಸಗಿಯದ್ದಾಗಿದ್ದರೆ ಪಾಲಿಕೆ ಹಾಗೂ ಮತದಾರರು ಇದರಲ್ಲಿ ಮೂಗು ತೋರಿಸುವ ಅಗತ್ಯವಿಲ್ಲ. ಈ ಕೆರೆ ಯಾರದ್ದಾದರೂ ಸ್ವಂತದ್ದಾಗಿದ್ದರೆ ಅದರ ಮಾಲೀಕರು ಹಾಗೂ ದಲಿತರು ನೋಡಿಕೊಳ್ಳುತ್ತಾರೆ. ಇವರ ಮಧ್ಯೆ ಪಾಲಿಕೆಯು ವಕೀಲುತನ ಮಾಡುವ ಅಗತ್ಯವಿಲ್ಲ. ಇಂತಹುದೇ ಧೋರಣೆಯನ್ನು ಕುಲಾಬ ಜಿಲ್ಲೆಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟರು ಕೂಡ ಸ್ವೀಕರಿಸಿದಂತಿದೆ. 7/12/1927 ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟರು ಜನರೊಂದಿಗೆ ಚರ್ಚಿಸಲು ಬೇಕೆಂದೇ ಮಹಡ್ಗೆ ಹೋಗಿದ್ದರು. ಹಾಗೂ ಅವರು ಬ್ರಾಹ್ಮಣ ಮತ್ತು ದಲಿತ ವರ್ಗದ ಸ್ಥಳೀಯ ನೇತಾರರನ್ನು ಕರೆದು ಮಾತುಕತೆ ಆರಂಭಿಸಿದರು. ಕಡೆಗೆ ಅಲ್ಲಿ ಸೇರಿದ್ದ ಬ್ರಾಹ್ಮಣರ ನೇತಾರರನ್ನು ಕುರಿತು ದಲಿತರು ಕೆರೆಯನ್ನು ಮುಟ್ಟದಂತೆ ಸರ್ಕಾರ ಅವರನ್ನು ತಡೆಯಲಾರದು, ತಡೆಯಲೇಬೇಕು ಅನ್ನುವುದು ನಿಮ್ಮಿಚ್ಛೆಯಾಗಿದ್ದರೆ ನೀವು ದಿವಾಣಿ ಕೋರ್ಟಿಗೆ ಹೋಗಿ ದಲಿತರನ್ನು ಕೆರೆಗೆ ಹೋಗದಂತೆ ತಡೆಯುವುದು ನಿಮ್ಮ ಹಕ್ಕು ಅನ್ನುವುದನ್ನು ತೋರಿಸಿಕೊಡಿ. ಎಲ್ಲಿಯವರೆಗೆ ನೀವು ಹಾಗೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ದಲಿತರಿಗೆ ಹಕ್ಕು ಪಡೆಯುವಂತೆ ಸಹಾಯ ಮಾಡುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಹೇಳಿದರು. ಹೀಗೆ ಸದ್ಯಕ್ಕೆ ಸರ್ಕಾರ ಬ್ರಾಹ್ಮಣರನ್ನು ತಡೆದಿತ್ತು. ಅದರಿಂದ ಅವರು ಹೇಗೆ ಬೇರೆ ಮಾರ್ಗವನ್ನು ಕಂಡುಹಿಡಿಯುತ್ತಾರೆ ಅನ್ನುವುದನ್ನು ಕಾದು ನೋಡಬೇಕಿದೆ. ಕುಲಾಬ ಸಮಾಚಾರನ 10/12/1927 ವರದಿಯ ಪ್ರಕಾರ ಕಲೆಕ್ಟರರ ಸೂಚನೆಯಂತೆ ಬಹುಶಃ ಈ ಕೇಸು ದಿವಾಣಿ ಕೋರ್ಟಿಗೆ ಹೋಗಲಿದೆ ಅನಿಸುತ್ತದೆ. ನಾವು ಅದಕ್ಕೆ ಸಿದ್ಧರಿದ್ದೇವೆ. ಆದರೆ ಈ ಕೆಲಸವನ್ನ ಆರಂಭಿಸುವ ಮುನ್ನ ದಲಿತರನ್ನು ತಡೆಯಬೇಕೋ ಬೇಡವೋ ಅನ್ನುವುದನ್ನವರು ಮತ್ತೊಮ್ಮೆ ಯೋಚಿಸಲಿ ಎಂದು ನಾವವರಿಗೆ ಸೂಚಿಸುತ್ತೇವೆ. ಪಾಲಿಕೆ ಹಾಗೂ ಅದರ ಮತದಾರರು ಏನೇ ಮಾಡಿದರು ಅವರಲ್ಲಿ ಹಾಗೂ ಮಹಡ್ನ ಜನರಲ್ಲಿ ದಲಿತರು ಕೆರೆಗೆ ಹೋಗಬಾರದು ಅನ್ನುವುದರಲ್ಲಿ ಒಮ್ಮತವಿರುವಂತೆ ಕಾಣುತ್ತಿಲ್ಲ. ಒಂದು ಮಾತ್ರ ನಿಜ, ಮಹಡ್ನ ಸಾಕಷ್ಟು ಜನ ದಲಿತರ ಪರವಿದ್ದಾರೆ ಅನ್ನುವುದು 27/11/1927 ದಿನ ಮಹಡ್ನ ಶ್ರೀ ವೀರೇಶ್ವರ ದೇವಸ್ಥಾನದಲ್ಲಿ ಅಖಿಲ ನಾಗರಿಕರ ಸಭೆಯಲ್ಲಾದ ಘಟನೆಗಳಿಂದ ಸ್ಪಷ್ಟವಾಗುತ್ತದೆ. ಆ ಘಟನೆಯನ್ನು ಸಂಚಿಕೆಯ
ಈ ಸಂಚಿಕೆಯ ಬೇರೊಂದು ಪುಟದಲ್ಲಿ ಪ್ರಕಟಿಸಿದ್ದೇನೆ. ಆ ಘಟನೆಗಳಿಂದ ಹಾಗೂ ಜ್ಞಾನ ಪ್ರಕಾಶದಲ್ಲಿ ಮುದ್ರಿತವಾದ ವರದಿಯಿಂದ ಈ ಸಭೆಯನ್ನು ಕರೆದವರ ಉದ್ದೇಶ ದಲಿತರ ಸತ್ಯಾಗ್ರಹವನ್ನು ವಿರೋಧಿಸುವ ಮಸೂದೆಯನ್ನು ನಾಗರಿಕರಿಂದ ಮಂಜೂರು ಮಾಡಿಸಿಕೊಳ್ಳುವುದಾಗಿತ್ತು. ಆದರೆ ಅವರದನ್ನು ಎಲ್ಲರೆದುರು ಹೇಳಲಿಲ್ಲ. ಸಭೆಯನ್ನು ಕೇವಲ ಸತ್ಯಾಗ್ರಹದ ಬಗ್ಗೆ ಯೋಚಿಸಲು ಕರೆಯಲಾಗಿದೆ ಎಂದಷ್ಟೇ ಹೇಳಲಾಗಿತ್ತು. ಸಭೆ ಕರೆದವರ ಕಣ್ಣಾಮುಚ್ಚಾಲೆ ಆಟ ಸಭಾಸದರಿಗೆ ತಿಳಿದ ಮೇಲೆ ರಾ ವಾಮನ್ ರಾವ್ ವಕೀಲರು ಸಭೆಯ ಅಧ್ಯಕ್ಷ ಸ್ಥಾನವನ್ನು ಬಾಳಂಬಡಾಜಿಯವರು ಸ್ವೀಕರಿಸಲಿ ಎಂದು ಘೋಷಿಸಿದಾಗ ಅಧ್ಯಕ್ಷರ ಹೆಸರನ್ನು ಸೂಚಿಸುವ ಇಂತಹ ಏಳೆಂಟು ಸೂಚನೆಗಳು ಸಭೆಯೆದುರು ಬಂದವು. ಇಷ್ಟೊಂದು ಸೂಚನೆಗಳು ಬರಲು ಒಂದೇ ಕಾರಣವಿತ್ತು. ಅಧ್ಯಕ್ಷರಾಗುವವರು ಎರಡೂ ಪಕ್ಷದ ಮಾತುಗಳನ್ನು ಕೇಳಿಸಿಕೊಳ್ಳುವುದಾಗಿ ಆಶ್ವಾಸನೆ ಕೊಡದೆ ಅಧ್ಯಕ್ಷ ಸ್ಥಾನ ಸ್ವೀಕರಿಸಬಾರದು ಅನ್ನುವುದೇ ಸಭಾಸದರ ಆಸೆಯಾಗಿತ್ತು. ಆದರೆ ಇಂಥ ಆಶ್ವಾಸನೆಯನ್ನು ಕೊಡಲು ಯಾರೂ ಸಿದ್ಧರಾಗದೆ ಅಧ್ಯಕ್ಷರೇ ಸಿಗದಂತಾಯಿತು. ಇಂಥ ಪರಿಸ್ಥಿತಿಯಲ್ಲಿ ರಾ ಸದಾಶಿವ್ ದಾರಪ್ ವಕೀಲ್ ಅವರು ವಿರೋಧವನ್ನು ಪರಿಗಣಿಸದೆ ಅಧ್ಯಕ್ಷ ಸ್ಥಾನದಲ್ಲಿ ಹೋಗಿ ಕುಳಿತರು. ಹೀಗೆ ಅಧ್ಯಕ್ಷ ಸ್ಥಾನಕ್ಕೆ ಯಾರೂ ಸಿಗದಾದಾಗ ರಾ ವಾಮನ್ ಜೋಶಿ ವಕೀಲರು ಸತ್ಯಾಗ್ರಹವನ್ನು ವಿರೋಧಿಸಲು ಈ ಸಭೆಯನ್ನು ಕರೆಯಲಾಗಿದೆ. ವಿರೋಧಿಸುವುದಕ್ಕಿಲ್ಲದವರು ಸಭೆ ಬಿಟ್ಟು ಹೋಗಬಹುದು ಅಂದಾಗಲೂ ಕೂಡ ದೊಡ್ಡ ವಾದ ವಿವಾದಗಳಾದವು. ಹಾಗೂ 12 ಗಂಟೆಯಾದರೂ ಚಿಂತೆ ಇಲ್ಲ, ಆದರೆ ಸಭೆಯನ್ನು ಬಿಟ್ಟು ಹೋಗಬೇಡಿ ಎಂದು ರಾ ಚಿಟಾನಿಸ್ ಅವರು ಹೇಳಿದಾಗ ಯಾರೂ ಸಭೆಯನ್ನು ಬಿಟ್ಟು ಹೋಗಲಿಲ್ಲ. ಕಡೆಗೆ ರಾವ್ ವಾಮನ್ ರಾವ್ ಜೋಶಿಯವರು ಸಭೆ ಮುಕ್ತಾಯವಾಯಿತು ಎಂದು ಘೋಷಿಸಬೇಕಾಯಿತು. ಇದರಿಂದ ಮಹಡ್ನ ಸಾಕಷ್ಟು ಜನ ದಲಿತರ ಪರವಾಗಿದ್ದಾರೆ ಅನ್ನುವುದು ಸ್ಪಷ್ಟವಾಗುತ್ತದೆ. ಜನ ಯಾರ ಕಡೆಗಿದ್ದಾರೆ ಎಂದು ತಿಳಿದುಕೊಳ್ಳಬೇಕಿದ್ದರೆ ಜನತೆಯ ಮತಗಳನ್ನೇ ಪರಿಗಣಿಸಬೇಕಾಗುತ್ತದೆ. ಕೇವಲ ಪಾಲಿಕೆಯ ಮತದಾರರನ್ನು ನಂಬಲಾಗುವುದಿಲ್ಲ. 6,000 ಜನಸಂಖ್ಯೆ ಇರುವ ಮಹಡ್ನಲ್ಲಿ ಪಾಲಿಕೆಯ ಜನ ಕೇವಲ 213 ಅಷ್ಟೆ, ಅಂದರೆ ಸಮುದ್ರದಲ್ಲಿ ಗಸಗಸೆ ಇದ್ದಷ್ಟೆ. ಮಹಡ್ನ ಹೆಚ್ಚು ಜನ ನಮ್ಮೊಂದಿಗಿದ್ದಾರೆ ಅನ್ನುವುದು ಈ ಸಭೆಯಿಂದ ಕಂಡುಬರುತ್ತದೆ. ಆದರೆ ಈಗ ದಲಿತರ ವಿರೋಧದಲ್ಲಿರುವ ಕೆಲವೇ ಜನರನ್ನು ದಲಿತರ ಪರ ಮಾಡಿಕೊಳ್ಳುವುದು ಬ್ರಾಹ್ಮಣರ ನೇತಾರರ ಆದ್ಯ ಕರ್ತವ್ಯವಾಗಿದೆ. ಈ ಕರ್ತವ್ಯವನ್ನವರು ಸಾಕಷ್ಟು ಪ್ರಮಾಣದಲ್ಲಿ ಪಾಲಿಸಿದ್ದಾರೆ ಅನ್ನುವುದು ಕಾಣುತ್ತದೆ. ಪುಣೆಯ ನೇತಾರ ಬಾಪುರಾವ್ ಗೋಖಲೆ ಹಾಗೂ ಕೇಸರಿಯ ಸಹಾಯಕ ಸಂಪಾದಕರಾದ ರಾಜಾಸ ಕಾರಂದೀಕರ್ ಅವರುಗಳು ಕೆಲವು ದಿನಗಳ ಹಿಂದೆ ಬೇಕೆಂದೇ ಪುಣೆಯಿಂದ ಮಹಡ್ಗೆ ಹೋಗಿದ್ದರು. ಹಾಗೂ 30 ನವೆಂಬರ್ ಅವರ ಮಹಡ್ನಲ್ಲಿ ನಾಗರಿಕ

ಸಭೆಯೊಂದನ್ನು ಕರೆದು ಅಲ್ಲಿಯ ಜನರಿಗೆ ದಲಿತರ ಸತ್ಯಾಗ್ರಹಕ್ಕೆ ವಿರೋಧಿಸಬೇಡಿ ಅನ್ನುವ ಹಿಂದೂ ಮಹಾಸಭೆಯ ಸಂದೇಶವನ್ನು ಹೇಳಿದರು. ಇದರ ಅನುಕೂಲ ಪರಿಣಾಮ ಅಲ್ಲಿಯ ಬ್ರಾಹ್ಮಣರ ಮೇಲೆ ಆಗಿಯೇ ಆಗುತ್ತದೆ. ಈ ಕಾರ್ಯಕ್ರಮದಿಂದ ಬ್ರಾಹ್ಮಣರು ತಮ್ಮ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡರು ಅನ್ನುವ ಆರೋಪವನ್ನು ಅವರು ಮೇಲೆ ಹೊರಿಸಲಾಗುವುದಿಲ್ಲ. ಬ್ರಾಹ್ಮಣೇತರ ನೇತಾರರು ಮಾತ್ರ ಈ ವಿಷಯದಲ್ಲಿ ಏನನ್ನೂ ಮಾಡಲಿಲ್ಲ. ಹಳ್ಳಿಯ ಮರಾಠ ಆದಿಯಾಗಿ ಬ್ರಾಹ್ಮಣೇತರರೆಲ್ಲರೂ ದಲಿತರ ಸತ್ಯಾಗ್ರಹವನ್ನು ವಿರೋಧಿಸುವ ಕಾರ್ಯದಲ್ಲಿ ಮುಳುಗಿದ್ದಾರೆ ಎಂದು ಸತತವಾಗಿ ಕೇಳಿಬರುತ್ತಿದೆ. ಇಂತಹ ಸಮಯದಲ್ಲಿ ಮರಾಠ ಬ್ರಾಹ್ಮಣೇತರ ನೇತಾರರು ಕುಲಾಬ ಜಿಲ್ಲೆಗೆ ಹೋಗಿ ತಮ್ಮ ಜಾತಿ ಬಾಂಧವರಿಗೆ ತಿಳಿ ಹೇಳಬೇಕಿತ್ತು. ಹೋಗಿ ತಿಳಿ ಹೇಳುವುದು ಸಾಧ್ಯವಿರದಿದ್ದರೆ ಒಂದು ಪತ್ರವನ್ನು ಬರೆದು ಎಲ್ಲೆಡೆ ಅದನ್ನು ಹಂಚುವ ವ್ಯವಸ್ಥೆ ಮಾಡಬೇಕಿತ್ತು. ಬ್ರಾಹ್ಮಣೇತರ ಪಕ್ಷವು ಈ ಕೆಲಸದ ಕಡೆ ಗಮನ ಕೊಡದಿದ್ದರೆ ಮುಂದಿನ ಅನರ್ಥದ ಜವಾಬ್ದಾರಿ ಅವರ ಮೇಲೆ ಬಂದೀತು. ಅಷ್ಟೇ ಅಲ್ಲ, ಇವರ ಬಗ್ಗೆ ದಲಿತರ ಮನಸ್ಸು ಹಾಳಾಗದಿರದು. ಇಂದು ಮಹಡ್ನ ದಲಿತರ ಮೇಲೆರಗಿರುವ ಪ್ರಸಂಗ ಚೇವೋಳ್ನಲ್ಲಿಯ ಬ್ರಾಹ್ಮಣೇತರರ ಮೇಲೂ ಎರಗಿತ್ತು. ಮಹಡ್ನಲ್ಲಿ ದಲಿತರಿಗೆ ಕೆರೆಗೆ ಹೋಗುವ ಅನುಮತಿ ಇಲ್ಲದಂತೆ ಚೇವೋಳ್ನಲ್ಲಿ ಶ್ರೀರಾಮೇಶ್ವರ ದೇವಸ್ಥಾನದಲ್ಲಿ ಕೋಳಿ, ಭಂಡಾರಿ, ಆದ್ರಿ, ಮರಾಠರಂತಹ ಬ್ರಾಹ್ಮಣೇತರರಿಗೆ ಗರ್ಭಗುಡಿಯ ಒಳಗೆ ಕಾಲಿಡುವ ಅನುಮತಿಯನ್ನು ಅಲ್ಲಿಯ ಬ್ರಾಹ್ಮಣ ಟ್ರಸ್ಟ್ ನಿರಾಕರಿಸಿದೆ. ಹಾಗಾಗಿ ಟ್ರಸ್ಟ್ ಹಾಗೂ ಸ್ಥಳೀಯ ಬ್ರಾಹ್ಮಣೇತರ ಜನರ ಚಳುವಳಿ ಆರಂಭವಾಗಿದೆ. ಇಂತಹ ಪ್ರಸಂಗದಲ್ಲಿ ಬ್ರಾಹ್ಮಣರ ಕಾಲಡಿ ತುಳಿಸಿಕೊಂಡ ಬ್ರಾಹ್ಮಣೇತರರು ಅದೇ ಜಿಲ್ಲೆಯ ಬ್ರಾಹ್ಮಣರ ವಿರುದ್ಧ ಹೋರಾಡುತ್ತಿರುವ ದಲಿತರನ್ನು ವಿರೋಧಿಸಲು ಸಿದ್ಧರಾಗಿರುವುದು ದೊಡ್ಡ ನಾಚಿಕೆಗೇಡು. ಆದರೆ ಪಾಪ, ಅವರಾದರೂ ಏನು ಮಾಡಿಯಾರು? ಅವರ ನೇತಾರರು ಮಹಾತ್ಮ ಫುಲೆಯವರ ಶತ ಸಂವತ್ಸರವನ್ನು ಆಚರಿಸುವುದರಲ್ಲಿ ಮುಳುಗಿದ್ದಾರೆ. ಹಾಗಾಗಿ ಅವರಿಗೆ ಸನ್ಮಾರ್ಗ ತೋರಿಸುವವರು ಯಾರೂ ಇಲ್ಲವಾಗಿದ್ದಾರೆ. ಮಹಾರ್ಣ ಸತ್ಯಾಗ್ರಹ ನಡೆಯುವಾಗ ಬ್ರಾಹ್ಮಣ ನಿಲುವು ನೆಲ ಕಚ್ಚುತ್ತಿರುವುದನ್ನು ಕೇಳಿ ಬ್ರಾಹ್ಮಣೇತರ ನೇತಾರರು ಮನೆಯಲ್ಲೇ ಕುಳಿತು ಮಹಾತ್ಮ ಫುಲೆಕಿ ಜೈ ಎಂದು ಕೂಗುವುದು ಹಾಗೂ ಅವರ ಅನುಯಾಯಿಗಳು ಮಹಡ್ಗೆ ಬಂದು ಹರ ಹರ ಮಹಾದೇವ್ ಅನ್ನುತ್ತಾ ಬ್ರಾಹ್ಮಣರ ಸಂರಕ್ಷಣೆ ಮಾಡುವಂತಹ ಒಂದು ದೊಡ್ಡ ಮೋಜು ನೋಡಲು ಸಿಗಲಿದೆ ಎಂದು ಬಹಳ ಕಷ್ಟದಿಂದ ಹೇಳಬೇಕಾಗುತ್ತದೆ. ದೇವರ ದಯೆಯಿಂದ ಬ್ರಾಹ್ಮಣೇತರರಿಗೆ ಇಂತಹ ಅವಮಾನವಾಗದಿರಲಿ. ಈ ಪಠ್ಯ ಓದಲು ಅವಕಾಶ ಮಾಡಿಕೊಟ್ಟ ಅರುಣ್ ಜೋಳತ್ಕುಳ್ಳಿಗಿ ಸರ್ ಅವರಿಗೆ ಧನ್ಯವಾದಗಳು.

ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಅರುಣ್. ಮೈಸೂರು ಸಂಸ್ಥಾನ ಮತ್ತು ಟಿಪ್ಪು ಸುಲ್ತಾನ್ ಬಗ್ಗೆ ಅಂಬೇಡ್ಕರ್ ನಿಲುವೇನಾಗಿತ್ತು ಎನ್ನುವುದರ ಕೆಲವು ಟಿಪ್ಪಣಿಗಳನ್ನು ಓದುತ್ತಿರುವೆ. ಡಾ ಬಿ ಆರ್ ಅಂಬೇಡ್ಕರ್ ಅವರ ಕರ್ನಾಟಕದ ಜೊತೆಗಿನ ನಂಟನ್ನು ಗುರುತಿಸುವುದಕ್ಕೆ ಹಲವು ಆಯಾಮಗಳಿವೆ. ಸ್ವತಃ ಅಂಬೇಡ್ಕರ್ ಕರ್ನಾಟಕದ ಜೊತೆ ಹೊಂದಿದ ನಂಟು ಒಂದಾದರೆ, ಕರ್ನಾಟಕದ ಜನತೆ ಅಂಬೇಡ್ಕರ್ ಜೊತೆ ಗುರುತಿಸಿಕೊಂಡ ನಂಟು ಮತ್ತೊಂದು ನೆಲೆ. ಈ ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣವಾದದ್ದು 1973. ಹಾಗಾಗಿ ಅಂಬೇಡ್ಕರ್ ಒಡನಾಡಿದ್ದು ಮೈಸೂರು ಸಂಸ್ಥಾನದ ಜೊತೆ. ಅಂಬೇಡ್ಕರ್ಗೆ ಮೈಸೂರು ಸಂಸ್ಥಾನದ ಬಗ್ಗೆ ಸದಾಭಿಪ್ರಾಯವಿತ್ತು. ಅನೇಕ ಕಡೆಗಳಲ್ಲಿ ಮೈಸೂರು ರಾಜ್ಯವನ್ನು ಉಲ್ಲೇಖಿಸುತ್ತಾರೆ. ದಕ್ಷಿಣ ಮಹಾರಾಷ್ಟ್ರದ ದಲಿತ ಪರಿಷತ್ತಿನ ಮೊದಲ ಸಭೆ ಮಣಗಾವ್ನ ಸಂಸ್ಥಾನ ಕಾಗಲ್ನಲ್ಲಿ 1920 ಮಾರ್ಚ್ 21-22 ಜರುಗುತ್ತದೆ. ಈ ಸಭೆಯ ಮೊದಲ ದಿನ ಯುಗಾದಿಯಾದರೂ 5,000 ಜನ ಸೇರುತ್ತಾರೆ. ಈ ಸಭೆಯ ನಂತರ ಕೆಲವು ನಿರ್ಣಯಗಳಾದವು. ಅದರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಬ್ರಾಹ್ಮಣೇತರರು ಹಾಗೂ ದಲಿತ ವಿದ್ಯಾರ್ಥಿಗಳಿಗೆ ಮಧ್ಯಮ ಹಾಗೂ ಉಚ್ಚ ಶಿಕ್ಷಣಕ್ಕಾಗಿ ಕೊಡುವ ಶಿಷ್ಯ ವೇತನದ ಮಾದರಿಯಲ್ಲಿ ಬ್ರಿಟಿಷ್ ರಾಜ್ಯದಲ್ಲಿ ದಲಿತರಿಗೆ ಶಿಷ್ಯ ವೇತನ ನೀಡಬೇಕು ಎಂದು ವಿನಂತಿಸಲಾಗಿತ್ತು. ಸೊಲ್ಲಾಪುರ ಜಿಲ್ಲೆ ತಾಡ್ವಾಲ್ನಲ್ಲಿ 23 ಫೆಬ್ರವರಿ 1941 ಮಹರ್ ಮತ್ತು ಮಾಂಗ್ ವತನ್ದಾರುಗಳ ಸಮ್ಮೇಳನ ನಡೆಯಿತು. ಸುಮಾರು 3,000 ಜನರಿದ್ದ ಈ ಸಭೆಯ ಅಧ್ಯಕ್ಷತೆಯನ್ನು ಡಾ ಬಿ ಆರ್ ಅಂಬೇಡ್ಕರ್ ಅವರು ವಹಿಸಿ ಮಾತನಾಡಿದಾಗ, ಹರಿಜನರ ಸ್ಥಾನಮಾನವನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನತ್ತ ಗಾಂಧಿಯವರ ಪರಿಶ್ರಮ ಏನೇನೂ ಸಾಲದು. ಮೈಸೂರು ಮತ್ತು ಬರೋಡದಲ್ಲಿ ಹರಿಜನರನ್ನು ನಡೆಸಿಕೊಳ್ಳುತ್ತಿರುವ ರೀತಿ ಪ್ರಶಂಸನೀಯ. ಮೈಸೂರು ಸಂಸ್ಥಾನದಲ್ಲಿ ದಲಿತರ ಪ್ರತಿಯೊಂದು ಕುಟುಂಬಕ್ಕೆ 7 ಎಕರೆ ಜಮೀನು ಕೊಟ್ಟು ಅವರನ್ನು ಬಲಪಡಿಸುತ್ತಿದ್ದಾರೆ. ಈ ಯೋಜನೆ ಎಲ್ಲ ಸಂಸ್ಥಾನಗಳಿಗೂ ಮಾದರಿಯಾಗಬೇಕು ಎಂದು ಅಂಬೇಡ್ಕರ್ ಮೈಸೂರು ಮಾದರಿಯನ್ನು ಮೆಚ್ಚುತ್ತಾರೆ. ಸಂವಿಧಾನದ ಕರಡು ಸಮಿತಿಯ ಚರ್ಚೆಯಲ್ಲಿ 1949 ಜೂನ್ 15 ಅಂಬೇಡ್ಕರ್ ಅವರು 270ನೇ ವಿಧಿಯಲ್ಲಿ ಭಾರತೀಯ ಸಂಸ್ಥಾನಗಳ ಆಸ್ತಿ ಪಾಸ್ತಿಗಳು ಮತ್ತು ಹೊಣೆಗಾರಿಕೆಗಳ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ ಎನ್ನುವುದಕ್ಕೆ ಅಂಬೇಡ್ಕರ್ ಅವರು ಮೈಸೂರನ್ನು ಉಲ್ಲೇಖಿಸುತ್ತಾರೆ. ತಮ್ಮ ಭೂಭಾಗದಲ್ಲಿ ಅಥವಾ ಇನ್ನಾವುದೇ ವಿಷಯದಲ್ಲಿ ಯಾವ ಮಾರ್ಪಾಡು ಆಗದೆ ಅವು ಇದ್ದ ಹಾಗೆಯೇ ಸಂವಿಧಾನಕ್ಕೊಳಪಡಲಿರುವ ಭಾರತೀಯ ಸಂಸ್ಥಾನಗಳಲ್ಲಿ ಮೈಸೂರು ಸಂಸ್ಥಾನವು ಒಂದೆನ್ನುತ್ತಾರೆ. ಅದು ಈಗ ಸ್ವತಂತ್ರ ಸಂಸ್ಥಾನವಾಗಿದ್ದು ಯಾವುದೇ ಮಾರ್ಪಾಡಿಗೊಳಗಾಗದೆ ಸಂವಿಧಾನಕ್ಕೊಳಗೊಳ್ಳುವುದಿದೆ ಎಂದು ಸಭೆಗೆ ಉತ್ತರಿಸುತ್ತಾರೆ. ಹಿಂದೂ ಕೋಡ್ ಬಿಲ್ಗೆ ಸಂಬಂಧಿಸಿದ ಚರ್ಚೆ ನಡೆಯುವಾಗಲೂ ಅಂಬೇಡ್ಕರ್ ಮೈಸೂರು ರಾಜ್ಯವನ್ನು ಪ್ರಸ್ತಾಪಿಸಿ ಸ್ತ್ರೀಯರ ಆಸ್ತಿಯ ಹಕ್ಕಿಗೆ ಸಂಬಂಧಿಸಿದಂತೆ ಮೈಸೂರು ಸಂಸ್ಥಾನಕ್ಕೆ ತನ್ನದೇ ಆದ ಹಿಂದೂ ನಿಯಮಾವಳಿ ಇತ್ತು ಹಾಗೂ ಅದು ಬ್ರಿಟಿಷ್ ಭಾರತದ ಇತರ ಪ್ರಾಂತ್ಯಗಳಲ್ಲಿದ್ದ ಕಾನೂನಿಗಿಂತ ಸಾಕಷ್ಟು ಭಿನ್ನವಾಗಿತ್ತು. ಈಗ ಮೈಸೂರು ಸಹ ಭಾರತದ ಅವಿಭಾಜ್ಯ ಅಂಗವಾಗಿದೆ. ಆದುದರಿಂದ 1950 ಜನವರಿ 26 ಗಣರಾಜ್ಯ ಉದ್ಘಾಟನೆಯಾದಾಗ ಹಿಂದೂ ಕಾನೂನಿನ ವಿವಿಧ ಪದ್ಧತಿಗಳನ್ನು ನಾವು ಎದುರಿಸಬೇಕಾಗುತ್ತದೆ ಎಂದು ಸಭೆಗೆ ಮೈಸೂರು ಸಂಸ್ಥಾನದಲ್ಲಿ ಈಗಾಗಲೇ ಇದ್ದ ಪ್ರಗತಿಪರ ಮಹಿಳಾ ಕಾನೂನುಗಳನ್ನು ಸಮರ್ಥಿಸಿಕೊಳ್ಳುತ್ತಾರೆ. ಮುಂಬೈನ ಕೊಲಾಬಾದಲ್ಲಿರುವ ಜೈರಾಜ್ ಹೌಸ್ ಅಲ್ಲಿ 1955 ಆಗಸ್ಟ್ 25 ಆಯೋಜಿಸಿದ್ದ ಅಖಿಲ ಭಾರತ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಕಾರ್ಯಕಾರಿಣಿ ಸಭೆಯಲ್ಲಿ ಮೈಸೂರು ರಾಜ್ಯದಿಂದ 3 ಪ್ರತಿನಿಧಿಗಳು ಪಾಲ್ಗೊಂಡಿದ್ದಾರೆ. ಅದರಲ್ಲಿ ಜೆಸಿ ಆದಿಮುಗಂ, ಸಿಎಂ ಆರ್ಮುಗಂ, ವಿ ದೊರೆಸ್ವಾಮಿ. ಈ ಒಕ್ಕೂಟದ ಅಖಿಲ ಭಾರತ ಮಟ್ಟದ ಮಾನ್ಯತೆಯನ್ನು ಮುಂದುವರಿಸಬೇಕೆಂದು ಚುನಾವಣಾ ಆಯೋಗಕ್ಕೆ ಮಾಡಿದ ಮನವಿಯನ್ನು ಮೈಸೂರಿನ ವಿ ದೊರೆಸ್ವಾಮಿ ಅನುಮೋದಿಸುತ್ತಾರೆ. ರಂಗೂನ್ನಲ್ಲಿ 1954 ಡಿಸೆಂಬರ್ 4 ನಡೆದ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನದಲ್ಲಿ ಭಾರತದಲ್ಲಿ ಬೌದ್ಧ ಚಳುವಳಿ ಒಂದು ನೀಲನಕ್ಷೆ ಎನ್ನುವ ಪತ್ರಿಕೆಯನ್ನು ಮಂಡಿಸುತ್ತಾರೆ. ಈ ಭಾಷಣದ ಎರಡನೇ ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ಬೌದ್ಧ ಧರ್ಮದ ಸ್ಥಿತಿಗಳ ಕುರಿತು ಚರ್ಚಿಸುತ್ತಾರೆ. ಅದರಲ್ಲಿ ಹೀಗೆ ಹೇಳುತ್ತಾರೆ,
ಮೈಸೂರು ರಾಜ್ಯದ ರಾಜ ಪ್ರಮುಖರಾದ ಮಹಾರಾಜರನ್ನು 1954 ಜುಲೈ 8ರಂದು ಭೇಟಿ ಮಾಡಿ ನಮ್ಮ ಕೆಲಸಗಳಿಗಾಗಿ ಒಂದು ಕೇಂದ್ರವನ್ನು ನಿರ್ಮಿಸಲು ತುಂಡು ಭೂಮಿಯನ್ನು ದಾನವಾಗಿ ಕೇಳಿದೆ. ಆಗ ಮಹಾರಾಜರು 5 ಎಕರೆ ಭೂಮಿಯನ್ನು ದಾನವಾಗಿ ಕೊಡಲು ಒಪ್ಪಿದರು ಎನ್ನುವುದನ್ನು ಉಲ್ಲೇಖಿಸುತ್ತಾರೆ. ಅಂಬೇಡ್ಕರ್ ಕರ್ನಾಟಕದ 2 ವ್ಯಕ್ತಿಗಳನ್ನು ಅವರ ದಿಟ್ಟತನದ ಕಾರಣಕ್ಕೆ ಉಲ್ಲೇಖಿಸುತ್ತಾರೆ. ಅದರಲ್ಲಿ ಮೊದಲನೆಯದು 12ನೇ ಶತಮಾನದ ಬಸವಣ್ಣ, 2ನೇದು 17-18ನೇ ಶತಮಾನದ ಟಿಪ್ಪು ಸುಲ್ತಾನ್. ಈ ಇಬ್ಬರ ಬಗೆಗಿನ ಅಂಬೇಡ್ಕರ್ ಅವರ ನಿಲುವು ಚಾರಿತ್ರಿಕವಾಗಿ ಮಹತ್ವದ್ದು. ಟಿಪ್ಪು ಆಡಳಿತದ ಬಗ್ಗೆ ಇತಿಹಾಸಕಾರರ ಹೇಳಿಕೆಗಳನ್ನು ಉಲ್ಲೇಖಿಸುವ ಅಂಬೇಡ್ಕರ್ ಅವರು, ಈತನ ಸರ್ಕಾರ ಕಟ್ಟುನಿಟ್ಟಾದ ಕಾಯ್ದೆಗಳನ್ನು ಒಳಗೊಂಡಿದ್ದರೂ ಇದೊಂದು ಸಮರ್ಥ ನಿರಂಕುಶ ಪ್ರಭುತ್ವವಾಗಿತ್ತು. ಇದು

ಎಲ್ಲರಿಗೂ ನಮಸ್ಕಾರ. ಅಂಬೇಡ್ಕರ್ ಓದೋ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಸುಪ್ರಿಯಾ ಶಿವಣ್ಣ. ಎನ್ ಜಗದೀಶ ಕೊಪ್ಪ ಅವರ ಅನುವಾದ, ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ಧಮ್ಮ ಕೃತಿಯ ಭಾಗ ಮೂರರ ಧಮ್ಮ ಎಂದರೇನು, ಇದರಲ್ಲಿ ಕಂಡ ನಾಲ್ಕರ ದುರಾಸೆಯನ್ನು ತ್ಯಜಿಸುವುದು ನಿಜವಾದ ಧಮ್ಮ, ಇಲ್ಲಿ ಬರುವ ಅಂಶಗಳನ್ನು ಓದುತ್ತಿದ್ದೇನೆ. ಮೊದಲನೆಯದಾಗಿ, ಗೌತಮ ಬುದ್ಧನು ತನ್ನ ಧಮ್ಮ ಪದದಲ್ಲಿ ಹೀಗೆ ವಿವರಿಸಿದ್ದಾನೆ: ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ, ಮತ್ತು ಸಂತೃಪ್ತ ಮನೋಭಾವನೆಗಿಂತ ಅಮೂಲ್ಯವಾದದ್ದು ಮತ್ತೊಂದಿಲ್ಲ. ಎರಡನೆಯ ಅಂಶ, ಈ ಸಂತೃಪ್ತ ಮನೋಭಾವನೆಯನ್ನು ವಿನೀತ ಅಥವಾ ಪರಿಸ್ಥಿತಿಗೆ ಶರಣಾಗುವುದು ಎಂದು ಅರ್ಥ ಮಾಡಿಕೊಳ್ಳಬಾರದು. ಮೂರನೆಯದು, ಏಕೆಂದರೆ ಅದು ಬುದ್ಧನ ಇತರ ಉಪದೇಶಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗುತ್ತದೆ. ನಾಲ್ಕನೆಯ ಅಂಶ, ಬಡವರೆಲ್ಲ ಧನ್ಯರು ಎಂದು ಬುದ್ಧನು ಹೇಳಿಲ್ಲ. ಐದನೆಯ ಅಂಶ, ನರಳುವವರು ತಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಬಾರದೆಂದು ಬುದ್ಧನು ಎಲ್ಲಿಯೂ ಹೇಳಿಲ್ಲ. ಆರನೆಯ ಅಂಶ, ಅದಕ್ಕೆ ಬದಲಾಗಿ ಅವನು ಸಂಪತ್ತನ್ನು ಸ್ವಾಗತಿಸಿದನು, ಮತ್ತು ಸುಮ್ಮನೆ ನರಳುವುದಕ್ಕಿಂತ ಪ್ರಬಲ ಪ್ರಕ್ರಿಯೆಯಾದ ಧೈರ್ಯವನ್ನು ಬೋಧಿಸಿದ್ದಾನೆ. ಏಳನೆಯದು, ಬುದ್ಧನು ಬೋಧಿಸಿದ ಸಂತೃಪ್ತಿಯು ಸಂಪತ್ತಿನ ಪರಮೋನ್ನತ ರೂಪ ಎಂಬುದರ ನಿಜವಾದ ಅರ್ಥವೆಂದರೆ, ಮನುಷ್ಯ ಮಿತಿಮೀರಿದ ದುರಾಸೆಗಳಿಗೆ ಬಲಿಯಾಗುವುದಕ್ಕೆ ಅವಕಾಶ ನೀಡಬಾರದು ಎಂಬುದಾಗಿದೆ. ಎಂಟನೆಯದು, ಭಿಕ್ಕು ರಥಪಾಲನು ಹೀಗೆ ಹೇಳಿದ್ದಾನೆ: ಎಂದೂ ದಾನ ಮಾಡದೆ ಸದಾ ಸಂಪತ್ತಿನ ಸಂಗ್ರಹಣೆ ಮತ್ತು ಹೊಸ ಸುಖಗಳಿಗೆ ಹಾತೊರೆಯುವ ಶ್ರೀಮಂತರನ್ನು ಹಾಗೂ ರಾಜ್ಯದ ಜನತೆ ಸಾಯುತ್ತಿದ್ದರೂ ದಿಗ್ವಿಜಯಗಳಿಗೆ ಹಾತೊರೆಯುತ್ತಾ ಸಮುದ್ರದಾಚೆಗಿನ ಸಾಮ್ರಾಜ್ಯಗಳ ಮೇಲಿನ ಅಧಿಕಾರಕ್ಕಾಗಿ ಆಸೆ ಪಡುವ ರಾಜರುಗಳನ್ನು ಮತ್ತು ಏನೆಲ್ಲಾ ಇದ್ದರೂ ಕೊರತೆಯಿಂದ ಬಳಲುವವರನ್ನು ನಾನು ನೋಡಿದ್ದೇನೆ. ಈ ಲೋಕದಲ್ಲಿ ಇಂತಹವರ ಸುಖದ ಪಾತ್ರೆ ಎಂದೂ ತುಂಬುವುದಿಲ್ಲ. ಒಂಬತ್ತನೆಯ ಅಂಶ, ಬುದ್ಧನು ತನ್ನ ಮಹಾನಿಧನ ಸುತ್ತಾಂತದಲ್ಲಿ ತನ್ನ ಶಿಷ್ಯ ಆನಂದನಿಗೆ ದುರಾಸೆಯನ್ನು ಗೆಲ್ಲುವ ಅಗತ್ಯವನ್ನು ವಿವರಿಸಿದ್ದಾನೆ. ಅದು ಈ ಕೆಳಗಿನಂತಿದೆ: ಆನಂದ ಸಂಪಾದಿಸಬೇಕೆಂಬ ಆಸೆಯಿಂದ ದುರಾಸೆಯು ಹುಟ್ಟುತ್ತದೆ. ಸಂಪಾದನೆಯ ಆಸೆ ತೀವ್ರವಾದಾಗ ಸಂಗ್ರಹಿಸುವ ಮೋಹ ತೀವ್ರಗೊಳ್ಳುತ್ತಿದ್ದಂತೆ ದುರಾಸೆಯೂ ಹುಟ್ಟುತ್ತದೆ. ಸಂಪಾದನೆಯ ಆಸೆಯ ಮೇಲಿನ ನಿಯಂತ್ರಣವಿಲ್ಲದಿದ್ದ ಪರಿಣಾಮವಾಗಿ ಹುಟ್ಟುವ ದುರಾಸೆ ಅಥವಾ ಸಂಗ್ರಹ ಮಾಡುವ ಬಯಕೆಗಳಿಗೆ ಕಾವಲು ವ್ಯವಸ್ಥೆ ಬೇಕಾಗುತ್ತದೆ. ಇಂತಹ ದುರಾಸೆ ಅಥವಾ ಬಯಕೆಗಳನ್ನು ಏಕೆ ವಿರೋಧಿಸಬೇಕೆಂದು ಬುದ್ಧನು ಆನಂದನಿಗೆ ವಿವರಿಸುತ್ತಾ, ಇದರಿಂದ ಕೆಟ್ಟ ಮಾನಸಿಕ ಸ್ಥಿತಿಗಳು ಅಂದರೆ ಹೊಡೆದಾಟಗಳು, ದೈಹಿಕ ಹಾನಿಗಳು, ಘರ್ಷಣೆ, ಪ್ರತಿರೋಧಗಳು, ಜಗಳ, ನಿಂದನೆ ಮತ್ತು ಸುಳ್ಳು ಇತ್ಯಾದಿ ಉದ್ಭವಿಸುತ್ತವೆ ಎಂದು ನುಡಿದನು. ಇದು ವರ್ಗ ಹೋರಾಟ ಕುರಿತ ಸಮರ್ಪಕವಾದ ವಿಶ್ಲೇಷಣೆ ಎಂಬುದರಲ್ಲಿ ಅನುಮಾನವಿಲ್ಲ. ಆದ್ದರಿಂದ ಬುದ್ಧನು ದುರಾಸೆ ಮತ್ತು

0: ಬಯಕೆಗಳನ್ನು ನಿಗ್ರಹಿಸುವುದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದನು. ಧನ್ಯವಾದಗಳು.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಊಟದ ವಿಷಯಕ್ಕೆ ಅಂತ ಬಂದಾಗ ಒಬ್ಬೊಬ್ಬರ ಆಯ್ಕೆ ಒಂದೊಂದು ರೀತಿಯಲ್ಲಿರುತ್ತೆ. ಕೆಲವರಿಗೆ ವೆಜಿಟೇರಿಯನ್ ಇಷ್ಟ ಆದರೆ ಇನ್ನು ಕೆಲವರಿಗೆ ನಾನ್ ವೆಜ್ ಇಷ್ಟ ಆಗುತ್ತೆ. ಮನೆಯಲ್ಲಿ ನಾನ್ ವೆಜ್ ತಿನ್ನೋ ಸಂಪ್ರದಾಯ ಇಲ್ಲದೆ ಇರೋರು ಕೂಡ ಕೆಲವೊಂದು ಸಮಯದಲ್ಲಿ ನಾನ್ ವೆಜ್ಜನ್ನು ತಿನ್ನೋ ಅಭ್ಯಾಸ ಕೂಡ ಮಾಡ್ಕೊಂಡಿರ್ತಾರೆ. ಮನೆಯಲ್ಲೇ ತಿಂದೇ ಇದ್ದರೂ ಔಟ್ಸೈಡ್ ಹೋಟೆಲ್ಗಳಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಸಿಗುವಂತಹ ನಾನ್ ವೆಜ್ಜನ್ನು ತಿಂದು ಸವಿಯೋದು ಉಂಟು. ಇನ್ನೂ ಕೆಲವರು ನಾನ್ ವೆಜ್ ತಿನ್ನೋರ ಮನೆಯಲ್ಲಿ ವೆಜ್ ತಿನ್ನೋರು ಇರ್ತಾರೆ. ಈ ರೀತಿಯಲ್ಲಿ ಈ ಊಟ ತಿಂಡಿ ವಿಷಯದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯವನ್ನು ಹೊಂದಿರ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರವರ ಇಷ್ಟಕ್ಕೆ ತಕ್ಕಂತೆ ಆಹಾರವನ್ನು ಸೇವನೆ ಮಾಡೋದು ಅವರವರ ಒಂದು ಆಯ್ಕೆಗೆ ಬಿಟ್ಟಿರುವಂಥ ವಿಷಯ. ಏನೇ ಹೇಳಿ ಸ್ನೇಹಿತರೆ, ಈ ನಾನ್ ವೆಜ್ ವಿಷಯಕ್ಕೆ ಅಂತ ಬಂದಾಗ ಸಾಕಷ್ಟು ಜನರ ಬಾಯಲ್ಲಿ ನೀರು ಬರುತ್ತೆ. ವಾವ್, ಇವತ್ತು ನಾನ್ ವೆಜ್ಜಾ? ಹಾಗಾದರೆ ಇವತ್ತು ಫುಲ್ ಬ್ಯಾಟಿಂಗೇ ಇರುತ್ತೆ, ಭರ್ಜರಿ ಭೋಜನ, ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಹೇಳೋರು ಸಾಕಷ್ಟು ಜನ ಇದ್ದಾರೆ. ನಾನ್ ವೆಜ್ ಪ್ರಿಯರಿಗಂತೂ ಏನು ಕಡಿಮೆ ಇಲ್ಲ. ವೀಕೆಂಡ್ ಆದರೆ ಫಸ್ಟ್ ನೆನಪಾಗೋದೇ ನಾನ್ ವೆಜ್ ಅಡುಗೆಗಳು. ಅದರಲ್ಲೂ ಭಾನುವಾರ ಅಂತೂ ಸ್ಪೆಷಲ್ ಇದ್ದೇ ಇರುತ್ತೆ ನಾನ್ ವೆಜ್ ತಿನ್ನುವಂಥವರ ಮನೆಗಳಲ್ಲಿ. ಯಾರೆಲ್ಲ ನಾನ್ ವೆಜ್ ಪ್ರಿಯರಿದ್ದಾರೋ, ನಾನ್ ವೆಜ್ ತಿನ್ನಲಿಕ್ಕೆ ಯಾರಿಗೆಲ್ಲ ಇಷ್ಟನೋ ಅವರಿಗೆಲ್ಲ ಈ ದಿನ ಈ ವಿಶೇಷ ರೆಸಿಪಿಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ಚಿಕನ್ ಮಸಾಲ ಮತ್ತು ಚಿಕನ್ ಸಾಂಬಾರ್. ಚಿಕನ್ ಅನ್ನೋ ವಿಷಯಕ್ಕೆ ಬಂದರೆ ಒಂದಲ್ಲ ಎರಡಲ್ಲ, ಸಾಕಷ್ಟು ಬಗೆಯಲ್ಲಿ ಇದರಲ್ಲಿ ತರೇವಾರಿ ರೆಸಿಪಿಗಳನ್ನು ಮಾಡ್ಬೋದು. ಚಿಕನ್ ಸಾಂಬಾರ್, ಚಿಕನ್ ಕರಿ, ಗ್ರೇವಿ, ಸುಕ್ಕ, ಫ್ರೈ, ಕಬಾಬು, ಪುದೀನ ಚಿಕನ್, ಕೊತ್ತಂಬರಿ ಚಿಕನ್, ಮಸಾಲ ಚಿಕನ್, ಜಿಂಜರ್ ಚಿಕನ್, ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ, ಸೊ ಒಂದಲ್ಲ ಎರಡಲ್ಲ ತರೇವಾರಿ ರೆಸಿಪಿಗಳನ್ನು ಮಾಡ್ಬೋದು ಚಿಕನನ್ನು ಬಳಸಿ. ಈ ಚಿಕನನ್ನು ಹೆಚ್ಚಾಗಿ ಬಳಸೋದು ನಾವೊಂದು ಟೈಮ್ ಹೇಳಿದ್ದೆ ಸ್ನೇಹಿತರೆ, ಇದು ಬೇಗ ಕುಕ್ ಆಗತ್ತೆ ಅಂತ. ಬೇಗ ಬೇಯುತ್ತೆ, ಜೊತೆಗೆ ತುಂಬ ಸಮಯ ಹಿಡಿಯೋದಿಲ್ಲ, ಫಟಾಫಟ್ ಅಂತ ಮಾಡ್ಬೋದು ಚಿಕನ್ ರೆಸಿಪಿಗಳನ್ನು. ಆದರೆ ಮಟನ್ ಆದರೆ 8-10 ವಿಷಿಲ್ ಹಾಕ್ಸ್ಲೇಬೇಕು, ಚೆನ್ನಾಗಿ ಬೇಯಬೇಕು ಅದು. ಅದು ಬೇಗ ಬೇಯೋದೇ ಇಲ್ಲ ಮಟನು. ಸೊ ಅದಕ್ಕೋಸ್ಕರ ಸಾಕಷ್ಟು ಜನರು ಚಿಕನನ್ನೇ ಉಪಯೋಗ ಮಾಡೋದುಂಟು. ಇನ್ನು ಕೆಲವರು ಚಿಕನ್ನು, ಮಟನ್ನು, ಬೋಟಿ, ಲಿವರು ಇವೆಲ್ಲವನ್ನ ಇಷ್ಟಪಟ್ಟು ತಿನ್ನೋದು ಉಂಟು. ಸೊ ನಾನು ಆಗಲೇ ಹೇಳ್ದಾಗೆ ಈ ಅಡುಗೆ ವಿಷಯಕ್ಕೆ ಅಂತ ಬಂದಾಗ ಒಬ್ಬೊಬ್ಬರ ಒಂದು ಆಯ್ಕೆ ಒಂದೊಂದು ರೀತಿಯಲ್ಲಿರುತ್ತೆ. ಇವ್ರಿಗೆ ಇದೇ ಬೇಕು ಅದೇ ಬೇಕು ಅಂತ ಜಡ್ಜ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಏನೇ ಆಗಲಿ, ಅವರ ಆಯ್ಕೆ, ಅವರ ತಿನಿಸು, ಅವರ ಬಾಯಿ, ಅವರ ಕೈ, ಅವರ ಆರೋಗ್ಯ ಅಲ್ವಾ? ಈ ದಿನ ತಡ ಮಾಡೋದು ಬೇಡ. ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರಿಂದ ಚಿಕನ್ ಮಸಾಲ ಮತ್ತು ಚಿಕನ್ ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಅವರಿಂದ ತಿಳಿತಾ ಹೋಗೋಣ. ಆ ಸ್ಪೆಷಲ್ ರೆಸಿಪಿಗಳ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿದ್ದಾರೆ. ಈ ದಿನ ರೋಷನ್ ಸರ್ ಅವರು ನಾನ್ ವೆಜ್ ರೆಸಿಪಿಗಳನ್ನು ತಿಳಿಸ್ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಅದರಲ್ಲೂ ಸ್ಪೆಷಲ್ ಆಗಿ ಚಿಕನ್ ಮಸಾಲ ರೆಸಿಪಿ. ಸ್ನೇಹಿತರೆ, ಈ ಚಿಕನ್ ಮಸಾಲ ರೆಸಿಪಿಯನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಮೆಥಡಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿಂದ ಕೇಳೋಣ.
5: ಈ ಸ್ಪೆಷಲ್ ಆದಂತಹ ಚಿಕನ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸುಮಾರು 600 ಗ್ರಾಂನಷ್ಟು ಸ್ಕಿನ್ ಔಟ್ ಚಿಕನ್ನ ನಾನು ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ. ಇದನ್ನು 5 ಗಂಟೆ ನಾನು ಫ್ರೀಸರಲ್ಲಿ ಬಿಟ್ಟಿದ್ದೆ, ಯಾಕಂದರೆ ಚಿಕನ್ ಸಾಫ್ಟ್ ಆಗಿ ಬರುತ್ತೆ, ನಾರಾಗಿರೋದಿಲ್ಲ ಅಂತ. ಸೊ ಫಸ್ಟ್ ಮ್ಯಾರಿನೇಷನ್ಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ, 1/2 ಟೇಬಲ್ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ ಪುಡಿ, 1/4 ಚಮಚ ಮಾತ್ರ ಇಲ್ಲಿ ಅರಿಶಿನ ಹಾಕೋಬೇಕು. ಅದ್ರ ಜೊತೆಗೆ 1/4 ಕಪ್ನಷ್ಟು ಮೊಸರನ್ನು ಹಾಕೋಬೇಕು. 200 ಗ್ರಾಮ್ ಪ್ಯಾಕೆಟ್ ತಂದರೆ ಅದರಲ್ಲಿ 1/2ಕ್ಕಿಂತ ಸ್ವಲ್ಪ ಕಮ್ಮಿ ಮೊಸರನ್ನು ಇಲ್ಲಿ ಸೇರಿಸ್ಕೋಬೇಕು. ಇದೆಲ್ಲದನ್ನು ಸೇರಿಸ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ನಾವು ಕಂಬೈನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ನಂದಿನಿ ಮೊಸರನ್ನು ಉಪಯೋಗ ಮಾಡಿದ್ದೀನಿ, ಹಾಗೆಯೇ ಫ್ರೆಶ್ ಮೊಸರನ್ನು ಹಾಕೋಬೇಕು. ನೀವು ಒಂದು 2-3 ದಿನದ ಹಿಂದೆ ಮೊಸರು ಹಾಕಿದರೆ ಏನಾಗುತ್ತೆ, ಅದು ಸ್ವಲ್ಪ ಹುಳಿ ಬಂದಿರುತ್ತೆ. ಅದು ಹುಳಿ ಬಂದರೆ ನಾವು ಚಿಕನ್ ತಿನ್ನುವಾಗ ಕೂಡ ಅದು ನಿಮಗೆ ಫೀಲ್ ಆಗ್ಬೋದು. ಅದಕ್ಕೋಸ್ಕರನೇ ಫ್ರೆಶ್ ಮೊಸರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮಿನಿಮಮ್ 1/2 ಗಂಟೆ ಇದನ್ನು ಹಾಗೆಯೇ ಬಿಟ್ಬಿಡಬೇಕು. 1/4 ಗಂಟೆ ಬಿಟ್ಟರೆ ಸಾಕು, ಅದಾದಮೇಲೆ ನೀವು ಬೇರೆ ಪ್ರಿಪರೇಷನ್ ಮಾಡೋತ್ತಿಗೆ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಇವಾಗ 1/4 ಗಂಟೆ ಆಗಿದೆ. ಸೊ ಇವಾಗ ಒಂದು ಪ್ಯಾನಿಗೆ ನಾನು 1/4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ನೀವು ಎಣ್ಣೆ, ತುಪ್ಪ ಏನು ಬೇಕಾದರೂ ಬಳಕೆ ಮಾಡಬಹುದು. ಎಣ್ಣೆ ಬಿಸಿ ಆದಮೇಲೆ 7-8 ಇಲ್ಲಿ ಲವಂಗಗಳನ್ನು ಹಾಕ್ಕೋಬೇಕು. ಹಾಗೆಯೇ 3-4 ತುಂಡು ಚಕ್ಕೆಯನ್ನು ಹಾಕ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ಎಷ್ಟು ದೊಡ್ಡದು ಅಂತ. 1 ಅನಾನಸ್ ಹೂವು, 1/3 ಇದ್ದರೂ ಸಾಕು, 1 ಇದ್ದರೂ ತೊಂದರೆ ಇಲ್ಲ. ಹಾಗೆಯೇ 3 ಏಲಕ್ಕಿಗಳನ್ನು ಹಾಕೋಬೇಕು. 1 ಸಣ್ಣ ತುಂಡು ಜಾಪತ್ರೆಯನ್ನ ಹಾಕೋಬೇಕು. ಹಾಗೆಯೇ ಕಲ್ಲು 1-2 ಪೀಸ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇದರ ಜೊತೆಗೆ 1 ನಾನು ಇಲ್ಲಿ ಬೇ ಲೀಫ್, ಅಂದರೆ ನಾವು ಪಲಾವ್ ಎಲೆಯನ್ನು ಅಂತೀವಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಅದನ್ನು ನೀವು ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ಉರಿನ ಸಣ್ಣದಾಗಿ ಇಟ್ಕೊಳ್ಳಿ, ಎಣ್ಣೆ ಬಿಸಿ ಆದಮೇಲೆ ಯಾವಾಗಲೂ ಉರಿನ ಸಣ್ಣದಾಗಿ ಇಟ್ಕೊಂಡು ಇವಾಗ ನಾನು ಈರುಳ್ಳಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1/4 ಕೆಜಿಯಷ್ಟು ಈರುಳ್ಳಿನ ಬಳಕೆ ಮಾಡಿದ್ದೀನಿ. ದೊಡ್ಡ ಗಾತ್ರದ 3-4 ಈರುಳ್ಳಿಗಳು ಬೇಕಾಗ್ತದೆ. ಈರುಳ್ಳಿನೇ ಇಲ್ಲಿ ತುಂಬ ಇಂಪಾರ್ಟೆಂಟ್, ಅದಕ್ಕೋಸ್ಕರ ನಾನು ಹೇಳಿರೋ ಪ್ರಮಾಣದಲ್ಲಿ ನೀವು ಹಾಕ್ಕೋಬೇಕಾಗುತ್ತೆ. ಹಾಗೆಯೇ ಈರುಳ್ಳಿನ ಹಾಕ್ಕೊಂಡು ಇದು ಸ್ವಲ್ಪ ಬಾಡಬೇಕು, ಅದಕ್ಕೋಸ್ಕರ ಇವಾಗ ಫಸ್ಟಿಗೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಉಪ್ಪನ್ನು ಸೇರಿಸ್ಕೊಂಡು ಫ್ಲೇಮ್ನ ಮೀಡಿಯಮ್ಮಲ್ಲಿಟ್ಟು ಇದನ್ನು ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಪ್ರತಿ ಸಲ ನಾನು ಹೇಳ್ತೀನಿ ಜಾಸ್ತಿ ಕಂದು ಬಣ್ಣ ತರಬೇಡಿ ಅಂತ, ಆದರೆ ಈ ಸಲ ಹೇಳ್ತಾ ಇದ್ದೀನಿ ಇದನ್ನು ತುಂಬ ಕಂದು ಬಣ್ಣಕ್ಕೆ ನೀವು ತರಬೇಕಾಗುತ್ತೆ. ನಾವು ಈರುಳ್ಳಿ ಬಜೆ ಎಲ್ಲ ಮಾಡೋತ್ತಿಗೆ ಏನು ಪರಿಮಳ ಬರುತ್ತೋ ಅದೇ ಪರಿಮಳ ಬರುತ್ತೆ. ಸೊ ಒಂದ್ಸಲ ಚೆನ್ನಾಗಿ ಅದು ಬ್ರೌನ್ ಕಲರ್ ಬಂದ ಮೇಲೆ ಇದಕ್ಕೆ ಮನೆಯಲ್ಲೇ ಮಾಡಿರುವಂತಹ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕಿದ್ದೀನಿ. ಇದನ್ನು ಹಾಕ್ಕೊಂಡು ಅದರದ್ದು ಹಸಿ ಸ್ಮೆಲ್ ಹೋಗೋ ತನಕ ನೀವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. 1-2 ನಿಮಿಷ ಆಗಿದೆ, ಅದು ಚೆನ್ನಾಗಿ ಪರಿಮಳ ಕೂಡ ಬರ್ತಾ ಇದೆ. ಇದಕ್ಕೆ 1/4 ಚಮಚದಷ್ಟು ಅರಿಶಿನ, ಮತ್ತೆ 1/4 ಟೇಬಲ್ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಟೀಸ್ಪೂನಷ್ಟು ಮಾತ್ರ ಇಲ್ಲಿ ನಾನು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಫ್ಲೇಮ್ನ ಕಮ್ಮಿ ಮಾಡಿ, ಯಾವಾಗಲೂ ಪೌಡರ್ಗಳನ್ನು ಹಾಕೋತ್ತಿಗೆ ಫ್ಲೇಮ್ನ ಕಮ್ಮಿ ಮಾಡಬೇಕು, ಎಣ್ಣೆಗೆ ಡೈರೆಕ್ಟ್ ಹಾಕೋತ್ತಿಗೆ ಕಮ್ಮಿ ಮಾಡಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ 3 ಟೊಮೆಟೋದ ಪೇಸ್ಟನ್ನು ಮಾಡ್ಕೊಂಡು ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಪೇಸ್ಟನ್ನು ಸೇರಿಸ್ಕೊಂಡು ಅದರಿಂದ ಎಣ್ಣೆ ಸಪ್ರೇಟ್ ಆಗೋ ತನಕ ನೀವು ಚೆನ್ನಾಗಿ ಅದನ್ನು ಆ ಎಣ್ಣೆ ಜೊತೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಮಾಡ್ತಾ ಮಾಡ್ತಾ ಇದಕ್ಕೆ 3 ಹಸಿಮೆಣಸಿನಕಾಯಿನ ಕೂಡ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಈರುಳ್ಳಿನ ಕಂದು ಬಣ್ಣ ತಂದಿರೋದ್ರಿಂದ ಅದು ಸ್ವಲ್ಪ ಸಿಹಿ ಇರುತ್ತೆ, ಅದಕ್ಕೋಸ್ಕರನೇ ಇಲ್ಲಿ 3 ಹಸಿಮೆಣಸಿನಕಾಯಿ ಕೂಡ ನಮಗೆ ಬೇಕಾಗುತ್ತೆ. ಇದನ್ನ ಹಾಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಆದ್ಮೇಲೆ ಇದಕ್ಕೆ ಒಂದು ಕಾಲು ಕಪ್ನಷ್ಟು ಮಾತ್ರ ನೀರನ್ನ ಹಾಕೋಬೇಕು. ಚಿಕನ್ ಹಾಕಿದ್ಮೇಲೆ ಚಿಕನ್ ಕೂಡ ನೀರನ್ನ ಬಿಡೋದ್ರಿಂದ ಒಂದು ಕಾಲು ಕಪ್ನಷ್ಟು ನೀರನ್ನ ಹಾಕಿ ಒಂದ್ಸಲ ಚೆನ್ನಾಗಿ ನೀವು ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕಂಬೈನ್ ಆದ್ಮೇಲೆ ಇದಕ್ಕೆ ನೀವು ತಗೊಂಡಿರುವಂತಹ ಚಿಕನ್ ಏನಿದೆ ಆ ಚಿಕನ್ ನ ಇಲ್ಲಿ ನೀವು ಸೇರಿಸ್ಕೋಬೇಕಾಗುತ್ತೆ. ಇವಾಗ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, ಒಂದು ಅರ್ಧ ಗಂಟೆ ಆಗಿದೆ. ಸೊ ಈ ಚಿಕನ್ನ ನಾನು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
4: ಮಿಕ್ಸ್ ಮಾಡ್ಕೊಂಡಂತಹ ಚಿಕನ್ ಅನ್ನ 10-15 minutes ಆ ಗ್ರೇವಿಯಲ್ಲಿ ಬೇಯಿಸ್ಕೊಂಡ್ರೆ ಚಿಕನ್ ಮಸಾಲ ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ, ರೊಟ್ಟಿ, ಚಪಾತಿ, ದೋಸೆ, ಪರೋಟಕ್ಕೂ ಕೂಡ ಈ ಚಿಕನ್ ಗ್ರೇವಿ ಮ್ಯಾಚ್ ಆಗುತ್ತೆ. ಅದರಲ್ಲೂ ಸ್ಪೆಷಲ್ಲಾಗಿ ಇಲ್ಲಿ ಏನು ಮಸಾಲೆನ ರುಬ್ಕೊಳ್ಳದೆ ಮಾಡಿರುವಂತಹ ಚಿಕನ್ ಮಸಾಲ ಇದಾಗಿದೆ. ಇದರೊಟ್ಟಿಗೆ ಬ್ಯಾಚುಲರ್ಸ್ಗೆ ಇದು ಹೇಳಿ ಮಾಡಿಸಿದಂತಹ ಚಿಕನ್ ಮಸಾಲ ಆಗಿದೆ. ಅವರಿಗೆಲ್ಲ ಈ ರೀತಿಯ ಸಿಂಪಲ್ ಅಡುಗೆಗಳು ಇಷ್ಟ ಆಗತ್ತೆ. ಬೇಗನೂ ಆಗತ್ತೆ, ಹಾಗೆ ಸುಲಭವಾಗಿ ಮಾಡ್ಕೊಳ್ಬೋದು ಕೂಡ. ಈ ಚಿಕನ್ ಮಸಾಲ ಗ್ರೇವಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಟ್ರು ರೋಷನ್ ಸರ್ ಅವರು. ಇದರೊಟ್ಟಿಗೆ ಮತ್ತೊಂದು ವಿಶೇಷವಾಗಿರುವಂತಹ ಸ್ಪೆಷಲ್ ಚಿಕನ್ ರೆಸಿಪಿ ಬಗ್ಗೆ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿಂದ ಚಿಕನ್ ಮಸಾಲವನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಈ ರೀತಿಯ ಒಂದು ರೆಸಿಪಿಗಳು ಬ್ಯಾಚುಲರ್ಸ್ಗೆ ತುಂಬಾ ಸೂಕ್ತ ಅನಿಸುತ್ತೆ. ಯಾಕಪ್ಪ ಅಂದರೆ ಸುಲಭ, ಜೊತೆಗೆ ಬೇಗ ಕೂಡ ಆಗುತ್ತೆ. ಇದರೊಟ್ಟಿಗೆ ಸಾಂಪ್ರದಾಯಿಕವಾದಂತಹ ಚಿಕನ್ ಸಾಂಬಾರನ್ನು ಕೂಡ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ.

0: ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರು. ಸೊ ತಡ ಮಾಡೋದು ಬೇಡ, ಈ ಚಿಕನ್ ಸಾಂಬಾರನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಜೊತೆಗೆ ಯಾವ ಒಂದು ಮೆಥಡಲ್ಲಿ ಇದನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿತಾ ಹೋಗೋಣ.
1: ತುಂಬ ಹಳೆ ಪದ್ಧತಿಯನ್ನು ಉಪಯೋಗ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಮಾಡುವಂತಹ ಚಿಕನ್ ಸಾರಿದು ಮನೆಯಲ್ಲಿರೋರು ಎಲ್ಲರೂ ತುಂಬ ಎಂಜಾಯ್ ಮಾಡಿಕೊಂಡು ತಿನ್ನುವಂತಹ ಸಾರು. ಹಾಗೆಯೇ ಎಲ್ಲ ತಿಂಡಿಗಳ ಜೊತೆ ಕೂಡ ಇದು ಒಂದು ಅದ್ಭುತ ಕಾಂಬಿನೇಷನ್ ಅಂದರೆ ತಪ್ಪಾಗೋದಿಲ್ಲ. ಈ ಕೋಳಿ ಸಾರನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ, ಒಂದು ಕಟ್ಟನಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತಗೊಂಡಿದ್ದೀನಿ. ಇದನ್ನು ನೀವು ಚೆನ್ನಾಗಿ ತೊಳೆದು ಅದರಲ್ಲಿ ಕಡ್ಡಿ ಕಸ ಏನಿದೆ ಅದನ್ನೆಲ್ಲ ಕ್ಲೀನಾಗಿ ತೆಕ್ಕೊಂಡು ಸುಮಾರು ಒಂದು ಕಟ್ಟು ತಗೋಬೇಕು. ದೊಡ್ಡ ಕಟ್ಟು ಬೇಡ, ನಾನು ತೋರಿಸಿರುವಷ್ಟು ಸಾಕು. ಇಲ್ಲಿ ಒಂದು 600 ಗ್ರಾಂನಷ್ಟು ಚಿಕನ್ನ ನಾನು ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ. ಯಾವಾಗಲೂ ಸ್ಕಿನ್ ಔಟ್ ಚಿಕನ್ ತಿನ್ನೋದು ಒಳ್ಳೇದು, ಯಾಕಂದರೆ ಸ್ಕಿನ್ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ಲ ಅಂತ ನಾನು ಇಲ್ಲಿ ಸ್ಕಿನ್ ಔಟ್ ಚಿಕನ್ನ ತಗೊಂಡಿದ್ದೀನಿ. ಇವಾಗ ಒಂದು ಬಾಣಲೆಯಲ್ಲಿ 8-10 ಬ್ಯಾಡ್ಗಿ ಮೆಣಸುಗಳನ್ನು ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಧನಿಯಾನ ಸೇರಿಸ್ಕೋಬೇಕು. ಹಾಗೆಯೇ 1 ಟೀಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ 1 ಟೀಸ್ಪೂನಷ್ಟು ಗಸಗಸೆ ಬೇಕಾಗುತ್ತೆ. ಗಸಗಸೆ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ತಿಕ್ಕಾಗುತ್ತೆ. ಹಾಗೆಯೇ ಗೋಡಂಬಿ 1-6 ಇದ್ರ ಜೊತೆಗೆ ಒಂದು ಸ್ವಲ್ಪನೇ ಸ್ವಲ್ಪ ನೋಡಿ, 1 ಲವಂಗ, 1 ತುಂಡು ಚಕ್ಕೆ, 1 ಏಲಕ್ಕಿನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ 10-15 ಬೆಳ್ಳುಳ್ಳಿಗಳನ್ನ ಸಿಪ್ಪೆ ಸುಲಿದು ಇದಕ್ಕೆ ಸೇರಿಸ್ಕೋಬೇಕು. ಹಾಗೇನೆ 1/2 ಇಂಚಿನಷ್ಟು ಶುಂಠಿನ ಹಾಕೋಬೇಕು. ಬೆಳ್ಳುಳ್ಳಿ ಜಾಸ್ತಿ ಮಾಡಿದ್ರೂ ಪರವಾಗಿಲ್ಲ, ಶುಂಠಿ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಹಾಗೇನೆ 1/2 ಹೆಚ್ಚಿರುವಂತ ಈರುಳ್ಳಿನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ 1 ಟೊಮ್ಯಾಟೋನ ಹಾಕೊಳ್ತಾ ಇದ್ದೀನಿ. ಟೊಮ್ಯಾಟೋ ಹಾಕೊಂಡ್ರೆ ರುಚಿ ಕೂಡ ಜಾಸ್ತಿ ಆಗುತ್ತೆ, ಹಾಗೇನೆ ಗ್ರೇವಿ ಕೂಡ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಇವಾಗ 1/4 ಭಾಗದಷ್ಟು ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ. ಹಾಗೇನೆ 1/4 ಚಮಚದಷ್ಟು ಅರಿಶಿಣ. ಇದ್ರ ಜೊತೆಗೆ ನಾನು ತೊಳೆದು ತಗೊಂಡಿರುವಂತಹ ಆ ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಇದನ್ನ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಕಮ್ಮಿ ಉರಿಯಲ್ಲಿ ಅದರಲ್ಲಿರುವಂತಹ ಈರುಳ್ಳಿ ಎಲ್ಲ ಏನಿದೆ ಅದು ಸ್ವಲ್ಪ ಬಾಡಬೇಕು. ಅಲ್ಲಿ ತನಕ ನೀವು ರೋಸ್ಟ್ ಮಾಡಿಕೊಂಡ್ರೆ ಆ ತೆಂಗಿನಕಾಯಿ ಕೂಡ, ಹಾಗೆಯೇ ಆ ನಾವು ಏನು ಚಿಲ್ಲಿಗಳನ್ನು ಹಾಕೊಂಡಿದ್ದೀವಿ ಅದು ಕೂಡ ಚೆನ್ನಾಗಿ ಬಾಡುತ್ತೆ. ಸೊ ನಿಮಗೆ ಗ್ರೈಂಡ್ ಮಾಡೋಕ್ಕೂ ಈಸಿ ಆಗುತ್ತೆ, ರುಚಿ ಕೂಡ ಜಾಸ್ತಿ ಇರುತ್ತೆ. ಸೊ ಇವಾಗ ಇದು ತಣ್ಣಗಾದ್ಮೇಲೆ ನೀವು ಸ್ವಲ್ಪನೇ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸುಮಾರು 4-5 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಉಳಿದಿರುವಂತಹ 1/2 ಈರುಳ್ಳಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನಮಗೆ 1 ಈರುಳ್ಳಿ ಬೇಕಾಗುತ್ತೆ. ಈರುಳ್ಳಿ ಲೈಟಾಗಿ ಬಾಡಬೇಕು, ಜಾಸ್ತಿ ಕೆಂಪೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಲೈಟಾಗಿ ಬಾಡಿದ್ಮೇಲೆ ಅದಕ್ಕೆ ನೀವು ತೊಳೆದಿರುವಂತಹ ಚಿಕನ್ನ ಸೇರಿಸ್ಕೋಬೇಕು. ಚಿಕನ್ನ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚಿಕನ್ ಮೇಲ್ಗಡೆಯಿಂದ ಸ್ವಲ್ಪ ಬಿಳಿಯಾಗೋ ತನಕ ಆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈ ಥರ ಮಾಡೋದ್ರಿಂದ ಚಿಕನ್ ಆ ಟೆಕ್ಸ್ಚರ್ ತುಂಬಾ ಚೆನ್ನಾಗಿರುತ್ತೆ ಸಾರಲ್ಲಿ, ಹಾಗೆಯೇ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನ ಇವಾಗ 5 ನಿಮಿಷ ನಾನು ಬೇಯಕ್ಕೆ ಬಿಟ್ಟಿದ್ದೀನಿ. 5 ನಿಮಿಷ ಆದಮೇಲೆ ಚಿಕನ್ ಆಲ್ಮೋಸ್ಟ್ ಬೆಂದಿರುತ್ತೆ. ಸೊ ಅವಾಗ ಇದಕ್ಕೆ ನೀವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿರುವಂತಹ ಆ ಮಸಾಲೆನ ಹಾಕೋಬೇಕು. ಯಾವ ಕಾರಣಕ್ಕೂ ತರಿ ತರಿಯಾಗಿ ರುಬ್ಕೋಬಾರ್ದು, ತುಂಬ ನುಣ್ಣಗೆ ರುಬ್ಕೋಬೇಕು. ಅವಾಗನೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಟೆಕ್ಸ್ಚರ್ ಬರೋದು. ಸೊ ಇವಾಗ ಚೆನ್ನಾಗಿ ಇದು ಆ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ 1-2 ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೆ. ಅದಾದ್ಮೇಲೆ ಇದಕ್ಕೆ ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ತರ ನೀರನ್ನ ಸೇರಿಸ್ಕೊಳ್ಳೋದ್ರಿಂದ, ಕುದಿ ಬಂದ ಮೇಲೆ ನೀರನ್ನ ಸೇರಿಸ್ಕೊಳ್ಳೋದ್ರಿಂದ ಆ ಟೆಕ್ಸ್ಚರ್ ಇದೆ ಅಲ್ಲ ಅದು ತುಂಬಾನೇ ಚೆನ್ನಾಗಿ ಬರುತ್ತೆ. ಮೊದಲೇ ನಾವು ನೀರನ್ನ ಹಾಕೋಬಾರದು. ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನ ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಉಪ್ಪನ್ನ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಅದನ್ನ ಚೆನ್ನಾಗಿ 4-5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಕುಕ್ ಮಾಡಕ್ ಬಿಟ್ರೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಹಾಗೆಯೇ ಆ ಗ್ರೇವಿ ಕೂಡ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಥಿಕ್ನೆಸ್ ಬಂದಿದೆ ಅಂತ. ಇದಕ್ಕೇನೆ ಈ ಟೆಕ್ಸ್ಚರ್ ಬರಬೇಕು ಅಂದ್ರೇ ನಾವು ಗೋಡಂಬಿಗಳನ್ನು ಉಪಯೋಗ ಮಾಡ್ತೀವಿ, ಹಾಗೆಯೇ ಗಸಗಸೆಯನ್ನು ಉಪಯೋಗ ಮಾಡ್ತೀವಿ. ಸೊ ಇದನ್ನು ನೀವು ತೆಳ್ಳಗೆ ಕೂಡ ಮಾಡಿ ನೀವು ಊಟದ ಜೊತೆ ಸವಿಯಬಹುದು, ಅಥವಾ ದಪ್ಪನಾಗಿಟ್ಟು ಚಪಾತಿ, ನೀರು ದೋಸೆ ಅಥವಾ ದೋಸೆ, ಇಡ್ಲಿ ಇದೆಲ್ಲದಕ್ಕೂ ಒಂದು ಅದ್ಭುತವಾದ ಕಾಂಬಿನೇಷನ್. ಸೊ ಮರೆಯದೆ ಈ ಸಂಡೇ ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಇಷ್ಟ ಆಗುತ್ತೆ. ನೆಕ್ಸ್ಟ್
0: ಖಂಡಿತವಾಗ್ಲೂ ಈ ಮೆಥಡಲ್ಲಿ ಮಾಡಿದ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸ್ನೇಹಿತರೆ, ಸಾಂಪ್ರದಾಯಿಕವಾದಂತಹ ಚಿಕನ್ ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವ ಮೆಥಡಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರು. ನೀವು ಕೂಡ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಸ್ನೇಹಿತರೆ ನೀವು ಈ ರೀತಿಯಲ್ಲಿ ಸ್ಪೆಷಲ್ ನಾನ್ ವೆಜ್ ರೆಸಿಪಿಗಳನ್ನು ಮಾಡ್ತೀರಾ, ಹಾಗಾದರೆ ಮತ್ತೆ ಆಗ್ತಡ 9606-96279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದ್ರೆ ನಾನು ಕೂಡ ನೀವು ತಿಳಿಸಿದಂತಹ ಸ್ಪೆಷಲ್ ನಾನ್ ವೆಜ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಈ ದಿನ ಚಿಕನ್ ಮಸಾಲಾ ಮತ್ತು ಚಿಕನ್ ಸಾಂಬಾರನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋ

ತಿಳಿಸಿದಂತಹ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಹಿರಿಯರನ್ನ ಗೌರವಿಸುವುದು ನಮ್ಮ ಸಂಸ್ಕೃತಿ ಪ್ರತೀಕ. ನಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿದವರು ಹಿರಿಯರು. ಹಿರಿಯರಿದ್ದರೆ ಅದು ಕುಟುಂಬ ಎನಿಸಿಕೊಳ್ಳುತ್ತದೆ ಎಂದು ಶಾಸಕ SN ಚನ್ನಬಸಪ್ಪ ಹೇಳಿದರು. ಅಂಬೇಡ್ಕರ್ ಭವನದಲ್ಲಿ ಗುರುವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಸಂಘ ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆ ಆಶ್ರಯದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನ ಉದ್ಘಾಟಿಸಿ ಮಾತನಾಡಿದರು. ಕೌಟುಂಬಿಕ ವ್ಯವಸ್ಥೆ ಇರುವ ದೇಶ ನಮ್ಮದು. ಹಿರಿಯರಿಂದಲೇ ಕುಟುಂಬಕ್ಕೆ ಸಂಭ್ರಮ. ಇಂದಿನ ದಿನಗಳಲ್ಲಿ ಮೊಮ್ಮಕ್ಕಳು ಹಾಗೂ ತಾತಂದಿರು ಒಟ್ಟಿಗೆ ಬೆಳೆಯುವ ವಾತಾವರಣ ಕಡಿಮೆಯಾಗುತ್ತಿದೆ. ಹಿರಿಯರ ಜೊತೆ ಬೆಳೆಯುವ ಮಕ್ಕಳಿಗೆ ಬಾಲ್ಯದಲ್ಲೇ ಉತ್ತಮ ಸಂಸ್ಕಾರ ಮತ್ತು ಮಾರ್ಗದರ್ಶನ ಸಿಗುತ್ತದೆ. ತಾತಂದಿರು ಮೊಮ್ಮಕ್ಕಳನ್ನ ದೇವಸ್ಥಾನ ಹಾಗೂ ಶುಭ ಸಮಾರಂಭಗಳಿಗೆ ಹೋದರೂ ಕರೆದೊಯ್ಯುವ ಮೂಲಕ ಸಂಸ್ಕೃತಿಯನ್ನ ಧಾರೆ ಎರೆಯುತ್ತಾರೆ ಎಂದು ಹೇಳಿದರು. ಜನಶಕ್ತಿ ಕೊಡುವ ಕೆಲಸ ನಮ್ಮ ದೇಶ ಮಾಡುತ್ತಿದ್ದು ವಿಶ್ವಗುರು ಆಗುವ ಎಲ್ಲಾ ಸಂಗತಿಗಳು ಪರಂಪರೆಯಲ್ಲಿ ಅಡಕವಾಗಿದೆ. ಇಂತಹ ಸಂದರ್ಭದಲ್ಲಿ ವಿಶ್ವ ತಾಯಂದಿರ ದಿನ, ತಂದೆಯಂದಿರ ದಿನಗಳ ಅವಶ್ಯಕತೆ ಇದೆಯೇ ನಮಗೆ? ಈ ದಿನಾಚರಣೆಗಳು ವಿಪರ್ಯಾಸ ಎನಿಸುತ್ತದೆ. ಕಿರಿಯರ ಬದುಕನ್ನ ಕಟ್ಟಿಕೊಡುವವರು ಹಿರಿಯರು. ಹಿರಿಯರ ಶಕ್ತಿ ಶ್ರೇಷ್ಠವಾದುದು. ಅವರ ಜ್ಞಾನ, ಅನುಭವ ಮತ್ತು ಸಲಹೆಗಳನ್ನ ಸಮಾಜದ ಒಳಿತಿಗಾಗಿ ಬಳಸಿಕೊಳ್ಳಬೇಕು ಎಂದರು. ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಿರಿಯರು ಹಾಗೂ ವಿವಿಧ ಸಂಸ್ಥೆಗಳ ಮುಖ್ಯಸ್ಥರನ್ನ ಸನ್ಮಾನಿಸಲಾಯಿತು. ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧಿಕಾರಿ ಸುವರ್ಣ ನಾಯಕ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ಭಾರತಿ ಬಣಕಾರ್, ಎಸಿ ಕಚೇರಿ ತಹಶೀಲ್ದಾರ್ ಲಿಂಗರಾಜು, ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ SR ಚಂದ್ರಪ್ಪ, ಕಾರ್ಯದರ್ಶಿ ಷಣ್ಮುಖಪ್ಪ ಇದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ October 3-2 ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಅಮೆಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಶಿವಮೊಗ್ಗ ವಿನೋದ್ ಹೇಳಿದರು. ಶಾಲಾ ಶಿಕ್ಷಣ ಇಲಾಖೆ ಸಹಭಾಗಿತ್ವದಲ್ಲಿ ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ ಬಾಕ್ಸಿಂಗ್ನ 2ನೇ ಪಂದ್ಯಾವಳಿ ಇದಾಗಿದೆ. ಅದು ಬೆಳಗ್ಗೆ 9:30 ಉದ್ಘಾಟನೆ ನಡೆಯಲಿದೆ. ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ಕ್ರೀಡಾಪಟುಗಳು ಭಾಗವಹಿಸುವವರು ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆಯುವ ಕ್ರೀಡಾಪಟುಗಳು ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸಿರುವ ರಾಷ್ಟ್ರಮಟ್ಟದ ಪಂದ್ಯಾವಳಿಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದರು. 14 ವರ್ಷದೊಳಗಿನವರ ರಾಷ್ಟ್ರಮಟ್ಟದ ಪಂದ್ಯಾವಳಿ ದೆಹಲಿ ಹಾಗೂ 17 ವರ್ಷದೊಳಗಿನವರ ಕ್ರೀಡಾಕೂಟ ಮಣಿಪುರದ ಇಂಫಾಲ್ನಲ್ಲಿ ನಡೆಯಲಿದೆ ಎಂದರು. ರಾಷ್ಟ್ರಮಟ್ಟದಲ್ಲಿ ವಿಜೇತ ಕ್ರೀಡಾಪಟುಗಳಿಗೆ ಸರ್ಕಾರದಿಂದ ಕ್ರೀಡಾಕೂಟ, ವಿದ್ಯಾರ್ಥಿ ವೇತನ ಸೇರಿ ಹಲವು ಸೌಲಭ್ಯಗಳು ದೊರೆಯಲಿದೆ. ರಾಜ್ಯ ಮಟ್ಟದಲ್ಲಿ ವಿಜೇತರಾದವರಿಗೂ ಸರ್ಕಾರದ ಕೆಲ ಸೌಲಭ್ಯಗಳು ಲಭ್ಯವಾಗಲಿದೆ. ಕರ್ನಾಟಕ ಅಮೆಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಅರ್ಹತೆ ಪಡೆದ 15 ತೀರ್ಪುಗಾರರು ಕಾರ್ಯನಿರ್ವಹಿಸುವವರು. ಶಿವಮೊಗ್ಗ ಪ್ರೀತಿಶ್ರೀ ಹಾಗೂ ಮಲ್ಲಿಕಾರ್ಜುನ ತೀರ್ಪುಗಾರರಾಗಿ ಕರ್ತವ್ಯ ನಿರ್ವಹಿಸುವವರು ಎಂದರು. ಎಲ್ಲಾ ಸ್ಪರ್ಧಿಗಳು ಸಮವಸ್ತ್ರ ಹಾಗೂ ಬಾಕ್ಸಿಂಗ್ ಪರಿಕರವನ್ನ ಕಡ್ಡಾಯವಾಗಿ ತರಬೇಕು. October 2-4 ಸ್ಪರ್ಧಾಳುಗಳ ನೋಂದಣಿ ನಡೆಯಲಿದೆ ಎಂದರು. ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ, ಕಾರ್ಯದರ್ಶಿ ಅನೂಪ್ ಶೇಖರ್, ಸಹ ಕಾರ್ಯದರ್ಶಿ HL ಶ್ರೇಯಸ್, ತೀರ್ಪುಗಾರರಾದ ಮಲ್ಲಿಕಾರ್ಜುನ ಸುದ್ದಿಗೋಷ್ಠಿಯಲ್ಲಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಭಗವಂತನ ಕಥೆಯನ್ನ ಶ್ರದ್ಧೆಯಿಂದ ಕೇಳುವುದರಿಂದ ಮಾನವನಲ್ಲಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಜ್ಞಾನದ 7 ಗಂಟುಗಳು ನಾಶವಾಗಿ ಜೀವನಕ್ಕೆ ಮುಕ್ತಿ ಸಿಗುತ್ತದೆ ಎಂದು ಶಿರಸಿಯ ಸಂತ ನಾರಾಯಣದಾಸರು ತಿಳಿಸಿದರು. ಸೊರಬ ಪಟ್ಟಣದ ಶ್ರೀ ಸತ್ಯನಾರಾಯಣ ಸ್ವಾಮಿ ಸಭಾಭವನದಲ್ಲಿ ಆಯೋಜಿಸಿದ್ದ ಶ್ರೀಮದ್ ಭಾಗವತ ಸಪ್ತಾಹದಲ್ಲಿ ಪ್ರವಚನ ನೀಡಿದ ಅವರು ಆತ್ಮದೇವ ಮತ್ತು ದುಂದುಲಿ ಕಥೆಯ ಶ್ರೀಮದ್ ಭಾಗವತದ ಅತ್ಯಂತ ಜನಪ್ರಿಯ ಮತ್ತು ಬೋಧ ಪ್ರಮಾದ ಆಧ್ಯಾತ್ಮಿಕ ಕಥೆಯನ್ನ ವಿವರಿಸಿದರು. ಕಾರ್ಯಕ್ರಮದ ಪ್ರಾಯೋಜಕರಾದ ಬ್ರಾಹ್ಮಣ ಸಮಾಜದ ಗೀತಾ ಸೀತಾರಾಮಯ್ಯ ಕಟ್ಟಿನಕೆರೆ, ಪ್ರಭಾವತಿ ಪ್ರಭಾಕರ್ ದಂಪತಿಯನ್ನ ಸನ್ಮಾನಿಸಲಾಯಿತು. ವಿಪ್ರ ಸುಹಾಸಿನಿ ಮಹಿಳಾ ಭಜನಾ ಮಂಡಳಿಯವರಿಂದ ಭಜನೆ ನಡೆಯಿತು. ಮಧುರಾ ಜಿ ಶೇಟ್, ಎಂಎಸ್ ಕಾಳಿಂಗರಾಜ್, ಪ್ರಸನ್ನ ದೊಡ್ಮನೆ, ಸತ್ಯನಾರಾಯಣ ಭಟ್, ಹನುಮಂತಪ್ಪ, ಎಸ್ ಕೆ ಭಟ್, ಗಾಯತ್ರಿ ಜೋಯಿಸ್, ಆಶಾ ರಂಗನಾಥ, ವಾಸುದೇವ ಉಡುಪ, ಲಕ್ಷ್ಮೀಕಾಂತ, ರಮಾದಾಸ್, ಕೆಪಿ ಹೆಗಡೆ ಮುಂತಾದವರಿದ್ದರು. ಮುಂದಿನ ವಿವರ. ಪುರಾತನ ಆಚಾರ ವಿಚಾರಗಳು ಭಾರತೀಯ ಸಂಸ್ಕೃತಿಯ ಬಹುಮುಖ್ಯ ಭಾಗ ಎಂದು ಬಟ್ಟೆ ಮಲ್ಲಪ್ಪದ ಶ್ರೀ ವ್ಯಾಸ ಮಹರ್ಷಿ ಗುರುಕುಲ ಆಶ್ರಮದ ಶ್ರೀ ಕುಮಾರ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಕೂಡೂರಿನಲ್ಲಿ ಬ್ಲಾಸಂ ಅಕಾಡೆಮಿ ಶ್ರೀ ವ್ಯಾಸ ಮಹರ್ಷಿ ಗುರುಕುಲಾಶ್ರಮ ಆಶ್ರಯದಲ್ಲಿ ಆಯೋಜಿಸಿದ್ದ ಶ್ರೀಕೃಷ್ಣಲೀಲಾ ವೈಭವ ಮಕ್ಕಳ ಕೃಷ್ಣವೇಷ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಆಧುನಿಕತೆ ಹೆಸರಿನಲ್ಲಿ ಆಚರಣೆ ಹಾಗೂ ನಮ್ಮ ಹಬ್ಬವನ್ನು ಅಲ್ಲಗಳೆಯುವ ಮಾನಸಿಕತೆ ಇಂದಿನ ಯುವ ಜನತೆಯಲ್ಲಿ ಹೆಚ್ಚುತ್ತಿದೆ. ಪಾಲಕರ ಮನಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ. ಇದರಿಂದ ನಮ್ಮ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಕಲಿಸಲು ಸಾಧ್ಯವಾಗುತ್ತಿಲ್ಲ ಎಂದರು. ವಿಶೇಷವಾಗಿ ಭಾರತದಲ್ಲಿ ಋಷಿ ಪರಂಪರೆಯಿಂದ ಆರಂಭಗೊಂಡು ಪುರಾಣ ಪುಣ್ಯ ಕಥೆಗಳ ಮೂಲಕ ಹೇಳಲ್ಪಟ್ಟ ವಿಚಾರಗಳು ವಿಜ್ಞಾನದಲ್ಲಿಯೂ ಕೂಡ ಸಿಂಧುಗೊಂಡಿವೆ. ಆದರೂ ನಾವು ಅವುಗಳನ್ನು ಪ್ರಶ್ನಿಸಿಕೊಂಡು ಅಲ್ಲಗಳೆಯುತ್ತಾ ಮುನ್ನಡೆಯುತ್ತಿರುವುದು ಬೇಸರದ ಸಂಗತಿ ಎಂದರು. ಡಾಕ್ಟರ್ ಸುಮಂತ್ ಕೊಹಿಮಾ, ಬ್ಯಾಡಗಿಯ ಎಂಎಸ್ ಪಾಟೀಲ್, ಉದ್ಯಮಿ ಮಹೇಶ್, ಎಆರ್ ಗಣಪತಿ ಭಟ್, ಉಷಾರಾಣಿ, ಪತ್ರಕರ್ತ ಜಗದೀಶ್ ಸಂಪಳ್ಳಿ, ಅಶ್ವಿನಿ ಪಂಡಿತ್, ಸಂಗೀತ ಗುರು ಮಾಧರಿ ದೇವಾನಂದ್, ಕಲಾವಿದ ನೀಲ್, ಮಂಜುನಾಥ್ ಬ್ಯಾಣದ್, ಪ್ರಕಾಶ್ ಇತರರಿದ್ದರು. ಮುಂದಿನ ವಿವರ. ತಂತ್ರಜ್ಞಾನ ಮತ್ತು ಆಧುನಿಕತೆ ವೇಗವಾಗಿ ಬೆಳೆಯುತ್ತಿರುವ ಇಂದಿನ ಕಾಲದಲ್ಲಿ ಮಾನವೀಯ ಮೌಲ್ಯವನ್ನು ಕಾಪಾಡಿಕೊಳ್ಳಲು ಗಾಂಧೀಜಿಯವರ ಸತ್ಯ, ಅಹಿಂಸೆ, ಸರಳತೆ ಮತ್ತು ಸರ್ವೋದಯದ ಚಿಂತನೆಗಳು ಮಾರ್ಗದರ್ಶಕವಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿದ್ದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಮತ್ತು ಸ್ವಾವಲಂಬನೆಯ ಕಲ್ಪನೆ, ಗ್ರಾಮೀಣಾಭಿವೃದ್ಧಿ, ಸ್ಥಳೀಯ ಉತ್ಪಾದನೆ, ಸಣ್ಣ ಕೈಗಾರಿಕೆಗಳು, ಸ್ಥಳೀಯ ಆಡಳಿತ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸರಳತೆ, ಪ್ರಾಮಾಣಿಕತೆ ಮತ್ತು ಕರ್ತವ್ಯ ನಿಷ್ಠೆಗೆ ಹೆಸರಾದವರು ಎಂದರು. ಮುಂದಿನ ವಿವರ. ನಗರದ ಜೆಎನ್ಎನ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನಾಸಾ ವತಿಯಿಂದ ನವೆಂಬರ್ 14 ಮತ್ತು 15 ಆಯೋಜಿಸಿರುವ ನಾಸಾ ಸ್ಪೇಸ್ ಚಾಲೆಂಜ್ ಜಾಗತಿ ಹ್ಯಾಕಥಾನ್ ಕಾರ್ಯಕ್ರಮಕ್ಕೆ 8ನೇ ತರಗತಿ ಮತ್ತು ಮೇಲ್ಪಟ್ಟ ವಿದ್ಯಾರ್ಥಿಗಳು ಹಾಗೂ ಆಸಕ್ತರು ಭಾಗವಹಿಸಬಹುದಾಗಿದ್ದು ಉಚಿತ ನೋಂದಣಿಗೆ ಆಹ್ವಾನಿಸಲಾಗಿದೆ. 1-6 ಸದಸ್ಯರಿಗೆ ವಿಜ್ಞಾನ, ಕೋಡಿಂಗ್, ವಿನ್ಯಾಸ, ಸಂಶೋಧನೆ ಮತ್ತು ಸೃಜನಶೀಲತೆಯಲ್ಲಿ ಆಸಕ್ತಿ ಹೊಂದಿರುವ ವಿವಿಧ ವಿಭಾಗದ ವಿದ್ಯಾರ್ಥಿಗಳು ತಂಡದಲ್ಲಿ ಭಾಗವಹಿಸಬಹುದು. ನೋಂದಣಿಗೆ ಎಂ ಐಶ್ವರ್ಯ 8217013839 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಅಯ್ಯನೂರು ಸರ್ಕಾರಿ PU ಕಾಲೇಜಿನ ಅತಿಥಿ ಉಪನ್ಯಾಸಕ ಎಸ್ಕೆ ಶಶಾಂಕುಮಾರ್ ಶಿವಮೊಗ್ಗದಲ್ಲಿ ನಡೆದ ಬೆಂಗಳೂರು ಗ್ರಾಮಾಂತರ ಮಠದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಜೂಡೋ ಪಂದ್ಯಾವಳಿಯಲ್ಲಿ ಬಂಗಾರದ ಪದಕ ಪಡೆದು ಮೈಸೂರು ರಾಜ್ಯ ಮಟ್ಟದ ದಸರಾ ಸಿಎಂ ಕಪ್ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಸಾಂಸ್ಕೃತಿಕ ವೈಭವ ಸಾರುವ ಪ್ರತಿಷ್ಠಿತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಶಾಸಕ SN ಚನ್ನಬಸಪ್ಪ ಅವರು ಶುಕ್ರವಾರ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಮಹಾನಗರ ಪಾಲಿಕೆ ವತಿಯಿಂದ ಆಯೋಜಿಸಿದ್ದ ದಸರಾ ಮಹೋತ್ಸವದಲ್ಲಿ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಶಾಸಕ ಚನ್ನಬಸಪ್ಪ, ನಗರದ ಎಲ್ಲಾ ನಾಗರಿಕರು ಈ ವೈವಿಧ್ಯಮಯ ಉತ್ಸವದಲ್ಲಿ ಸಂಭ್ರಮದಿಂದ ಭಾಗವಹಿಸಬೇಕೆಂದು ತಿಳಿಸಿದರು. ಮಹಾನಗರ ಪಾಲಿಕೆ ಆಯುಕ್ತ KMayyanagowda ಸೇರಿದಂತೆ ಇತರರಿದ್ದರು. ಮುಂದಿನ ವಿವರ. ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಕಾಯ್ದೆ ಅಧಿನಿಯಮ 1997 ಕಲಾಂ 25 ಅನ್ವಯ ಜಿಲ್ಲೆಯ ಬಿ ಮತ್ತು ಸಿ ಪ್ರವರ್ಗ ಮುಜರಾಯಿ ದೇವಾಲಯಗಳ ವ್ಯವಸ್ಥಾಪನಾ ಸಮಿತಿಯನ್ನ ಮುಂದಿನ 3 ವರ್ಷಗಳ ಅವಧಿಗೆ ರಚಿಸಲು ಆಸಕ್ತ ಭಕ್ತಾದಿಗಳು ಸಾರ್ವಜನಿಕರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು October 28 ಕೊನೆಯ ದಿನವಾಗಿದ್ದು ಎಲ್ಲಾ ತಾಲೂಕು ತಹಶೀಲ್ದಾರ್ ಕಚೇರಿಗಳ ಅರ್ಜಿ ಲಭ್ಯವಿದ್ದು ಭರ್ತಿ ಮಾಡಿದ ಅರ್ಜಿಯನ್ನ ನೇರವಾಗಿ ತಾಲೂಕು ಕಚೇರಿಗೆ ಸಲ್ಲಿಸಬಹುದು. ಅರ್ಜಿದಾರರಿಗೆ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ಯಾವುದೇ ಒಂದು ಅಧಿಸೂಚನೆ ಸಂಸ್ಥೆಯ ಅಥವಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಮಾತ್ರ ಸದಸ್ಯತ್ವವನ್ನ ಕೋರಿ ಅರ್ಜಿಯನ್ನ ನಿಗದಿತ ನಮೂನೆ ಬಂದು ಇಲ್ಲಿ ಭರ್ತಿ ಮಾಡಬೇಕು. ನಿಗದಿಪಡಿಸಿದ ದಿನಾಂಕದ ನಂತರ ಸ್ವೀಕೃತವಾಗುವ ಅರ್ಜಿಯನ್ನ ಪರಿಗಣಿಸಲಾಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಜಿಲ್ಲೆಯ ಗಾಜನೂರಿನ ಜವಾಹರ್ ನವೋದಯ ವಿಶ್ವವಿದ್ಯಾಲಯದ 2027-28 ಸಾಲಿಗೆ 9 ಮತ್ತು 11 ತರಗತಿಗಳಿಗೆ ಖಾಲಿ ಇರುವ ಸೀಟ್ಗಳನ್ನು ತುಂಬಲು ಆನ್ಲೈನ್ ಅರ್ಜಿ ಆಹ್ವಾನಿಸಿದೆ. ಅರ್ಹ ಆಸಕ್ತ ವಿದ್ಯಾರ್ಥಿಗಳು ವಿದ್ಯಾಲಯದ ವೆಬ್ಸೈಟ್ 9ನೇ ತರಗತಿ HTTP/CBSC.NIC.in 9 ಹಾಗೂ

0: नंदनी तरगति http://cbse.nic.in/2026nvsxi 11 ಮೂಲಕ ಅಕ್ಟೋಬರ್ 15 ರ ಒಳಗೆ ಅರ್ಜಿ ಸಲ್ಲಿಸಬೇಕು. ಪ್ರವೇಶ ಪರೀಕ್ಷೆ 2027 ಏಪ್ರಿಲ್ 10 ನಡೆಯಲಿದೆ ಎಂದು ವಿದ್ಯಾಲಯದ ಪ್ರಾಂಶುಪಾಲರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಆನಂದಪುರ ಸಮೀಪದ ಎಡೆಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಲಕಿಯರು ವಾಲಿಬಾಲ್ ಕ್ರೀಡೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಸಾಗರದಲ್ಲಿ ಏರ್ಪಡಿಸಿದ್ದ ತಾಲೂಕು ಮಟ್ಟದ 14 ವರ್ಷದೊಳಗಿನ ಮಕ್ಕಳ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನ ಪಡೆದರು. ವಿಜೇತ ವಿದ್ಯಾರ್ಥಿಗಳಾದ ಆಯಿಷಾ, ಮದೀಹಾ, ಪರಿಹಾ, ತಾಜ್, ಸಾನಿಯಾ, ಸಾನ್ವಿ, ಅಮೃತ, ತೃತಿ, ಸಾಲಿಯಾ, ವರ್ಷಾ, ಭೂಮಿಕಾ ಅವರನ್ನ ಶಾಲೆಯಿಂದ ಸನ್ಮಾನಿಸಲಾಯಿತು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
1: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
1: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ಪರ್ಫಾರ್ಮೆನ್ಸ್ ಗ್ಯಾರಂಟಿ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
1: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ

0: ಜಾಣರ ಮಾತು. ಜೇನಿಗು ತಟ್ಟಿದ ಮಾಲಿನ್ಯ. ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ಮಾಲಿನ್ಯ ಅಲ್ಲಿನ ಬೇರೆ ಪ್ರಾಣಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸಂಶೋಧನೆಯನ್ನ ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸಸ್ನ ಡಾಕ್ಟರ್ ಗೀತಾ ಪ್ರತಾಪ್ ಅವರು ಮಾಡಿದ್ದಾರೆ. ಈ ಬಗ್ಗೆ ಅವರೊಂದಿಗೆ ಒಂದು ಮಾತುಕತೆ. ನಮಸ್ಕಾರ ಡಾಕ್ಟರ್ ಗೀತಾ ಅವರಲ್ಲ?
1: ನಮಸ್ಕಾರ ಸರ್.
0: ಒಳ್ಳೆಯದಾಗಿ, ನೀವು ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸಸ್ ಬೆಂಗಳೂರು, ಇಲ್ಲಿ ನೀವು ಸಂಶೋಧನೆ ಮಾಡ್ತಾ ಇದ್ದೀರಾ. ಅದರಲ್ಲೂ ಮುಖ್ಯವಾಗಿ ಜೇನುನೊಣಗಳು ಹಾಗೂ ಹಣ್ಣಿನ ನೊಣಗಳು, ಇವುಗಳ ಮೇಲೆ ನೀವು ಸಂಶೋಧನೆ ಮಾಡ್ತಾ ಇದ್ದೀರಾ. ಜಾಣ ಸುದ್ದಿಯ ಪರವಾಗಿ ನಿಮಗೆ ಅಭಿನಂದನೆಗಳು. ನಿಮ್ಮ ಒಂದು ಸಂಶೋಧನೆ ಅತ್ಯಂತ ಪ್ರತಿಷ್ಠಿತವಾದ ಪ್ರೊಸೀಡಿಂಗ್ಸ್ ಆಫ್ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಅಮೆರಿಕ ಈ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಅಂತ ಕೇಳಿದ್ರೆ, ಇದು ನೀವು ಜೇನುನೊಣಗಳ ಬಗ್ಗೆ ಮಾಡಿದ್ದೀರಿ ಅಂತನ್ಬಿಟ್ಟು. ಅದಷ್ಟೇ ಅಲ್ಲ, ಈ ಸುದ್ದಿಯನ್ನ ಮತ್ತೊಂದು ಪ್ರತಿಷ್ಠಿತ ಪತ್ರಿಕೆ ಸೈನ್ಸ್ ಕೂಡ ವರದಿ ಮಾಡಿದೆ. ಇವು ವಿಶೇಷವಾಗಿ ಯಾವ ವಿಷಯದ ಬಗ್ಗೆ ಈ ಸಂಶೋಧನೆಗಳು ಆಗಿವೆ?
1: ತುಂಬಾ ಸಂತೋಷ ಸರ್. ಹೇಳ್ಬೇಕು ಅಂದ್ರೆ, ಹನಿ ಬೀಸ್ ಮೇಲೆ ಏರ್ ಪೊಲ್ಯೂಷನ್ ಅಥವಾ ವಾಯುಮಾಲಿನ್ಯ ಹೇಗೆ ಅಫೆಕ್ಟ್ ಮಾಡುತ್ತೆ ಅಂತ ಹೇಳಿ ತುಂಬಾ ಸ್ಟಡೀಸ್ ಆಗಿಲ್ಲ ಇದುವರೆಗೂ. ಆಗಿರೋದೆಲ್ಲ ಲ್ಯಾಬ್ ಒಳಗಡೆ, ಅಂದ್ರೆ ಲ್ಯಾಬ್ ಅಲ್ಲೇ ಬೆಳೆಸಿರೋ ಅಂತ ಹುಳಗಳ ಮೇಲೆ ಮಾಡಿರಬಹುದು. ನಮ್ ಸ್ಟಡಿ ನೋಡಿದ್ರೆ ನಾವು ಹೊರಗಡೆ ಅಂದ್ರೆ ಫೀಲ್ಡ್ಗೆ ಹೋಗಿ ಅಲ್ಲಿಂದ ಜೇನುಗಳನ್ನ ತಕೊಂಡ್ ಬಂದು ಲ್ಯಾಬಿಗೆ ತಗೊಂಡ್ ಬಂದು ಮಾಡಿರುವಂತ ಸ್ಟಡಿ.
0: ಬೆಂಗಳೂರು ಮತ್ತೆ ಸುತ್ತಮುತ್ತ ಇರುವಂತಹ ಪ್ರದೇಶಗಳಲ್ಲಿ ಇರುವಂತಹ ಜೇನುಗಳನ್ನ ಸಂಗ್ರಹಿಸಿ ಅವುಗಳ ಆರೋಗ್ಯವನ್ನ ಅಧ್ಯಯನ ಮಾಡಿದ್ದೀರಾ. ಮಾಲಿನ್ಯ ಹೆಚ್ಚಾಯ್ತು ಅಂತಂದಾಗ ಈ ಜೇನುಗಳಿಗೆ ಏನಾಗುತ್ತೆ?
1: ನಮ್ ಸಂಶೋಧನೆಯಲ್ಲಿ ನಾಲ್ಕು ಬೇರೆ ಬೇರೆ ರೀತಿಯ ಸ್ಥಳಗಳನ್ನ ನಾವು ಫಸ್ಟ್ ಆಯ್ಕೆ ಮಾಡಿದ್ವಿ. ಒಂದು ತುಂಬಾ ಪೊಲ್ಯೂಷನ್ ಇರುವಂತದ್ದು, ಅದು ಪೀನಿಯಾ ಇಂಡಸ್ಟ್ರಿಯಲ್ ಏರಿಯಾ. ಇನ್ನೊಂದು ಸ್ವಲ್ಪ ಕಡಿಮೆ, ಅದಕ್ಕಿಂತ ಕಡಿಮೆ ಇರೋದು ಅದು ಲಾಲ್ಬಾಗ್. ಎಲ್ಲರಿಗೂ ಗೊತ್ತು ಅದು ಲಾಲ್ಬಾಗ್ ಉದ್ಯಾನವನ. ಅದಕ್ಕಿಂತ ಸ್ವಲ್ಪ ಕಡಿಮೆ ಇರೋದು ಲೋ ಪಲ್ಯೂಟೆಡ್, ಅದು ನಮ್ದು NCBS. ಆಮೇಲೆ ನಮ್ಗೆ ಒಂದು ರೂರಲ್ ಸೈಡ್ ಅಂದ್ರೆ ಸಿಟಿಯಿಂದ ಸ್ವಲ್ಪ ದೂರ ಇರುವಂತ ಒಂದ್ ಜಾಗ ಬೇಕಾಗಿತ್ತು. ಅದಕ್ಕೆ ನಾವು ಹೆಸರ್ಘಟ್ಟನ ಸೆಲೆಕ್ಟ್ ಮಾಡಿದ್ವಿ. ಈ ನಾಲ್ಕು ಜಾಗಗಳನ್ನ ಅದ್ರ ಪಲ್ಯೂಷನ್ ಅಂದ್ರೆ ವಾಯುಮಾಲಿನ್ಯದ ಪ್ರಮಾಣ ತಲೆಯಲ್ಲಿ ಇಟ್ಕೊಂಡು ಅದು ನಾವ್ ಯಾವಾಗ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವು ಆ ನಾಲ್ಕು ಜಾಗಗಳಿಗೂ ಹೋಗಿ ಜೇನುನೊಣಗಳನ್ನ ತಕೊಂಡ್ ಬಂದು ತಗೊಂಡ್ ಬರುವಾಗ ಅದಕ್ಕೆ ಏನೂನು ಸ್ಟ್ರೆಸ್ ಆಗ್ಬಾರ್ದು, ಅದಕ್ಕೆ ಊಟ ನೀರು ಎಲ್ಲ ಕೊಟ್ಟು ತಗೊಂಡ್ ಬಂದು ಲ್ಯಾಬಿಗೆ ತಗೊಂಡ್ ಬಂದು ಆಮೇಲೆ ಎಲ್ಲ ಸಂಶೋಧನೆಯನ್ನ ನಾವು ಮಾಡಿದ್ವಿ ಸರ್.
0: ಏನೇನು ನೀವು ಇದರಲ್ಲಿ ಅಧ್ಯಯನ ಮಾಡಿದ್ರಿ, ಏನೇನು ಬದಲಾವಣೆಗಳು ಅದರಲ್ಲಿ ಕಾಣುತ್ತೆ?
1: ನಾವು ಫಸ್ಟ್ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿದಾಗ, ಪ್ರಾರಂಭ ಮಾಡಿದಾಗ ನಾವು ಬೆಂಗಳೂರಲ್ಲಿ 15 ಜಾಸ್ತಿ ಜಾಗಗಳನ್ನ ಭೇಟಿ ಮಾಡಿದ್ವಿ. ಅವಾಗ ನಮ್ಗೆ ಈ 4 ಜಾಗ ಸ್ವಲ್ಪ ಸೂಟಬಲ್ ಅನ್ಸ್ತು. ಯಾಕಂದ್ರೆ ಈ ಎಲ್ಲಾ ಜಾಗಗಳಲ್ಲಿ ಒಂದ್ ಫ್ಯಾಕ್ಟರ್ ವಾಯುಮಾಲಿನ್ಯ ಬೇರೆ ಬೇರೆ ರೀತಿಯದಾಗಿತ್ತು, ಮತ್ತೆ ಜನಸಂದಣಿ ಜಾಸ್ತಿ ಇರ್ಲಿಲ್ಲ. ಲಾಲ್ಬಾಗ್ ಅಲ್ಲಿ ಕೂಡ ತುಂಬಾ ಜನಸಂದಣಿ ಇಲ್ದಲೇ ಇರೋಂತ ಜಾಗನ ಸೆಲೆಕ್ಟ್ ಮಾಡಿದ್ವಿ ನಾವು. ಆಮೇಲೆ ಬೇರೆ ಬೇರೆ ರೀತಿಯ ಡಿಸ್ಟರ್ಬೆನ್ಸ್ ಅಂದ್ರೆ ಪೆಸ್ಟಿಸೈಡ್ ಸ್ಪ್ರೇ ಮಾಡೋದು, ಕೀಟನಾಶಕಗಳನ್ನ ಹಾಕೋದು, ಅದೆಲ್ಲ ಯಾವ್ದು ಇಲ್ಲ ಈ 4 ಜಾಗಗಳಲ್ಲಿ. ಸೊ ಅದಕ್ಕೋಸ್ಕರ ನಾವು ಅಂತ ಜಾಗನ ಸೆಲೆಕ್ಟ್ ಮಾಡಿ ಆಮೇಲೆ ನಾವು ಫಸ್ಟ್ ನೋಡಿದ್ವಿ ಎಷ್ಟು ಸಂಖ್ಯೆಯಲ್ಲಿ ಜೇನುನೊಣಗಳಿದೆ ಅಲ್ಲಿ ಅಂತ. ನಾವು ಮಾಡಿದ್ದು ವರ್ಕರ್ ಬೀಸ್ ಅಂತ, ಅಂದ್ರೆ ಅದ್ರದ್ದು ಮೇನ್ ಕೆಲಸ ಏನು ಅಂದ್ರೆ ಗೂಡಿಗೆ ಊಟ ತಗೊಂಡು ಹೋಗೋದು. 20,000 to 80,000 ವರ್ಕರ್ ಬೀಸ್ ಒಂದು ಜೇನು ಹೈವ್ ಅಲ್ಲಿ ಇರ್ಬೋದು ಸರ್.
0: ಒಂದು ಜೇನು ಗೂಡಲ್ಲಿ ಒಂದು 20,000 to 80,000.
1: ಅದ್ರಲ್ಲಿ ಮೂರ್ ತರನಾದ ಜೇನುನೊಣಗಳಿರುತ್ತೆ. ಒಂದು ಕ್ವೀನ್ ರಾಣಿ, ಇನ್ನೊಂದು ಡ್ರೋನ್ ಅದು ಮೇಲ್, ಅದು ಆಮೇಲೆ ಫಿಮೇಲ್, ಇದು ವರ್ಕರ್ ಬೀಸ್.
0: ಗೀತಾ ಅವರೇ, ನೀವು ಈ ಕಾರ್ಮಿಕ ಜೇನುನೊಣಗಳನ್ನೇ ಯಾಕೆ ಆಯ್ಕೊಂಡ್ರಿ?
1: ಈಗ ಕಲ್ಚರಬಲ್ ಮತ್ತೆ ನಾನ್ ಕಲ್ಚರಬಲ್ ಬೀಸ್ ಅಂತ ಇರುತ್ತೆ. ನಾವು ಸೆಲೆಕ್ಟ್ ಮಾಡಿದ್ದು ಏಪಿಸ್ ಡಾರ್ಸೇಟಾ. ನಾವು ಬೆಂಗಳೂರಲ್ಲಿ ಫಸ್ಟ್ ಫೀಲ್ಡ್ ಸರ್ವೆ ಮಾಡಿದಾಗ ನಮ್ಗೆ ಕಂಡು ಬಂದಿದ್ದು ಏಪಿಸ್ ಡಾರ್ಸೇಟಾ ಮಾತ್ರ ಸಿಟಿ ಒಳಗಡೆ ಇನ್ನು ಸ್ವಲ್ಪ ಜಾಸ್ತಿ ಸಂಖ್ಯೆಯಲ್ಲಿ ಇರೋದು. ಬೇರೆ ಜೇನುಗಳು ನಮ್ಗೆ ಕಾಣಿಸ್ತಿಲ್ಲ. ಬೇರೆ ತರನಾದ ಬೇರೆ ಹುಳಗಳು ಅಥವಾ ಬೇರೆ ಕೀಟಗಳನ್ನು ಕೂಡ ನಾವು ಜಾಸ್ತಿಯಾಗಿ ನಮ್ ಬೆಂಗಳೂರ್ ಸಿಟಿ ಮಧ್ಯೆ ನೋಡ್ಲಿಲ್ಲ. ಆದ್ರೆ ಏಪಿಸ್ ಡಾರ್ಸೇಟಾ ಅಂದ್ರೆ ಹೆಜ್ಜೇನು ಮಾತ್ರ ಸಿಟಿಯಲ್ಲಿ ಇನ್ನೂ ಸರ್ವೈವ್ ಆಗ್ತಾ ಇದೆ, ಬದುಕುಳಿದಿದೆ. ನಮ್ದು ಏಷ್ಯನ್ ಬಿ ಅದು, ಆಮೇಲೆ ನಮ್ ನೇಟಿವ್ ಬಿ ಅಂದ್ರೆ ನಮ್ ಅಂದ್ರೆ ಇದು ಬೇರೆ ಕಡೆಯಿಂದ ನಾವು ತಗೊಂಡ್ ಬಂದು ಇಲ್ಲಿ ಬೆಳೆಸಿದ್ದಲ್ಲ. ಅಲ್ದಲೆ 80% 80% ಹನಿ ಬರ್ತಿರೋ ಜೇನು ಬರ್ತಿರೋದು ಭಾರತದಲ್ಲಿ ಹೆಜ್ಜೇನಿಂದ. ಆಮೇಲೆ ಇದ್ರದ್ದು ಪಾಲಿನೇಷನ್ ಅಥವಾ ಪರಾಗಸ್ಪರ್ಶ ನೋಡಿದ್ರೆ ಎಷ್ಟೊಂದು ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಎಲ್ಲ ಈ ಜೇನುನೊಣಗಳ ಮೇಲೇನೆ ಅವಲಂಬಿತ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾವು ಹೆಜ್ಜೆನನ್ನ ಆಯ್ಕೆ ಮಾಡ್ಕೊಂಡ್ವಿ.
0: ಏನೇನು ಅಧ್ಯಯನ ಮಾಡಿದ್ವಿ, ಯಾವ ಯಾವ ಆರೋಗ್ಯ ಅಂಶಗಳನ್ನ ನೀವು ಅಧ್ಯಯನ ಮಾಡಿದ್ವಿ?
1: ಮೊದಲಿಗೆ ನಾವು ನಮ್ಮ ಹತ್ರ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅದರಲ್ಲಿ ನಾವು ಫಸ್ಟ್ ಪೊಲ್ಯೂಷನ್ ಮೆಷರ್ ಮಾಡಿದ್ವಿ. ನಮ್ ವಾಯುಮಾಲಿನ್ಯದಲ್ಲಿ ತುಂಬಾ ತರನಾದ ಪೊಲ್ಯೂಟೆಂಟ್ಸ್ ಇದೆ, ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ನೈಟ್ರಸ್ ಆಕ್ಸೈಡ್. ಇದೆಲ್ಲದಕ್ಕೆ ಕಂಪೇರ್ ಮಾಡಿದ್ರೆ ಸೂಕ್ಷ್ಮವಾದ ಧೂಳು ಅದು ನಮ್ ಮನುಷ್ಯನ ಶ್ವಾಸಕೋಶದ ಒಳಗೆ ಕೂಡ ಹೋಗುತ್ತೆ ಅಂತ ಹೇಳಿ ತುಂಬಾ ಸ್ಟಡೀಸ್ ಹೇಳುತ್ತೆ. ಸೊ ತುಂಬಾ ಅಫೆಕ್ಟ್ ಮಾಡೋದು ಹೆಲ್ತಿಗೆ ಸೂಕ್ಷ್ಮವಾದ ಧೂಳು. ಅದಕ್ಕೋಸ್ಕರ ನಾವು ಅದನ್ನ ಮೆಷರ್ ಮಾಡಿದ್ವಿ ಫಸ್ಟ್. ಅದಾದ್ಮೇಲೆ ನಾವು ಈ ಹೆಜ್ಜೆನು ಲ್ಯಾಬಿಗೆ ತಗೊಂಡ್ ಬಂದ್ಮೇಲೆ ಎಷ್ಟು ಹೊತ್ತು ಬದುಕಿರತ್ತೆ ಅದನ್ನ ನಾವು ಸರ್ವೈವಲ್ ರೇಟ್ ಅಂತ ಹೇಳ್ತೀವಿ. ಎಷ್ಟು ಹೊತ್ತು ಬದುಕಿರುತ್ತೆ ಅಂತ ನೋಡಿದ್ವಿ. ಪ್ರೀಮಿಯಾ ಮತ್ತೆ ಲಾಲ್ಬಾಗಿಂದ ತಂದಿದ ಹೆಜ್ಜೆನು ತುಂಬಾ ಹೊತ್ತು ಬದುಕಲ್ಲ, 80% ಇದು 24 ಗಂಟೆ ಒಳಗಡೆನೆ ಸತ್ತೋಗ್ತಾ ಇತ್ತು. ನಮ್ ಹೆಸರುಘಟ್ಟ ಇಂದ ತಗೊಂಡ್ ಬಂದಿದ್ ಜೇನೊಣ ಒಂದೊಂದ್ಸಲ 5 ದಿನ 6 ದಿನವರೆಗೂ ಬದುಕಿರ್ತಿತ್ತು. ಆದ್ರೆ ನಮ್ ಪೀನ್ಯಾ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಲಾಲ್ಬಾಗಿಂದ ತಗೊಂಡ್ ಬಂದಿದ್ದ ಹೆಜ್ಜೆನು 24 ಗಂಟೆ ಒಳಗಡೆನೆ ಅದು ಸತ್ತೋಗೋದನ್ನ ನಾವು ಫಸ್ಟ್ ಅಬ್ಸರ್ವ್ ಮಾಡಿದ್ವಿ. ಅದಾದ್ಮೇಲೆ ಎಷ್ಟು ಜೇನೊಣಗಳು ಆ ಪ್ರದೇಶಗಳಲ್ಲಿ ಇದೆ ಅಂತ ನೋಡ್ಬೇಕಾಗಿತ್ತು. ನಾವು ಅದನ್ನ ನೋಡಿದಾಗ ನಾವು ಒಂದು ಹೂವನ್ನ ಸೆಲೆಕ್ಟ್ ಮಾಡಿದ್ವಿ, ಅದನ್ನ ಟೆಕೋಮಾ ಸ್ಟ್ಯಾನ್ಸ್ ಅಂತ ಹೇಳ್ತೀವಿ. ನೀವೆಲ್ಲ ಕಡೆ ನೋಡಿರ್ಬೋದು ಬೆಂಗಳೂರಲ್ಲಿ, ಅದು ಯೆಲ್ಲೋ ಕಲರ್ ಬೆಲ್ ಶೇಪ್ ಅಲ್ಲಿ ಇರತ್ತೆ, ಅದು ಆರ್ನಮೆಂಟಲ್ ಪ್ಲಾಂಟ್. ಅದನ್ನ ನಾವು ಸೆಲೆಕ್ಟ್ ಮಾಡಿದ್ವಿ ಯಾಕಂದ್ರೆ ಹೆಜ್ಜೆನಿಗೆ ಆ ಗಿಡ ತುಂಬಾ ಇಷ್ಟ, ಅದು ಯಾವಾಗ್ಲೂ ಆ ಗಿಡಕ್ಕೆ ಪರಾಗಸ್ಪರ್ಶಕ್ಕೆ ಹೋಗುತ್ತೆ. ನಮ್ ಸ್ಟಡಿಯಲ್ಲಿ ಕಲೆಕ್ಟ್ ಅಂದ್ರೆ ತಗೊಂಡ್ ಬಂದಿರೋ ಎಲ್ಲಾ ಹೆಜ್ಜೆನೂ ಈ ಹೂವಿಂದನೇ ನಾವು ಕಲೆಕ್ಟ್ ಮಾಡ್ಕೊಂಡು ತಗೊಂಡ್ ಬಂದಿರೋದು. ರಿಸಲ್ಟ್ ಏನು ಅಂದ್ರೆ ಪೀನ್ಯಾದಲ್ಲಿ ಹನಿ ಹೆಜ್ಜೆನು ಸಂಖ್ಯೆ ತುಂಬಾ ಕಡಿಮೆ ಇತ್ತು ಬೇರೆ ಪ್ರದೇಶಗಳಿಗೆ ಹೋಲಿಸ್ಕೊಂಡ್ರೆ. ಆಮೇಲೆ ಈ ಲಾಲ್ಬಾಗಲ್ಲೂ ಕೂಡ ಸ್ವಲ್ಪ ಕಡಿಮೆ ಇತ್ತು ಬೇರೆ ಪ್ರದೇಶಗಳಿಗೆ ಹೋಲಿಸಿದ್ರೆ.
0: ಅಂದ್ರೆ ನೀವು ಒಂದು ಗಿಡದಲ್ಲಿ ಎಷ್ಟು ಜೇನು ಬರುತ್ತೆ ಅನ್ನೋದನ್ನ ನೀವು ನೋಡಿದ್ರಿ.
1: ಹೌದು, ಈಗ ಒಂದು
0: ಯಾಕೆಂತಂದ್ರೆ ಒಂದು ಅಲ್ಲಿ ಗಿಡಗಳ ಸಂಖ್ಯೆ ಕಡಿಮೆ ಇತ್ತು ಅಂತಂದ್ರೆ ಅವಾಗ ಬಹುಶಃ ಜೇನು ಕಡಿಮೆ ಅಂತ ಹಾಕ್ಬೋದು. ಅದರಿಂದ ಒಂದು ಗಿಡದಲ್ಲಿ ಎಷ್ಟು ಜೇನುಗಳು ಬರ್ತವೆ ಅಂತ ನೀವು ಅಂದಾಜು ಹಾಕಿದ್ವಿ. ಸೊ ಒಂದು ಹೆಚ್ಚು ಜೇನು ಇತ್ತು ಅಂತಂದ್ರೆ ಹೆಚ್ಚು ಜೇನು ಅಲ್ಲಿ ಬರ್ತವೆ, ಜೇನುಗಳ ಸಂಖ್ಯೆ ಕಡಿಮೆ ಆಯ್ತು ಅಂತಂದ್ರೆ ಒಂದು ಗಿಡದಲ್ಲಿ ಬರುವ ಸಂಖ್ಯೆನೂ ಕಡಿಮೆ ಆಗುತ್ತೆ ಅಂತ. ಹೌದಾ?
1: ಹೌದು. ಅಂದ್ರೆ ನಾವು 5 ನಿಮಿಷ ಈಗ ಒಂದ್ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಒಂದ್ ಗಿಡ ತಗೊಂಡ್ರೆ ನಾವು ಅದ್ರಲ್ಲಿ ಎಷ್ಟು ಹೂವಿದೆ ಅಂತ ಫಸ್ಟ್ ಕೌಂಟ್ ಮಾಡ್ತಾ ಇದ್ವಿ. ಅದಾದ್ಮೇಲೆ 5 ನಿಮಿಷದಲ್ಲಿ ಆ ಹೂವಿಗೆ ಎಷ್ಟು ಜೇನ್ ಬರುತ್ತೆ, ಅದೇ ತರ ಅದೇ ಎಕ್ಸ್ಪೆರಿಮೆಂಟ್ ನ ನಾವು 4 ಜಾಗಗಳನ್ನು ಮಾಡಿದ್ವಿ. ಆ 5 ನಿಮಿಷದಲ್ಲಿ ಅಷ್ಟು ಫ್ಲವರ್ಸ್ ಇದೆ, ಎಷ್ಟು ಜೇನ್ಗಳು ಆ ಹೂವಿಗೆ ಪರಾಗಸ್ಪರ್ಶಕ್ಕೆ ಬರ್ತಾ ಇದೆ. ಆ ತರ ಮಾಡಿದಾಗ ನಮಗೆ ಕಂಡು ಬಂದಿದ್ದೇನು ಅಂದ್ರೆ ಈ ಹೂವಿನ ಸಂಖ್ಯೆ ಜಾಸ್ತಿ ಇದ್ರೂ ಕೂಡ ಕೆಲವೊಂದ್ಸಲ ಹೆಜ್ಜೆನಿನ ಸಂಖ್ಯೆ ಕಡಿಮೆ ಇರ್ತಾ ಇತ್ತು ನಮ್ ಪೀನ್ಯಾದಲ್ಲಿ ಬೇರೆ ಜಾಗಗಳಿಗೆ ಹೋಲಿಸ್ಕೊಂಡ್ರೆ.
0: ಓಕೆ. ಎರಡನೇದಾಗಿ ಈಗ ನೀವು 4 ವರ್ಷ ಅಧ್ಯಯನ ಮಾಡಿದ್ರಿ ಅಂತಂದ್ರಿ, ಅಂದ್ರೆ ಮೊದಲ ವರ್ಷಕ್ಕೂ ಕೊನೆಯ ವರ್ಷಕ್ಕೂ ತುಂಬಾ ವ್ಯತ್ಯಾಸಗಳು ಕಂಡು ಬರ್ತಾ ಇತ್ತ ಅಥವಾ ಏನಾದ್ರೂ ಒಂದೇ ಸಮನಾಗಿತ್ತ?
1: ನಾವು ಮೊದಲು ಫೀಲ್ಡ್ ಸ್ಟಡೀಸ್ ಮಾಡಿದ್ದು ಮೊದಲನೇ ವರ್ಷದಲ್ಲಿ, ಅದಾದ್ಮೇಲೆ ನಾವು ಬೇರೆ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ರಿಂದ ಫೀಲ್ಡ್ ಎಕ್ಸ್ಪೆರಿಮೆಂಟ್ಸ್ ನಾವು ಅಲ್ಲಿಗೆ ಬಿಟ್ವಿ. ನಮ್ಗೆ ಜಸ್ಟ್ ನಮ್ಗೆ ಏನ್ ಬೇಕಾಗಿತ್ತು ಅಂದ್ರೆ ನಂಬರ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ಬೇಕಾಗಿತ್ತು. ಅದು ಅಲ್ಲದೆ ನಮ್ಗೆ ಎಕ್ಸ್ಪೆರಿಮೆಂಟ್ಗೆ ಎಷ್ಟು ಹೆಜ್ಜೇನ್ ಬೇಕೋ ಅಷ್ಟು ಹೆಜ್ಜೇನ್ ಇದೆ ಪೀನ್ಯಾಲಿ. ನಾನು ಪೀನ್ಯಾಲಿ ಹೆಜ್ಜೇನೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಹೆಜ್ಜೇನ್ ಇಲ್ದಲೇ ಇದ್ದಿದ್ರೆ ನಾವು ಈ ಅಧ್ಯಯನ ಮಾಡಕ್ ಆಗ್ತಾನೆ ಇರ್ಲಿಲ್ಲ. ಅವು ಇದಾವೆ, ಬಟ್ ನಂಬರ್ ಸ್ವಲ್ಪ ಕಡಿಮೆ ಇದೆ.
0: ಬೇರೆ ಇನ್ಯಾವ ಅಂಶಗಳಲ್ಲಿ ಈ ಧೂಳು ಅಥವಾ ಈ ಮಾಲಿನ್ಯ ಜೇನನ್ನ ಪ್ರಭಾವಿಸುತ್ತೆ?
1: ಬೆಂಗಳೂರಲ್ಲೇ ನಾನು ಪಿ ಎಚ್ ಡಿ ಮಾಡಿದ್ರಿಂದ ನನ್ಗೆ ಬೆಂಗಳೂರಲ್ಲಿ ಓಡಾಡಿದ ಅನುಭವ ಇದ್ದಿದ್ರಿಂದ, ಬೆಂಗಳೂರಲ್ಲಿ ಒಂದ್ಸಲ ಸಿಟಿ ಒಳಗಡೆ ಹೋಗ್ ಬಂದ್ರೆ ನೀವು ಮುಖನ ಟಿಶ್ಯೂ ಪೇಪರ್ ಎಲ್ಲ ಅಥವಾ ಬಟ್ಟೆ ಎಲ್ಲ ವರ್ಷದ ಎಷ್ಟು ಧೂಳು ಬರುತ್ತೆ ನಮ್ಮ ಮುಖದಲ್ಲಿ, ಈ ತರ ಧೂಳು ಅದ್ರ ಮೈ ಮೇಲೆ ಅಂತಲ್ವಾ ಅಂತ ಅದೊಂದು ತಲೆಗೆ ಬಂತು. ಸೊ ನಾವೇನ್ ಮಾಡಿದ್ವಿ, ಎಲ್ಲಾ ಹನಿ ಬೀಸ್ ನಾಲ್ಕು ಜಾಗದಿಂದ ತಗೊಂಡ್ ಬಂದು ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನ ಮಾಡಿದ್ವಿ. ಮಾಡಿದಾಗ ನಮ್ಗೆ ಕಂಡು ಬಂದಿದ್ದು, ನಾವೇನ್ ಅನ್ಕೊಂಡಿದ್ವೋ ಮನುಷ್ಯನ್ಗೆ ಹೇಗೆ ಧೂಳು ಬಂದು ನಮ್ಮ ತ್ವಚೆ ಮೇಲೆ ಅಥವಾ ನಮ್ಮ ಸ್ಕಿನ್ ಮೇಲೆ ಕುತ್ಕೊಳ್ಳುತ್ತೋ ಅದೇ ತರ ಇವುಗಳಿಗೂ ಕೂಡ ಕುತ್ಕೋದಾಯ್ತು. ಆಮೇಲೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಅಲ್ಲಿ ಈ ಹೆಜ್ಜೆನು ಅವು ಅವನ್ನ ಯಾವಾಗ್ಲೂ ಕ್ಲೀನ್ ಮಾಡ್ಕೋತಾ ಇರ್ತವೆ. ಅದ್ ನಾವು ತೆಗ್ದಿದ ಪಿಕ್ಚರ್ಸ್ ಎಲ್ಲ ಅದು ಕ್ಲೀನ್ ಮಾಡ್ಕೊಂಡ್ ಆದ್ಮೇಲೆ ನೀವು ನೋಡಿದ್ರೆ ಪೀನ್ಯಾಯಿಂದ ತಂದಿರೋ ಹನಿಬೀ ಮೇಲೆ ತುಂಬಾ ಧೂಳು ಕುತ್ಕೊಂಡಿತ್ತು. ಈ ಧೂಳಿದೆ, ಸರಿ, ಧೂಳಲ್ಲಿ ಏನಿದೆ, ಪೀನ್ಯಾ ಹನಿಬೀ ಮೇಲೆ ಆರ್ಸೆನಿಕ್, ಟಂಗ್ಸ್ಟನ್, ಲೆಡ್ ಇದೆಲ್ಲ ಮನುಷ್ಯನಿಗೆ ಹಾನಿಕಾರಕ ಆಗಿರ್ಬೇಕಾದ್ರೆ ಇಂತ ಚಿಕ್ಕ ಚಿಕ್ಕ ಜೀವಿಗಳಿಗೂ ಕೂಡ ಹಾನಿಕಾರಕ. ಅದು ಕೂಡ ತುಂಬಾ ಸಂಶೋಧನೆಗಳೆಲ್ಲ ಕಂಡು ಬಂದಿದೆ. ಇದೆಲ್ಲ ತುಂಬಾ ಟಾಕ್ಸಿಕ್ ಮೆಟಲ್ಸ್, ಅದು ಕೂಡ ಡೆಪಾಸಿಟ್ ಆಗಿತ್ತು ಪೀನ್ಯಾ ಹನಿಬೀಸ್ ಮೇಲೆ.
0: ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯುನಿಟಿ ಅಂತನ್ನೋದು ಕೂಡ ಇದರಲ್ಲಿ ಕಡಿಮೆ ಆಗಿದೆ ಅಂತನ್ನೋ ಬಗ್ಗೆ ನೀವು ಗಮನಿಸಿದ್ದೀರಾ, ಅದು ಯಾವ ರೀತಿಯಲ್ಲಿ ನೀವು ಅಧ್ಯಯನ ಮಾಡಿದ್ದೆ?
1: ಆಮೇಲೆ ನಾವು ಆರೋಗ್ಯಕ್ಕೆ ಏನೇನ್ ಸಂಬಂಧ ಪಡುತ್ತೋ ಅದನ್ನೆಲ್ಲದನ್ನು ಅಟ್ಲೀಸ್ಟ್ ಒಂದಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ಅದಕ್ಕೆ ಆನ್ಸರ್ ಹುಡುಕ್ಬೇಕು ಅನ್ನೋ ಒಂದ್ ದೃಷ್ಟಿಯಿಂದ ನಾವೇನ್ ಮಾಡಿದ್ವಿ, ಟ್ರಾನ್ಸ್ಕ್ರಿಪ್ಟೋಮ್ ಮಾಡಿದ್ವಿ. ಟ್ರಾನ್ಸ್ಕ್ರಿಪ್ಟೋಮ್ ಅಂದ್ರೆ ನಾವು ಎಲ್ಲಾ ಹನಿಬೀಸ್ನ ಕಲೆಕ್ಟ್ ಮಾಡ್ಕೊಂಡು ಅದ್ರಲ್ಲಿರೋ ಡಿಎನ್ಎ ಮತ್ತೆ ಆರ್ ಎನ್ ಎನ ತೆಗೆದ್ಬಿಟ್ಟು ಅದರಲ್ಲಿ ನಾವು ಜೀನ್ ಎಕ್ಸ್ಪ್ರೆಷನ್ ನೋಡಿದ್ವಿ.
0: ಅಂದ್ರೆ ಒಟ್ಟಾರೆ ಅವು ಎಷ್ಟು ಪ್ರೋಟೀನ್ ಗಳನ್ನ ತಯಾರು ಮಾಡುತ್ತೆ ಅನ್ನೋ ಒಂದು ಅಂಶ.
1: ಅದನ್ನ ಮಾಡಿದಾಗ ನಾವು ಜೀವನ ಮಾಡ್ಬೇಕು ಅಂದ್ರೆ ಇದೆಲ್ಲ ಬೇಕೇ ಬೇಕು. ಆತರ ಇರೋ ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ಈಗ ಹನಿಬೀಸ್ಗೆ ಸ್ಟ್ರೆಸ್ ಅಥವಾ ಇಮ್ಯೂನ್, ನೀವ್ ಹೇಳ್ದಂಗೆ ಡಿಫೆನ್ಸ್ ಅಂದ್ರೆ ಕಾಲೋನಿನ ಡಿಫೆನ್ಸ್ ಮಾಡ್ಬೇಕು, ಅವನ್ನ ಅವು ಡಿಫೆನ್ಸ್ ಮಾಡ್ಕೋಬೇಕು. ಇಮ್ಯೂನಿಟಿ ಎಷ್ಟಿದೆ ಅದಕ್ಕೆ ಅದನ್ನೆಲ್ಲ ನೋಡಿದಾಗ ಪೀನ್ಯಾ ಹನಿಬಿಯಲ್ಲಿ ಇಮ್ಯೂನಿಟಿ ಮತ್ತೆ ಡಿಫೆನ್ಸ್ ರಿಲೇಟೆಡ್ ಜೀನ್ಸ್ ಗಳು ತುಂಬಾ ಎಕ್ಸ್ಪ್ರೆಸ್ ಆಗಿತ್ತು.
0: ಈಗ ನಾವು ಒಂದ್ ರೀತಿಯಲ್ಲಿ ಅದರ ಮೇಲೆ ಆಗುವಂತ ಟೆನ್ಷನ್ ಅಥವಾ ಒತ್ತಡ ಅಂತ ಅನ್ಬೋದ?
1: ಹೌದು. ನೀವು ಇನ್ನೊಂದು ಕೇಳ್ಬೋದು, ಈಗ ವಾಯುಮಾಲಿನ್ಯದಿಂದಲೇ ಇದೆಲ್ಲ ಹಿಂಗಾಗ್ತಾ ಇದೆ, ಅದ್ರಲ್ಲಿ ಬೇರೆ ಏನೋ ಅಂಶಗಳು ಇಲ್ವಾ ಅಂತ ಹೇಳಿ. ಯಾಕಂದ್ರೆ ನಮ್ದು ಫೀಲ್ಡ್ ಬೇಸ್ಡ್ ಸ್ಟಡಿ ಆಗಿರೋದ್ರಿಂದ ನಮ್ಗೆ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಅದ್ ನಾವೇನ್ ಮಾಡಿದ್ವಿ ಅಂದ್ರೆ ನಾವು ಅದ್ರ ಟೆಂಪರೇಚರ್ ಚೆಕ್ ಮಾಡಿದ್ವಿ ಎಲ್ಲ ನಾಲ್ಕು ಜಾಗಗಳನ್ನು. ಟೆಂಪರೇಚರ್ ಅಲ್ಲಿ ಏನು ವ್ಯತ್ಯಾಸ ಇಲ್ಲ. ಹ್ಯೂಮಿಡಿಟಿ ಚೆಕ್ ಮಾಡಿದ್ವಿ, ವಿಂಡ್ ಸ್ಪೀಡ್ ಚೆಕ್ ಮಾಡಿದ್ವಿ. ವಾಯುಮಾಲಿನ್ಯನ ಬಿಟ್ಟು ಬೇರೆ ಎಲ್ಲ ಬೇರೆ ಏನೂ ಇದು ಈ ತರ ಅಫೆಕ್ಟ್ ಮಾಡುತ್ತೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ.
0: ಅಂದ್ರೆ ಅಲ್ಲಿ ನೀವು ಅಧ್ಯಯನ ಮಾಡಿದಂತ ನಾಲ್ಕು ಸ್ಥಳಗಳಲ್ಲಿ ವಾಯುಮಾಲಿನ್ಯ ಬಿಟ್ಟು ಉಷ್ಣತೆ, ತೇವಾಂಶ,
1: ಆರ್ದ್ರತೆ
0: ಮಿಕ್ಕಿದ್ದ ಎಲ್ಲ ಅಂಶಗಳು ಕೂಡ ಒಂದೇ ರೀತಿ ಈ ಎಲ್ಲ ಅಧ್ಯಯನಗಳಾದ್ಮೇಲೆ ನೀವು ಈ ರೀತಿಯ ಪರಿಣಾಮಗಳು ಜೇನುನೊಣಗಳ ಮೇಲೆ ಆಗದೆ ಇರೋದಕ್ಕೆ ಯಾವ ರೀತಿ ನಾವು ಕ್ರಮ ಕೈಗೊಳ್ಳಬಹುದು ಅಂತನ್ನೋರ ಬಗ್ಗೆ ಸಲಹೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ, ಹೇಗೆ ತಡೆ?
1: ಏನಿದೆ ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇದೆ. ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದ್ರೆ ಏನಂದ್ರೆ ಇದನ್ನ ಇಟ್ಕೊಂಡು ಮನುಷ್ಯ ಈ ಜಾಗ ಸರಿನಾ ನನ್ಗೆ ವಾಸ ಮಾಡಕ್ಕೆ, ಈ ಜಾಗ ಸರಿ ಇಲ್ವಾ ಅಂತ ಹೇಳಿ ನೋಡ್ಬೋದು. ಏರ್ ಕ್ವಾಲಿಟಿ ಇಂಡೆಕ್ಸ್ ಈಗ ಮನುಷ್ಯನ್ಗೆ ಅಂತಾನೆ ಇರೋದದು. ಈಗ ನಮ್ ಸಂಶೋಧನೆಯಿಂದ ನಮ್ಗೆ ಗೊತ್ತಾಗಿದ್ದೇನು ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಇಂಟ್ರಿಮ್ ಟಾರ್ಗೆಟ್ ಲೆವೆಲ್ ಅಂತ ಒಂದು ರಿಲೀಸ್ ಮಾಡಿದ್ದಾರೆ. ಇಂಟ್ರಿಮ್ ಟಾರ್ಗೆಟ್ ಲೆವೆಲ್ ಅಂದ್ರೆ ಏನು ಅಂದ್ರೆ ಮನುಷ್ಯ ಅಥವಾ ಆ ಜಾಗದಲ್ಲಿ ಮನುಷ್ಯ ಆರಾಮಿ ಜೀವನ ಸಾಗಿಸಬಹುದು ಅಂತ. ಇಂಟ್ರಿಮ್ ಟಾರ್ಗೆಟ್ ಲೆವೆಲ್ 2 ನಮ್ ಸ್ಟಡಿಯಲ್ಲಿ ಲಾಲ್ಬಾಗ್. ಆಕ್ಚುಲಿ
0: ಅಂದ್ರೆ ಲಾಲ್ಬಾಗ್ ನಲ್ಲಿರುವಂತಹ ಗಾಳಿಯ ಗುಣಮಟ್ಟ ಏನಿದೆ ಅದು ಮನುಷ್ಯರ ವಾಸಕ್ಕೆ ಅತ್ಯಂತ ಯೋಗ್ಯವಾದಂತ,
1: ಅತ್ಯಂತ ಯೋಗ್ಯ ಅಂತ ಹೇಳಲ್ಲ ನಾನು, ಅದ್ರಲ್ಲಿ ವಾಸ ಮಾಡಬಹುದು. ಅದ್ರಲ್ಲೇನೆ 80% ಹನಿಬೀಸ್ಗಳು ಸತ್ತೋಗ್ತದೆ ಆಲ್ರೆಡಿ.
0: ನಿಮ್ಮ ಸಂಶೋಧನೆ ಪ್ರಕಾರ ಜೇನುನೊಣಗಳಿಗೆ ವಾಯುಮಾಲಿನ್ಯ ಎಷ್ಟು ತೊಂದರೆ ಕೊಡ್ತಾ ಇದೆ ಅಂತಂದ್ರೆ ಮನುಷ್ಯರು ಜೀವಿಸುವಂತಹ ಸ್ಥಳಗಳಲ್ಲೂ ಕೂಡ ಅವುಗಳಿಗೆ ಹೆಚ್ಚು ತೊಂದರೆ ಆಗ್ತಾ ಇದೆ.
1: ಈಗ ಲಾಲ್ಬಾಗ್ ಅಂತ ತಗೊಂಡ್ರೆ ಲಾಲ್ಬಾಗ್ ಒಂದು ಆ ಜಾಗದಲ್ಲಿ ಮನುಷ್ಯ ಜೀವನ ಮಾಡಬಹುದು, ಆದ್ರೆ ಹನಿಬೀಸ್ ಆಲ್ರೆಡಿ ಆ ಜಾಗದಲ್ಲಿ ಇಷ್ಟೆಲ್ಲಾ ರೀತಿಯಾದ ವ್ಯತ್ಯಾಸಗಳನ್ನ ಅನುಭವಿಸ್ತಾ ಇದೆ. ಅದ್ರದ್ದು ಹೃದಯ ಬಡಿತ ಇರ್ಬೋದು, ಹೃದಯ ಬಡಿತ ಚೇಂಜ್ ಇದೆ, ಆಮೇಲೆ ಅದ್ರದ್ದು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಇದೆ, ಆಮೇಲೆ 80% ಜೇನುನೊಣಗಳು ಸತ್ತೋಗ್ತಾ ಇದೆ. ಇದೆಲ್ಲ ನೋಡಿದ್ರೆ ಬೇರೆ ಜೀವಿಗಳಿಗೂ ಕೂಡ ಒಂದು AQI ಏರ್ ಕ್ವಾಲಿಟಿ ಇಂಡೆಕ್ಸ್ ಬೇಕು. ಮನುಷ್ಯಂದೇ ಏರ್ ಕ್ವಾಲಿಟಿ ಇಂಡೆಕ್ಸ್ ಇಟ್ಕೊಂಡು ನಾವ್ ಇದಕ್ಕೆ ಕಂಪೇರ್ ಮಾಡಕ್ ಆಗಲ್ಲ. ಬೇರೆ ಜೀವಿಗಳಿಗೂ ಕೂಡ ಒಂದ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇರ್ಬೇಕು. ಯಾಕಂದ್ರೆ ನಮ್ ಸ್ಟಡಿಯಿಂದ ಗೊತ್ತಾಗಿದೆ ಅದಕ್ಕೆ ಯೂಸ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಹೇಳಿ.
0: ವಾಯು ಮಾಲಿನ್ಯದ ಗುಣಮಟ್ಟವನ್ನು ಅಳೆಯೋದಿಕ್ಕೆ ನಾವು ಇವುಗಳನ್ನ ಇಂಡೆಕ್ಸ್ ಅಥವಾ ಸೂಚಿಗಳಾಗಿ ಬಳಸಬಹುದಾ?
1: ಹೌದು, ಈ ತರನಾದ ಸಂಶೋಧನೆಗಳನ್ನ ತುಂಬಾ ಜನ ಮಾಡಿದ್ದಾರೆ. ಖಂಡಿತವಾಗಿ ನಾವು ಇವನ್ನ ವಾಯು ಮಾಲಿನ್ಯ ಸೂಚ್ಯಂಕಗಳಾಗಿ ಉಪಯೋಗಿಸಬಹುದು. ನಾವು ಈಗ ಫಾರ್ ಎಕ್ಸಾಂಪಲ್ ಕೀನ್ಯಾಯಿಂದ ತಗೊಂಡ್ ಬಂದಿದ್ದ ದಿನ ಹೆಜ್ಜೆನ ಜಸ್ಟ್ ನಾವು ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಮಾಡಿದ್ರೆ ಸಾಕು, ನಮ್ಗೆ ಗೊತ್ತಾಗುತ್ತೆ ಅದು ಏನಾಗ್ತಾ ಇದೆ ಅದಕ್ಕೆ ಅಂತ ಹೇಳಿ. ತುಂಬಾ ಸಿಂಪಲ್ ಆದ ಎಕ್ಸ್ಪೆರಿಮೆಂಟ್ ಅದು. ಸೊ ನಾವು ಅವನ್ನ ವಾಯು ಮಾಲಿನ್ಯ ಸೂಚ್ಯಂಕಗಳಾಗಿ ಖಂಡಿತವಾಗ್ಲೂ ಯೂಸ್ ಮಾಡಬಹುದು.
0: ಈ ರೀತಿ ವಾಯು ಮಾಲಿನ್ಯ ಕೇವಲ ಮನುಷ್ಯರನ್ನ ಮಾತ್ರ ಅಲ್ಲ, ಬೇರೆ ಪ್ರಾಣಿಗಳನ್ನು ಕೂಡ ಬಹಳ ಗಾಢವಾಗಿ ತಟ್ಟಬಲ್ದು ಅನ್ನೋದಕ್ಕೆ ನಿಮ್ಮ ಅಧ್ಯಯನ ಬಹಳ ಮುಖ್ಯವಾದಂತದ್ದು. ಹಾಗಾಗಿ ಇದು ಜಗತ್ತಿನಲ್ಲಿ ಎಲ್ಲರ ಗಮನವನ್ನು ಸೆಳೆದಿದೆ. ಆದ್ರೆ ಈ ಬಗ್ಗೆ ನಮ್ಮ ಜನ ಕೂಡ ಎಚ್ಚರಿಸಿಕೊಳ್ಳೋದು ಬಹಳ ಒಳ್ಳೆಯದು. ಗೀತಾ ಅವರೇ, ನಿಮ್ಮ ಅಧ್ಯಯನದ ವಿಷಯವನ್ನ ತಿಳಿಸಿಕೊಟ್ಟಿದ್ದಕ್ಕೆ ಜನಸುದ್ದಿಯ ಪರವಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
2: ಇದು ಇಂದಿನ ಜಾಣರ ಅಲ್ಲಲ್ಲ ಜಾಣೆಯರ ಮಾತು ಸಂದರ್ಶನ. ಡಾಕ್ಟರ್ ಗೀತಾ ಪ್ರತಾಪ್, ಸಂದರ್ಶಿಸಿದವರು ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: ಎಪಿಸೋಡ್ 58ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಎಪಿಸೋಡ್ 57 ಮುಂದುವರಿಯುತ್ತದೆ, ಏಕೆಂದರೆ ನಾವು ಬಯೋಗ್ಯಾಸ್ ಅಥವಾ ಜೈವಿಕ ಅನಿಲದ ಬಗ್ಗೆ ಮತ್ತು ವಿಸ್ತಾರವಾಗಿ ಚರ್ಚಿಸುತ್ತಿದ್ದೇವೆ. ಜೈವಿಕ ಅನಿಲದ ಬಳಕೆಯಿಂದಾಗುವ ಅನುಕೂಲಗಳು ಹೀಗಿವೆ. ವರ್ಷಕ್ಕೆ 2.1 ಮಿಲಿಯನ್ ಟನ್ಗಳಷ್ಟು ಸೌದೆಯ ಉಳಿತಾಯವಾಗುತ್ತದೆ. ಸೌದೆಯ ಉಳಿತಾಯದಿಂದ ಕಾಡುಗಳ ಸಂರಕ್ಷಣೆ ಆಗುತ್ತದೆ. ಕಾಡುಗಳ ಸಂರಕ್ಷಣೆಯಿಂದ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯಗಳು ಉಳಿಯುತ್ತವೆ. ಎರಡನೆಯದು, ಸ್ವಚ್ಛ ಮಾಲಿನ್ಯರಹಿತ ಇಂಧನದಿಂದಾಗಿ ಹೊಗೆಯಿಂದ ಉಂಟಾಗುವ ಕಾಯಿಲೆಗಳು ಕಡಿಮೆಯಾಗಿ ಮಹಿಳೆಯರು ಎಸ್ಪೆಷಲಿ ರೈತ ಮಹಿಳೆಯರು ಆರೋಗ್ಯ ಸುಧಾರಿಸುತ್ತದೆ. ಒಂದು ವರದಿಯ ಪ್ರಕಾರ ರೈತ ಮಹಿಳೆಯು ಸೌದೆ ಅಥವಾ ಹಸಿ ಸೌದೆಯಲ್ಲಿ ಅಡುಗೆ ಮಾಡಿದರೆ ಒಲೆಯ ಪಕ್ಕ ಕುಳಿತು ಸುಮಾರು 10 ಪ್ಯಾಕ್ ಸಿಗರೇಟ್ ಸೇರಿದಷ್ಟು ಅವರ ಶ್ವಾಸಕೋಶಕ್ಕೆ ಆಘಾತವಾಗುತ್ತದೆ ಎಂದು ತಿಳಿಸುತ್ತದೆ. ಸೌದೆ ಸಂಗ್ರಹಿಸುವ ಶ್ರಮವಿಲ್ಲ. ಹಳ್ಳಿಯಲ್ಲಿ ಮಹಿಳೆಯರು ಸೌದೆಯನ್ನು ಸಂಗ್ರಹಿಸಲು ಅತಿ ದೂರದ ಪ್ರದೇಶಗಳಿಗೆ ಹೋಗಬೇಕಾಗುತ್ತದೆ. ಅಲ್ಲದೆ ಅಲ್ಲಿ ಸ್ವತಃ ಸೌದೆಯನ್ನು ತಾವು ಕಡಿದು ಅವುಗಳನ್ನು ಗಂಟು ಕಟ್ಟಿ ತಲೆಯ ಮೇಲೆ ಹೊತ್ತು ಮನೆಗೆ ಬರಬೇಕಾಗುತ್ತದೆ. ಸೊ ಇದರಿಂದ ಸುಮಾರು ಕೆಲವೊಮ್ಮೆ 5 ಕಿಲೋಮೀಟರ್ ದೂರದವರೆಗೂ ಮಹಿಳೆಯರು ನಡೆಯಬೇಕಾಗುತ್ತದೆ ಹಾಗೂ ವಾಪಸ್ 5 ಕಿಲೋಮೀಟರ್ ಬರಬೇಕಾಗುತ್ತದೆ. ಅಂದರೆ ಸೌದೆಯನ್ನು ಸಂಗ್ರಹಿಸಲು ರೈತ ಮಹಿಳೆಯರು ಸುಮಾರು 10 ಕಿಲೋಮೀಟರ್ನಷ್ಟು ನಡೆಯಬೇಕಾಗುತ್ತದೆ. ಸೊ ಸಮಯವು ಉಳಿತಾಯವಾಗುತ್ತದೆ. ಸೌದೆ ತರಲು 10 ಕಿಲೋಮೀಟರ್ ನಡೆಯಲು ಏನಿಲ್ಲ ಅಂದರೂ 2 ಗಂಟೆಗಳು ಬೇಕಾಗುತ್ತವೆ ಅಥವಾ 2.5 ಗಂಟೆಗಳು ಬೇಕಾಗುತ್ತವೆ. ಜೈವಿಕ ಅನಿಲದಿಂದ ಸಮಯ ಉಳಿತಾಯವಾಗುತ್ತದೆ. ಈ ಸಮಯವನ್ನು ಅವರು ಇತರ ಲಾಭದಾಯಕ ಚಟುವಟಿಕೆಗಳಿಗೆ ಉಪಯೋಗಿಸಬಹುದು. ಕೋಳಿ ಸಾಗಣೆಗಳು ಅಥವಾ ದನಕರಗಳು ಸಾಗಾಣಿಕೆಗಳು ಅಥವಾ ಕುರಿ ಸಾಗಾಣಿಕೆಗಳು ಮೇಕೆ ಸಾಗಾಣಿಕೆಗಳು ಇವು ಲಾಭದಾಯಕವಾದ ಉದ್ಯಮಗಳು. ಸೊ ಸೌದೆ ಸಂಗ್ರಹಿಸಲು ಬೇಕಾದ ಸಮಯವನ್ನು ಗೋಬರ್ ಗ್ಯಾಸ್ನಿಂದಾಗಿ ಉಳಿಸಿ ಇನ್ನೂ ಹೆಚ್ಚಿನ ಆರ್ಥಿಕತೆಯನ್ನು ಅವರು ಬೆಳೆಸಿಕೊಳ್ಳಬಹುದು. ಜೈವಿಕ ಅನಿಲ ವಲಯಗಳು ಬಳಸುವುದು ಅತ್ಯಂತ ಸುಲಭ, ಹೊಗೆಯೂ ಬರುವುದಿಲ್ಲ. ಸೌದೆಯ ವಲಯವು ಕೆಟ್ಟಾಗ ಇವರು ಕೊಳವೆಯ ಮೂಲಕ ಊದಬೇಕಾಗುತ್ತದೆ. ಅಂಥ ಸಮಯದಲ್ಲಿ ಅವರು ಉಸಿರಾಟದ ಭಾಗಗಳು ಹೊಲೆಯ ಹತ್ತಿರ ಅಥವಾ ಹೊಗೆಯ ಹತ್ತಿರದಲ್ಲಿದ್ದು ಅವರ ಶ್ವಾಸಕೋಶಗಳಿಗೆ ಅತ್ಯಂತ ಹಾನಿ ಮಾಡುವ ಸಾಧ್ಯತೆ ಇರುತ್ತದೆ. ಅಲ್ಲದೆ ಸೌದೆಯಲ್ಲಿ ಬೆಂಜೀನ್ ಮತ್ತು ಪೈರೋಬೆಂಜೀನ್ ಎಂಬ 2 ವಿಷ ವಸ್ತುಗಳು ಬಿಡುಗಡೆಯಾಗುತ್ತವೆ. ಈ ವಿಷ ವಸ್ತುಗಳು ಯಾರು ಸೌದೆ ವಲೆಯಿಂದ ಅಥವಾ ಹಸಿ ಸೌದೆ ವಲೆಯಿಂದ ಅಡುಗೆ ಮಾಡುತ್ತಾರೋ ಅಂಥವರ ಲಂಗ್ಸ್ ಅಥವಾ ಶ್ವಾಸಕೋಶಗಳನ್ನು ಹೆಚ್ಚು ಘಾಸಿಗೊಳಿಸುತ್ತವೆ. ಘಟಕದಿಂದ ಹೊರಬರುವ ಸಗಣಿಯನ್ನು ಗೊಬ್ಬರ ಕಳೆರಹಿತವಾಗಿ ಉತ್ತಮವಾಗಿಯೂ ಇರುತ್ತದೆ. ಹೊಗೆ ಜೈವಿಕ ಅನಿಲದಲ್ಲಿ ಬಳಸದಾದ ಸಗಣಿಯು 1 ಕಡೆಯಿಂದ ಹೊರಬರುತ್ತದೆ. ಇದನ್ನು ಬ್ಯಾಕ್ಟೀರಿಯಾಗಳಿಂದ ವಾಯು ಸಹಿತ ಬ್ಯಾಕ್ಟೀರಿಯಾ ಏರೋಬಿಕ್ ಬ್ಯಾಕ್ಟೀರಿಯಾಗಳಿಂದ ಅಥವಾ ಎರೆಹುಳುಗಳಿಂದ ಗೊಬ್ಬರವನ್ನು ತಯಾರಿಸಬಹುದಾಗಿದೆ. ಇದರಿಂದಾಗಿ ಮಹಿಳೆಯರಿಗೆ ಅಥವಾ ರೈತರಿಗೆ ಆರ್ಥಿಕ ಲಾಭವೂ ಸಹ ಆಗುತ್ತದೆ. ಈ ಯೋಜನೆಗೆ ಯಶಸ್ಸಿಗೆ ಅಡೆತಡೆಗಳೂ ಇವೆ. ಇವುಗಳ ಸ್ಥಾಪನೆಗೆ ಹಣ ಬೇಕು. ಒಂದು ಕೌಟುಂಬಿಕ ಘಟಕದ ಮೇಲೆ ಸುಮಾರು 7,000 ರಿಂದ 10,000 ರೂಪಾಯಿಗಳು ಬೇಕಾಗುತ್ತವೆ. ಪುಕ್ಕಾಟಿಯಾಗಿ ಸಂಗ್ರಹಿಸುವ ಸೌದೆಗಿಂತ ಇದು ದುಬಾರಿ. ಏಕೆಂದರೆ ಸೌದೆಯನ್ನು ಸಂಗ್ರಹಿಸಲು ಯಾವುದೇ ಹಣವನ್ನು ವಿನಿಯೋಗಿಸಬೇಕಾಗಿಲ್ಲ. ಇವರು ಮಹಿಳೆಯರು ತಮ್ಮ ಶಕ್ತಿಯನ್ನು ಉಪಯೋಗಿಸಿ ನಡೆದುಕೊಂಡು ಹೋಗಿ ಮತ್ತೆ ಆ ಸೌದೆಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಬರಬೇಕಾಗುತ್ತದೆ. ಇದಕ್ಕೆ ಸಬ್ಸಿಡಿಯು ದೊರಕುವುದಾದರೆ ಅದು ಈ ಯೋಜನೆಯನ್ನು ಜನಪ್ರಿಯಗೊಳಿಸಲು ಸಾಲದು. ಈ ಘಟಕಗಳ ಯಶಸ್ವಿ ನಿರ್ವಹಣೆಯ ಬಗ್ಗೆ ಸರ್ಕಾರಿ ಸಿಬ್ಬಂದಿಗಳು ತೋರುವ ಬೇಜವಾಬ್ದಾರಿಗಳು ಇದಕ್ಕೆ ಒಂದು ಕಾರಣ. ಘಟಕಗಳನ್ನು ಕಟ್ಟುವ, ನಿರ್ವಹಿಸುವ, ಅವುಗಳ ಮೌಲ್ಯಮಾಪನ ಮಾಡುವಂತಹ ತರಬೇತಿ ಪಡೆದ ಸಿಬ್ಬಂದಿಗಳ ಕೊರತೆ ಇರುತ್ತದೆ. ಇತ್ಯಾದಿಗಳು ಜೈವಿಕ ಅನಿಲ ಯೋಜನೆಯ ಯಶಸ್ಸಿಗೆ ತಡೆಯನ್ನುಂಟು ಮಾಡುತ್ತವೆ. ಸಮುದಾಯ ಘಟಕಗಳ ಸ್ಥಾಪನೆಯಲ್ಲೂ ಅನೇಕ ತೊಂದರೆಗಳಿವೆ. ಅವುಗಳೆಂದರೆ ಪ್ರತಿ ಗ್ರಾಮದಲ್ಲೂ ಘಟಕಗಳನ್ನು ಸ್ಥಾಪಿಸಲು ಹಣದ ಮುಗ್ಗಟ್ಟು. ಸರ್ಕಾರ ಇದಕ್ಕೆ ಸಬ್ಸಿಡಿ ನೀಡಿದರೆ ಒಳಿತು. ಇಡೀ ಗ್ರಾಮದ ಅಡುಗೆಗೆ ಬೇಕಾದ ಶಕ್ತಿಯನ್ನು ಪೂರೈಸಲು ಸಗಣಿಯ ಕೊರತೆ. ಸೊ ಸಗಣಿಯು ಹೆಚ್ಚು ಬೇಕಾದರೆ ಹೆಚ್ಚು ಹೆಚ್ಚು ರಾಸುಗಳನ್ನು ಅವರು ಸಾಕಬೇಕಾಗುತ್ತದೆ. ಸೊ ಇದರಿಂದ ಅವರಿಗೂ ಸಹ ಆರ್ಥಿಕ ಲಾಭವಾಗುತ್ತದೆ. ಸಮುದಾಯ ತೋರುವ ನಿರಾಸಕ್ತಿ ಇದಕ್ಕೆ ಮುಖ್ಯ ಕಾರಣ. ಪ್ರತಿಯೊಂದು ಕುಟುಂಬದ ಜಾನುವಾರುಗಳ ಸಂಖ್ಯೆ ಹಾಗೂ ಅವಶ್ಯಕತೆಗಳೇ ಇದಕ್ಕೆ ಕಾರಣ. ಹೆಚ್ಚು ಹೆಚ್ಚು ದನಕರಗಳನ್ನು ರೈತರು ಸಾಕಬೇಕಾಗುತ್ತದೆ. ಖಾಸಗಿ ಸಂಘ ಸಂಸ್ಥೆಗಳ ಭಾಗವಹಿಸುವಿಕೆ ಮತ್ತು ಬೆಂಬಲ ಸಾಕಷ್ಟು ಇಲ್ಲದಿರುವುದು. ಬ್ಯಾಂಕ್ಗಳು ಇವುಗಳಿಗೆ ಸಾಫ್ಟ್ ಲೋನನ್ನು ಕೊಡಬೇಕಾಗುತ್ತದೆ ಹಾಗೂ ಸರ್ಕಾರವು ಇವರಿಗೆ ಸಬ್ಸಿಡಿಗಳನ್ನು ನೀಡಬೇಕಾಗುತ್ತದೆ. ಅಥವಾ ಸರ್ಕಾರವೇ ಈ ಜೈವಿಕ ಅನಿಲಗಳನ್ನು ಸ್ಥಾಪನೆ ಮಾಡಿ ಅವರಿಗೆ ಕಡಿಮೆ ದರದಲ್ಲಿ ಅಥವಾ ರಿಯಾಯಿತಿ ದರದಲ್ಲಿ ಈ ಗ್ಯಾಸ್ ಸಿಲಿಂಡರ್ಗಳನ್ನು ಸಪ್ಲೈ ಮಾಡಬೇಕಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಕೆಲವು ಸ್ಟೇಟ್ ಗೌರ್ಮೆಂಟ್ಗಳು ಸರ್ಕಾರಗಳು LPG ಸಿಲಿಂಡರ್ಗಳನ್ನು ಉಚಿತವಾಗಿ ಅಥವಾ ಸಬ್ಸಿಡಿ ದರದಲ್ಲಿ ಎಲ್ಲರಿಗೂ ನೀಡುತ್ತಿದ್ದಾರೆ.
6: ಇದರಿಂದಾಗಿ ಮಹಿಳೆಯರು ಕಾಡುಗಳ ಮೇಲೆ ಡಿಪೆಂಡ್ ಆಗಿರುವುದು ಕಡಿಮೆಯಾಗಿದೆ. ಅಲ್ಲದೆ

0: ಕಾಡುಗಳಿಂದ ಕಾಡುಗಳ ನಾಶವು ಕಡಿಮೆಯಾಗಿದೆ. ಅಲ್ಲದೆ ಅದರಿಂದ ಜೈವಿಕ ವೈವಿಧ್ಯತೆಯೂ ಸಹ ಹೆಚ್ಚಾಗುತ್ತಿದೆ, ಪ್ರಾಣಿಗಳ ವೈವಿಧ್ಯತೆಯೂ ಹೆಚ್ಚಾಗುತ್ತಿದೆ. ಯಾರೂ ಬೇಟೆಯಾಡಲು ಸಾಧ್ಯವಾಗುವುದಿಲ್ಲ. ಧನ ಸಹಾಯ, ಸಾಂಸ್ಥಿಕ ಬೆಂಬಲ, ಇತರ ಜೈವಿಕ ಆಕಾರಗಳ ಬಳಕೆ, ತಂತ್ರಜ್ಞಾನ ಅರಿವು ಹಾಗೂ ತರಬೇತಿ ಮುಂತಾದವುಗಳಿಂದ ಈ ಯೋಜನೆಯನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದು. ಇದರಿಂದಾಗಿ ಪರಿಸರ ಮಾಲಿನ್ಯ ಸಾಕಷ್ಟು ಕಡಿಮೆಯಾಗುತ್ತದೆ. ಮಹಿಳೆಯರಿಗೆ, ಅಡಿಗೆ ಮಾಡುವವರಿಗೆ ಆರೋಗ್ಯ ಸುಧಾರಿಸುತ್ತದೆ. ಪರಿಸರ ಸಂರಕ್ಷಣೆಯಿಂದ ಉಂಟಾಗುವುದು ಎಂದು ನಂಬಲಾಗಿದೆ. ಬಯೋಜೆನೆಸಿಸ್, ಜೀವೋತ್ಪತ್ತಿ ಅಥವಾ ಜೀವಜನನ. ಜೀವಿಗಳು ಜೀವಿಗಳಿಂದಲೇ ಹುಟ್ಟುತ್ತವೆ, ನಿರ್ಜೀವಿಗಳಿಂದಲ್ಲ ಎಂದು ಪ್ರತಿಪಾದಿಸುವ ಸಿದ್ಧಾಂತ. 1870 ಹೆನ್ರಿ ಹ್ಯಾಕ್ಸ್ಲೆ ಎಂಬ ವಿಜ್ಞಾನಿ ಈ ತತ್ವದ ಜನಕ. ಅಜೀವ ಜನನಕ್ಕೆ ವಿರುದ್ಧವಾದ ಸಿದ್ಧಾಂತವಿದು. ಜೀವದಿಂದಲೇ ಜೀವ ಹುಟ್ಟುತ್ತದೆ ಎನ್ನುವುದು ಇದರ ಅರ್ಥ. ಹಳೆಯ ಚಿಂದಿಯಿಂದ ಇಲಿಗಳು, ಕೆಸರಿನಿಂದ ಕಪ್ಪೆಗಳು, ಕೊಳೆಯುವ ಎತ್ತಿನ ರಕ್ತದಿಂದ ಜೇನುನೊಣಗಳು ತಮಗೆ ತಾವೇ ಉದ್ಭವಿಸುತ್ತವೆ ಎಂದು ಯುರೋಪ್ನಲ್ಲಿ ಜನ ನಂಬಿದ್ದರು. ವಿಜ್ಞಾನಿಗಳು ಅದನ್ನು ನಂಬುತ್ತಿದ್ದರು. ಕಳೆದ ಶತಮಾನದಲ್ಲಿ ಫ್ರೆಂಚ್ ವಿಜ್ಞಾನಿ ಲೂಯಿ ಪ್ಯಾಶ್ಚರ್ ನಡೆಸಿದ ನಿರ್ಣಾಯಕ ಪ್ರಯೋಗಗಳಿಂದ ಅದೆಲ್ಲವೂ ಸುಳ್ಳೆಂದು ಗೊತ್ತಾಯಿತು. ಪೂರ್ವಗಾಮಿ ಜೀವಿಗಳಿಲ್ಲದೆ ಜೀವಿ ಜನಿಸದೆಂದು ಸಿದ್ಧವಾಯಿತು. ಅಂದರೆ ಒಂದು ಜೀವಿಯಿಂದ ಇನ್ನೊಂದು ಜೀವಿಯು ಹುಟ್ಟುತ್ತದೆಯೇ ಹೊರತು ಕಲ್ಲುಗಳಿಂದ, ಮಣ್ಣುಗಳಿಂದ ಜೀವಿಗಳು ಹುಟ್ಟುವುದಿಲ್ಲ. ಜೀವಿಗಳಿಂದ ಉತ್ಪಾದಿಸಲ್ಪಟ್ಟಿರುವ ವಸ್ತುಗಳು, ಅಂದರೆ ಜೀವ ಮೂಲ ಪದಾರ್ಥಗಳ ವಿಷಯದಲ್ಲಿಯೂ ಕೆಲವೊಮ್ಮೆ ಈ ಪದವನ್ನು ಬಳಸುತ್ತಾರೆ. ಸಸ್ಯಗಳ ಕೊಳೆಯುವಿಕೆಯಿಂದ ಉಂಟಾಗುವ ಕಲ್ಲಿದ್ದಲು ಇದಕ್ಕೆ ಒಂದು ಉದಾಹರಣೆಯಾಗಿದೆ. ಬಯೋಜಿಯೋಕೆಮಿಕಲ್ ಸೈಕಲ್ ಅಥವಾ ಜೀವ ಭೂರಸಾಯನ ಚಕ್ರ, ಜೀವ ಭೂರಸಾಯನ ಚಕ್ರ ಅಥವಾ ಜೀವ ಭೂರಸಾಯನ ಆವರ್ತ. ಜೀವಿ ನಿರ್ಜೀವಿಗಳ ನಡುವೆ ರಾಸಾಯನಿಕಗಳು ಸುತ್ತಾಟ ಚಲನೆ. ಇಲ್ಲಿ ಧಾತು ಅಥವಾ ಸಂಯುಕ್ತ ಅಕಾರ್ಬನ್ಗಳು ಅಥವಾ ಅಜೈವಿಕ ಸ್ಥಿತಿಯಿಂದ ಕಾರ್ಬನಿಕ್ ಜೈವಿಕ ಸ್ಥಿತಿಗೆ ರೂಪಾಂತರಗೊಂಡು ಮತ್ತೆ ಅಕಾರ್ಬನಿಕ್ ಸ್ಥಿತಿಗೆ ಮರಳುತ್ತದೆ. ಉದಾಹರಣೆಗೆ, ನೀರಿನಲ್ಲಿ ರಂಜಕವು ಫಾಸ್ಫೇಟ್ ರೂಪದಲ್ಲಿರುತ್ತದೆ. ಇದು ರಂಜಕದ ಅಕಾರ್ಬನ್ ರೂಪ. ಇದನ್ನು ಪಾಚಿಗಳು ಹೀರಿ DNA, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ ಮತ್ತಿತರ ಸಂಕೀರ್ಣ ಅಕಾರ್ಬನಿಕ್ ಪದಾರ್ಥಗಳನ್ನು ತಯಾರಿಸಲು ಬಳಸುತ್ತವೆ. ಈ ಪಾಚಿಗಳು ಕೊಳೆತಾಗ ಅಕಾರ್ಬನಿಕ್ ರೂಪದಲ್ಲಿರುವ ರಂಜಕವು ಫಾಸ್ಫೇಟ್ ರೂಪದಲ್ಲಿ ಬಿಡುಗಡೆಯಾಗುತ್ತದೆ. ಧಾತು ಅಥವಾ ಸಂಯುಕ್ತ ಅಕಾರ್ಬನಿಕ್ ರೂಪಗಳು ಜೈವಿಕ ಪರಿಸರದಲ್ಲಿರುತ್ತವೆ ಅಜೈವಿಕ ಪರಿಸರದಲ್ಲಿರುತ್ತವೆ, ಜಲಗೋಳ, ಶಿಲಾಗೋಳ ಹಾಗೂ ವಾಯುಗೋಳದಲ್ಲಿರುತ್ತವೆ, ಮತ್ತು ಅವುಗಳ ಕಾರ್ಬನಿಕ್ ರೂಪ ಬದುಕಿರುವ ಅಥವಾ ಸತ್ತ ಜೀವಿಗಳಲ್ಲಿ ಕಂಡುಬರುತ್ತವೆ. ಧಾತು ಅಥವಾ ಸಂಯುಕ್ತ ಪ್ರಧಾನವಾದ ಶಿಲಾಗೋಳದಲ್ಲಿಯೂ, ಜಲಗೋಳದಲ್ಲಿಯೂ, ವಾಯುಗೋಳದಲ್ಲಿಯೂ ಅಥವಾ ಜೀವಿಗಳಲ್ಲಿಯೂ ಸಂಗ್ರಹವಾಗಿರುತ್ತವೆ. ಈ ಪ್ರಧಾನ ಸಂಗ್ರಹ ಸ್ಥಳಗಳಿಗೆ ಭಂಡಾರ ಎನ್ನಬಹುದು. ಸಾರಜನಕದ ಭಂಡಾರ, ವಾಯುಗೋಳ, ನೀರಿನ ಭಂಡಾರ, ಜಲಗೋಳ, ರಾಸಾಯನಿಕಗಳ ಚಲನೆಯ ವೇಗ ಭಂಡಾರದ ಸ್ವರೂಪಗಳನ್ನು ಅವಲಂಬಿಸಿದೆ. ಅಂದರೆ ಕಾರ್ಬನಿಕ್ ವಸ್ತುಗಳ ಕೊಳೆಯುವಿಕೆಯಿಂದ ಉಂಟಾದ ಅಕಾರ್ಬನಿಕ್ ವಸ್ತುಗಳ ವೇಗವಾಗಿ ಮಣ್ಣಿಗೆ ಬಿಡುಗಡೆಯಾಗುತ್ತವೆ, ಆದರೆ ಅದೇ ರಾಸಾಯನಿಕಗಳು ವಾಯುಗೋಳದಲ್ಲಿ ನಿಧಾನವಾಗಿ ಚಲಿಸುತ್ತವೆ. ಸರೋವರ, ಸಾಗರ ಅಥವಾ ಜಲಗೋಳಗಳಲ್ಲಂತೂ ಇವುಗಳ ಚಾಲನೆ ಅತ್ಯಂತ ನಿಧಾನ. ಅಕಾರ್ಬನಿಕ್ ರೂಪದಲ್ಲಿ ವಸ್ತುಗಳ ಚಾಲನೆ ಸಾಮಾನ್ಯವಾಗಿ ನಿಧಾನವಾಗಿ ಸಾಗುತ್ತದೆ. ಸಸ್ಯಗಳು ಮಣ್ಣಿನಿಂದ ಧಾತು ಹಾಗೂ ಸಂಯುಕ್ತಗಳನ್ನು ನೀರಿನ ಮೂಲಕ ಹೀರುತ್ತವೆ. ದ್ಯುತಿಸಂಶ್ಲೇಷಣೆಯು ಸೇರಿದಂತೆ ಅನೇಕ ಜೀವರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ಅವುಗಳನ್ನು ಸಂಶ್ಲೇಷಿಸುತ್ತವೆ. ಹೀಗೆ ಉತ್ಪತ್ತಿಯಾಗುವ ಕಾರ್ಬನಿಕ್ ಸಂಯುಕ್ತಗಳು ಆಹಾರ ಸರಪಳಿಯ ಮೂಲಕ ಪ್ರಾಣಿಗಳನ್ನು ತಲುಪುತ್ತವೆ. ಜೀವಿಗಳು ಸತ್ತಾಗ ಅಥವಾ ಉರಿದಾಗ ಎಲೆಗಳು, ಬ್ಯಾಕ್ಟೀರಿಯಾಗಳು ಅದನ್ನು ಕೊಳೆಯಿಸುತ್ತವೆ. ಈ ಕ್ರಿಯೆಯಲ್ಲಿ ಧಾತುಗಳು ಸರಳ ಕಾರ್ಬನ್ ರೂಪದಲ್ಲಿ ಬಿಡುಗಡೆಯಾಗಿ ಗಾಳಿಯಲ್ಲಿ ಅಥವಾ ಮಣ್ಣಿನಲ್ಲಿ ಶೇಖರಣೆಯಾಗುತ್ತವೆ. ಸಸ್ಯಗಳನ್ನು ದಹಿಸಿದಾಗಲೂ ಕೆಲವು ಧಾತುಗಳು, ಮುಖ್ಯವಾಗಿ ಇಂಗಾಲ ಅನಿಲ ರೂಪದಲ್ಲಿ ವಾಯುಗೋಳವನ್ನು ಸೇರುತ್ತದೆ. ಇಲ್ಲಿಗೆ ಎಪಿಸೋಡ್ 58 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 27ನೇ ಪದ್ಯ. ಆ ಪದ್ಯ ಹೀಗಿದೆ: ಓಡೆ ತಮೋ ಬಳಂ ಅಗಿದಲ್ಲಾಡೈಷಾಚರ ಬಲಂ ರಥಾಂಗ ಯುಗಂಗಳಂ ಕೂಡೆ ಬಗೆಂ ಕೂಡೆ ನೇಸರ್ ಮೂಡಿದು ಬಕಂಗೆ ಮಿಡುತ್ತು ಮೂಡುವ ತರದಿ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಓಡೆ ತಮೋ ಬಳಂ ಅಗಿದು ಅಲ್ಲಾಡೆ ನಿಶಾಚರ ಬಲಂ ರಥಾಂಗ ಯುಗಂಗಳಂ ಕೂಡೆ ಬಗೆ ಕೂಡೆ ನೇಸರ್ ಮೂಡಿದುದು ಬಕಂಗೆ ಮಿಡುತ್ತು ಮೂಡುವ ತರದಿ. ಹಾಗೆ ಅವರು ರಾತ್ರಿ ಇಡೀ ಬಕನ ವಿಷಯವನ್ನು ಮಾತಾಡ್ತಿದ್ದಾಗ ಸೂರ್ಯೋದಯ ಆಯಿತು. ಹೇಗೆ ಸೂರ್ಯೋದಯ ಆಯಿತು? ಓಡೆ ತಮೋ ಬಳಂ, ತಮಸ್ಸು ಅಂದರೆ ಕತ್ತಲೆಯ ಮೊತ್ತ, ಕತ್ತಲೆಯ ಬಲ ಓಡುತ್ತಾ ಇರಲು ಓಡೆ. ಅಗಿದಲ್ಲಾಡೆ ನಿಶಾಚರ ಬಲಂ, ನಿಶಯ ಸಂದರ್ಭದಲ್ಲಿ ಅಥವಾ ಕತ್ತಲಿನ ಜಾವದಲ್ಲಿ ಓಡಾಡುವಂತಹ ಸಂಕುಲಗಳೆಲ್ಲವೂ ಕೂಡ ಅಲ್ಲಾಡಿ ಅವು ಅಲ್ಲಾಡುತ್ತಿರಲು, ನಡುಗುತ್ತಾ ಇರಲು. ಅಂದರೆ ಕಾವ್ಯದ ಸಂದರ್ಭದಲ್ಲಿ ನಿಶಾಚರರು ಅಂದರೆ ಎಲ್ಲ ಪ್ರಾಣಿಗಳು, ಕತ್ತಲೆಯಲ್ಲಿ ಓಡಾಡುವ ಎಲ್ಲ ಪ್ರಾಣಿಗಳು ಅನ್ನುವಂಥ ಅರ್ಥ ಬರುವುದಿಲ್ಲ. ಕತ್ತಲೆಯಲ್ಲಿ ಓಡಾಡುವಂತಹ ಪ್ರಮುಖ ಸಮುದಾಯ ಅಥವಾ ಜನ ಅಂತ ಅರ್ಥ ಆಗ್ತದೆ. ಅಂದರೆ ರಾಕ್ಷಸರು, ನಿಶಾಚರರು ಅಂದರೆ ಇಲ್ಲಿ ಮಹಾಕಾವ್ಯದಲ್ಲಿ ಎಲ್ಲವೂ ಕೂಡ ಅತ್ಯುತ್ತಮವಾದದನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ, ಅಂದರೆ ಸಾಮಾನ್ಯವಾದಂಥ ವಿಷಯಗಳನ್ನು ಅಥವಾ ಉದಾಹರಣೆಗಳನ್ನು ಮಹಾಕಾವ್ಯದಲ್ಲಿ ತರುವ ಆಗಿಲ್ಲ, ಅಲ್ಲಿರುವಂಥವು ಎಲ್ಲವೂ ಕೂಡ ವಿಶೇಷವಾಗಿರಬೇಕು. ಹಾಗಾಗಿ ನಿಶೆಯಲ್ಲಿ ಪ್ರಾಣಿಗಳು ಅಥವಾ ಕೀಟಗಳು ಎಲ್ಲವೂ ಓಡುತ್ತವೆ, ಸಂಚರಿಸ್ತವೆ. ಆದರೆ ಪ್ರಮುಖವಾಗಿ ನಿಶೆಯಲ್ಲಿ ಓಡಾಡುವಂಥದ್ದು ರಾಕ್ಷಸರು. ನಿಶಾಚರ ಬಲಂ ಬಲಂ ಅಲ್ಲಾಡೆ, ಆ ನಿಶಾಚರ ಬಲ ರಾಕ್ಷಸರು ಅಲ್ಲಾಡುತ್ತಿರಲು, ನಡುಗುತ್ತಿರಲು. ರಥಾಂಗ ಯುಗಗಳಂ ಕೂಡೆ ಬಗೆ ಕೂಡೆ, ತನ್ನ ರಥವನ್ನು ಅಂದರೆ ಸೂರ್ಯ ಉದಯ ಆಗುವುದು ಅಂತಂದರೆ ಭಾರತೀಯ ಅಥವಾ ಪುರಾಣಗಳ ಕಲ್ಪನೆಯ ಪ್ರಕಾರ ಸೂರ್ಯ ಪಶ್ಚಿಮದಲ್ಲಿ ತನ್ನ ರಥವನ್ನು ಏರಿ ಅಂದರೆ ಅರುಣ ಎನ್ನುವಂತಹ ಸಾರಥಿಯನ್ನು ಕೂಡಿಕೊಂಡು ರಥವನ್ನು ಏರಿಕೊಂಡು ಸೂರ್ಯ ಬಂದರೆ ಅದನ್ನು ಸೂರ್ಯೋದಯ ಎನ್ನುವಂಥ ಹಾಗೆ ಎನ್ನುವ ಹಾಗೆ ಪುರಾಣಗಳಲ್ಲಿ ಅಥವಾ ಕಾವ್ಯಗಳಲ್ಲಿ ಹೇಳ್ತಾರೆ. ಹೇಗೆ ರಥಾಂಗಯುಗಳಂ ಕೂಡೆ ರಥವಗಳನ್ನು ಕಟ್ಟಿಕೊಂಡು ಅರುಣ ಸಾರಥಿಯ ಜೊತೆಗೆ ಬಗೆ ಕೂಡೆ ಸಂತೋಷ ಮನಸ್ಸಿನಿಂದ ನೇಸರ್ ಮೂಡಿದುದು ಸೂರ್ಯೋದಯವಾಯಿತು ಬಕನಿಗೆ ಮಿಡ್ತು ಮೂಡುವ ತರದಿ. ಬಕನಿಗೆ ಮೃತ್ಯುವೇ ಮೂಡಿತೋ ಎನ್ನುವ ಹಾಗೆ, ಕಂಡು ಬಂದಿತೋ ಎನ್ನುವ ಹಾಗೆ ಪಶ್ಚಿಮ ದಿಕ್ಕಿನಲ್ಲಿ ಅಥವಾ ಪಶ್ಚಿಮಾದ್ರಿಯಲ್ಲಿ ಸೂರ್ಯನ ಉದಯ ಆಯಿತು. ಇಲ್ಲಿ ನೇಸರ್ ಮೂಡಿದುದು ಎನ್ನುವುದು ಬಹಳ ಮುಖ್ಯವಾದ ಒಂದು ಪದ. ಅಂದರೆ ವ್ಯಾಕರಣ ದೃಷ್ಟಿಯಿಂದ ಅದು ಕನ್ನಡ ಪದ, ಅದು ನೇಸರ್. ಈಗ ನೇಸರ್ ಎನ್ನುವ ಪದ ಬಳಕೆಯಲ್ಲಿಲ್ಲ, ನಾವು ಸೂರ್ಯ ಅಂತಲೇ ಬಳಕೆ ಮಾಡಿದ್ದೇವೆ. ಅಂದರೆ ಪಂಪನ ಕಾಲಕ್ಕೆ ಅಥವಾ ಹಳೆಗಾಲದಲ್ಲಿ ಅಥವಾ ಬಹಳ ಪ್ರಾಚೀನ ಕಾಲದಿಂದ ಸೂರ್ಯನಿಗೆ ನೇಸರ್ ಎನ್ನುವ ಪದ ಬಳಕೆ ಆಗಿದೆ. ಹಾಗೆ ಕನ್ನಡದಲ್ಲಿ ಈಗಲೂ ಕೂಡ ನೇಸರ್ ಎನ್ನುವ ಪದ ಬಳಕೆಯಲ್ಲಿದೆ. ಚಲನಚಿತ್ರಗಳಲ್ಲಿಯೂ ಕೂಡ ಈ ಪದ ಚಲನಚಿತ್ರ ಪದ್ಯಗಳಲ್ಲಿಯೂ ಕೂಡ ಈ ಪದ ಬಳಕೆಯಾಗಿದೆ. ಹೀಗೆ ಇದು ನಮ್ಮ ಕಾವ್ಯ ನಮ್ಮ ಸಂದರ್ಭದಲ್ಲಿ ಅಥವಾ ಈ ವಿಕ್ರಮಾರ್ಜುನ ವಿಜಯಂ ಕಾವ್ಯದಲ್ಲಿ ಇದು ನಾಲ್ಕನೆಯ ಸೂರ್ಯೋದಯದ ವರ್ಣನೆಯಾಗಿದೆ. ಹೀಗೆ ಬಕನಿಗೆ ಮೃತ್ಯುವೇ ಮೂಡಿತು ಎನ್ನುವ ಹಾಗೆ ಅಂದಿನ ಸೂರ್ಯೋದಯ ಇತ್ತು ಎನ್ನುವುದನ್ನು ಪಂಪ ವರ್ಣಿಸ್ತಾನೆ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ 27ನೆಯ ಪದ್ಯದ ಬಳಿಕದ ವಚನ. ಆ ವಚನ ಇದೆ: ಆಗಳು ಸಾಹಸ ಭೀಮಂ ತನ್ನ ಸಾಹಸವನ್ನು ತೋರಲೆಂದು ಬಂದು ಪಾರ್ವನ ಮನೆಯ ಮುಂದಣ ಬಂಡಿಯ ಕೂಡಂ ಕೈಗೊಂಡು ನಿಲ್ಲುವುದು ಪಾರ್ವಂತಿಯುಂ ಪಾರ್ವನು ಪರಸಿ ಸೈನಿಕಿ ಕಳಿಪೆ ಕೊಡಲಿಂ ಬಂಡಿಯ ನಟ್ಟಿಕೊಂಡು ರಾಕ್ಷಸ ನಿರ್ದಳೆಗೈ ತಂದು ಇದನ್ನು ಬಿಡಿಸಿ ಹೀಗೆ ಓದಬಹುದು. ಆಗಳು ಸಾಹಸ ಭೀಮಂ ತನ್ನ ಸಾಹಸವನ್ನು ತೋರಲೆಂದು ಬಂದು ಪಾರ್ವನ ಮನೆಯ ಮುಂದಣ ಬಂಡಿಯ ಕೂಡಂ ಕೈಕೊಂಡು ನಿಲ್ಲುವುದು ಪಾರ್ವಂತಿಯುಂ ಪಾರ್ವನು ಪರಸಿ ಸೇಸಯಂ ಇಕ್ಕಿ ಕಳಿಪೆ ಒಡಲಿ ಬಂಡಿಯ ನಟ್ಟಿಕೊಂಡು ರಕ್ಕಸ ನಿರ್ದಳೆಗೆ ಕೈತಂದು. ಆಗ ಸಾಹಸ ಭೀಮಂ ತನ್ನ ಸಾಹಸವನ್ನು ತೋರಲೆಂದು, ಸಾಹಸ ಭೀಮ ಅಂದರೆ ಸಾಹಸವಂತನಾದಂಥ ಭೀಮ ಕುಂತಿಯ ಮಗ, ತನ್ನ ಸಾಹಸವನ್ನು ತೋರಲೆಂದು ತನ್ನ ಸಾಹಸವನ್ನು ಪ್ರದರ್ಶನ ಮಾಡಲೆಂದು ಬಂದು ಪಾರ್ವನ ಮನೆಯ ಮುಂದಣ ಬಂಡಿಯ ಕೂಡ ಕೈಗೊಂಡು, ಅವನು ಬಂದ ತಕ್ಷಣ ಈ ಬ್ರಾಹ್ಮಣನ ಮನೆಯ ಮುಂದೆ ಬಂಡಿ ಸಿದ್ಧವಾಗಿತ್ತು. ಆ ಸಿದ್ಧವಾದ ಬಂಡಿಯಲ್ಲಿ 12 ಕಂಡು ಅಕ್ಕಿಯೂ ಕೂಡ ಅಕ್ಕಿ ಅನ್ನವೂ ಕೂಡ ಇತ್ತು. ಅದನ್ನು ಕೂಡಿಕೊಂಡು ಕೈಕೊಂಡು ನೋಡು ಸಿದ್ಧ ಮಾಡಿ ನಿಂತ. ಆಗ ಪಾರ್ವಂತಿಯು ಪಾರ್ವನು ಪರಸಸ ಸೈನಿಕಿ, ಬ್ರಾಹ್ಮಣ ಮತ್ತು ಬ್ರಾಹ್ಮಣ ಹೆಂಡತಿ, ಪಾರ್ವಂತಿ ಬ್ರಾಹ್ಮಣನ ಹೆಂಡತಿ, ಅರಸು ಸೇಸೈನಕ್ಕಿ ಅರಸು ಸೇಸೈನಕ್ಕಿದ್ರು ಅಂದರೆ ಅವರ ಪ್ರಕಾರ ಇವರು ಸಾಯುಧಕ್ಕೆ ಹೋಗೋನು, ಸಾಯುಧಕ್ಕೆ ಹೋಗೋನಿಗೆ ಅರಸು ಸೇಸೈ ಕೊಡೋದಕ್ಕೇನಿದೆ ಅರಸು ಅಂದರೆ ಆದರೂ ಕೂಡ ಒಂದು ಸಂಪ್ರದಾಯ ಇದೆ ಅಲ್ಲ, ಒಳ್ಳೆಯದಾಗಲಿ ಅಂತ ಹೇಳಿದರು. ಇಕ್ಕಿ ಕಳಿಪೆ ಕಳಿಸಲು ಪಳಲಿಂ ಬಂಡಿಯನ್ನು ನಟ್ಟಿಕೊಂಡು ಆ ಪಟ್ಟಣದಿಂದ ಬಂಡಿಯನ್ನು ಹೊಡೆದುಕೊಂಡು ರಕ್ಕಸನಿದ್ದ ಎಡೆಗೆ ಆಯ್ತಂದು. ರಕ್ಕಸ ಅಂದರೆ ಬಕಾಸುರ, ನಗರದ ಅಥವಾ ಈ ಪಟ್ಟಣದ ಹೊರಗಡೆಗೆ ಏನಿದ್ದ ಅಲ್ಲಿಗೆ ಬಂದು ನಿಲ್ತಾನೆ. ಬಂದ ಮೇಲೆ ಏನು ಆಯಿತು ಎನ್ನುವುದನ್ನು ಮುಂದಿನ ಪದ್ಯದಲ್ಲಿ ಪಂಪ ವರ್ಣಿಸ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಜನರಲ್ ಟಾಪಿಕ್ಸ್ ಬೇರೆ ರೀತಿಯ ವಿಷಯಗಳ ಸಂಭಾಷಣೆಯನ್ನ ನೋಡ್ತಾ ಇದ್ವಿ. ಇಂಗ್ಲಿಷ್ ಏನೋ ನಾವು ಕಲಿತಾ ಇದ್ದೀವಿ, ಜೊತೆಯಲ್ಲಿ ನಿಮ್ಗೆ ಇನ್ನು ಯಾವ್ದಾವ್ದು ಭಾಷೆ ಬರುತ್ತೆ? ಅಲ್ಲೊಬ್ರು ಇದ್ದಾರೆ, ಅವರು ಇಂಗ್ಲಿಷ್ ಜೊತೆ ಜರ್ಮನ್ ಅನ್ನು ಕೂಡ ಓದ್ತಾರೆ. ಅದನ್ನ ಹೇಗೆ ಹೇಳ್ತೀರಾ? ದೇ ವಿಲ್ ಸ್ಟಡಿ ಜರ್ಮನ್ ಬಿಸೈಡ್ಸ್ ಇಂಗ್ಲಿಷ್. ದೇ ವಿಲ್ ಸ್ಟಡಿ ಜರ್ಮನ್ ಬಿಸೈಡ್ಸ್ ಇಂಗ್ಲಿಷ್. ಅವರು ಇಂಗ್ಲಿಷ್ ಅಲ್ಲದೆ ಜರ್ಮನ್ ಅನ್ನು ಕೂಡ ಓದ್ತಾರೆ. ನೀವು ಇಂಗ್ಲಿಷ್ ಅಲ್ಲದೆ ಇನ್ಯಾವುದೆಲ್ಲ ಭಾಷೆ ಓದ್ತೀರಾ, ಮಾತಾಡೋದಕ್ಕೆ ಬರುತ್ತೆ, ಇದನ್ನು ಕೂಡ ಟ್ರಾನ್ಸ್ಲೇಟ್ ಮಾಡಿ ನೋಡಿ. ನಾನು ಹೋಗೋದಕ್ಕೆ ದೃಢ ನಿರ್ಧಾರ ಮಾಡಿದ್ದೀನಿ, ಇಲ್ಲ ಹೊರಟಿದ್ದೀರಾ, ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದು ಬೇರೆ, ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಹೇಗೆ ಹೇಳ್ತೀರಾ ದೃಢ ನಿರ್ಧಾರಕ್ಕೆ ಏನು ಹೇಳಬೇಕು? ಡಿಟರ್ಮೈಂಡ್, DETERMINED. ನೋಡಿ, ಒಂದು ಪದ ಕೊಟ್ಟೆ, ಈ ಪದದಿಂದ ನೀವು ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡ್ತೀರಾ. ನಾನು ಹೋಗೋದಕ್ಕೆ ದೃಢ ನಿರ್ಧಾರ ಮಾಡಿದ್ದೀನಿ. I am determined to go. I apostrophe M. I am determined to go. ಈಗ ನೀವು ಹೋಗೋದ ಡಿಸೈಡ್ ಅಂತೂ ಆಯಿತು, ಅವನನ್ನು ಕಳಿಸೋದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಅದನ್ನು ಹೇಗೆ ಹೇಳ್ತೀರಾ? ನಾನು ಅವನನ್ನು ಕಳಿಸೋದಕ್ಕೆ ನಿರ್ಧಾರ ಮಾಡಿದ್ದೀನಿ. I apostrophe VE, I have ಬದಲು I made up my mind to send him. Made up my mind to send him. ಅವನನ್ನು ಕಳಿಸೋದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ ಅಂತ ಹೇಗೆ ಹೇಳೋದು? I made up my mind to send him. ನಿಮ್ಮ ಸ್ನೇಹಿತರು ನಿಮಗೊಂದು ಚಿತ್ರನ ಗಿಫ್ಟ್ ಮಾಡಿರ್ತಾರೆ, ಏನು ಮಾಡಿದೆ ಅದನ್ನ ಅಂತ ಕೇಳ್ತಾರೆ, ಏನು ಹೇಳ್ತೀರಾ? ನಮ್ಮನೆ ಗೋಡೆ ಮೇಲೆ ಆ ಚಿತ್ರನ ನೇತು ಹಾಕಿದ್ದೀವಿ. ಇದನ್ನ ಹೇಗೆ ಹೇಳ್ತೀರಾ? ನಮ್ಮ ಗೋಡೆ ಮೇಲೆ ಹಾಕಿದ್ದೀನಿ, ನೇತು ಹಾಕಿದ್ದೀನಿ ಆ ಚಿತ್ರನ. We hung the picture on the wall. ನೇತು ಹಾಕೋದಕ್ಕೆ ಹಂಗಲ್ವಾ, ವಿ ಹಂಗ್ ದ ಹ್ಯಾಂಗ್ ಹಂಗಾಗತ್ತೆ ಅಂದರೆ ಮಾಡಿದ್ದೀವಿ ಆಲ್ರೆಡಿ ಅಲ್ವಾ. ಸೊ ವಿ ಹಂಗ್ ದ ಪಿಕ್ಚರ್ ಆನ್ ದಿ ವಾಲ್, ಎಚ್ ಯು ಎನ್ ಜಿ ಹಂಗ್ ವಾಲ್ ಡಬ್ಲ್ಯೂ ಎ ಎಲ್ ಎಲ್ ವಿ ಹಂಗ್ ದ ಪಿಕ್ಚರ್ ಆನ್ ದ ವಾಲ್, ನಾವು ಗೋಡೆ ಮೇಲೆ ಈ ಚಿತ್ರನ ನೇತು ಹಾಕಿದ್ದೀವಿ. ನಿಮಗೆ ಒಂದು ನ್ಯೂಸ್ ಬರುತ್ತೆ, ಕೊಲೆ ಪಾತಕನನ್ನು ಹಿಡಿದು ಗಲ್ಲಿಗೆ ಏರಿಸಿದ್ರು ಅಂತ, ಅದನ್ನು ಹೇಗೆ ಹೇಳ್ತೀರಾ? ಕೊಲೆ ಪಾತಕ ಅಂದರೆ ಏನು? ಮರ್ಡರರ್ ಅಲ್ವಾ. ಗಲ್ಲಿಗೆ ಏರ್ಸೋದು ಅಂದರೆ ಹ್ಯಾಂಗ್ ಮಾಡೋದು. ಇದನ್ನು ಸೆಂಟೆನ್ಸ್ ಫಾರ್ಮ್ ಮಾಡೋದಕ್ಕೆ ಟ್ರೈ ಮಾಡಿ, ನೀವು ಪ್ರಯತ್ನ ಪಟ್ಟರೆ ನಿಮಗೆ ಇಂಗ್ಲೀಷ್ ಸುಲಭ ಆಗಿ ಗೊತ್ತಾಗೋದು. ಕೊಲೆ ಪಾತಕನನ್ನು ಹಿಡಿದು ಗಲ್ಲಿಗೆ ಏರ್ಸಲಾಯಿತು, ಹೇಗೆ ಹೇಳ್ತೀರಾ? ಎರಡು ಪದನ ನಾನೇ ಹೇಳಿ ಆಯಿತು. ದ ಮರ್ಡರರ್ ವಾಸ್ ಕಾಟ್ ಆ್ಯಂಡ್ ಹ್ಯಾಂಗ್ಡ್, ಅವನನ್ನು ಹಿಡಿದ್ರು ಜೊತೆಲಿ ಗಲ್ಲಿ ಕೂಡ ಏರಿಸಿದ್ರು. ಹೇಗೆ ಹೇಳೋದು? ದ ಮರ್ಡರರ್ ವಾಸ್ ಕಾಟ್, ಸಿ ಎ ಯು ಜಿ ಎಚ್ ಟಿ ಕಾಟ್ ಆ್ಯಂಡ್ ಹ್ಯಾಂಗ್ಡ್. ದ ಮರ್ಡರರ್ ವಾಸ್ ಕಾಟ್ ಆ್ಯಂಡ್ ಹ್ಯಾಂಗ್ಡ್, ಕೊಲೆ ಪಾತಕನನ್ನ ಹಿಡಿದು ಗಲ್ಲಿಗೆ ಏರಿಸಲಾಯಿತು. ಇನ್ನೂ ಬರಿಬೇಕು ನಿಮಗೆ, ಪೆನ್ ಕೊಡ್ತೀಯಾ ಅಂತ ಕೇಳ್ತಿದ್ದೀರಾ, ಹೇಗೆ ಕೇಳ್ತೀರಾ? ವಿಲ್ ಯು ಪ್ಲೀಸ್ ಲೆಂಡ್ ಮೀ ಯುವರ್ ಪೆನ್, ಕೊಡೋದಕ್ಕೆ ಲೆಂಡ್ ಅಲ್ವಾ. ವಿಲ್ ಯು ಪ್ಲೀಸ್ ಲೆಂಡ್ ಮೀ ಯುವರ್ ಪೆನ್, ಎಲ್ ಇ ಎನ್ ಡಿ ಲೆಂಡ್ ಪೆನ್, ಪಿ ಇ ಎನ್, ನಿನ್ನ ಪೆನ್ನನ್ನು ಕೊಡ್ತೀಯಾ? ವಿಲ್ ಯು ಪ್ಲೀಸ್ ಲೆಂಡ್ ಮೀ ಯುವರ್ ಪೆನ್, ನಿಮ್ಮ ಪೆನ್ನನ್ನು ಸ್ವಲ್ಪ ಕೊಡ್ತೀರಾ? ಕ್ಯಾನ್ ಐ ಬೋರೋ ಅ ಪೆನ್ ಫ್ರಮ್ ಯು, ಕ್ಯಾನ್ ಐ ಬೋರೋ ಅ ಪೆನ್ ಫ್ರಮ್ ಯು, ಅದನ್ನು ಎರಡು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಕೇಳ್ತಿದ್ದೀರಾ ಅಂತ. ವಿಲ್ ಯು ಪ್ಲೀಸ್ ಲೆಂಡ್ ಮೀ ಯುವರ್ ಪೆನ್, ನಿನ್ನ ಪೆನ್ನನ್ನು ಕೊಡ್ತೀಯಾ? ಕ್ಯಾನ್ ಐ ಬೋರೋ ಅ ಪೆನ್ ಫ್ರಮ್ ಯು, ನಿಮ್ಮಿಂದ ಒಂದು ಪೆನ್ ತಗೊಳ್ಬಹುದಾ? ಸಭೆ ಸಮಾರಂಭಗಳೆಲ್ಲ ಇರುತ್ತಲ್ಲ, ಬೇಗ ಶುರುವಾಗತ್ತೆ. ಸಭೆಗೆ ಏನಂತಾರೆ? ಮೀಟಿಂಗ್ ಅಲ್ವಾ. ಸಭೆ ಬೇಗನೆ ಆರಂಭ ಆಗತ್ತೆ. ಇದನ್ನ ಹೇಗೆ ಹೇಳೋದು? ದ ಮೀಟಿಂಗ್ ವಿಲ್ ಸ್ಟಾರ್ಟ್ ಅರ್ಲಿ, ತುಂಬ ಲೇಟಾಗೇನಲ್ಲ, ಬೇಗ ಶುರು ಆಗುತ್ತೆ. ಹೇಗೆ ಹೇಳ್ತೀರಾ? ದ ಮೀಟಿಂಗ್ ವಿಲ್ ಸ್ಟಾರ್ಟ್ ಅರ್ಲಿ, ಇ ಎ ಆರ್ ಎಲ್ ವೈ, ದ ಮೀಟಿಂಗ್ ವಿಲ್ ಸ್ಟಾರ್ಟ್ ಅರ್ಲಿ, ದ ಸಭೆ ಬೇಗನೆ ಆರಂಭ ಆಗುತ್ತೆ. ನಾನು ಕೂಡ ಸಭೆಯಲ್ಲಿ ಭಾಗವಹಿಸ್ತೀನಿ. ಐಲ್ ಅಟೆಂಡ್ ದ ಮೀಟಿಂಗ್, ಐಲ್ ಐ ವಿಲ್ ನ ಐಲ್ ಅಂತ ಹೇಳ್ಬೇಕು, ಐ ಅಪೋಸ್ಟ್ರೋಫಿ ಎಲ್ ಎಲ್, ಐಲ್ ಅಟೆಂಡ್ ದ ಮೀಟಿಂಗ್, ನಾನು ಸಭೆಯಲ್ಲಿ ಭಾಗವಹಿಸ್ತೀನಿ. ನಾನು ನಿನ್ನೆ ರಾತ್ರಿ ಬೇಗ ಮಲಗಿದೆ, ಆದರೆ ನಿದ್ದೆನೆ ಬರಲಿಲ್ಲ. ನಾಳೆದ್ದು ಬೇಗ ಸಭೆನ ನಾನು ಭಾಗವಹಿಸೋದಿದೆ, ಆದರೂ ನಿದ್ದೆ ಮಾಡೋಕ್ಕೆ ಹೋದರೆ ಬರೀ ಸಭೆ ಬಗ್ಗೆನೆ ಯೋಚನೆ ಹಾಗಾಗೋದಿದೆ ಅಲ್ವಾ. ನಾಳೆ ಏನೋ ಫಂಕ್ಷನ್ಸ್ ಇರುತ್ತೆ, ನಮ್ಗೆ ಇನ್ನೇನೋ ಒಂದು ಇವೆಂಟ್ ಇರುತ್ತೆ, ನಿಮ್ಮದೇ ಏನೋ ತಯಾರಿ ಇರುತ್ತೆ. ತಯಾರಿ ಇಲ್ಲದರೂ ಸಹ ಕೆಲವೊಮ್ಮೆ ಸುಮ್ಮನೆ ಹೋಗಿ ಅಟೆಂಡ್ ಮಾಡೋದಕ್ಕೂ ಏನೋ ಯೋಚನೆ ಕಾಡ್ತಾ ಇರುತ್ತೆ. ಅದಕ್ಕೆ ನೀವು ಬೇಗ ಮಲಗೋ ಪ್ರಯತ್ನ ಮಾಡಿದ್ರಿ, ಆದರೆ ನಿದ್ದೆ ಬರಲಿಲ್ಲ. ಇದನ್ನು ಹೇಗೆ ಹೇಳ್ತೀರಾ? ಐ ವೆಂಟ್ ಟು ಬೆಡ್ ಅರ್ಲಿ ಲಾಸ್ಟ್ ನೈಟ್ ಬಟ್ ಕುಡಂಟ್ ಸ್ಲೀಪ್, ಐ ವೆಂಟ್ ಟು ಬೆಡ್ ಅರ್ಲಿ ಲಾಸ್ಟ್ ನೈಟ್ ಬಟ್ ಕುಡಂಟ್ ಸ್ಲೀಪ್, ರಾತ್ರಿ ಬೇಗ ಮಲಗದೆ ಆದರೆ ನಿದ್ದೆ ಮಾಡೋದಿಕ್ಕೆ ಆಗಲೇ ಇಲ್ಲ. ನೀನು ಎಷ್ಟೊತ್ತಿಗೆ ಮಲಗ್ತೀಯಾ? ವೆನ್ ಡು ಯು ಗೋ ಟು ಬೆಡ್, ನೀನು ಎಷ್ಟು ಹೊತ್ತಿಗೆ ಮಲಗ್ತೀಯಾ? ವೆನ್ ಡು ಯು ಗೋ ಟು ಬೆಡ್. ಹೀಗೆ ನಾವೆಲ್ಲ ಜನ ಸೇರಿದಾಗ ಈ ಥರದ ಮಾತುಕತೆ ಇದ್ದೇ ಇರುತ್ತಲ್ವಾ. ಈಗ ಸೇವಿಂಗ್ಸ್ ಬಗ್ಗೆ ನೋಡೋಣ. ನೀವೆಲ್ಲ ಹೇಗೆ ಸೇವಿಂಗ್ಸ್ ಮಾಡ್ತೀರಾ? ಸೇವಿಂಗ್ಸ್ ಮಾಡೋದೇ ಇಲ್ವಾ, ಎಲ್ಲ ಖರ್ಚು ಮಾಡ್ತಾ ಇರ್ತೀರಾ? ಹಾಗೆ ಮಾಡಬಾರ್ದಲ್ವಾ. ನಮ್ಮ ಅರ್ನಿಂಗ್ಸಿನ ಒಂದು ಪಾರ್ಟನ್ನು ನಾವು ಎತ್ತಿಡಲೇಬೇಕಾಗತ್ತೆ, ನಮಗೇನೋ ಎಮರ್ಜೆನ್ಸಿಗೆ, ಮುಂದಿನ ಫ್ಯೂಚರ್ ಪ್ಲಾನ್ಗೆ ಅಂತ. ಅದೇ ರೀತಿ ಅವಳು ತನ್ನ ಹಣನ ಬ್ಯಾಂಕ್ನಲ್ಲಿ ಇಡ್ತಾಳಾ ಅಂತ ನೀವು ಕೇಳ್ತಿದ್ದೀರಾ. Does she keep her money in the bank? Does, D-O-E-S, does she keep her money in the bank? ಅವಳು ತನ್ನ ಹಣನ ಬ್ಯಾಂಕಲ್ಲಿ ಇಡ್ತಾಳ. ನೋಡಿ, ನಿಮ್ಮಲ್ಲಿ ಈಗ ವೆದರ್ ಹೇಗಿದೆ? ಇರೋದು ಮಳೆಗಾಲ, ಆದರೆ ಮಳೆ ಬರ್ತಿದ್ಯಾ, ಸೆಕೆ ಇದೆಯಾ, ಚಳಿ ಇದೆಯಾ? ಬೇಸಿಗೆಯಲ್ಲಿ ಬಹಳ ಸೆಕೆ ಇದ್ದೇ ಇರುತ್ತಲ್ವಾ, ಅದನ್ನು ಹೇಗೆ ಹೇಳ್ತೀರಾ? ಬೇಸಿಗೆಯಲ್ಲಿ ಇಲ್ಲಿ ಬಹಳ ಸೆಕೆ ಇರುತ್ತೆ. ಇಟ್ ಇಸ್ ವೆರಿ ಹಾಟ್ ಹಿಯರ್ ಇನ್ ದ ಸಮ್ಮರ್. ಇಟ್ ಇಸ್ ವೆರಿ ಹಾಟ್ ಹಿಯರ್ ಇನ್ ದ ಸಮ್ಮರ್. ಇಲ್ಲಿ ಬೇಸಿಗೆ ಸಮಯದಲ್ಲಿ ಬಹಳ ಸೆಕೆ ಇರುತ್ತೆ, ಅದನ್ನು ಹೇಗೆ ಹೇಳೋದು? ಇಟ್ ಇಸ್ ವೆರಿ ಹಾಟ್ ಹಿಯರ್ ಇನ್ ದ ಸಮ್ಮರ್. ನೋಡಿ, ತುಂಬ ಸೆಕೆ ಇರೋ ಜಾಗದಲ್ಲಿ, ತುಂಬ ಹವೆ ಬಿಸಿ ಇರೋ ಜಾಗದಲ್ಲಿ ಕೆಲವು ಸ್ಪೋರ್ಟ್ಸ್ ಬಹಳ ಕಷ್ಟ ಅಲ್ವಾ? ಯಾಕಂದರೆ ಸ್ಪೋರ್ಟ್ಸ್ ಆಡಿದಾಗ ತುಂಬ ಬೆವರ್ತೀವಿ, ತುಂಬ ಕಷ್ಟ ಅನಿಸ್ತಿರುತ್ತೆ. ಅದ್ರ ಮೇಲೆ ವೆದರ್ ಕೂಡ ಚೆನ್ನಾಗಿಲ್ಲ ಅಂದರೆ ಆಡೋದು ಭಾಳ ಕಷ್ಟ ಅಲ್ವಾ? ಆದರೆ ನೀವಿಲ್ಲೊಂದು ಆಟದ ಬಗ್ಗೆ ಮಾತಾಡ್ತಿದ್ದೀರಾ. ಇಲ್ಲಿ ಹಾಕಿ ಆಡೋದು ಬಹಳ ಕಷ್ಟ, ಯಾಕಂದರೆ ಬಹಳ ಇಲ್ಲಿ ಸೆಕೆ ಇದೆ. ಇದನ್ನು ಹೇಗೆ ಹೇಳೋದು? ಆಟ ಹಾಕಿ ಆಟ ಆಡಬೇಕು ಅಂತಿದ್ದೀರಾ, ಆದರೆ ಇಲ್ಲಿ ಬಹಳ ಸೆಖೆ ಇದೆ, ಕಷ್ಟ. ಇಟ್ ಇಸ್ ಟು ಹಾಟ್.

0: ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮ. ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಇಂದು ವಿಶೇಷ ಸಂವಾದ. ಈ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರು ನಡೆಸಲಿರುವ ವಿಶೇಷ ಸಂವಾದ ಇದಾಗಿದೆ. ರಂಗ ಶಿಕ್ಷಣ, ಶಿಕ್ಷಣ ಮತ್ತು ಉದ್ಯಮಶೀಲತೆಯ ಕುರಿತು ಅವರ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ಸಂವಾದವನ್ನು ಆಲಿಸೋಣ.
1: ಶ್ರೀನಿವಾಸ್ ಅವರ ಎರಡನೇ ಸಂಚಿಕೆ ಪೀಠಿಗೆ ಆಗಿತ್ತು ಮೊನ್ನೆ. ಇವತ್ತು ನಾವು ಮುಂದುವರೆದ ಭಾಗ ಆಗಿ ಸಮಾಜಮುಖಿ ಉದ್ಯಮಶೀಲತೆ ಮತ್ತು ಶಿಕ್ಷಣದ ಕುರಿತಾದಂಥ ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳ ಕುರಿತು ಇವತ್ತು ಒಂದಷ್ಟು ಚಿಂತನ ಮಂಥನ ಮಾಡೋಣ ಅಂತ ನಿಮಗೆ ಈ ಒಂದು ಸಂಚಿಕೆಗೆ ಸ್ವಾಗತ ಕೋರ್ತಾ ಇದ್ದೀನಿ. ನಮಸ್ಕಾರ.
2: ನಮಸ್ಕಾರ. ನೋಡಿ, ಉದ್ಯಮಶೀಲ

0: ಉದ್ಯಮಶೀಲತೆಯನ್ನು ಸಮಾಜಮುಖಿ ಮಾಡಬೇಕು, ಶಿಕ್ಷಣ ಸಮಾಜಮುಖಿ ಆಗಬೇಕು, ವ್ಯಕ್ತಿಯಿಂದ ವ್ಯಷ್ಟಿಯಿಂದ ಸಮಷ್ಟಿಯ ಕಡೆ ಹೋಗಬೇಕು ಅನ್ನತಕ್ಕಂಥ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಫಸ್ಟ್ ಮೊದಲನೇದಾಗಿ ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಉದ್ಯಮಶೀಲತೆಯ ಕಲ್ಪನೆ ಏನಿತ್ತು, ಕಾನ್ಸೆಪ್ಟ್ ಏನು? ಮಹಾತ್ಮ ಗಾಂಧೀಜಿಯವ್ರನ್ನ ಉದ್ಯಮಶೀಲತೆ ಎಂದು ಸ್ಪಷ್ಟವಾಗಿ ಎಲ್ಲೂ ವ್ಯಾಖ್ಯಾನ ಮಾಡಿರಲಿಲ್ಲ.
1: ಎಸ್,
0: ಸಮುದಾಯಕ್ಕೆ ಒಂದು ಸುಸ್ಥಿರವಾದ ಪರಿಹಾರ ಮಾರ್ಗ, ಇಡೀ ಸಮುದಾಯದ ಮುಖ್ಯ ಆಗಿತ್ತು, ವ್ಯಕ್ತಿ ಮುಖ್ಯ ಅಲ್ಲ. ರಂಗಭೂಮಿಯಲ್ಲೂ ಕೂಡ ವ್ಯಕ್ತಿ ಮುಖ್ಯ ಅಲ್ಲವೇ ಅಲ್ಲ, ವ್ಯಕ್ತಿ ಮಾಡುವ ಪಾತ್ರಗಳ ಹೊಂದಾಣಿಕೆ, ವ್ಯಕ್ತಿಗಳ ಹೊಂದಾಣಿಕೆ ಅಲ್ಲ.
1: ಸರಿ,
0: ಆ ಕ್ಯಾರೆಕ್ಟರ್ಗಳ ಹೊಂದಾಣಿಕೆನೇ ನಾಟಕ ಆಗೋದಿಲ್ಲ. ಸೊ ಆ ಸಮುದಾಯ ಒಂದು ಸುಸ್ಥಿರವಾದಂಥ ಪರಿಹಾರ ಮಾರ್ಗನ ನಿರ್ಮಿಸೋ ದೃಷ್ಟಿಯಿಂದ ಕೆಲವು ಕಂಡ ಅಂಶಗಳು ಅವರು ಆಲೋಚನೆ ಮಾಡಿದ್ರೆ ಬಹಳ ಮುಖ್ಯ ಆಗಿದೆ. ನೋಡಿ, ಮೊದಲನೇದಾಗಿ ಸ್ವಾವಲಂಬನೆ, ಸೆಲ್ಫ್ ರಿಲಯನ್ಸ್. ಮಹಾತ್ಮ ಗಾಂಧೀಜಿಯವರು ಸ್ಥಳೀಯ ಕೈಗಾರಿಕೆಗಳಿಗೆ ಗ್ರಾಮೀಣ ಮೂಲದ ಆರ್ಥಿಕತೆಗೆ ಒತ್ತು ನೀಡುವುದರ ಜೊತೆಗೆ ಸ್ವಾವಲಂಬನೆಯ ಉತ್ತೇಜಿಸುವಿಕೆಗೆ ಮತ್ತು ಮುಖ್ಯವಾಗಿ ಹೊರಗಿನ ಶಕ್ತಿಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋದ್ರ ಬಗ್ಗೆ ವಾದಿಸ್ತಾರೆ.
1: ಎಲ್ಲವೂ ಸ್ಥಳೀಯವಾಗಿ ಇರಬೇಕಾಗತ್ತೆ.
0: ಯಾಕಂದ್ರೆ
1: ನಮ್ಮ
0: ಇಡೀ ಇತಿಹಾಸ ನೋಡಿದಾಗ ಈಸ್ಟ್ ಇಂಡಿಯಾ ಕಂಪನಿ ಹೊರಗಿಂದ ಬಂದು ವ್ಯಾಪಾರ ಮಾಡೋ ಬದಲು ಇಲ್ಲೇ ಉತ್ಪಾದಕರೇ ವ್ಯಾಪಾರ ಮಾಡೋದಾಯ್ತಲ್ಲ.
1: ಸರಿ ಸರಿ ಸರಿ,
0: ರಾ ಮೆಟೀರಿಯಲ್ನ ಕನ್ವರ್ಟ್ ಮಾಡಿ ಇಲ್ಲೇ ಮಾಡ್ಬೋದಾಗಿತ್ತಲ್ಲ. ಇಲ್ಲಿ ನಾವು ಯಾವುದನ್ನ ಸೆಣಬಿನ ನಾರನ್ನು ಬೆಳೆದು ಇಲ್ಲಿ ಹತ್ತಿ ಬೆಳೆದು ಅಲ್ಲಿ ಕಾಟನ್ ಆಗೋ ಬದಲು ಇಲ್ಲೇ ಕಾಟನ್ ಆಗೋದಕ್ಕೆ ಪ್ರೇರಣೆ ಕೊಡಬೇಕಾಗಿತ್ತು ಸುಸ್ಥಿರ.
1: ಹಾಗಿದ್ರೆ ಇನ್ನೊಂದಷ್ಟು ಜನಕ್ಕೆ ಉದ್ಯೋಗ ಆಗ್ತಿತ್ತು.
0: ಇದು ಹೊರಗಿನ ಶಕ್ತಿಗಳ ಮೇಲೆ ಅವಲಂಬನೆ ಅನ್ನತಕ್ಕಂಥದ್ದು ನಾ ಬಹಳ ಸ್ಪಷ್ಟವಾಗಿ ನಿರಾಕರಿಸಿದ್ರ.
1: ಅಲ್ಲ, ಉದ್ಯಮಶೀಲತೆ ಅಂದ್ರೆ ನಮ್ಮಲ್ಲಿರೋ ಕೌಶಲ್ಯ ಏನು, ಸ್ಥಳೀಯವಾದಂಥ ಕೌಶಲ್ಯ ಇದೆಯಲ್ಲ, ಇದನ್ನ ಬಳಸ್ಕೊಂಡು ಇಲ್ಲಿಯೇ ಸಮುದಾಯ ಒಟ್ಟಿಗೆ ಸೇರ್ಕೊಂಡು ಮಾಡುವಂಥದ್ದು ಉದ್ಯಮಶೀಲತೆ ಆಗ್ತದೆ. ಅದು ಅದು ಸಮುದಾಯಕ ಸಾಮಾಜಿಕ ಹಿನ್ನೆಲೆಯಲ್ಲಿ ಆಗೋಂಥದ್ದು, ಸಮುದಾಯದ ಜೊತೆ ಜೊತೆಗೆ ಆಗುವಂಥದ್ದು.
0: ಸೊ ಎರಡನೇ ಕಲ್ಪನೆ ಯೋಚನೆ ಮಾಡಿ, ಗ್ರಾಮೀಣ ಸಬಲತೆ, ರೂರಲ್ ಎಂಪವರ್ಮೆಂಟ್. ಇವತ್ತು ಎಲ್ಲ 99% ಆಫ್ ದಿ ರೂರಲ್ಸ್ ಅರ್ಬನೈಸ್ಡ್ ಆಗ್ಬಿಟ್ಟಿದೆ. ಹಳ್ಳಿ ಅನ್ನತಕ್ಕಂಥದ್ದು ಯಾವುದೋ ಒಂದು ಫೋಟೋಗ್ರಾಫಲ್ಲಿ ನೋಡುವಂಥ ಹೆಂಚಿನ ಮನೆಗಳು ಈಗ ಸಿಗೋದೂ ಇಲ್ಲ. ಹಳ್ಳಿಯ ವಾತಾವರಣದ ಬಗ್ಗೆ ನಾವು ಏನೇನೋ ಲೈವ್ ಶೋ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಯಾವ್ಯಾವುದೋ ಮಿಕ್ಸಪ್ ಮಾಡ್ತಾ ಇದ್ದೀವಿ. ಗಾಂಧೀಜಿಯವರು ಏನು ಹೇಳಿದರು, ಉದ್ಯಮಶೀಲತೆಗೆ ಸಂಪೂರ್ಣ ಗಮನಾನ ನೀಡೋ ಮೂಲಕನೇ ಗ್ರಾಮೀಣ ಸಮುದಾಯದ ಉನ್ನತಿಯನ್ನು ಸಾಧಿಸಬಹುದು ಎಂಬ ಚಿಂತನೆಯನ್ನು ಮಹಾತ್ಮ ಗಾಂಧೀಜಿಯವರ ದೂರದೃಷ್ಟಿ ಒಳಗೊಂಡಿತ್ತು. ವಿಷನ್ ನೇಕಾರಿಕೆ ಮತ್ತು ಕರಕುಶಲ ಕೈಗಾರಿಕೆಗಳಂತಹ ಸ್ಥಳೀಯ ಕಸುಬುಗಾರಿಕೆಗೆ ಮಹತ್ವ ನೀಡೋದ್ರ ಮೂಲಕ ಗ್ರಾಮೀಣ ಆರ್ಥಿಕತೆ ಚೇತರಿಕೆ ಕಾಣೋದು ಅನ್ನೋ ನಂಬಿಕೆ ಅಚಲ ಆಗಿತ್ತು. ಇವುಗಳು ಗ್ರಾಮೀಣ ಜನರಿಗೆ ಜೀವನೋಪಾಯ ಒದಗಿಸುವುದರ ಜೊತೆಗೆ ಆರ್ಥಿಕ ಸ್ವಾತಂತ್ರ್ಯ ನೀಡುತ್ತದೆ ಅನ್ನೋದನ್ನು ಬಲವಾಗಿ ಪ್ರತಿಪಾದಿಸ್ತಾ ಇತ್ತು. ಇದಿಷ್ಟನ್ನ ನಾವು ಇಟ್ಬಿಡೋಣ. ಈ ಆಹಾರ, ಬಟ್ಟೆ
1: ಮತ್ತೆ
0: ಕೈಗೆ ಕೆಲಸ,
1: ವಸತಿ,
0: ಈ ಕರಕುಶಲತೆಗಳ ಅಡ್ವಾನ್ಸ್ಮೆಂಟ್ ಏನ್ ಬೇಕಾದ್ರೂ ಆಗ್ಬೋದು.
1: ಬೇಸಿಕ್ ನೀಡ್ಸ್ ಇವು,
0: ಹೌದಾ, ಬೇಸಿಕ್ ನೀಡ್ಸ್ಗಳ ಎಕ್ಸ್ಪ್ಯಾನ್ಷನ್ಸ್ ಬೇರೆ ಆಗ್ಬೋದು, ಅದರ ಇಂಟರ್ಪ್ರಿಟೇಷನ್ಸ್ ಬೇರೆ ಆಗ್ಬೋದು, ಆಯಾ ಕಾಲಘಟ್ಟಕ್ಕೆ ಬೇಕಾದಂತಹ ಫ್ಯಾಷನ್ಸ್ಗಳಿಗೆ ಅದು
1: ಬದಲಾಗ್ತಾ
0: ಹೋಗ್ಬೋದು. ಆದ್ರೆ ಬಟ್ಟೆಯ ಅನಿವಾರ್ಯತೆ ಇತ್ತಾ?
1: ಅದು ಬೇಸಿಕ್ ಥಿಂಗ್. ಅದು
0: ಕರಕುಶಲತೆ ಅನ್ನತಕ್ಕಂಥದ್ದು ಒಂದು ಕಾಲದ ಕರಕುಶಲತೆ, ಇನ್ನೊಂದು ಕಾಲದ ಆ ಕರಕುಶಲತೆಯ ವಿಸ್ತರಣೆ ಆಗ್ತಾ ಇತ್ತು.
1: ಓಕೆ,
0: ನಾವೀಗ ಕರಕುಶಲತೆಯಲ್ಲಿ ಕೈಗೆ ಕೆಲಸನೇ ತೆಗೆದುಬಿಟ್ಟು ಬರೀ ನಾವು ಬಟನ್ ಒತ್ಕೋತೀವಿ ಅಂತ ಹೇಳಿದ್ರೆ
1: ಯಂತ್ರಗಳ ಮೇಲೆ ಡಿಪೆಂಡ್ ಆಗುತ್ತೆ.
0: ನಮ್ಮ ದೇಹದ ಬೇರೆ ಬೇರೆ ಭಾಗಗಳು ಈಗ ನಮ್ಮ ಟಾಪ್

0: ಪಿಂಗ್ ಅಲ್ಲಿ ಒಂದೇ ಬೆರಳು ಉಪಯೋಗಿಸ್ತಾ ಇದ್ವಿ, ಇನ್ನು ನಾಲ್ಕು ಬೆರಳು ಏನು ಮಾಡಬೇಕು,
1: ನಿಷ್ಕ್ರಿಯ ಆಗ್ತವು.
0: ಇನ್ನು ಒಂಬತ್ತು ಬೆರಳು ಕೆಲಸ ಏನು, ಕರ ಅನ್ನೋದೇನು, ಒಂದೇ ಬೆರಳದ ಕರವಾ? ಸೊ ಕರದ ಆಕರಗಳೇ ದೇಹ, ಆ ದೇಹದ ಆಕರ ಆತ್ಮ, ಆತ್ಮದ ಆಕರ ಆಲೋಚನೆ, ಬುದ್ಧಿ, ಮೆದುಳು, ಪರಿಕಲ್ಪನೆ,
1: ಯಾವಕ್ಕೂ ಕೆಲಸ ಇಲ್ಲ,
0: ಯಾವಕ್ಕೂ ಕೆಲಸ ಇಲ್ದಿರೋದ್ರಿಂದ ಉದ್ಯಮಶೀಲತೆ ಅನ್ನತಕ್ಕಂಥದಾಗ ಇಡೀ ದೇಹಕ್ಕೂ ಉದ್ಯಮ ಆಗಬೇಕು, ಮನಸ್ಸಿಗೂ ಉದ್ಯಮ ಆಗಬೇಕು, ಎಲ್ಲ ಸಂಪನ್ಮೂಲಗಳು ಉಪಯುಕ್ತ ಆದಾಗಲೇ ಅದರ ಸೃಷ್ಟಿಯ ಮಹತ್ವ ಉಳಿತದೆ.
1: ಬಳಕೆ ತುಂಬ ಮುಖ್ಯ ಆಗುವಂಥದ್ದು, ಬಳಸಿದರೆ ಮಾತ್ರ ಉಳ್ಕೊಳ್ತದೆ.
0: ಈಗ ಪೋರ್ಷನ್ ಆಫ್ ದಿ ಬಾಡಿ ಮಾತ್ರ ಉಪಯೋಗಿಸ್ತಾ ಇದೆ,
1: ಹಾಗಾಗಿ
0: ಇನ್ನು ಉಳಿದ ಪೋರ್ಷನ್ಸ್ ಏನು,
1: ಅವೆಲ್ಲ ನಿಷ್ಕ್ರಿಯ ಆಗ್ತವೆ.
0: ಅವು ಅದು ಉದ್ಯಮಶೀಲತೆಯ ಕೈ, ಈ ಕೈ ಜೋಡಿಸ್ತಿಲ್ವಲ್ಲ, ಅದು ಸಪೋರ್ಟಿಂಗ್ ಆಗಿಲ್ವಲ್ಲ. ಮೂರನೇದೇನು, ಸತ್ಯ ಮತ್ತು ಅಹಿಂಸೆಯ ಹಿನ್ನೆಲೆಯಿಂದ ನೈತಿಕ ವ್ಯಾಪಾರ
1: ಬಿಸ್ನೆಸ್
0: ಮತ್ತು ವಹಿವಾಟು ಚಟುವಟಿಕೆ, ಅಂದರೆ ಎಥಿಕಲ್ ಬಿಸ್ನೆಸ್ ಪ್ರಾಕ್ಟೀಸಸ್. ವ್ಯಾಪಾರಂ ದ್ರೋಹ ಚಿಂತನಂ ಅಂತಾನೆ ಒಪ್ಕೋಬೇಕಾ? ಅಂದ್ರೆ ದ್ರೋಹವನ್ನ ವ್ಯಾಪಾರ ದೃಷ್ಟಿಯಿಂದ ಕರೆಕ್ಟ್
1: ಮಾಡ್ಲೇಬೇಕಾ?
0: ವ್ಯಾಪಾರದ ಚಿಂತನೆ ಸರಿ, ಆದರೆ ಎಥಿಕಲ್ ಪ್ರಾಕ್ಟೀಸ್ ಇರಬೇಕಲ್ಲ.
1: ನಾನು ಬದುಕಬೇಕು, ಮಾಡಿದವನು ಬದುಕಬೇಕು, ಬಳಸಿದವನು ಬದುಕಬೇಕು.
0: ನೈತಿಕ ವ್ಯಾಪಾರದಲ್ಲಿ ಲಾಭ ಗಳಿಸೋದು
1: ಅದು ಶುದ್ಧವಾದಂಥದ್ದು,
0: ಹೌದಾ? ಸೊ ಇಲ್ಲಿ ಗಾಂಧೀಜಿಯವರು ಸತ್ಯವಂತಿಕೆಯಿಂದ ಅಹಿಂಸಾತ್ಮಕವಾಗಿ ಮತ್ತು ನ್ಯಾಯಯುತವಾಗಿ ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರಗಳು ನಡೆಯಬೇಕು ಎಂಬುದರ ಕುರಿತು ಅಪಾರ ನಂಬಿಕೆಯನ್ನು ಹೊಂದಿದ್ದರು.
1: ಅದ್ಭುತವಾದಂಥದ್ದು.
0: ಆರ್ಥಿಕ ಚಟುವಟಿಕೆಗಳು ನೈತಿಕತೆಯ ಆಧಾರದ ಮೇಲೆ ನಡೆಯಬೇಕಾಗಿರೋ ಮಹತ್ವನ ಒತ್ತಿ ಹೇಳ್ತಾ ಇದ್ರು. ನಾನು ಯಾತಕ್ಕೆ ಇದನ್ನು ಈ ಸಂಚಿಕೆಗಳಲ್ಲಿ ವಿವರಿಸ್ತಾ ಇದ್ದೀನಿ ಅಂದರೆ, ಗಾಂಧೀಜಿಯವರ ಉದ್ಯಮಶೀಲತೆಯ ಕಲ್ಪನೆ ನಾವು ಅರ್ಥ ಮಾಡ್ಕೊಳ್ತಿದ್ದರೆ ರಂಗಭೂಮಿಯ ಉದ್ಯಮಶೀಲತೆ ಚಿಂತನೆಗಳು ಅರ್ಥ ಆಗಲ್ಲ.
1: ಅಲ್ಲಿ ಅಲ್ಲಿ ಸಂಬಂಧಗಳಿದೆ,
0: ಹೌದಾ? ಇಲ್ಲಿ ಏನು ಹೇಳ್ತಾ ಇದ್ದೀರೋ ಇದು ಪ್ರತಿ ಅಕ್ಷರಶಃ ರಂಗಭೂಮಿಯಲ್ಲಿ ಪ್ರಾಕ್ಟೀಸ್ ಆಗ್ತಾ ಇರೋದನ್ನ ನಾವು ಗುರುತಿಸಬೇಕಾಗುತ್ತೆ.
1: ಓಕೆ,
0: ಅವಾಗಲೇ ಗಾಂಧೀಜಿಯವರ ಚಿಂತನೆಗಳಿಗೂ ಹೇಗೆ ರಂಗಭೂಮಿಯ ಚಿಂತನೆಗಳಿಗೂ ಒಂದು ತಳಕಾಕೊಂಡಿದೆ ಅನ್ನತಕ್ಕಂಥದ್ದು ಅದು ಗುರುತಿಸೋಕ್ಕಾಗುತ್ತೆ. ಗ್ರಾಮೀಣ ಉದ್ಯಮಶೀಲತೆಯ ಬೆಳವಣಿಗೆಯಿಂದ ಉಂಟಾಗೋ ಸಕಾರಾತ್ಮಕ ಸಾಮಾಜಿಕ ಪ್ರಭಾವಗಳ ಕುರಿತು ಗಾಂಧೀಜಿಯವರು ಅಪಾರವಾದ ವಿಶ್ವಾಸವನ್ನು ಹೊಂದಿದ್ದರು.
1: ಬ್ಯೂಟಿಫುಲ್.
0: ಉದ್ಯಮಶೀಲತೆಯು ಕೇವಲ ಆರ್ಥಿಕ ಲಾಭವನ್ನು ಉಂಟು ಮಾಡುತ್ತಾ ಮಾತ್ರ ತನ್ನ ಸಾಮರ್ಥ್ಯವನ್ನು ತೊಡಗಿಸುವ ಬದಲಾಗಿದೆ, ತನ್ನಲ್ಲಿ ಒದಗಿರುವ ಸುಸ್ಥಿರ ಪರಿಹಾರಗಳು, ಎ ಪರ್ಮನೆಂಟ್ ಸೊಲ್ಯೂಷನ್ಸ್,
1: ಓಕೆ,
0: ಹೌದಾ, ಸ್ಥಿರವಾಗಿರೋಂಥದ್ದು, ಅದರ ಮೂಲಕ ಸಾಮಾಜಿಕ ಒಳಿತಿನತ್ತ ಮತ್ತು ಸಾಮಾಜಿಕ ಸಮಸ್ಯೆಗಳ ನಿವಾರಣೆ ಮಾಡುವ ಉಪಾಯಗಳನ್ನು ಸೃಷ್ಟಿಸುವ ತನ್ನ ಸಾಮರ್ಥ್ಯದತ್ತ ಗಮನವನ್ನು ಕೇಂದ್ರೀಕರಿಸಬೇಕು ಅನ್ನೋದು ಗಾಂಧೀಜಿಯವರ ಸ್ಪಷ್ಟ
1: ನಿಲುವಾಗಿದೆ.
0: ನಾವೇನು ಹೇಳ್ಬಿಡ್ತೀವಿ, ಗಾಂಧೀಜಿ ಒಂದು ನೂಲು ತೆಗೀರಿ, ಚರ್ಕ ತೆಗೀರಿ, ಬಟ್ಟೆ, ಈ ಮುಂದಿನ ಪೀಳಿಗೆ ಅದು ಇಷ್ಟಪಡುತ್ತಾ ಅಂತ ಮೇಲ್ಮೇಲೆ ನೋಡೋಕ್ಕೆ ಯೋಚನೆ
1: ಮಾಡಿದ್ದಲ್ಲ. ಅದು
0: ಅದರ ಆಳವನ್ನು ಗುರುತಿಸಿದಾಗ ಅಂತಿಮವಾಗಿ ಅಂಟು ದಿಸ್ ಲಾಸ್ಟ್ ತೃಪ್ತ ಸಮಾಜದ ನಿರ್ಮಾಣ ಅಂತ ನಾವು ಯೋಚನೆ ಮಾಡಿದಾಗ ಮಾತ್ರ ಇದು ಒಳಿತದೆ.
1: ಓಕೆ,
0: ಇಸ್ ಅ ಲಾಂಗ್ ಜರ್ನಿ.
1: ಹೌದೌದೌದು,
0: ಉದ್ಯಮ
1: ಎಲ್ಲರನ್ನು ಒಳಗೊಳ್ಳಬೇಕಲ್ಲ,
0: ಹೌದಾ? ಉದ್ಯಮಶೀಲತೆಯು ಜಾನ್ ರಸ್ಕಿನ್ ಏನ್ ಹೇಳ್ತಾರೆ, ತಪ್ತ ಆರ್ಥಿಕತೆಯ ಚಿಂತನೆಯ ಬದಲಾಗಿ ತೃಪ್ತ ಆರ್ಥಿಕತೆಯ ಪರಿಕಲ್ಪನೆಯಿಂದ ಪ್ರಭಾವಿತ ಅಂಟು ದಿಸ್
1: ಲಾಸ್ಟ್
0: ಕ್ರಿಯೇಟ್ ಮಾಡಿದ್ದು ಜಾನ್ ರಸ್ಕಿನ್.
1: ಓಕೆ,
0: ಬಹಳ ಸ್ಪಷ್ಟವಾಗಿ ಹೇಳೋದು, ತಪ್ತ ಆರ್ಥಿಕ ಚಿಂತನೆ ನಾವು ಸೃಷ್ಟ ನೋಡ್ತಾ ಇರೋದು
1: ಈಗಿನ ಸಮಾಜ, ಈಗಿನ
0: ಆರ್ಥಿಕತೆಯ ಪ್ರಭಾವ ಪರಿಕಲ್ಪನೆಯಿಂದಾನೇ ಗಾಂಧೀಜಿ ಪ್ರಭಾವಿತರಾಗಿದ್ದು.
1: ಬ್ಯೂಟಿಫುಲ್.
0: ಅಂಟು ದಿಸ್ ಲಾಸ್ಟ್ ಹೋದ ತಕ್ಷಣ ಅಲ್ಲ, ಅದ್ರೊಳಗಿರೋ ರಸ್ಕಿನ್ ವಿಚಾರ, ತಪ್ತತೆ ಹೋಗ್ಬೇಕು, ತೃಪ್ತತೆ ಬೇಕು. ಆರ್ಥಿಕತೆ ಅನ್ನತಕ್ಕಂಥದ್ದು ಒಬ್ಬರೊಬ್ಬರಲ್ಲಿ ದ್ವೇಷ ಉಂಟಾಗಬಾರ್ದು, ಹೌದಾ, ಅಸೂಯೆ ಉಂಟಾಗಬಾರ್ದು,
1: ಸ್ಪರ್ಧೆ ಬರಬಾರ್ದು.
0: ತೃಪ್ತ ಆರ್ಥಿಕತೆಯ ಪರಿಕಲ್ಪನೆಯಿಂದ ಪ್ರಭಾವಿತವಾಗಿ ಗಾಂಧೀಜಿಯರ ಉದ್ಯಮಶೀಲತೆ ಕುರಿಯಾದ ನವೀನ ರೀತಿಯ ಚಿಂತನೆಗಳು. ಜಾನ್ ರಸ್ಕಿನ್ ಅವರ ಚಿಂತನೆಯನ್ನ ಇಂಡಿಯನ್ ಕಂಡೀಷನ್ಸ್ಗೆ ಆಲೋಚನೆ ಮಾಡಿ ಅದನ್ನ ಒಂದು ರೀತಿಯ
1: ಮಾಡಿರುವಂತದ್ದು.
0: ಅದೇನಿದೆ, ಈಗಾಗಲೇ ಚಾಲ್ತಿಯಲ್ಲಿರುವ ವ್ಯಾಪಾರಿಗಳ ಸಿದ್ಧ ಮಾದರಿಗಳನ್ನ ಅಮೂಲಾಗ್ರವಾಗಿ
1: ಬದಲಾಯಿಸಲೇಬೇಕು.
0: ವ್ಯಾಪಾರ ದ್ರೋಹ ಚಿಂತನೆ ಅಂತಿದೆ,
1: ಅದನ್ನು ಉಲ್ಟಾ ಮಾಡಬೇಕಿದೆ. ಈಗ ಸಮಾಜ ಚಿಂತನೆ
0: ದ್ರೋಹವೇ ಬೇರೆ, ವ್ಯಾಪಾರದ ಚಿಂತನೆ ಹೇಗಿರಬೇಕು, ಸುಸ್ಥಿರ ಹೇಗಿರಬೇಕು, ಸಕಾರಾತ್ಮಕ ಹೇಗಿರಬೇಕು,
1: ಅದು ಸಮಾಜಮುಖಿ ಆಗಿರಬೇಕು.
0: ಮತ್ತೆ ಸಂಘಟನಾತ್ಮಕ ಸಾಮರ್ಥ್ಯಗಳನ್ನ ನವೀಕರಿಸೋದು.
1: ಬ್ಯೂಟಿಫುಲ್. ಓಕೆ,
0: ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್ಲಿರೋ ಸಾಫ್ಟ್ವೇರ್ಗಳ ಸಂಘಟನೆ ಮಾಡ್ತೀವಿ, ವ್ಯಕ್ತಿಗಳ ಸಂಘಟನೆ ಮಾಡಿಲ್ಲ,
1: ಮಾಡಲ್ಲ,
0: ಪರಿಕಲ್ಪನೆಗಳ ಸಂಘಟನೆ ಆಗಿಲ್ಲ.
1: ಹೌದೌದೌದು,
0: ಹೌದಾ. ಹೊಸ ರೀತಿಯ ಸಾಮರ್ಥ್ಯಗಳನ್ನ ಸೃಷ್ಟಿಸೋದು, ಪಾಸಿಬಿಲಿಟೀಸ್ ಆಫ್ ಪಾಸಿಬಿಲಿಟೀಸ್, ಮತ್ತೆ ಅದಕ್ಕೆ ಬೇಕಾದ ಸಂಪನ್ಮೂಲಗಳನ್ನ ರೂಪಿಸೋದು. ಈ ಗಾಂಧೀಜಿಯವರ ತತ್ವಗಳಾದ ಸ್ವನಂಬಿಕೆ, ಪರಿಶ್ರಮ ಮತ್ತು ಸಾಮಾಜಿಕ ಉದ್ದೇಶದ ಸೇವಾ ಬದ್ಧತೆಗಳು ಹೊಸ ಸವಾಲುಗಳನ್ನ ಎದುರಿಸುವ ಮತ್ತು ನೂತನ ಪರಿಕಲ್ಪನೆಗಳ ಆವಿಷ್ಕಾರವನ್ನು ಮಾಡಲು ಅವಿರತವಾಗಿ ಪ್ರಯತ್ನ ಮಾಡುವ ಎಲ್ಲ ಉದ್ಯಮಶೀಲರಿಗೆ ಸ್ಫೂರ್ತಿಯನ್ನು ತುಂಬುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ.
1: ಸತ್ಯ.
0: ಈ ರೀತಿಯ ಸಮಾಜಮುಖಿ ಉದ್ಯಮಶೀಲತೆಯ ಬೆಳವಣಿಗೆಗೆ ಪೂರಕವಾಗಿ ಕುರಿತಾದ ಶೈಕ್ಷಣಿಕ ದೂರದೃಷ್ಟಿ ಇರಬೇಕು. ಉದ್ಯಮಶೀಲತೆಗೆ ಪೂರಕವಾದಂತಹ ಶೈಕ್ಷಣಿಕ ದೂರದೃಷ್ಟಿಗಳು ವೇಸ್ಟು. ಇವತ್ತು ಜಾಬ್ಲೆಸ್, ಜಾಬೇ ಬೇರೆ, ಶಿಕ್ಷಣ ಬೇರೆ ಅಂತ ಡಿಟ್ಯಾಚ್ ಆಗಿರೋದು ಹೋಗಿ ಗಾಂಧೀಜಿಯವರು ಹೊಂದಿದ್ದರು ಮತ್ತು ಅದರ ಪ್ರತಿಪಾದನೆಯನ್ನ ಮಾಡ್ತಾ ಇದ್ರು. ಸೊ ನಮ್ಮ ಮುಂದಿನ ಚಿಂತನೆಗಳಲ್ಲಿ ರಂಗಭೂಮಿಯ ಉದ್ಯಮಶೀಲತೆಯ ಕಲ್ಪನೆ ಏನು, ರಂಗಭೂಮಿಯ ಶೈಕ್ಷಣಿಕ ದೂರದೃಷ್ಟಿ ಏನು ಅನ್ನೋದನ್ನ ಯೋಚನೆ ಮಾಡಕ್ ಮುಂಚೆ ಗಾಂಧೀಜಿಯವರ ಅಥವಾ ರಸ್ಕಿನ್ನ ತೃಪ್ತ ಸಮಾಜದ ದೂರದೃಷ್ಟಿ ಅರ್ಥ ಮಾಡ್ಕೊಂಡಾಗ ಭರತನಾಟ್ಯಶಾಸ್ತ್ರದಲ್ಲಿ ಇರೋದು ಹೇಳಿದ್ದೇನು, ಇಲ್ಲಿ ಹೇಳ್ತಾ ಇರೋದೇನು ಅನ್ನೋದು ಅರ್ಥ ಆಗ್ತದೆ ಅಂತ ಅನಿಸ್ತದೆ.
1: ಅಲ್ಲ, ಇವತ್ತಿನ ಒಂದು ವಿಚಾರ ಮಂಡನೆಯಲ್ಲಿ ನಮಗೆ ಕಾಣಿಸ್ಕೊಂಡಂಥದ್ದು ಉದ್ಯಮ ಅಂದ ಕೂಡಲೇ ಅದು ಲಾಭ ಮಾಡೋದು ಅನ್ನೋಂಥದ್ದು ಪರಿಕಲ್ಪನೆ ಇದೆ ಪ್ರಸ್ತುತ ಸಮಾಜದಲ್ಲಿ. ಗಾಂಧೀಜಿಯವರ ಚಿಂತನೆ ಆಗ್ಬೋದು, ರಸ್ಕಿನ್ ಅವ್ರ ಚಿಂತನೆಗಳಲ್ಲಿ ಏನಿದೆ ಅಂದರೆ ಉದ್ಯಮ ಅಂತೇಳಿದ್ರೆ ಇದು ಸಮಾಜದ ಬೆಳವಣಿಗೆಗೆ ಪೂರಕವಾಗಿರಬೇಕು ಆಗುತ್ತೆ ಅಂತ. ಸೊ ಅದಕ್ಕೆ ಪೂರಕವಾಗಿರೋಂಥ ಶಿಕ್ಷಣವೂ ಸಹಿತ ಸಿಗಬೇಕಾಗತ್ತೆ ಅಂತ. ಈಗಿರುವ ಶಿಕ್ಷಣದಲ್ಲಿ ನೀನು ಬೆಳಿ, ನೀನು ಲಾಭ ಮಾಡು ಅನ್ನುವಂಥ ಶಿಕ್ಷಣ ಏನಿದೆ ಅದರಿಂದ ಹೊರಗೆ ಬಂದು ನೀನು ಸಮಾಜದ ಭಾಗ ಆಗಿ ಸಮಾಜದ ಜೊತೆ ಹೇಗೆ ಉದ್ಯಮಶೀಲತೆಯನ್ನು ಮಾಡ್ಬೋದು ಅನ್ನೋದ್ರ ದೃಷ್ಟಿಯಲ್ಲಿ ನಾವು ಚಿಂತನ ಮಂಥನಗಳನ್ನು ಮಾಡಬೇಕಾಗತ್ತೆ. ಇದು ಗಾಂಧಿಯವರು ರಸ್ಕಿನ್ ಅವರ ಯೋಚನೆ ಆಗಿತ್ತು ಅನ್ನೋಂಥದ್ದನ್ನು ಇವತ್ತು
0: ಒಂದೇ ಲೈನ್ ಹೇಳ್ತಾ ಇದ್ದೀನಿ. ನಾಟಕ ಮಾಡಿದ್ರೆ ನಿಮಗೇನು ದುಡ್ಡಾಗುತ್ತಾ? ಆದರೆ ನಾಟಕ ಉದ್ಯಮಶೀಲದ ವ್ಯವಹಾರ ಅಲ್ವಾ? ತಕ್ಷಣಕ್ಕೆ ಆಲೋಚನೆ ಅಂದರೆ ಮುಂದೆ ನಾವು ಯೋಚನೆ ಮಾಡುವಾಗ ಯಾಕೆ ರಂಗ ಶಿಕ್ಷಣ ತಳಕಾಗ್ತಾ ಇದೆ ಅಂದರೆ ಇದೇ ಪ್ರಶ್ನೆ. ಇಲ್ಲಿ ವಹಿವಾಟು ಅಲ್ವಾ?
1: ಅಲ್ಲ, ರಂಗ ಶಿಕ್ಷಣ ಇರುವಂಥದ್ದು ವಾಸ್ತವತೆಯನ್ನು ಜನರಿಗೆ ಅರಿವು ಮೂಡಿಸೋ ಕೆಲಸನೇ ಮಾಡ್ತಾ ಇರೋಂಥ ರಂಗ ಶಿಕ್ಷಣ. ಸೊ ಆ ದಿಸೆಯಲ್ಲಿ ರಂಗ ಶಿಕ್ಷಣ ಇರುವಂಥದ್ದು,
0: ಅದರ ಲಾಭ,
1: ಅದರ ಲಾಭ ಸಮಾಜಕ್ಕಾಗಲೇಬೇಕಲ್ಲ.
0: ಈ ಚಿಂತನೆಗಳ ಲಾಭವು
1: ಸಮಾಜದ್ದೇ. ಹಾಗಾಗಿ ರಂಗಕ್ಕೂ ಇದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಅನ್ನೋಂಥದ್ದು.
2: ಶ್ರೋತೃ ಮಿತ್ರರೇ, ಇದುವರೆಗೆ ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರ ವಿಶೇಷ ಸಂವಾದವನ್ನು ಆಲಿಸಿದೆವು. ರಂಗ ಶಿಕ್ಷಣ ಮತ್ತು ಅದರ ಮೂಲಕ ಶಿಕ್ಷಣ ಹಾಗೂ ಉದ್ಯಮಶೀಲತೆಯ ಸಾಧ್ಯತೆಗಳ ಕುರಿತು ಹಲವು ವಿಚಾರವನ್ನು ತಿಳಿದುಕೊಂಡೆವು. ಈ ವಿಶೇಷ ಸಂವಾದಕ್ಕಾಗಿ ಶ್ರೀನಿವಾಸ್ ಪಾಪು ಹಾಗೂ ಜಿಎಲ್

0: ಜನಾರ್ದನ್ ಅವರಿಗೆ ಧನ್ಯವಾದಗಳು. ಈ ಸಂವಾದವನ್ನ ಆಲಿಸಿದ ನಿಮಗೂ ಧನ್ಯವಾದಗಳು. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
3: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
2: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
2: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು?
2: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ?
2: ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
3: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಅಳುವುದೇ ನರಕ, ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ ನಾವು.

ಆಗುವುದು. ಮುದ್ದಿನ ಮಗುವು ನಕ್ಕರತಾನೆ ಅಂದವು ಹೆಚ್ಚುವುದು. ಮಲ್ಲಿಗೆ ಮಗು ನಕ್ಕರತಾನೆ ಹೂವೆ ಆಗುವುದು. ಮುದ್ದಿನ ಮಗುವು ನಕ್ಕರತಾನೆ.

ಮಗ್ಗ ಅಳುವುದೇ ನರಕ ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ ನಗುವುದ ಕಲಿಯೋಣ ನಾವು ನಗುತ್ತಾ

ಪ್ರೀತಿಸುವನ್ನ ಸೇರಿ ಸ್ವರ್ಗವ ಕಾಣೋಣ, ಪ್ರೀತಿಸುವನ್ನ ಸೇರಿ ಸ್ವರ್ಗವ ಕಾಣೋಣ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರ ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದ

0: ಮಂದಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಹಾವಿನ ದ್ವೇಷ ಹನ್ನೆರಡು ವರುಷ, ಹಾವಿನ ದ್ವೇಷ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ, ನನ್ನ ರೋ

ಅಭಿಮಾನವ ಬಿಡಲುಲ್ಲೇ ಅಪಮಾನವ ಸಹಿಸುಲ್ಲೇ ಅನ್ಯಾಯವ ಮಾಡುಲ್ಲೇ ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ದೋಷ

ಹಾವಿನ ದ್ವೇಷ, ಹನ್ನೆರಡು ವರುಷ ನನ್ನ ರೋಷ, ನೂರು ವರುಷ ನನ್ನ ರೋಷ, ನೂರು ವರುಷ ಹಾವಿನ ದ್ವೇಷ.

ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ

0: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
1: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
0: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
2: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
2: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
1: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
6: ಹಾಯ್, ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ಹಾಗೆ ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಕಾಫಿ ವಿತ್ ಆಜೀಸ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಹಾಗೆ ಇವತ್ತಿನ ಕಾಫಿ ವಿತ್ ಆಜೀಸ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ, ನಾನು ಕೂಡ ಬಂದಾಗಿದೆ. ಹಾಗಿದ್ರೆ ಇವತ್ತಿನ ಟಾಪಿಕ್ ಏನಪ್ಪ, ಯಾವ ವಿಷಯವಾಗಿ ಮಾತನಾಡಬೇಕು ಅಂತ ನೀವೆಲ್ಲ ಕೇಳ್ತಾ ಇರ್ಬೋದು. ಹಾಗೆ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನೀವು ನಿಮ್ಮ ಲೈಫಲ್ಲಿ ಒಬ್ಬರಿಗೆ ಥ್ಯಾಂಕ್ಸ್ ಹಾಗೆ ಸಾರಿ ಕೇಳೋದಾದರೆ ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಾ, ಹಾಗೆ ಯಾರಿಗೆ ಸಾರಿಯನ್ನು ಹೇಳ್ತೀರಾ ಅಂತ ಹೇಳಿ ಮಾತನಾಡಬೇಕಾಗುತ್ತೆ. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ ಗೊತ್ತೇ ಇದೆ ಅಲ್ವಾ? 9686906279 9686279. ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿ, ಹಾಗೆ ಕಾಲ್ ಕೂಡ ಮಾಡಿ ಮಾತನಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಮಾತನಾಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಹಾಗೆ ಇವತ್ತಿನ ಫಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಲೋ,
7: ಹಲೋ ಮೇಡಮ್.
6: ನಮಸ್ತೆ.
7: ನಮಸ್ಕಾರ ಮೇಡಮ್. ಊಟ ಆಯ್ತಾ?
6: ಊಟ ಆಯ್ತು. ನಿಮ್ದಾಯ್ತಾ ಸರ್? ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಒಬ್ಬರಿಗೆ ಸಾರಿ ಹಾಗೆ ಒಬ್ಬರಿಗೆ ಥ್ಯಾಂಕ್ಸ್ ಹೇಳೋದಾದ್ರೆ ಯಾವ ವ್ಯಕ್ತಿಗೆ ಹೇಳ್ತೀರಾ ಅಂತ? ಓಕೆ, ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಒಬ್ಬರಿಗೆ ಥ್ಯಾಂಕ್ಸ್ ಹಾಗೆ ಸಾರಿ ಹೇಳೋದಾದ್ರೆ ಯಾರಿಗೆ ಹೇಳ್ತೀರಾ?
7: ಓ ಹಾಗೆ ಮೇಡಮ್.
6: ಹೌದು, ಹಾಗೆ ಸರ್.
7: ಒಳ್ಳೆ ಒಳ್ಳೆ ವಿಷಯ ಹೇಳಿದ್ರೆ. ಥ್ಯಾಂಕ್ಸ್ ಯಾರಿಗೆ ಹೇಳ್ತೀನಿ ಅಂದ್ರೆ, ನಮಗೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಸ್ನೇಹಿತರಿರ್ಲಿ, ಅಪರಿಚಿತರಿರ್ಲಿ, ಪಬ್ಲಿಕ್ಸ್ ಇರಲಿ, ನಮ್ಮ ಕೊಲೀಗ್ಸ್ ಇರಲಿ, ಯಾರೇ ಇರಲಿ, ನಮಗೆ ಸಮಯ ಸಮಯಕ್ಕೆ ಏನಾದರೂ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟು, ಆಮೇಲೆ ನಮ್ಮನ್ನು ಕಾಶನಲ್ಲಿಟ್ಟು, ಇದಕ್ಕ ಈ ಹಿಂಗ್ ಮಾಡಿ, ಇದು ಹಿಂಗ್ ಮಾಡಿ, ಈ ಥರ ಇರಿ, ಆ ಥರ ಏನಾದ್ರು ಹೆಲ್ಪ್ ಮಾಡ್ತಾರಲ್ಲ, ಅವರಿಗೆ ಸಜೆಷನ್ಗಳು ಕೊಡ್ತಾರಲ್ಲ, ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ.
6: ಆಮೇಲೆ ಅವ್ರ ಹೆಸರು ಹೇಳ್ಬೋದಾ?
7: ಏನ್ ಮೇಡಮ್,
6: ಯಾರ್ದಾದ್ರು ಪರ್ಟಿಕ್ಯುಲರ್ ಆಗಿ ಒಬ್ಬರ ಹೆಸರನ್ನ ಹೇಳ್ಬೋದಾ?
7: ಹೇಳ್ಬೋದು ಮೇಡಮ್, ತುಂಬಾ ಜನ ಇದಾರೆ ಆತರ. ನನ್ನ ಫ್ರೆಂಡ್ ಒಬ್ಬ ಲೋಕೇಶ್ ಅಂತ ಇದ್ದಾರೆ ವಿಜಯವಾಡದಲ್ಲಿ, ಅವನು ಅವಾಗವಾಗ ಏನಾದ್ರು ಒಂದ್ ಒಳ್ಳೊಳ್ಳೆ ಫೋನ್ ಇದು ಮೆಸೇಜ್ ಗಳನ್ನ ಕಳ್ಸೋದು ಅಥವಾ ವಿಡಿಯೋಗಳನ್ನ ಕಳ್ಸೋದು, ಕೆಲವೊಂದು ಹೊಸ ಹೊಸ ಮಾಹಿತಿಗಳನ್ನ ಮೊಬೈಲ್ ಅಲ್ಲಿ ತಿಳಿಸ್ತಾ ಇರ್ತಾನೆ. ಅವನಿಗೆ ಅದಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಬ್ರು ನನ್ನ ಸ್ನೇಹಿತರು ಮಲ್ಲೇಶ್ ಅಂತ ಇದ್ದಾರೆ, ಅವರು ಕ್ಷೇಮ ಕೇಳ್ತಾ ಇರ್ತಾರೆ ಅವಾಗವಾಗ ಫೋನ್ ಮಾಡಿ ದಿನ ಬಿಟ್ಟು ದಿನ, ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈಗ ಸಾರಿ ಹೇಳಿದ್ರಲ್ಲ, ಸಾರಿ ಅಂತಕ್ಕಂಥದ್ದು ಹೇಳ್ತಾನೆ ಇರ್ತೀವಿ, ಯಾಕಂದ್ರೆ ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದು ಸಹಜನೇ ಮೇಡಮ್, ಹೆಜ್ಜೆ ಹೆಜ್ಜೆಗೂ ತಪ್ಪು ಮಾಡ್ತಾ ಇರ್ತೀವಿ. ಆದ್ರೆ ನಾವು ತಪ್ಪು ಮಾಡಿದಾಗ ಅದು ಇನ್ನೊಬ್ಬರಿಗೆ ನೋವು ಅಥವಾ ಇನ್ನೊಬ್ಬರಿಗೆ ಅದರಿಂದ ತೊಂದರೆ ಆಗತ್ತೆ ಅಂದಾಗ ಬೇಗ ಸಾರಿ ಹೇಳಲೇಬೇಕಾಗತ್ತೆ. ಎಷ್ಟೋ ಸಲ ನಾವು ಪ್ರತಿ ನಿತ್ಯ ಪ್ರತಿ ಒಂದು ಕ್ಷಣದಲ್ಲೂ ಏನಾದ್ರು ಒಂದು ತಪ್ಪು ಮಾಡ್ತಾನೆ ಇರ್ತೀವಿ, ಸಾರಿ ಸಾರಿ ಹೇಳ್ತಾನೆ ಇರ್ತೀವಿ. ಸಾರಿ ಅಂತಕ್ಕಂಥದ್ದು ನಮ್ಮ ಥ್ಯಾಂಕ್ಸ್ ಮತ್ತೆ ಸಾರಿ ಇದೆಯಲ್ಲ ಮೇಡಮ್, ಈಗ ನಮ್ಮ ಆಡು ಭಾಷೆ ಆಗೋಗಿದೆ. ಎಷ್ಟೋ ಸಲ ನಾವು ಓವರ್ ದೆನ್ ಅವರ್ ಲಿಮಿಟ್, ಇದು ನಮ್ಗೆ ಅವಶ್ಯಕತೆಗಿಂತ ಜಾಸ್ತಿ ಇದೆ ಬಳಸ್ತಾ ಇರ್ತೀವಿ ಅದನ್ನ, ಅಷ್ಟು ಆಸು ಒಕ್ಕಾಗೋಗ್ಬಿಟ್ಟಿದೆ ಮೇಡಮ್. ಹಾಗಾಗಿ ಬಳಸ್ತಾನೆ ಇರ್ತೀನಿ ನಾನು ಎರಡು ಥ್ಯಾಂಕ್ಸ್ ಸಾರಿ ಎರಡನ್ನ, ಡಿಪೆಂಡ್ ಅಪಾನ್ ಸಿಚುಯೇಷನ್ ಅಷ್ಟೇ ಅಲ್ಲ, ನಮಗೆ ಏನಾದ್ರು ಅನುಕೂಲ ಆಯ್ತು ಅದರಿಂದ ಒಳ್ಳೇದಾಯ್ತು ಅಂತ ಥ್ಯಾಂಕ್ಸ್ ಹೇಳ್ತೀವಿ. ನಮ್ಮಿಂದ ಏನಾದ್ರು ಒಂದು ಸಣ್ಣದೊಂದು ಇರುವೆ ಅಷ್ಟು ಸಣ್ಣದ ತಪ್ಪಾದ್ರೂ ಕೂಡ ಸಾರಿ ಅಂತಕ್ಕಂಥದ್ದು ಒಂದು ನಮ್ಮ ಆಡು ಭಾಷೆಯಲ್ಲಿ ಅಥವಾ ಅದೊಂದು ಕಲ್ಚರ್ ಆಗಿ ಹೋಗ್ಬಿಟ್ಟಿದೆ ಮೇಡಮ್, ಅದನ್ನ ನಾವು ಹೇಳ್ತಾನೆ ಇರ್ತೀವಿ. ಯಾಕಂದ್ರೆ ಅದು ನಮಗೆ ಗೊತ್ತಿರಲ್ಲ, ಕೆಲಸಲ ನಮ್ಗೆ ಗೊತ್ತಿಲ್ಲದೆ ತಪ್ಪು ಮಾಡ್ತೀವಿ. ಏನಾದ್ರು ಒಂದು ನಮ್ ಕಡೆಯಿಂದ ತಪ್ಪಾದಾಗ ನಾವು ಅದನ್ನ ಕೇಳಿ ಹೇಳ್ತೀವಿ ಸಾರಿ ಅಂತಕ್ಕಂಥದ್ದು. ಅದು ಒಂದು ಒಳ್ಳೆ ಇದು ಮೇಡಮ್ ಅಭ್ಯಾಸ, ಅದು ಸಾರಿ ಹೇಳ್ತಕ್ಕಂಥದ್ದು. ಅದರಿಂದ ಎಷ್ಟೋ ಸಮಾಧಾನ ಆಗತ್ತೆ, ನಾವು ಬೇರೆಯವ್ರಿಗೆ ನೋವಿಸಿರ್ತೀವಲ್ಲ ಅದ್ರಲ್ಲಿ ಒಂದು ಸ್ವಲ್ಪ ಅಂಶನಾದ್ರೂ ಆ ನೋವು ಕಡಿಮೆ ಆಗತ್ತೆ ಅಂತ ನನ್ನ ಭಾವನೆ.
8: ಓಕೆ ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಮಾತನಾಡಿದ್ರಿ.
7: ಥ್ಯಾಂಕ್
8: ಯು. ಎಸ್, ಬ್ರಹ್ಮಾನಂದ ರಾರಡೆ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು, ಹಾಗೆ ಥ್ಯಾಂಕ್ಸ್ ಹೇಳೋದಾದ್ರೆ ಯಾರಿಗೆ ಹೇಳ್ತೀನಿ, ಹಾಗೆ ಸಾರಿ ಯಾರಿಗೆಲ್ಲ ಕೇಳ್ತೀವಿ ಅನ್ನೋದಾಗಿ. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಗೆ ನಿಮ್ಮ ಜೀವನದಲ್ಲಿ ನೀವು ಯಾರಿಗಾದ್ರೂ ಥ್ಯಾಂಕ್ಸ್ ಹಾಗೆ ಸಾರಿಯನ್ನು ಕೇಳಬೇಕು ಅಂದರೆ ಯಾವ ವ್ಯಕ್ತಿಗೆ ಸಾರಿ ಹಾಗೆ ಥ್ಯಾಂಕ್ಸ್ನ ಕೇಳ್ತೀರಾ ಅಂತ ಹೇಳಿ ಕೂಡ ತಿಳಿಸಬಹುದಾಗಿದೆ. ಹಾಗೆ ಜೀವನದಲ್ಲಿ ಆಗಲೇ ಬ್ರಹ್ಮಾನಂದ ರಾನಡೆ ಅವರು ಹೇಳಿದ ಹಾಗೆ ತುಂಬ ಸರ್ತಿ ಸಾರಿ ಥ್ಯಾಂಕ್ಸ್ ಎಲ್ಲ ಹೇಳ್ತಾ ಇರ್ತೀವಿ, ಕೆಲವೊಮ್ಮೆ ಏನಾಗಿರುತ್ತೆ ಗೊತ್ತಾ, ತುಂಬ ಮುಖ್ಯವಾಗಿ ಥ್ಯಾಂಕ್ಸ್ ಅಥವಾ ಸಾರಿಯನ್ನು ಹೇಳಬೇಕಾದವರಿಗೆ ಹೇಳಿರೋದಿಲ್ಲ, ಅಂದರೆ ಇಂಟೆನ್ಷನಲಿ ಅಂತ ಅಲ್ಲದೆ ಇದ್ರೂ ಕೂಡ ಎಲ್ಲೋ ಒಂದು ಅದಕ್ಕೋಸ್ಕರ ಒಂದು ಸಮಯ ಬಂದಿರೋದಿಲ್ಲ, ಈ ರೀತಿಯೆಲ್ಲ ಇರುತ್ತೆ. ಆ ರೀತಿಯಾಗಿ ನೀವು ಯಾರಿಗಾದರೂ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹಾಗೆ ಸಾರಿಯನ್ನು ಹೇಳಬೇಕು ಅಂದರೆ ಯಾರಿಗೆ ಹೇಳ್ತೀರಾ, ಯಾವ ವ್ಯಕ್ತಿಗೆ ಹೇಳ್ತೀರಾ ಅಂತ ಹೇಳಿ ಕರೆ ಮಾಡಿ ಮಾತನಾಡಬಹುದು. ಹಾಗೆ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9686279680962799. ಈ ಸಂಖ್ಯೆಗೆ ಕರೆ ಮಾಡಿ ನೀವು ಕೂಡ ಮಾತನಾಡಬಹುದು, ಹಾಗೆ ಥ್ಯಾಂಕ್ಸ್ ಮತ್ತು ಸಾರಿಯನ್ನು ಕೇಳಬೇಕಂದ್ರೆ ಯಾರಿಗೆ ಕೇಳ್ತೀರಾ ಅಂತ ಹೇಳಿ ತಿಳಿಸ್ಬಹುದಾಗಿದೆ. ಸೊ ಹಾಗೆ ಜೀವನದಲ್ಲಿ ಥ್ಯಾಂಕ್ಸ್ ಹೇಳಬೇಕು ಅಂದರೆ ತುಂಬ ಜನ ಕೇಳಿರಬೇಕಾಗತ್ತೆ, ಹಾಗೆ ಸಾರಿಯನ್ನು ಕೂಡ ತುಂಬ ಜನಕ್ಕೆ ಕೇಳಬೇಕಾಗತ್ತೆ. ಅಂದರೆ ನಾನು ಆಗಲೇ ಹೇಳಿದಾಗೆ ಕೆಲವೊಂದಿಷ್ಟು ಸನ್ನಿವೇಶಗಳಲ್ಲಿ ನಾವು ಕೇಳಬೇಕು ಅಂತ ಅಂದ್ಕೊಂಡು ಕೇಳೋದಕ್ಕಾಗಿರದೇ ಇರುವಂತಹ ಸಿಚುವೇಶನ್ಗಳು ಕೂಡ ಇರುತ್ತೆ. ಆ ರೀತಿಯಾಗಿ ಯಾವುದಾದ್ರೂ ವ್ಯಕ್ತಿ ಇದ್ರೆ ಅಂತಹ ವ್ಯಕ್ತಿಗೆ ನೀವು ಸಾರಿ ಹಾಗೆ ಥ್ಯಾಂಕ್ಸ್ನ ಹೇಳಬಹುದು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ
9: ಹಲೋ, ನಮಸ್ಕಾರ.
8: ನಮಸ್ತೆ,
9: ವಿಶ್ವನಾಥ್ ನಾಯ್ಕ್ ಅಂತ, ಶಿವಮೊಗ್ಗ ಅಡ್ವೊಕೇಟ್.
8: ವಿಶ್ವನಾಥ್ ಸರ್ ಹೇಗಿದ್ದೀರಾ?
9: ಆರಾಮಿದೀವಿ.
8: ಕಾಫಿ
9: ಊಟ ಆಯ್ತು?
8: ಕಾಫಿ ಆಯ್ತಾ?
9: ಕಾಫಿ ಇಲ್ಲ, ಊಟ ಒಂದು 15-20 ನಿಮಿಷ ಆಯ್ತು.
8: ಓಕೆ,
9: ಬೇಗ ಬಂದ್ವಿ ಕೋರ್ಟ್ ಇಂದ. ನಾನು ಯಾವಾಗ ನಾನು ವೆಹಿಕಲ್ ರನ್ ಮಾಡ್ತಿರ್ತೀನಿ ಅವಾಗ ಇದನ್ನೆಲ್ಲ ಸ್ವಲ್ಪ ಕೇಳ್ತಾ
8: ಇದ್ದೀನಿ. ಓಕೆ ಓಕೆ ಸರ್, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
9: ಹೌದು, ಒಬ್ರಿಗೆ ಸಾರಿ ಒಬ್ರಿಗೆ
8: ಥ್ಯಾಂಕ್ಸ್.
9: ಎರಡು ಹೇಳ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ತಂದೆ ತಾಯಿಗೆ ಹೇಳ್ಬೇಕು ಅನ್ಸುತ್ತೆ. ಅವ್ರನ್ನ ಹೊರತುಪಡಿಸಿ ಫಸ್ಟ್ ಯಾರಿಗೂ ಥ್ಯಾಂಕ್ಸ್ ಹೇಳಂಗಿಲ್ಲ, ಸಾರಿನೂ ಹೇಳಂಗಿಲ್ಲ. ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಈ ಪ್ರಪಂಚದಲ್ಲಿ ನಮ್ಮನ್ನ ಒಂದು ಉತ್ತಮ ಪ್ರಜೆಯನ್ನಾಗಿ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡಿರ್ತಾರೆ. ಅದ್ರ ಜೊತೆ ಜೊತೆಯಲ್ಲೇ ನಾವು ಸ್ನೇಹ ಪ್ರೈಮರಿ ಶಾಲೆ ಇರ್ಬೋದು, ಮಿಡ್ಲ್ ಸ್ಕೂಲು, ಹೈಸ್ಕೂಲು, ಕಾಲೇಜು ದಿನಗಳಲ್ಲೂ ಸಹ ನಮ್ಗೆ ನಮ್ ಜೊತೆಲೆ ಇದ್ದು ಹೀಗಲ್ಲ ಹೀಗೆ ಅಂತ ಕೆಲವೊಂದು ಚರ್ಚೆಗಳನ್ನ ಮಾಡ್ಕೊಳ್ತಾ ಮುಂದಿನ ಭವಿಷ್ಯ ಆಯ್ಕೆ ಮಾಡ್ಬೇಕಾದ್ರೂ ಇದ್ ಬೇಡ ಇಂಥದ್ದು ಅಂತ ಚರ್ಚೆ ಮಾಡಿರ್ತೀವಲ್ಲ, ಆ ಎಲ್ಲಾ ವ್ಯಕ್ತಿಗಳಿಗೂ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ಇನ್ನು ಸ್ಪೆಷಲ್ ಥ್ಯಾಂಕ್ಸ್ ಒಬ್ರಿಗೆ ಹೇಳ್ಬೇಕು ಅಂದ್ರೆ ಇಬ್ರು ಇದಾರೆ, ಒಬ್ರು ನಮ್ಮ ವೃತ್ತಿಯಲ್ಲೇ ಅವರು ಸೀನಿಯರ್ ಇದ್ದಾರೆ, ಅವರು ಸಿ ಎನ್ ಮಲ್ಲೇಶ್ ಅಂತ.
8: ಓಕೆ.
9: ಹಾಗೂ ನನ್ನ ಗುರುಗಳಾದ ಬಿ ಜಿ ಶಿವಮೂರ್ತಿ ಅಂತ.
8: ಓಕೆ, ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
9: ಹೌದು. ಇನ್ನೊಬ್ರು ಅಂದ್ರೆ ನನ್ನ ಕಾಲೇಜು ದಿನಗಳಲ್ಲಿ ಅವತ್ತೇ ನಂಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ತುಂಬಾ ಆಸಕ್ತಿ ಬರೋಂಗ್ ಮಾಡಿದಂತ ಇತಿಹಾಸ ಕಲೆಕ್ಷನ್ ಅಂತ ಒಂದಿದೆ ದುರ್ಗಿಗುಡಿಯಲ್ಲಿ.
8: ಓಕೆ.
9: ಅದ್ರ ಓನರ್ ಮಾಲೀಕರು ಮಾರ್ತಾಂಡ ಸರ್ ಅಂತ, ಅವರು ಲೆಕ್ಚರ್ ಹಿಸ್ಟ್ರಿ ಲೆಕ್ಚರ್, ಅವ್ರ ಅಂಗಡಿಗೂ ಅದನ್ನೇ ಇತಿಹಾಸ ಅಂತಾನೆ
8: ಇಟ್ಬಿಟ್ಟಿದ್ದಾರೆ. ಅವರಿಗೆ
9: ಈ ಮೂರ್ ಜನ ವ್ಯಕ್ತಿಗಳಿಗೆ ಪ್ರತಿ ಕ್ಷಣನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.
8: ಹಾಗೆ ಸಾರಿ ಕೇಳ್ಬೇಕಾದ್ರೆ ಯಾರಿಗೆ ಸಾರಿ ಕೇಳ್ತೀರಾ?
9: ಸಾರಿ ಕೇಳ್ಬೇಕು ಅನ್ನೋದಾದ್ರೆ ನಿಮ್ಗೆ ಗೊತ್ತು, ಜೀವನದಲ್ಲಿ ಪ್ರತಿ ದಿನ ನಾವು ಅದೇನು ಎಡವ ಮನುಷ್ಯನೇ ಸರಿಯಾಗಿ ನಡೆಯೋದ್ ಕಲಿಯೋದು ಅಂತಾರಲ್ಲ, ಹಂಗೆ ಒಂದು ಮನೆಯಿಂದ ಹೊರಟಾಗಿಂದ ಹಿಡಿದು ನಾವು ರಸ್ತೆಲಿ ನಡೆಯುವಾಗಲಿ, ವೆಹಿಕಲ್ ರನ್ ಮಾಡುವಾಗಲಿ, ಅಥವಾ ಮಾರ್ಕೆಟ್ಗೆ ಹೋದಾಗಲಿ, ಎಲ್ಲಾರು ಒಬ್ರಿಗೆಲ್ಲ ಒಬ್ರಿಗೆ ಒಂಥರ ಗೊತ್ತಿದ್ದೋ ಗೊತ್ತಿಲ್ಲದೇನು ಮನಸ್ಸಿಗೆ ನೋವು ಮಾಡೋದು, ಬೇಜಾರು ಮಾಡ್ಸಿರ್ತೀವಿ. ಆದ್ರೆ ಇಂಥದೇ ಪರ್ಟಿಕ್ಯುಲರ್ ಅಂತ ಹೇಳಕ್ ಆಗಲ್ಲ, ಯಾಕೆಂದ್ರೆ ಕೈಯಲ್ಲಿ ಐದ್ ಬೆರಳೆ ಸರಿ ಇಲ್ಲ ಅಂದಾಗ ಪ್ರತಿದಿನ ಎಲ್ಲರೂ ನಾವು ಚೆನ್ನಾಗಿ ಮಾತಾಡ್ತೀವಿ, ಎಲ್ಲರೂ ನಾವು ನಾವು ದ್ವೇಷವಾಗಿ ಮಾತಾಡ್ತೀವಿ ಅನ್ನೋದೆಲ್ಲ ಸುಳ್ಳು. ಹಾಗಾಗಿ ನನ್ನಿಂದ ಯಾರಿಗಾದ್ರೂ ಮಾನಸಿಕ ಮನ್ಸಿಗೆ ಏನಾದ್ರು ನೋವಾಗಿದ್ರೆ ದಯವಿಟ್ಟು ಈ ಸಂದರ್ಭದಲ್ಲಿ ಅವ್ರು ಕೇಳಿಸ್ಕೊಳ್ತಾ ಇದ್ರೆ ಅವ್ರಿಗೂ ಸಹ ತಲುಪೋ ಹಾಗೆ ಈ ಸಂದರ್ಭದಲ್ಲಿ ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ.
8: ಓಕೆ ಓಕೆ ಸರ್, ಧನ್ಯವಾದಗಳು ಸರ್, ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಥ್ಯಾಂಕ್ ಯು ವಿಶ್ವನಾಥ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಹಾಗೆ ನಿಮ್ಮ ಜೀವನದಲ್ಲಿ ಯಾರಿಗಾದ್ರೂ ಧನ್ಯವಾದಗಳನ್ನ ತಿಳಿಸೋದಿದ್ರೆ, ಕ್ಷಮೆಯನ್ನ ಕೇಳೋದಿದ್ರೆ ಕೇಳಬಹುದಾಗಿದೆ ಅಂತ ಹೇಳ್ತಾ ಹಾಗೆ ಈ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡ್ಬೋದು. ಕರೆ ಮಾಡಬೇಕಾಗಿರೋ ಸಂಖ್ಯೆ 9686096279. ಹಾಗೆ ಸೊ ಈ ಒಂದು ಪದ ತುಂಬ ಚಿಕ್ಕ ಪದವಾಗಿದ್ದರೂ ಇದು ಮಾಡುವಂತಹ ಕೆಲಸ, ಧನ್ಯವಾದಗಳನ್ನು ತಿಳಿಸೋದಿರ್ಬೋದು, ಹಾಗೆ ಕ್ಷಮೆಯನ್ನು ಕೇಳೋದಿರ್ಬೋದು, ಇದರ ಒಂದು ಎಫೆಕ್ಟ್ ತುಂಬಾ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಎಷ್ಟೋ ಭಿನ್ನಾಭಿಪ್ರಾಯಗಳು ಬಂದಿರುತ್ತೆ, ಎಷ್ಟೋ ಸ್ವಲ್ಪ ಸಿಟ್ಟು ಬಂದಿರುತ್ತೆ, ಯಾರದೋ ಮೇಲೆ ಕೋಪ ಬಂದಿರುತ್ತೆ ಅಂದಾಗ ಸಾರಿ ಅನ್ನುವಂಥ ಒಂದು ಪದ ಎಲ್ಲವನ್ನು ಕೂಡ ಬದಲಾಯಿಸುತ್ತೆ. ಹಾಗೆ ಧನ್ಯವಾದನೂ ಅಷ್ಟೇ, ಯಾರೋ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ, ಯಾರೋ ನಮಗೆ ನಮಗಾಗಿ ಏನೋ ಒಂದನ್ನು ಬಯಸ್ತಾ ಇದ್ದಾರೆ, ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಅಂತಲೂ, ಅಥವಾ ನಮಗೆ ಯಾವುದೋ ಒಂದು ಜ್ಞಾನವನ್ನು ಕೊಡ್ತಾ ಇದ್ದಾರೆ ಅಂತಲೂ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸಿದಾಗ ಅವರಿಗೆ ಇನ್ನು ಖುಷಿ ಜಾಸ್ತಿ ಆಗುತ್ತೆ. ಒಂದು ಥ್ಯಾಂಕ್ಸ್ ಅನ್ನೋ ಪದ ಎಷ್ಟು ಖುಷಿ ಕೊಡುತ್ತಲ್ವ? ಎರಡು ಪದಗಳು ಚಿಕ್ಕ ಪದಗಳಾದರೂ ಕೂಡ ಇವು ಮಾಡುವಂತಹ ಒಂದು ಪರಿಣಾಮ ಜಾಸ್ತಿಯಾಗೇ ಇರುತ್ತೆ, ಒಂದು ಒಳ್ಳೆಯ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ಹಾಗೆ ನೋಡಿ, ಎಷ್ಟು ಒಂದು ಪದಗಳು ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಲ್ವಾ? ಕೋಪ ಎಷ್ಟೋ ಜಗಳಗಳಾಗಿರುತ್ತೆ, ತುಂಬ ಸಿಟ್ಟು ಬಂದಿರುತ್ತೆ, ಮಾತೇ ಆಡದೇ ಇರುವಂತಹ ಸಿಚುವೇಶನ್ ಇದ್ದರೂ ಒಂದು ಹೋಗಿ ಸಾರಿ ಕೇಳಿದಾಗ ಎಲ್ಲವೂ ಸರಿಯಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಚಿಕ್ಕ ವಯಸ್ಸಲ್ಲಿ ಕೂಡ ಹೇಳ್ತಿರ್ತೀವಲ್ವ, ಸಾರಿ ಕೇಳು ಸಾರಿ ಕೇಳು ಅಂತ ಚಿಕ್ಕ ಮಕ್ಕಳಿಗೆ ಕೂಡ ನಾವು ಹೇಳ್ಕೊಡ್ತಾ ಇರ್ತೀವಿ, ಯಾರಿಗಾದರೂ ಏನಾರ ಚಿಕ್ಕ ಮಕ್ಕಳು ಜಗಳ ಮಾಡ್ಕೊಂಡಾಗೆಲ್ಲ. ಈ ರೀತಿ ನೀವು ಕೂಡ ನೀವು ಯಾರಿಗಾದರೂ ಥ್ಯಾಂಕ್ಸ್ ಹೇಳೋದಿದ್ರೆ, ಸಾರಿಯನ್ನು ಕೇಳೋದಿದ್ರೆ, ಸ್ಪೆಷಲ್ ಆಗಿ ಥ್ಯಾಂಕ್ಸ್ನ ಹೇಳಬೇಕು, ಸಾರಿಯನ್ನು ಕೇಳಬೇಕು ಅಂದರೆ ಯಾರಿಗೆ ಅಂತ ಹೇಳಿ ಕರೆ ಮಾಡಿ ಮಾತನಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಸೂಪರ್ ಆಗಿರೋ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
1: ಕೊರಿಯನ್ ವೆಲ್ನೆಸ್ ಸೆಂಟರ್ ಈಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
0: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
1: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮದಲ್ಲಿ ನಾನಿವತ್ತು ತಂದಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಕ್ಷಮೆಯನ್ನು ಕೇಳಬೇಕು, ಹಾಗೆ ಯಾರಿಗಾದರೂ ಧನ್ಯವಾದಗಳನ್ನು ತಿಳಿಸ್ಬೇಕು ಅಂದರೆ ಯಾರಿಗೆ ತಿಳಿಸ್ತೀರಾ ಅಂತ ಕೇಳ್ತಾ ಇದೆ. ಸೊ ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
5: ಮೇಡಮ್. ನಮಸ್ತೆ.
0: ನಮಸ್ತೆ
5: ಮೇಡಮ್.
0: ಸೋಮಶೇಖರ್ ಸರ್, ಹೇಗಿದ್ದೀರಾ?
5: ಆರಾಮಿದ್ದೀರಿ ಮೇಡಮ್?
0: ಊಟ ಆಯ್ತಾ?
5: ತಿಂಡಿ ಈಗ ತಾನೇ ಉಪ್ಪಿಟ್ಟು ಆಯ್ತು ಮೇಡಮ್.
0: ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
5: ಗೊತ್ತಾಯ್ತು ಮೇಡಮ್. ಕನ್ಸೆಷನ್ ಮತ್ತೆ ಥ್ಯಾಂಕ್ಸ್ ಹೇಳೋದು. ಮೇಡಮ್, ನಾನು ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಒನ್ ಅಂಡ್ ಓನ್ಲಿ ನನ್ನ ಲೈಫ್ ಅಲ್ಲಿ ನಮ್ಮ ಅಜ್ಜಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
0: ಓಕೆ.
5: ಏಕೆಂದ್ರೆ ಇವತ್ತು ಸಾಮಾಜಿಕವಾಗಿ ಒಂದು ಸಮಾಜದಲ್ಲಿ ಗೌರವಯುತವಾಗಿ ಬದುಕ್ತಾ ಇದ್ವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಅಜ್ಜಿ ಮೇಡಮ್ ನಮ್ಗೆ.
0: ಓಕೆ.
5: ನಾವು ಬಾಲ್ಯದಲ್ಲಿ ಅವ್ರು ನಮ್ಗೆ ತಿಂಡಿ ತಿಂಡಿ ಒಂದು ಸಂಸ್ಕಾರ ಏನು ಕಲಿಸ್ಕೊಟ್ರು, ಮತ್ತೆ ಮುಂದೆ ಸಮಾಜದಲ್ಲಿ ಹೇಗ್ ಬಾಳ್ಬೇಕು ಅಂತ ಹೇಳ್ತಾ ಇದ್ರು ಅವರು. ಅದನ್ನ ಪಾಲಿಸ್ಕೊಂಡು ಬಂದಿರೋದ್ರಿಂದ ನನಗೆ ಯಾವತ್ತೂ ನಮ್ಗೆ ನೆನಪಾಗ್ತಾರೆ ಮೇಡಮ್ ನಮ್ಮ ಅಜ್ಜಿ. ಅವರು ಇವತ್ತು ನಮ್ ಜೊತೆ ಇಲ್ಲಿದ್ರು ಕೂಡ ನಮ್ಮ ಬೆನ್ನು ಹಿಂದೆ ಇದ್ದು ನಮ್ಮನ್ನ ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಭಾವಿಸ್ತೀನಿ ಮೇಡಮ್ ನಾನು. ಹಾಗಾಗಿ ನಾನು ಯಾವಾಗ್ಲೂ ನಮ್ಮ ಅಜ್ಜಿಗೆ ಚಿರಋಣಿ ಆಗಿರ್ತೀನಿ, ಮತ್ತೆ ಯಾವಾಗ್ಲೂ ಕೂಡ ಫ್ಯಾನ್ಸ್ ಹೇಳ್ಬೇಕು ಅಂದ್ರೆ ನಮ್ಮ ಅಜ್ಜಿಗೆ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಹಾಗೆ ಸಾರಿ ಕೇಳ್ಬೇಕು ಅಂದ್ರೆ ಏನಂತ ಗುರುತರವಾದ ತಪ್ಪೇನಿಲ್ಲ, ಆದ್ರೂ ನಮ್ಮ ಮನೆಯವರಿಗೆ ನಾನು ಸಾರಿ ಕೇಳಕ್ ಇಷ್ಟಪಡ್ತೀನಿ ಮೇಡಮ್. ಯಾಕೆಂದ್ರೆ ಈ ಕೆಲಸದ ಒತ್ತಡಗಳು ಮತ್ತೆ ವಯಸ್ಸಾದವರು ಮನೇಲಿ ನಿರಂತರವಾಗಿ ಇದ್ದಿದ್ರಿಂದ ಈಗ ನಮ್ಮ ಅಜ್ಜಿದಾಯ್ತು, ಮತ್ತೆ ನಮ್ಮ ತಂದೆ ತಾಯಿಯವರು ಬಂದ್ರು ಸಾರದಿ. ಹೀಗಾಗಿ ಎಲ್ಲೂ ಮನೆಯವ್ರನ್ನ ಕರ್ಕೊಂಡು ಹೋಗಕ್ ಆಗ್ಲಿಲ್ಲ ಮೇಡಮ್ ಹೊರಗಡೆ. ಅವ್ರಿಗೆ ಆಸೆ ಇತ್ತು ಎಲ್ಲ ಹೊರಗಡೆ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಿರ್ಬೋದು ಎಲ್ಲ ನೋಡ್ಬೇಕು ಅಂತ, ಬಟ್ ನಾನು ಇಲ್ಲೂ ಕರ್ಕೊಂಡು ಹೋಗಕ್ಕಾಗಲ್ಲ. ಕಲ್ಸಿದೀವಿ ಬಟ್ ಜೊತೆಯಲ್ಲಿ ಹೋಗಿಲ್ಲ. ಹಾಗಾಗಿ ಅದೊಂದು ಹೊರಗಿದೆ, ಅದಕ್ಕಾಗಿ ಅವಕಾಶ ಸಿಕ್ಕಿದ್ರೆ ಮುಂದೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿವರೆಗೂ ಕರ್ಕೊಂಡು ಹೋಗಿಲ್ಲೋ ಅದಕ್ಕೆ ಸಾರಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
0: ಓಕೆ ಓಕೆ, ಸರಿ ಸರ್. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
5: ಧನ್ಯವಾದಗಳು ಮೇಡಮ್ ತಮಗೂ ಕೂಡ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ
6: ಹಲೋ ಮೇಡಮ್ ಅವರೇ, ನಮಸ್ಕಾರ.
0: ನಮಸ್ಕಾರ ಚಿಕ್ಕಪ್ಪ ಅವರೇ, ಹೇಗಿದ್ದೀರಾ?
6: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
0: ನಾವು ಚೆನ್ನಾಗಿದ್ದೀವಿ ಸರ್.
6: ಬೆಳಗಿಂದ ಕರೆಂಟಿನ ಪ್ರಾಬ್ಲಮ್ ಆಗಿ ತಲೆನೋವು ಬಂದ್ಬಿಟ್ಟಿದೆ ಕಣ್ರಿ ಮೇಡಮ್ ಅವರೇ.
0: ಹೌದಾ ಸರ್, ನಮಗೂ ತಲೆನೋವು ಬಂದ್ಬಿಟ್ಟಿದೆ ಸರ್.
6: ಕರೆಂಟ್ ಇದ್ರೆ ತಲೆನೋವು ಇರಲ್ಲ, ನಮಗೆ ಕರೆಂಟ್ ಹೋಯ್ತು ಅಂದ್ರೆ ತಲೆನೋವು ಬಂದ್ಬಿಡುತ್ತೆ. ಆದ್ರೂ ಇವತ್ತಿನ ಒಂದು ಟಾಪಿಕ್ ಚೆನ್ನಾಗಿದೆ, ಒಳ್ಳೆ ಟಾಪಿಕ್ ತಗೊಂಬಂದಿದ್ದೀರಾ. ಇವತ್ತೇ ಅಂತಲ್ಲ, ದಿನ ಪ್ರತಿದಿನವೂ ಕೂಡ ಒಂದು ಒಳ್ಳೊಳ್ಳೆ ನಮಗ್ ಬೇಕಾದಂತ ಒಂದೊಂದು ಒಳ್ಳೊಳ್ಳೆ ಟಾಪಿಕ್ ಅಂತ ತಗೊಂಬರ್ತೀರಾ, ನಮ್ಮ ಮನಸ್ಸನ್ನ ಖುಷಿ ಪಡಿಸ್ತೀರಾ, ಮತ್ತೆ ನಮ್ಮ ತಲೆಗೆ ಒಂದ್ ಸ್ವಲ್ಪ ಕಸರತ್ತನ್ನು ಕೊಡ್ತೀರಾ. ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ಬೇಕಂದ್ರೆ,

0: ಬೇಡಿ ತಿಂದು ತಿರುಗುವುದಕ್ಕಿಂತ ದುಡಿದು ತಿಂದು ಸಂಸಾರದ ಬಂಡಿಯನ್ನು ಎಳೆದುಕೊಂಡು ಹೋಗುವಂತ ದಾರಿ ತೋರಿಸಿದಂತ ನಮ್ಮ ತಂದೆ ತಾಯಿಗಳಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ.
1: ಓಕೆ,
0: ಮತ್ತೆ ಕ್ಷಮೆ ಕೇಳಬೇಕು ಅಂತಂದ್ರೆ, ನಮ್ಮ ತಂದೆ ತಾಯಿಗಳು ನಮ್ಮ ಹತ್ರ ಏನಾದ್ರೂ ಕೇಳ್ಬೇಕು ನಮ್ಮ ಮಕ್ಕಳ ಹತ್ರ ಅಂತ ಅವರು ಏನಾದ್ರು ಹಾಗೇನೆ ಕೇಳ್ದೇನೆ ಅವ್ರ ಮನಸ್ಸಲ್ಲೇ ಇಟ್ಕೊಂಡು ನಮ್ಮನ್ನ ಅಗಲಿದ್ರೆ ಅದಕ್ಕೆ ನಾನು ಅವರಲ್ಲಿ ಕೂಡ ನಾನು
1: ಕ್ಷಮೆಯನ್ನು
0: ಕೇಳ್ತಾ ಇದ್ದೀನಿ ಈ ಮೂಲಕ. ಯಾಕೆಂದ್ರೆ ಅವ್ರು ಇಲ್ಲ, ನಮ್ಗೆ ಕಣ್ಣೆದ್ರಿಗೆ ಇಲ್ಲ, ಅವರು ದೇವ್ರ ಹತ್ರ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಗಂತ್ರ ಏನಾದ್ರು ಕೇಳ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಇಟ್ಕಂದೆ ಕೇಳ್ದೇನೆ ಹಾಗೇನೆ ಅವ್ರು ಏನಾದ್ರು ಆತರ ನಮ್ಮನ್ನ ಅಗಲಿದ್ರೆ ಮಾತ್ರ ಒಂದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ನಮ್ಮ ತಂದೆ ತಾಯಿಗಳ ಹತ್ರ. ಮತ್ತೆ ಇನ್ನು ಉಳಿದ ಹಾಗೆ ನಾವು ಎಲ್ಲಾದ್ರೂ ರೋಡಲ್ಲಿ ಹೋಗ್ಬೇಕಾದ್ರೇನೋ ಅಥವಾ ಎಲ್ಲಾದ್ರೂ ಏನಾದ್ರೂ ನಮ್ಮ ಫ್ರೆಂಡ್ಸ್ಗಳಿಗೋ ಅಥವಾ ಎಲ್ಲಾದ್ರೂ ಒಂದು ಏನಾದ್ರೂ ಸಮಸ್ಯೆ ಆದ ಟೈಮ್ನಲ್ಲಿ ನಾವು ಅವರಿಗೆ ಒಂದು ಕ್ಷಮೆ ಕೇಳ್ದೇನೆ ನಮ್ಮ ಒಂದು ಕೆಲಸದ ಭರಾಟೆಯಿಂದನೋ ಟೈಮ್ ಒಂದು ಕಡಿಮೆ ಇರೋದ್ರಿಂದನೋ ನಾವು ಆ ಥರ ಏನಾದ್ರು ಹೋಗಿದ್ರೆ ಅವ್ರಿಗೂ ಕೂಡ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಮತ್ತೆ ನಮ್ಮಿಂದ ಯಾರಿಗಾದ್ರೂ ಏನಾದ್ರು ಮನಸ್ಸಿಗೆ ನೋವಾಗಿದ್ರೆ ಅಂತರ್ಗೂ ಕೂಡ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಮತ್ತೆ ನನ್ನಿಂದ ಯಾರಿಗಾದ್ರೂ ಒಳ್ಳೇದಾಗಿದ್ರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಅವರು ಇಷ್ಟು ಹೇಳ್ಬಹುದು ಮೇಡಮ್.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ.
0: ಧನ್ಯವಾದಗಳು ಮೇಡಮ್ ಅವರೇ, ನಮಸ್ಕಾರ.
1: ಥ್ಯಾಂಕ್ ಯು. ಎಸ್, ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್, ಹೆಂಗಿದ್ದೀರಿ?
2: ಆರಾಮಿದ್ದೀರಿ ನೋಡಿ ಮೇಡಮ್, ತಾವಾಗಿದ್ದೀರಿ?
1: ನಾವು ಆರಾಮಿದೀವ್ರಿ.
2: ಟೀ ಆಯ್ತ್ರಿ?
1: ಟೀ ಆಯ್ತ್ರಿ, ಆಗಿಲ್ರಿ, ನಿಮ್ದಾಯ್ತೇನ್ರಿ?
2: ನಮ್ದು ಇನ್ನ ಇಲ್ರಿ ಮೇಡಮ್.
1: ಹೌದೇನ್ರಿ? ಹಾಗೆ ಇವತ್ತಿನ ವಿಷಯ ಗೊತ್ತಾಯ್ತಲ್ಲೇನ್ರಿ?
2: ಇಲ್ರಿ ಮೇಡಮ್, ಯಾಕೋ ಬರ್ತಾ ಇಲ್ಲ ಮೇಡಮ್. ನಮ್ದು ಏನೋ ಬಹಳ ನೆಟ್ವರ್ಕ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ.
1: ಓಕೆ,
2: ಹಾ ಮೇಡಮ್.
1: ಓಕೆ, ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಯಾರಿಗಾದ್ರು ಧನ್ಯವಾದಗಳನ್ನ ತಿಳಿಸ್ಬೇಕು ಅಂದ್ರೆ ಯಾರಿಗೆ ಧನ್ಯವಾದವನ್ನ ಹೇಳ್ತೀರಾ, ಹಾಗೆ ಯಾರಿಗಾದ್ರು ಕ್ಷಮೆಯನ್ನ ಕೇಳ್ಬೇಕು ಅಂದ್ರೆ ಯಾರಿಗೆ ಕೇಳ್ತೀರಾ ಅಂತ?
2: ನಮ್ ಕ್ಷಮೆ ಯಾರಿಗೆ ಇರ್ಲಿಲ್ಲ, ಅದು ತಪ್ಪಿದ್ರೆ ಕ್ಷಮೆ ಕೇಳಬೇಕು ಮೇಡಮ್. ಅದನ್ನ ನಮ್ಮ ಪ್ರಕಾರ ಈಗ ತಾಯಿನೇ ಇರ್ಲಿ ತಂದೆನೇ ಇರ್ಲಿ ಯಾರೇ ಒಬ್ಬ ಸ್ನೇಹಿತರ ಇರ್ಲಿ, ನಾವು ತಪ್ಪು ಮಾಡಿದ್ದೀವಿ ಅಂದ್ರೆ ಕ್ಷಮೆ ಕೇಳ್ಬಹುದು ಮೇಡಮ್, ಅದ್ರಾಗೇನ ಇದು ಇಲ್ಲ ಮೇಡಮ್. ಆದ್ರೆ ತಾಯಿ ತಂದಿಗೆ ಆಗ್ಲಿ ಯಾರಿಗೆ ಆಗ್ಲಿ ತಾಯಿ ತಂದಿಗೆ ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ಬೇಕಲ್ಲ. ಸುಮ್ ಸುಮ್ನೆ ಅವ್ರ ಕ್ಷಮೆ ಕೇಳಂಗೆ ಇರ್ಲಲ್ಲ ಮೇಡಮ್ ಅವರು. ಹಾ, ಅವಾಗ ಒಬ್ಬ ಮಗ ಇರ್ತಾನೆ ಮೇಡಮ್, ಅವ್ ಮಗ ಇದ್ರ ತಂದೆ ಕಡೆಯಿಂದ ಯಾವತ್ತು ದುಡ್ಡು ಸಿಗೋಣ ಸಾಧಿ ಕಲ್ತಿದ್ದವ, ಸಾಲಿ ಕಲ್ತ ಕಲ್ತ ಮುಂದೆ ದೊಡ್ಡವಾದ ನೌಕರಿ ಆಯ್ತು. ಅವನ್ ಎಂತ ಗುಣ ಅಂದ್ರೆ ಮೇಡಮ್ ಮಗಂದು, ಅವಾಗ ತಂದಿಗೆ ಪಗಾರ ಬತ್ತು ಮೇಡಮ್, ಪೈರಾ ಪಗಾರ ತಗೊಂಡವ, ಪೈರಾ ಪಗಾರ ತಗೊಂಡು ಹೋದ ತಾಯಿ ಕೈ ಕೊಡಕ್ ಹೋದ. ತಾಯಿ ಹೇಳ್ತಾವ್, ನಿನ್ನ ಎಲ್ಲಾರು ಇಟ್ಟು ಕಲಿಸಿ ಓದಿಸಿ ಎಲ್ಲಾನು ಮಾಡಿದ್ದು ನಿನ್ನ ತಂದಿ ಮಾತ್ರ ನನಗೆ ನೀ ಸಲ್ಲುದಿಲ್ಲ ಅಂತ ಹೇಳಿದಳಕ್ಕೆ ತಾಯಿ. ಅವಾಗ ಮಗ ಒಂದ್ ಮಾತು ಹೇಳ್ತಾನೆ ಮೇಡಮ್, ಏನ್ ಹೇಳ್ದಂದ್ರೆ ಮೇಡಮ್, ತಂದಿದ ಕೊಟ್ಟ ಕೈಯ ತಗೊಂಡ ಕೈ ಅಲ್ಲ ಒಂದು, ಆದ್ರೆ ತಂದಿ ನಾ ಕುಡ್ಲಾಕ್ ಹೋದ್ರೆ ಹಿಂಗ್ ಕೈ ಮಾಡ್ತಾನೆ ನಾನು ಕುಡುಗಾಗುದಿಲ್ಲ ಅಂತ ಹೇಳ್ಬೇಕು ಮೇಡಮ್. ಮಗ ಕೈ ಮಾಡ್ದನ, ನಾ ಕೈ ಮಾಡಿನ ಅವನಿಗೆ, ಈಗ ನಾ ಪಗಾರ ಕೊಟ್ರೆ ನಾ ಕೈ ಮಾಡ್ತಾನೆ ನಮ್ ತಂದೆ, ನಾ ಅವ್ನಿಗೆ ಕೈಯಾಗ ಕೊಡೋದ್ರೆ ನಿನ್ ಕೈಯಾಗ ಕೊಡ್ತೀನಿ ನೀನ ಕೊಡ ತಂದಿಗೆ ಮಗ. ಇದೊಂದು ಅದ್ಭುತ ಅಲ್ಲ ಮೇಡಮ್?
1: ಹೌದು ಹೌದು ಸರ್.
2: ಹಾ, ಯಾಕಂತ ಕೇಳಿದ್ರೆ ನಮ್ ತಂದೆ ನನ್ನ ಸಾಕಿ ಸಲ್ಲಿ ಇಲ್ಲಿ ತನಕ ಜೋಪಾನ ಮಾಡಿ ನಾನು ಹಿಡ್ದು ದೊಡ್ಡವನು ಮಾಡಿ ಪ್ರತಿಯೊಂದಕ್ಕೂ ನನಗೆ ಬೇಡಿದ ಕಳ ಕೊಟ್ಟಾನ, ಅವನಿಗೆ ನಾ ಹಿಂಗ್ ಕೈ ಮಾಡಿ ಕೊಡು ತಾಕತ್ ನನಗಿಲ್ಲ, ನೀನೇ ಕೊಡತ್ತ ತಾಯಿ ಕೈ ಕೊಟ್ಟಂತ. ಅದ್ಭುತ ಅಲ್ಲ ಮೇಡಮ್?
1: ಹೌದು ಸರ್, ಹೌದು.
2: ಇದು ತಪ್ಪು ಒಪ್ಪು ಇಲ್ಲಿ ಬರ್ತಾರೆ ಮೇಡಮ್ ಇವಾಗ, ಇದಕ್ಕೆ ಏನಂತೀರಿ ನೀವು? ಅದು ಯಾರ ಕ್ಷಮೆ ಕೇಳ್ಬೇಕು ಇವಾಗ?
1: ಹೌದ್ರಿ ಹೌದ್ರಿ.
2: ಆದ್ರೆ ತಂದೆನೂ ಕೇಳ್ಬೋದಾಗುತ್ತೆ ಮೇಡಮ್ ಇದ್ರಲ್ಲಿ, ಮಗನೂ ಕೇಳ್ಬಹುದು, ತಪ್ಪು ಮಾಡಿದ್ರೆ ಪ್ರತಿಯೊಬ್ಬರು ಕೇಳ್ಬಹುದು. ಇದ್ರ ಏನಿಲ್ಲ ಮೇಡಮ್, ಹೆಮ್ಮೆ ಪಡೋ ವಿಷಯ ಮೇಡಮ್ ಇದು, ಹೆಮ್ಮೆ ಪಡೋ ವಿಷಯ. ನೋಡ್ರಿ, ನನ್ನ ತಂದೆ ನನಗೆ ಕಲಿಸಿದ ಅಪಾನ ಮಾಡಿ ನಾ ಅವನಿಗೆ ಬೇಡಿನ ಕರೆ ಹೊರತಾಗಿ ನನ್ನ ಕೈ ತೆಳಗ ಅವನ ಕೈ ಮಾಡ್ಬಿಡುದಿಲ್ಲ, ನೀನೇ ಹೊರ ಕೂಡ ಹೇಳ್ದು ತಾಯಿಗೆ. ಇಷ್ಟು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಮೇಡಮ್.
1: ಓಕೆ ಸರ್, ಚೆನ್ನಾಗಿ ಮಾತನಾಡಿದ್ರಿ ಶಿವಶರಣ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.

0: ಥ್ಯಾಂಕ್ ಯು ಶಿವಶರಣ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತನಾಡ್ತಿದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ ಹಲೋ
1: ಹಲೋ, ನಮಸ್ತೆ ಮೇಡಮ್. ಸೌಂಡ್ ಕಡಿಮೆ ಬರಕತ್ತದ್ರಿ?
0: ಹೌದೇನ್ರಿ, ಇವಾಗ ಕೇಳಕತ್ತದೇನ್ರಿ?
1: ಹಾ, ಇದರ ಕೇಳಸಲಕತ್ತ ನೋಡ್ರಿ ಮೇಡಮ್.
0: ಓಕೆ, ನವಾಜ್ ಸರ್ ಊಟ ಆಯ್ತಾ?
1: ಹಾ, ಊಟ ಮಾಡಿದ್ರಿ ಮೇಡಮ್. ಕಾರ್ಯಕ್ರಮ ಕೇಳತ್ತವ್ರಿ, ಕಾರ್ಯಕ್ರಮ ಒಳ್ಳೇದ್ ಮೂಡಿ ಬರಕತ್ತರಿ ಮೇಡಮ್. ಯಾಕಪ್ಪ ಅಂದ್ರೆ ಟ್ರಾಫಿಕ್ ಒಳ್ಳೆ ತಂದಿರಿ, ಅದಕ್ಕ ದಿನ ದಿನ ಕೇಳ್ಕೋದ್ ಕುಂಡಿರ್ತೇವ್ರಿ ಮೇಡಮ್. ಅದಕ್ಕ ಏನು ನಿಮ್ದು ಊಟ ಐತ್ರಿ?
0: ನಮ್ದು ಊಟ ಐತ್ರಿ.
1: ಹಾ, ಕಾರ್ಯಕ್ರಮ ನಡೆದ್ರಿ ಮೇಡಮ್, ಕೇಳಕತ್ತೆ ನೋಡ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ ಈಗ ಧನ್ಯವಾದ ಹೇಳ್ಬೇಕಪ್ಪ ಅಂತಂದ್ರೆ ನಿಮ್ಗ ನಿಮ್ ಸಿಬ್ಬಂದಿಯವ್ರಿಗೆ ಮೊದಲು ಹೇಳ್ಬೇಕ್ರಿ ಮೇಡಮ್. ನಾವು ಯಾಕಪ್ಪ ಅಂತಂದ್ರೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ತರ್ತೀರಿ ಮೇಡಮ್, ಮತ್ತೆ ಎಲ್ಲ ಮನರಂಜನೆ ಮಾಹಿತಿ ಎಲ್ಲ ಕೊಡ್ತೀರಿ. ಹಿಂಗಾಗಿ ನಿಮ್ ಸಿಬ್ಬಂದಿಯವ್ರಿಗೆ, ನಿಮ್ ರೇಡಿಯೋ ಶಿವಮೊಗ್ಗಕ್ಕ ನಿಮ್ಗೆಲ್ಲರಿಗೆ ಮೊದಲ ಹೇಳ್ಬೇಕ್ರಿ ಮೇಡಮ್.
0: ಓಕೆ, ಥ್ಯಾಂಕ್ ಯು ಸರ್.
1: ನಮ್ಮೆಲ್ಲ ಕೇಳುಗರಿಗೆ ಯಾಕಪ್ಪ ಹತ್ರ ಅವ್ರು ಕೇಳ್ತಾರ್ರಿ, ನೀವು ನಡೆಸ್ಕೊಡ್ತೀರಿ ಕಾರ್ಯಕ್ರಮ. ಹಿಂಗಾಗಿ ನನ್ನ ಅಭಿಪ್ರಾಯ ಹೆಂಗ್ರಿ ಮೇಡಮ್?
0: ಓಕೆ,
1: ಹಾ, ಯಾಕಪ್ಪ ಅಂತಂದ್ರೆ ನೋಡ್ರಿ, ದಿನಂಪ್ರತಿ ಕೇಳ್ತೇವ್ರಿ ಕಾರ್ಯಕ್ರಮ. ದಿನ ಒಂದೊಂದು ಹೊಸದೇ ಬರ್ತದ್ರಿ ಮೇಡಮ್. ಹೊಸದು ಬಂದ್ರು ಸಹಿತ ಅದ್ಭುತವಂತಾಗಿರ್ತಾವ್ರಿ, ಮತ್ತೆ ಅನುಭವದ ಇರ್ತಾವ್ರಿ ಮೇಡಮ್ ಪ್ರತಿಯೊಂದು. ಇವತ್ತ 4 ಗಂಟೆಗೆ ಟ್ರಾಫಿಕ್ ತರಲಿ, ಬೆಳಿಗ್ಗೆ ಯಾವಾಗಲಿ ಇವತ್ತ ತರಲಿ, ಹಿಂಗಾಗಿ ನಮ್ ಕೇಳಕ ಬಹಳ ಒಳ್ಳೇದ್ ಅನಿಸ್ತದ್ರಿ ಮೇಡಮ್.
0: ಓಕೆ,
1: ಹಾ, ಹಿಂಗಾಗಿ ನಾವೆಲ್ಲ ಕೆಳಗುರಿಗೆ ಹಾಗೂ ನಿಮ್ಗೆ ಧನ್ಯವಾದ ಹೇಳ್ಬೇಕಂದ್ರೆ ನಮ್ಮ ಅಭಿಪ್ರಾಯ ರೀ ಮೇಡಮ್.
0: ಓಕೆ ಓಕೆ, ಹಾಗೆ ಸಾರಿ ಯಾರಿಗೆ ಕೇಳ್ತೀರಾ?
1: ಸಾರಿ ನೋಡ್ರಿ ಮೇಡಮ್, ತಪ್ಪು ಮಾಡಿದವ್ರಿಗೆ ಕೇಳ್ಬೇಕ್ರಿ ಮೇಡಮ್. ನಾವು ಈಗ ತಪ್ಪು ನಾವು ಮಾಡಿರೋದಿಲ್ರಿ. ಈಗ ಸಾರಿ ಹೇಳ್ಬೇಕಂದ್ರೆ ಹಿಂಗೊಂದಾದ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ ಈಗ ನಾವು ಒಂದು ಹಾಡ ಹಾಡ್ತೇವ್ರಿ ನಿಮ್ ಟಾಪಿಕ್ನಾಗ, ಅದು ಹಾಡ ಹಾಡ್ತಾಮನ ಗಪ್ಪನಿ ಕರೆ ಸಿಗ್ತದ್ರಿ. ಸಿಗಣ ನಾವು ಹಾಡ ಹಾಡುದು ಕಳಿ ಮಾಡಿ ಹಾಡಿ ಇಡ್ಬೇಕ್ರಿ ಮೇಡಮ್. ಮತ್ತೊಬ್ಬರಿಗೆ ಕರೆ ಸಿಗ್ಲಿಕ್ಕಪ್ಪ ಅಂದ್ರೆ ಅವ್ರು ಬೈತಾರ್ರಿ ನಮ್ಗೆ, ಅವ್ರಿಗೆ ನಾ ಸಾರಿ ಹೇಳ್ತೀನಿ ರೀ ಮೇಡಮ್.
0: ಓಕೆ,
1: ಹಾ, ಯಾಕೆ ಸಿಟ್ಟಿಗೆ ಬರಬಾರ್ದಪ್ಪ, ಅಕಸ್ಮಾತ್ ಹೆಚ್ಚು ಕಡಿಮೆ ಆದ್ರೂ ತಕ್ಕೋರ ಕೇಳಿ ಅವ್ರಿಗೆ ಸಾರಿ ಕೇಳ್ತೀನಿ ರೀ, ಯಾಕಂದ್ರೆ ಕೆಳಗುರಿಗೆ ಇರ್ರಿ ಹಿಂಗ್ರಿ ಮೇಡಮ್ ನಮ್ದು.
0: ಓಕೆ ಓಕೆ ಸರ್,
1: ಥ್ಯಾಂಕ್ ಯು,
0: ಥ್ಯಾಂಕ್ ಯು, ಧನ್ಯವಾದಗಳು ನವಾಜ್ ಸರ್ ಕರೆ ಮಾಡಿದ್ದಕ್ಕೆ.
1: ನಮಸ್ತೆ, ನಮಸ್ತೆ ರೀ ಮೇಡಮ್.
0: ಥ್ಯಾಂಕ್ ಯು. ಎಸ್, ನವಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ ಹಲೋ
2: ಹಲೋ, ರಕ್ಷಿತಾ ಮೇಡಮ್ ಕೇಳಿಸ್ತಾ ಇದೆಯಾ?
0: ಕೇಳಿಸ್ತಾ ಇದೆ. ಕೃಷ್ಣಪ್ಪ ಸರ್, ಹೇಗಿದ್ದೀರಾ?
2: ನಮ್ಮ ಆರಾಮಿದ್ದೀರಿ ಮೇಡಮ್? ನೀವು ಆರಾಮಿದ್ದೀರಿ ಮೇಡಮ್?
0: ನಾವು ಆರಾಮಿದ್ದೀವಿ ಸರ್.
2: ನಿಮ್ಮ ಪ್ರೋಗ್ರಾಮ್ ಬೆಳಿಗ್ಗೆ ಕೇಳಿದೆ ಮೇಡಮ್, ನಾನು ಪ್ರವಾಸಿ ತಾಣ ಚೆನ್ನಾಗಿತ್ತು ಮೇಡಮ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
2: ನಿನ್ನೆ ಮೇಡಮ್ ನಾಗಾಲ್ಯಾಂಡ್ ಅಲ್ಲಿ ಯಾರೋ ಒಂದು ಹೇಳಿದ್ರು, ಅದು ಚೆನ್ನಾಗಿತ್ತು.
0: ಹೌದಾ? ಥ್ಯಾಂಕ್ ಯು ಸರ್.
2: ಮೇಡಮ್, ಇವತ್ತು ಟಾಪಿಕ್ ಹೇಳಿದ್ರೆ ಮೇಡಮ್ ನಾನು ಧನ್ಯವಾದ ಹೇಳೋದಾದ್ರೆ ಮೇಡಮ್, ನಮ್ಮ ಶಿಕ್ಷಕರ ವೃಂದ ಕೇಳ್ತೀನಿ, ಗುರುಗಳು ಕೇಳ್ತೀನಿ. ಯಾಕಂದ್ರೆ ಇವತ್ತು ನಂಗೆ ಸಂಗೀತ ಪಾಠ ಕಲಿಸಿರ್ತಕ್ಕಂಥ ನಮ್ಮ ಸಿದ್ದಯ್ಯ ಗುರುಗಳು, ಇವತ್ತು ನನಗೆ ಹಾರ್ಮೋನಿಯಂ ಕಲಿಸಿರ್ತಕ್ಕಂಥ ಸಿದ್ದಯ್ಯ ಗುರುಗಳು, ಮತ್ತೆ ನಮ್ಮ ಇವತ್ತು ಈ ಜಾಬಿ ಬಂದಿನ ಇವತ್ತು ಕೋರ್ಟಲ್ಲಿ ಅನ್ನ ತಿಂತೀನಿ, ನನಗೆ ಪಾಠ ಮಾಡ್ತಕ್ಕಂಥ ನಮ್ಮ ಶಿಕ್ಷಕರು ಮೇಡಮ್, ಬಿ ಜಿ ಚಂದ್ರಶೇಖರ್ ಅಂತೇಳಿ, ಆಮೇಲೆ ವೀರಭದ್ರೀರಮಠ ಅಂತೇಳಿ, ಆಮೇಲೆ ಟಿ ಸಿ ಆನಂದ್ ಅಂತೇಳಿ, ತುಂಬಾ ಜನ ಮೇಡಮ್, ತುಂಬಾ ಜನ ಪಾಠ ಮಾಡಿ ಇವತ್ತು ನಮಗೆ ಕಲಿಸೋತ್ತಿಗೆ ಈ ಒಂದು ಸ್ಥಾನಕ್ಕೆ ಬನ್ನಿ ಮೇಡಮ್. ಅದಕ್ಕೆ ಮೊದಲು ನಾನು ನಮ್ಮ ಮುಖ್ಯ ಶಿಕ್ಷಕರಿಗೆ ನಾನು ಮಾದರಿಯಾಗಿ ಧನ್ಯವಾದ ಹೇಳ್ತೀನಿ ಮೇಡಮ್ ಅವ್ರಿಗೆ.
0: ಓಕೆ ಓಕೆ
2: ಮೇಡಮ್, ಕ್ಷಮಾಪಣೆ ಕೇಳ್ಬೇಕು ಅಂದ್ರೆ ಯಾರಿಗೆ ಕೇಳ್ಬೇಕು ಅಂತ ಗೊತ್ತಿಲ್ಲ, ನಾವೇನ ತಪ್ಪು ಮಾಡಿದ್ರೆ ಇದು ಮಾಡಿದ್ರೆ ಕ್ಷಮಾಪಣೆ ಕೇಳ್ತೀವಿ ಮೇಡಮ್. ನಾವು ತಪ್ಪು ಮಾಡಿದ್ರೆ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಮೇಡಮ್ ಆಟ ಮಾಡ್ಕೊಂಡು ಕುತ್ಕೋಬಾರ್ದು. ಯಾರೋ ಒಬ್ಬ ಸೋತಕ್ಕೆ ಗರಾಟಿ ಇಲ್ಲ ಮೇಡಮ್, ಇಬ್ರು ಸೇರಿ ಸೇರಿ ಸವಾಲು ಹಾಕ್ತೇವೆ ನಾವು, ಗಲಾಟಿ ಇಲ್ಲ ಸರ್ ಕವಿ ಮಾಡ್ತೇವೆ. ಇಬ್ಬರ ಗೊಬ್ಬರ ಸೋಲೆ ಸೋಲೆ ಗೆಲುವಿನ ಸೋಪಾನ ಅಂತ
0: ನಿಜ.
2: ಸೋತ್ ಗೆಲ್ಬೇಕತ್ ಮೇಡಮ್, ಒಂದೇ ಸರಿ ಗೆಲ್ಲಕ್ ಹೋಗ್ಬಾರ್ದು ಮೇಡಮ್. ಸೋತ್ ಯಾರು ಸೋಲಂತಾರ ಅವಾಗ್ಲೇ ಮೇಡಮ್ ಈಗ ಇದು ಟಾಪಿಕ್ ಕೊನೆಗೊಳ್ಳತ್ ಮೇಡಮ್. ಅದು
0: ಹೌದು ಹೌದು ಸರ್,
2: ಹಂಗ ಕ್ಷಮೆ ಕೇಳಿದ್ರೆ ತಪ್ಪೇನಿಲ್ಲ ಮೇಡಮ್, ಕ್ಷಮೆ ಕೇಳೋಣ ಮೇಡಮ್. ತಪ್ಪೇ ತಪ್ಪಿಲ್ಲ, ಒಂದ್ರೆ ನಾವು ತಪ್ಪಿಲ್ದಲ್ಲ ಕ್ಷಮಾಪಣೆ ಕೇಳಕ್ ಆಗಿಲ್ಲ ಅಂದ್ರೆ ಆಯ್ತು ನಾವೇ ಸೋಚಿ ಅಂತೇಳಿ ನಾವು ತಣ್ಣಗಾಗದ್ ಒಳ್ಳೇದ್ ಮೇಡಮ್. ಹೇಳಿಲ್ದಂಗೆ ಒಳ್ಳೆ ಟಾಪಿಕ್ ತಂದಿರ ಮೇಡಮ್, ನೀವು ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು ಸರ್, ನನಗೂ ಕೂಡ ನಿಮ್ ಜೊತೆ ಮಾತನಾಡಿ ತುಂಬಾ ಖುಷಿ ಆಯ್ತು.
2: ಓಕೆ, ಥ್ಯಾಂಕ್ ಯು,
0: ಥ್ಯಾಂಕ್ ಯು. ಎಸ್, ಕೃಷ್ಣಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ ಹಲೋ
3: ಹಲೋ ಮೇಡಮ್,
0: ನಮಸ್ತೆ.
3: ಶಂಭುಲಿಂಗ.
0: ಶಂಭುಲಿಂಗ ಸರ್, ಹೇಗಿದ್ದೀರಾ?
3: ಆರಾಮಿದ್ದೀವಿ ಮೇಡಮ್.
0: ಊಟ ಕಾಫಿ ಎಲ್ಲ ಆಯ್ತಾ?
3: ಆಯ್ತು ಮೇಡಮ್, ಕಾಫಿ ಎಲ್ಲ ಆಯ್ತು.
0: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಸರ್?
3: ಅದೇ ಇದು ಬುದ್ಧಿ ಇದು ಹೇಳ್ಕೊಡಿ.
0: ಯಾರಿಗಾದ್ರೂ ಸಾರಿ ಕೇಳ್ಬೇಕಂದ್ರೆ, ಕ್ಷಮೆಯನ್ನ ಕೇಳ್ಬೇಕಂದ್ರೆ ಯಾರಿಗೆ ಕೇಳ್ತೀರಾ? ಹಾಗೆ ಯಾರಿಗಾದ್ರು ಧನ್ಯವಾದ ಓಕೆ, ಕರೆ ಕಟ್ ಆಗಿದೆ. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಹಾಗೆ ನೀವು ಯಾರಿಗೆ ಕ್ಷಮೆಯನ್ನು ಕೇಳ್ತೀರಾ, ಯಾರಿಗೆ ಧನ್ಯವಾದಗಳನ್ನು ತಿಳಿಸ್ತೀರಾ ಅಂತ ಹೇಳಿ ಕೂಡ ತಿಳಿಸಬಹುದಾಗಿದೆ. ಕರೆ ಮಾಡಬೇಕಾಗಿರೋ ಸಂಖ್ಯೆ 9686976 9 6 8 6 0 9 6 2 7 9. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತನಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದಾಗಿದೆ ಅಂತ ಹೇಳ್ತಾ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ರು, ಅವರವರ ಅನಿಸಿಕೆಗಳನ್ನು ತಿಳಿಸ್ತಾ ಇದ್ರು. ಹಾಗೆ ಯಾರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತೀವಿ, ಯಾರಿಗೆಲ್ಲ ಸಾರಿಯನ್ನು ಕೇಳ್ತೀವಿ ಅನ್ನೋದಾಗಿ ಹೇಳ್ತಾ ಇದ್ರು. ಸೊ ಹಾಗೆ ಎಷ್ಟೋ ಸಾರಿ ನಮಗೆ ಗೊತ್ತಿಲ್ಲದೆ ಕೆಲವರ ಮನಸ್ಸನ್ನು ನೋವಿಸಿರ್ತೀವಿ. ಅಂಥವರಿಗೆ ನೀವೇನಾದರೂ ಯಾರಿಗಾದರೂ ಆ ಥರ ನೋವು ಮಾಡಿದರೆ, ಅಥವಾ ನಿಮ್ಮ ಗಮನಕ್ಕೆ ಯಾರಿಗಾದರೂ ನೋವು ಮಾಡಿದ್ದೀನಿ ಅನ್ನೋ ಫೀಲ್, ಅಥವಾ ಸ್ವಲ್ಪನಾದರೂ ಬೇಸರ ಮಾಡಿಸಿದ್ದೀನಿ ಅನ್ನೋ ಫೀಲ್ ಇದ್ದರೆ, ಅಂಥವ್ರಿಗೇನಾದರೂ ಸಾರಿ ಕೇಳಬೇಕನ್ಸಿದ್ರೆ, ಅಥವಾ ನಮಗೆ ಸಹಾಯ ಮಾಡಿದವರಂತೂ ಎಷ್ಟೊಂದು ಜನ ಇರ್ತಾರೆ. ಪ್ರತಿದಿನವೂ ಕೂಡ ಎಷ್ಟೋ ಜನ ನಮಗೆ ಸಹಾಯ ಮಾಡ್ತಿರ್ತಾರೆ. ನಾವು ಯಾರಿಗಾದರೂ ಸಹಾಯವನ್ನು ಮಾಡ್ತಾ ಇರ್ತೀವಿ, ಒಂದಲ್ಲ ಒಂದು ರೂಪದಲ್ಲಿ ಸಹಾಯವನ್ನು ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಆ ರೀತಿ ನಿಮಗೆ ಸಹಾಯ ಮಾಡಿದ, ಅಥವಾ ಯಾರಾದರೂ ನಿಮಗೆ ಒಳ್ಳೆಯದನ್ನು ಬಯಸಿದವರಿಗೆ, ಅಥವಾ ನಿಮಗೆ ಪಾಠ ಹೇಳಿಕೊಟ್ಟ ಗುರುಗಳಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿಗೆ ಏನಾದರೂ ಧನ್ಯವಾದಗಳನ್ನು ಈ ಒಂದು ರೇಡಿಯೋ ಮೂಲಕ ನಿಮಗೆ ತಿಳಿಸ್ಬೇಕು ಅಂತಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ. ನೀವು ಕೂಡ ನಿಮ್ಮ ಯಾರಿಗಾದರೂ ಥ್ಯಾಂಕ್ಸ್ ಹೇಳೋರಿಗೆ, ಸಾರಿಯನ್ನು ಹೇಳೋರಿಗೆ ತಿಳಿಸ್ಬಹುದಾಗಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆಯೇ ತುಂಬ ಜನ ಹೇಳ್ತಾ ಇದ್ರು ನಮಗೆ, ತುಂಬ ಜನಕ್ಕೆ ಟೀಚರ್ಸ್ಗಿರ್ಬೋದು, ಫ್ರೆಂಡ್ಸ್ಗಿರ್ಬೋದು, ನಮಗೆ ತುಂಬ ಸಹಾಯ ಮಾಡಿದವ್ರಿಗೆ ನಾವು ಇವತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ ಅನ್ನೋದಾಗಿ. ಸೊ ಹಾಗೆಯೇ ಈ ಒಂದು ಸಾರಿ ಥ್ಯಾಂಕ್ಸ್ ಆಗಲೇ ಹೇಳ್ತಾ ಇದ್ದೆ, ಇವೆರಡು ಚಿಕ್ಕ ಪದಗಳಾದರೂ ಕೂಡ ಇವು ಮಾಡುವಂತಹ ಒಂದು ಇದರ ಪರಿಣಾಮ, ಈ ಒಂದು ಏನು ಹೇಳ್ತಾರೆ, ಪರಿಣಾಮ ತುಂಬಾ ದೊಡ್ಡದಾಗಿರುತ್ತೆ ಅಂತಲೇ ಹೇಳಬಹುದು. ಹಾಗೆಯೇ ನೀವು ಕೂಡ ಕರೆ ಮಾಡಿ ಮಾತನಾಡ್ಬೋದು. ಈಗ ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ ಜೆ ಎಸ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಅ ಶಾರ್ಟ್ ಬ್ರೇಕ್.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ನಾನು ತಂದಂತಹ ವಿಷಯ, ನೀವು ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಕ್ಷಮೆಯನ್ನು ಕೇಳಬೇಕು ಅಂತಿದ್ರೆ, ಯಾರಿಗಾದ್ರೂ ಧನ್ಯವಾದಗಳನ್ನು ತಿಳಿಸ್ಬೇಕು ಅಂತಿದ್ರೆ ಯಾರಿಗೆ ತಿಳಿಸ್ತೀರಾ ಅನ್ನೋದಾಗಿ ಕೇಳ್ತಾ ಇದ್ದೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಈಗ ಇದೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
1: ನಮಸ್ಕಾರ.

0: ಮಾತು ಕಲಿಸಿದ ತಾಯಿ, ವಿದ್ಯೆ ಕೊಟ್ಟ ಶಿಕ್ಷಕರಿಗೆ ಮತ್ತು ಪ್ರೀತಿ ಕೊಟ್ಟ ಸ್ನೇಹಿತ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಧನ್ಯವಾದಗಳು ಹೇಳ್ತೀವಿ ಮೇಡಮ್. ಯಾವ್ದೇ ಒಂದು ಅಲ್ಲಿ ತಂದೆ ನಾವು ನಮಗೆ ಬುದ್ಧಿ ಕಲಿಸಿ, ನಾವು ವ್ಯವಹಾರ ನಮಗೆ ಮಾತು ಕಲಿಸಿ, ವ್ಯವಹಾರ ಕಲಿಸಿ ನಮಗೆ ದಾರಿ ತಂದೆ ಮೇಡಮ್. ತಾಯಿ ಅಷ್ಟೇ ಒಂದು ಪ್ರೀತಿ ಕೊಟ್ಟು ಹೊತ್ತು ತನ್ನ ಕೊಟ್ಟು ನಮ್ಮ ಬಾಯಿಗಿಟ್ಟು ತನಗಿಲ್ಲದ್ರು ಸಹಿತ ನನ್ನ ಮಗನಿಗೆ ನನ್ನ ಮಗಳಿಗೆ ಬೇಕಂತೇಳಿ ತನ್ನ ಕೊಟ್ಟ ತಾಯಿಗೆ ಧನ್ಯವಾದ. ಸ್ನೇಹಿತರಿಗೆ ಅಷ್ಟೇ ಪ್ರೀತಿಯಿಂದ ನಮ್ ನೋಡಿ ಕಷ್ಟ ಸುಖ ಅಲ್ದರೆ ನಮ್ಮನ್ನು ನಮ್ ಜೊತೆ ಕರ್ಕೊಂಡು ಆಟದಲ್ಲಿ ಪಾಠದಲ್ಲಿ ಮತ್ತೊಂದು ಇದರಲ್ಲಿ ಆದ್ರೂ ಸಹಿತ ನಮಗೆ ಅದು ಪ್ರೀತಿ ಕೊಟ್ಟ ಧನ್ಯವಾದ ಸ್ನೇಹಿತ ಧನ್ಯವಾದ. ಶಿಕ್ಷಕರಿಗೂ ಅಷ್ಟೇ ತಮ್ಮಲ್ಲಿರುವ ವಿದ್ಯೆಯನ್ನು ನಮಗೆಲ್ಲ ಎದ್ದು ವಿದ್ಯಾರ್ಥಿಗಳಿಗೆ ಎರೆದ್ಬಿಟ್ಟು ನಮ್ಮಂತ ವಿದ್ಯಾರ್ಥಿಗಳು ಎರೆದ್ಬಿಟ್ಟು ಅವರಿಗೆ ನಮಗೆ ಧನ್ಯವಾದ ಹೇಳ್ತೀವಿ ಮೇಡಮ್. ಹಂಗೆ ನಮ್ಮ ಬಂಧು ಬಾಂಧವರಿಗೆ ಮತ್ತೆ ಸ್ನೇಹಿತರಿಗೆ ನಮ್ಮ ಅಕ್ಕಪಕ್ಕರಿಗೂ ಧನ್ಯವಾದ ಹೇಳ್ತೀವಿ ಮೇಡಮ್. ಇಲ್ಲಿ ಕ್ಷಮೆ ಕೇಳಂತದ್ ಯಾರಿಗಿಲ್ಲ ಮೇಡಮ್, ಯಾಕೆ ನಾವು ತಪ್ಪು ಮಾಡಿದ್ರೆ ಮಾತ್ರ ಕ್ಷಮೆ ಕೇಳ್ತೀವಿ ಮೇಡಮ್, ಇಲ್ಲಾಂದ್ ತಪ್ಪು ಮಾಡಕ್ಕಾಗಲ್ಲ. ಕ್ಷಮೆ ಕೇಳದ್ ಯಾರಿಗೆ ಅಂದ್ರೆ ತಂದೆ ತಾಯಿ ಕೇಳಮ್ಮ. ಯಾಕೆ ಗೊತ್ತಾ, ನಾವ್ ಏನು ಮಾಡಿದೆ ತಂದೆ ತಾಯಿ ಬೈದಾಗ ಅವ್ರ ಮನ್ಸಿ ನೋವು ಮಾಡಿದ್ರೆ ನಮಗ್ ಮನ್ಸಿ ನೋವು ನಾವ್ ಕ್ಷಮೆ ಹೇಳ್ಬೇಕು. ಅವ್ರ ನಿಮ್ಗೆ ಬೇಜಾರಾಗಲ್ಲ ಮಾಡ್ಬೇಕು, ಮಸ್ತು ಬೇಜಾರು ನಮಗ್ ಮನ್ಸಿ ಒಂಥರ ನೋವಾಗುತ್ತೆ ಮೇಡಮ್ ಅಂದ್ರೆ ಅದಕ್ಕೆ ಕ್ಷಮೆ ಕೇಳ್ತೀನಿ ಮೇಡಮ್. ತಂದೆ ತಾಯಿ ಕ್ಷಮೆ ಕೇಳ ನೀನ್ ಯಾರು ಕೇಳಲ್ಲ ಮೇಡಮ್ ಹೇಳ್ಬೇಕಂದ್ರೆ ಅವ್ರೇನ್ ಸಿದ್ರಿ ಕೇಳಿದವರು ಎಲ್ಲ ಮಾಡಿದ್ರು ಅವ್ರೆ.
1: ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಥ್ಯಾಂಕ್ ಯು ಶಂಭುಲಿಂಗ ಸರ್. ಶಂಭುಲಿಂಗ ಅವರು ಕರೆ ಮಾಡಿದ್ರು, ಹಾಗೆ ಕ್ಷಮೆಯನ್ನ ಕೇಳೋದು ತಂದೆ ತಾಯಿಗೆ ಬೇರೆ ಯಾರಿಗೂ ಕೇಳೋದಿಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಜೋರಾಗಿ ಮಾತನಾಡ್ತಾ ಇದ್ದೀನಿ ಸರ್. ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಊಟ ಆಯ್ತು
2: ನಿಮ್ದಾಯ್ತಾ? ಸಿಟಿ ಚಂದ್ರಶೇಖರ್ ಅತ್ತಿ ಚೌಡನಹಳ್ಳಿ ಉಳೇಶ್ಪುರ ತಾಲೂಕು ಹಾಸನ ಜಿಲ್ಲೆ 573 211.
1: ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಅದೇ, ಯಾರಿಗೆ ಧನ್ಯವಾದ ಹೇಳಬೇಕು, ಕ್ಷಮೆ ಕೇಳಬೇಕು ಅಂದ್ರ
1: ಹೌದು.
2: ಮೊದಲು ನಾನು ನಮ್ಮ ಗುರು ಹಿರಿಯರಿಗೆ, ನಮ್ಮ ಮುಖ್ಯ ನಮ್ಮ ತಂದೆ ತಾಯಿಯರಿಗೆ ನನ್ನ ಜೀವನಕ್ಕೆ ಒಂದು ನನ್ನ ಸನ್ಮಾರ್ಗವನ್ನು ತೋರಿಸ್ಕೊಟ್ಟ ಅವರಿಗೆ ನನಗೆ ಧನ್ಯವಾದಗಳು. ಮತ್ತೆ ಇತ್ತೀಚೆಗೆ ಧನ್ಯವಾದ ಹೇಳೋದಾಗಾದ್ರೆ ಆಕಾಶವಾಣಿಯ ಶ್ರೋತೃಗಳಿಗೆ, ಮತ್ತೆ ರೇಡಿಯೋ ಶಿವಮೊಗ್ಗದಕ್ಕೆ ನನಗೆ ಬಹಳ, ಆಕಾಶವಾಣಿ ರೇಡಿಯೋ ಶಿವಮೊಗ್ಗ ಇವೆಲ್ಲ ನನಗೆ ಬಹಳ ಸ್ನೇಹಿತರು ಮಾಡ್ಕೊಟ್ಬಿಡ್ತು. ಅದಕ್ಕೋಸ್ಕರ ಅವ್ರಿಗೆಲ್ಲ ನನಗೆ ಆಕಾಶವಾಣಿ ಶಿವಮೊಗ್ಗಕ್ಕೆ ಧನ್ಯವಾದಗಳು ಹೇಳ್ಬೇಕು. ಎಲ್ಲಾರು ಪರಿಚಯ ಆದ್ರೆ ನನಗೆ ಈಗ ಮಾತು ರಾಜಕೀಯ ಮಾತುಕಾರಿಕೆ ಚೆನ್ನಾಗಿ ಕಲ್ತಂಗಾಯ್ತು. ಈಗ ನಾವೇನು ಆಕಾಶವಾಣಿ ಮೂಲಕ ನಮ್ಮ ಮಾತನ್ನ ವಾಕ್ಚಾತುರ್ಯನ ಇಂಪ್ರೂವ್ ಮಾಡ್ಕೊಂಡಂಗಾಯ್ತು. ಹಲೋ,
1: ಕೇಳಿಸ್ತಾ ಇದೆ, ನೀವು ಮಾತನಾಡಿ ಸರ್.
2: ವಾಕ್ಚಾತುರ್ಯನ ನಾವು ಉತ್ತಮ ಪಡಿಸ್ಕೊಂಡಂಗಾಯ್ತು, ಎಲ್ಲಾರು ಪರಿಚಯ ಆದ್ರು, ಸ್ನೇಹಿತರಾದ್ರು.
1: ನೀವು
2: ರಾಜ್ಕುಮಾರ್ ಹೇಳ್ತೇನೆ, ಇಲ್ಲಿ ಅಡಿಕೆ ಇಲ್ಲಿ ಅಡಿಕೆ ಸುಣ್ಣದ ಸುಣ್ಣ ಸಾಂಬೂಲ ಅಂತ ಹಾಕಿ ನಾವು ಇಲ್ಲಿಯೋ ಶ್ರೋತೃಗಳು, ತುಂಬಾ ಮಾಧ್ಯಮದ ಮೂಲಕ ಪರಿಚಯ ಆಗಿದೀವಿ. ನಾವು ಈಗ ಸುಮ್ಮನೆ ಒಂಥರ ಗೆಳೆತನ ಇದೆ ಮಾತಾಡ್ತಾ ಇರ್ತೀವಿ. ಅದಕ್ಕೆ ಎಲ್ಲ ಮೂಲ ಕಾರಣ ನಮ್ಮ ಆಕಾಶವಾಣಿ, ಶಿವಮೊಗ್ಗ ಆಕಾಶವಾಣಿ, ಅದರಲ್ಲೂ ವಿಶೇಷವಾಗಿ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಮತ್ತೆ ಕ್ಷಮೆ ಕೇಳೋದಾದ್ರೆ ಏನಕ್ಕೆ ಅಂದ್ರೆ, ನಾವು ಅರಿಯದೆ ಮಾಡಿದ್ರೆ ಯಾವ್ದಾದ್ರು ತಪ್ಪುಗಳಿದ್ರೆ, ಈಗ ನಾವು ಕೆಲವು ಅರಿಯದೆ ತಪ್ಪ ಗೊತ್ತಾಗುತ್ತೆ, ಗೊತ್ತಾದಾಗ ಕ್ಷಮೆ ಕೇಳ್ಬಿಟ್ಟು ಸರಿ ಆಗುತ್ತೆ. ಅಕಸ್ಮಾತ್ ಅರಿಯದೆ ಮಾಡಿದ್ರೆ ತಪ್ಪು ಬಂದ್ರೆ ಅದಕ್ಕೆ ಕ್ಷಮೆ ಕೇಳ್ತೀವಿ. ಯಾರು ನಮ್ಮ ಮಾಡಿ ತಪ್ಪನ್ನು ತೋರಿಸ್ಕೊಟ್ಟಾಗ ನಾವು ಒಪ್ಕೊಂಡ್ಬಿಟ್ಟು ಅದಕ್ಕೆ ಕ್ಷಮೆ ಕೇಳ್ತೀವಿ.
1: ಅದರ
2: ದೊಡ್ಡ ಗುಣ ಬೆಳೆಸ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಹಲೋ,
1: ಹೌದು ಹೌದು ಸರ್, ನಿಜವಾಗ
2: ಅರಿಯದೆ ಮಾಡಿದ ತಪ್ಪುಗಳಿಗಾಗಿ ನಾವು ಕ್ಷಮೆ ಕೇಳ್ಕೋಬೇಕು ಮೇಡಮ್. ಅದು ಇಂಪಾರ್ಟೆಂಟ್, ಗೊತ್ತಿಲ್ಲ ಆಗಿರುತ್ತೆ, ಯಾವಾಗ ಅರಿಯದ ತಪ್ಪು ಕ್ಷಮೆ ಕೇಳ್ಕೊಬಿಟ್ರೆ ನಮ್ಮ ದೊಡ್ಡ ಗುಣ ನಮ್ದು.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು ಮೇಡಮ್, ಇಷ್ಟು ಹೊತ್ತು ಆಯ್ತು ಕಾಲ ಸಿಗೋದಕ್ಕೆ.
1: ಓಕೆ, ಚಂದ್ರಶೇಖರ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು, ಅವರ ಅನಿಸಿಕೆಯನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ರು, ಅವರವರ ಅನಿಸಿಕೆಯನ್ನು ತಿಳಿಸ್ತಾ ಇದ್ರು. ಹಾಗೆ ಯಾರಿಗೆ ಧನ್ಯವಾದಗಳನ್ನು ಹೇಳ್ತೀರಿ, ಯಾರಿಗೆ ಸಾರಿಯನ್ನು ಕ್ಷಮೆಯನ್ನು ಕೇಳ್ತೀನಿ ಅನ್ನೋದಾಗಿ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗೆಯೇ ಕರೆ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮ ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತು ಇಲ್ವೋ ಅನ್ನೋದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686 9629 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ನಿಮ್ಮ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ಬೇಜಾರು ಮಾಡ್ಕೋಬೇಡಿ, ಯಾಕೆ ಅಂತಂದರೆ ನಾಳೆ ಬೆಳಿಗ್ಗೆ ಕೂಡ 10-11 ಮಧುರ ಗಾನ ಕಾರ್ಯಕ್ರಮ ಇರುತ್ತೆ, ಅದರಲ್ಲಿ ಕೂಡ ನೀವು ಕರೆ ಮಾಡಿ ಮಾತನಾಡಬಹುದು, ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿ

0: ಇದೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಕಾರ್ಯಕ್ರಮಗಳಲ್ಲಿ, ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಟಾ ಬಾಯ್. ನೀವೆಷ್ಟೊತ್ತು ಕೇಳಿದ್ದು ಕಾಫಿ ವಿತ್ ಆರ್ ಜೆ ಇಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
1: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
0: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
1: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
2: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಇದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ತಾವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪೇಟೆ ಸಂಚಾರ. ನಾನು ಕೆ ಬಾಲಚಂದ್ರ. ನಗರದ ರೋವರ್ಸ್ ಕ್ಲಬ್ನಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಗೌರವಪೂರ್ವಕವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರೋವರ್ಸ್ ಕ್ಲಬ್ನ ಗೌರವ ಕಾರ್ಯದರ್ಶಿ ಜಿ ವಿಜಯಕುಮಾರ್ ಅವರು ಮಹಾತ್ಮ ಗಾಂಧೀಜಿ ಅವರ ಸತ್ಯ, ಅಹಿಂಸೆ ಹಾಗೂ ಸರಳ ಜೀವನದ ಆದರ್ಶಗಳು ಇಂದಿಗೂ ಸಮಾಜಕ್ಕೆ ದಾರಿ ದೀಪವಾಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸರಳತೆ, ಪ್ರಾಮಾಣಿಕತೆ, ಶಿಸ್ತು ಹಾಗೂ ದೇಶಭಕ್ತಿಗೆ ಮಾದರಿಯಾಗಿದ್ದರು. ದೇಶದ ಪ್ರಗತಿಗೆ ಯುವಜನರ ಪಾತ್ರ ಮಹತ್ವದಾಗಿದ್ದು ಮಹನೀಯರ ತತ್ವ, ಆದರ್ಶ ಮತ್ತು ದೇಶಪ್ರೇಮವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಹೇಳಿದರು. ಮುಂದಿನ ವಿವರ. ಶಿವಮೊಗ್ಗ ಮಹಾನಗರ ಪಾಲಿಕೆಯ ದಸರಾ ಪ್ರಯುಕ್ತ ರಂಗದಸರಾ 2026 ಅಡಿಯಲ್ಲಿ ಕುಟುಂಬ ರಂಗ ಎಂಬ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಕುಟುಂಬದ ಸದಸ್ಯರು ಅಥವಾ ಅಕ್ಕಪಕ್ಕದ ಮನೆಯವರು 5-12 ಜನ ಸೇರಿ ಯಾವುದೇ ಪ್ರಕಾರದ ಅರ್ಧ ಗಂಟೆ ಅವಧಿಯ ಕಿರುನಾಟಕವನ್ನು ತಮ್ಮ ಮನೆಯಲ್ಲಿಯೇ ಅಥವಾ ಹತ್ತಿರದ ಅನುಕೂಲಕರ ಸ್ಥಳದಲ್ಲಿ ಅಭಿನಯಿಸಬೇಕು. ವಿವಾದಾತ್ಮಕ ವಿಚಾರ ಅಥವಾ ಸಮಾಜದ ಶಾಂತಿಗೆ ಭಂಗ ತರುವ ವಿಚಾರಗಳನ್ನು ಒಳಗೊಂಡ ನಾಟಕ ಆಗಿರಬಾರದು. ಇದರಲ್ಲಿ ಮೆಚ್ಚುಗೆ ಪಡೆದ 4 ತಂಡವನ್ನು ಆಯ್ಕೆ ಮಾಡಿ ಶಿವಮೊಗ್ಗದ ಸುವರ್ಣ ಸಂಸ್ಕೃತಿ ಭವನದಲ್ಲಿ 19 ಬೆಳಿಗ್ಗೆ 10:30 ಪ್ರದರ್ಶನ ಮಾಡಲು ಅವಕಾಶ ಕಲ್ಪಿಸಲಾಗುವುದು. ನಾಟಕ ಪ್ರದರ್ಶಿಸಲು ನೋಂದಣಿ ಮಾಡಿದ ಮೊದಲ 20 ಸಾರ್ವಜನಿಕ ಕುಟುಂಬಗಳಿಗೆ ರಂಗದಸರಾ ಸಮಿತಿಯಿಂದ ₹1,000 ಪ್ರೋತ್ಸಾಹಧನ ನೀಡಲಾಗುವುದು. ಆಸಕ್ತರು ತಮ್ಮ ಹೆಸರು ಅಥವಾ ತಂಡದ ಹೆಸರನ್ನು 8 ಒಳಗಾಗಿ ಸದಸ್ಯ ಕಾರ್ಯದರ್ಶಿಗಳು ರಂಗದಸರಾ ಸಮಿತಿ ಮಹಾನಗರ ಪಾಲಿಕೆಯಲ್ಲಿ ನೋಂದಾಯಿಸಿಕೊಳ್ಳುವುದು. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಾವಣಿಗಾಗಿ ದೂರವಾಣಿ ಸಂಖ್ಯೆ 8110918314767651615 ಅಥವಾ 9448414752 ಇವನ್ನು ಸಂಪರ್ಕಿಸುವಂತೆ ಶಿವಮೊಗ್ಗ ದಸರಾ ಮಹೋತ್ಸವ ರಂಗ ದಸರಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಸಂಗೀತ ಕ್ಷೇತ್ರದಲ್ಲಿ ಶ್ರದ್ಧೆ, ಸಾಧನೆ, ಭಕ್ತಿ ಹಾಗೂ ಏಕಾಗ್ರತೆ ಅತ್ಯಂತ ಮುಖ್ಯ. ಸಂಗೀತಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಅದು ಸಾಧಕನ ಸ್ವತ್ತಾಗಿದೆ ಎಂದು ಗಾಯಕ ಭಾವಗಾನ ತಂಡದ ಅಜೀವ ಸದಸ್ಯ ಪರಶುರಾಮ್ ಹೇಳಿದರು. ಎಪಿಎಂಸಿ ಗಣಪತಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಡೆದ ಸಾಧಕರ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಳೆದ 50 ವರ್ಷಗಳಿಂದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿರುವ ಭದ್ರಾವತಿ ವಾಸು ಅವರ ಕೊಡುಗೆ ಅಪಾರ. ಅಲ್ಲದೆ ಕಾಂತಾರ ಸೇರಿದಂತೆ ಹಲವು ಚಿತ್ರಗಳಿಗೆ ಸಂಗೀತ ನೀಡಿ ಖ್ಯಾತಿ ಪಡೆದ ಅಜನೀಶ್ ಅವರ ತಂದೆ ಭದ್ರಾವತಿ ಲೋಕನಾಥ್ ಅವರ ಸಾಧನೆಯು ವಿಶೇಷವಾಗಿದೆ. ಇಂತಹ ಸಾಧಕರನ್ನ ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಹೇಳಿದರು. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಜಿ ವಿಜಯಕುಮಾರ್ ಮಾತನಾಡಿ, ಭದ್ರಾವತಿ ವಾಸು ಅವರಿಂದ ಸಾವಿರಾರು ಮಂದಿ ಗಾಯಕರು ತರಬೇತಿ ಪಡೆದು ಇಂದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಿದ್ದಾರೆ. ಸಂಗೀತವು ಮನಸ್ಸಿನ ಖಿನ್ನತೆಯನ್ನ ದೂರ ಮಾಡುವ ಶಕ್ತಿಯನ್ನ ಹೊಂದಿದ್ದು ಪ್ರತಿಯೊಬ್ಬರೂ ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿ ಸಾಧನೆ ಮಾಡಬೇಕು ಎಂದು ತಿಳಿಸಿದರು. ಮುಂದಿನ ವಿವರ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಸೊರಬ, ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ತಾಲೂಕಾ ಶಾಖೆ ಸೊರಬ ಹಾಗೂ ಕರ್ನಾಟಕ ಜಾನಪದ ಪರಿಷತ್ತು ತಾಲೂಕಾ ಶಾಖೆ ಸೊರಬ ಇವರ ಆಶ್ರಯದಲ್ಲಿ ಅಕ್ಟೋಬರ್ 4 ಬೆಳಿಗ್ಗೆ 10:30 ಸೊರಬದ ಕನ್ನಡ ಭವನದಲ್ಲಿ ಚಕೋರ ವಿಶೇಷ ಉಪನ್ಯಾಸ ಮಾಲಿಕೆಯಡಿ ಕನ್ನಡ ಸಾಹಿತ್ಯದಲ್ಲಿನ ವೈಚಾರಿಕ ಪ್ರಜ್ಞೆ ವಿಷಯ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಇವರ ಅಧ್ಯಕ್ಷ ಎಲ್ಎನ್ ಮುಕುಂದರಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಷಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಶಿವಮೊಗ್ಗ ಇದರ ಅಧ್ಯಕ್ಷರಾದ ಡಿ ಮಂಜುನಾಥ್ ಅವರು ಆಶಯ ನುಡಿಗಳನ್ನು ಆಡಲಿದ್ದು, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಸೊರಬ್ ಇವರ ಅಧ್ಯಕ್ಷ ಷಣ್ಮುಖಾಚಾರ್ ಎನ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಹಾಗೂ ಜಡೆ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಡಾಕ್ಟರ್ ಎಂ ಕೆ ಭಟ್, 9ನೆಯ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಟಿ ರಾಜಪ್ಪ ಮಾಸ್ತರ್ ಹಾಗೂ 10ನೆಯ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಶ್ರೀಪಾದ ಬಿಚ್ಚುಗತ್ತಿ ಭಾಗವಹಿಸಲಿದ್ದಾರೆ. ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಕಾರ್ಯಕ್ರಮ ಪೇಟೆ ಸಂಚಾರ. ನಾನು ಕೆ ಬಾಲಚಂದ್ರ. ಸಹ್ಯಾದ್ರಿ ರಂಗ ತರಂಗ ಸಂಸ್ಥೆಯ ವತಿಯಿಂದ ಅಕ್ಟೋಬರ್ 5 ಸಂಜೆ 6:30 ನಗರದ ಕುವೆಂಪು ರಂಗಮಂದಿರದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ನಾಟಕಕಾರ ಗಿರೀಶ್ ಕಾರ್ನಾಡ್ ಅವರ ಪ್ರಸಿದ್ಧ ತಗಲಕ್ ನಾಟಕ ಪ್ರದರ್ಶನ ಆಯೋಜಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಗೌರವ ಅಧ್ಯಕ್ಷ ಕಾಂತೇಶ ಕದರ ಮಂಡಳಿಗೆ ಈ ಕುರಿತು ಮಾಹಿತಿ ನೀಡಿದರು. 1986 ಆರಂಭವಾದ ಸಹ್ಯಾದ್ರಿ ರಂಗ ತರಂಗ 4 ದಶಕಗಳಿಂದ ನಾಟಕ ಪ್ರದರ್ಶನ, ಮಕ್ಕಳ ಬೇಸಿಗೆ ಶಿಬಿರ, ಬೀದಿ ನಾಟಕ, ರಂಗ ಸಂಗೀತ ಹಾಗೂ ವಿವಿಧ ರಂಗ ತರಬೇತಿ ಶಿಬಿರಗಳ ಮೂಲಕ ಶಿವಮೊಗ್ಗದ ರಂಗಭೂಮಿ ಚಟುವಟಿಕೆಗಳಿಗೆ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದರು. ತಗಲಕ್ ನಾಟಕದ ವಿನ್ಯಾಸ ಹಾಗೂ ನಿರ್ದೇಶನವನ್ನ RS ಹಾಲಸ್ವಾಮಿ ನಿರ್ವಹಿಸಿದ್ದಾರೆ. ಶ್ರೀಪಾದ ತೀರ್ಥಹಳ್ಳಿ ಸಂಗೀತ, ಶಂಕರ್ ಬೆಳಲಕಟ್ಟೆ ಬೆಳಕು, ಮಂಜು ರಂಗಸಂಚಿಕೆ ಹಾಗೂ DS ರವಿಶಂಕರ್ ಮೇಕಪ್ ಹೊಣೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಅಧಿಕಾರ, ಆದರ್ಶ, ರಾಜಕೀಯ ಭ್ರಮ ನಿರಸನ ಹಾಗೂ ಮನುಷ್ಯನ ಸಂಕೀರ್ಣ ಮನಸ್ಸಿನ ವಿವಿಧ ಆಯಾಮಗಳನ್ನು ತಗಲಕ್ ನಾಟಕ ತೆರೆದಿಡುತ್ತಿದೆ. 4 ದಶಕಗಳ ರಂಗಾಯಣದ ಸಂಭ್ರಮಕ್ಕೆ ಈ ಪ್ರದರ್ಶನ ವಿಶೇಷವಾಗಲಿದೆ ಎಂದು ತಿಳಿಸಿದರು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9448414752 ಇವರನ್ನು ಸಂಪರ್ಕಿಸಬಹುದು ಎಂದು ತಿಳಿಸಿದರು. ಮುಂದಿನ ವಿವರ. ಸಾಗರ ಮಲೆನಾಡು ಗಮಕ ಕಲಾ ಟ್ರಸ್ಟ್ನ ಅಧ್ಯಕ್ಷ, ಖ್ಯಾತ ಗಮಕ ವ್ಯಾಖ್ಯಾನಕಾರ ಪ್ರೊಫೆಸರ್ KR ಕೃಷ್ಣಯ್ಯ ಅವರಿಗೆ ಕರ್ನಾಟಕ ಗಮಕ ಕಲಾ ಪರಿಷತ್ ವತಿಯಿಂದ ಕೊಡಮಾಡುವ ಕರ್ನಾಟಕ ಕಲಾಶ್ರೀ ಸತ್ಯವತಿ ರಾಮನಾಥ ಸ್ಮರಣಾರ್ಥ ಕಲಾ ವಸಂತ ಪುರಸ್ಕಾರ ಲಭಿಸಿದೆ. ಭಾನುವಾರ ಸಂಸ್ಥಾಪನಾ ದಿನದ ಅಂಗವಾಗಿ ಪ್ರೊಫೆಸರ್ ಕೃಷ್ಣಯ್ಯ ಅವರಿಗೆ ಈ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಗಮಕ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಯನ್ನ ಗುರುತಿಸಿ ಪ್ರತಿ ವರ್ಷ ಈ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದ್ದು, ಈ ವರ್ಷ ಆಯ್ಕೆಯ ಸಮಿತಿಯ ಪ್ರೊಫೆಸರ್ KR ಕೃಷ್ಣಯ್ಯ ಅವರನ್ನ ಆಯ್ಕೆ ಮಾಡಲಾಗಿದೆ ಎಂದು ಪರಿಷತ್ತಿನ ಕಾರ್ಯದರ್ಶಿ ಜಿ ದಕ್ಷಿಣಾಮೂರ್ತಿ ಅವರು ತಿಳಿಸಿದ್ದಾರೆ. ಮುಂದಿನ ವಿವರ. ಜನರಲ್ಲಿ ಸಾವಯವ ಕೃಷಿ ಬಗ್ಗೆ ಜಾಗೃತಿ ಬರಬೇಕಾಗಿದೆ. ಸಾವಯವ ಕೃಷಿ ಉತ್ಪನ್ನಗಳು ಮನೆ ಮನೆಗೆ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಡೆಯುತ್ತಿದೆ ಎಂದು ಸಾವಯವ ಕೃಷಿ ಮಿಷನ್ ಮಾಜಿ ಅಧ್ಯಕ್ಷ ಆಶ್ರೀ ಆನಂದ್ ತಿಳಿಸಿದರು. ಗಣಪತಿ ದೇವಸ್ಥಾನದ ಆವರಣದಲ್ಲಿ ಶರಾವತಿ ಸಾವಯವ ಕೃಷಿ ಪರಿವಾರದ ವತಿಯಿಂದ ಸುಭಿಕ್ಷಾ ಆರ್ಗ್ಯಾನಿಕ್ ಫಾರ್ಮರ್ಸ್ ಮಲ್ಟಿಸ್ಟೇಟ್ ಕೋಆಪರೇಟಿವ್ ಸೊಸೈಟಿಯ ವತಿಯಿಂದ ಸಾವಯವ ಗೊಬ್ಬರ ಬ್ರ್ಯಾಂಡ್ಗಳ ಲೋಕಾರ್ಪಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಸುಭಿಕ್ಷಾ ಆರ್ಗ್ಯಾನಿಕ್ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಷೇರುದಾರರನ್ನ ಹೊಂದಿರುವ ಸಂಸ್ಥೆಯಾಗಿದೆ. 2019 ಸಂಸ್ಥೆ ಪ್ರಾರಂಭವಾಗಿದ್ದು ಉತ್ತಮ ಗುಣಮಟ್ಟದ ವೈಜ್ಞಾನಿಕವಾಗಿ ಸಂಸ್ಕರಿಸಿದ ಸಾವಯವ ಗೊಬ್ಬರದ ಕೊರತೆ ಇದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೌಶಿಕ್ ಕಾನಗೋಡು, ನಾರಾಯಣ ಮೂರ್ತಿ, BV ರವೀಂದ್ರನಾಥ್, ಡಾಕ್ಟರ್ ಜಯಪ್ರಕಾಶ್ ಮಾವಿನಕುಳೆ, ವಾಯು ಮೋಹನ್, ಬದರಿನಾಥ್, ಸದಾಚಾರಿ ಗೌಡ, ಮಹೇಶ್, ಮಮತಾ, ಸಜ್ಜನ್, BN ರಾಮಚಂದ್ರ, ಅನಿಲ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಮುಂದಿನ ವಿವರ. ಮಹಾತ್ಮ ಗಾಂಧೀಜಿ ಜಯಂತಿ ಅಂಗವಾಗಿ ಶಿವಮೊಗ್ಗ ನಗರದ ಬ್ಯಾರಿಸ್ ಸಿಟಿ ಸೆಂಟರ್ ವತಿಯಿಂದ ಮಾಲಾವರಣ, ಕಾರ್ಪೊರೇಷನ್ ಕಟ್ಟಡ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ವಚ್ಛ ಭಾರತ ಅಭಿಯಾನ ನಡೆಸಲಾಯಿತು. ಮಾಲ್ನ ಎಲ್ಲ ಸಿಬ್ಬಂದಿ ಅಭಿಯಾನದಲ್ಲಿ ಭಾಗವಹಿಸಿ ಆವರಣ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛಗೊಳಿಸಿದರು. ಸ್ವಚ್ಛತೆ, ನೈರ್ಮಲ್ಯ ಹಾಗೂ ಸ್ವಚ್ಛ ಪರಿಸರದ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಅಭಿಯಾನದ ಉದ್ದೇಶವಾಗಿತ್ತು. ಮುಂದಿನ ವಿವರ. ಭದ್ರಾವತಿ ನಗರದ ಕಡಲಕಟ್ಟೆ ಶ್ರೀ ಕಾಲಭೈರೇಶ್ವರ ಚಾರಿಟೇಬಲ್ ಟ್ರಸ್ಟ್ ಮತ್ತು ಶ್ರೀ ಕಾಲಭೈರೇಶ್ವರ ಟ್ರಸ್ಟ್ ಮಹಿಳಾ ಘಟಕದ ವತಿಯಿಂದ ಗಾಂಧಿ ಜಯಂತಿಯ ಅಂಗವಾಗಿ ನ್ಯೂ ಟೌನ್ ಜಯಶ್ರೀ ವೃತ್ತದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಬರವಣಿಗೆ ಪುಸ್ತಕ ಸೇರಿದಂತೆ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಬಾರಿ ವಿಶೇಷವಾಗಿ ಗಾಂಧಿ ಜಯಂತಿ ಆಚರಿಸುವ ಮೂಲಕ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬರವಣಿಗೆ ಪುಸ್ತಕ, ಪೆನ್ನು, ಪೆನ್ಸಿಲ್, ರಬ್ಬರ್ ಸೇರಿದಂತೆ ಇನ್ನಿತರ ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಬಡ ಮಕ್ಕಳ ಶಿಕ್ಷಣಕ್ಕೆ ಟ್ರಸ್ಟ್ ನೆರವಾಗಿದೆ. ಶ್ರೀ ಕಾಲಭೈರೇಶ್ವರ ಟ್ರಸ್ಟ್ ಮಹಿಳಾ ಘಟಕದ ಗೌರವ ಅಧ್ಯಕ್ಷ ಕಮಲಾ ರಾಜು
ಅಧ್ಯಕ್ಷೆ ರಮಾ ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ಗೀತಾ ಶಿವಕುಮಾರ್, ಕಾರ್ಯದರ್ಶಿ ಪ್ರೇಮಾ ಶ್ರೀನಿವಾಸ್, ಖಜಾಂಜಿ ಪುಷ್ಪ ಹರಿಕೃಷ್ಣ, ಟ್ರಸ್ಟ್ ನಿರ್ದೇಶಕಿ ದೇವಿಕಾ ನಾಗರಾಜ್, ಶಶಿಕಲಾ ವಿಶ್ವನಾಥ್, ಶಾಲೆಯ ಮುಖ್ಯ ಶಿಕ್ಷಕಿ ಜಾನಕಮ್ಮ, ಶಿಕ್ಷಕಿ ಹೇಮಾವತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಕಾರ್ಯಕ್ರಮ ಪೇಟೆ ಸಂಚಾರ. ನಾನು ಬಾಲಚಂದ್ರ. ರಾಷ್ಟ್ರ ಪಿತ ಮಹಾತ್ಮ ಗಾಂಧಿ ಹಾಗೂ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜನ್ಮದಿನಾಚರಣೆಯ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೀಡಿದ ತಿಂಗಳ ಸೇವಾ ಸಂಕಲ್ಪ ಅಭಿಯಾನದ ಕರೆಯ ಅಂಗವಾಗಿ ಶಿಕಾರಿಪುರ ಪಟ್ಟಣದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಹುಚ್ಚುರಾಯಸ್ವಾಮಿ ದೇವಾಲಯದ ಬಳಿ ನಡೆದ ಸ್ವಚ್ಛತಾ ಅಭಿಯಾನದಲ್ಲಿ ಸಂಸದ ರಾಘವೇಂದ್ರ ಪಾಲ್ಗೊಂಡಿದ್ದರು. ಪೌರ ಕಾರ್ಮಿಕರ ಜೊತೆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಚ್ಛತಾ ಕಾರ್ಯದ ಮಹತ್ವವನ್ನು ಸಾರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸ್ವಚ್ಛತೆ ಎಂಬುದು ಕೇವಲ ಪೌರ ಕಾರ್ಮಿಕರ ಜವಾಬ್ದಾರಿಯಲ್ಲ, ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕನ ಕರ್ತವ್ಯವಾಗಿದೆ. ನಮ್ಮ ಮನೆ, ರಸ್ತೆ, ಸಾರ್ವಜನಿಕ ಸ್ಥಳಗಳು ಹಾಗೂ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರ ಮೂಲಕ ಆರೋಗ್ಯಕರ ಮತ್ತು ಸುಂದರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೊಡುಗೆ ನೀಡಬೇಕು ಎಂದು ತಿಳಿಸಿದರು. ಮುಂದಿನ ವಿವರ. ತುಮಕೂರಿನಲ್ಲಿ ಸೆಪ್ಟೆಂಬರ್ 29 ನಡೆದ ಬೆಂಗಳೂರು ಗ್ರಾಮಾಂತರ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟದ ಯೋಗಾಸನ ಸ್ಪರ್ಧೆಯ ತಾಳಬದ್ಧ ಜೋಡಿ ವಿಭಾಗದಲ್ಲಿ ಸಾಗರದ ಐಶ್ವರ್ಯ ಹೆಗಡೆ ಹಾಗೂ ಅನುಷ್ಕಾ ದ್ವಿತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಇವರಿಬ್ಬರು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದರು. ಐಶ್ವರ್ಯ ಹಾಗೂ ಅನುಷ್ಕಾ ಪಟ್ಟಣದ ನಿರ್ಮಲಾ ಬಾಲಿಕಾ ಪ್ರೌಢಶಾಲೆಯ 8ನೆಯ ಹಾಗೂ 9ನೆಯ ತರಗತಿಯಲ್ಲಿ ಓದುತ್ತಿದ್ದು ಶ್ರೀ ಗುರು ಸಹನ ಯೋಗ ಕೇಂದ್ರದಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಮುಂದಿನ ವಿವರ. ಆಯನೂರು ಸರಕಾರಿ ಪಿಯು ಕಾಲೇಜಿನ ಅತಿಥಿ ಉಪನ್ಯಾಸಕ ಎಸ್ಕೆ ಶಶಾಂಕ ಕುಮಾರ್ ಶಿವಮೊಗ್ಗದಲ್ಲಿ ನಡೆದ ಬೆಂಗಳೂರು ಗ್ರಾಮಾಂತರ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಜುಡೋ ಪಂದ್ಯಾವಳಿಯಲ್ಲಿ ಬಂಗಾರದ ಪದಕ ಪಡೆದು ಮೈಸೂರು ರಾಜ್ಯ ಮಟ್ಟದ ದಸರಾ ಸಿಎಂ ಕಪ್ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಮುಂದಿನ ವಿವರ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಮೆಗಾಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ತೀರ್ಥಹಳ್ಳಿ ತಾಲೂಕಿನ ವಿದ್ಯಾರ್ಥಿ ಡಿಡಿ ಸೂರ್ಯತೇಜ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ. ಇವರು ಮೂಡಬಿದ್ರೆಯ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಗಾಟ್ರಾನಿಕ್ಸ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದಾರೆ. ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸೂರ್ಯತೇಜ ಪ್ರಥಮ ರ್ಯಾಂಕ್ ಗಳಿಸಿರುವುದು ತೀರ್ಥಹಳ್ಳಿ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ. ಮುಂದಿನ ವಿವರ. ಶಿವಮೊಗ್ಗ ನಗರದಲ್ಲಿ ಸಾಂಸ್ಕೃತಿಕ ವೈಭವ ಸಾರುವ ಪ್ರತಿಷ್ಠಿತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಶಾಸಕ ಎಸ್ಎನ್ ಚನ್ನಬಸಪ್ಪ ಅವರು ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಮಹಾನಗರ ಪಾಲಿಕೆಯ ವತಿಯಿಂದ ಆಯೋಜಿಸಿದ್ದ ದಸರಾ ಮಹೋತ್ಸವದಲ್ಲಿ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಶಾಸಕ ಚನ್ನಬಸಪ್ಪ ಅವರು, ನಗರದ ಎಲ್ಲ ನಾಗರಿಕರು ಈ ವೈವಿಧ್ಯಮಯ ಉತ್ಸವದಲ್ಲಿ ಸಂಭ್ರಮದಿಂದ ಭಾಗವಹಿಸಬೇಕು ಎಂದು ತಿಳಿಸಿದರು. ಮಹಾನಗರ ಪಾಲಿಕೆಯ ಆಯುಕ್ತ ಕೆ ಮಾಯಣ್ಣಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಮುಂದಿನ ವಿವರ. ಜಾಗತೀಕರಣ, ಖಾಸಗೀಕರಣ ಹಾಗೂ ಉದಾರೀಕರಣದ ಇಂದಿನ ಯುಗದಲ್ಲಿ ದೇಶವು ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದ್ದು ಅಪಾರ ಅವಕಾಶಗಳು ಸೃಷ್ಟಿಯಾಗುತ್ತಿವೆ. ಯುವ ಜನತೆ ಕೀಳರಿಮೆ ಹಾಗೂ ಸಂಕೋಚವನ್ನು ತೊರೆದು ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಬದುಕನ್ನ ಎದುರಿಸಬೇಕು ಎಂದು ಮಾಜಿ ಸಚಿವ ಎಚ್ ಹಾಲಪ್ಪ ನುಡಿದರು. ಸೊರಬ ತಾಲೂಕಿನ ಚಂದ್ರಗುತ್ತಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಗಾಂಧಿ ಜಯಂತಿಯ ಪ್ರಯುಕ್ತ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸೇವಾ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ಬೃಹತ್ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಣ್ಣ ಪುಟ್ಟ ಸೋಲುಗಳು ಅಥವಾ ನಿರಾಸೆಗೆ ಯುವಕರು ಧೈರ್ಯಗೆಡಬಾರದು. ಕಷ್ಟಗಳು ಜೀವನದ ಆತ್ಮವಿಶ್ವಾಸದ ಒಂದು ಭಾಗ. ಜೀವನ ಎನ್ನುವುದು ಅನುಭವಿಸಿ ಸವಿಯುವುದಕ್ಕಾಗಿಯೇ ಹೊರತು ಸಾಯುವುದಕ್ಕಲ್ಲ. ಇಂದು ಆಧುನಿಕ ಡಿಜಿಟಲ್ ವ್ಯವಸ್ಥೆ ಹಾಗೂ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವು ವೇಗವಾಗಿ ಬೆಳೆಯುತ್ತಿದ್ದು ಹೊಸ ಪೀಳಿಗೆಗೆ ಹೊಸ ಬಾಗಿಲುಗಳನ್ನು ತೆರೆಯುತ್ತಿದೆ ಎಂದು ಹೇಳಿದರು. ಮುಂದಿನ ವಿವರ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಯೋಜನೆಯ ಕಚೇರಿಯ ವ್ಯಾಪ್ತಿಯ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಉತ್ತಮ ಶಿಕ್ಷಕಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತೆ ರತ್ನಕುಮಾರಿ ತೀರ್ಥಹಳ್ಳಿ ಪಟ್ಟಣದ ಮಾಧವ ಮಾಂಗಲ್ಯ ಸಭಾಭವನದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯ ಮಾಡುವ ಮೂಲಕ ಮಾತನಾಡಿದರು. ಹೆಣ್ಣು ಅಬಲೆಯಲ್ಲ ಸಬಲೆ, ಎಲ್ಲೋ ಮೂಲೆ ಗುಂಪಾಗಿ ಇದ್ದ ಹೆಣ್ಣು ಸಮಾಜದಲ್ಲಿ ಗುರುತಿಸುವಂತೆ ಮಾಡಿದ್ದು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಎಂದು ತಿಳಿಸಿದರು. ತಾಲೂಕಿನ ಯೋಜನಾಧಿಕಾರಿ ಮಮತಾ ಶೆಟ್ಟಿ ಮಾತನಾಡಿ, ಕೇಂದ್ರಕ್ಕೆ ಸೇರಿಕೊಂಡು ಮಹಿಳೆಯರು ಉತ್ತಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಹಾಗೆಯೇ ಯೋಜನೆಯಿಂದ ಪ್ರತಿ ತಿಂಗಳು ಬರುವ ನಿರಂತರದಲ್ಲಿ ಬರೆಯುವ ಕಥೆಗಳನ್ನು ಓದಿ ಎಲ್ಲ ಸದಸ್ಯರು ಅವರು ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಇಲ್ಲಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ತಾವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಮಗ, ಅದೇ ಕೆಲಸ, ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
6: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
5: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
6: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
9: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
8: ಪರಿಶುದ್ಧವಾದ ಹಾಲು?
10: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
11: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
0: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್.ಜೆ. ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೇ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಕಾಫಿ ಆಯ್ತು ಅಂತಾನು ಅನ್ಕೊಳ್ತೀನಿ. ಹಾಗೆ ಶ್ವೇತಾ, ಇವತ್ತು ಏನ್ ಸಮಾಚಾರ ಅಂತ ನೀವು ಕೇಳ್ಬೋದು. ಇವತ್ತು ಸಮಾಚಾರ ಇದೆ ಸ್ನೇಹಿತರೆ, ಏನ್ ಗೊತ್ತಾ? ಪರಿಸರ ರಕ್ಷಣೆ ಅಂತ ಹೇಳಿದ ಕೂಡಲೇ ತಕ್ಷಣ ನಮಗೆ ನೆನಪಾಗೋದು ದೊಡ್ಡ ದೊಡ್ಡ ಭಾಷಣಗಳು. ಆದ್ರೆ ನಿಜವಾದ ಪರಿಸರ ರಕ್ಷಣೆ ಶುರುವಾಗೋದು ನಮ್ಮ ಮನೆ ಮುಂಭಾಗದ ಅಂಗಳದಿಂದ, ನಮ್ಮ ಊರಿನ ಬೀದಿಗಳಿಂದ. ನಾವು ವಾಸಿಸೋ ಪರಿಸರ ಚೊಕ್ಕಟ್ಟವಾಗಿದ್ರೆ ನಮ್ಮ ಮನಸ್ಸು ಮತ್ತು ಆರೋಗ್ಯ ಎರಡೂ ಸದಾ ಸದ್ಭಾವನೆಯಿಂದ ಇರುತ್ತೆ. ನನ್ನ ಊರು ನನ್ನ ಜವಾಬ್ದಾರಿ ಅನ್ನೋ ಭಾವನೆ ಪ್ರತಿಯೊಬ್ಬರಲ್ಲೂ ಮೂಡಿದಾಗ ಮಾತ್ರ ನೈಜ ಬದಲಾವಣೆ ಸಾಧ್ಯ. ಸೋ ಈ ನಿಟ್ಟಿನಲ್ಲಿ ಒಂದು ಅರ್ಥಪೂರ್ಣ ಹೆಜ್ಜೆ ಇಡಲಾಗಿದೆ ಸ್ನೇಹಿತರೆ. ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್, ರೋಟರಿ ಕ್ಲಬ್ ಶಿವಮೊಗ್ಗ ಮಲ್ನಾಡ್ ಹಾಗೂ ಪರೋಪಕಾರಂ ಸಮಾಜ ಸೇವಾ ಸಂಸ್ಥೆ ಶಿವಮೊಗ್ಗ ಇವರ ಜಂಟಿ ಸಹಭಾಗಿತ್ವದಲ್ಲಿ ಕಳೆದ ಭಾನುವಾರ ಅಂದರೆ 27/9/2026 ಬೆಳಿಗ್ಗೆ 7:30 ಶಿವಮೊಗ್ಗ ನಗರದ ವಿವೇಕಾನಂದ ಉದ್ಯಾನವನ ಹಾಗೂ ಗುಡ್ಲಕ್ ಸರ್ಕಲ್ ಹತ್ತಿರದ ಆಯ್ದ ಸಾರ್ವಜನಿಕ ಸ್ಥಳವನ್ನ ಗುರುತಿಸಿ ಸ್ವಚ್ಛಗೊಳಿಸುವ ವಿಶಿಷ್ಟ ಪ್ರಾಜೆಕ್ಟ್ ಅನ್ನ ಹಮ್ಮಿಕೊಳ್ಳಲಾಗಿತ್ತು. ಇದು ರೋಟರಿ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ಸ್ಗಳಲ್ಲಿ ಒಂದಾದ ಶುದ್ಧ ಪರಿಸರ ಮತ್ತು ತ್ಯಾಜ್ಯ ನಿರ್ವಹಣೆ ಅಡಿಯಲ್ಲಿ ನಡೆದಿರುವಂತಹ ಶ್ಲಾಘನೀಯ ಕಾರ್ಯಕ್ರಮ. ಸೊ ಈ ಒಂದು ಸ್ವಚ್ಛತಾ ಅಭಿಯಾನದ ಕುರಿತು ಪರೋಪಕಾರಂ ಶ್ರೀಧರ್ ಅವರು ತಮ್ಮ ಅನಿಸಿಕೆ ಹಾಗೂ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಮೊದಲು ಅವರ ಧ್ವನಿಯಲ್ಲಿ ಏನಿದೆ ಅಂತ ಕೇಳಿಸಿಕೊಂಡು ಬರೋಣ.
12: ಈಶ್ವರ್ ಚಂದ್ರ ಮೇದಿನಿಪುರಿ ಜಿಲ್ಲೆಯ ಬಡ ಕುಟುಂಬದಲ್ಲಿ ಜನಿಸಿದರು. ಇವರು ಸುಸಂಸ್ಕೃತ ಸಂಸ್ಕೃತ ವಿದ್ವಾಂಸರು. ಕಲ್ಕತ್ತೆಯ ಫೋರ್ಟ್ ಕಾಲೇಜಿನಲ್ಲಿ ಮುಖ್ಯ ಪಂಡಿತರಾಗಿ ಕಾರ್ಯನಿರ್ವಹಿಸಿ ಪ್ರಾಂಶುಪಾಲರಾಗಿ 1957-58 ಹೆಣ್ಣು ಮಕ್ಕಳ 35 ಶಾಲೆಗಳನ್ನು ಸ್ಥಾಪಿಸಿದರು. ವಿಧವಾ ವಿವಾಹಕ್ಕೆ ಬೆಂಬಲ, ಇವರಿಗೆ ಭಾರತದ ಆಧುನಿಕ ಪುರುಷ ಎಂದು ಕರೆದರು. ಇವರು 29/7/1891 ನಿಧನರಾದರು.
13: ಇದು ಇದಕ್ಕೆ ಸೂಟಬಲ್ ಆಗಿರ್ತಕ್ಕಂಥದ್ದು ಇನ್ನೊಂದು ವಿಷಯ ಇದೆ, ಏನಪ್ಪ ಅಂದರೆ ರಾಜಾ ರಾಮ್ ಮೋಹನ್ ರಾಯ್ ಅಂತ ಹೇಳಿದ್ರು. ಅವರು ಇವತ್ತು 27 ಸೆಪ್ಟೆಂಬರ್ನಲ್ಲೇ ಅವರು ತೀರ್ಕೊಂಡಿರ್ತಕ್ಕಂಥದ್ದು. ಅವ್ರದ್ದು ವಿಶೇಷ ಏನಪ್ಪ ಅಂದರೆ, ಈಗ ನೋಡ್ರಿ ನಮಗೆ ಈಶ್ವರ ಚಂದ್ರ ವಿದ್ಯಾಸಾಗರ್ ಏನು ಮಾಡ್ತಾಯಿದ್ರು, ವಿಧವೆ ವಿವಾಹವನ್ನು ನಮ್ಮ ದೇಶದಲ್ಲಿ ತೊಗೊಂಬಂದರು. ಅದಕ್ಕಿಂತ ಮುಂಚೆ ವಿಧವೆ ಅಂದರೆ ಮುಗಿದೋಯ್ತು ಅವಳ ಕತೆ, ಅವಳಿಗೆ ಅವಳ ಜೀವನ ಮುಗಿದೋಯ್ತು ಅಂತಕ್ಕಂಥದ್ದು ಒಂದಿತ್ತು. ಅದರಂಥ ಅದಕ್ಕಿಂತ ಮೊದಲು ನಮಗೆ ರಾಜಾ ರಾಮ್ ಮೋಹನ್ ರಾಯರಿದ್ರಲ್ಲ, ಗಂಡ ಸತ್ಬಿಟ್ರೆ ಹೆಂಡ್ತಿನೂ ಸಹ ಸಹಗಮನ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಇತ್ತು. ಹಾಗೆ ಇವು ಹೇಗೆ ಬಂದು ನಮ್ಮ ಸಂಸ್ಕೃತಿಯಲ್ಲಿ ಮತ್ತು ನಮ್ಮ ಪರಂಪರೆಯಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾವಪ್ಪ ಅಂತ ಗೊತ್ತಾಗೋದೇ ಇಲ್ಲ. ಹಾಗೆ ಕೆಲವೊಂದು ವಿಷಯಗಳು ನಮ್ಮ ಸಂಸ್ಕೃತಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿರ್ತಾವೆ. ನಮ್ಮ ಭಾರತೀಯ ಮೂಲ ಪರಂಪರೆಯಲ್ಲಿ ಆ ಥರದ್ದು ವಿಷಯಗಳೇ ಇಲ್ಲ, ಆದರೆ ಅವೆಲ್ಲ ಬಂದು ಸೇರ್ಕೊಳ್ತಿದ್ದಾವೆ. ಈಗ ನೋಡಿ ನಮ್ಮಲ್ಲಿ 4 ವರ್ಣಗಳು ಅಂತ ಹೇಳ್ತಾರೆ. 4 ವರ್ಣಗಳಂತ ಇರತಕ್ಕಂಥದ್ದು ಮನುಸ್ಮೃತಿಯಲ್ಲಿ ಹೇಳ್ತಕ್ಕಂಥ 4 ವರ್ಣಗಳು ಯಾವ್ಯಾವಪ್ಪ ಅಂತಂದರೆ, ಒಂದು ಬ್ರಾಹ್ಮಣ, ಮತ್ತು ಒಂದು ಕ್ಷತ್ರಿಯ, ಮತ್ತು ವೈಶ್ಯ, ಮತ್ತು ಶೂದ್ರ. ಇದೆಲ್ಲ ಏನಪ್ಪ ಅಂದರೆ ನಾವು ಮಾಡ್ತಾ ಇರತಕ್ಕಂಥ ಕೆಲಸವನ್ನು, ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕೆಲಸವನ್ನು ನಿರ್ಣಯಿಸಿ ಅದು ಆಗ್ತಕ್ಕಂಥದ್ದು. ಅದನ್ನೇನಂತ ಮಾಡ್ತಾರಪ್ಪ ಅಂದರೆ, ಡಾಕ್ಟ್ರ್ ಮನೇಲಿ ಅವತ್ತು ಡಾಕ್ಟ್ರ್ ಹುಟ್ಟೋಕ್ಕಾಗಲ್ಲ, ಅವ್ನು ಡಾಕ್ಟ್ರ್ ಓದಬೇಕಾಗತ್ತೆ. ಮೇಷ್ಟ್ರ ಮನೇಲಿ ಮೇಷ್ಟ್ರ್ ಹುಟ್ಟೋಕ್ಕಾಗಲ್ಲ, ಮೇಷ್ಟ್ರ್ ಆಗಿ ಮಾಡಬೇಕಾಗತ್ತೆ. ಅಡ್ವೊಕೇಟ್ ಇರ್ತಾನೆ, ಒಬ್ಬ ಒಳ್ಳೆಯ ಗ್ರೇಟ್ ಅಡ್ವೊಕೇಟ್ ಇರ್ತಾನೆ, ಅವನ ಮಗನಿಗೆ ಅದ್ರ ಲಾದ ಬಗ್ಗೆ ಏನು ನಾಲೆಡ್ಜೇ ಇರಲ್ಲ, ಅವ್ನು ಹೆಂಗೆ ಲಾಯರ್ ಆಗ್ತಾನೆ. ಹಾಗೆ ಬ್ರಾಹ್ಮಣರ ಮನೇಲಿ ಹುಟ್ಟಿದವರು ಬ್ರಾಹ್ಮಣರು ಯಾವತ್ತೂ ಆಗಲ್ಲ, ಕ್ಷತ್ರಿಯರ ಮನೇಲಿ ಹುಟ್ಟಿದವರು ಯಾವತ್ತೂ ಕ್ಷತ್ರಿಯರಾಗಲ್ಲ, ವೈಶ್ಯರ ಮನೇಲಿ ಹುಟ್ಟಿದವರು ಯಾವತ್ತೂ ವೈಶ್ಯರಾಗಲ್ಲ, ಶೂದ್ರ ಮನೇಲಿ ಹುಟ್ಟಿದವರು ಶೂದ್ರಾಗಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಇವು ನಾವು ಅಪಾರ್ಥವಾಗಿ ಕಲ್ಪಿಸ್ಕೊಂಡು ಅವನ್ನು ನಾವು ದೈನಂದಿನ ಜೀವನಕ್ಕೆ ಅಳವಡಿಸ್ಕೊಂಡಿದ್ವಿ. ಹಾಗೆ ಈಶ್ವರಚಂದ್ರ ವಿದ್ಯಾಸಾಗರ ಏನಪ್ಪ ಅಂತಂದರೆ, ಇದೆಲ್ಲ ಸುಳ್ಳು, ಗಂಡಸಿಗೆ ಮತ್ತು ಹೆಂಗಸಿಗೆ ಇದರಲ್ಲಿ ಏನು ವ್ಯತ್ಯಾಸ ಇದೆ, ಯಾಕೆ ಅವ್ರನ್ನ ನಾವು ಬೇರೆ ಬೇರೆಯಾಗಿ ಕಾಣಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯಿಂದ ಅವರು ಏನು ಮಾಡಿದರು, ವಿಧವಾ ವಿವಾಹಕ್ಕೆ ಅವಕಾಶ ಕೊಟ್ಟರು. ಯಾಕೆ ಮಾಡಬಾರ್ದು, ಇನ್ನೊಂದು ಬದುಕು ಯಾಕೆ ಕಟ್ಟಬಾರ್ದು ಅವರಿಗೆ, ಇದು ಒಂದು ವಿಚಾರ. ಈಶ್ವರಚಂದ್ರ ವಿದ್ಯಾಸಾಗರರು ಅಲ್ಲಿ ಹೋಗಿ ಒಬ್ಬ ಮನುಷ್ಯ ಬೆಂಕಿಯಲ್ಲಿ ಬಿದ್ದು ಜೀವಂತ ಸಾಯದಂತಂದರೆ ನೀವು ವಿಚಾರ ಮಾಡಿ ನೋಡ್ರಿ, ಎಷ್ಟು ಹೀನಾಯವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಅದು. ಜನ ಆವಾಗ ನೀವು ಅಲ್ಲಿ ಹೋಗಿ ಸಾಯಲೇಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟಿದ್ರು, ಅದನ್ನು ತಿರಸ್ಕಾರ ಮಾಡಿದರು. ಆದ್ದರಿಂದ ಅವರಿಗೂ ಸಹ ರಾಜಾರಾಮ್ ಮೋಹನ್ ರಾಯರಿಗಿದಾರಲ್ಲ, ಅವರಿಗೂ ಸಹ ಲಾರ್ಡ್ ಮೌಂಟ್ಬೇಟನ್ ನೋಡಿ ನಿಮ್ಮಲ್ಲಿರ್ತಕ್ಕಂಥ ಇದನ್ನು ಇಂಥ ಅನೇಕ ವಿಷಯಗಳನ್ನು ನೀವು ಬದಲಾವಣೆ ತಂದ್ರಿ. ಇದು ಈ ನಮಗಷ್ಟೇ ಅಲ್ಲ, ನಮ್ಮ ಭಾರತೀಯ ಸಂಸ್ಕೃತಿಗಷ್ಟೇ ಅಲ್ಲ, ಇದು ಕ್ರಿಶ್ಚಿಯನ್ ಪರಂಪರೆಯಲ್ಲಿ, ಮುಸ್ಲಿಂ ಪರಂಪರೆಯಲ್ಲಿ, ಸಿಖ್ರ ಪರಂಪರೆಯಲ್ಲಿ, ಹೀಗೆ ಏನೋ ಬೇಡವಾದ ವಿಷಯಗಳು ಎಲ್ಲ ಬಂದು ಸೇರ್ಕೊಳ್ತವೆ. ಇಂಥ ಮಹನೀಯರಿದಾರಲ್ಲ, ಇವರು ಆಯಾ ಕಾಲಕ್ಕೆ ಹೋರಾಟ ಮಾಡಿ ಅವ್ರನ್ನ ಹುಚ್ಚರ ಥರ ನೋಡಿದರು. ನಾವು ಇನ್ನೊಂದು ವಿವಾಹ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಅವ್ರನ್ನ ಹುಚ್ಚರ ಥರ ಕಾಣ್ತಾ ಇದ್ದರು. ನಮ್ಮ ರಾಜಾರಾಮ್ ಮೋಹನ್ ರಾಯರಿಗೆ ಹೊಡೆತಗಳೆಲ್ಲ ಬಿದ್ದು ಅದ್ರ ಸಲುವಾಗಿ, ಅವನ್ನೆಲ್ಲ ಸಹಿಸ್ಕೊಂಡು ಅವರು ಅದನ್ನು ಮಾಡಿದರು. ಹೀಗಾಗಿ ಆ ಮಹಾನ್ ಪುರುಷರು ಆ ಥರ ಮಾಡಿದ್ರಿಂದ ನಮ್ಮ ದೇಶದಲ್ಲಿ, ನಮ್ಮ ನಾಡಿನ ಸಂಸ್ಕೃತಿಯಲ್ಲಿ ಅನೇಕ ಬದಲಾವಣೆಗಳು ತಂದವು. ಆದರೆ ಜಗತ್ತಿನಲ್ಲಿ ಅನೇಕ ಸಂಸ್ಕೃತಿಗಳಿದ್ದಾವೆ, ಅಲ್ಲಿ ಬದಲಾವಣೆಗಳೇ ಇಲ್ಲ. ಆದರೆ ಭಾರತೀಯ ಪರಂಪರೆಯಲ್ಲಿ ಮಾತ್ರ ಇಂಥ ಮೂಢನಂಬಿಕೆಗಳು ಇಂಥವೆಲ್ಲವೂ ಸಹ ಬದಲಾವಣೆ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಇದೆ. ನಾವು ಕಸ್ಟಮೈಸ್ ಆಗ್ತಾ ಹೋಗ್ತಾ ಇದ್ದೀವಿ ಅಂದರೆ ಯಾವುದಕ್ಕೂ ಒಂದು ಅಂಟ್ಕೊಂಡು ಅದೇ ಥರ ಇಲ್ಲ, ಅದನ್ನು ಕಸ್ಟಮೈಸ್ ಆಗ್ತಾ ಹೋಗ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥವ್ರು ಇಂಥ ಮಹಾನ್ ಪುರುಷರು. ಯಾವ ದೇಶದಲ್ಲಿ ಇಂಥ ಮಹಾನ್ ಪುರುಷರನ್ನು ನೆನೆಸ್ಕೊಳ್ಳೋದಿಲ್ಲ ಅವರಿಗೆ ಭವಿಷ್ಯ ಅನ್ನತಕ್ಕಂಥದ್ದು ಇಲ್ಲ ಆ ಜನರಿಗೆ. ಆದ್ದರಿಂದ ಅಂಥವ್ರನ್ನ ಬೆಳಗಿನ ಕಾಲ ಅವ್ರನ್ನ ಸ್ಮರಣೆ ಮಾಡಬೇಕು. ಯಾಕಂದರೆ ಈ ದೇಶಕ್ಕಾಗಿ ನಾಡಿಗಾಗಿ ದುಡಿಯೋರು ಎಷ್ಟು ಜನ ಇದ್ದಾರೆ ನೋಡ್ರಿ, ಇಷ್ಟೊಂದೆಲ್ಲ ಇಲ್ಲೆಲ್ಲ ಓಡಾಡ್ತಾರೆ ಜನ, ಇಷ್ಟೊಂದು ದೊಡ್ಡ ಪಾರ್ಕ್ ಇದೆ, ಇಲ್ಲಿ ಬಂದು ಇದನ್ನು ಸ್ವಚ್ಛ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಯಾರಲ್ಲೂ ಇಲ್ಲ, ಇದು ನಂದು ಅಂತಕ್ಕಂಥ ಮನೋಭಾವನೆ ಇಲ್ಲ. ಅಲ್ಲಿ ಓಡಾಡ್ತಾ ಇದ್ದಾಗ ನಮಗೆ ಮಾತಾಡ್ತಾ ಇದ್ರು ಏನಪ್ಪ ಅಂತಂದರೆ, ನೀವು ತುಂಬ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತೀವಿ, ನಾವೇನು ತೋರಿಕೆ ಮಾಡ್ಕೊಳಕ್ಕೆ ಬಂದಿಲ್ಲ, ಮೆಚ್ಚುಗೆ ಪಡ್ಗೋಕ್ಕೆ ಬಂದಿಲ್ಲ, ನಮಗೆ ಯಾರು ಮೆಚ್ಚುಗೆ ಇಲ್ಲಾದರೂ ಇದು 1027 ಕಾರ್ಯಕ್ರಮ, ಇದು ಸುಮಾರು 15 ವರ್ಷದಿಂದ ಹಿಂಗೆ ನಡೀತಾನೇ ಬಂದಿದೆ, ಯಾರು ತೋರಿಕೆ ಮೆಚ್ಚುಗೆಗಾಗಿ ಈ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಹಾಗಾಗಿ ಇಂಥ ಮಹನೀಯರಿದಾರಲ್ಲ, ಇವ್ರನ್ನೆಲ್ಲವರು ನಮಗೇನಪ್ಪ ಅಂದರೆ ಒಂದು ದಾರಿದೀಪವಾಗ್ತಾರೆ. ಈ ದಾರಿದೀಪವನ್ನು ಹಿಡ್ಕೊಂಡು ನಾವು ಮುಂದೆ ನಮ್ಮ ಬದುಕನ್ನು ಕಟ್ಕೋಬೇಕು. ಹಾಗಾಗಿ ನಾವು ಇವತ್ತು ಈ ಥರದ್ದು ಕಾರ್ಯಕ್ರಮಗಳನ್ನು ಮಾಡ್ತಿದ್ದೇವಲ್ಲ, ಇದಕ್ಕೆಲ್ಲ ಮೂಲ ಪ್ರೇರಣೆ ಆಗಿರ್ತಕ್ಕಂಥ ಇಂಥ ವ್ಯಕ್ತಿ ಅಂಥವ್ರು ನಾವು ನೆನೆಸ್ಕೊಂಡಿಲ್ಲ ಅಂದರೆ ನಮಗೇನು ಇದೆ, ಅವ್ರ ದೇಶಕ್ಕಾಗಿ ದುಡಿದಿರ್ತಕ್ಕಂಥವ್ರು. ಆದ್ದರಿಂದ ಇಂಥ ಒಂದು ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ. ಅದಕ್ಕಾಗಿ ಈ ಕೆಲಸವನ್ನು ನಿರಂತರವಾಗಿ ನಮ್ಮ ಕುಮಾರಣ್ಣ ಮಾಡ್ತಾ ಬರ್ತಾ ಇದ್ದಾರೆ. ಇವರು ಅವರಿಗೆ ಓದು ವಿದ್ಯಾಭ್ಯಾಸ ಇಲ್ಲ, ಓದು ವಿದ್ಯಾಭ್ಯಾಸ ಇಲ್ಲದರೂ ಸಹ ದೇಶದ ಜನರನ್ನ ಸ್ಮರಣೆ ಮಾಡಬೇಕು, ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿದವ್ರನ್ನ ಸ್ಮರಣೆ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಇಟ್ಕೊಂಡು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ನಮ್ಮ ಕಾರ್ಪೆಂಟರ್ ಕುಮಾರಣ್ಣ ಕೂಲಿ ಕೆಲಸ ಮಾಡೋರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅವರು ಒಬ್ಬ ಹೃದಯ ಶ್ರೀಮಂತ. ಮತ್ತು ರಾಷ್ಟ್ರೀಯ ಒಂದು ಭಾವನೆಗಳನ್ನು ಜನರಲ್ಲಿ ಪ್ರೇರೇಪಿಸಬೇಕಂತಕ್ಕಂಥ ತನ್ನ ಕೈಯಲ್ಲಾಗಿರ್ತಕ್ಕಂಥ ಕೆಲಸವನ್ನು ಅವನು ಬರ್ಕೊಂಬಂದು ಆ ಫೋಟೋಗಳನ್ನ ಹಿಡ್ಕೊಂಡು ಆ ಕೆಲಸವನ್ನೆಲ್ಲ ಮಾಡ್ತಾರೆ. ಇದು ನಿಜವಾಗಲೂ ಶ್ರೇಷ್ಠವಾದ ಕೆಲಸ, ಇದನ್ನು ಗುರುತಿಸ್ತಕ್ಕಂಥ ಕೆಲಸ ಆಗಬೇಕು. ಆವಾಗ ಆ ಸೊಸೈಟಿಯಲ್ಲಿ ಆ ಸಮಾಜದಲ್ಲಿ ಒಂದು ಒಳ್ಳೆಯ ವಿಚಾರಗಳು ಬರ್ತವೆ. ಆದ್ದರಿಂದ ಈ ಕೆಲಸವನ್ನು ಮಾಡಿರ್ತಕ್ಕಂಥ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಜಾಗವನ್ನು ಗುರುತಿಸಿಕೊಟ್ಟಿರ್ತಕ್ಕಂಥವ್ರು, ಈ ಕೆಲಸವನ್ನು ಇಲ್ಲಿ ಮಾಡಬೇಕು ಅಂತಕ್ಕಂಥ ಹೇಳಿರ್ತಕ್ಕಂಥವ್ರೇ ಅವರು, ಅಶ್ವಿನ್ ಅವರು. ಹೀಗಾಗಿ ಅವರು ರೋಟ್ರಿ ಕ್ಲಬ್ಬು ಮತ್ತು ಮಲ್ನಾಡು ರೋಟ್ರಿ ಇವರೆಲ್ಲ ಸೇರ್ಕೊಂಬಿಟ್ಟು ಅವರ ಸಹಯೋಗದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಹೇಳಿದ್ವಿ. ಇನ್ನೂ ಕೆಲಸ ಮಾಡೋಣಂತೆ, ನಮ್ಮೂರಿಗೆ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಬೇಕಾದಷ್ಟು ಕೆಲಸಗಳಿದ್ದಾವೆ, ನಾವೆಲ್ಲರೂ ಸೇರೋಣ ಒಂದು ಕಡೆ, ಇಂಥ ಕೆಲಸಗಳನ್ನು ಮಾಡೋಣ. ಆವಾಗೇನಪ್ಪ ಅಂದರೆ ನಿಜವಾದ ರಾಷ್ಟ್ರೀಯತೆ ಅದು, ಇಲ್ಲಾಂದರೆ ಸುಮ್ಮನೆ ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ ಅಂದರೆ ಏನು ಉಪಯೋಗ ಇಲ್ಲ. ಏನಾದ್ರು ದೇಶಕ್ಕಾಗಿ ಮಾಡಬೇಕಾಗತ್ತೆ, ಸುಮ್ಮನೆ ಮಾತಾಡಿದರೆ ಏನು ಉಪಯೋಗ ಇಲ್ಲ. ಅದರಿಂದ ಮಾತಾಡೋಣದ್ದು ಬೇಡ, ನಾವೆಲ್ಲರೂ ಸೇರಿ ಇನ್ನೂ ಕೆಲಸ ಮಾಡೋಣ, ಮತ್ತು ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಅವರಲ್ಲಿ ವಿನಂತಿನೂ ಸಹ ಮಾಡ್ತೀವಿ. ನಮ್ಮ ಊರನ್ನು ಪ್ರೀತಿ ಮಾಡೋದಷ್ಟೇ ಇದೆಯಲ್ಲ, ನಮ್ಮ ಊರ ಮೇಲೆ ಪ್ರೀತಿ ಇದೆ ಅಂತಂದರೆ ಸುಮ್ಮನೆ ಪ್ರೀತಿ ಅಂದರೆ ನೀವು ನೋಡಿ ಯಾವ್ದಾರ ಊರಿಗೆ ಹೋಗಿ ನಮ್ಮ ಊರಿಗೆ ವಾಪಸ್ ಹೋಗಬೇಕು ಅಂತ ನಿಮ್ಮ ಮನಸ್ಸು ಬರುತ್ತೆ. ಎಷ್ಟೇ ಚಂದದ ಊರಿರಲಿ ಎಂಥಾದರೆ ಇರಲಿ, ನೀವು ಎಲ್ಲಿಗೆ ಹೋಗ್ಬೇಕಂತೀರಿ, ಏನಡ್ರಪ್ಪ ನಮ್ಮ ಊರಿಗೆ ಹೋಗೋಣ ಅಂತೀರಿ ನೀವು, ಅದಲ್ವೇ? ನಿಮಗೆ ಅಮೆರಿಕಾ ಕರ್ಕೊಂಡೋಗ್ರಿ, ಇಂಗ್ಲೆಂಡಿಗೆ ಕರ್ಕೊಂಡೋಗ್ರಿ, ಅಥವಾ ಯಾವುದೋ ಒಂದು ಹಿಮಾಲಯ ಪರ್ವತಕ್ಕೆ ಕರ್ಕೊಂಡೋಗ್ರಿ, ನಿಮ್ಗೆ ಅಲ್ಲಿ ಹೋಗಿದಾಗ 4 ದಿವಸ ಮಜಾ ಮಾಡ್ತೀರಿ, ಆಮೇಲೆ ಬೇಡ ಪೂರಿ ಹೋಗೋಣ ಅಂತೀರಿ. ಮುಂದೆ ನಿಮ್ಮ ಊರಂದ್ರೆ ಪ್ರೀತಿ ಮಾಡ್ತಾ ಇದ್ದೀರಿ ಅಂದರೆ ಮತ್ತು ಬರೀ ಪ್ರೀತಿ ಮಾಡಿದರೆ ಹೇಗೆ, ಏನಾದ್ರು ಮಾಡಬೇಕಲ್ವೇ ನಿಮ್ಮ ಊರಿಗಾಗಿ ನೀವು? ಅದಕ್ಕಾಗಿ ಈ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತಿದ್ವಿ.
0: ಸೇದರೆ ಕೇಳಿಸ್ಕೊಂಡ್ರಿ ಅಲ್ವಾ, ಪರೋಪಕಾರಂ ಶ್ರೀಧರ್ ಅವರು ಕೇವಲ ಪಾರ್ಕ್ ಅಥವಾ ಸಾರ್ವಜನಿಕ ಸ್ಥಳದ ಸ್ವಚ್ಛತೆಯ ಬಗ್ಗೆಯಷ್ಟೇ ಮಾತಾಡಲಿಲ್ಲ, ದೇಶದ ಇತಿಹಾಸವನ್ನು ನಮ್ಮ ಸಮಾಜವನ್ನು ತಿದ್ದಿ ತೀಡಿದ ಈಶ್ವರ್ ಚಂದ್ರ ವಿದ್ಯಾಸಾಗರ ಹಾಗೂ ರಾಜಾರಾಮ್ ಮೋಹನ್ ರಾಯ್ರಂತಹ ಮಹಾನ್ ಸಾಮಾಜಿಕ ಕ್ರಾಂತಿಕಾರಿಗಳು ಮತ್ತು ಸಾಂಸ್ಕೃತಿಕ ಹೋರಾಟಗಾರರ ತ್ಯಾಗವನ್ನು ನೆನಪಿಸಿದರು. ನಾವೆಲ್ಲರೂ ತಿಳಿದುಕೊಳ್ಳಬೇಕಾದಂತಹ ಒಂದು ವಿಷಯ ಇದೆ, ಏನಪ್ಪ ಅಂದರೆ ಸ್ವಚ್ಛತೆ ಅಂತಂದರೆ ಕೇವಲ ಕೈಯಲ್ಲಿ ಕಸಬರಿಕೆ ಹಿಡಿದು ಅಂಗಳ ಗುಡಿಸೋದಷ್ಟೇ ಅಲ್ಲ. ನಮ್ಮ ನಾಡಿಗೆ ರಾಷ್ಟ್ರಕ್ಕೆ ದಾರಿದೀಪವಾದ ಇಂತಹ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು, ಅವರು ಹಾಕಿಕೊಟ್ಟ ಸನ್ಮಾರ್ಗದ ಹೆಜ್ಜೆ ಗುರುತುಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ರೂಢಿಸಿಕೊಳ್ಳುವುದೇ ನಿಜವಾದ ನೈರ್ಮಲ್ಯ ಹಾಗೂ ನೈಜ ದೇಶ ಪ್ರೇಮ. ಇಷ್ಟೊಂದು ಪ್ರೇರಣಾದಾಯಿ ಮತ್ತು ಆಳವಾದ ಚಿಂತನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಂತಹ ಪರೋಪಕಾರಂ ಶ್ರೀಧರ್ ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ, ಇನ್ನು ಮುಂದಿನ ಭಾಗದಲ್ಲಿ ಈ ಸ್ವಚ್ಛತಾ ಪ್ರಾಜೆಕ್ಟ್ ಮೂಲ ಉದ್ದೇಶ ಏನು, ಸಮಾಜಕ್ಕೆ ಇದರಿಂದ ತಲುಪಿಸಬೇಕಾಗಿರುವ ಮುಖ್ಯ ಸಂದೇಶವೇನು ಅನ್ನೋದ್ರ ಬಗ್ಗೆ ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ನ ಅಧ್ಯಕ್ಷರಾದ ವಿನುತಾ ಅಶ್ವಿನ್ ಅವರು ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನ ಕೇಳೋಕ್ಕೂ ಮುನ್ನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
14: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
15: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
14: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು RJ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್, RC ಶಿವಮೊಗ್ಗ ಮಲ್ನಾಡ್ ಹಾಗೂ ಪರೋಪಕಾರಂ ಸಮಾಜ ಸೇವಾ ಸಂಸ್ಥೆ ಶಿವಮೊಗ್ಗ ಇವರ ಜಂಟಿ ಸಹಭಾಗಿತ್ವದಲ್ಲಿ ದಿನಾಂಕ 27/9/2026 ಶಿವಮೊಗ್ಗ ನಗರದ ಸ್ವಾಮಿ ವಿವೇಕಾನಂದ ಉದ್ಯಾನವನದಲ್ಲಿ ಹಮ್ಮಿಕೊಂಡಿರುವಂತಹ ಈ ಶುದ್ಧ ಪರಿಸರ ಮತ್ತು ತ್ಯಾಜ್ಯ ನಿರ್ವಹಣೆ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ನ ಮೂಲ ಉದ್ದೇಶ ಏನು, ಈ ಕಾರ್ಯಕ್ರಮದ ಮೂಲಕ ಸಮಾಜದಲ್ಲಿ ಎಂತಹ ಬದಲಾವಣೆ ತರೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಸಂಪೂರ್ಣ ವಿವರವನ್ನ ನಮ್ಮ ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ನ ಅಧ್ಯಕ್ಷರಾದ ವಿನುತಾ ಅಶ್ವಿನ್ ಅವರು ತಿಳಿಸಿದ್ದಾರೆ, ಬನ್ನಿ ಕೇಳೋಣ.
16: ನಮಸ್ತೆ ಮೇಡಮ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೋಟರಿ ಒಂದು ನಿಸ್ವಾರ್ಥ ಸೇವೆ. ನಮ್ಮ ರೋಟರಿಯ ಗವರ್ನರ್ BM ಬಟ್ಸರ್ ಅವರ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ಗಳಲ್ಲಿ ಒಂದಾದ ಕ್ಲೀನ್ ಎನ್ವೈರನ್ಮೆಂಟ್ ಆ್ಯಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಸ್ವಚ್ಛ ಪರಿಸರ ಮತ್ತು ತ್ಯಾಜ್ಯ ನಿರ್ವಹಣೆ ಅಡಿಯಲ್ಲಿ ನಾವು ಈ ದಿನ ಈ ಸಾರ್ವಜನಿಕ ಸ್ಥಳಗಳನ್ನು ಗುರುತಿಸಿ ಸ್ವಚ್ಛತೆಯನ್ನುಗೊಳಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸ್ವಚ್ಛ ಪರಿಸರ ನಾವೆಲ್ಲರೂ ನಮ್ಮ ಸುತ್ತಮುತ್ತಲಿನ ಜಾಗವನ್ನು ಸ್ವಚ್ಛವಾಗಿಟ್ಕೊಳ್ಳೋಣ, ಹಸಿ ಕಸದಿಂದ ರಾಸಾಯನಿಕ ಗೊಬ್ಬರವನ್ನು ತಯಾರಿಸೋಣ, ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸೋಣ, ಎಲ್ಲೆಂದರಲ್ಲಿ ಕಸಗಳನ್ನು ಹಾಕುವುದನ್ನು ನಿಲ್ಲಿಸೋಣ, ನಾವೆಲ್ಲರೂ ಮುಂದಿನ ಪೀಳಿಗೆಗೆ ಮಾದರಿಯಾಗೋಣ. ಈ ಉದ್ದೇಶದಿಂದನೇ ನಾವು ಈ ದಿನ ಈ ಪ್ರಾಜೆಕ್ಟನ್ನು ಹಮ್ಮಿಕೊಂಡಿದ್ದೀವಿ ಮೇಡಮ್. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮೆಲ್ಲರ ಜೀವನಕ್ಕೆ ಬೇಕಾಗಿರುವ ಅಮೂಲ್ಯವಾದದ್ದು ಅಂದರೆ ಪರಿಸರ. ನಾವು ಅದನ್ನು ಕಾಪಾಡಿಕೊಳ್ಳೋಣ. ಇದರಿಂದ ಪರಿಸರ ನಮಗೆ ತುಂಬ ಬೆಲೆ ಬಾಳುವಂತಹ ಉತ್ತಮ ಆರೋಗ್ಯ ಮತ್ತು ಶುದ್ಧ ಗಾಳಿಯನ್ನು ಕೊಡುವುದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ಇದನ್ನು ನಾವೆಲ್ಲರೂ ಪಾಲಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮಗೆ ಕೈ ಜೋಡಿಸಿದಂತಹ ನಮ್ಮ ಕ್ಲಬ್ಬಿನ ರೋಟರಿ ಶಿವಮೊಗ್ಗ ಸೆಂಟ್ರಲ್ನ ಸದಸ್ಯರಿಗೆ ಮತ್ತು ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಶಿವಮೊಗ್ಗದ ಹಾಗೂ ಸುತ್ತಮುತ್ತಲಿನಲ್ಲಿ ನಿರಂತರವಾಗಿ ನಿಸ್ವಾರ್ಥ ಸೇವೆಯಲ್ಲಿರುವ ಪರೋಪಕಾರಂ ಕುಟುಂಬ, ಈ ಕುಟುಂಬನ ಯಾರು ಗುರುತಿಸೋದೇ ಇಲ್ಲ. ಅವರು ಗುರುತಿಸೋದನ್ನ ಅವರು ಎಕ್ಸ್ಪೆಕ್ಟು ಮಾಡೋಲ್ಲ, ಹಾಗೆ ಯಾವುದೇ ಪಬ್ಲಿಸಿಟಿ ತೊಗೊಳ್ಳಲ್ಲ, ಯಾವುದೇ ಹಾನರಿಂಗ್ ತೊಗೊಳ್ಳಲ್ಲ, ಯಾವುದೇ ವಸ್ತುಗಳನ್ನು ಕೊಡುಗೆಯಾಗಿ ತೊಗೊಳ್ಳಲ್ಲ. ಅವರೆಲ್ಲರೂ ಅವರವರ ಸಮಯವನ್ನು ಇದಕ್ಕಾಗಿ ಮೀಸಲಿಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆ ನಾವಿವತ್ತು ಕೈ ಜೋಡಿಸಿದ್ದು ನಮಗೆ ತುಂಬ ಸಂತೋಷ ಇದೆ. ಹಾಗೆ ರೋಟರಿ ಕ್ಲಬ್ ಮಲ್ನಾಡು ಶಿವಮೊಗ್ಗ ರೋಟರಿಯನ್ ರಶ್ಮಿ ಅವರು ಮತ್ತು ಅವರ ಸದಸ್ಯರು ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ರೋಟರಿ ಕ್ಲಬ್ಗಳು ಮಾಡುತ್ತಿರುವಂತಹ ನಿಸ್ವಾರ್ಥ ಸೇವೆಯನ್ನು ಎಲ್ಲ ಜನತೆಗೆ ತಿಳಿಸುವಂತೆ ಮಾಡುತ್ತಿರುವ ರೇಡಿಯೋ ಸಿಬ್ಬಂದಿ ವರ್ಗದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.
17: ಓಕೆ, ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ? ಸ್ವಚ್ಛ ಪರಿಸರವೇ ಸಮೃದ್ಧ ಆರೋಗ್ಯಕ್ಕೆ ಅಡಿಪಾಯ. ರೋಟರಿ ಸಂಸ್ಥೆಯ ಈ ನಿಸ್ವಾರ್ಥ ಸೇವೆ, ತ್ಯಾಜ್ಯ ನಿರ್ವಹಣೆ, ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣವಾಗಿ ನಿಲ್ಲಿಸುವುದು ಹಾಗೂ ಹಸಿ ಕಸದಿಂದ ರಸಗೊಬ್ಬರ ತಯಾರಿಸುವ ಕುರಿತು ತಿಳಿಸಿಕೊಟ್ಟ ಅತ್ಯುತ್ತಮ ಜಾಗೃತಿ ಮಾತುಗಳು ಪ್ರತಿಯೊಬ್ಬರ ಕಣ್ಣು ತೆರೆಸುವಂತಿದೆ. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಕೊಂಡು ಮುಂದಿನ ಪೀಳಿಗೆಗೆ ನಾವು ಮಾದರಿಯಾಗಬೇಕಿರುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ನಮ್ಮ ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ಅಧ್ಯಕ್ಷರಾದ ವಿನುತಾ ಅಶ್ವಿನ್ ಅವರು ತಿಳಿಸಿದ್ದಾರೆ. ಅವರಿಗೆ ರೇಡಿಯೋ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇನ್ನ ಮುಂದಿನ ಭಾಗದಲ್ಲಿ ಈ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಪರಿಸರ ನೈರ್ಮಲ್ಯದ ಕುರಿತು ಮಾಹಿತಿಗಳನ್ನ ತಿಳಿಸುತ್ತೇನೆ ಅಂತ ಹೇಳ್ತಾ ನಮ್ಮ ನಡೆಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ಊರು, ನಮ್ಮ ಪರಿಸರ ಸ್ವಚ್ಛವಾಗಿದ್ದಷ್ಟು ನಮಗೆ ಆರೋಗ್ಯ ಮತ್ತು ನೆಮ್ಮದಿ ಸಿಗುತ್ತೆ. ದಿನಾಂಕ 27/9/2026 ನಮ್ಮ ಶಿವಮೊಗ್ಗದ ಗೋಪಾಳದಲ್ಲಿ ಇರುವಂತಹ ಸ್ವಾಮಿ ವಿವೇಕಾನಂದ ಪಾರ್ಕ್ನಲ್ಲಿ ಒಂದು ಅದ್ಭುತವಾದ ಸ್ವಚ್ಛತಾ ಅಭಿಯಾನ ನಡೆಯಿತು. ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್, ಆರ್ಸಿ ಶಿವಮೊಗ್ಗ ಮಲ್ನಾಡ್ ಹಾಗೂ ಪರೋಪಕಾರಂ ತಂಡದ ಸದಸ್ಯರೆಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದ ಕುರಿತು ಹಸಿರೇ ಉಸಿರು ಉದ್ಯಾನವನದ ಅಧ್ಯಕ್ಷರಾದ ಸತೀಶ್ ಅವರು ಹಾಗೂ ರೋಟರಿ ಕ್ಲಬ್ ಶಿವಮೊಗ್ಗ ಮಲ್ನಾಡಿನ ರಶ್ಮಿ ಅವರು ಹಂಚಿಕೊಂಡ ಕಾಳಜಿಯ ಮಾತುಗಳನ್ನ ನೀವು ಕೇಳಲಿದ್ದೀರಿ.
1: ನಾನು ಸತೀಶ್, ಹಸಿರೇ ಉಸಿರು ಪಾರ್ಕಿನ ಅಧ್ಯಕ್ಷರು. ಈ ದಿನ ನಮ್ಮ ಪಾರ್ಕಲ್ಲಿ ನಮ್ಮ ಪರೋಪಕಾರಂ ತಂಡಂ ಮತ್ತು ರೋಟರಿ ಸೆಂಟ್ರಲ್ ನವರು ಕೂಡ ಸೇರಿ ನಮ್ಮ ಪಾರ್ಕಿನ ಒಟ್ಟು ಸುತ್ತಳತೆ 1.5 ಎಕರೆ ವಿಸ್ತಾರ ಬರುತ್ತೆ. ಈ ವಿಸ್ತಾರವಾದ ಕಾರ್ಯಕ್ರಮನ ಅತ್ಯುತ್ತಮ ಸ್ವಚ್ಛವಾಗಿ ನಮ್ಮ ಪರೋಪಕಾರಂ ಟೀಮು ಮತ್ತು ರೋಟರಿ ಸೆಂಟ್ರಲ್ನವರು ಸೇರಿ ಈ ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸಿಕೊಟ್ರು. ಅನಿವಾರ್ಯ ಕಾರಣಗಳಿಂದ ನಾವು ನಮ್ಮ ಹಸಿರೆ ಉಸಿರು ಪಾರ್ಕಿನವರು ಏನಾಯಿತು ಅಂದರೆ ಸ್ವಲ್ಪ ತಡವಾಗಿ ನಾವು ಅವರೊಟ್ಟಿಗೆ ಸೇರಿಕೊಂಡ್ವಿ. ಆದರೂ ಕೂಡ ತಡವಾಗಿ ಸೇರಿದ್ರೂ ಈ ಎರಡು ಸಂಘಗಳ ಸಮ್ಮೇಳನದೊಂದಿಗೆ ನಮ್ಮ ಹಸಿರೆ ಉಸಿರು ಪಾರ್ಕು ಕೂಡ ಸೇರಿಕೊಂಡು ಒಂದು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಅದ್ಭುತವಾಗಿ ಮಾಡಿದ್ದೀವಿ. ನಮ್ಮ ಹಸಿರೆ ಉಸಿರು ಏನು ಪಾರ್ಕ್ ಇತ್ತು, ಹಸಿರೆ ಉಸಿರಾಗಿತ್ತು, ಈಗ ಒಂದು ಸುಂದರವಾದ ಒಂದು ಪಾರ್ಕಾಗಿ ನಿರ್ಮಾಣವಾಗಿದೆ. ಇದೇ ರೀತಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಈ ಎರಡು ತಂಡಗಳು ಮಾಡ್ತಾ ಇರಲಿ. ಈ ಎರಡು ತಂಡಗಳಿಗೆ ನಮ್ಮ ಹಸಿರು ಉಸಿರು ಪಾರ್ಕು ಯಾವಾಗಲೂ ಸಹ ಅವರಿಗೆ ಸಹಮತವನ್ನು ನೀಡ್ತೀವಿ ಮತ್ತು ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ. ಇದೇ ರೀತಿ ಹೆಚ್ಚಿನ ಕಾರ್ಯಕ್ರಮಗಳು ನಮ್ಮ ಪರೋಪಕಾರಂ ಟೀಮಿಂದನೂ ಮತ್ತು ರೋಟರಿ ಸಂಸ್ಥೆ ಕಡೆಯಿಂದನೂ ಸೆಂಟ್ರಲ್ ಸಂಸ್ಥೆ ಕಡೆಯಿಂದನೂ ಆಗ್ತಾ ಇರಲಿ ಅಂತೇಳಿ ನಾನು ಈ ಮೂಲಕ ಆಶಿಸ್ತೇನೆ ಮತ್ತು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಅರ್ಪಿಸುತ್ತೇನೆ.
0: ಓಕೆ ಸರ್, ಇನ್ನು ಮುಂದಿನ ದಿನಗಳಲ್ಲಿ ಈ ಸಾಕಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದೇನಾದರೂ ಇದೆಯಾ?
1: ಖಂಡಿತವಾಗಿ ಇದೆ ಮೇಡಮ್. ನಾವು ಯಾಕೆಂದರೆ ಪರೋಪಕಾರಂ ಟೀಮ್ನೊಟ್ಟಿಗೆ ಮತ್ತು ರೋಟರಿ ಸೆಂಟ್ರಲ್ನೊಟ್ಟಿಗೆ ಸೇರಿಕೊಂಡು ನಾವು ಈ ಪಾರ್ಕನ್ನು ಕ್ಲೀನ್ ಮಾಡೋದಲ್ಲದೆ ಮತ್ತು ಇನ್ನಿತರ ಯಾವುದೇ ರೀತಿಯಾದ ಪಾರ್ಕ್ಗಳನ್ನು ನಾವು ಕ್ಲೀನ್ ಮಾಡೋದ್ರ ಜೊತೆಲ್ಲೂ ಕೂಡ ಮತ್ತು ಊರಿನ ಸ್ವಚ್ಛತೆಯನ್ನು ನಾವು ಕಾಪಾಡಲಿಕ್ಕೂ ಕೂಡ ನಾವು ಶ್ರಮ ವಹಿಸ್ತೇವೆ ಅಂತೇಳಿ ಈ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಮ್ಯಾಮ್, ಇದು ಒನ್ ಆಫ್ ದಿ ನಮ್ಮದು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಆಗಿದೆ, ಎನ್ವಿರಾನ್ಮೆಂಟ್ ಆ್ಯಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಈ ಪ್ರಾಜೆಕ್ಟ್ ಅಂಡರಲ್ಲಿ ನಾವು ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ, ಅದರಲ್ಲಿ ಇದು ಒಂದು ಕೂಡ. ತುಂಬ ಇಲ್ಲಿ ನಮಗೆ ಖುಷಿ ಕೊಡೋದೇನಂತ ಅಂದರೆ ನಮ್ಮ ರೋಟರಿ ಜೊತೆ ಪರೋಪಕಾರಂ ಅನ್ನೋಂಥ ಒಂದು ಸಂಸ್ಥೆನೂ ನಮ್ಮ ಜೊತೆ ಇವತ್ತು ಸೇರ್ಕೊಂಡು ಈ ಕೆಲಸ ಮಾಡಿರೋದು ತುಂಬ ಖುಷಿ ಕೊಡ್ತಿದೆ. ನಾವು ಈ ಜನಗಳಲ್ಲಿ

0: ಸ್ನೇಹಿತರೆ, ಈಗ ನಮ್ಮ ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ನ ರೋಟರಿಯನ್ ಆದ ಅಶ್ವಿನ್ ಅವರು ಒಂದೆರಡು ಮಾತನಾಡಿದ್ದಾರೆ, ಬನ್ನಿ ಕೇಳೋಣ.
1: ಸರ್ ನಮಸ್ತೆ.
2: ನಮಸ್ತೆ ಮೇಡಮ್. ಇದು ತುಂಬಾ ದಿನದ ಆಸೆ, ರೋಟರಿ ಕ್ಲಬ್ ಸೆಂಟ್ರಲ್. ನನ್ನ ಹೆಸರು ಅಶ್ವಿನ್ ಅಂತ. ನನ್ನ ವೈಫು ವಿನುತಾ ಅಶ್ವಿನ್, ಅವರು ಈ ಸಲ ಅಧ್ಯಕ್ಷರಾಗಿದ್ದಾರೆ. ಆದರೆ ನಾನು ಪರೋಪಕಾರಂ ತಂಡದ ಜೊತೆ ತುಂಬ ದಿನಗಳಿಂದ ನಾನು ಅವರ ಒಡನಾಟದಲ್ಲಿ ಇರೋದ್ರಿಂದ ಅವರು ನನಗೆ ಒಂದು ಆಫರ್ ಕೊಟ್ಟಿದ್ರು, ಕಬ್ಬಿಂದ ಏನಾದರೂ ಮಾಡೋಂಗಿದ್ರೆ ಮಾಡಿ ನಾವು ಬರ್ತೀವಿ ಅಂತ ಹೇಳಿದರು. ಅದು ನಮಗೆ ಸಾಕಾಗಿತ್ತು ಅವ್ರು ಹೇಳೋದು, ಯಾಕೆಂದರೆ ಈ ಥರ ಜನ ಸಮಾಜ ಸೇವೆಗೆ ಸೇರೋದು ಭಾಳ ಕಮ್ಮಿ. ರೋಟರಿ ಕ್ಲಬ್ ಕೂಡ ಸಮಾಜ ಸೇವೆಯಲ್ಲೇ ಇದೆ, ಆದರೆ ಅವರು ಮಾಡೋ ಸ್ಟೈಲ್ ಬೇರೆ, ಅವ್ರು ಮಾಡೋ ಸ್ಟೈಲ್ ಬೇರೆ. ಹಾಗಾಗಿ ನಾನು ನಮ್ಮ ಇನ್ನೊಂದು ಕ್ಲಬ್ ಇದೆ ರೋಟರಿ ಕ್ಲಬ್ ಮಲ್ನಾಡ್ ಅಂತ, ಅವ್ರಿಗೂ ಕೂಡ ಈ ವಿಷಯವನ್ನು ತಿಳಿಸಿ ನಾವಿಬ್ಬರು ಸೇರಿಕೊಂಡು ಇವತ್ತು ಇಲ್ಲಿ ನಮ್ಮ ಗೋಪಾಲಗೌಡ ಬಡಾವಣೆ, ನೀವೇನೇನು ಹೇಳಿದ್ರಿ ಅದೇ ರೀತಿ ಸ್ವಾಮಿ ವಿವೇಕಾನಂದ ಉದ್ಯಾನವನದಲ್ಲಿ ಇವತ್ತು ಕ್ಲೀನಿಂಗ್ ಕಾರ್ಯಕ್ರಮ. ಇಲ್ಲಿ ಏನಾಗುತ್ತೆ, ಈ ಸಲ ಮಳೆ ಬೇರೆ ಕಮ್ಮಿ ಇದೆ, ಏನಾಗುತ್ತೆ ಪ್ಲಾಸ್ಟಿಕ್ಗಳು ಗಾಳಿ ಯಾರು ಕೂಡ ಇಲ್ಲಿ ತಂದು ಹಾಕದಿದ್ರು ಕೂಡ ಪ್ಲಾಸ್ಟಿಕ್ಕು ಗಾಳಿಯಿಂದ ಹಾರು ಬಂದಿರೋ ಚಾನ್ಸಸ್ ಇರುತ್ತೆ. ಅಥವಾ ಇನ್ನೊಂದು ಎಲೆಗಳಿದೆ, ಉದುರಿರೋ ಎಲೆಗಳಿತ್ತು, ಅದನ್ನು ನಾವು ಒಂದ್ಸತಿ ಇದನ್ನು ನೋಡಿದಾಗ ಇದನ್ನು ಯಾಕೆ ಕ್ಲೀನ್ ಮಾಡಬಾರ್ದು. ನಾವು ಏನೇ ಮಾಡಿದ್ರೂ ಪರೋಪಕಾರಂ ಟೀಮ್ನವರು ಪಬ್ಲಿಕ್ ಪ್ಲೇಸ್ಗಳನ್ನು ಕ್ಲೀನ್ ಮಾಡ್ತಾರೆ, ಅಥವಾ ಅದಕ್ಕೆ ಪಬ್ಲಿಕ್ಕಿಗೆ ಹೆಲ್ಪ್ ಆಗುವಂಥ ಎಲ್ಲ ಕಾರ್ಯಕ್ರಮ, ಬರೀ ಕ್ಲೀನಿಂಗ್ ಅಷ್ಟೇ ಅಲ್ಲ, ಅವರು ವರ್ಷ ಪೂರ್ತಿ ಅವರು ಇದರಲ್ಲೇ ಬ್ಯುಸಿ ಇರ್ತಾರೆ. ಹಾಗಾಗಿ ಅವರು ನಮ್ಮನ್ನು ಕರೆದ್ರು, ನಾವು ಕೂಡ ಇವತ್ತು ಉಪಹಾರವನ್ನು ನಾವು ವಹಿಸ್ಕೊಂಡಿದ್ವಿ, ಎಲ್ಲರಿಗೂ ಕೂಡ ಉಪಹಾರವನ್ನು ಕೊಟ್ಟು ಅದೇ ರೀತಿ ನಮ್ಮ ರೇಡಿಯೋ ಪಾರ್ಟ್ನರ್ ಆಗಿದ್ದ ನಿಮ್ಮನ್ನು ಕೂಡ ನಾವು ಇವತ್ತು ಕರೆದಿದ್ದೀವಿ. ಸೊ ಎಷ್ಟು ಖುಷಿ ಆಗ್ತಿದೆ ಅಂದರೆ ಇಲ್ಲಿ ಈ ಪರಿಸರವನ್ನು ನೋಡ್ತಾ ಇದ್ರೆ ಇಲ್ಲಿ ಎಷ್ಟು ದಿನಗಳ ಇದ್ರು ಹಕ್ಕಿ ಪಕ್ಷಿಗಳು ಬಂದು ಕೂತ್ಕೊಳ್ತವೆ, ಪ್ರಾಣಿಗಳಿದ್ದಾವೆ ಇಲ್ಲಿ ಕಾಣ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲ, ನಾವು ಇವಕ್ಕೆಲ್ಲ ನಾವು ಸಹಾಯ ಮಾಡಿದ್ದೀವಿ ಇವತ್ತು. ಇದೇ ರೀತಿ ನಮಗೂ ಕೂಡ ಆದಷ್ಟು ನಾವು ಬಿಡುವನ್ನು ಮಾಡಿಕೊಂಡು ಇನ್ನು ಮುಂದೆ ಕೂಡ ಈ ಥರದ ಕಾರ್ಯಕ್ರಮಗಳನ್ನ ವರ್ಷ ಪೂರ್ತಿ ಇನ್ನು ಜೀವನ ಪೂರ್ತಿ ಮಾಡಬೇಕು ಅನ್ನೋ ಆಸೆ ನಮ್ಮಲ್ಲಿದೆ.
1: ಓಕೆ ಸರ್, ಈಗ ಸಣ್ಣ ಮಕ್ಕಳಿಂದ ಅವ್ರ ಕಡೆಯಿಂದ ಏನಾದರೂ ಸ್ವಚ್ಛತೆ ಕಾರ್ಯಕ್ರಮ ನಡೆಸ್ಬೋದಾ ಮುಂದಿನ ದಿನಗಳಲ್ಲಿ?
2: ತುಂಬ ಒಳ್ಳೆಯ ಕ್ವಶನ್ ಮೇಡಮ್. ಯಾಕೆಂದರೆ ಅವರಿಗೆ ಈಗ ಈ ವಯಸ್ಸಲ್ಲಿ ಅವರಿಗೆ ನಾವು ಅದನ್ನು ತಂದುಬಿಟ್ರೆ ಸೊ ಅವರು ಲೈಫ್ ಲಾಂಗ್ ಇದನ್ನು ಮರೆಯೋದಿಲ್ಲ. ಯಾಕೆಂದರೆ ಈಗ ಸ್ವಲ್ಪ ಎಕ್ಸಾಮ್ ಟೈಮ್ ಇರೋದ್ರಿಂದ ಯಾರು ಕೂಡ ನಾವು ಕೂಡ ನಮ್ಮ ಮಕ್ಕಳನ್ನ ಕರ್ಕೊಂಬರೋಕ್ಕಾಗಲಿಲ್ಲ ಇವತ್ತು. ಮುಂದೆ ಇದೇ ರೀತಿ ಎಲ್ಲರ ಸಹಕಾರ ಇದ್ದರೆ ಮಕ್ಕಳುಗಳನ್ನು ಕೂಡ ಸೇರಿಸಿ ಒಂದು ಇದೇ ರೀತಿ ಸ್ವಚ್ಛತಾ ಕಾರ್ಯಕ್ರಮ ಅವ್ರ ಕೈಯಲ್ಲಿ, ಎಲ್ಲರಿಗೂ ಅವ್ರಿಗೆ ಗುದ್ದಲಿ ಇದನ್ನೆಲ್ಲ ಕೊಡೋಕ್ಕಾಗೋದಿಲ್ಲ, ಅವ್ರ ಕೈಯಲ್ಲಿ ಏನಾಗುತ್ತೋ ಸೇಫ್ಟಿಯಾಗಿ ಏನನ್ನು ಕ್ಲೀನ್ ಮಾಡಿಸ್ಬೋದು, ಅಥವಾ ಒಂದು ಗ್ಲೌಸ್ನ ಕೊಟ್ಟು ಕಾಂಗ್ರೆಸ್ ಗಿಡವನ್ನು ಕೀಳ್ಬೋದು, ಅಥವಾ ಇನ್ನೇನಾದರೂ ಹುಲ್ಗಳನ್ನು ಕೀಳುವಂಥ ಒಂದು ವ್ಯವಸ್ಥೆಯನ್ನು ಮುಂದೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ.
1: ಓಕೆ ಸರ್, ಥ್ಯಾಂಕ್ ಯು.
0: ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ ಎಷ್ಟು ಅರ್ಥಪೂರ್ಣ ಮತ್ತು ಸ್ಫೂರ್ತಿದಾಯಕ ಮಾತುಗಳನ್ನ ಕೇಳಿಸ್ಕೊಂಡಿದ್ದಾಯ್ತು. ಸ್ವಚ್ಛತೆ ಅನ್ನೋದು ಬರೀ ಯಾವುದೋ ಒಂದು ದಿನದ ಕಾರ್ಯಕ್ರಮಕ್ಕೆ ಸೀಮಿತವಾಗಬಾರದು, ಅದು ನಮ್ಮ ನಿತ್ಯ ಜೀವನದ ಅಭ್ಯಾಸವಾಗಬೇಕು. ನಾವು ಬೆಳಗ್ಗೆ ವಾಕಿಂಗ್ ಹೋಗುವ ಪಾರ್ಕ್ ಇರಲಿ, ನಾವು ಓಡಾಡುವ ರಸ್ತೆಗಳೇ ಇರಲಿ, ಅಥವಾ ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವಿರಲಿ, ಇದು ನನ್ನ ಊರು, ಇದನ್ನ ಚಂದವಾಗಿಡೋದು ನನ್ನ ಜವಾಬ್ದಾರಿ ಅನ್ನುವ ಭಾವನೆ ಪ್ರತಿಯೊಬ್ಬರಲ್ಲೂ ಬರಬೇಕು. ಪ್ಲಾಸ್ಟಿಕ್ ಅಥವಾ ಕಸವನ್ನ ಕಂಡಲ್ಲಿ ಎಸೆಯದೆ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡುವುದು ನಾವು ಪರಿಸರಕ್ಕೆ ನೀಡುವ ದೊಡ್ಡ ಗೌರವ. ಸ್ನೇಹಿತರೆ, ಉಸಿರಾಡುವ ಗಾಳಿ, ಕಣ್ಣಿಗೆ ತಂಪು ನೀಡುವ ಹಸಿರು ಶುದ್ಧವಾಗಿದ್ದಾಗ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ಸುಂದರ ಶಿವಮೊಗ್ಗವನ್ನ ಕೊಡುಗೆಯಾಗಿ ನೀಡೋದಕ್ಕೆ ಸಾಧ್ಯ. ಇವತ್ತು ತಮ್ಮ ಶ್ರಮದ ಮೂಲಕ ಶಿವಮೊಗ್ಗದ ಗೋಪಾಲ ಬಡಾವಣೆಯಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಪಾರ್ಕ್ ಅನ್ನ ಮತ್ತಷ್ಟು ಸುಂದರ ಹಾಗೂ ಸ್ವಚ್ಛಗೊಳಿಸಿದ ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್, ಆರ್ಸಿ ಶಿವಮೊಗ್ಗ ಮಲ್ನಾಡ್ ಮತ್ತು ಪರೋಪಕಾರಂ ತಂಡದ ಪ್ರತಿಯೊಬ್ಬ ಸದಸ್ಯರಿಗೂ ಹಾಗೂ ಹಸಿರೇ ಉಸಿರು ತಂಡದವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗ ಟೀಂ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಈ ಸಮಾಜಮುಖಿ ಕೆಲಸ ಹೀಗೆಯೇ ಮುಂದುವರಿಯಲಿ ಅಂತ ಹೇಳ್ತಾ, ಸ್ನೇಹಿತರೆ, ನಾವೆಲ್ಲರೂ ಪಣ ತೊಡೋಣ, ಹಸಿರನ್ನು ಬೆಳೆಸೋಣ, ಸ್ವಚ್ಛತೆಯನ್ನ ಕಾಪಾಡೋಣ, ನಮ್ಮ ಶಿವಮೊಗ್ಗವನ್ನು ಮತ್ತಷ್ಟು ಸುಂದರಗೊಳಿಸೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಮಹಾಲಕ್ಷ್ಮಿ ಸ್ವೀಟ್ಸ್.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣ

0: ಕರ್ನಾಟಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡದೇನೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಅರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೆ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680 9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗ ನಿರ್ಮಾಣ ಯಾವುದೇ ಇರಲಿ, ಅದನ್ನ ಸೂಚಿಸುವ ಡ್ರಾಯಿಂಗ್ ಅತ್ಯಗತ್ಯ. ಇಂಥ ಇಂಜಿನಿಯರಿಂಗ್ ಡ್ರಾಯಿಂಗ್ನ ಪ್ರತಿಯೇ ನೀಲಿ ನಕಾಶೆ. ಇಂಜಿನಿಯರಿಂಗ್ ಡ್ರಾಯಿಂಗ್ ಅನ್ನು ವೇಗವಾಗಿ ಸುಲಭದಲ್ಲಿ ನಕಲು ತೆಗೆಯುವುದು ಅಗತ್ಯ. ಉತ್ಪಾದನಾ ವಿಭಾಗ, ಕರ್ಮಾಗಾರ, ಪರೀಕ್ಷಾ ವಿಭಾಗ, ಇವುಗಳಿಗೆಲ್ಲ ಡ್ರಾಯಿಂಗ್ ಪ್ರತಿ ಬೇಕೇ ಬೇಕು. ಮೂಲ ಡ್ರಾಯಿಂಗ್ ಅನ್ನ ನುರಿತ ನಕ್ಷೆಗಾರ ಸಿದ್ಧಗೊಳಿಸುತ್ತಾನೆ. ಟ್ರೇಸಿಂಗ್ ಕಾಗದದಂತಹ ನಸು ಪಾರದರ್ಶಕ ಪದಾರ್ಥದ ಮೇಲೆ ಕಪ್ಪು ಮಸಿಯನ್ನ ಉಪಯೋಗಿಸಿ ಡ್ರಾಯಿಂಗ್ ಬರೆಯೋದು ಒಂದು ಪದ್ಧತಿ. ಕಾಗದವನ್ನಲ್ಲದೆ ಟ್ರೇಸಿಂಗ್ ಬಟ್ಟೆ ಅಥವಾ ಪಾಲಿಯೆಸ್ಟರ್ ಫಿಲ್ಮ್ನಂತಹ ನಸು ಪಾರದರ್ಶಕ ಪದಾರ್ಥದ ಮೇಲೆ ಡ್ರಾಯಿಂಗ್ ಬರೆಯುವ ಕ್ರಮವೂ ಉಂಟು. ಹಾಗಾದ್ರೆ ಈ ನೀಲಿ ನಕಾಶೆಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಾನು ತಿಳಿಸೋಕೆ ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್. ಇದು ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನಾಗಲೇ ಹೇಳ್ತಾ ಇದ್ದೆ, ನಿರ್ಮಾಣ ಯಾವುದೇ ಇರಲಿ ಅದನ್ನು ಸೂಚಿಸುವ ಡ್ರಾಯಿಂಗ್ ಅತ್ಯಗತ್ಯ. ಇಂಥ ಇಂಜಿನಿಯರಿಂಗ್ ಡ್ರಾಯಿಂಗ್ನ ಪ್ರತಿ ನೀಲಿನಕಾಶ ಅಂತ ಹೇಳ್ತೀವಿ. ಇಂಜಿನಿಯರಿಂಗ್ ಡ್ರಾಯಿಂಗ್ನ ವೇಗವಾಗಿ ಸುಲಭದಲ್ಲಿ ನಕಲು ತೆಗೆಯೋದು ಅಗತ್ಯ. ನೀಲಿನಕಾಶೆಯನ್ನು ಟ್ರೇಸಿಂಗ್ ಕಾಗದಂತಹ ನಸು ಪಾರದರ್ಶಕ ಪದಾರ್ಥದ ಮೇಲೆ ಕಪ್ಪು ಮಸಿಯನ್ನು ಉಪಯೋಗಿಸಿ ಡ್ರಾಯಿಂಗ್ ಬರೆಯೋದು ಒಂದು ಪದ್ಧತಿ. ಕಾಗದ ಅಷ್ಟೇ ಅಲ್ಲದೆ ಟ್ರೇಸಿಂಗ್ ಬಟ್ಟೆ ಅಥವಾ ಪಾಲಿಯೆಸ್ಟರ್ ಫಿಲ್ಮ್ನಂತಹ ನಸು ಪಾರದರ್ಶಕ ಪದಾರ್ಥಗಳ ಮೇಲೆ ಡ್ರಾಯಿಂಗ್ ಬರೆಯುವ ಕ್ರಮವೂ ಕೂಡ ಉಂಟು. ಪಾಲಿಯೆಸ್ಟರ್ ಫಿಲ್ಮ್ನಲ್ಲಿ ಎಳೆದ ಗೆರೆಯು ಶಾಶ್ವತ, ಅದು ಹಾಳಾಗುವ ಸಂಭವ ಕಡಿಮೆ. ಹಾಗಾದರೆ ಇದು ಯಾವಾಗಿನಿಂದ ಆರಂಭ ಆಯಿತು? 1842 ಜಾನ್ ಹರ್ಷಲ್ ಮೊದಲ ನೀಲಿ ನಕಾಶೆ ತಯಾರಿಸಿದ. ಡ್ರಾಯಿಂಗಿನ ಪ್ರತಿ ತಯಾರಿಸುವುದರಲ್ಲಿ ಅವನ ಕ್ರಮವೇ ಮೊದಲನೆಯದು. ಅವನು ತಯಾರಿಸಿದ ನೀಲಿ ನಕಾಶೆಯಲ್ಲಿ ಕಾಗದವೆಲ್ಲ ನೀಲಿಗೆ ತಿರುಗಿ ಡ್ರಾಯಿಂಗಿನ ಗೆರೆಗಳು ಮಾತ್ರ ಬಿಳಿಯಾಗಿ ಉಳಿಯುತ್ತಿದ್ದವು. ಆನಂತರ ಈ ಪದ್ಧತಿಗೆ ಬದಲಾಗಿ ಡಯಾಜೋ ಪದ್ಧತಿ ಬಳಕೆಗೆ ಬಂದಿತು. ಎರಡು ಸಾರಜನಕ ಪರಮಾಣುಗಳ ಗುಂಪುಳ್ಳ ರಾಸಾಯನಿಕಗಳಿಂದ ಈ ಹೆಸರು. ಈ ಪದ್ಧತಿಯಲ್ಲಿ ಗೆರೆಗಳು ಕಪ್ಪಾಗಿ ಅಥವಾ ನೀಲಿಯಾಗಿ ಬದಲಾಗುತ್ತವೆ. ನಕಲು ತೆಗೆಯುವ ಕಾಗದದ ಮೇಲೆ ಪ್ರಭಾವ ಸಂವೇದಿ ರಾಸಾಯನಿಕವನ್ನು ಹಚ್ಚಿ ನಸು ಪಾರದರ್ಶಕವಾದ ಮೂಲ ಡ್ರಾಯಿಂಗ್ನೊಂದಿಗೆ ಕಾಗದವನ್ನು ಸುತ್ತಿ ಅದನ್ನು ನಕಲು ತೆಗೆಯುವ ಯಂತ್ರದ ರವಾನಕ ಪಟ್ಟಿಗೆ ಒದಗಿಸಬೇಕು. ಅಲ್ಲಿ ಅದು ಅತಿ ತೀಕ್ಷ್ಣ ಬೆಳಕಿಗೆ ಗುರಿಯಾಗುತ್ತದೆ. ಮಸಿಯಿಂದ ಎಳೆದಿರುವುದರಿಂದ ಗೆರೆಗಳಿರುವ ಭಾಗದಲ್ಲಿರುವ ಪ್ರಭಾ ಸಂವೇದಿ ರಾಸಾಯನಿಕ ಹಾಗೆಯೇ ಉಳಿಯುತ್ತದೆ. ಬೆಳಕಿಗೆ ಗುರಿಯಾದ ಈ ಕಾಗದವನ್ನು ಸ್ಫುಟಪಡಿಸಿ ಗೆರೆಗಳಿರುವಲ್ಲೆಲ್ಲ ರಂಗು ಬರುವಂತೆ ಮಾಡಬಹುದು. ಈಗ ಡ್ರಾಯಿಂಗಿನ ನಕಲು ದೊರೆಯುತ್ತದೆ. ಗೆರೆ ಎಳೆಯದ ಮಸಿ ಇಲ್ಲದ ಭಾಗಕ್ಕೆ ಬೆಳಕು ಬಿದ್ದು ಪ್ರಭಾ ಸಂವೇದಿ ರಾಸಾಯನಿಕ ಬಿಳಚಿ ಹೋಗುತ್ತದೆ. ಮಸಿ ಇದ್ದ ಭಾಗದಲ್ಲಿದ್ದ ರಾಸಾಯನಿಕಕ್ಕೆ ಬಣ್ಣ ಬರುತ್ತದೆ. ದ್ರವಸ್ಫಟಕಾರಿಯನ್ನು ಉರುಳೆಯ ಮೂಲಕ ಬಳಸಿ ಈ ಪ್ರತಿಯನ್ನು ಸ್ಫುಟಗೊಳಿಸಬಹುದು. ಬಿಸಿಯಾದ ಅಮೋನಿಯಾ ಬಾಷ್ಪವಿರುವ ಕೋಷ್ಠದೊಳಗೆ ಬಿಳಿಸಿದ ಕಾಗವನ್ನು ಹಾಕಿದರೂ ಅದು ಸ್ಫುಟವಾಗುತ್ತದೆ. ಈಗಿನ ಆಧುನಿಕ ಡಯೋಜಾ ನಕಲು ಯಂತ್ರಗಳು ಒಮ್ಮೆಗೆ ಕಾಗದವನ್ನು ಬಿಳಚಿ ಸ್ಫುಟಗೊಳಿಸುತ್ತವೆ. ಇವುಗಳಿಂದ ತ್ವರಿತವಾಗಿ ಬೃಹತ್ ಪ್ರಮಾಣದಲ್ಲಿ ಡ್ರಾಯಿಂಗಿನ ನಕಲು ಪಡೆಯಲು ಸಾಧ್ಯ. ಮೂಲ ಪ್ರತಿಯೊಂದಿಗೆ ರಾಸಾಯನಿಕ ಲೇಪದ ಕಾಗದವನ್ನು ಬಿಳಚಿದ ಆನಂತರ ಅವೆರಡೂ ತಾವಾಗಿ ಬೇರ್ಪಡುತ್ತವೆ. ಮೂಲ ಪ್ರತಿ ಯಂತ್ರದಿಂದ ಹೊರಬೀಳುತ್ತದೆ. ಪ್ರಭಾ ಸಂವೇದಿ ಕಾಗದ ಸ್ಫುಟಗೊಳಿಸುವ ವಿಭಾಗಕ್ಕೆ ಹೋಗಿ ಯಂತ್ರದ ಇನ್ನೊಂದು ತುದಿಯಲ್ಲಿ ಸಂಗ್ರಹಿಸಲ್ಪಡುತ್ತದೆ. ದ್ರವ ಸ್ಫುಟಕಾರಿಗಳನ್ನು ಬಳಸುವ ಯಂತ್ರದಲ್ಲಿ ತೇವ ಆವರಿಸುವ ವ್ಯವಸ್ಥೆ ಇದೆ. ಇಲ್ಲಿ ದೊರೆಯುವ ಪ್ರತಿಗಳು ಒಣಗಿರುತ್ತವೆ. ಇವೆಲ್ಲ ಒಂದು ರೀತಿಯ ಫೋಟೋ ರಾಸಾಯನಿಕ ನಕಲು ಪದ್ಧತಿಗಳು. ಆರಂಭದಲ್ಲಿ ಸೂರ್ಯನ ಬೆಳಕನ್ನು ಉಪಯೋಗಿಸುತ್ತಿದ್ದರು. 1896 ಬಿಜೆ ಹಾಲ್ ಮೊದಲ ಬಾರಿಗೆ ವಿದ್ಯುತ್ತನ್ನು ಬೆಳಕಿನ ಮೂಲವಾಗಿ ಉಪಯೋಗಿಸುತ್ತಾರೆ. ಮೂಲ ಡ್ರಾಯಿಂಗ್ಗಿಂತ ಚಿಕ್ಕ ಅಥವಾ ದೊಡ್ಡ ಅಳತೆಯ ನಕಲು ಪ್ರತಿಗೆ ಫೋಟೋಗ್ರಫಿ ಪದ್ಧತಿ ಉತ್ತಮ. ಕೈಗಾರಿಕೆಗಳಲ್ಲಿ ಬಳಸುವ ಕ್ಯಾಮರಾ ವಿಸ್ತಾರಕಗಳು ನಕಲು ಪ್ರತಿಯನ್ನು ಬೇಕಾದ ಆಕಾರಕ್ಕೆ ತಯಾರಿಸುತ್ತವೆ. ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಸಾವಿರಾರು ಮೂಲ ಡ್ರಾಯಿಂಗ್ಗಳನ್ನು ಕಾದಿಡುವುದು ಪ್ರಯಾಸದ ಕೆಲಸ. ಆದ್ದರಿಂದ ಅವನ್ನೆಲ್ಲ 35mm ಫಿಲ್ಮ್ನಲ್ಲಿ ಫೋಟೋ ತೆಗೆದು ಸುಲಭವಾಗಿ ಸಂಗ್ರಹಿಸಿ ಇಡುತ್ತಾರೆ. ಇದಕ್ಕೆ ಮೈಕ್ರೋ ಫಿಲ್ಮ್ ಪದ್ಧತಿ ಎಂದು ಹೆಸರು. ಸ್ಥಾಯಿ ವಿದ್ಯುತ್ ಪೂರಿತವಾದ ಕೆಲವು ವಸ್ತುಗಳ ಮೇಲೆ ಬೆಳಕು ಚೆಲ್ಲಿದಾಗ ವಿದ್ಯುದಂಶಗಳು ಬಿಡುಗಡೆಯಾಗುತ್ತವೆ. ಈ ರೀತಿಯ ಸ್ಥಾಯಿ ವಿದ್ಯುತ್ತಿನ ಬಳಕೆಯಿಂದ ನಕಲು ಪ್ರತಿ ತೆಗೆಯುವ ಕ್ರಮಕ್ಕೆ ಕ್ಸೆರೋಗ್ರಫಿ ಎಂದು ಹೆಸರು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದಂತೆ ನೀಲಿ ನಕಾಶೆಯ ಕುರಿತಂತೆ ವಿಚಾರಗಳು ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇವತ್ತು ತಿಳಿಸಿದಂತಹ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮಗೆ ಕಳಿಸ್ಕೊಡ್ಬೋದು. ಹಾಗೆ ನೀವು ಕೂಡ ಇದೇ ರೀತಿ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರುವ ವಿಷಯಗಳನ್ನ ತಿಳ್ಕೊಂಡಿದ್ದೀರ ಅಂತಂದರೆ ಅದನ್ನು ಕೂಡ ತಿಳಿಸ್ಬೋದು. ಕರೆ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪೂರ್ಣ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀಲಿ ನಕಾಶೆಯ ಬಗ್ಗೆ ಹೇಳ್ತಾ ಇದೆ. ಈಗಿನ ಆಧುನಿಕ ಡಯಾಜೋ ನಕಲು ಯಂತ್ರಗಳು ಒಮ್ಮೆಗೆ ಕಾಗದವನ್ನು ಬಿಳುಚಿ ಸ್ಫುಟಗೊಳಿಸ್ತವೆ. 1842 ಜಾನ್ ಹರ್ಷಲ್ ಮೊದಲ ನೀಲಿ ನಕಾಶೆಯನ್ನು ತಯಾರಿಸ್ತಾರೆ. ಡ್ರಾಯಿಂಗಿನ ಪ್ರತಿ ತಯಾರಿಸೋದರಲ್ಲಿ ಅವರ ಕ್ರಮ ಮೊದಲನೇದಾಗಿರುತ್ತೆ. ಆನಂತರ ಈ ಪದ್ಧತಿ ಬದಲಾಗಿ ಡಯಾಜೋ ಪದ್ಧತಿ ಆರಂಭ ಆಗುತ್ತೆ. ಅಂದರೆ ಈಗ ಆಧುನಿಕ ಡಯಾಜೋ ಅಂತ ಏನು ಹೇಳ್ತೀವಿ ಈ ಪದ್ಧತಿ ಆರಂಭ ಆಗುತ್ತೆ. ಈಗಿನ ಆಧುನಿಕ ಡಯಾಜೋ ನಕಲು ಯಂತ್ರಗಳು ಇವುಗಳಿಂದ ತ್ವರಿತವಾಗಿ ಬೃಹತ್ ಪ್ರಮಾಣದಲ್ಲಿ ಡ್ರಾಯಿಂಗಿನ ನಕಲು ಪಡೆಯೋದಕ್ಕೆ ಸಾಧ್ಯ. ಮೂಲ ಪ್ರತಿಯೊಂದಿಗೆ ರಾಸಾಯನಿಕ ಲೇಪನ ಕಾಗದವನ್ನು ಬಿಳಚಿದ ಅನಂತರ ಅವೆರಡು ತಾವಾಗಿ ಬೇರ್ಪಡ್ತವೆ, ಮೂಲ ಪ್ರತಿ ಯಂತ್ರದಿಂದ ಹೊರಬೀಳ್ತವೆ. ಪ್ರಭಾ ಸಂವೇದಿ ಕಾಗದ ಪುಟಗೊಳಿಸುವ ವಿಭಾಗಕ್ಕೆ ಹೋಗಿ ಯಂತ್ರದ ಇನ್ನೊಂದು ತುದಿಯಲ್ಲಿ ಸಂಗ್ರಹಿಸಲ್ಪಡುತ್ತೆ. ದ್ರವ ಸ್ಫುಟಕಾರಿಗಳನ್ನು ಬಳಸುವ ಯಂತ್ರಗಳಲ್ಲಿ ತೇವ ಆವರಿಸುವ ವ್ಯವಸ್ಥೆ ಇದೆ. ಇಲ್ಲಿ ದೊರೆಯುವ ಪ್ರತಿಗಳು ಒಣಗಿರುತ್ತವೆ. ಇವೆಲ್ಲ ಒಂದು ರೀತಿಯ ಫೋಟೋ ರಾಸಾಯನಿಕ ನಕಲು ಪದ್ಧತಿಗಳು. ಆರಂಭದಲ್ಲಿ ಸೂರ್ಯನ ಬೆಳಕನ್ನು ಉಪಯೋಗಿಸ್ತಾ ಇರ್ತಾರೆ. ನಾನಾಗಲೇ ಹೇಳಿದಾಗೆ 1896 ಬಿ ಜೆ ಹಾಲ್ ಅನ್ನೋರು ಮೊದಲ ಬಾರಿಗೆ ವಿದ್ಯುತ್ತನ್ನು ಬೆಳಕಿನ ಮೂಲವಾಗಿ ಉಪಯೋಗಿಸ್ತಾರೆ. ಅದಕ್ಕೂ ಮೊದಲು ಅತಿ ತೀಕ್ಷ್ಣ ಬೆಳಕಿಗೆ ನಕಲು ತೆಗೆಯುವ ಯಂತ್ರದ ರವಾನಕ ಪೆಟ್ಟಿಗೆ ಒದಗಿಸಲಬೇಕಾಗಿತ್ತು. ಮಸಿಯಿಂದ ಎಳೆದಿರೋದ್ರಿಂದ ಗೆರೆಗಳಿರುವ ಭಾಗದಲ್ಲಿರುವ ಪ್ರಭಾ ಸಂವೇದಿ ರಾಸಾಯನಿಕ ಹಾಗೆಯೇ ಉಳಿತಾ ಇರುತ್ತೆ. ಬೆಳಕಿಗೆ ಗುರಿಯಾದ ಈ ಕಾಗದವನ್ನು ಸ್ಫುಟಪಡಿಸಿ ಗೆರೆಗಳಿರುವಲ್ಲೆಲ್ಲ ರಂಗು ಬರುವಂತೆ ಮಾಡಬಹುದು. ಈಗ ಡ್ರಾಯಿಂಗಿನ ನಕಲು ದೊರೆಯುತ್ತದೆ ಮತ್ತು ರಾಸಾಯನಿಕ ಬೆಳಚಿ ಹೋಗುತ್ತೆ. ಮೂಲ ಡ್ರಾಯಿಂಗ್ಗಿಂತ ಚಿಕ್ಕ ಅಥವಾ ದೊಡ್ಡ ಅಳತೆಯ ನಕಲು ಪ್ರತಿಗೆ ಫೋಟೋಗ್ರಫಿ ಪದ್ಧತಿ ಉತ್ತಮ ಅಂತ ಹೇಳ್ಬೋದು. ಕೈಗಾರಿಕೆಗಳಲ್ಲಿ ಬಳಸುವಂತಹ ಕ್ಯಾಮರಾ ವಿಸ್ತಾರಕಗಳು ನಕಲು ಪ್ರತಿಯನ್ನು ಬೇಕಾದ ಆಕಾರಕ್ಕೆ ತಯಾರು ಮಾಡುವಂತಹ ಅವಕಾಶ ಇದೆ. ನಾನಾಗಲೇ ಹೇಳಿದೆ, ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಸಾವಿರಾರು ಮೂಲ ಡ್ರಾಯಿಂಗ್ಗಳನ್ನು ಕಾದಿಡೋದು ಪ್ರಯಾಸದ ಕೆಲಸ ಆಗಿರುತ್ತೆ. ಆದ್ದರಿಂದ ಅವನ್ನೆಲ್ಲ 35mm ಫಿಲ್ಮ್ನಲ್ಲಿ ಫೋಟೋ ತೆಗೆದು ಸುಲಭವಾಗಿ ಸಂಗ್ರಹಿಸಿಡ್ತಾರೆ. ಇದಕ್ಕೆ ಮೈಕ್ರೋಫಿಲ್ಮ್ ಪದ್ಧತಿ ಅಂತ ಹೆಸರು. ಸ್ಥಾಯಿ ವಿದ್ಯುತ್ ಪೂರಿತವಾದ ಕೆಲವು ವಸ್ತುಗಳ ಮೇಲೆ ಬೆಳಕು ಚೆಲ್ಲಿದಾಗ ವಿದ್ಯುತ್ ಅಂಶಗಳು ಬಿಡುಗಡೆ ಆಗ್ತವೆ. ಈ ರೀತಿಯ ಸ್ಥಾಯಿ ವಿದ್ಯುತ್ತಿನ ಬಳಕೆಯಿಂದ ನಕಲು ಪ್ರತಿ ತೆಗೆಯುವ ಕ್ರಮಕ್ಕೆ ಸೆರೋಗ್ರಫಿ ಅಂಥೇಳಿ ಹೆಸರು ಬರುತ್ತೆ. ಈ ರೀತಿಯಲ್ಲಿ ಇಂಜಿನಿಯರಿಂಗ್ ಡ್ರಾಯಿಂಗನ್ನು ತೆಗೆಯುವಂಥದ್ದು. ಹಾಗೆ ನೀವು ಕೂಡ ನಿಮ್ಮ ಮನೆಗೆ ನೀಲಿ ನಕಾಶೆ ತೆಗೆದಿದ್ರೆ ಅಥವಾ ಈ ಒಂದು ನೀಲಿ ನಕಾಶೆ ಬಗ್ಗೆ ನಿಮಗೇನಾದ್ರು ಗೊತ್ತಿದ್ರೆ ಅದನ್ನು ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಬೋದು. ನಮ್ಮ ಸಂಖ್ಯೆ 9686029692799 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಇವತ್ತಿನ ಕಾರ್ಯಕ್ರಮ ಹೇಗನ್ನಿಸ್ತು, ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸುವಂತಹ ವಿಷಯಗಳು ನಿಮಗೆ ಕೂಡ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಹಾಗೆ ಜೊತೆಗೆ ನಿಮಗೆ ತಿಳಿದಿರುವಂತಹ ವಿಸ್ಮಯಕಾರಿ ವಿಚಾರಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ, ನಿಮಗೆ ತಿಳಿದಿರುವ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಕೂಡ ಹಂಚ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್ ಬಾಯ್. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿ ಪೂರ್ಣ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ಲಾಸ್ಟಿಕ್ ಪರಿಸರದ ಮಹಾಶತ್ರು.
1: ಮಗ, ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
5: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
7: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
3: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
5: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
6: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
5: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
7: ಬಳಸಿ ಪರಿಶುದ್ಧ ನಂದಿನಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್, ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಎಲ್ರು ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಕಾಫಿ ಆಯ್ತಾ? ಏನ್ ಸಮಾಚಾರ? ನಂದಂತೂ ಕಾಫಿ ಆಯ್ತು. ಕಾರ್ಯಕ್ರಮ ನಡೆಸ್ಕೊಡೋಕೆ ಬಂದಿದ್ದು ಆಯ್ತು. ಸಮಯ 6:30 ಆಯ್ತು ಅಂದ್ಮೇಲೆ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತಾಡೋಕೆ ಬರ್ಲೇಬೇಕಲ್ವಾ? ಸೊ ತಡ ಮಾಡೋದು ಬೇಡ, ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದು ದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಅಫ್ಕೋರ್ಸ್ ಒಂದೊಂದು ದಿನ ಕೂಡ ಒಂದೊಂದು ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ, ಹಾಗೆ ಬಿಸ್ನೆಸ್ ಮ್ಯಾನ್ ಗಳು ಅವರ ಅನುಭವವನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇರ್ತಾರೆ. ಸೊ ಇವತ್ತು ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ, ಗಣೇಶ್ ಡಿಜಿಟಲ್. ಸೊ ಹೆಸರು ಎಲ್ಲೋ ಕೇಳಿದೀನಿ ಅಂತ ಕೆಲವರು ಹೇಳ್ತಿರ್ಬೋದೇನೋ. ಹೌದು, ಇದು ಸುಮಾರು 20 ವರ್ಷದಿಂದ ಒಂದು ಒಳ್ಳೆ ಸರ್ವಿಸ್ ಕೊಡ್ತಾ ಇದೆ. ಏನ್ ಸರ್ವಿಸ್ ಅರ್ಪಿತ ಅಂದ್ರೆ, ಈಗ ನಾವು ಯಾವುದೇ ಒಂದು ಫಂಕ್ಷನ್ಸ್ ಹೋದ್ರು ಅದರಲ್ಲಿ ವಿಡಿಯೋಗ್ರಫಿ ಫೋಟೋಗ್ರಫಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದ್ರ ಜೊತೆ ಈಗ ಒಂದು 10 ವರ್ಷದಿಂದ ಒಂದು ಟ್ರೆಂಡಿಂಗ್ ಏನಪ್ಪಾ ಅಂದ್ರೆ ಎಲ್ಇಡಿ ಸ್ಕ್ರೀನ್ಸ್ ಗಳು. ಹೌದು, ಸ್ಟೇಜ್ ಮೇಲೆ ಏನೇ ಒಂದು ಇವೆಂಟ್ಸ್ ಗಳು ನಡೀತಾ ಇದ್ರು ಅದನ್ನ ನಾವು ಎಲ್ಇಡಿ ಸ್ಕ್ರೀನ್ ಮುಖಾಂತರ ದೊಡ್ಡದಾಗಿ ನೋಡಬಹುದು. ಈ ರೀತಿಯ ಸರ್ವಿಸ್ ನ ಕೊಡ್ತಾ ಬರ್ತಿರೋರು ಗಣೇಶ್ ಡಿಜಿಟಲ್ ಅವರು. ಸೊ ಇದರ ಓನರ್ ಆಗಿರುವಂತಹ ಶ್ರೀಯುತ ಗಣೇಶ್ ಅವರು ನಮ್ಮ ಜೊತೆ ಮಾತಾಡ್ತಿದ್ದಾರೆ. ಅವರೊಟ್ಟಿಗೆ ಬಿಸ್ನೆಸ್ ಮಾತುಕತೆ ಪ್ರಾರಂಭಿಸೋಣವಾ? ಗಣೇಶ್ ಸರ್ ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
10: ನಮಸ್ತೆ ಮೇಡಮ್, ಹೇಳಿ.
3: ಓಕೆ ಗಣೇಶ್ ಸರ್, ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಮಾಡ್ಕೊಡ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
10: ನಾನು ಹುಟ್ಟಿ ಬೆಳೆದಿರೋದೆಲ್ಲ ಆ್ಯಕ್ಚುಲಿ ಜಾಸ್ತಿ ಕಳೆದಿರೋದೆಲ್ಲ ಶಿವಮೊಗ್ಗದಲ್ಲೇ. ನಾನು 7th ಹಿಡಿದು ಇಷ್ಟು ಈ ಏಜ್ ತನಕ ಬಂದಿರೋದೆಲ್ಲ ಶಿವಮೊಗ್ಗದಲ್ಲೇ. ನನ್ನ ಲೈಫನ್ನೆಲ್ಲ ನಡೆದಿರೋದು ಮಾಡಿರೋದೆಲ್ಲ ಶಿವಮೊಗ್ಗದಲ್ಲೇ. ಡೈರೆಕ್ಟಾಗಿ ಎಡಿಟಿಂಗ್ ಫೀಲ್ಡಿಗೆ ಬಂದೆ. ಎಡಿಟಿಂಗಿಂದ ಡೈರೆಕ್ಟ್ ಮತ್ತೆ ಫೋಟೋಗ್ರಫಿ ವಿಡಿಯೋಗ್ರಫಿ ಹೀಗೆ ಒಂದೊಂದೇ ಒಂದೊಂದೇ ಲೈಫ್ ಸ್ಟೈಲು ಡೆವಲಪ್ ಆಗ್ತಾ ಬಂತು.
3: ಏನು ಓದಿದ್ದು ಸರ್ ನೀವು?
10: ನಾನು ಡಿಗ್ರಿ.
3: ಡಿಗ್ರಿ ಅದಾದ್ಮೇಲೆ ನೆಕ್ಸ್ಟ್ ಎಲ್ಲರೂ ಜಾಬಿಗೆ ಟ್ರೈ ಮಾಡೋದು ಮಾತ್ರ ಏನು ಮಾಡಿದ್ರಿ?
10: ಆ ಥರ ಏನು ಟ್ರೈಯೇ ಮಾಡಿಲ್ಲ, ಡೈರೆಕ್ಟಾಗಿ ಫೈನಲ್ಗೆ ಎಡಿಟಿಂಗಿಗೆ ಬಂದುಬಿಟ್ಟಿದ್ವಿ. ಎಡಿಟಿಂಗ್ ಫೀಲ್ಡಿಂಗಿಗೆ
3: ಯಾಕೆ ಸರ್ ಎಡಿಟಿಂಗ್ ಫೀಲ್ಡಿಗೆ ಬಂದಿದ್ದು
10: ಅಂದರೆ ಅವಾಗ ಏನಾಗ್ತಿತ್ತು, ವಿ ಎಚ್ ಎಸ್ ಅಂತ ಕ್ಯಾಸೆಟ್ ಬರ್ತಾಯಿತ್ತು. ಕ್ಯಾಸೆಟ್ನ ಕ್ಯಾಪ್ಚರಿಂಗ್ ಕಂಪ್ಯೂಟರಲ್ಲಿ ವಿ ಸಿ ಆರಲ್ಲಿ ಪ್ಲೇ ಮಾಡಿಬಿಟ್ಟು ಅದನ್ನು ಮಾಡೋದು ಮಾಡ್ತಾಯಿದ್ವಿ. ಸೊ ಅದನ್ನು ನಾವೇನು ಅದನ್ನು ಜಸ್ಟ್ ಸುಮ್ಮನೆ ಕಲಿಯೋಕ್ಕೆ ಅಂತ ನನ್ನ ಎಂಟ್ರಿ ಆಗಿದ್ದೆ ಅಷ್ಟೇ. ಸೊ ಅದು ಆಗ್ತಾ ಆಗ್ತಾ ಆಗ್ತಾ ಹಾಗೆ ನಿಧಾನಕ್ಕೆ ಎಡಿಟಿಂಗ್ ಮಾಡೋದು ಕಲ್ತ್ಕೊಂಡೆ ಸ್ವಲ್ಪ ಸ್ವಲ್ಪನೇ. ಆಮೇಲೆ ಹಾಗೆ ವಿಡಿಯೋ ಮದುವೆ ಮನೆಗೆ ಹೋಗೋದು, ವಿಡಿಯೋ ತೆಗೆಯೋದು, ವಿಡಿಯೋಗ್ರಾಫರಿ ವರ್ಕ್ ಮಾಡ್ತಾ ಹಾಗೆ ಫೋಟೋಗ್ರಫಿ ವರ್ಕ್ ಮಾಡ್ತಾ ಒಂದೊಂದೇ ಒಂದೊಂದೇ ಸ್ಟೆಪ್ಪನ್ನು ನಾನು ಡೆವಲಪ್ ಮಾಡ್ಕೊತ ಬಂದೆ.
3: ಸೂಪರ್. ಸೊ ನಮಗೀಗ ಗಣೇಶ್ ಸರ್ ಯಾರು, ಎಲ್ಲಿನವರು, ಏನು ಮಾಡ್ತಾಯಿದ್ರು, ಈ ಬಿಸ್ನೆಸ್ಸಿಗೆ ಹೇಗೆ ಬಂದರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಐಡಿಯಾ ಬಂತು ಸರ್. ಸೊ ಈಗ ಗಣೇಶ್ ಡಿಜಿಟಲ್ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ಕೊಡ್ಬೋದಾ? ಈ ಒಂದು ಆಫೀಸ್ ಪ್ರಾರಂಭ ಆಗಿ ಎಷ್ಟು ವರ್ಷ ಆಗಿದೆ, ಹಾಗೆ ಈ ಸರ್ವಿಸಸ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್, ಹೇಗೆ ನಡೀತಾ ಇದೆ, ಇದ್ರ ಬಗ್ಗೆ ಹೇಳಿ ಸರ್.
10: ನಮ್ಮ ಸ್ಟುಡಿಯೋ ಒಂದು ನಾನು ಬೇರೆಯವ್ರ ಜೊತೆ ಸೇರ್ಕೊಂಡು ಮಾಡ್ತಾ ಇದ್ದೆ, ಮುಂಚೆ ಒಂದು 5 ಇಯರ್ಸ್ ಮಾಡಿದೆ. ಆಮೇಲೆ ಸ್ವಂತಕ್ಕೆ ನಾನೇ ಮಾಡಬೇಕು ಅಂತೇಳಿ ಒಂದು ಸ್ವಂತಕ್ಕೆ ಮಾಡಿ ಒಂದು 14 ಇಯರ್ಸ್ ಅಂತೂ ಆಗಿದೆ ಈಗ ಆಲ್ರೆಡಿ. ನಾನು ಸ್ವಂತ ಮೈಂಟೈನ್ ಮಾಡ್ತಾ, ಜೊತೆಗೆ ಒಂದಿಷ್ಟು ಜನ ಹುಡುಗರು ಬಂದು ಕಲ್ತೋಗಿದ್ದಾರೆ, ಅವ್ರವ್ರ ಸ್ವಂತ ಲೈಫನ್ನು ಕಟ್ಕೊಂಡಿದ್ದಾರೆ. ಸೊ ಎಲ್ಲರೂ ಚೆನ್ನಾಗಿದ್ದಾರೆ ನನ್ನ ಜೊತೆ ಕಲ್ತವರು.
3: ಮುಖ್ಯವಾಗಿ ಏನೆಲ್ಲ ಸರ್ವಿಸಸ್ ಇದೆ ಇಲ್ಲಿ ಗಣೇಶ ಡಿಜಿಟಲಲ್ಲಿ?
10: ಸೊ ನಾವು ಬಂದುಬಿಟ್ಟು ಫಸ್ಟು ಫೋಟೋ ವಿಡಿಯೋಗ್ರಫಿ ಮೇಯ್ನು, ವೆಡ್ಡಿಂಗ್ ಇವೆಂಟಿಗೆ ಫೋಟೋಸ್ ತೆಗೆಯೋದು, ವಿಡಿಯೋಸ್ ತೆಗೆಯೋದು. ಆಮೇಲೆ ಅದರಲ್ಲಿ ಸಿನಿಮ್ಯಾಟೋಗ್ರಫಿ ಅಂತ ಬರುತ್ತೆ, ಕ್ಯಾಂಡಿಡ್ ಫೋಟೋಗ್ರಫಿ ಬರುತ್ತೆ, ಆಮೇಲೆ ಸ್ಪಾಟ್ ಮಿಕ್ಸಿಂಗ್ ಅಂತ ಬರುತ್ತೆ, ಆಮೇಲೆ ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗ್ ಮಾಡ್ತೀವಿ, LED ಡಿಸ್ಪ್ಲೇ ಹಾಕ್ತೀವಿ. ಈ ಥರ ಏನೇನು ಫುಲ್ ಅಪ್ಡೇಟೆಡ್ ವರ್ಕ್ ಏನೇನು ಬೇಕು ಪ್ರತಿಯೊಂದು ನಮ್ಮಲ್ಲಿದೆ, ನಾವೇ ಮಾಡ್ತೀವಿ. ಎಲ್ಲ ವರ್ಕ್ನೂ ನಾನು ಮಾಡ್ತೀನಿ, ಇಂಥದ್ದು ಮಾಡಲ್ಲ ಅಂತೇಳಲ್ಲ, ಎಲ್ಲದೂ ಬರುತ್ತೆ. ಬಟ್ ಈವೆಂಟಲ್ಲಿ ನನಗೆ ಯಾವುದ್ಯಾವ್ದಾಗಿ ಮಾಡೋಕ್ಕಾಗತ್ತೆ ಅದನ್ನೆಲ್ಲ ಮಾಡ್ತೀನಿ ನಾನು.
3: ಸೂಪರ್ ಸರ್. ಒಂದು ಈವೆಂಟ್ ಅನ್ನುವಾಗ ಅಲ್ಲಿ LED ಸ್ಕ್ರೀನಿಂದ ಹಿಡಿದು ಡೈರೆಕ್ಟ್ ಲೈವ್ ಇರ್ಬೋದು, ಮಿಕ್ಸಿಂಗ್ ಇರ್ಬೋದು, ಎಲ್ಲವೂ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ?
10: ಹೌದು ಹೌದು, ಲೈವ್ ಸ್ಟ್ರೀಮಿಂಗು ಮಾಡ್ತೀವಿ, ಆಮೇಲೆ LED ವಾಲ್ ಹಾಕೋದು, ಸ್ಪಾಟ್ ಮಿಕ್ಸಿಂಗು ಎಲ್ಲದೂ ಮಾಡ್ತೀವಿ. ಇಂಥದ್ದೇನು ಅಂತಲ್ಲ, ಎಲ್ಲ ವರ್ಕು ಮಾಡಿದ್ದೀವಿ ಆಲ್ರೆಡಿ. ತುಂಬ ವರ್ಷದಿಂದ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಒಂದು 14 ಇಯರ್ಸ್ ಆಗಿದೆ ಅಲ್ವಾ. ಸೊ ಹಂಗಾಗಿ ಯಾವುದು ಅಂತಲ್ಲ, ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ.
3: ಗಣೇಶ್ ಸರ್ ಇಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ?
10: ಮುಂಚೆ ನಮ್ಮ ಹತ್ರ ಒಂದು 6 ಮೆಂಬರ್ಸ್ ಇದ್ದರು. ಎಲ್ಲರೂ ಇಲ್ಲಿ ನಮ್ಮ ಫೀಲ್ಡಲ್ಲಿ ಏನಾಗುತ್ತೆ ಅಂದರೆ ಎಂಪ್ಲಾಯೀಸ್ ಅನ್ನೋತ್ತಾ ಅಂತ ಬರಲ್ಲ. ಫಸ್ಟಿಗೆ ಏನು ಮಾಡ್ತಾರೆ, ಸೇರಿಕೊಂಡಾಗ 1 ಇಯರ್ ಕಲಿತಾರೆ, 1 ಆರ್ 2 ಇಯರ್ ಕಲಿತಾರೆ. ಆಮೇಲೆ ಕಲ್ತ್ಮೇಲೆ ಎಲ್ಲ ಅವ್ರವ್ರ ಸ್ವಂತ ಕ್ಯಾಮ್ರ ತೊಗೊಂಡು ಡೆವಲಪ್ ಆಗ್ತಾ ಹೋಗ್ತಾರೆ. ಹಾಗಾಗಿ ನಾನು ಯಾರನ್ನು ಎಂಪ್ಲಾಯಾಗಿ ನಾನು ಟ್ರೀಟ್ ಮಾಡೇ ಇಲ್ಲ. ನನ್ನ ಜೊತೆಗೆ ಇದ್ದವ್ರನ್ನ ಎಲ್ಲರೂ ಆ್ಯಸ್ ಎ ನಾವು ಹೇಗೆ ವರ್ಕ್ ಮಾಡ್ತೀವೋ ಅದೇ ಥರ ಅವ್ರನ್ನೂ ಡೆವಲಪ್ ಮಾಡಿದ್ದೀವಿ. ಒಂದು ನನ್ನ ಜೊತೆಗೆ ಒಂದು 10-15-20 ಜನ ತನಕ ಅಂತ ಕಲ್ತಿದ್ದಾರೆ ಈಗ ಆಲ್ರೆಡಿ ಶಿವಮೊಗ್ಗದಲ್ಲಿ. ಒಂದು 14 ಇಯರ್ಸ್ ಆಯಿತು, ಜಾಸ್ತಿನೇ ಆಗಿರ್ಬೋದೇನೋ. ಒಂದು 15 ಮೆಂಬರ್ಸ್ ಮೇಲೆ ಕಲ್ತು ಹೋಗಿದ್ದೆ ನಮ್ಮ ಜೊತೆಗೆ. ಎಲ್ಲ 1 ಆರ್ 2 ಇಯರಿಗೆ ಆಲ್ರೆಡಿ ಒಬ್ಬರು ಗೆಟನ್ ಆಗ್ತಾ ಇದ್ದಾರೆ, ನನ್ನ ಹತ್ರ ಬಂದು ಕಲ್ತು ಬಿಟ್ಟು ಹೋಗ್ತಾರೆ. ಸೊ ಆ ಥರ ಆಗಿದೆ, ಏನು ಇದಿಲ್ಲ.
3: ಓಕೆ ಸರ್, ಮುಂಚೆ ಎಲ್ಲ ಫೋಟೋ ಅನ್ನೋ ಕಾನ್ಸೆಪ್ಟ್ ತುಂಬಾ ವಿಶೇಷ, ಯಾಕಂದ್ರೆ ಫೋಟೋ ತಗ್ಸ್ಬೇಕಂದ್ರೆ ನಾವು ಸ್ಟುಡಿಯೋಗೆ ಹೋಗಿ ಅಲ್ಲಿ ಫೋಟೋ ತಗ್ಸ್ಬೇಕಿತ್ತು. ಆದ್ರೆ ಈಗ ಕ್ಯಾಮ್ರಾ ಫೋನ್ ಅನ್ನೋದು ಎಲ್ಲರೂ ಕೇಳಿರೋದ್ರಿಂದ ಫೋಟೋ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ತಗೋಬಹುದು ಅನ್ನೋ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಿರುವಾಗ ಈ LED ಸ್ಕ್ರೀನಿಂಗ್ ಅನ್ನೋದು ಇತ್ತೀಚೆಗೆ ಎಲ್ಲಾ ಕಡೆನೂ ಇದೆ ಸರ್. ಸೊ ಒಂದು ಲೈವ್ ನ ಕವರೇಜ್ ಮಾಡೋದಾಗಿರ್ಬೋದು ಅಥವಾ ಅಲ್ಲಿ ಏನಾದ್ರೂ ಈವೆಂಟ್ಸ್ ಗಳು ನಡೀತಾ ಇದ್ರೆ ಅದನ್ನ LED ವಾಲ್ ಅಲ್ಲೇ ನೋಡುವಂತ ಒಂದು ಫೆಸಿಲಿಟೀಸ್ ಗಳು ಇತ್ತೀಚೆಗೆ ಹೆಚ್ಚಿಗೆ ಆಗಿದೆ. ಸೊ ನಿಮ್ಮಲ್ಲೂ ಕೂಡ LED ಕಾನ್ಸೆಪ್ಟ್ ಅನ್ನೋದು ಯಾವಾಗ ಬಂತು ಸರ್?
10: ಒಂದು 8 ವರ್ಷ ಆಯ್ತು ಶಿವಮೊಗ್ಗಕ್ಕೆ ಬಂದು, ಒಂದು 10 ವರ್ಷ ಆಗಿರ್ಬೋದು ಅನ್ಕೋತೀನಿ. ಸೊ ಅದಕ್ಕೆ ಮುಂಚೆ ಇರಲಿಲ್ಲ ಶಿವಮೊಗ್ಗದಲ್ಲಿ, ಮುಂಚೆ ಆ ಒಂದು ಕಾನ್ಸೆಪ್ಟ್ LED ತುಂಬ ಕಡಿಮೆ ಜನದ ಹತ್ರ ಇತ್ತು. ಈಗ ಅದೇನಾಗ್ಬಿಟ್ಟಿದೆ ಅಂದರೆ ಎಲ್ಲರ ಹತ್ರ ಬಂದುಬಿಟ್ಟಿದೆ ಆಲ್ರೆಡಿ. ಈ ಒಂದು 2-3 ಇಯರ್ಸಿಂದ ಈ ಕಡೆ ಕೋವಿಡ್ ಎಲ್ಲ ಬಂದು ಹೋಗೆಲ್ಲ ಆದಮೇಲಂತೂ ಎಲ್ಲರೂ ತಂದಿದ್ದಾರೆ, ಎಲ್ಲರೂ ಮಾಡ್ತಾರೆ. ಬಟ್ ಅದೊಂಥರ ಇದು ಒಳ್ಳೇದೆ, ಡಿಸ್ಪ್ಲೇಲಿ ತೋರಿಸೋದು. ಏನಾಗುತ್ತೆ, LED ವಾಲ್ ಸ್ಕ್ರೀನ್ ಯಾಕೆ ಬರ್ತಾ ಇದೆ ಅಂದರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿದ್ರೆ ಇಟ್ಸ್ ಕಮ್ ಅದು ಫೋಟೋಶೂಟ್ ಆಗಿದ್ದನ್ನು ಜನಕ್ಕೆ ಶೋ ಮಾಡಬೇಕು, ವೆಡ್ಡಿಂಗಲ್ಲಿ ಹಾಕಬೇಕು. ಸೊ ಆ ಇದರಿಂದ ಇದಾಗತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ವೆಡ್ಡಿಂಗಿಗೆ ಬೇಸಿಕಲಿ ಒಂದು ಸ್ಕ್ರೀನ್ ಅನ್ನೋದು LED ವಾಲ್ ಅನ್ನೋದು ಬೇಸಿಕ್ ಫಿಟ್ ಆಗೋಗ್ಬಿಟ್ಟಿದೆ ಎಲ್ಲ ಮದುವೆ ಮನೆಯಲ್ಲೂ. ನೀವು ಕಾಮನ್ನಾಗಿ ಫಿಕ್ಸ್ ಆಗಿರುತ್ತೆ ಒಂದು ಈವೆಂಟ್ ಅಂದರೆ, ಒಂದು ಈವೆಂಟಿಗೆ ಒಂದು ಹುಡುಗ ಹುಡುಗಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಆಗಿರುತ್ತೆ, ಇಲ್ಲಾಂದರೆ ವಿಡಿಯೋ ಶೂಟ್ ಆಗಿರುತ್ತೆ, ಅದನ್ನು LED ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗೋದು. ಸೊ ಅದೆಲ್ಲ ಆಗುತ್ತೆ. ಇನ್ನು ಫರ್ದರ್ ಬೇರೆ ಈವೆಂಟ್ಗಳಲ್ಲಿ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳಲ್ಲಿ ಅದಕ್ಕೆಲ್ಲ ಬ್ಯಾಕ್ ಡ್ರಾಪ್ ಅಂತ LED ಸ್ಕ್ರೀನ್ ಯೂಸ್ ಮಾಡ್ತಾರೆ. ಅಲ್ಲೇನಾಗುತ್ತೆ ಅಂದರೆ ಅವ್ರವ್ರು ಏನೋ ಹೊಸ ಒಂದು ಪ್ರಾಜೆಕ್ಟ್ ಮಾಡಿರ್ತಾರೆ, ಇನ್ನೇನೋ ಒಂದು ಮಾಡೋದು ಜನಗಳಿಗೆ ದೊಡ್ಡ ದೊಡ್ಡದಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಅದು ಬಳಸೇ ಬಳಸ್ತಾರೆ. ಸೊ ಅದು ಒಂಥರ ಮಾರ್ಕೆಟಲ್ಲಿ ಚೆನ್ನಾಗಿ ಹೋಗ್ತಾ ಇದೆ, ಇನ್ನೂ ಚೆನ್ನಾಗಿದೆ, ಅದರಲ್ಲೂ ತುಂಬ ಕಾಂಪಿಟೇಷನ್ ನಡೀತಾನೆ ಇದೆ ಈಗಲೂ. ಸೊ ಅದೆಲ್ಲ ತುಂಬ ಚೆನ್ನಾಗಿ ಆಗ್ತಿದೆ.
3: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಗಣೇಶ್ ಸರ್ ಹೇಳ್ತಾ ಇದ್ರು ಈ ಒಂದು ಗಣೇಶ್ ಡಿಜಿಟಲ್ಸ್ ಬಗ್ಗೆ ಇಲ್ಲಿ ಏನೇನೆಲ್ಲ ಸರ್ವಿಸಸ್ ಇದೆ, ಹೇಗೆ ಇವರು ಬಿಸ್ನೆಸ್ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಗಣೇಶ್ ಡಿಜಿಟಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದರ ಓನರ್ ಆಗಿರುವಂತಹ ಗಣೇಶ್ ಸರ್ ಅವರು ನಮ್ಮೊಟ್ಟಿಗೆ ಅವರ ಬಿಸ್ನೆಸ್ ಮಾತುಕತೆಯನ್ನ ನಡೆಸ್ತಾ ಇದ್ರು. ಸೊ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಗಣೇಶ್ ಸರ್, ಇಲ್ಲಿ ನಾನು ನೋಡ್ತಾ ಇದ್ದೀನಿ, ಇಲ್ಲಿ ಸಾಕಷ್ಟು LED ಸ್ಕ್ರೀನ್ಸ್ ಗಳಾಗಿರ್ಬೋದು, ಇವೆಲ್ಲ ಈ ಸೆಟಪ್ಸ್ ಗಳನ್ನ ನೋಡುವಾಗ ತುಂಬಾ ಸರ್ಪ್ರೈಸಿಂಗ್ ಅನ್ಸುತ್ತೆ. ಸೊ ನನಗೆ ಈ ಒಂದು LED ಸ್ಕ್ರೀನ್ಸ್ ಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ಬೋದಾ? ಇದಕ್ಕೆಲ್ಲ ಎಷ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಾ? ಇದೆಲ್ಲ ಹೇಗೆ ಸರ್ವಿಸಸ್ ಮಾಡ್ತೀರಾ, ಹೇಗೆ ಯೂಸ್ ಮಾಡ್ತೀರಾ, ಅದ್ರ ಬಗ್ಗೆ ಒಂದಿಷ್ಟು ಹೇಳ್ಬೋದಾ ಸರ್?
1: ಅದು ಬಂದ್ಬಿಟ್ಟು ನಾವು LED ವಾಲ್ ನಮ್ಮ ಹತ್ರ 10x20 ಸೈಜ್ ಬರುತ್ತೆ, ಆ ಸೈಜ್ ಇಟ್ಕೊಂಡಿದ್ದೀವಿ. ನಾವು ಆಲ್ರೆಡಿ ಮುಂಚೆನೂ ಇತ್ತು, ಯಾವುದು ಡಬ್ಬಲ್ ಮಾಡಿಕೊಂಡು 10x20 ಮಾಡಿದ್ವಿ. ಫುಲ್ ಸೆಟಪ್ಪು ಒಂದು ಬಂದುಬಿಟ್ಟು ನಮಗೊಂದು 20 ಲಕ್ಷ ತನಕ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದು ಸ್ವಲ್ಪ ನಾವು ಸ್ವಲ್ಪ ಎಲ್ಲ ಹೊರಗಡೆ ಎಲ್ಲ ಒಂದು ತೊಗೊಂಡು ಹಾಗೆ ಹೇಗೆ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಒಂದು 2 ಇಯರ್ಸ್ ಆಗಿ ಹೊಸ ಸೆಟಪ್ ಇದು ಮಾಡಿರೋದು. ಈಗ ಒಂದು ವರ್ಷದ ಮೇಲೆ ಆಯಿತು ಮಾಡಿ. ತುಂಬ ಚೆನ್ನಾಗಿ ಆಗ್ತಾಯಿದೆ, ತುಂಬ ಒಳ್ಳೆ P3 ಅಂತ ಸೆಟಪ್ ಇದು, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಅದ್ಬಿಟ್ಟು ನಮ್ಮ ಹತ್ರ ಮಿಕ್ಸಿಂಗ್ ಯೂನಿಟ್ ಸೆಟಪ್ ಇದೆ, ಲೈವ್ ಸ್ಟ್ರೀಮಿಂಗ್ ಮಾಡ್ತೀವಿ. ಇದನ್ನೆಲ್ಲ ಮಾಡೋಕ್ಕೆಲ್ಲದಕ್ಕೂ ಎಕ್ವಿಪ್ಮೆಂಟು ನೋಡೋಕ್ಕೆ ಏನನ್ಸುತ್ತೆ, ಸಣ್ಣ ಸೆಟಪ್ ಅನಿಸುತ್ತೆ, ಬಟ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ತುಂಬ ಹಾಕಬೇಕಾಗತ್ತೆ. ನಾವು ನೋಡೋಕೆ ಏನೋ ಇದೇ ಏನೋ ಅನಿಸಲ್ಲ, ಇದನ್ನು ನಾವು ಮಾಡ್ತಾ ಹೋದಂಗೆ ಅದು ಖರ್ಚು ಇದೆಯಲ್ಲ ಪ್ರತಿಯೊಂದು ಬರುತ್ತೆ. ಅದು ಕೇಬಲ್, ಅದಕ್ಕೆ ಸ್ಟ್ಯಾಂಡು, ಅದಕ್ಕೆ ವೈರ್ಲೆಸ್ ಎಕ್ವಿಪ್ಮೆಂಟು, ಒಂದೊಂದು ವೈರ್ಲೆಸ್ ಎಕ್ವಿಪ್ಮೆಂಟಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ಮಿನಿಮಮ್ 50,000 ಮೇಲಾಗುತ್ತೆ. ಆ ಥರದ್ದೇ ನಮ್ಮ ಹತ್ರ 4 ಇರುತ್ತೆ. ಸೊ ಅದೆಲ್ಲದಕ್ಕೂ ಅದಕ್ಕೆ ಆಲ್ರೆಡಿ ಅದಕ್ಕೆ 1-2 lakhs ಖರ್ಚಾಗಿ ಹೋಗುತ್ತೆ. ಹಾಗೆ ಅದು ಹೇಳ್ತಾ ಹೋದ್ರೆ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ, ಬಟ್ ಇಷ್ಟರಲ್ಲೇ ಸಾಕದು.
0: ಓಕೆ ಗಣೇಶ್ ಸರ್, ನೀವೇ ಹೇಳಿದಾಗನೇ LED ಸೆಟಪ್ಗೆ ಸುಮಾರು 20 ಲಕ್ಷ ಇನ್ವೆಸ್ಟ್ಮೆಂಟ್ ಅಂತೂ ಬೇಕಾಗುತ್ತೆ ಅಂದ್ರಿ. ಈ 20 ಲಕ್ಷ ಇನ್ವೆಸ್ಟ್ಮೆಂಟ್ನ ನೀವು ಹೊರತಗಿಲಿಕ್ಕೆ ಅಂದರೆ ಎಷ್ಟು ಸಮಯ ಬೇಕಾಗುತ್ತೆ ಸರ್ ರಿಟರ್ನ್ಸ್ನ ಪಡ್ಕೊಳ್ಳೋಕೆ?
1: ಒಂದು 2-2.5 ವರ್ಷ ಕರೆಕ್ಟಾಗಿ ಸ್ಟ್ರಗಲ್ ಮಾಡಿದ್ರೆ 2-3 ವರ್ಷ ಬೇಕೇ ಬೇಕು ಬೇಸಿಕ್ಕು, ಆಮೇಲೆ ನಾವು ಒಂದು ಸ್ವಲ್ಪ ಪ್ರಾಫಿಟ್ ಕಾಣ್ಬೋದು. ಬಟ್ ಈಗಿನ ಜನ್ರೇಷನ್, ಈಗಿನ ಬಿಸ್ನೆಸ್ ಕಾಂಪಿಟೇಷನ್ಗೆ ಎಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ. ನೀವು ಏನೇ 3 ವರ್ಷಕ್ಕೆ ಇದನ್ನು ನಾವು ಇದರ ಇನ್ಕಮ್ ತೆಗಿಯೋಷ್ಟೊತ್ತಿಗೆ ಆಗಲೇ ಹೊಸ ವರ್ಷನ್ ಬಂದಿರುತ್ತೆ, ಮತ್ತು ಅದಕ್ಕೆ ಪ್ರಿಪೇರ್ ಆಗಿ ಅದಕ್ಕೆ ದುಡ್ಡು ಹಾಕಿ ಮೈನ್ ಬಿಸ್ನೆಸ್ ಈ ಫೀಲ್ಡಲ್ಲಿ ಏನಾಗುತ್ತೆ ಅಂದರೆ ನಾವು ದುಡ್ಡು ಹಾಕಿ ದುಡ್ಡು ತೆಗಿಯೋಷ್ಟೊತ್ತಿಗೆ ಹೊಸ ಪ್ರಾಜೆಕ್ಟ್ ಬಂದ್ಬಿಡುತ್ತೆ ನಮ್ಮ ಕೈಗೆ. ಅಷ್ಟು ಪ್ರಿಪೇರ್ ಆಗಿ ನಾವು ಬಿಸ್ನೆಸ್ ಮಾಡಬೇಕು, ಆವಾಗ ಮಾತ್ರ ನಾವು ಇದರಲ್ಲಿ ಅಂದರೆ ಉಳ್ಕೊಳ್ಳೋಕೆ ಸಾಧ್ಯ. ಸಸ್ಟೈನ್ ಮಾಡಿ, ರೆಂಟ್ ಕಟ್ಟು, ನಮ್ಮ ಎಲ್ಲ ರೀತಿ ಇದನ್ನು ಮಾಡಿ ನಾವು ಇದು ಮಾಡೋದಕ್ಕೆ ಇದಾಗುತ್ತೆ.
0: ಹಾಗೆ ಗಣೇಶ್ ಸರ್, ಈಗ LED ಸ್ಕ್ರೀನ್ಸ್ಗಳನ್ನ ಹಾಕಿರ್ತೀರಾ, ಮದುವೆ ಮನೆ ಆಯಿತು, ಮತ್ತೊಂದು ಫಂಕ್ಷನು, ಯಾವುದೋ ಫಂಕ್ಷನ್ಸ್ಗೆ ಹಾಕಿರ್ತೀರಾ, ಜನ ಗೊತ್ತಿಲ್ಲದೆ ಕೆಲವೊಮ್ಮೆ ಅದನ್ನ ಡ್ಯಾಮೇಜ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ, ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್?
1: ಅಂದರೆ ಜನ ಡ್ಯಾಮೇಜ್ ಮಾಡೋಕ್ಕಿಂತ ಈ ಮಳೆ ಬಂದಾಗ ಅಥವಾ ಔಟ್ಡೋರ್ ಎಲ್ಲೋ ಹಾಕಿತ್ತು ಅಲ್ಲೆಲ್ಲೋ ಆಗುತ್ತೆ, ಅಥವಾ ಟ್ರಾವೆಲಿಂಗಲ್ಲೆಲ್ಲ ಬಂದಾಗ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗುತ್ತೆ, ಅಥವಾ ನಾವೆಲ್ಲ ಒಂದು ಕಡೆ ಸೆಟಪ್ ಮಾಡಿರ್ತೀವಿ ಗಾಳಿ ಬಂದು ಅಥವಾ ಇನ್ನೇನೋ ಆಗಿ ಬೀಳೋ ಚಾನ್ಸ್ ಆ ಥರದಾಗತ್ತೆ, ಅವಾಗೆಲ್ಲ ಪ್ರಾಬ್ಲಮ್ಸ್ ಆಗೇ ಆಗುತ್ತೆ ನಮಗೆ. ಅವಾಗ ಸ್ವಲ್ಪ ಲಾಸಸ್ ಇರುತ್ತೆ, ಆ ಲಾಸಸ್ನ ನಾವು ಮತ್ತೆ ಕವರ್ ಮಾಡೋಷ್ಟೊತ್ತಿಗೆ ಮತ್ತೆ 1 ಮಂತ್ ವರ್ಕ್ ಮಾಡಬೇಕಾಗತ್ತೆ. ಸೊ ನಮಗೇನಾಗುತ್ತೆ ಅಂದರೆ ವರ್ಷ ಪೂರ್ತಿ ಕೆಲಸ ಇರೋಲ್ಲ ಇದರಲ್ಲಿ. ಮೇಯ್ನ್ ಆಗಿರುತ್ತೆ ಅಂದರೆ ಏನಾಗುತ್ತೆ ಅಂದರೆ ನಮಗೆ ನವೆಂಬರ್ ಅಥವಾ ಅದಕ್ಕಿಂತ 1 ತಿಂಗಳ ಹಿಂದೆ ಅಲ್ಲಿಂದ ಸ್ಟಾರ್ಟಾಗಿ ಮೇ ಒಳಗಡೆ ಮುಗಿದೋಗ್ಬಿಡುತ್ತೆ. ಒಂದು 8 ತಿಂಗಳು ತ 7 ತಿಂಗಳು ಬಿಸ್ನೆಸ್ ಇರುತ್ತೆ. ಇನ್ನು ಬೇರೆ ಟೈಮಲ್ಲೆಲ್ಲ ಏನು ಇವೆಂಟ್ ಇಲ್ಲ ಅಂದರೆ ಸೊ ಬಿಸ್ನೆಸ್ ಫುಲ್ ಡೌನ್ ಆಗೋಗ್ಬಿಡುತ್ತೆ. ನಾವು ಏನು ಅಂದರೆ ಫುಲ್ ಡೌನಲ್ಲಿರುತ್ತೆ, ಅದನ್ನು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಬಟ್ 8 ತಿಂಗಳಲ್ಲಿ ಏನು ಕೆಲಸ ಮಾಡ್ತೀವಿ, ಚೆನ್ನಾಗಿ ಕೆಲಸ ಮಾಡಿ ಸೇವಿಂಗ್ಸ್ ಮಾಡಿ ಮಾಡಿದ್ರೆ ಲೈಫ್ ಲೀಡ್ ಆಗುತ್ತೆ, ಸ್ವಲ್ಪ ಒಳ್ಳೇದು ಆಗುತ್ತೆ, ಚೆನ್ನಾಗೂ ಆಗುತ್ತೆ ಮೇಡಮ್.
0: ಸರ್, ನೀವು ಹೇಳಿದ್ರೆ ಸುಮಾರು 8 ತಿಂಗಳು ಕೆಲಸ ಇರುತ್ತೆ, ಬಿಸಿಯೆಸ್ಟ್ ಕೆಲಸ ಇರುತ್ತೆ ಅಂತ, ಇನ್ನೊಂದು 6 ತಿಂಗಳು ಸುಮಾರು ಅಷ್ಟು ಕೆಲಸ ಇರಲ್ಲ, ಒಂದು 5-6 ತಿಂಗಳು ಅಂತ ಹೇಳಿದ್ರಿ, ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್? ಐ ಮೀನ್ ಮೇಂಟೈನ್ ಮಾಡ್ತೀರಾ? ಆಗ ಬೇರೆ ಯಾವುದು ಈವೆಂಟ್ಸ್ಗಳು ಸಿಗೋದಿಲ್ವಾ?
1: ಅಲ್ಲ, ಈವೆಂಟ್ಗಳು ಸಿಗೋದೇ ಇಲ್ಲ ಅಂತ ಹೇಳಲ್ಲ, ಸಿಗ್ಬೋದು. ಬಟ್ಟು ಈ ಬಿ ಟೈಮಲ್ಲಿ ಮಾಡಿರೋ ಅದು ವರ್ಕ್ ಇರುತ್ತೆ, ಆ ವರ್ಕ್ ಅವಾಗಿರಲ್ಲ. ಈಗ ಮುಂಚೆ ವರ್ಕ್ ಇರೋ ಟೈಮಲ್ಲಿ ಮಿನಿಮಮ್ 1 ತಿಂಗಳಿಗೆ 5-7 ಪ್ರೋಗ್ರಾಮ್, 10 ಪ್ರೋಗ್ರಾಮ್ ತನಕ ಮಾಡ್ತಾಯಿರ್ತೀವಿ. ಅನ್ಸೀಸನಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂದರೆ 1-2 ಅಥವಾ 3 ಅದರೊಳಗಡೆ ಹೋಗ್ತಾಯಿರುತ್ತೆ. ಅದು ನಮಗೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಮಗೆ ಇನ್ಕಮ್ ತೆಗಿಲಿಲ್ಲ ಅಂದರೆ ನಮಗೊಂದು ಸ್ವಲ್ಪ ಕಷ್ಟ ಅನ್ನೋ ಫೀಲ್ ಬಂದ್ಬಿಡುತ್ತೆ ಆ ಟೈಮಲ್ಲಿ. ಆವಾಗ ನಾವು ಕುಗ್ಗದೆ ಅದನ್ನು ಫೇಸ್ ಮಾಡ್ತೀವಲ್ಲ, ಅದೇ ಲೈಫ್ ನಮಗೆ ಬಿಸ್ನೆಸ್ ಕಲಿಸೋದು ಅಂತ ನಮಗನ್ಸುತ್ತೆ.
0: ಸೂಪರ್. ಹಾಗೆ LED ಸ್ಕ್ರೀನ್ಸ್ಗಳ ಮೇಂಟೆನೆನ್ಸ್ ಅಂತ ಏನಾದರೂ ಇರುತ್ತೆ ಸರ್?
1: ಮೇಂಟೆನೆನ್ಸ್ ಇರುತ್ತೆ. ಆ್ಯಕ್ಚುಲಿ ವರ್ಕರು ಇಟ್ಕೊಂಡು ಕೆಲಸ ಮಾಡಿದಾಗ ಏನಾಗುತ್ತೆ, ಬೇಗ ಹಾಳಾಗುತ್ತೆ ಸ್ವಲ್ಪ. ಆ್ಯಸ್ ಎ ಓನರಾಗಿ ನಾವೇ ವರ್ಕ್ ಮಾಡಿದ್ವಿ ಅಂದರೆ ಲೈಫ್ ಜಾಸ್ತಿ ಬರುತ್ತೆ. ಆಮೇಲೆ ಬಲ್ಬ್ಗಳೆಲ್ಲ ಹೋಗೋದು ಅದು ಇದು ಸಣ್ಣ ಪುಟ್ಟ ಇದೆಲ್ಲ ಆಗ್ತಾ ಇರುತ್ತೆ. ಅದನ್ನೆಲ್ಲ ನಾವು ಹೊರಗಡೆಯಿಂದ ಕರೆಸಿ ಔಟ್ ಸೋರ್ಸಿಂಗ್ ಕರೆಸಿ ಸರ್ವಿಸ್ ಮಾಡೋದು ಎಲ್ಲ ಮಾಡಿಸ್ತೀವಿ, ಎಲ್ಲ ಚೆನ್ನಾಗಿ ಆಗುತ್ತೆ ಅದ್ರ ಮೇಲೆ.
0: ಸೂಪರ್ ಗಣೇಶ್ ಸರ್, ಈಗ ಗಣೇಶ ಡಿಜಿಟಲ್ ಸುಮಾರು ಎಷ್ಟು ಈವೆಂಟ್ಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡಿ ಎಲ್ ಇ ಡಿ ಸ್ಕ್ರೀನ್ಸ್ ಎಲ್ಲ ಹಾಕಿರ್ಬೋದು, ಎನಿ ಐಡಿಯಾ ಏನಾದರೂ ನೆನಪಿದೆಯಾ ಇದುವರೆಗೂ ಎಷ್ಟು ಮಾಡಿರ್ಬೋದು ಅಂತ?
1: ಇಲ್ಲ ಮೇಡಮ್, ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ಸಿಕ್ಸ್ ಇಯರ್ಸ್ ಮೇಲೆ ಆಗಿದೆ. ಏಯ್ಟ್ ಇಯರ್ಸಿಂದನೂ ಮಾಡ್ತಾನೆ ಇದ್ದೀನಲ್ಲ, ನಾನು ಹೇಳೋಕ್ಕಾಗಲ್ಲ, ಲೆಕ್ಕನೇ ಹೇಳೋಕ್ಕಾಗಲ್ಲ. ನಾವು ಒಂದು ವರ್ಷಕ್ಕೆ ಕಡಿಮೆ

0: ಒಂದು ಸೀಸನ್ ಒನ್ ಸೀಸನಲ್ಲೇ ಒಂದು ನೂರು ಮದುವೆ ಮನೆ ರೀಚ್ ಮಾಡಿಬಿಟ್ಟಿರ್ತೀವಿ. ಆ ನೂರು ಮದುವೆ ಆಗಲಿಲ್ಲ ಅಂದ್ರೆ 70-80 ಮಾಡೇ ಮಾಡಿರ್ತೀವಿ ಮಿನಿಮಮ್. ಅದನ್ನು ನಾವು ಕೌಂಟ್ ಮಾಡೋಕ್ಕಾಗಲ್ಲ, ಅದು ಇಷ್ಟೇ ಮಾಡಿದ್ವಿ ಇಷ್ಟೇ ಮಾಡಿದ್ವಿ ಅಂತ. ಬಟ್ ಮಾಡಿರ್ತೀವಿ ಮೇಡಮ್, ಚೆನ್ನಾಗಾಗಿರುತ್ತೆ. ಕೆಲವೊಂದು ಟೈಮ್ ಡೌನಲ್ಲಿರುತ್ತೆ, ಬಟ್ ಎಲ್ಲ ಟೈಮು ಹೋಗುತ್ತೆ ಮೇಡಮ್, ಸೀಸನ್ ಅಲ್ವಾ, ಹಾಗಾಗಿ ಏನು ಸಮಸ್ಯೆಲ್ಲ.
1: ಸೊ ಇದುವರೆಗೂ ಸಾಕಷ್ಟು ಇವೆಂಟ್ಸ್ಗಳನ್ನ ಮಾಡಿದ್ರೆ ನೆನ್ಪಿಟ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟೊಂದು ಇವೆಂಟ್ಸ್ಗಳನ್ನ ಮಾಡಿದ್ರೆ. ಅದರಲ್ಲಿ ಒಂದು ದಿ ಬೆಸ್ಟ್ ಇವೆಂಟ್ ನೀವು ಮಾಡಿರೋದು, ಯಾವಾಗಲೂ ನೆನಪು ಮಾಡ್ಕೋಬೇಕು, ರೀಕಾಲ್ ಆಗ್ತಾ ಇರುತ್ತೆ ಅನ್ನೋದಾದ್ರೆ ಯಾವ ಇವೆಂಟ್ ಇರ್ಬೋದು ಸರ್?
0: ಅದನ್ನು ಯಾವಾಗಲೂ ಹೇಳೋಕ್ಕಾಗೋದೇ ಇಲ್ಲ ಮೇಡಮ್, ಯಾಕಂದರೆ ನಮಗೆ ಪ್ರತಿ ದಿನವೂ ಹೊಸ ಹೊಸ ಥರ ಡಿಸೈನ್ಸ್ ಮಾಡ್ತಾನೆ ಇರ್ತೀವಿ, ಹೊಸ ಹೊಸದು ಬರ್ತಾನೆ ಇರುತ್ತೆ, ಹೊಸ ಹೊಸದು ಮಾಡ್ತಾನೆ ಇರ್ತೀವಿ. ದಿ ಬೆಸ್ಟ್ ಅಂತ ನಮಗೆ ಯಾವುದು ಅನಿಸೋದೇ ಇಲ್ಲ, ಯಾಕಂದರೆ ಎಲ್ಲದೂ ಬೆಸ್ಟಾಗೆ ವರ್ಕ್ ಮಾಡ್ತಾಯಿರ್ತೀವಿ. ಏನು ಈ ಮೇಯ್ನ್ ಅಂದರೆ ಈವೆಂಟ್, ಪ್ರತಿಯೊಂದು ಇವೆಂಟ್ನು ಬೆಸ್ಟಾಗಿ ಬರಬೇಕು. ನಮಗೆ ಕ್ಲೈಂಟ್ ಎಲ್ಲೂ ನಮಗೆ ಕಂಪ್ಲೇಂಟ್ ಮಾಡಬಾರ್ದು, ಅವ್ರ ಟಾರ್ಗೆಟ್ ಅವ್ರ ಕ್ವಾಲಿಟಿ ರೀಚ್ ಮಾಡಬೇಕು ಅನ್ನೋದೇ ಮೇಯ್ನ್ ಇದಾಗಿರೋದ್ರಿಂದ ಬೆಸ್ಟ್ ಅಂತ ಯಾವುದಿರೋ, ಎಲ್ಲದೂ ಬೆಸ್ಟೇ ನಾವು ಮಾಡಿರೋದು, ಬಟ್ ಎಲ್ಲದೂ ಚೆನ್ನಾಗಿ ಮಾಡಿದ್ದೀವಿ, ನಮಗೇನು ಇದು ಅನಿಸಲ್ಲ. ಸ್ವಲ್ಪ ಫಸ್ಟಿಗೆ ಕಷ್ಟ ಇತ್ತೇನೋ, ಬಟ್ ಈಗೇನು ಕಷ್ಟನ ಪದನೇ ಇಲ್ಲ, ಎಲ್ಲ ಹಂಗೆ ಮಾಡ್ತಿದ್ದೀವಿ ವರ್ಕ್.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಗಣೇಶ್ ಡಿಜಿಟಲ್ ಮಾಲೀಕರಾಗಿರುವಂತಹ ಗಣೇಶ್ ಅವರು ಅವರ ಬಿಸ್ನೆಸ್ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ರು. ಎಲ್ಲ ಬಿಸ್ನೆಸ್ ಅಲ್ಲೂ ಅದರದೇ ಆದಂತಹ ಚಾಲೆಂಜಸ್ ಇರುತ್ತೆ, ಹಾಗೆ ಈ ಒಂದು ಗಣೇಶ್ ಡಿಜಿಟಲ್ಸ್ ಅಲ್ಲಿ ಕೂಡ ಸಾಕಷ್ಟು ಚಾಲೆಂಜಸ್ ಇದೆ, ಅದ್ರ ಜೊತೆನೆ ನಾವು ಕೆಲಸವನ್ನ ಮಾಡ್ತೀವಿ ಖುಷಿಯಿಂದ ಅಂತ ಹೇಳ್ತಿದ್ರು. ಹಾಗಿದ್ರೆ ಗಣೇಶ್ ಅವ್ರ ಜೊತೆ ಇನ್ನೊಂದಿಷ್ಟು ಮಾತುಕತೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಡಿಜಿಟಲ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ವಿ, ಅದೇನೇ ಗಣೇಶ ಡಿಜಿಟಲ್ಸ್. ಇಲ್ಲಿ ಹೆಚ್ಚಾಗಿ ಎಲ್ಇಡಿ ವಾಲ್ ಸ್ಕ್ರೀನ್ ಬಿಸ್ನೆಸ್ ನ ಮಾಡ್ತಾರೆ. ಸಾಕಷ್ಟು ಇವೆಂಟ್ಸ್ ಗಳಿಗೆ, ಫಂಕ್ಷನ್ಸ್ ಗಳಿಗೆ ಇವರು ಎಲ್ಇಡಿ ಸ್ಕ್ರೀನ್ಸ್ ಗಳನ್ನ ಹಾಕೊಡ್ತಾರೆ. ಸೊ ಇದರ ಓನರ್ ಆದಂತಹ ಗಣೇಶರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಅವರ ಜೊತೆ ಮಾತುಕತೆನ ಮುಂದುವರಿಸೋಣ. ಗಣೇಶ್ ಸರ್, ಇಲ್ಲಿರುವಂತಹ ಎಕ್ವಿಪ್ಮೆಂಟ್ಸ್ ಗಳೆಲ್ಲ ತುಂಬಾ ದೊಡ್ಡದಾಗಿದೆ ಆಯ್ತಾ. ನೀವು ಇದನ್ನ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅನ್ನುವಾಗ ಹೇಗ್ ಮಾಡ್ತೀರಾ? ನಿಮ್ದೇ ಆದಂತಹ ಓನ್ ಟ್ರಾನ್ಸ್ಪೋರ್ಟೇಷನ್ ಇದೆಯಾ ಅಥವಾ ಹೇಗೆ ಸರ್? ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
1: ನಮ್ದೇ ಓನ್ ವೆಹಿಕಲ್ ಇದೆ ಮೇಡಮ್, ಟ್ರಾನ್ಸ್ಪೋರ್ಟೇಷನ್ ಗೆ ಅದಲ್ಲೇ ನಾವು ಮಾಡ್ಕೋತೀವಿ.
0: ಓಕೆ ಗಣೇಶ್ ಸರ್, ಇಷ್ಟು ವರ್ಷದ ಬಿಸ್ನೆಸ್ ಜರ್ನಿಲಿ ನಿಮ್ಗೆ ಯಾವುದೋ ಒಂದು ದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ ನಾನು ಓನ್ ಆಗಿ ಬಿಸ್ನೆಸ್ ಮಾಡ್ತಾ ಇರೋದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ಸಿದೆ?
1: ಅದು ಇನ್ನೂ ಅನಿಸಿಲ್ಲ ಮೇಡಮ್, ಅನಿಸ್ಬೇಕು. ಇನ್ನು ಕೆಲಸ ಮಾಡಬೇಕದು. ನಾವು ಇವತ್ತು ಸಾರ್ಥಕತೆ ಅಂತ ಇನ್ನು ಸಾರ್ಥಕತೆ ಹೆಜ್ಜೆ ಮೆಟ್ಟಿಲ್ನೂ ಇನ್ನೂ ಏರಿಲ್ಲ, ಅದಕ್ಕಿನ್ನು ಟೈಮ್ ಇದೆ ಅಂತ ಅನಿಸುತ್ತೆ. ನನ್ನ ಪ್ರಕಾರ ನಾವು ಇನ್ನೂ ಕಷ್ಟಪಡಬೇಕು. ಇನ್ನು ಸಣ್ಣ ಏಜ್ ನಮ್ದು, ನನಗೆ ಅನಿಸೋದು. ಇನ್ನೂ ಕಷ್ಟಪಟ್ಟು ಇನ್ನೂ ಚೆನ್ನಾಗಾದಾಗ ಅದು ಸಾರ್ಥಕತೆ ಹೆಜ್ಜೆ ಬರ್ಬೋದೇನೋ ಅಂತ ಅನಿಸುತ್ತೆ ನನಗೆ.
0: ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಒಂದಿಷ್ಟು ಮಿನಿಮಮ್ ಕ್ವಾಲಿಟೀಸ್ ಇರಲೇಬೇಕು ಅನ್ನೋದಾದರೆ ಏನಿರಬೇಕು ಸರ್? ಬಿಕಾಸ್ ನೀವು ಕ್ಲೈಂಟ್ಸ್ ಹತ್ರ ತುಂಬ ಕ್ಲೈಂಟ್ಸ್ಗಳನ್ನ ನೋಡಿರ್ತೀರಾ, ಅವ್ರ ಹತ್ರ ಹೇಗೆ ಬಿಹೇವ್ ಮಾಡೋದಂತ ಗೊತ್ತಿರುತ್ತೆ. ನಿಮ್ಮದೇ ಆದಂಥ ಒಂದು ಬಿಸ್ನೆಸ್ ಪಾಲಿಸೀಸ್ ಇರುತ್ತೆ, ಎಥಿಕ್ಸ್ ಇರುತ್ತೆ. ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಸರ್?
1: ಬೇಸಿಕ್ ಟೈಮ್ ಮ್ಯಾನೇಜ್ಮೆಂಟು, ಮತ್ತು ನಾವು ಹೇಗೆ ಮಾತಾಡ್ತೀವಿ, ನಾವು ಹೇಗೆ ನಡ್ಕೋತೀವಿ, ಅದ್ರ ಮೇಲೆ ಮ್ಯಾನೇಜ್ ಎಲ್ಲದು ಬರುತ್ತೆ. ನಾವು ಯಾವಾಗಲೂ ಏನೇ ಆದರೂ ನಾವೇನು ಟೈಮ್ ಮಾತಾಡಿರ್ತೀವಿ ಆ ಟೈಮನ್ನು ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ಆಮೇಲೆ ನಾವು ಮಾತಾಡೋದಿರುತ್ತಲ್ಲ ಅದು ಮೇಯ್ನ್, ಅದಿಷ್ಟು ನಾವು ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತೀವೋ ಅದರಲ್ಲಿ ಕ್ಲೈಂಟ್ ಆಟೋಮೆಟಿಕ್ಲಿ ನಮ್ಗೆ ಗುರುತಿಡ್ತಾರೆ, ನಮ್ಮ ಪ್ರೋಗ್ರಾಮ್ಸ್ ಕೊಡ್ತಾರೆ. ಅದು ಎಲ್ಲದೂ ನಾವು ಮುಂದೆ ಸಕ್ಸಸ್ ಆಗೋಕ್ಕೆ ಅದೇ ಮೇಯ್ನ್. ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡಿದಾಗಲೇ ನಮಗೆ ಗೊತ್ತಾಗೋದು ಮೇಡಮ್ ಅದು ಏನು ಅಂತ.
0: ಸರ್, ಈಗಿನ ಯಂಗ್ ಜನ್ರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ. ಅಂದರೆ ಇದೇ ಥರ ಬಿಸ್ನೆಸ್ ಅಲ್ಲ, ಯಾವುದೇ ಬಿಸ್ನೆಸ್ ಆದರೂ ಸ್ಟಾರ್ಟ್ ಮಾಡಬೇಕಂತಿರ್ತಾರೆ. ಅಂಥವ್ರಿಗೆ ನೀವೊಬ್ಬರು ಎಕ್ಸ್ಪೀರಿಯೆನ್ಸ್ ಆಗಿರುವಂಥ ಬಿಸ್ನೆಸ್ ಮ್ಯಾನ್, ಒಂದಿಷ್ಟು ಸಲಹೆನ ಕೊಡೋದಾದರೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್?
1: ಎಷ್ಟು ಆಗುತ್ತೋ ಅಷ್ಟು ದಿನ ದಿನ ಹೊಸದನ್ನು ಕಲಿಯೋಕ್ಕೆ ಪ್ರಯತ್ನ ಪಡಬೇಕು. ಮೇಯ್ನ್ ಯಾರು ಬರ್ತೀವೋ ಅಥವಾ ಯಾರು ಏನು ಮಾಡಬೇಕು ಅಂತಿದ್ದಾರೋ ಅವರು ಹೊಸ ಹೊಸದನ್ನು ಕಲಿತು ಟೈಮು ತಕ್ಕಂಗೆ ಕರೆಕ್ಟಾಗಿ ಮಾತಾಡಿ ಜನಗಳ ಹತ್ರ ನಾವು ಇರೋದನ್ನು ಕಲಿಬೇಕು. ಅದು ಮೇಯ್ನ್ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಯಾವಾಗಲೂ ನಾವು ದಿನ ದಿನ ಹೋದಂಗೆ ಹೊಸ ಹೊಸ ವಿಷಯಗಳನ್ನು ಹೊಸ ಹೊಸದು ಕಲಿತಾಗಲೇ ನಾವು ಮುಂದೆ ಏನು ಅಂತ ಗೊತ್ತಾಗೋದಂತ ನನಗೆ ಅನಿಸುತ್ತೆ.
0: ಸೊ ಹೊಸದಾಗಿ ಬಿಸ್ನೆಸ್ ಮಾಡೋರು ಹೊಸದನ್ನು ಕಲಿಯೋದನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಿದ್ದೀರ. ಸರ್, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಐಡಿಯಾಸ್ಗಳೆಲ್ಲ ಅವ್ರಿಗೆ ಬೇಕಾಗಲ್ವ ಸರ್? ಎಕ್ಸ್ಪೀರಿಯೆನ್ಸ್ ಅನ್ನೋದೆಲ್ಲ ಏನು ಮ್ಯಾಟ್ರ್ ಆಗಲ್ವ ಸರ್?
1: ಎಕ್ಸ್ಪೀರಿಯೆನ್ಸ್ಗಿಂತ ಇಂಪಾರ್ಟೆಂಟು ಈಗ ಕಲಿಕೆ ಮೇಡಮ್, ಇಂಪಾರ್ಟೆಂಟ್ ಕಲಿಕೆ. ಅಂದರೆ ನಾವು ಹೊಸ ದಿನ ಇದೆಯಲ್ಲ, ದಿನ ದಿನ ಹೋದಂಗೆ ಹೊಸ ಹೊಸ ವಿಷಯಗಳು ತಿಳ್ಕೊತಾನೆ ಇರಬೇಕು, ಕಲಿತಾನೆ ಇರಬೇಕು. ಅದು ಎಷ್ಟು ಕಲ್ತು ಕಲ್ತು ಕಲಿತೀವೋ ಅದರಲ್ಲಿ ನಾವು ಇಂಪ್ರೂವ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ವಿಷಯನ ಅಪ್ಡೇಟ್ ಮಾಡ್ಕೋಬೇಕು ನಾವು. ದಿನ ದಿನ ಹೇಗೆ ಸಾಫ್ಟ್ವೇರ್ಗಳು ಅಪ್ಲಿಕೇಶನ್ಗಳು ಹೇಗೆ ಅಪ್ಡೇಟ್ ಆಗ್ತಾ ಇದೆಯೋ ನಾವು ಅದನ್ನು ಅಪ್ಡೇಟ್ ಮಾಡ್ಕೋತಾ ಇರಬೇಕು. ನಮಗೆ ಜೀವನದಲ್ಲಿ ಯಾವುದು ಮುಂದೆ ಸಹಾಯ ಮಾಡುತ್ತೆ, ನಮ್ಮ ಬಿಸ್ನೆಸ್ಸಿಗೆ ಏನು ಸಹಾಯ ಮಾಡುತ್ತೆ ಅದನ್ನು ತಿಳ್ಕೊಂಡು ನಾವು ಅಪ್ಡೇಟ್ ಆದರೆ ಎಲ್ಲದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಿಂದುಳಿತೀವಿ ಅಂತ ಅನಿಸುತ್ತೆ ಮೇಡಮ್.
0: ಓಕೆ ಗಣೇಶ್ ಸರ್, ಒನ್ ಮೋರ್ ಲಾಸ್ಟ್ ಕ್ವಶನ್. ಈಗ ನೀವೇ ಹೇಳ್ದಂಗೆ ಕಾಂಪಿಟೇಷನ್ ಅನ್ನೋದು ತುಂಬ ಇದೆ ಬಿಸ್ನೆಸ್ಸಲ್ಲಿ ಅಂತ. ಹಾಗೆ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂಥ ಕೇಳುಗರು ತುಂಬ ಕಡೆ ಎಲ್ ಇ ಡಿ ಸ್ಕ್ರೀನ್ಸ್ಗಳನ್ನ ಹಾಕ್ಸಿರ್ತಾರೆ. ಯಾರಾದರೂ ಈಗ ಹೊಸದಾಗಿ ಒಂದು ಈವೆಂಟಿಗೆ ವಿಡಿಯೋಗ್ರಫಿ ಎಲ್ ಇ ಡಿ ಎಲ್ಲ ಬೇಕು ಅನ್ನೋದಾದರೆ ಗಣೇಶ್ ಡಿಜಿಟಲ್ಸ್ಗೆ ಯಾಕೆ ಅವರು ಹೋಗಬೇಕು? ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು? ವಿತ್ ಅಡ್ರೆಸ್ ಹಾಗೆ ಫೋನ್ ನಂಬರ್ ಹೇಳ್ಬೋದಾ ನಿಮ್ಮ ಬಿಸ್ನೆಸ್ ಬಗ್ಗೆ?
1: ಹೇಳು. ನನ್ನ ಹೆಸರು ಗಣೇಶ್ ಅಂತೇಳಿ. ನಮ್ಮ ಆಫೀಸ್ ಬಂದುಬಿಟ್ಟು ಶಿವಮೊಗ್ಗ ಸೋಮಿನಕೊಪ್ಪ ರೋಡಲ್ಲಿ ಗಣೇಶ್ ಡಿಜಿಟಲ್ ಅಂತಲೇ ಮಾಡಿದ್ದೀವಿ. ಸೊ ಅಲ್ಲಿ ವೆಡ್ಡಿಂಗ್ ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡ್ತೀವಿ, ಎಲ್ ಇ ಡಿ ವಾಲ್ ಹಾಕ್ತೀವಿ, ಲೈವ್ ಸ್ಟ್ರೀಮಿಂಗ್ ಮಾಡ್ತೀವಿ, ಸ್ಪಾಟ್ ಮಿಕ್ಸಿಂಗ್ ಮಾಡ್ತೀವಿ. ಇದೆಲ್ಲ ನಮ್ಮದೇ ಸ್ವಂತ ಸರ್ವಿಸ್ ಇರುತ್ತೆ. ಪ್ರೀ ವೆಡ್ಡಿಂಗ್ ಫೋಟೋಶೂಟು ಮಾಡ್ತೀವಿ, ವಿಡಿಯೋ ಕವರೇಜ್ ಮಾಡ್ತೀವಿ, ಇದೆಲ್ಲ ಇರುತ್ತೆ ನಮ್ಮಲ್ಲಿ.

0: ನಿಮಗೆ ಯಾರಾದರೂ ಬೇಕು ಅಂದರೆ ನಮ್ಮ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಮಾಡಿಕೊಡ್ತೀವಿ ಪ್ರೋಗ್ರಾಮ್ನ ನಾವು.
1: ಎನಿವೆ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರಿ. ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಆಲ್ ರೈಟ್, ಕೇಳಿದಲ್ಲ ಸ್ನೇಹಿತರೆ, ಗಣೇಶ್ ಸರ್ ಅವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಇವರ ಬಿಸ್ನೆಸ್ಸಲ್ಲಿ ಏನೆಲ್ಲ ಚಾಲೆಂಜಸ್ ಇದೆ, ಜೊತೆಗೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಕೂಡ ಒಳ್ಳೆಯ ಸಜೆಷನ್ಸ್ಗಳನ್ನ ಕೊಟ್ಟರು, ಜೊತೆಗೆ ಯಾಕೆ ಗಣೇಶ್ ಡಿಜಿಟಲ್ಸ್ನ ಬಳಸಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9680962279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಹಾಗೆ ಮತ್ತೊಬ್ಬರು ಬಿಸ್ನೆಸ್ ಮೆನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ನಂದಿನಿ 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
6: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
0: ಹಾ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686962799 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ತಮ್ಮ ಉನ್ನತ ವಿದ್ಯಾಭ್ಯಾಸವನ್ನು ಮುಗಿಸಿ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ ನಂತರ ಕೃಷಿಯಲ್ಲಿ ವಿಶಿಷ್ಟ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಕೃಷಿಯನ್ನು ಆರಂಭ ಮಾಡ್ತಾರೆ. ಸೊ ಇವರು ಆರಂಭ ಮಾಡಿದಂತಹ ಕೃಷಿನಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಈ ಕೃಷಿಯ ಕುರಿತಂತೆ ಹಲವಾರು ವಿಚಾರಗಳನ್ನು ತಿಳ್ಕೊಂಡು ಕೃಷಿಯನ್ನು ಆರಂಭ ಮಾಡಿ ಈ ಬೆಳೆಯಲ್ಲಿ ಉತ್ತಮವಾದಂತಹ ಇಳುವರಿಯನ್ನು ಪಡಿತಾ ಇದ್ದಾರೆ. ಜೊತೆಗೆ ಇವರು ಹೇಳುವಂತಹ ಮಾತು, ಇವರಿಗ ಬೆಳೀತಾ ಇರುವಂತಹ ಬೆಳೆ ಏನಿದೆ, ಇದು ಚಿನ್ನದ ಬೆಲೆ ಹೇಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೋ, ಹಾಗೆ ನಾನು ಬೆಳೀತಾ ಇರುವಂತಹ ಈ ಬೆಳೆ ಕೂಡ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ರೀತಿನಲ್ಲೇ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಸೊ ಅದರಲ್ಲಿ ಉತ್ತಮ ಆದಾಯ ಕೂಡ ನನಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಅಂಡ್ ಇವ್ರು ಬೆಳೀತಾ ಇರುವಂತಹ ಈ ಬೆಳೆ ಕಪ್ಪುಚಿನ ಅಂತ ಹೇಳಿದ್ರೆ ತಪ್ಪಿಲ್ಲ ಅಂತ ಹೇಳ್ಬೋದು. ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು ಅಂತ ಅನ್ಕೊಳ್ತೀನಿ. ನಮ್ಮ ಮಲೆನಾಡಿನ ಭಾಗದಲ್ಲಿ ಹೆಚ್ಚಾಗಿ ಅಡಿಕೆಗೆ ಈ ಬಳ್ಳಿಯನ್ನು ಹಬ್ಬಿಸಿರ್ತಾರೆ. ಹಾಗೆ ತೆಂಗಿನ ಜೊತೆಗೂ ಕೂಡ ಈ ಒಂದು ಬಳ್ಳಿಯನ್ನು ಹಬ್ಬಿಸಿ ಉತ್ತಮವಾದಂತಹ ಇಳುವರಿಯನ್ನು ಪಡ್ಕೊಳ್ತಾ ಆದಾಯವನ್ನು ಕೂಡ ಗಳಿಸಿರುವಂತವರು ಸುಮಾರು ಜನ ಇದ್ದಾರೆ. ಸೊ ಹಾಗಿದ್ರೆ ಇವಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಳು ಮೆಣಸಿನ ಕೃಷಿ ತುಂಬಾನೇ ಲಾಭವನ್ನು ತಂದುಕೊಡ್ತಾ ಇದೆ. ಹಾಗೆ ಕಾಳು ಮೆಣಸನ್ನ ಬೆಳೆದು ಬಹಳಷ್ಟು ಕಡೆಗೆ ಎಕ್ಸ್ಪೋರ್ಟ್ನ ಕೂಡ ಮಾಡ್ತಾ ಇದಾರೆ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರುವಂತಹ ಈ ಒಂದು ಬೆಳೆ ಯಾವುದು ಅಂತ ಅಂದ್ರೆ ಕಾಳು ಮೆಣಸು. ಕಾಳು ಮೆಣಸನ್ನ ಅಡಿಕೆ ಮತ್ತು ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಬೆಳೆಯಬಹುದಾಗಿದೆ. ಹಾಗೆ ಕಾಳು ಮೆಣಸನ್ನ ಈ ರೀತಿಯಲ್ಲಿ ಅಡಿಕೆ ಮತ್ತು ತೆಂಗಿನ ತೋಟದಲ್ಲಿ ಬೆಳೆದಂತಹ ಸಮಯದಲ್ಲಿ 2-3 ಪಟ್ಟು ಹೆಚ್ಚಿನ ಆದಾಯವನ್ನ ತಂದು ಕೊಡುತ್ತೆ ಅನ್ನೋದು ಇವರ ಮಾತು. ಹಾಗಾದ್ರೆ ಇವತ್ತು ನಮ್ಮ ಜೊತೆ ಮಾತಾಡ್ತಿರುವಂತಹ ಈ ಕೃಷಿಕರು ಅವರ ತೋಟದಲ್ಲಿ ಅಡಿಕೆ ಬೆಳೆಗಿಂತ ಕಾಳು ಮೆಣಸಿನಲ್ಲಿ 2 ಪಟ್ಟು ಹೆಚ್ಚು ಆದಾಯವನ್ನ ಗಳಿಸ್ತಾ ಇದಾರೆ ಅಂತ ಹೇಳಿ ನಮ್ಮ ಜೊತೆನಲ್ಲಿ ಹೇಳಿದ್ರು. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳು ಮೆಣಸು ಕೃಷಿಯ ಕುರಿತಂತೆ ಹಲವಾರು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ನಟರಾಜ್ ಅವರು. ಇವರು ಇವರ ಕೃಷಿ ಭೂಮಿನಲ್ಲಿ ಕಾಳು ಮೆಣಸನ್ನ ಬೆಳೀತಾ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಉತ್ತಮವಾದಂತಹ ಇಳುವರಿಯನ್ನ ಆದಾಯವನ್ನು ಕೂಡ ಗಳಿಸಿದ್ದಾರೆ. ಹಾಗಾದ್ರೆ ಇವರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ನಟರಾಜ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ನಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಟರಾಜ್ ಅವರೇ, ಮೊದಲನೇದಾಗಿ ನಿಮ್ಮ ಈ ಕೃಷಿ ಹೇಗೆ ಆರಂಭ ಆಯಿತು, ನಿಮ್ಮ ಕೃಷಿ ಆರಂಭದ ದಿನಗಳು ಹೇಗಿತ್ತು, ಮತ್ತೆ ಕಾಳು ಮೆಣಸನ್ನೇ ಯಾಕೆ ನೀವು ಆಯ್ಕೆ ಮಾಡಿಕೊಂಡ್ರಿ, ಇದ್ರ ಬಗ್ಗೆ ಹೇಳ್ಬೋದಾ?
7: ಸೊ ಮೊದಲೇ ಒಂದು ಖುಷಿಯ ಸಂಗತಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಕೃಷಿ ಪದವಿಯನ್ನು BSc ಅಗ್ರಿಕಲ್ಚರ್ ಮತ್ತು MSc ಅಗ್ರಿಕಲ್ಚರ್ನ ಮುಗಿಸಿರ್ತಕ್ಕಂಥ ಕೃಷಿ ಪದವೀಧರನಾಗಿದ್ದೀನಿ. ಸುಮಾರು 11 ವರ್ಷಗಳ ಕಾಲ ನಾನು MNC ಬಹುರಾಷ್ಟ್ರೀಯ ಕಂಪನಿನಲ್ಲಿ ಕೆಲಸ ಮಾಡಿ ಸುಮಾರು 13 ಜಿಲ್ಲೆಗಳಲ್ಲಿ ಕಾರ್ಯನ ನಿರ್ವಹಿಸಿದ್ದೀನಿ. ಸೊ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಮ್ಮ ತಂದೆಯವರು ಇರ್ಬೋದು, ನಮ್ಮ ಪೂರ್ವಜರು ಇರ್ಬೋದು, ಕೃಷಿಯನ್ನೇ ಮುಖ್ಯ ಉದ್ಯೋಗವಾಗಿ ಅಳವಡಿಸಿಕೊಂಡಿರ್ತಕ್ಕಂಥ ಬಂದಿರತಕ್ಕಂಥ ಕುಟುಂಬ ಆಗಿದೆ. ಸೊ ನಮ್ಮ ಒಂದು ಅಗ್ರಿಕಲ್ಚರಲ್ಲಿ ಒಂದು ಮುಖ್ಯವಾದ ಒಂದು ಸೆನ್ಸ್ ಇದೆ, ಸ್ಟೇಟ್ಮೆಂಟ್ ಇದೆ. ಏನಪ್ಪ ಅದ ಅಂತಂದರೆ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಪರ್ ಯೂನಿಟ್ ಏರಿಯಾ ಒಂದು. ಎರಡನೇದು, ನಮ್ಮಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲನ ನಾವು ಯಾವ ರೀತಿ ಉಪಯೋಗಿಸ್ಕೊಂಡು ನಮ್ಮ ಆರ್ಥಿಕ ಸ್ಥಿತಿನ ಹೆಚ್ಚಿಸ್ಕೊಬೋದು ಅಂತಕ್ಕಂಥದ್ದು ತುಂಬ ದಿನದಿಂದ ನನಗೆ ಮನಸ್ಸಲ್ಲಿ ಕೊರಿತಾ ಇತ್ತು. ನಾನು ಕೆಲಸ ನಿರ್ವಹಿಸ್ತಾ ಇದ್ದಂಕಲೇ ನಮ್ಮ ಜಮೀನಿನಲ್ಲಿ ಏನು ಹೊಸದಾಗಿ ಬೆಳಿಬೋದು, ಯಾವ ರೀತಿ ನನ್ನ ಒಂದು ಜಮೀನಿನ ಒಂದು ಆದಾಯವನ್ನು ಹೆಚ್ಚಿಸ್ಕೊಬೋದು ಅಂತ ಯೋಚನೆ ಮಾಡಿದಾಗ ನಾನು ಓದಿರ್ತಕ್ಕಂಥದ್ದು ಮತ್ತು ಕೆಲವು ಪ್ರದೇಶಗಳಲ್ಲೆಲ್ಲ ಹೋಗಿರ್ತಕ್ಕಂಥ ಅನುಭವದ ಮೇರೆಗೆ ಅಡಿಕೆ ಮತ್ತು ತೆಂಗಿನ ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಮೆಣಸನ್ನು ಬೆಳೀತಕ್ಕಂಥದ್ದು ಯಾವ ರೀತಿ ಇರುತ್ತೆ ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡಿದೆ. ಅಂಥ ಸಂದರ್ಭದಲ್ಲಿ ಮಿಶ್ರ ಬೆಳೆಯಾಗಿ ಮೆಣಸಿನ ಬೆಳೆಯನ್ನು ಸೆಲೆಕ್ಟ್ ಮಾಡ್ಕೊಂಡೆ. ಸೊ ನಾನು ಹಾಕಿರ್ತಕ್ಕಂಥ ಮೆಣಸು ಬೆಳೆ ಯಾವುದಪ್ಪ ಅಂದರೆ ಪನೀರ್ 2 ಅಂತಕ್ಕಂಥ ವೆರೈಟಿ. ಮುಂಚೆ ಎಲ್ಲ ಯಾವ ಥರ ಇತ್ತು ಅಂದರೆ ಬರೀ ಅಡಿಕೆ ಮತ್ತು ತೆಂಗಿನ ಮಾತ್ರ ನಾವು ಅವಲಂಬನೆ ಆಗಿದ್ದು. ಸೊ ಈ ಅಂಥ ಸಂದರ್ಭದಲ್ಲಿ ನಮಗೆ ಕೇವಲ 1 ಎಕರೆಗೆ 2.5-3 ಲಕ್ಷ ಮಾತ್ರ ಆದಾಯ ಬರ್ತಾ ಇತ್ತು. ಸೊ ಯಾವಾಗ ನಾನು ಮೆಣಸನ್ನು ಅಂತರ್ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ನಮ್ಮ ಜಮೀನಿನಲ್ಲಿ ಅಡಿಕೆನಲ್ಲಿ ನಾನು ಹಬ್ಬಿಸಿದ್ನೋ ಆವಾಗ ಬರೀ ಕಾಳು ಮೆಣಸಿನಲ್ಲೇ ಕೂಡ ನಮ್ಮ ಕಾಳು ಮೆಣಸು ಒಂದರಲ್ಲೇ ನನಗೆ ವಾರ್ಷಿಕವಾಗಿ 6 ಲಕ್ಷ ಆದಾಯ ಬರ್ತಿದೆ. ಅಂದರೆ ನಮ್ಮ ಆದಾಯ ಯಾವ ರೀತಿ ಹೆಚ್ಚಿಸ್ಕೊಬೋದು, ಇರ್ತಕ್ಕಂಥ ಒಂದು ಜಮೀನಿನಲ್ಲೇ ಯಾವ ರೀತಿ ನಮ್ಮ ಬೆಳೆಗಳನ್ನ ಜಾಸ್ತಿ ಮಾಡಿಕೊಂಡು ನಮ್ಮ ಆದಾಯವನ್ನು ಹೆಚ್ಚಿಸ್ಕೊಂಡು ನಮ್ಮ ಆರ್ಥಿಕ ಸ್ಥಿತಿನ ಬೆಳೆಸ್ಕೊಬೋದು ಅಂತಕ್ಕಂಥದ್ದು ಒಂದು ಉತ್ತಮವಾದ ಉದಾಹರಣೆಯಾಗಿದೆ. ನಾವೆಲ್ಲ ಕರಿಮೆಣಸು ನೀವೆಲ್ಲ ಅಂದ್ಕೊಂಡಿರ್ತಕ್ಕಂತೆ ಸಾಂಬಾರು ಪದಾರ್ಥಗಳಲ್ಲೇ ರಾಜ ಅಂತ ಕರಿತೀವಿ, ಮತ್ತು ಇನ್ನೊಂದು ಹೆಸರು ಇದಕ್ಕೆ ಕರೆ ಬಂಗಾರ ಅಂತ ಕರಿತೀವಿ. ಸೊ ಇಂಥ ಒಂದು ಸಾಂಬಾರು ಪದಾರ್ಥಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗ್ತಾ ಬಂದಿದೆ, ಅಂದರೆ ಕ್ಷೀಣಿಸ್ತಾ ಬಂದಿದೆ. ಕಾರಣ ನಾವು ಮಾಡ್ತಕ್ಕಂಥ ಮೇಂಟೆನೆನ್ಸಲ್ಲಿರ್ತಕ್ಕಂಥ ಒಂದು ಇದಿರ್ಬೋದು, ಅಡಚಣೆ ಇರ್ಬೋದು, ಮತ್ತು ಭೂಮಿನಲ್ಲಿರ್ತಕ್ಕಂಥ ಫಲವತ್ತತೆಯನ್ನು ಹಾಳು ಮಾಡ್ಕಂತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸಾಂಬಾರು ಪದಾರ್ಥಗಳನ್ನು ನಾವು ಬೆಳೆಗಳನ್ನ ಹಾಳು ಮಾಡ್ತಾ ಇದ್ದೀವಿ. ಇಂಥ ಒಂದು ನಿಟ್ಟಿನಲ್ಲಿ ನಾನು ಏನು ಯೋಚನೆ ಮಾಡಿದೆ ಅಂತಂದರೆ, ಸೊ ನಾವು ಮೊದಲನೇದಾಗಿ ಯಾವ ಥರ ಸಾಂಬಾರು ಪದಾರ್ಥಗಳನ್ನ ಮೆಣಸಿನ ಬೆಳೆಯನ್ನು ಈ ಬೇರೆ ಎಲ್ಲೆಲ್ಲಿ ಬೆಳೆದಿದ್ದಾರೆ, ಸೊ ನಮ್ಮ ಕ್ಷೇತ್ರಕ್ಕೆ ಸುಯೋಗ್ಯವಾದ ತಳಿ ಯಾವುದು, ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಆಮೇಲೆ ನಾನು ಏನು ಮಾಡಿದೆ ಅಂದರೆ ಮೂಡಿಗೆರೆ ಕಾಲೇಜು ನಮ್ಮ ತೋಟಗಾರಿಕಾ ಕಾಲೇಜಲ್ಲಿ ಹೋಗ್ಬಿಟ್ಟು ವಿಜ್ಞಾನಿಗಳನ್ನ ಸಂದರ್ಶನ ಮಾಡಿದೆ. ಅವರು ಕೂಡ ನನಗೆ ಮೆಣಸಿನ ಬೆಳೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟರು. ಸೊ ನಮ್ಮ ಈ ಒಂದು ಪ್ರದೇಶಕ್ಕೆ ಸೂಕ್ತವಾದ ತಳಿ ಯಾವುದಪ್ಪ ಅಂದರೆ ಪನೀರ್ 2 ವೆರೈಟಿ. ಈ ಪನೀರ್ 2 ವೆರೈಟಿಯನ್ನು ಏನಕ್ಕೆ ಸೂಕ್ತ ಅಂತಂದರೆ, ಇಲ್ಲಿ ನಮ್ಮ ಅರೆಮಲ್ನಾಡು ಅಂತ ಕರಿತೀವಿ, ನಮ್ಮ ಕಡೂರು ಪ್ರದೇಶವನ್ನು ಅರೆಮಲ್ನಾಡು ಅಂತ ಕರಿತೀವಿ. ಅತ್ಯಂತ ಹೆಚ್ಚಿಗೆ ಮಳೆನೂ ಕೂಡ ಬರೋದಿಲ್ಲ, ಅತ್ಯಂತ ಜಾಸ್ತಿ ಮಳೆನೂ ಕೂಡ ಬರೋದಿಲ್ಲ. ಇಂತಹ ಒಂದು ವಾತಾವರಣಕ್ಕೆ ಅತ್ಯಂತ ಯೋಗ್ಯವಾದ ಒಂದು ತಳಿ ಯಾವುದಪ್ಪ ಅಂದರೆ ಪನೀರ್ 2 ಅಂತ ವೆರೈಟಿ. ಸೊ ಈ ತಳಿನ ನಾನು ಮೇ ತಿಂಗಳಲ್ಲಿ ನಾಟಿ ಮಾಡಿದೆ 2016ನಲ್ಲಿ ನಾನು ನಾಟಿ ಮಾಡ್ತಾ ಇದು ಸಸಿಗಳನ್ನ ಹಾಕಿರ್ತಕ್ಕಂಥದ್ದು. ಸಸಿ ಹಾಕಿದ ನನಗೆ 3 ವರ್ಷದಲ್ಲಿ ನನಗೆ ಇಳುವರಿ ಸ್ಟಾರ್ಟ್ ಆಯಿತು. ಸೊ ಏನಿಲ್ಲ ಅಂತಂದರೆ ಇದು ಈ ಒಂದು ಕರಿಮೆಣಸಿನ ತುಂಬಾ ಜನ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಬರ್ತಾರೆ, ಮತ್ತೆ ನಮ್ಮೂರಲ್ಲಿರ್ತಕ್ಕಂತಹ ರೈತರು ಕೂಡ ಬಂದು ನೋಡ್ಕೊಂತ ಹೋಗ್ತಾರೆ. ಮತ್ತೆ ನಮ್ಮ ಈ ರೈತರ ಭಾಗದ ರೈತರಿಗೆ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆ ಏನು ಅಂತಂದ್ರೆ, ಇದು ಕೇವಲ ಮಲೆನಾಡಿನಲ್ಲಿ ಬೆಳೆತಕ್ಕಂಥ ಬೆಳೆ ಇರ್ಬೋದು ಅಥವಾ ಕಾಡು ಜಾತಿಯ ಬೆಳೆಗಳಿಗೆ ಮಾತ್ರ ಹಬ್ಬಿಸ್ತಕ್ಕಂಥ ಬೆಳೆ ಇರ್ತಕ್ಕಂಥದ್ದು ಅಥವಾ ಕಾಫಿ ಪ್ಲಾಂಟೇಷನ್ ಅಲ್ಲಿ ಮಾತ್ರ ಬೆಳೀತಕ್ಕಂಥ ಬೆಳೆ ಅಂತ ಕೆಲವೊಂದು ತಪ್ಪು ಕಲ್ಪನೆಗಳಿದ್ದಾವೆ. ಸೊ ಇಂತಹ ಸಂದರ್ಭದಲ್ಲಿ ನಾನೇನ್ ಮಾಡಿದೆ ಅಂದ್ರೆ, ಅಡಿಕೆ ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಮತ್ತೆ ಅಂತರ್ ಬೆಳೆಯಾಗಿ ಈ ಬೆಳೆನ ಬೆಳೆದೆ.
0: ಓಕೆ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಈ ಕಾಳು ಮೆಣಸಿನ ಕೃಷಿ ಹೇಗೆ ಆರಂಭ ಆಯ್ತು, ಮತ್ತೆ ನಿಮ್ಮ ತಂದೆ ಅಥವಾ ಅಜ್ಜಅವರ ಕಾಲದಿಂದಲೂ ಕೂಡ ಹೇಗೆ ಈ ಒಂದು ಅಡಿಕೆ ಮತ್ತೆ ತೆಂಗಿನ ಕೃಷಿ ಇತ್ತು, ಅದ್ರ ಜೊತೆನಲ್ಲಿ ನೀವು ಅಡಿಕೆನ ಆರಂಭ ಮಾಡಿ ಉತ್ತಮ ಆದಾಯವನ್ನು ಕೂಡ ಗಳಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ರಿ. ಸೊ ನಿಮ್ ಜೊತೆ ಮಾತನ ಮುಂದುವರಿಸಿ, ಹಾಗೆ ನಿಮ್ಮ ಕಾಳು ಮೆಣಸು ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಆಸಕ್ತಿ ನನಗೂ ಕೂಡ ಇದೆ. ಸೊ ನಿಮ್ ಜೊತೆ ಮಾತನ ಮುಂದುವರಿಸೋಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳ್ಕೊಂಡು ವಾಪಸ್ ಬರೋಣ. ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಟರಾಜ್ ಅವರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಅವರು ಮಾಡ್ತಾ ಇರುವಂತಹ ಕಾಳು ಮೆಣಸು ಕೃಷಿನಲ್ಲಿ ಇನ್ನೂ ಎಲ್ಲೆಲ್ಲ ವಿಶೇಷತೆಗಳಿದೆ, ಹೇಗೆ ಅದನ್ನ ಬೆಳಿಬಹುದು, ಹೇಗೆ ಅದರ ರಕ್ಷಣೆಯನ್ನು ಮಾಡ್ಕೋಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ಅವ್ರ ಜೊತೆನಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಶ್ರಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ನಿನ್ ಜ್ಞಾಪಕ ಇಲ್ವಾ? ಇಲ್ಲ, ನಿಮ್ಮ ಅಪ್ಪ ಅಮ್ಮ ಹೆಸರು ಇಟ್ಟಿಲ್ವ ನಿನಗೆ? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್. ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್ ರಾಜ್.

ಅಲ್ಲೇ ನಿಲ್ಲೆ ಹೇಳಿ. ಮೈ ನೇಮ್ ಇಸ್ ರಾಜ್ ರಾಜ್ ರಾಜ್. ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್. ಯಾಕೆ ನನ್ ಮಾತು ಕೇಳಿಸ್ತಿಲ್ವಾ? ಕಿವಿಡಿನಾ? ಮಾತಾಡ ಬರಲ್ವಾ? ಮೂಗಿನ ಇಲ್ಲ ಕೀ ಕೊಟ್ ಬೊಂಬೆನಾ?

0: ಮನು ಭದ್ರ ಕಾಳಮ್ಮನು ಹೇಳೆ ಬೇಗ ಚಿನ್ನ. ಮೈ ನೇಮ್ ಇಸ್ ರಾಜ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್, ವಾಟ್ ಇಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್?
1: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
2: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
1: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬರಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬರಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕಾಳುಮೆಣಸು ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ನಟರಾಜ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಇವರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನವರು. ಇವರು ಮಾಡ್ತಾ ಈ ಒಂದು ಕಾಳುಮೆಣಸು ಕೃಷಿನಲ್ಲಿ ಉತ್ತಮವಾದಂತಹ ಇಳುವರಿಯನ್ನು ಪಡಿತಾ ಇದ್ದಾರೆ. ಇದಕ್ಕೆ ಕಾರಣ ವೈಜ್ಞಾನಿಕ ಪದ್ಧತಿನಲ್ಲಿ ಇವರು ಮಾಡ್ತಿರುವಂತಹ ಕೃಷಿ. ಹಾಗೆ ಇವರು ವೈಜ್ಞಾನಿಕ ಪದ್ಧತಿಯ ಜೊತೆಗೆ ಹಲವಾರು ಜನರ ಅಭಿಪ್ರಾಯವನ್ನು ತಿಳ್ಕೊಂಡು ಹಾಗೆ ಅವರ ಅನುಭವಗಳನ್ನು ತಿಳ್ಕೊಂಡು ಕೂಡ ಈ ಒಂದು ಕೃಷಿಯನ್ನು ಮಾಡೋದು ಉತ್ತಮ ಅಂತ ಹೇಳೋದು ಖಂಡಿತವಾಗ್ಲೂ ನಿಜವಾದ ಮಾತು. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕಾಳುಮೆಣಸು ಕೃಷಿನಲ್ಲಿ ಇರುವಂತಹ ಚಾಲೆಂಜಸ್ಗಳೇನು, ಹಾಗೆ ಆ ಕೃಷಿಯನ್ನು ಮಾಡುವಾಗ ನಾವು ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ, ವೈಜ್ಞಾನಿಕ ಪದ್ಧತಿನಲ್ಲಿ ಹೇಗೆ ಆ ಒಂದು ಕೃಷಿಯನ್ನು ಮಾಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಟರಾಜ್ ಅವರ ಜೊತೆನಲ್ಲಿ ಮಾತಾಡೋಣ. ಹಾಗೆ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಚಾರಗಳನ್ನ ತಿಳ್ಕೊಳ್ತಾ ಸೊ ನೀವು ಕೂಡ ನಿಮ್ಮ ಕೃಷಿಯ ಅನುಭವಗಳನ್ನ ತಿಳಿಸಬೇಕು ಅಂತ ಇದ್ರೆ ನಮ್ಮ ಸಂಖ್ಯೆಗೆ ನೀವು ಮೆಸೇಜ್ನ ಮಾಡ್ಬೋದು ಅಥವಾ ವಾಯ್ಸ್ ನೋಟ್ನ ಕಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9686608079. ಈ ಸಂಖ್ಯೆಗೆ ನೀವು ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು, ಯಾವ ರೀತಿಯ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಯಾವ ಪದ್ಧತಿಯ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೀರಾ, ಇದರ ಬಗ್ಗೆ ಒಂದು ಮೆಸೇಜ್ನ ಮಾಡಿ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ತಿಳ್ಕೊಳ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಟರಾಜ್ ಅವ್ರನ್ನ ಸ್ವಾಗತಿಸೋಣ. ನಟರಾಜ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನೀವಾಗಲೇ ಹೇಳ್ತಾ ಇದ್ರಿ ಪಣಿಯುಟ್ಟು ಅನ್ನುವಂತಹ ಒಂದು ವೆರೈಟಿಯನ್ನು ನಿಮ್ಮ ತೋಟದಲ್ಲಿ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮ ಭಾಗಕ್ಕೆ ಈ ಒಂದು ಕಾಳುಮೆಣಸು ವೆರೈಟಿ ತುಂಬಾ ಉಪಯುಕ್ತವಾಗುತ್ತೆ ಮತ್ತು ಅಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ಹೇಳ್ತಾ ಇದ್ರಿ. ಇದರಿಂದ ಉತ್ತಮ ಆದಾಯವನ್ನು ಕೂಡ ಗಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ. ಹಾಗಾದರೆ ನಿಮ್ಮ ಈ ಒಂದು ಕಾಳುಮೆಣಸು ಕೃಷಿನಲ್ಲಿ ಆದಾಯ ಹೇಗೆ ಆರಂಭವಾಯಿತು, ಮತ್ತು ಮೊದಲನೇ ಬೆಳೆ ಎಷ್ಟು ನಿಮಗೆ ಫಲ ಕೊಡ್ತು, ಜೊತೆಗೆ ಯಾಕೆ ಈ ಕಾಳುಮೆಣಸಿಗೆ ಇಷ್ಟೊಂದು ರೇಟ್ ಸಿಗ್ತಾ ಇದೆ, ಇದ್ರ ಬಗ್ಗೆ ಹೇಳ್ಬೋದಾ?
5: ಮೆಣಸನ್ನು ನಾನು ಹಾಕಿದ 3ನೇ ವರ್ಷದಿಂದ ನನಗೆ ಇನ್ಕಮ್ ಇಳುವರಿ ಸ್ಟಾರ್ಟ್ ಆಯಿತು. ಸೊ ಮೊದಲನೇ ವರ್ಷ ನನಗೆ ಒಂದು ಗಿಡದಲ್ಲಿ 1 kg ಡ್ರೈ ಪೆಪ್ಪರ್ ಸ್ಟಾರ್ಟ್ ಆಗಾಯಿತು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಮೆಣಸಿನ ಬೆಲೆ ಯಾವ ಥರ ಇತ್ತು ಅಂದರೆ 300-320 rupees kg ಇತ್ತು. ಸೊ ಅಂದ ಮತ್ತು 2ನೇ ವರ್ಷದಲ್ಲಿ ಒಂದು ಗಿಡಕ್ಕೆ ನನ್ನ ಮೆಣಸಿನ ಗಿಡದಲ್ಲಿ 2.5-3 kg ತನಕನೂ ಇಳುವರಿ ಕೊಯ್ದೀನಿ. ಇವಾಗ ಪ್ರೆಸೆಂಟ್ 5ನೇ ವರ್ಷದ ಬೆಳೆಯಲ್ಲಿ ನನ್ನ ಒಂದು ಪ್ರತಿ ಗಿಡದಲ್ಲಿ ಏನಿಲ್ಲ ಅಂತಂದ್ರೂ 6-7 kg ಒಣಮೆಣಸನ್ನು ನಾನು ಕೊಯ್ತೀನಿ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ನನಗಿದೆ. ಈ ವರ್ಷನೂ ಕೂಡ ತುಂಬ ಜನ ಬಂದರು, ದಲ್ಲಾಳಿಗಳೆಲ್ಲ ಬಂದು ನೋಡ್ಕೊಂಡು ಹೋದರು, ಆದರೂ ಕೂಡ ನಾನು ಕೊಟ್ಟಿಲ್ಲ. ಕಾರಣ ಏನು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಮೆಣಸಿನ ಬೆಲೆ ಪ್ರತಿ ದಿನಕ್ಕೂ ಕೂಡ ಗಗನ ಏರ್ತಾ ಇದೆ. ಈವನ್ ಇವತ್ತು ನಾನು ಹೇಳ್ಬೋದು, ಅಡಿಕೆಗಿಂತ ಬೆಲೆ ಜಾಸ್ತಿ ಆಗ್ತಾ ಹೋಗಿದೆ ಮೆಣಸಿನ ಬೆಳೆ. ಕಾರಣ ಏನಪ್ಪಾ ಅಂತಂದರೆ, ಕರಿಮೆಣಸಿನ ಒಂದು ಪ್ರದೇಶ ಕ್ಷೀಣಿಸ್ತಾ ಬಂದಿರತಕ್ಕಂಥದ್ದು ಒಂದು. ಎರಡನೇದೇನಪ್ಪ ಅಂದರೆ, ಭಾರತ ದೇಶದಲ್ಲಿರ್ತಕ್ಕಂಥ ಸಾಂಬಾರು ಪದಾರ್ಥಗಳಿಗೆ ಹೊರಗಿನ ದೇಶಗಳಲ್ಲಿ ಇರತಕ್ಕಂತಹ ಒಂದು ಬೇಡಿಕೆ. ಸೊ ಮತ್ತೆ ಇನ್ನೊಂದೇನಪ್ಪ, ನೀವು ನೋಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಿಗೆ ಬರ್ತಕ್ಕಂಥ ನಾನಾ ರೀತಿಯ ರೋಗಗಳು ಬರ್ತಾ ಇದ್ದಾವೆ. ಈ ಸಾಂಬಾರು ಪದಾರ್ಥ ಅಂದರೆ ನಮ್ಮ ಮೆಣಸಿನ ಬೆಳೆಗೆ ಒಂದು ಉತ್ತಮವಾದ ಔಷಧೀಯ ಗುಣಗಳು ಇದ್ದಾವೆ. ಈ ಎಲ್ಲ ಒಂದು ಮಹತ್ವದ ಗುಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಮೆಣಸಿನ ಬೆಳೀತಕ್ಕಂಥ ರೈತರಿಗೆ ಉತ್ತಮವಾದ ಬೆಲೆಗೂ ಕೂಡ ಸಿಗ್ತಾ ಇದೆ. ಮೆಣಸು ಬೆಳೆನ ಕೇವಲ ಒಂದು ಸಾಂಪ್ರದಾಯಿಕವಾಗಿ ನಾನು ಬೆಳೆದಿಲ್ಲ, ಸೊ ತುಂಬ ವೈಜ್ಞಾನಿಕವಾಗಿ ಮೆಣಸಿನ ಬೆಳೆನ ನಾನು ಬೆಳೆದಿದ್ದೀನಿ. ಸೊ ನಾವು ನಮ್ಮ ಪ್ರದೇಶದಲ್ಲಿ ಒಂದು ಎಕರೆಗೆ ಏನಿಲ್ಲ ಅಂತಂದ್ರೂ 500 to 520 ಅಡಿಕೆ ಗಿಡಗಳನ್ನ ನಾಟಿ ಮಾಡ್ತಾರೆ. ಸೊ ನಾವು ಮೆಣಸಿನ ಯಾವ ಥರ ಮಾಡಿದ್ದೀನಿ ಅಂತಂದರೆ, ಸಾಲನ್ನು ಬಿಟ್ಟು ಒಂದು ಸಾಲು ಬಿಟ್ಟು ಒಂದು ಸಾಲು ಅಡಿಕೆ ಗಿಡ ಬಿಟ್ಬಿಟ್ಟು ನಾನು ನಾಟಿ ಮಾಡಿರ್ತಕ್ಕಂಥದ್ದು. ಕಾರಣ ಏನಪ್ಪ ಅಂತಂದರೆ, ಈ ಥರ ಪದ್ಧತಿನ ಅಳವಡಿಸೋದಕ್ಕೆ ಒಂದು, ನಮ್ಮ ಅಡಿಕೆಯ ಒಂದು ಹಾರ್ವೆಸ್ಟಿಗೂ ತೊಂದರೆ ಆಗಬಾರ್ದು. ಎರಡನೇದು, ಪ್ರತಿಯೊಂದು ಗಿಡಕ್ಕೂ ಕೂಡ ಯಾವುದೇ ರೀತಿಯ ಬೆಳಕಿನಲ್ಲಿ ಮತ್ತು ಗಾಳಿನಲ್ಲಿ ಕಾಂಪಿಟೇಷನ್ ಆಗಬಾರ್ದು. ಈ ಎರಡು ಉದ್ದೇಶಗಳನ್ನ ಮನದಲ್ಲಿಟ್ಟುಕೊಂಡು ನಾನು ಈ ಮೆಣಸಿನ ಬೆಳೆನ ನಾಟಿ ಮಾಡಿದ್ದೀನಿ. ಈ ಮೆಣಸಿನ ಬೆಳೆನ ನಾಟಿ ಮಾಡಿರ್ತಕ್ಕಂಥ ಸಮಯ ಯಾವಾಗಪ್ಪ ಅಂತಂದರೆ, ಮೇ ಜೂನ್ ತಿಂಗಳಲ್ಲಿ ನಾಟಿ ಮಾಡಿರ್ತಕ್ಕಂಥದ್ದು. ಸೊ ಮೇ ಜೂನಲ್ಲಿ ಅತ್ಯಂತ ಸೂಕ್ತವಾದ ಸಮಯ ಈ ಮೆಣಸು ಬೆಳೆನ ನಾಟಿ ಮಾಡೋದಕ್ಕೆ. ಕಾರಣ ಏನು ಅಂತಂದರೆ, ಇಂಥ ಒಂದು ಸಂದರ್ಭದಲ್ಲಿ ಮಳೆಗಾಲ, ಮುಂಗಾರು ಮಳೆ ಅಂತ ಕರಿತೀವಲ್ಲ, ಇಂಥ ಸಂದರ್ಭದಲ್ಲಿ ನಾವು ಮೆಣಸನ್ನು ನಾಟಿ ಮಾಡಿದರೆ ಬೆಳೆ ಹಾಕಿರ್ತಕ್ಕಂಥ ಗಿಡಗಳು ಕೂಡ ಆರೋಗ್ಯವಾಗಿ ಬೆಳೆಯುತ್ತೆ.
1: ಓಕೆ, ಹಾಗಾದರೆ ಈಗ ಮೆಣಸಿನ ಬೆಳೆನ ಮಾಡ್ತಿದ್ದೀವಿ ಅಂತ ಅಂದಾಗ ನಾಟಿ ಮಾಡುವಂತಹ ಸಮಯದಲ್ಲಿ ಏನೆಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಮೆಣಸಿನ ಬೆಳೆ ಮಾಡುವಾಗ, ಇದ್ರ ಬಗ್ಗೆ ಹೇಳ್ಬೋದ?
5: ಮೆಣಸು ಬೆಳೆ ಅಂತ ಬಂತು ಅಂತಂದರೆ, ಮೂರು ಅಂಶನ ನಾವು ತುಂಬ ಗಮನದಲ್ಲಿ ಇಡ್ತಕ್ಕಂಥದ್ದು. ಒಂದು, ನಾವು ಮಣ್ಣಿನ ನಿರ್ವಹಣೆ, ಇನ್ನೊಂದು ನೀರಿನ ನಿರ್ವಹಣೆ, ಇನ್ನೊಂದು ಪೋಷಕ, ಇನ್ನೊಂದು ಸ್ಪ್ರೇ, ನಾವು ಕೊಡ್ತಕ್ಕಂಥ ಸ್ಪ್ರೇಗಳು, ಇದು ಬಹುಮುಖ್ಯವಾಗಿ ಇರ್ತಕ್ಕಂಥ ಅಂಶಗಳು. ಸೊ ಮಣ್ಣಿನ ನಿರ್ವಹಣೆ ಏನು? ಸೊ ಮೆಣಸು ಬೆಳೆ ಅಂತ ಒಂದು ಸೂಕ್ಷ್ಮವಾದ ಬೆಳೆ. ಸೊ ಇದ್ರ ಬೇರು ಯಾವ ಥರ ಇರುತ್ತೆ ಅಂದರೆ, ಅತ್ಯಂತ ಹೆಚ್ಚಿಗೆ ನೀರಾಡ್ತಕ್ಕಂಥ ಪ್ರದೇಶದಲ್ಲಿ ಈ ಬೆಳೆನ ಬೆಳೀತಕ್ಕಂಥದ್ದು ತುಂಬ ಕಷ್ಟ ಇರುತ್ತೆ. ಇಂಥ ಒಂದು ಸಮಯದಲ್ಲಿ ನಾವು ಯಾವ ರೀತಿ ಮೆಣಸಿನ ಬೆಳೆ ಬೆಳಿಬೇಕು ಅಂತಂದರೆ, ಸೊ ನಾವು ನೀರನ್ನ ಕೊಡ್ತಕ್ಕಂಥದ್ದು ಯಾವ ರೀತಿ ಇರಬೇಕು ಅಂದರೆ, ಯಾವುದೇ ರೀತಿಯಲ್ಲಿ ಮೆಣಸಿನ ಬೆಳೆಯ ಬುಡದಲ್ಲಿ ನೀರು ನಿಲ್ತಕ್ಕಂತಹ ಒಂದು ಸಂದರ್ಭವನ್ನು ನಾವು ಕ್ರಿಯೇಟ್ ಮಾಡಬಾರ್ದು. ನಮ್ಮ ಜಮೀನಿನಲ್ಲಿ ಮೆಣಸಿನ ಬೆಳೆಗೆ ನಾವು ಹನಿ ನೀರಾವರಿ ಇಸ್ರೇಲ್ ಕಂಪನಿಯ ಹನಿ ನೀರಾವರಿ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದೀನಿ. ಈ ಒಂದು ಪದ್ಧತಿನಲ್ಲಿ ಒಂದು ಗಿಡಕ್ಕೆ 1 ಗಂಟೆಗೆ 8 ಲೀಟರ್ ಮಾತ್ರ ನೀರು ಸರಬರಾಜಾಗುತ್ತೆ. ಒಂದು ದಿನಕ್ಕೆ ನಾನು 4-5 ಗಂಟೆ ಮಾತ್ರ ನೀರನ್ನು ಕೊಡ್ತೀನಿ. ಒಂದು ವಾರದಲ್ಲಿ 2-3 ಸರಿ ಮಾತ್ರ ನಾನು ನೀರಾವರಿ ಸೌಲಭ್ಯವನ್ನು ಮಾಡ್ತೀನಿ. ಅದು ಕೂಡ ವೇರಿಯೇಷನ್ ಆಗುತ್ತೆ. ಬೇಸಿಗೆ ಕಾಲಕ್ಕೆ ನಾವು ಕೊಡ್ತಕ್ಕಂಥ ನೀರಿನ ಮಟ್ಟ ಜಾಸ್ತಿ ಇರುತ್ತೆ, ಮಳೆಗಾಲದಲ್ಲಿ ಕೊಡ್ತಕ್ಕಂಥ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ ಮತ್ತು ಚಳಿಗಾಲದಲ್ಲಿ ಕೊಡ್ತಕ್ಕಂಥ ನೀರಿನ ಪ್ರಮಾಣ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಮುಖ್ಯವಾಗಿ ಏನಪ್ಪ ಅಂದರೆ, ನಾವು ಒಂದ್ಸತಿ ಬುಡಕ್ಕೆ ನಾವು ಕೊಟ್ಟಿರ್ತಕ್ಕಂಥ ನೀರಿನ ಪ್ರಮಾಣ ಯಾವ ರೀತಿ ಇರಬೇಕು ಅಂತಂದರೆ, ನಾವು ಮಣ್ಣನ್ನು ಹಿಡಿದ್ರೆ ಅದು ಮಣ್ಣು ಯಾವ ರೀತಿ ಇರಬೇಕು ಅಂದರೆ ಗಟ್ಟಿ ಆಗಬಾರ್ದು. ಮಣ್ಣನ್ನು ಬಿಟ್ಟರೆ ಈ ಥರ ಕ್ಲಿಯರಾಗಿ ಓಪನ್ ಆಗಬೇಕು. ಆ ಒಂದು ಸಂದರ್ಭ ಅಂಶನ ನಾವು ಗಮನದಲ್ಲಿಟ್ಟಿಟ್ಕೊಂಡು ಮೆಣಸಿಗೆ ನಾವು ನೀರನ್ನು ಕೊಡಬೇಕಾಗುತ್ತೆ.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ನಟರಾಜ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಇವರು ಮಾಡ್ತಾರಂತಹ ಕಾಳುಮೆಣಸಿನ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಹಾಗೆ ಈಗ ಕಾಳುಮೆಣಸನ್ನ ನಾವು ಹಾಕಿದ್ದೀವಿ ಅಥವಾ ನಾಟಿ ಮಾಡಿದ್ದೀವಿ ಅಂತ ಅಂದಾಗ ಅದರಲ್ಲಿ ಮಣ್ಣಿನ ನಿರ್ವಹಣೆನ ಹೇಗೆ ಮಾಡಬೇಕಾಗತ್ತೆ, ನೀರನ್ನು ಯಾವ ರೀತಿಯಲ್ಲಿ ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಅವ್ರ ಜೊತೆಯಲ್ಲಿ ಮಾತಾಡೋಣ. ಹಾಗೆ ಅವರ ಈ ಕಾಳುಮೆಣಸಿನ ಕೃಷಿಯಲ್ಲಿ ಇನ್ನೂ ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕು, ಹೇಗೆ ಅದರ ನಿರ್ವಹಣೆನ ಮಾಡಬೇಕು, ಅದರಲ್ಲಿರುವಂತಹ ಚಾಲೆಂಜಸ್ಗಳೇನು, ಮತ್ತು ಅದಕ್ಕೆ ಹೇಗೆ ನಾವು ಔಷಧಿಗಳನ್ನು ಕೊಡಬೇಕಾಗತ್ತೆ ಅಥವಾ ಹೇಗೆ ಅದರ ನಿರ್ವಹಣೆನ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಶ್ರಿಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿ ಪುರಂದರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕಾಳು ಮೆಣಸಿನ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ನಟರಾಜ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಕಾಳು ಮೆಣಸಿನ ಕೃಷಿ ತೆಂಗು ಮತ್ತು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಮಾಡುವುದಾದಂತಹ ಕೃಷಿಯಾಗಿದೆ. ಈ ಕಾಳು ಮೆಣಸಿನ ಕೃಷಿಯಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸೋದಕ್ಕೂ ಕೂಡ ಸಾಧ್ಯವಿದೆ. ಅದಕ್ಕೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ವೈಜ್ಞಾನಿಕ ಪದ್ಧತಿಯಲ್ಲಿ ನಾವು ಈ ಕೃಷಿಯನ್ನು ಮಾಡಿದಾಗ ಉತ್ತಮ ಆದಾಯವನ್ನು ಗಳಿಸೋದಕ್ಕೆ, ಇಳುವರಿನ ಪಡೆಯೋದಕ್ಕೆ ಸಾಧ್ಯ ಇದೆ. ಹಾಗೆ ಈ ಕಾಳು ಮೆಣಸಿನ ಕೃಷಿಯನ್ನು ಮಾಡ್ತಾ ಇದ್ದೀವಿ ಅಂತಂದಾಗ ಕಾಳು ಮೆಣಸಿನ ಕೃಷಿಯಲ್ಲಿ ಏನೇನೆಲ್ಲ ಚಾಲೆಂಜಸ್ಗಳು ಬರುತ್ತೆ ಅದನ್ನು ನಾವು ಪತ್ತೆ ಹಚ್ಚಿ ಅದಕ್ಕೆ ಬೇಕಾದಂತಹ ಅಂಶಗಳನ್ನ ಕೊಟ್ಟು ಅವುಗಳನ್ನ ರಕ್ಷಣೆ ಮಾಡ್ಕೋಬೇಕಾಗತ್ತೆ. ಹಾಗೆ ಈ ಕಾಳು ಮೆಣಸಿನ ಕೃಷಿಯನ್ನ ನಾವು ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಸೊ ಅದಕ್ಕೆ ನೀರಿನ ನಿರ್ವಹಣೆ ಮತ್ತು ಮಣ್ಣಿನ ನಿರ್ವಹಣೆಯ ಬಗ್ಗೆ ತುಂಬ ಚೆನ್ನಾಗಿ ಗಮನದಲ್ಲಿಟ್ಕೋಬೇಕಾಗತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಚಾರದ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ನಟರಾಜ್ ಅವ್ರ ಜೊತೆಯಲ್ಲಿ ಮಾತಾಡಿ ತಿಳ್ಕೊಳ್ಳೋಣ. ನಟರಾಜ್ ಅವ್ರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಟರಾಜ್ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ ಈ ನೀರಿನ ಕೊಡುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಹೇಗೆ ನಾವು ಯಾವ ಸಮಯದಲ್ಲಿ ನಾಟಿಯನ್ನು ಮಾಡಬೇಕಾಗತ್ತೆ ಮತ್ತು ನಾಟಿ ಮಾಡಿದ ನಂತರದಲ್ಲಿ ಹೇಗೆ ಆ ಕಾಳು ಮೆಣಸಿನ ಬಳ್ಳಿಗಳಿಗೆ ನೀರನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಹಾಗಾದರೆ ನಟರಾಜ್ ಅವರೇ, ಈಗ ನಾವು ಕಾಳು ಮೆಣಸಿಗೆ ಹೆಚ್ಚಿನ ಪ್ರಮಾಣದ ನೀರನ್ನು ಕೊಟ್ಟಾಗ ಏನಾಗುತ್ತೆ ಮತ್ತು ಮಣ್ಣಿನ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡಿಕೊಂಡ್ರೆ ನಾವು ಕಾಳು ಮೆಣಸಿನಲ್ಲಿ ಉತ್ತಮ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
3: ಕೆಲವೊಂದು ಸಂದರ್ಭದಲ್ಲಿ ಯಾವ ಥರ ಆಗುತ್ತೆ, ನೀರಿನ ಪ್ರಮಾಣ ಜಾಸ್ತಿ ಕೊಟ್ಟು ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮೆಣಸಿಗೆ ಬರ್ತಕ್ಕಂಥ ಶೀಘ್ರ ಸೊರಗು ರೋಗ ಅಂತ ಏನು ಕರಿತೀವಿ, ಆ ರೋಗ ತುಂಬ ಸೂಕ್ಷ್ಮವಾಗಿರುತ್ತೆ, ಆ ರೋಗ ಭಾರಿ ಜಾಸ್ತಿ ಬರುತ್ತೆ. ಮತ್ತು ಎರಡನೇದು, ಮಣ್ಣಿನ ನಿರ್ವಹಣೆಯಲ್ಲಿ ಮತ್ತು ಬಹುಮುಖ್ಯವಾದ ಗುಣ ಏನಪ್ಪ ಅಂದರೆ ನಾವು ಕೊಡ್ತಕ್ಕಂಥ ಪೋಷಕಾಂಶಗಳು. ಈ ಮೆಣಸಿನ ಬೆಳೆಯಲ್ಲಿ ಕೊಡ್ತಕ್ಕಂಥ ಪೋಷಕಾಂಶಗಳು ಯಾವ ರೀತಿ ಇರಬೇಕು ಅಂದರೆ ಸಮಗ್ರವಾಗಿರ್ತಕ್ಕಂಥದ್ದು. ಕೆಮಿಕಲ್ ಫರ್ಟಿಲೈಸರ್ ನಾವು ಕೊಡ್ತಕ್ಕಂಥದ್ದು ಯಾವ ರೀತಿ ಇರುತ್ತೋ ಅದ್ರ ಜೊತೆಗೆ ನಾವು ಕೊಡ್ತಕ್ಕಂತಹ ಕೊಟ್ಟಿಗೆ ಗೊಬ್ಬರ ಬಹುಮುಖ್ಯವಾಗಿರುತ್ತೆ. ಕಾರಣ ಏನು ಅಂತಂದರೆ ಮೆಣಸಿನ ಬೆಳೆಯಲ್ಲಿ ನಾವು ಏನಂತೀವಿ ರೈಜೋಸ್ಪಿಯರ್ ಅಂತ ಏನು ಕರಿತೀವಿ, ಬೇರು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಬೆಳೆಯಾಗಿರೋದ್ರಿಂದ ಈ ಒಂದು ನಾವು ಕೊಡ್ತಕ್ಕಂಥ ಕೊಟ್ಟಿಗೆ ಗೊಬ್ಬರದಲ್ಲಿ ಈ ಒಂದು ಬೆಳೆಯ ಒಂದು ಬೆಳವಣಿಗೆ ತುಂಬ ನಿರ್ಧಾರವಾಗುತ್ತೆ. ನಾವು ಒಂದು ಪ್ರತಿ ಗಿಡಕ್ಕೆ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ 10-15 kg ಪ್ರತಿ ವರ್ಷ ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರನ ಕೊಡ್ತಾ ಇದ್ದೀವಿ. ಕೊಟ್ಟಿಗೆ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಿದ್ದೆ ಬರೀ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ದೆ. ಆಮೇಲೆ ನಾನು ತುಂಬ ಬೇರೆ ಪ್ರದೇಶಗಳಿಗೆ ಹೋಗಿ ಕೆಲವೊಂದು ಇನ್ಫಾರ್ಮೇಷನ್ ತೊಗೊಂಬಂದೆ. ಕೆಲವೊಂದು ಸೈಂಟಿಸ್ಟ್ಗಳು ನಮ್ಮ ತೋಟಗಾರಿಕೆ ಕಾಲೇಜಿನಲ್ಲಿರ್ತಕ್ಕಂತಹ ವಿಜ್ಞಾನಿಗಳು ನನಗೆ ಅಡ್ವೈಸ್ ಮಾಡಿದರು. ಸೊ ಇತ್ತೀಚೆಗೆ ಬಿಡುಗಡೆ ಮಾಡಿರ್ತಕ್ಕಂತಹ ಒಳ್ಳೆ ಉತ್ತಮವಾದ ಜೈವಿಕ ಶಿಲೀಂದ್ರನಾಶಕ ಅಂತ ಏನಂತ ಕರಿತೀವಿ, ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಏನಂತ ಕರಿತೀವಿ, ಅದನ್ನು ನಾನು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಏನಾಗಿದೆ ಅಂದರೆ ಬೇರಿನ ಬೆಳವಣಿಗೆ ಚೆನ್ನಾಗಿದೆ, ಮತ್ತು ಶೀಘ್ರ ಸೊರಗು ರೋಗ ಅಂತ ಏನಂತ ಕರಿತೀವಿ ಆ ರೋಗವನ್ನು ತಡೆಗಟ್ಟುವಲ್ಲಿ ನಾನು ಯಶಸ್ವಿಯಾಗಿದ್ದೀನಿ. ಮೂರನೇದು, ಕೆಮಿಕಲ್ ಫರ್ಟಿಲೈಸರ್ ನೀವೆಲ್ಲ ಹೇಳ್ತಾ ಇದ್ರಿ, ಬರೀ ಕೊಟ್ಟಿಗೆ ಗೊಬ್ಬರದ ಬಗ್ಗೆನೇ ಹೇಳ್ತಾ ಇದ್ರೆ, ಈವನ್ ನಮ್ಮ ತೋಟದಲ್ಲೂ ಕೂಡ ನಾನು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿದ್ದೀನಿ, ಅವಶ್ಯಕತೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಯೂಸ್ ಮಾಡಿದ್ದೀನಿ. ಎರಡನೇದು, ಲಘು ಪೋಷಕಾಂಶಗಳ ನಿರ್ವಹಣೆ ಬಹುಮುಖ್ಯವಾಗಿರುತ್ತೆ. ಕೆಲವೊಂದು ಸತಿ ನಾನು ಬೇರೆ ಮೆಣಸಿನ ತೋಟಕ್ಕೆ ಹೋಗಿರ್ತೀನಿ, ಯಾವ ಥರ ಇರುತ್ತೆ ಅಂತಂದರೆ ಶ್ರಿವೆಲ್ಲೆಡ್ ಸೀಡ್ಸ್ ಅಂತ ಕರಿತೀವಿ, ಒಂದು ಕ್ಯಾಟ್ಕಿನ್ಸಲ್ಲಿ ಏನಾಗುತ್ತೆ ಅಂದರೆ ಅಲ್ಲಲ್ಲಿ ಜೊಳ್ಳು ಜೊಳ್ಳು ಅಂತ ಕರಿತೀವಿ, ಆ ಥರ ಆಗಿರುತ್ತೆ. ಬಟ್ ನನ್ನ ಮೆಣಸಿನ ತೋಟದಲ್ಲಿ ನಾನು ನೋಡಿದಾಗ ಈ ಹೆಣ್ಮಕ್ಳು ಜಡೆ ಕಟ್ತಾರಲ್ಲ ಆ ಥರ ಇದೆ, ಎಲ್ಲಿ ಯಾವುದೇ ರೀತಿಯ ತೆನೆಯಲ್ಲಿ ಒಂದು ಕೂಡ ಶ್ರಿವೆಲ್ಲೆಡ್ ಜೊಳ್ಳು ಸೀಡ್ಸು ನಾವು ಕಾಣೋದಕ್ಕೆ ಚಾನ್ಸೇ ಇಲ್ಲ. ಸೊ ಇದರಿಂದ ನಮಗೆ ಏನಪ್ಪ ಅಂತಂದು ಬಹುಮುಖ್ಯವಾಗಿ ಯೋಚನೆ ಮಾಡ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ ಪೋಷಕಾಂಶಗಳ ನಿರ್ವಹಣೆ ಮತ್ತು ಮಣ್ಣಿನ ನಿರ್ವಹಣೆ ಮೆಣಸಿನ ಬೆಳೆಯಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಕರಿಮೆಣಸಿನಲ್ಲಿ ಒಂದು ಬಹುಮುಖ್ಯವಾದ ಗುಣನ ನೀವು ನೋಡ್ತಕ್ಕಂಥದ್ದು. ಸೊ ಬೇರೆ ಬೆಳೆಗಳಲ್ಲಾದರೆ ನಾವು ಪರಾಗಸ್ಪರ್ಶ ಆಗಿ ಹೂವಿಂದ ಕಾಯಿ ಕಚ್ಚೋದಕ್ಕೆ ಜೇನುನೊಣ ಇರ್ಬೋದು ಬೇರೆ ಕೀಟಗಳ ಒಂದು ಉಪಯೋಗ ಬೇಕೇ ಬೇಕಾಗುತ್ತೆ. ಆದರೆ ಕರಿಮೆಣಸಿನಲ್ಲಿ ಆ ರೀತಿಯಲ್ಲ, ಇದು ಒಂದು ಮಳೆಗಾಲವನ್ನು ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ಇದರಲ್ಲಿ ಕಾಯಿ ಕಟ್ಟಿರ್ತಕ್ಕಂಥ ಒಂದು ಸಮಯ ಮತ್ತು ನಮ್ಮ ಇಳುವರಿ ನಿಶ್ಚಯ ಆಗ್ತಕ್ಕಂಥದ್ದು. ಈ ಒಂದು ವಿಷಯನ ಗಮನದಲ್ಲಿಟ್ಕೊಂಡು ನಾವು ಮಾಡ್ತಕ್ಕಂಥ ಸಿಂಪರಣೆಯ ಸಮಯ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಸೊ ನಾರ್ಮಲಿ ನಾವೆಲ್ಲ ನೋಡ್ತಾ ಇರ್ತೀವಿ ಮಲೆನಾಡು ಪ್ರದೇಶದಲ್ಲಿ ನಾರ್ಮಲಿ ಸ್ಪ್ರೇಗೆ ಸಿಂಪರಣೆಗೆ ಹೋಗ್ತಕ್ಕಂಥ ಸಮಯ ಬಂದುಬಿಟ್ಟು ಮೇ ಜೂನ್ ತಿಂಗಳಿಗೆ ಹೋಗ್ತಾರೆ, ಅಂದರೆ ಮೀನ್ಸ್ ಮುಂಗಾರು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಸಿಂಪರಣೆಗೆ ಹೋಗ್ತಾರೆ. ಇದಕ್ಕೆ ಒಂದು ಬಹುಮುಖ್ಯವಾದ ವೈಜ್ಞಾನಿಕ ಕಾರಣ ಇದೆ. ಏನಪ್ಪಾ ಅಂತಂದರೆ, ಈ ಮೆಣಸಿನ ಬೆಳೆನಲ್ಲಿ ಕಾಳು ಕಟ್ತಕ್ಕಂಥ ಸಮಯ ಯಾವಾಗ, ತೆನೆ ಬಿಡ್ತಕ್ಕಂಥ ಸಮಯ ಯಾವಾಗ ಅಂತಂತಂದರೆ ಮುಂಗಾರಿನ ಸ್ಟಾರ್ಟಿಂಗು ಮೇ ಜೂನ್ ತಿಂಗಳು. ಸೊ ಅಂಥ ಸಂದರ್ಭದಲ್ಲಿ ನಾವು ಸಿಂಪರಣೆಗೆ ಏನಕ್ಕೆ ಹೋಗ್ಬೇಕು ಅಂತಂತಂದರೆ, ಕೆಲವೊಂದು ಟೈಮು ಮಳೆ ಬರ್ತಕ್ಕಂಥದ್ದು ಮುಂಗಾರು ನಮಗೆಲ್ಲರೂ ಡಿಲೇ ಆಯಿತು ಅಂತಂದರೆ, ನಾವು ಮಾಡ್ತಕ್ಕಂಥ ಸ್ಪ್ರೇನಲ್ಲಿ ಹನಿಗಳು ಬೀಳೋದ್ರಿಂದ ಕ್ಯಾಟ್ಕಿನ್ಸ್ ಡೆವಲಪ್ ಆಗೋದಕ್ಕೆ ಅಡಿಷ್ನಲಿ ಸಪೋರ್ಟ್ ಮಾಡುತ್ತೆ. ಎರಡನೇದೇನಪ್ಪ ಅಂದರೆ, ಆ ಸಂದರ್ಭದಲ್ಲಿ ಬರ್ತಕ್ಕಂತಹ ಫೋಲಿಯಾ ಡಿಸೀಸ್ ಎಲೆಗಳಿಗೆ ಬರ್ತಕ್ಕಂಥ ರೋಗನ ನಾವು ಅಚ್ಚುಕಟ್ಟಾಗಿ ತಡೆಗಟ್ಬೋದು. ಸೊ ಈ ಎರಡು ಒಂದು ಗಮನದಲ್ಲಿಟ್ಟುಕೊಂಡು ಮೆಣಸು ಬೆಳೆನಲ್ಲಿ ಸ್ಪ್ರೇ ಮಾಡ್ತಕ್ಕಂಥ ಒಂದು ಸಮಯ ಬಹುಮುಖ್ಯವಾಗಿರ್ತಕ್ಕಂಥದ್ದು. ನಾರ್ಮಲಿ ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಿದ್ದೆ ಅಂದರೆ, ಬೇರೆ ಒಂದು ಮಲೆನಾಡು ಪ್ರದೇಶಗಳಲ್ಲೆಲ್ಲ ಹೇಳೋರು ಬೋಡೋ ಮಿಕ್ಸ್ಚರ್ ಸ್ಪ್ರೇ ಮಾಡಿ, ಬೋಡೋ ಮಿಕ್ಸ್ಚರ್ ಸ್ಪ್ರೇ ಮಾಡಿ ಅಂತ ಹೇಳೋರು. ಸೊ ಸ್ಟಾರ್ಟಿಂಗ್ ನಾನು 2 ವರ್ಷ ಬೋಡೋ ಮಿಕ್ಸ್ಚರನ್ನು ಮೇ ತಿಂಗಳಲ್ಲಿ ಸ್ಪ್ರೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ತದಾದ ನಂತರ ನಾನು ಕೂಡ ಸುಮಾರು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದೆ. ಈ ಒಂದು ಬೋಡೋ ಮಿಕ್ಸ್ಚರ್ಗಿಂತ ಉತ್ತಮವಾದ ಏನು ಕೆಮಿಕಲ್ ಸ್ಪ್ರೇ ಮಾಡ್ಬೋದು, ಉತ್ತಮವಾದ ನ್ಯೂಟ್ರಿಯೆಂಟ್ಸ್ ಏನು ಕೊಡ್ಬೋದು ಅನ್ನೋ ಗಮನದಲ್ಲಿಟ್ಕೊಂಡು ನನ್ನ ಸ್ಪ್ರೇ ಪದ್ಧತಿನಲ್ಲಿ ಕೂಡ ನಾನು ಚೇಂಜ್ ಮಾಡಿದ್ದೀನಿ. ಸೊ ಏನೇನು ಚೇಂಜ್ ಮಾಡಿದ್ದೀನಿ, ಕೊಡ್ತಕ್ಕಂಥ ಪೋಷಕಾಂಶಗಳಲ್ಲಿ ಫೋಲಿಯಾ ಸ್ಪ್ರೇಗೆ ಹೋಗಿದ್ದೀನಿ, ಅಂದರೆ ಸಿಂಪರಣೆ ಮಾಡೋದ್ರ ಜೊತೆಯಲ್ಲೇ ನಾನು ಕೆಲವೊಂದು ಪೋಷಕಾಂಶಗಳನ್ನ ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಈ ರೋಗ ಈ ಒಂದು ಬೆಳೆಗೆ ಸೂಕ್ತವಾಗಿರ್ತಕ್ಕಂಥ ಕೀಟನಾಶಕ ಮತ್ತು ಶಿಲೀಂದ್ರನಾಶಕ ಮತ್ತು ಪೋಷಕಾಂಶಗಳನ್ನ, ಈ ಮೂರನ್ನು ಕೂಡ ನಾವು ಮಳೆಗಾಲ ಅಂದರೆ ಮುಂಗಾರು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಮ್ಮ ಮೆಣಸಿನ ಬೆಳೆಯಲ್ಲಿ ಸಿಂಪರಣೆ ಮಾಡಿದ್ದೀನಿ. ನನ್ನ ಪ್ರತಿಯೊಂದು ಮೆಣಸಿನ ಗಿಡದಲ್ಲೂ ಕೂಡ ಇವತ್ತು ಮಿನಿಮಮ್ ಏನಿಲ್ಲ ಅಂತಂದರೂ 6-6.5 kg ಒಣಮೆಣಸನ್ನು ಕೊಯ್ತೀನಿ ಅಂತಕ್ಕಂಥ ಕಾನ್ಫಿಡೆನ್ಸ್ ನನಗಿದೆ. ಕಾರಣ ಏನು ಅಂದರೆ, ನಾನು ಮಾಡ್ತಾ ಬಂದಿರತಕ್ಕಂಥ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ನೀರಿನ ನಿರ್ವಹಣೆ ಮತ್ತು ಸ್ಪ್ರೇ ಸಿಂಪರಣೆಯ ಒಂದು ಸಮಯ ಮತ್ತು ಸಿಂಪರಣೆಗೆ ಬಳಸಿರ್ತಕ್ಕಂತಹ ಕೀಟನಾಶಕಗಳು ಮತ್ತು ಶಿಲೀಂದ್ರನಾಶಕಗಳು.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಸೊ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಟರಾಜ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಅವರು ಮಾಡ್ತಾ ಇರುವಂತಹ ಈ ಒಂದು ಕಾಳುಮೆಣಸು ಕೃಷಿನಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಹೇಗೆ ಅಳವಡಿಸಿಕೊಂಡು ಅದರ ನಿರ್ವಹಣೆಯನ್ನು ಮಾಡ್ತಾ ಅದರಿಂದ ಉತ್ತಮ ಆದಾಯವನ್ನು ಗಳಿಸೋದಕ್ಕೆ ಹೇಗೆ ಸಾಧ್ಯ ಆಗ್ತದೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಹಾಗೆ ಅವ್ರು ಮಾಡ್ತಾ ಇರುವಂತಹ ವೈಜ್ಞಾನಿಕ ಪದ್ಧತಿನಲ್ಲಿ ಸೊ ನೀರಿನ ನಿರ್ವಹಣೆ ಮಾಡುವಂಥದ್ದಾಗಿರ್ಬೋದು ಅಥವಾ ಮಣ್ಣಿನ ನಿರ್ವಹಣೆಯನ್ನು ಮಾಡುವಂಥದ್ದಾಗಿರ್ಬೋದು, ಅದಕ್ಕೆ ಕೊಡುವಂತಹ ಸಿಂಪಡಣೆಗಳ ಸಮಯ ಮತ್ತು ಅದರ ನಿರ್ವಹಣೆ ಆಗಿರ್ಬೋದು, ಹಾಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಅವರು ಮಾಡ್ತಾ ಅವರ ಕೃಷಿನಲ್ಲಿ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಸೊ ಹಾಗೆಯೇ ಉತ್ತಮ ಇಳುವರಿಯನ್ನು ಕೂಡ ಪಡಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳು ಮೆಣಸಿನ ಕೃಷಿಯ ಕುರಿತಂತೆ ಇನ್ನಷ್ಟು ಅವರ ಜೊತೆ ಮಾತಾಡೋಣ. ಹಾಗೆ ಅವರ ಕೃಷಿಯಲ್ಲಿ ಇನ್ನೂ ಏನೇನೆಲ್ಲ ವಿಚಾರಗಳನ್ನ ಅಳವಡಿಸಿಕೊಂಡು ಈ ಕೃಷಿಯನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗರಾಣಿ ಪೋನಡ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಟರಾಜ್ ಅವರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಅವ್ರು ಮಾಡ್ತಿರುವಂತಹ ಕಾಳು ಮೆಣಸಿನ ಕೃಷಿ, ಸೊ ಅದರಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಇಳುವರಿಯನ್ನು ಪಡಿಬೇಕು ಅಂತಂದ್ರೆ ನಾವು ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸ್ಕೊಂಡು ನಾವು ಈ ಕೃಷಿಯನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಇದ್ರು. ಹಾಗೆಯೇ ಈ ವೈಜ್ಞಾನಿಕ ಕೃಷಿ ಪದ್ಧತಿಯಲ್ಲೂ ಕೂಡ ನಾವು ಯಾವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ. ಪ್ರಮುಖವಾಗಿ ನಾವು ನೀರನ್ನು ನಿರ್ವಹಣೆಯನ್ನು ಮಾಡುವಂಥದ್ದಾಗಿರ್ಬೋದು, ಮಣ್ಣಿನ ನಿರ್ವಹಣೆಯನ್ನು ಮಾಡುವಂಥದ್ದಾಗಿರ್ಬೋದು, ಹಾಗೆ ಅದಕ್ಕೆ ಕೊಡುವಂತಹ ಸಿಂಪಡಣೆಗಳ ನಿರ್ವಹಣೆಯನ್ನು ಮಾಡುವಂಥದ್ದಾಗಿರ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತೇಳಿ. ಹಾಗೆ ನಾಟಿ ಮಾಡಿದಂತಹ ಸಮಯದಲ್ಲಿ ಅದನ್ನು ಯಾವ ರೀತಿ ಪೋಷಣೆ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಅದರ ಬುಡದಲ್ಲಿ ನೀರನ್ನು ಹೆಚ್ಚು ಬಿಡುವಂಥದ್ದು, ಇದರಿಂದಾಗಿ ಬೇರೆ ಬೇರೆ ರೀತಿಯ ರೋಗಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹೀಗೆ ನಾವು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಬೇಕಾಗಿರುವಂತಹ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಹಾಗೆ ಆ ಕೃಷಿಯನ್ನು ಉತ್ತಮವಾದಂತಹ ರೀತಿಯಲ್ಲಿ ಮಾಡಿದಾಗ ಮಾತ್ರ ನಮಗೆ ಆದಾಯ ಮತ್ತು ಇಳುವರಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದಕ್ಕೆ ಸಾಧ್ಯ ಅನ್ನೋದು ಇವರು ಹೇಳುವಂತಹ ಮಾತಿನಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಟರಾಜ್ ಅವ್ರ ಜೊತೆಯಲ್ಲಿ ಮಾತಾಡೋಣ, ಹಾಗೆ ಅವರ ಈ ಕಾಳುಮೆಣಸೆ ಕೃಷಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಅವ್ರನ್ನ ಸ್ವಾಗತಿಸೋಣ. ನಟರಾಜ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಟರಾಜ್ ಅವರೇ, ನೀವೀಗ ಕಾಳುಮೆಣಸಿನ ಕೃಷಿಯ ಬಗ್ಗೆ ಸಮಗ್ರ ಪೋಷಕಾಂಶಗಳನ್ನ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಾ, ಮತ್ತೆ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ತಾ ಇದ್ದೀರಾ, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಹಾಗೇನೆ ಈಗ ಕಾಳುಮೆಣಸಿನ ಕೃಷಿಯನ್ನು ಮಾಡ್ತಿದ್ದೀವಿ ಅಂತಂದಾಗ ನಿಮ್ಮ ಪ್ರದೇಶಕ್ಕೆ ತಕ್ಕಂತೆ ರೋಗಗಳು ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಕಾಳುಮೆಣಸಿನ ಕೃಷಿಯನ್ನು ಮಾಡ್ತಿದ್ವಿ ಅಂತಂದಾಗ ಅದಕ್ಕೆ ರೋಗಬಾಧೆಗಳು ಕೂಡ ಇರುವಂಥದ್ದನ್ನು ಗಮನಿಸ್ಬೋದು. ಸೊ ಹಾಗಾದರೆ ನಿಮ್ಮ ಭಾಗದಲ್ಲಿ ಬರುವಂತಹ ಈ ಕಾಳುಮೆಣಸಿಗೆ ಯಾವ್ಯಾವ ರೀತಿಯ ರೋಗಗಳು ಬರುತ್ತೆ, ಮತ್ತು ಏನೇನೆಲ್ಲ ಚಾಲೆಂಜಸ್ಗಳಿರುತ್ತೆ ಈ ಕಾಳುಮೆಣಸನ್ನು ಬೆಳೆಯುವಾಗ, ಅದನ್ನು ಹೇಗೆ ನಿರ್ವಹಣೆ ಮಾಡ್ತೀರಾ, ಇದ್ರ ಬಗ್ಗೆ ಹೇಳ್ಬೋದಾ?
1: ಕರಿಮೆಣಸು ಅಂತ ಅಂದರೆ ನಮ್ಮ ಒಂದು ಅರೆ ಮಲೆನಾಡು ಪ್ರದೇಶ, ನಮ್ಮ ಬಯಲು ಪ್ರದೇಶದಲ್ಲಿ ನಾವು ನೋಡ್ಬೋದು ಮಲೆನಾಡಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ತುಂಬ ಜಾಸ್ತಿ ಇರುತ್ತೆ. ಆದರೆ ನಮ್ಮ ಈ ಒಂದು ಬಯಲು ಸೀಮೆ ಅಥವಾ ಅರೆ ಮಲೆನಾಡು ಅಂತ ಏನು ಹೇಳ್ತೀವಿ, ಇಲ್ಲಿ ಕಾರಣ ಏನಪ್ಪ ಅಂದರೆ ಮೆಣಸು ಬೆಳೆಯೋದಕ್ಕೆ ತುಂಬ ಯೋಗ್ಯವಾಗಿರುತ್ತೆ. ಕಾರಣ ಏನಪ್ಪ ಅಂತಂದರೆ ನಮ್ಮ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಮಳೆ ಬರೋದಿಲ್ಲ, ಮತ್ತು ಬಂದಂಥ ಮಳೆ ನಮ್ಮ ಜಮೀನಿನಲ್ಲಿ ನಿಲ್ಲೋದಿಲ್ಲ. ಎರಡನೇದು ಕಾರಣ ಏನು ಅಂತಂದರೆ ನಮ್ಮ ವಾತಾವರಣಕ್ಕೆ ನಮ್ಮ ಪ್ರದೇಶಕ್ಕೆ ಎಷ್ಟು ಬೇಕೋ ಮಳೆ ಮಾತ್ರ ಅಷ್ಟು ಪ್ರತಿ ವರ್ಷ ನಾವು ರಿಸೀವ್ ಮಾಡ್ಕೊತೀವಿ. ನಮ್ಮ ಪ್ರದೇಶದಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ಸಮಸ್ಯೆ ತುಂಬ ಕಡಿಮೆ ಇರುತ್ತೆ. ಸೊ ನಾವು ನೋಡ್ಬೋದು ಮೆಣಸು ಅಂತ ಬಂದ ತಕ್ಷಣ ಎಲ್ಲ ರೈತರಲ್ಲೂ ಗಮನ ಇರ್ತಕ್ಕಂಥದ್ದು ಶೀಘ್ರ ಸೊರಗ ರೋಗ ಅಂತ ಕರೀತಾರೆ. ಈ ಒಂದು ಶೀಘ್ರ ಸೊರಗು ರೋಗ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಮ್ಮ ಹೆಚ್ಚಿಗೆ ಮಳೆ ಬೀಳ್ತಕ್ಕಂಥ ಮಲೆನಾಡು ಪ್ರದೇಶಗಳಲ್ಲಿ ನಾವು ಹೆಚ್ಚಿಗೆ ಕಾಣ್ತೀವಿ. ಬಟ್ ನಮ್ಮ ಪ್ರದೇಶದಲ್ಲಿ ಈ ಒಂದು ಸಮಸ್ಯೆ ಭಾರಿ ಕಡಿಮೆ, ಮತ್ತು ಇದಕ್ಕೆ ಬರ್ತಕ್ಕಂಥ ಕೀಟಗಳ ಸಮಸ್ಯೆ ಅಂತ ನನ್ನ ತೋಟದಲ್ಲಿ ನಾನು ನೋಡಿಲ್ಲ. ಅದು ಬಂದರೂ ಕೂಡ ತುಂಬ ಕಡಿಮೆ ಇರುತ್ತೆ ಕೀಟಗಳ ಸಮಸ್ಯೆ. ಇಂಥ ಒಂದು ನಿಟ್ಟಿನಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಕೆಲವೊಂದು ಶಿಲೀಂಧ್ರನಾಶಕ ಇತ್ತೀಚೆಗೆ ಬಂದಿರತಕ್ಕಂಥ ಮಾರುಕಟ್ಟೆಯಲ್ಲಿ ಬಂದಿರತಕ್ಕಂಥ ಶಿಲೀಂಧ್ರನಾಶಕಗಳನ್ನು ಮುಂಜಾಗೃತ ಕ್ರಮವಾಗಿ ಸಿಂಪಡಣೆ ಮಾಡೋದ್ರಿಂದ ನನ್ನ ಜಮೀನಿನಲ್ಲಿ ಯಾವುದೇ ರೀತಿಯ ಶೀಘ್ರ ಸೊರಗು ರೋಗದ ಸಮಸ್ಯೆ ನಾನು ಇದುವರೆಗೂ ಕಂಡು ಬಂದಿಲ್ಲ. ಮತ್ತು ಎರಡನೇದೇನಪ್ಪ ಅಂತಂದರೆ ಇನ್ನೊಂದು ಪೋಷಕಾಂಶಗಳು. ಮುಂಚೆ ಏನು ಮಾಡ್ತಿದ್ದು, ಬರೀ ಕೇವಲ ಶಿಲೀಂಧ್ರನಾಶಕ ಮಾತ್ರ ಸ್ಪ್ರೇ ಮಾಡ್ತಿದ್ದೆ. ಇತ್ತೀಚಿನ ದಿನಗಳಲ್ಲಿ ನಾನು ಶಿಲೀಂಧ್ರನಾಶಕದ ಜೊತೆಯಲ್ಲಿ ಪೋಷಕಾಂಶಗಳನ್ನು ಕೂಡ ಫೋಲಿಯಾ ಸ್ಪ್ರೇ ಕೊಡೋದ್ರಿಂದ ಉತ್ತಮವಾದ ಕ್ಯಾಟ್ಕಿನ್ಸ್ ಡೆವಲಪ್ ಆಗ್ತಿದೆ, ಮತ್ತು ಕಾಯಿ ಸೆಟ್ಟಿಂಗು ಕೂಡ ತುಂಬ ಚೆನ್ನಾಗಾಗಿದೆ. ನಾವು ಬೆಳೆನ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಬೆಳೆದಿರ್ತಕ್ಕಂಥ ಬೆಳೆನ ಮಾರುಕಟ್ಟೆ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದು ಭಾರಿ ಮುಖ್ಯವಾಗಿರ್ತಕ್ಕಂಥದ್ದು ಇರುತ್ತೆ. ಸೊ ನನಗೆ ಒಂದು ಉತ್ತಮವಾದ ಖುಷಿಯ ಸಂಗತಿ ಏನಪ್ಪ ಅಂತಂದರೆ ನಾನು ಬೆಳೆ ಬೆಳೆದಿರ್ತಕ್ಕಂಥ ಜಾಗದಿಂದ ನಮ್ಮ ಜಮೀನಿನಿಂದ ಸುಮಾರು 20 ಕಿಲೋಮೀಟ್ರಲ್ಲೇ ನಮಗೆ ಕರಿಮೆಣಸಿನ ಮಾರುಕಟ್ಟೆ ಇದೆ. ಸೊ ಸುಮಾರು 3 ವರ್ಷದಿಂದ ಆಲ್ಮೋಸ್ಟ್ ನಾನು ಕರಿಮೆಣಸಿನ ಮಾರುಕಟ್ಟೆ ತಗೊಂಡೋಗ್ತಾ ಇದ್ದೀನಿ. ಸೊ ನಮ್ಮ ಪ್ರದೇಶದಲ್ಲಿ ಬೆಳೆದಿರೋ ಕರಿಮೆಣಸಿಗೂ ಮತ್ತು ಮಲೆನಾಡಲ್ಲಿ ಬೆಳೆದಿರ್ತಕ್ಕಂಥ ಕರಿಮೆಣಸಿಗೆ ಏನಪ್ಪ ವ್ಯತ್ಯಾಸ, ಏನಪ್ಪ ಡಿಮ್ಯಾಂಡ್ ಅಂತಂತಂದರೆ, ನಮ್ಮ ಮೆಣಸಿನಲ್ಲಿ ನೀವು ನೋಡ್ತಾ ಇರ್ತೀರಿ ಯಾವುದೇ ರೀತಿಯ ಜೊಳ್ಳಿರ್ಬೋದು ಕಾಣ್ತಾ ಇಲ್ಲ. ಇನ್ನೊಂದು ಬೇರೆ ಮೆಣಸಿಗೂ ನಮ್ಮ ಮೆಣಸಿಗೂ ನೋಡಿದರೆ ಸೈಜು ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ವೆಯ್ಟು ಕೂಡ ತುಂಬ ಚೆನ್ನಾಗಿದೆ. ಸೊ ಹಿಂಗಾಗಿ ಮಾರುಕಟ್ಟೆಯಲ್ಲಿ ನಮ್ಮ ಕಾಳುಮೆಣಸಿಗೆ ಎಷ್ಟು ಮ್ಯಾಕ್ಸಿಮಮ್ ಪ್ರೈಸ್ ಟಾಪ್ ರೇಟ್ ಏನಿರುತ್ತೆ ಆ ಟಾಪ್ ರೇಟಿಗೆ ನಾವು ಇವತ್ತು ಕೊಡ್ತಾ ಇದ್ದೀವಿ. ಕರಿಮೆಣಸು ಅಂತ ಬಂತು ಅಂದರೆ ನಮ್ಮ ಜಮೀನಿನಲ್ಲಿ ಪ್ರತಿ ಗಿಡದಲ್ಲೂ ನಾನು ಈ ವರ್ಷ ಏನಿಲ್ಲ ಅಂತಂದ್ರೆ 6-7 ಕೆಜಿ ಒಣಗಿರೋ ಮೆಣಸನ್ನು ನಾನು ಹಾರ್ವೆಸ್ಟ್ ಮಾಡ್ತೀನಿ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಇದೆ. ಬೇಡ ನಮಗೆ ಈ ವರ್ಷದ್ದು ಬೆಲೆ ಬೇಡ, ಹೋದಷ್ಟು ಮತ್ತು ಆವರೇಜ್ ಪ್ರೈಸ್ ತೊಗೊಂಡ್ರು ಪ್ರತಿ ಕೆಜಿಗೆ ಏನಿಲ್ಲ ಅಂದರೆ 400 ರೂಪಾಯಿ ಪ್ರತಿ ಕೆಜಿಗೆ ಒಣಮೆಣಸಿಗೆ ಮಾರುಕಟ್ಟೆ ಬೆಲೆ ತೊಗೊಂಡ್ರು ಕೂಡ ಒಂದು ಗಿಡಕ್ಕೆ ಏನಿಲ್ಲ ಅಂದರೆ 2,500 ರೂಪಾಯಿ ನಮಗೆ ಇನ್ಕಮ್ ಬರುತ್ತೆ. ಅದರಲ್ಲಿ ನಮಗೆ ಬರ್ತಕ್ಕಂಥ ಖರ್ಚು ಏನು, ಮೇಜರಾಗಿ ಗೊಬ್ಬರದ ಖರ್ಚು ಬರುತ್ತೆ, ನೀರಿನ ನಿರ್ವಹಣೆ ಖರ್ಚು ಬರುತ್ತೆ, ಇನ್ನೊಂದು ಸ್ಪ್ರೇ ನಾವು ಯೂಸ್ ಮಾಡ್ತಕ್ಕಂಥ ಕೆಮಿಕಲ್ ಸ್ಪ್ರೇಗೆ. ಟೋಟಲ್ ಏನಿಲ್ಲ ಅಂತಂದ್ರೆ ಪ್ರತಿ ಒಂದು ಗಿಡಕ್ಕೆ ನಮಗೆ 350-400 ರೂಪಾಯಿ ಖರ್ಚು ಹೋದರೂ ಕೂಡ ನಮ್ಮ ಪ್ರತಿ ಒಂದು ಗಿಡಕ್ಕೆ 2,000 ರೂಪಾಯಿ ನಮಗೆ ನಿಕ್ಕ ಆದಾಯ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ. ಕೊನೆಯದಾಗಿ ನಮ್ಮ ರೈತ ಬಾಂಧವರಲ್ಲಿ ಬಾಂಧವರಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ರೈತರು ಕೇವಲ ಒಂದೇ ಬೆಳೆಗೆ ಅವಲಂಬಿತರಾಗಿರ್ತಾರೆ, ಒಂದು ಅಡಿಕೆ ಇಲ್ಲ ತೆಂಗಿ ಅವಲಂಬಿತರಾಗಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಸುಮಾರು 5 ವರ್ಷದಿಂದ ನೋಡ್ಕೊಂಬಂದು ಅಂದರೆ ಅಡಿಕೆನಲ್ಲಿ ಆಗಿರ್ತಕ್ಕಂಥ ಮಾರುಕಟ್ಟೆ ವೈವಿಧ್ಯತೆ ಬೆಳೆಗಳಲ್ಲಿ ಆಗಿರ್ತಕ್ಕಂಥ ಏರಿಳಿತ. ಸೊ ಇಂಥ ಒಂದು ಸಂದರ್ಭನ ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂದರೆ, ಇರತಕ್ಕಂಥ ಜಮೀನಿನಲ್ಲಿ ಮಿಶ್ರ ಬೆಳೆಗಳನ್ನ ಯಾವ ರೀತಿ ಬೆಳೆಯಬಹುದು, ನಮ್ಮ ಒಂದು ಪ್ರದೇಶಕ್ಕೆ ಸೂಕ್ತವಾಗಿರ್ತಕ್ಕಂಥ ಬೇರೆ ಬೆಳೆಗಳನ್ನ ಅಂತರ್ಬೆಳೆಯಾಗಿ ಯಾವ ಬೆಳೆಗಳನ್ನ ಬೆಳಿಬೋದು. ಈಗ ನೋಡಿರ್ಬೋದು, ನಾನು ಈಗ ಅಡಿಕೆನಲ್ಲಿ ಮಿಶ್ರ ಬೆಳೆಯಾಗಿ ಮೆಣಸನ್ನು ಹಾಕಿದ್ದೀನಿ, ಅದ್ರ ಜೊತೆಗೆ ಏಲಕ್ಕಿ ಹಾಕ್ತಕ್ಕಂಥದ್ದಿರ್ಬೋದು, ಕೊಕೋವ ಹಾಕ್ತಕ್ಕಂಥದ್ದಿರ್ಬೋದು. ಈ ಒಂದು ಎಲ್ಲ ಮಿಶ್ರ ಬೆಳೆಗಳನ್ನ ಅಳವಡಿಸ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ವೈವಿಧ್ಯತೆ ಕೂಡ ಇಂಪ್ರೂವ್ ಆಗುತ್ತೆ. ಎರಡನೇದೇನು ಅಂತಂದರೆ, ರೈತರಿಗೆ ಬರ್ತಕ್ಕಂಥ ಸಂಕಷ್ಟಗಳು ಕಡಿಮೆ ಆಗುತ್ತೆ, ಮತ್ತು ವಾರ್ಷಿಕವಾಗಿ ಬರ್ತಕ್ಕಂಥ ಆದಾಯವೂ ಕೂಡ ಜಾಸ್ತಿ ಆಗುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇನ್ನೊಂದು ಹೇಳೋದಕ್ಕೆ, ಅದೇ ಒಬ್ಬ ಕೃಷಿ ಪದವೀಧರನಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಸುಮಾರು 11 ವರ್ಷದಿಂದ ಒಂದು ಬಹುರಾಷ್ಟ್ರೀಯ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ದೆ, ಒಳ್ಳೆ ಸಂಬಳನೂ ಸಿಗ್ತಾ ಇತ್ತು, ಒಳ್ಳೆ ಫೆಸಿಲಿಟಿ ಇತ್ತು. ಸೊ ಆದರೂ ಕೂಡ ನಾನು ಆ ಒಂದು ಕೆಲಸನ ಬಿಟ್ಟು ಕೃಷಿನೇ ಏನಕ್ಕೆ ಬಂದಿದ್ದೀನಿ ಅಂತಂದರೆ, ಅದ್ರ 4 ಪಟ್ಟು ಇಲ್ಲಿ ನಮಗೆ ಇನ್ಕಮ್ ಇದೆ.
0: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡಿದ್ರಿ, ಹಾಗೆ ಕೊನೆಯದಾಗಿ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಕೃಷಿ ಮಾಡ್ತಾ ಇದ್ದೀವಿ ಅಂತಂದಾಗ ಕೃಷಿಯಲ್ಲಿ ಒಂದೇ ಬೆಳೆಗೆ ಸೀಮಿತವಾಗಿದೆ, ಮಿಶ್ರ ಬೆಳೆಗಳನ್ನು ಅಥವಾ ಸಮಗ್ರ ಕೃಷಿಯನ್ನು ಮಾಡಿದಾಗ ಉತ್ತಮವಾದಂತಹ ಇಳುವರಿಯನ್ನು ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಹಾಗೆ ಹೊರಗೆಲ್ಲ ಹೋಗಿ ದುಡಿಯೋದಕ್ಕಿಂತ ನಾವು ನಮ್ಮ ಭೂಮಿನಲ್ಲೇ ದುಡಿದು ಅದಕ್ಕಿಂತ 2-3 ಪಟ್ಟು ನಾವು ಆದಾಯವನ್ನು ಗಳಿಸಿ ನಾವು ನಮ್ಮ ಜೀವನವನ್ನು ಸಾಗಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರಿ. ಸೊ ಮತ್ತೊಮ್ಮೆ ಧನ್ಯವಾದಗಳು, ನಿಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಸೊ ನಮಗೂ ಕೂಡ ನಿಮ್ಮ ಕೃಷಿಯ ಅನುಭವಗಳನ್ನು ಕೇಳಿ ತುಂಬಾ ಖುಷಿಯಾಯಿತು. ಸೊ ಹಾಗೆ ನಮ್ಮ ರೈತರಿಗೂ ಕೂಡ ಈ ವಿಚಾರಗಳು ತುಂಬಾ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಸರ್ ನಿಮಗೆ. ಸೊ ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಟರಾಜ್ ಅವರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ, ಅವರ ಕೃಷಿಯ ಅನುಭವಗಳನ್ನು ಕೂಡ ತಿಳ್ಕೊಳ್ತಾ ಇದ್ವಿ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ರೀ, ಎಂಜಾಯ್ ಮಾಡ್ತಾ ರೀ. ಇಷ್ಟು ತನಕ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ ಜಶ್ರೀಧರ್, ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
4: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
5: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
3: ಆಹಾ, ಆ ಮಗು ಎಷ್ಟ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
6: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
7: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು RJ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
9: ಯಾವತ್ತೂ ಮುಳುಗಲಾರದ ಟೈಟಾನಿಕ್ ಹಡಗು ಮುಳುಗಿದ್ದು ಹೇಗೆ? ಅದೊಂದು ಅದ್ಭುತವಾದ ಹಡಗು. ರಾಯಲ್ ಮೇಲ್ ಶಿಪ್, ದ ಅನ್ಸಿಂಕೆಬಲ್ ಶಿಪ್, ಹೀಗೆ ಟೈಟಾನಿಕ್ ಎಂಬ ಹೆಸರಿನ ಹಡಗನ್ನು ಜಗತ್ತು ಮರೆಯಲು ಸಾಧ್ಯವೇ ಇಲ್ಲ. 100 ವರ್ಷಗಳ ಹಿಂದೆ ಅಟ್ಲಾಂಟಿಕ್ ಸಾಗರದಲ್ಲಿ ಟೈಟಾನಿಕ್ ಹಡಗು ಮುಳುಗಿದಾಗ ಇಡೀ ವಿಶ್ವವೇ ದಿಗ್ಭ್ರಾಂತವಾಗಿತ್ತು. ಅದೊಂದು ಐತಿಹಾಸಿಕ ರೋಚಕ ದುರಂತದ ಕತೆ. ಐರ್ಲೆಂಡ್ ದೇಶದ ರಾಜಧಾನಿ ಬೆಲ್ಫಾಸ್ಟ್, ಕೈಗಾರಿಕಾ ನಗರವಾದ ಬೆಲ್ಫಾಸ್ಟ್ ಹಡಗು ಕಟ್ಟುವಿಕೆಯಲ್ಲಿ ಪ್ರಸಿದ್ಧಿ ಪಡೆದಿದೆ. ಒಲಿಂಪಿಕ್, ಬ್ರಿಟಾನಿಕಾ ಇಂಥ ಹಡಗುಗಳನ್ನು ಕಟ್ಟಿದ ಬೆಲ್ಫಾಸ್ಟ್ಗೆ ಮತ್ತೊಂದು ದೊಡ್ಡ ಹಡಗಿನ ಅವಶ್ಯಕತೆ ಇತ್ತು. 1909 ಅಲ್ಲಿ ಟೈಟಾನಿಕ್ ಎಂಬ ಹಡಗನ್ನು ಕಟ್ಟುವ ಕೆಲಸ ಆರಂಭವಾಯಿತು. ಸುಮಾರು 3,000 ಜನ ತಂತ್ರಜ್ಞರು, ಎಂಜಿನಿಯರರು, ಕಮ್ಮಾರರು, ಬಡಗಿಗಳು, ಎಲೆಕ್ಟ್ರಿಷಿಯನ್ಗಳು ಹಗಲು ರಾತ್ರಿ 26 ತಿಂಗಳ ಕಾಲ ಕೆಲಸ ಮಾಡಿದರು. ಆಧುನಿಕ ತಂತ್ರಜ್ಞಾನದ ಹೈಟೆಕ್ ಮಾದರಿಯ ಐಷಾರಾಮಿ ಅರಮನೆಯಂಥ ಸುಂದರ ವಿನ್ಯಾಸದ ಹಡಗು 1911 May 31 ಪ್ರಯಾಣ ಮಾಡಲು ಸಜ್ಜಾಗಿ ನಿಂತಿತು. ಟೈಟಾನಿಕ್ ಹಡಗನ್ನು ಕಟ್ಟಲು ಬೆಲ್ಫಾಸ್ಟ್ನ ವೈಟ್ ಸ್ಟಾರ್ ಲೈನ್ ಕಂಪನಿಗೆ ತಗಲಿದ ವೆಚ್ಚ $7.5 million. ಲಂಡನ್ ನಗರದ ರಿಡ್ಜ್ ಹೋಟೆಲಿನ ಒಳಾಂಗಣ ವಿನ್ಯಾಸವನ್ನು ಹೋಲುತ್ತಿದ್ದ ಟೈಟಾನಿಕ್ ಹಡಗು ಆ ಕಾಲದ ಜಗತ್ತಿನ ಅತಿದೊಡ್ಡ ಕಲಾಕೃತಿ. 880 ಉದ್ದ, 92 ಅಗಲ, 175 ಎತ್ತರದ ಟೈಟಾನಿಕ್ ಹಡಗಿನ ಭಾರವೇ 1,43,000 ಟನ್. ಹಡಗಿನೊಳಗೆ ಒಟ್ಟು 16 ಸುಸಜ್ಜಿತ ಕಂಪಾರ್ಟ್ಮೆಂಟ್ಗಳಿದ್ದವು. ಒಂದು ಕಂಪಾರ್ಟ್ಮೆಂಟಿಗೆ ತೂತು ಬಿದ್ದರೂ ನೀರು ಮತ್ತೊಂದು ಕಂಪಾರ್ಟ್ಮೆಂಟಿಗೆ ನುಗ್ಗುವ ಅಪಾಯವೇ ಇರಲಿಲ್ಲ. ಅಂದರೆ ಎಲ್ಲ ಕಂಪಾರ್ಟ್ಮೆಂಟ್ಗಳು ವಾಟರ್ ಪ್ರೂಫ್ ಆಗಿದ್ದವು. ಆ ಕಾರಣದಿಂದಲೇ ಟೈಟಾನಿಕ್ ಹಡಗನ್ನು ದ ಅನ್ಸಿಂಕಬಲ್ ಶಿಪ್, ಯಾವತ್ತೂ ಮುಳುಗಲಾರದ ಹಡಗು ಎಂದು ತಂತ್ರಜ್ಞರು ಕರೆದಿದ್ದರು. ಹಡಗು ಸಿದ್ಧವಾಗಿ ನಿಂತಾಗ ಅದು ಆಗರ್ಭ ಶ್ರೀಮಂತರ ಪ್ರವಾಸಕ್ಕೆ ಮಾತ್ರ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದರು. ಏಕೆಂದರೆ ಪ್ರಥಮ ದರ್ಜೆಯ ಡಿಲಕ್ಸ್ ಆಸನದಲ್ಲಿ ಕುಳಿತು ಪ್ರಯಾಣ ಮಾಡಲು ಒಬ್ಬರಿಗೆ 59 ಲಕ್ಷ ರೂಪಾಯಿಗಳಾಗಿದ್ದವು. ಅದು ದುಬಾರಿಯೇ. ಅಂದರೆ ಹಡಗಿನೊಳಗೆ ಗ್ರಂಥಾಲಯ, ಜಿಮ್ಮು, ಬಿಸಿನೀರು ಈಜುಗುಳ, ಬಾರ್ಬರ್ ಶಾಪು, ನೃತ್ಯ, ಸಂಗೀತ, ಲಿಫ್ಟು ಎಲ್ಲವೂ ಇದ್ದವು. ಇವೆಲ್ಲ ಸೌಲಭ್ಯತೆಗಳ ಆಧಾರದ ಮೇಲೆಯೇ ಆಸನಗಳ ವೆಚ್ಚವನ್ನು ಅವರು ನಿಗದಿ ಮಾಡಿದ್ದರು. ಹಡಗಿನ ಒಂದೇ ಒಂದು ಕೊರತೆ ಎಂದರೆ ಹಡಗಿನ ಆಕಾರಕ್ಕೆ ಹೋಲಿಸಿದರೆ ಅದರ ರಾಡಾರ್ಗಳು ಅತ್ಯಂತ ಚಿಕ್ಕವಾಗಿದ್ದವು. ಟೈಟಾನಿಕ್

0: ಜಗತ್ತಿನ ಅತಿ ಭವ್ಯವಾದ ಆ ಹಡಗು 3 ಫುಟ್ಬಾಲ್ ಮೈದಾನದಷ್ಟು ವಿಶಾಲವಾಗಿತ್ತು. ಸುಮಾರು 3547 ಆಸನಗಳ ಸಾಮರ್ಥ್ಯ ಟೈಟಾನಿಕ್ನಲ್ಲಿತ್ತು. ಟೈಟಾನಿಕ್ ಹಡಗನ್ನು 1 ವರ್ಷ ಮೊದಲೇ ಪ್ರದರ್ಶನಕ್ಕೆ ಇಡಲಾಗಿತ್ತು. 1911 ಟೈಟಾನಿಕ್ ಹಡಗನ್ನು 2 ಲಕ್ಷ ಜನ ವೀಕ್ಷಿಸಿ ನಿಬ್ಬೆರಗಾದರು. ವರ್ಷ ಕಳೆಯುವಷ್ಟರಲ್ಲಿ ಯಾತ್ರೆಯ ಮೊದಲ ದಿನ ಬಂದೇ ಬಿಟ್ಟಿತು. ಅಂದು 1912 ಏಪ್ರಿಲ್ 10. ಪ್ರಯಾಣಿಕರಲ್ಲಿ ಉತ್ಸಾಹ, ಸಂಭ್ರಮ, ಸಡಗರ ಮನೆ ಮಾಡಿದ್ದವು. ಟೈಟಾನಿಕ್ ಹಡಗು ಅಂದು ಬೆಳಿಗ್ಗೆಯೇ ಇಂಗ್ಲೆಂಡಿನ ಸೌತ್ ಹ್ಯಾಂಪ್ಟನ್ನಿಂದ ಪ್ರಯಾಣ ಬೆಳೆಸಿತು. ಅಟ್ಲಾಂಟಿಕ್ ಸಾಗರದ ಮೂಲಕ ನ್ಯೂಯಾರ್ಕಿಗೆ ತಲುಪಲು ಟೈಟಾನಿಕ್ ಹಡಗಿಗೆ 7 ದಿನಗಳ ಸಮಯವಿತ್ತು. 2350 ಜನ ಪ್ರಯಾಣಿಕರು, 900 ಜನ ಸಿಬ್ಬಂದಿ, ಒಟ್ಟು 3335 ಜನ ಪ್ರಯಾಣ ಆರಂಭಿಸಿದ್ದರು. ಪ್ರವಾಸಿಗರಲ್ಲಿ 26 ಜೋಡಿ ಮಧುಚಂದ್ರಕ್ಕೆ ಹೊರಟ ನವದಂಪತಿಗಳು ಹಾಗೂ ಪ್ರಯಾಣಿಕರ ನೆಚ್ಚಿನ ನಾಯಿ, ಬೆಕ್ಕು, ಗಿಳಿ, ಪಾರಿವಾಳಗಳು ಕೂಡ ಇದ್ದವು. ಟೈಟಾನಿಕ್ ಭಾರಿ ವೇಗದ ಹಡಗು. ಪ್ರತಿದಿನ ಹಡಗಿಗೆ 800 ಟನ್ ಕಲ್ಲಿದ್ದಲು ಖರ್ಚಾಗುತ್ತಿತ್ತು. ಮೊದಲ 4 ದಿನಗಳ ಕಾಲ ಹಡಗಿನಲ್ಲಿ ಸಂಭ್ರಮವೋ ಸಂಭ್ರಮ. ಹಡಗು ಗಂಟೆಗೆ 44 ಕಿಲೋಮೀಟರ್ ರವಸದಿಂದ ಓಡುತ್ತಲೇ ಇತ್ತು. ಟೈಟಾನಿಕ್ ಹಡಗಿನ ಮೊದಲ ಯಾತ್ರೆಯೇ ಅಂತಿಮ ಯಾತ್ರೆ ಆಗಬಹುದೆಂದು ಯಾರೂ ಊಹೆ ಕೂಡ ಮಾಡಿರಲಿಲ್ಲ. ಆ ಹೊತ್ತು ಏಪ್ರಿಲ್ 14 ನಡುರಾತ್ರಿ. ಸಾಗರದ ಪರಿಸರ ಮಸುಕು ಮಸುಕಾಗಿತ್ತು. ಇನ್ನು 3 ದಿನ ಪ್ರಯಾಣ ಮಾಡಿದರೆ 600 ಕಿಲೋಮೀಟರ್ ದೂರದ ನ್ಯೂಫೌಂಡ್ಲ್ಯಾಂಡ್ ಹತ್ತಿರದ ನ್ಯೂಯಾರ್ಕ್ ನಗರ ಸಿಗುತ್ತಿತ್ತು. ಆದರೆ ಭಾರೀ ದುರಂತ ಸಂಭವಿಸಿ ಹಡಗು ದುರಂತಕ್ಕೀಡಾಯಿತು. ಹಡಗಿನ ಕಪ್ತಾನನಿಗೆ 5 ಬೆಟ್ಟಗಳಂತಹ ಹಿಮ ಬಂಡೆಗಳಿವೆ ಎಂಬ ಸೂಚನೆ ಮೊದಲೇ ಸಿಕ್ಕಿತ್ತು. ಆದರೂ ಅಷ್ಟು ಹಿಮ ಬಂಡೆಗಳ ಬಗ್ಗೆ ಕಪ್ತಾನ ಯೋಚನೆ ಮಾಡಿಯೇ ಇರಲಿಲ್ಲ. ಆದರೂ ಹೈಟೆಕ್ ಹಡಗನ್ನು ಹಿಮ ಬಂಡೆ ಎದುರಿಗೆ ಬಂದರೂ ಕೂಡಲೇ ತಿರುಗಿಸಬಹುದೆಂದು ಕಪ್ತಾನ ನಿರ್ಧಾರ ಮಾಡಿದ್ದ. ಹಿಮ ಬಂಡೆ ಇದೆ ಎಂಬ ಎಚ್ಚರ 1 ನಿಮಿಷ ಮೊದಲೇ ತಿಳಿದಿದ್ದರೂ ಸಾಕಿತ್ತು. ಟೈಟಾನಿಕ್ ಹಡಗು ಸುರಕ್ಷಿತವಾಗಿ ದಡ ಸೇರುತ್ತಿತ್ತು. ಆದರೆ ಕೇವಲ 37 ಸೆಕೆಂಡ್ಗಳ ಅವಧಿಯಲ್ಲಿ ಹಡಗು ರಾತ್ರಿ 11:20 ಭಾರಿ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆಯಿತು. ಹೊಡೆತದಿಂದ ಹಡಗಿನ ಬಲಭಾಗದಲ್ಲಿ ರಂಧ್ರ ಬಿದ್ದು ನೀರು ಕಂಪಾರ್ಟ್ಮೆಂಟಿನೊಳಗೆ ಪ್ರವಾಹದಂತೆ ನುಗ್ಗಿತು. 5 ಕಂಪಾರ್ಟ್ಮೆಂಟ್ಗಳು ಸಂಪೂರ್ಣ ನೀರಿನಿಂದ ತುಂಬಿ ಹೋದವು. ಭಾರಕ್ಕೆ ಇಡೀ ಹಡಗೆ ಮುರಿದು ಇಬ್ಬಾಗವಾಯಿತು. ಹಡಗಿನೊಳಕ್ಕೆ ಕ್ಷಣಕ್ಷಣಕ್ಕೂ ನೀರು ಪ್ರವಾಹದಂತೆ ನುಗ್ಗಿ ಬರುತ್ತಿದ್ದರಿಂದ 1/2 ಗಂಟೆಯೊಳಗೆ ಹಡಗು ಭಾರಕ್ಕೆ ಮುಳುಗತೊಡಗಿತು. ಶಾರ್ಟ್ ಸರ್ಕ್ಯೂಟ್ನಿಂದ ವಿದ್ಯುತ್ ಸಂಪರ್ಕ ಕಡಿದು ಹೋಗಿತ್ತು. ಅಳು, ಆಕ್ರಂದನ, ಕಿರುಚಾಟ ಎಲ್ಲೆಲ್ಲಿ ಕೇಳಿಬರುತ್ತಿತ್ತು. ಮೊದಲ ಆದ್ಯತೆಯಾಗಿ ಲೈಫ್ ಬೋಟ್ಗಳಲ್ಲಿ ಮಕ್ಕಳನ್ನು, ಮಹಿಳೆಯರನ್ನು, ವೃದ್ಧರನ್ನು ರಕ್ಷಿಸಲಾಯಿತು. ಅದು ಚಳಿಗಾಲದ ರಾತ್ರಿಯಾಗಿದ್ದರಿಂದ ನೀರಿಗೆ ಬಿದ್ದ 2500 ಜನ ಜಲಸಮಾಧಿಯಾದರು. ನೀರಿನ ಉಷ್ಣತೆ -5°C ಇದ್ದುದರಿಂದ ಜನ ಉಸಿರಾಟದ ತೊಂದರೆಯಿಂದ ಬಳಲಿ 10-15 ನಿಮಿಷಗಳಲ್ಲಿ ಸತ್ತು ಶವವಾದರು. ತೀವ್ರ ಶೋಧನೆ ಮಾಡಿದರೂ ಕೇವಲ 344 ಜನರ ಶವಗಳನ್ನು ಹುಡುಕಲು ಸಾಧ್ಯವಾಯಿತು. 35 ಜನ ಇಂಜಿನಿಯರು ಸಂಪೂರ್ಣ ಹಡಗು ಮುಳುಗುವವರೆಗೆ ಸೆಣಸಾಡಿ ಕೆಲಸವನ್ನು ಮಾಡುತ್ತಿದ್ದರು. ಅಂತಿಮ ಕ್ಷಣದವರೆಗೆ ಸಂಗೀತಗಾರರು ಹಾಡುತ್ತಲೇ ಇದ್ದರು. ಸಾಯುವವರೆಲ್ಲ ಸುಮಧುರ ಸಂಗೀತ ಕೇಳಿ ಶಾಂತ ರೀತಿಯಿಂದ ಸಾಯಲಿ ಎಂಬುದು ಅವರ ನಿರ್ಧಾರವಾಗಿತ್ತು. ಹಡಗಿನ ಚುಕ್ಕಾಣಿ ಹಿಡಿದ ಕಪ್ತಾನ ಕೂಡ ಎಲ್ಲರೂ ಮುಳುಗಿ ಸತ್ತ ಮೇಲೆ ಸಮುದ್ರಕ್ಕೆ ಹಾರಿ ಜೀವ ಬಿಟ್ಟ. ಅಂದು ದಿನಾಂಕ 15/4/1912. ಬೆಳಗಿನ ಜಾವ 2:20 ಟೈಟಾನಿಕ್ ಹಡಗು ಸಂಪೂರ್ಣ ಮುಳುಗಿ ಹೋಯಿತು. ನಂತರ ಟೈಟಾನಿಕ್ ಹಡಗು ಮುಳುಗಿದ ಸುದ್ದಿಗಳು ಪತ್ರಿಕೆಗಳಲ್ಲಿ, ಸಿನಿಮಾಗಳ ಮೂಲಕ, ಧಾರಾವಾಹಿಗಳ ಮೂಲಕ, ಕವಿತೆಗಳ ಮೂಲಕ, ಕವನಗಳ ಮೂಲಕ ಪ್ರಸಿದ್ಧಿ ಪಡೆದವು. ಇಂದಿಗೂ ಕೂಡ ಟೈಟಾನಿಕ್ ಹಡಗು ಎಂದರೆ ಎಲ್ಲರೂ ಕಣ್ಣೀರು ಸುರಿಸುತ್ತಾರೆ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ರಾಜ ಹಿಂದೂಸ್ತಾನಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಕಿತ್ನಾ ಪ್ಯಾರಾ ಎನ್ನುವಂಥ ಒಂದು ಗೀತೆಯನ್ನು ಅಲ್ಕಾ ಯಾಜ್ಞಿಕ್ ಹಾಗೂ ಉದಿತ್ ನಾರಾಯಣ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಸಮೀರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ನದೀಮ್ ಶ್ರವಣ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಅಮೀರ್ ಖಾನ್ ಹಾಗೂ ಕರಿಷ್ಮಾ ಕಪೂರ್ ಅವರ ಒಂದು ಅಮೋಘವಾದಂತಹ ನಟನೆಯ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ಮುಂಜಾನೆ 8 ಗಂಟೆಗೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಎನ್ನುವಂಥ ಒಂದು ಮಕ್ಕಳ ಕಾರ್ಯಕ್ರಮವನ್ನ ಪವಿತ್ರ ದಿನೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ, ಇದೀಗ ಒಂದು ರಾಜ ಹಿಂದೂಸ್ತಾನಿ ಎನ್ನುವಂಥ ಒಂದು ಹಿಂದಿ ಚಿತ್ರದ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಬರ್ತಾ ಇದೆ, ಕೇಳಿ ಆನಂದಿಸಿ.

0: ಜೋಕರ್.
1: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಕಿತ್ನಾ ಪ್ಯಾರ ವಾದಾ ಹೇ ಎನ್ನುವಂತಹ ಒಂದು ಗೀತೆಯನ್ನ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಆರ್ ಡಿ ಬರ್ಮನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1971 ತೆರೆ ಕಂಡಿರುವಂತಹ ವರ್ಷ. ಇದು ಜಿತೇಂದ್ರ ಅವರ ಒಂದು ಅಭಿನಯದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 ಆರ್ ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತ ಒಂದು ಸಾಹಿತ್ಯ ಲೋಕ ಎನ್ನುವಂತಹ ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ.
2: ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಟ್ರಾ ಚಾನೆಲ್ಸ್ ಸಬ್ಸ್ಕ್ರೈಬ್ ಐಕನ್ ಪ್ರೆಸ್ ಕರೆ.
3: ಸೋನಿಯೇ ಮಾ ಸುಪ್ರಿಯಾ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಪರೋಪಕಾರಿ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಡಾಕ್ಟರ್ ಪಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ, ಹೋದರೆ ಹೋಗು ನನಗೆ ಏನು ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತಹ ಒಂದು ಅರುಣೋದಯ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

0: पार्वती।
1: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
2: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
1: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
1: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಜ ಬಾಬು ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಅಭಿಜಿತ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಸಮೀರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಗೋವಿಂದ್ ಹಾಗೂ ಕರಿಷ್ಮಾ ಕಪೂರ್ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತಹ ಒಂದು ಅರುಣೋದಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇಸ್ ದುನಿಯಾ ಮೇರಾ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನು ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಶಂಕರ್ ಜೈಕಿಶನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಅಮೋಘವಾದಂಥ ಗೀತೆ ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯಲ್ಲಿ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂಥ ಒಂದು ಕಾರ್ಯಕ್ರಮವನ್ನು RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಆಲೆಮನೆ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ನಮ್ಮೂರ ಮಂದಾರ ಹೂವೆ ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇಕ್ ದಿನ್ ಬೀರೆ ಜಾಯಗ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನು ಮುಖೇಶ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಮಜ್ರು ಸುಲ್ತಾನ್ಪುರಿ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಆರ್ ಡಿ ಬರ್ಮನ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 5 ಗಂಟೆಗೆ ಸುಮಧುರವಾದಂತಹ ಭಕ್ತಿ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾವೆಲ್ಲರೂ ಕೇಳಿ ಆನಂದಿಸಿ.
7: ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಟ್ರಾ ಚಾನೆಲ್ಸ್ ಸಬ್ಸ್ಕ್ರೈಬ್ ಕರೆ ಪ್ರೆಸ್ ಕರೆಂಟ್.

0: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೆಳಗರೆ, ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜಾನಿ ಮೇರಾ ನಾಮ್ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಅದುವೇ ಆಶಾ ಭೋಸ್ಲೆ ಹಾಗೂ ಕಿಶೋರ್ ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಕಲ್ಯಾಣ್ಜಿ ಆನಂದ್ಜಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1970 ತೆರೆ ಕಂಡಿರುವಂತಹ ವರ್ಷ. ಇದು ದೇವಾನಂದ್ ಅವರ ಒಂದು ನಟನೆಯ ಈ ಒಂದು ಗೀತೆಯನ್ನ ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 RJ ಅರ್ಪಿತಾ ಅವರು ನಡೆಸಿಕೊಡುವಂತ ಒಂದು ಪರಿಸರ ಪರಿಚಯ ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ.
1: ಶಿಮಾರು ಕೆ ನೈ ವಿಡಿಯೋಸ್ ಕೆ ಲಿಯೆ ಸಬ್ಸ್ಕ್ರೈಬ್ ಕೀಜಿಯೆ ಔರ್ ಬೆಲ್ ಐಕನ್ ಕೋ ದಬಾನಾ ನಾ ಭೂಲೆ.
2: ರಾಜಾ,
3: ರಾಜಾ,

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಏ ದಿಲ್ಲಗಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಓಲೆ ಓಲೆ ಎನ್ನುವಂಥ ಒಂದು ಗೀತೆಯನ್ನು ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಆರ್ ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಏ ದಿಲ್ಲಗಿ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಲತಾ ಮಂಗೇಶ್ಕರ್, ಉದಿತ್ ನಾರಾಯಣ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಸಮೀರ್ ಬರೆದಿರುವಂಥ ಒಂದು ಗೀತೆಯನ್ನು ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಎನ್ನುವಂತಹ ಒಂದು ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮವನ್ನ ಪವಿತ್ರ ದಿನೇಶ್ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಏ ದಿಲ್ಲಗಿ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಲತಾ ಮಂಗೇಶ್ಕರ್, ಉದಿತ್ ನಾರಾಯಣ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಸಮೀರ್ ಬರೆದಿರುವಂಥ ಒಂದು ಗೀತೆಯನ್ನು ನಮ್ಮ ಮಲೆನಾಡ ಜನರ ಹೆಮ್ಮೆಯ

ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಎನ್ನುವಂಥ ಒಂದು ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮವನ್ನು ಪವಿತ್ರ ದಿನೇಶ್ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಕೇಳೋಣ ಮೇರಿ ಮೆಹಬೂಬಾ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನು ಕುಮಾರ್ ಸಾನು ಹಾಲ್ಕ ಯಾಜ್ಞಿಕ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಆನಂದ್ ಬಕ್ಷಿ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಮಜ್ರು ಸುಲ್ತಾನ್ ಪುರಿ ಅವರ ಒಂದು ಅಮೋಘವಾದಂಥ ಸಂಗೀತ, ಸಾರಿ ತಪ್ಪಾಯಿತು, ಇದು ನದೀಮ್ ಶ್ರವಣ್ ಅವರ ಒಂದು ಅಮೋಘವಾದಂಥ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಶಾರುಖ್ ಖಾನ್ ಅವರ ಒಂದು ನಟನೆಯ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

ഓക്കെ ഇതൊക്കെ ഇത്

1 2 3 4 1 2 3 4 A B C D E F A E G A M A Do Re Mi Fa Ta Di Ta Da Dum

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಚಿಂಚಿನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನೂ ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
0: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ತಲಕಡಿ, ಏ ಐ ತಲಕಡಿ, ಜಲ ಜಲ ಜಲಜಾಕ್ಷಿ ಮಿನ ಮಿನ ಮಿನ ಮಿಹಿನಾಕ್ಷಿ ಕಮ ಕಮ ಕಮ.
1: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
2: ಮುಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
1: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
2: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
1: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
2: ಏನವಿ ಅದು,
1: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
2: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
2: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡ್ ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೆ ಒಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
6: Let's go. You already know.
7: Meri aashiqui
8: chahu main aana
6: 2013.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಋಷಿರ್ ದರ್ಶನಾತ್ ಎಂಬುದಾಗಿ ಹೇಳಿದರು ಪ್ರಾಜ್ಞರು. ಸತ್ಯವನ್ನು ದರ್ಶಿಸುವ ಯೋಗ್ಯತೆ ಋಷಿಗಳಿಗೆ ಮಾತ್ರ ಇದೆ ಅಂತ ಇದಕ್ಕೆ ಅರ್ಥ. ಈ ಕಣ್ಣಿಗೆ ಕಾಣುವಂತಹ ಯಾವತ್ತೂ ಅಶಾಶ್ವತವಾದಂತಹ ವಿಷಯದಲ್ಲಿ ಲಯಿಸದೇ ಇದ್ದಂತಹ ಮನಸ್ಥಿತಿ ಪರಬ್ರಹ್ಮ ತತ್ವದಲ್ಲಿ ಪ್ರತಿಷ್ಠಾಪಿತವಾದಾಗ ವಿಶ್ವದಲ್ಲಿ ಋಷಿಯ ಯೋಗ್ಯತೆ ಹೆಚ್ಚುತ್ತದೆ, ಋಷಿ ಜನ್ಮ ಸಾರ್ಥಕವಾಗ್ತದೆ. ಇದು ಜ್ಞಾನಿಗಳ ಅಂಬೋಣ. ನಾನು ಋಷಿಯಾದರೂ ಗೃಹಸ್ಥಾಶ್ರಮಿಯಾಗಿದ್ದೇನೆ. ಜಮದಗ್ನಿ ಗೃಹಸ್ಥಾಶ್ರಮಿಯಾದದ್ದು ತಪ್ಪು ಅಂತ ಯಾರೂ ಹೇಳುವುದಕ್ಕಿಲ್ಲ. ಆದರೆ ನನಗೆ ಈ ಹೊತ್ತಿಗೂ ಇದೊಂದು ಆಶ್ಚರ್ಯದ ಘಟನೆ ಅನ್ನಿಸ್ತಾ ಇದೆ. ನಮ್ಮ ತಂದೆಯವರಾದಂತಹ ರುಚಿಕ ಮಹರ್ಷಿಗಳು ವೃದ್ಧಾಪ್ಯದ ಕಾಲದಲ್ಲಿ ಯಾತ್ರೆಯನ್ನು ಬಯಸಿದ್ರಿಂದ ಅವರ ಜೊತೆ ದೇಶ ಸಂಚಾರಕ್ಕೆ ಹೊರಟವನು ನಾನು. ಆದರೆ ರೇಣುಕೆ ನನ್ನ ಪತ್ನಿಯಾಗಿ ಬರುವಂತಹ ಸಂದರ್ಭ ಹೇಗೆ ಘಟಿಸಿತು ನೆನಪು ಮಾಡುತ್ತೇನೆ. ಅವಳ ಸ್ವಯಂವರ ಏರ್ಪಟ್ಟಿತ್ತು. ಬ್ರಾಹ್ಮಣರು ಋಷಿಗಳು ಎಂಬ ಕಾರಣಕ್ಕಾಗಿ ಸ್ವಯಂವರ ಮಂಟಪದಲ್ಲಿ ನಮಗೂ ಸ್ಥಳ ಏರ್ಪಟ್ಟಿತ್ತು. ನಾವು ಆಕೆ ಮಾಲೆ ಹಾಕಬಹುದು ಅಂತ ಗ್ರಹಿಸಿದವರೇನಲ್ಲ. ನಮ್ಮಪ್ಪನಿಗೂ ರಾಜಕುಮಾರಿ ಸೊಸೆಯಾಗಿ ಬರ್ತಾಳೆ ಎಂಬ ಕಲ್ಪನೆಯೂ ಇರಲಿಲ್ಲ. ರೇಣುಕೆ ಅಷ್ಟೂ ಮಂದಿಗಳನ್ನು ಬಿಟ್ಟು ನನ್ನ ಕೊರಳಿಗೆ ಮಾಲೆ ಹಾಕಿ ಈ ಬ್ರಾಹ್ಮಣನ ಜೊತೆಯಲ್ಲಿ ಈ ಋಷಿಯ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸುವುದಕ್ಕೆ ಸಿದ್ಧಳಾಗಿ ಬಂದದ್ದು ಅಂತಂದರೆ ದೈವೀ ನಿರ್ಣಯವೇ ಇರಬೇಕು. ಒಂದು ದಿನವೂ ತನ್ನ ಅರಸುತನದ ಯೋಗ್ಯತೆ ಕುರಿತು ಅವಳು ಹಚ್ಚಿಕೊಂಡವಳಲ್ಲ, ಯೋಚಿಸಿದವಳಲ್ಲ. ಉಳಿದವರಿಗಿಂತ ಭಿನ್ನವಾದಂತಹ ವ್ಯಕ್ತಿತ್ವ ನನ್ನದು ಎಂಬ ತೀರ್ಮಾನದಿಂದ ನನ್ನ ಆಶ್ರಮದ ಬೆಳಕಾಗಿ ಬಂದು ನನ್ನ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸಿದ್ದಾಳೆ. ದೀರ್ಘವಾದಂತಹ ದಾಂಪತ್ಯ ನಮ್ಮದು, ಸುಖಮಯವಾದಂತಹ ದಾಂಪತ್ಯ ನಮ್ಮದು. ಪತಿವ್ರತೆಯಾದಂತಹ ರೇಣುಕೆಯ ಸಹವಾಸ 5 ಗಂಡು ಮಕ್ಕಳನ್ನು ಪಡೆಯುವಂತಹ ಪುಣ್ಯವನ್ನು ನನಗೆ ಕೊಟ್ಟಿದೆ. ಅದರಲ್ಲೂ ಕೊನೆಯವನಾದಂತಹ ರಾಮ ನನ್ನ ವಂಶದ ಉತ್ತುಂಗವಾದಂತಹ ಯೋಗ್ಯತೆಯನ್ನು ವಿಶ್ವಕ್ಕೆ ಪ್ರಸಾರ ಮಾಡುವಂತಹ ಸಾಮರ್ಥ್ಯದಿಂದ ಕೂಡಿದವನು. ಇದು ಜ್ಞಾನಿಗಳ ಬ್ರಾಹ್ಮಣರ ಭವಿಷ್ಯದ್ವಾಣಿ. ಈ ಹೊತ್ತು ಉದಯ ಕಾಲದಲ್ಲಿ ನನ್ನ ಜೀವನ ನಡೆದು ಬಂದ ದಾರಿಯನ್ನು ಯೋಚಿಸ್ತಾ ಇರುವ ನಾನು ಪ್ರಕೃತದ ಕರ್ತವ್ಯದ ಕಡೆಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ರೇಣುಕೆ ಆಗಲೇ ಎದ್ದಿದ್ದಾಳೆ, ನದಿಯ ಕಡೆಗಾಗಿ ನಡೆದಿದ್ದಾಳೆ. ಶುದ್ಧೋದಕವನ್ನು ಅವಳು ತರುವವರೆಗೆ ನನಗೇನೂ ಕೆಲಸವಿಲ್ಲ. ಅವಳ ದಾರಿಯನ್ನೇ ನೋಡ್ತಾ ಅವಳು ಬಂದ ಮೇಲೆ ಮತ್ತುಳಿದ ಉದ್ಯೋಗ ಅದಕ್ಕಾಗಿ ಅವಳ ಪ್ರತೀಕ್ಷೆಯಲ್ಲಿರುತ್ತೇನೆ, ನೋಡೋಣ.

0: ನಿತ್ಯ ಪದ್ಧತಿಯಂತೆ ಪತಿಯ ಸಾನ್ನಿಧ್ಯವನ್ನು ಬಿಟ್ಟು ಈ ನದಿ ತೀರಕ್ಕೆ ಬಂದಿದ್ದೇನೆ. ಸ್ನಾನವನ್ನು ಪೂರೈಸಿ ಶುದ್ಧೋದಕವನ್ನು ಕೊಂಡು ಹೋಗಿ ನನ್ನ ಸ್ವಾಮಿಯ ಪಾದವನ್ನು ತೊಳೆದು ಅಲ್ಲ ಅವರು ಮಾಡುವಂತಹ ಯಜ್ಞಯಾಗಾದಿಗಳ ಬೇಕಾದ ಸುವಸ್ತುಗಳನ್ನು ಒದಗಿಸಿಕೊಡುವಂತಹದ್ದು ಅದು ನನ್ನ ಕರ್ತವ್ಯ. ಹಾಗೆ ಸ್ನಾನವನ್ನು ಪೂರೈಸಿದೆ, ಶುದ್ಧೋದಕವನ್ನು ತೆಗೆದುಕೊಳ್ಳೋಣ ಅಂತ ಈ ನದಿಗೆ ಬಗ್ಗಿದರೆ ಆ ಅದೇನು ಕೇಳಿಸುತ್ತಿದೆ? ಗೊಂದಲ. ಆ ಕಡೆಯಲ್ಲಿ ಏನೋ ಸದ್ದು ನೋಡಿದರೆ ಆಹಾ, ಸುಂದರವಾದಂತಹ ದೃಶ್ಯ. ಹತ್ತಾರು ನೂರಾರು ಮಂದಿ ಸ್ತ್ರೀಯರ ಮಧ್ಯದಲ್ಲಿ ಒಬ್ಬ ಪುರುಷನಿದ್ದಾನೆ. ಆತನನ್ನು ನೋಡಿದರೆ ಸಾಮಾನ್ಯ ಮಾನವನಂತೆಯೇ ಕಾಣಿಸುವುದಿಲ್ಲ. ಏನು ವರ್ಚಸ್ಸು, ಏನು ತೇಜಸ್ಸು! ಸುತ್ತಮುತ್ತ ಬಳಸಿಕೊಂಡಿದ್ದಾರೆ ಸುಂದರಿಯರಾದಂತಹ ನಾರಿಯರು. ಅವರ ಕೈಗಳನ್ನು ಹಿಡಿದುಕೊಂಡು ಜಲಕ್ರೀಡೆಯಾಡುತ್ತಿದ್ದಾರೆ. ಆಹಾ, ಏನು ಸುಂದರವಾದ ದೃಶ್ಯವದು! ಅದನ್ನು ಕಾಣುತ್ತಿರುವಾಗ ನನಗೂ ಆಸೆಯಾಗ್ತಾ ಇದೆ. ನಾನು ಹೆಣ್ಣಲ್ಲವೇ, ಅರಗೋರಿಯಾಗಿದ್ದೇನೆ. ಒಬ್ಬ ಅರಗೋರನ ಕೈ ಹಿಡಿಯುತ್ತಿದ್ದರೆ ನಾನು ಕೂಡ ಈ ವಿಲಾಸದಲ್ಲಿ ಸುಖ ಪಡೆಯಬಹುದಿತ್ತು. ಅಂತಹ ಭಾಗ್ಯ ನನ್ನ ಪಾಲಿಗೆ ಬಂದಿಲ್ಲ. ಅಲ್ಲ, ಅದಕ್ಕಾಗಿ ದುಃಖವಲ್ಲ, ಮಹರ್ಷಿಗಳಿಗೆ ಪತ್ನಿಯಾಗಿದ್ದೇನೆ ಎಂಬುದು ನನ್ನ ಆನಂದಕ್ಕೆ ಕಾರಣವಾಗಿದೆ. ಅದೊಂದು ಪುಣ್ಯ ಯೋಗ ಅಂತ ಸಮಾಧಾನ ಮಾಡಿಕೊಂಡಿದ್ದೇನೆ. ಅವರೊಡನೆ ಮಾತ್ರ ಸರಸವಿಲ್ಲ, ಸಲ್ಲಾಪವಿಲ್ಲ. ಜಮದಗ್ನಿ ಮಹರ್ಷಿಗಳ ಕೋಪ ಇದು ಪ್ರಪಂಚದಲ್ಲಿ ಆದರ್ಶವಾಗಿದೆ. ಅವರ ಹೆಸರು ಎತ್ತುವುದಕ್ಕೆ, ಅವರ ಬಳಿಗೆ ಹೋಗುವುದಕ್ಕೆ ಯಾರಿಗೂ ಎದೆಗಾರಿಕೆ ಇಲ್ಲ. ಅಂತಹ ಮುನಿಸಿನ ಮುನಿ ಅವರಾಗಿದ್ದಾರೆ. ನಾನು ಕೂಡ ಸತಿಯಾಗಿದ್ದರೂ ಭಯಪಡ್ತಾ ಇದ್ದೇನೆ. ಅವರ ಬಳಿಯಲ್ಲಿ ಸರಸವೂ ಇಲ್ಲ, ವಿರಸವೂ ಇಲ್ಲ, ಸಲ್ಲಾಪವಿಲ್ಲ. ಇಂತಹ ಜಲಕ್ರೀಡೆ ಮೊದಲಾದಂತಹ ವಿಲಾಸ ಜೀವನಕ್ಕೆ ಅವಕಾಶವೇ ಇಲ್ಲ. ಬಿಡೋಣ. ನಾನು ಏನು ಮಾಡಿದೆ, ಏನನ್ನು ನೋಡಿದೆ, ಏನನ್ನು ಯೋಚಿಸಿದೆ? ಒಂದು ನಿಮಿಷ ನನ್ನ ಮನಸ್ಸಲ್ಲಿ ಏನೇನೋ ಆತುರಗಳು, ಆಕಾಂಕ್ಷೆಗಳು ಮೂಡಿದವಲ್ಲ, ನನ್ನ ಮನಸ್ಸು ಎತ್ತ ಹರಿಯಿತು, ಏನನ್ನೋ ಬಯಸಿತು. ಛೀ, ನೋಡಬಾರ್ದಿತ್ತು ಆ ದೃಶ್ಯವನ್ನು. ಕಂಡುದೇ ತಪ್ಪಾಯಿತು. ಬಿಡೋಣ, ಸಾವಕಾಶ ಮಾಡುವುದಲ್ಲ. ನಾನು ಬಂದ ಕರ್ತವ್ಯವನ್ನೇ ಮರೆತನಲ್ಲ. ಆದಷ್ಟು ಬೇಗನೆ ಶುದ್ಧೋದಕವನ್ನು ಕೊಂಡೋಗಬೇಕಾದ ನನ್ನ ಕರ್ತವ್ಯ. ನೀರಿಗಿಳಿತೇನೆ. ಎಲ್ಲ ಸತಿಯರಂತೆ ಕೊಡದಿಂದ ನಾನು ನೀರನ್ನು ಕೊಂಡು ಹೋಗೋಳಲ್ಲ. ನನ್ನ ಪಾತಿವ್ರತ್ಯ ಪ್ರಭಾವದಿಂದ ಸೀರೆ ಸೆರಗಿಂದಲೇ ನೀರನ್ನು ಕೊಂಡು ಹೋಗುವಳು. ಹಾಗೆ ಇಂದು ನನ್ನ ಸೆರಗನ್ನು ಈ ನೀರಿಗಿಳಿಸಿದರೆ ನನ್ನ ಸೀರೆಯ ಸೆರಗಿನಲ್ಲಿ ಜಲವೇ ನಿಲ್ಲುವುದಿಲ್ಲವಲ್ಲ, ಸೋರುತ್ತಾ ಇದೆ. ಬಿಡೋಣ, ಮಳಲಿಂದಲಾದರೂ ಪಾತ್ರೆಯನ್ನು ರಚಿಸಿ ಅದರಲ್ಲಿ ನೀರನ್ನು ತುಂಬಿಕೊಳ್ಳೋಣ ಅಂತ ಪ್ರಯತ್ನಿಸಿದರೆ ಇಲ್ಲ, ನನ್ನ ಇಚ್ಛೆಯಂತೆ ಮಳಲು ಪಾತ್ರೆಯಾಗುವುದಿಲ್ಲ. ಯಾಕಾಯಿತು ಹೀಗೆ? ಏನಾಯಿತು? ಏನೋ ಆಗಿರಬೇಕಲ್ಲ. ಹೌದು, ನನ್ನ ಪಾತಿವ್ರತ್ಯ ಕೆಟ್ಟಿರಬಹುದೇ? ನನ್ನ ಚಿತ್ತ ಚಾಂಚಲ್ಯದಿಂದ ಈಗ ಅನರ್ಥವಾಗಿರಬಹುದೇ? ಆಗಿರಲೇಬೇಕು. ಏನೇ ಆಗಲಿ, ಇನ್ನು ಒಂದು ನಿಮಿಷವಾದರೂ ನಾನು ಕಾಲಹರಣ ಮಾಡುವುದು ಉಚಿತವಲ್ಲ. ಆದಷ್ಟು ಬೇಗನೆ ನನ್ನ ಸ್ವಾಮಿಯ ಸನ್ನಿಧಿಯನ್ನು ಸೇರಿಕೊಳ್ತೇನೆ, ತಪ್ಪನಾದರೂ ಒಪ್ಪಿಕೊಳ್ತೇನೆ. ನೋಡೋಣ.
1: ಹರನ ತೆರ ಗುಡು ಗುಡಿಸು ತಂತನು ಅರಸಿ ರೇಣುಕೆಗೆ
2: ಯಾಕೆ ಹೀಗಾಯ್ತು? ರೇಣುಕೆಯನ್ನು ಕಾಯುತ್ತಾ ಇದ್ದೆ. ಈಗ ಬರಬಹುದು, ಇನ್ನೊಂದು ನಿಮಿಷದಲ್ಲಿ ಬರಬಹುದು ಎಂಬುದು ನನ್ನ ಯೋಚನೆಯಾಗಿತ್ತು. ಅವಳಿನ್ನೂ ಬಂದಿಲ್ಲ. ಯಾವತ್ತೂ ತಡ ಮಾಡಿದವಳಲ್ಲ. ನನ್ನ ನಿತ್ಯವಿಧಿಗೆ ಆತಂಕ ಉಂಟು ಮಾಡುವುದಕ್ಕೆ ಅವಳು ಮನಸ್ಸು ಮಾಡಿದವಳಲ್ಲ. ಈ ಹೊತ್ತು ಹೀಗೆ ಯಾಕಾಯಿತು, ಯಾಕಾಯಿತು ಅಂತ ನಾನು ಯಾಕೆ ವಿಚಾರ ಮಾಡುತ್ತಾ ಕಾಲ ಕಳೆಯಬೇಕು? ಜ್ಞಾನದೃಷ್ಟಿಯಿಂದ ನೋಡಿ ಸತ್ಯವನ್ನು ತಿಳಿಯುವುದಕ್ಕೆ ಸಾಧ್ಯ. ನೋಡ್ತೀನಿ, ತಿಳಿಯುತ್ತೇನೆ. ಏನು ಏನು? ನನ್ನವಳು ಕಳಂಕಿತಳಾದಳೆ, ಪತಿತೆಯಾದಳೆ. ನನ್ನ ಹೆಂಡತಿ ಶುದ್ಧ ಪತಿವ್ರತೆ ಅಂತ ತಿಳಿದದ್ದು ಸುಳ್ಳಾಗಿ ಹೋಯಿತೆ. ಬರುತ್ತಿದ್ದಾಳಲ್ಲ, ಬರಲಿ ಬರಲಿ, ವಿಚಾರಿಸಿಕೊಳ್ತೇನೆ.
0: ಸ್ವಾಮಿಯೇ ಪಾದಗಳಲ್ಲಿ ಪಡಮಟ್ಟಿದ್ದೀ.

0: ಬಜಾರಿ ಬೇಳ್ವೆ.
1: ರೇಣುಕ
2: ಸ್ವಾಮಿ
1: ದೂರ ನಿಲ್ಲು. ಈ ನನ್ನ ಪವಿತ್ರವಾದಂತಹ ಆಶ್ರಮವನ್ನು ಅಶುದ್ಧಗೊಳಿಸಬೇಡ. ನಿನ್ನ ನೆರಳು ನನಗೆ ಸೋಕಬಾರದು. ನನ್ನ ಕಾಲು ಮುಟ್ಟುವುದಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಈ ಆಶ್ರಮದ ದೇವಿಯಾಗಿ ಮೆರೆಯುತ್ತಾ ಇದ್ದಂತಹ ನೀನು, ನನ್ನ ಹೃದಯದ ರಾಣಿಯಾಗಿ ಮೆರೆಯುತ್ತಾ ಇದ್ದಂತಹ ನೀನು ಈ ಹೊತ್ತು ಏನಾಗಿದ್ದೀಯ ಅನ್ನೋದರ ಕಲ್ಪನೆಯಾದರೂ ಇದೆಯೇನೇ ನಿನಗೆ? ನೀರಿಗಾಗಿ ಹೋದೆಯ? ನನ್ನ ನಿತ್ಯ ವಿಧಿಗಾಗಿ ಶುದ್ಧೋದಕವನ್ನು ತಂದೆಯ? ಎಲ್ಲಿದೆ ಜಲ? ಹೋದವಳು ಬರಿಗೈಯಲ್ಲಿ ಹಿಂದೆ ಬಂದಿದ್ದಿ. ಹಿಂದೆ ಯಾವತ್ತೂ ನೀನು ಹೀಗೆ ಬಂದವಳಲ್ಲ. ಈ ಹೊತ್ತು ಈ ಸ್ಥಿತಿಯಲ್ಲಿ ನೀರು ತರದೆ ನೀನು ಬರಬೇಕಾಗಿದ್ರೆ ಹೋದಲ್ಲಿ ಏನ್ ನಡೆಯಿತು ಅನ್ನುವುದು ನನ್ನ ಪ್ರಶ್ನೆ. ಯಾರನ್ನು ಕಣ್ಣು ಮೋಹಿಸಿದೆ ವಿಕಾರಿ? ಯಾರನ್ನು ಕಣ್ಣು ಮೋಹಿಸಿದೆ ಹೇಳು. ನೀರು ತರುವುದಕ್ಕೆ ಹೋದವಳು ಕೆಟ್ಟು ಬಂದೆಯ? ಪತನ ಹೊಂದಿ ಬಂದೆಯ? ಸ್ತ್ರೀಯ ಪಾವಿತ್ರ್ಯ ಏನು, ಯೋಗ್ಯತೆ ಏನು ಅನ್ನುವುದನ್ನು ಲೋಕಕ್ಕೆ ಹೇಳಬೇಕಾದಂತಹ ಜಮದಗ್ನಿಯ ಪತ್ರಿ ನಿನಗೂ ಈ ದುರ್ಗತಿಯೇ?
2: ಸ್ವಾಮಿ

0: ಪ್ರಾಣೇಶ್ವರ.
1: ಏನು ಪ್ರಾಣೇಶ್ವರನಿಗೆ?
0: ನಾನು ಅಪರಾಧ ಮಾಡಿದ್ದೇನೆ ಎಂಬುದನ್ನು ತಿಳಿದೆ ಅವಸರವಾಗಿ ಸನ್ನಿಧಿಗೆ ಓಡೋಡುತ್ತಾ ಬಂದಿದ್ದೇನೆ. ಈವರೆಗೆ ನಾನು ಇಂತಹ ತಪ್ಪನ್ನು ಮಾಡಿದವಳಲ್ಲ. ಕಾಯೇನ ವಾಚ ಮನಸ ತ್ರಿಕರಣ ಶುದ್ಧವಾಗಿ ನಿಮ್ಮನ್ನು ನನ್ನ ಪಾಲಿನ ಆರಾಧ್ಯ ದೇವತೆ ಅಂತ ನಾನು ಪೂಜಿಸಿದವಳು.
1: ಓಹೋ
0: ಸ್ವಾಮಿಯೇ, ಹಿಂದೇನೋ ನನ್ನ ಮನಸ್ಸು ಚಾಂಚಲ್ಯಕ್ಕೀಡಾಯಿತು. ಹೌದು, ಒಂದು ನಿಮಿಷ ನನ್ನ ಮನಸ್ಸು ಕೆಟ್ಟದು. ಹೌದು, ಸುಂದರವಾದಂತಹ ದೃಶ್ಯವನ್ನು ನೋಡಿದೆ, ಅದರಿಂದ ಆಕರ್ಷಿತಳಾದೆ. ಇದರಲ್ಲಿ ನಾನು ವಂಚಿಸುವುದಿಲ್ಲ, ಸತ್ಯವನ್ನೇ ಹೇಳುತ್ತಾ ಇದ್ದೇನೆ. ಸ್ವಾಮಿಯೇ,
1: ಏನು
0: ಮನಸ್ಸು ಬುದ್ಧಿ ಇದು ಎರಡರಲ್ಲಿ ಮನಸ್ಸು ಚಂಚಲವಾದ್ದಲ್ಲವೇ? ಅದರಲ್ಲಿಯೂ ಹೆಣ್ಣು ನಾನು. ನನ್ನ ಸ್ತ್ರೀತ್ವದಂತೆ ಆ ಮನಸ್ಸು ಚಾಂಚಲ್ಯ ಹೊಂದಿತು. ಅಷ್ಟು ಹೊರತು ಅದೋ ನನ್ನ ದೇಹ ಕೆಟ್ಟಿಲ್ಲ, ಅಂತಹ ಅಪವಿತ್ರತೆ ಉಂಟಾಗಲಿಲ್ಲ. ಆದ್ದರಿಂದ ನನ್ನ ಕ್ಷಮಿಸಿ, ಇದು ಪ್ರಮಾದ.
1: ಕ್ಷಮೆ ಕೆಟ್ಟಿಲ್ಲ.

0: ರೇಣುಕ, ಗುರುತರವಾದ ಅಪರಾಧವನ್ನು ಮಾಡಿ ಅದನ್ನು ಲಘುವಾಗಿ ಪರಿಗಣಿಸಬೇಕು ಎಂಬ ಮಾತನ್ನಾಡಿದ್ರೆ ನಾನು ಕೇಳುವವನಲ್ಲ, ನಾನು ಕೇಳುವವನಲ್ಲ. ಶಾಸ್ತ್ರ ತಿಳಿದವಳು ನೀನು, ಲೋಕವನ್ನು ತಿಳಿದವಳು ನೀನು. ದೇಹದಿಂದ ನೀನು ಕೆಟ್ಟಿಲ್ಲದೆ ಇರಬಹುದು, ಮನಸ್ಸಿನಿಂದ ಕೆಟ್ಟದ್ದಂತೂ ಹೌದಲ್ಲ.
1: ಸತ್ಯ
0: ಮನಪೂತಂ ಸಮಾಚರೇತ್. ಮಾನಸಿಕವಾದಂತಹ ಶುದ್ಧತೆ ಏನಿದೆಯೋ ಅದರಿಂದ ಆಚಾರ ಕ್ರಮ ರೂಪಿತವಾದಾಗ ವ್ಯಕ್ತಿಗೆ ಯೋಗ್ಯತೆ ಸಿದ್ಧವಾಗ್ತದೆ. ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸು ಕಾರಣ ಅಂತ ಶಾಸ್ತ್ರ ಹೇಳಿದ್ದು. ಅದಕ್ಕೆ ಮನಸ್ಸಿನಲ್ಲಿ ನೀನು ಇನ್ನೊಬ್ಬನನ್ನು ಯೋಚಿಸಿದ್ರೆ, ಮತ್ತೊಬ್ಬನ ಜೊತೆಯಲ್ಲಿ ಕ್ಷಣಕಾಲವಾದರೂ ರಮಿಸಬೇಕು ಎಂಬ ಭಾವಕ್ಕೆ ಪಕ್ಕಾದ್ರೆ ನಿನ್ನ ಪಾತಿವ್ರತ್ಯ ಎಲ್ಲಿ ಉಳಿಯಿತು ಹೇಳು. ಗಂಧರ್ವರ ಕ್ರೀಡೆಯನ್ನು ಕಂಡು ಗಡ್ಡದವನ ಜೊತೆಯಲ್ಲಿ ಸಂಸಾರವನ್ನು ಮಾಡಿ ದಡ್ಡಳಾದೆ ಅಂತ ನೀನು ಯೋಚಿಸಿದ್ರೆ ನೀನು ಪತಿವ್ರತೆಯಾಗಿ ಹಾಗೆ ಉಳಿಯುತ್ತಿ. ಇದು ನನ್ನ ಮಾತಲ್ಲ, ನೀನು ತರ್ತಾ ಇದ್ದಂತ ನಿನಗೆ ನಿನ್ನ ಪತಿವ್ರತ ಶಕ್ತಿಯಿಂದ ಶುದ್ಧೋದಕವನ್ನು ಸೆರಗಿನಲ್ಲೋ ಮರಳಿನ ಲಿಂಗದಲ್ಲೋ ತರುವುದಕ್ಕೆ ಸಾಧ್ಯವಾದ್ರೆ ಈ ಹೊತ್ತು ಆಗಲಿಲ್ಲ ಅಂತಂದ್ರೆ ನೀನು ಕೆಟ್ಟಿದ್ದಿ ಅನ್ನುವುದಕ್ಕೆ ಪ್ರತ್ಯಕ್ಷ ಪ್ರಮಾಣ ಸಿದ್ಧವಾಯಿತು. ನಾನು ಹೇಳ್ತೀನಿ, ಬ್ರಾಹ್ಮಣನಾದ ಋಷಿಯಾದ ಜಮದಗ್ನಿಯ ಹೆಂಡತಿ ಮಾರಾಷ್ಟ್ರಕ್ಕೆ ದುರ್ಬಲಳಾಗ್ತಾಳೆ, ಮನೋ ದೌರ್ಬಲ್ಯಕ್ಕೊಳಗಾಗಿ ಪತಿತಳಾಗ್ತಾಳೆ ಅಂತಂದ್ರೆ ಇನ್ನೇನು ಉಳಿಯಿತು ಈ ಪ್ರಪಂಚದಲ್ಲಿ? ನನ್ನ ಯೋಗ್ಯತೆ ಹೇಳು, ನನ್ನ ಹೆಂಡತಿ ಹೇಗಾಗಬೇಕೇನೆ
1: ಸ್ವಾಮಿ?
0: ಏನು
1: ಏನು ಮಾಡಲಿ?

0: ಏನು ಹೃದಯೇಶ್ವರನಿಗೆ?
1: ನದಿಯಲ್ಲಿ ನೂರಾರು ಮಂದಿ ಸ್ತ್ರೀಯರನ್ನು ಕೂಡಿಕೊಂಡು ಒಬ್ಬ ಪುರುಷ ಜಲಕ್ರೀಡೆ ಆಡುತ್ತಿದ್ದ. ಅವನನ್ನು ಕಂಡರೆ ಅವನು ನಿಜವಾಗಿಯೂ ಗಂಧರ್ವನಿ ಇದ್ದಿರಬೇಕು. ಹತ್ತಾರು ಹೆಣ್ಣಾನೆಗಳ ಮಧ್ಯದಲ್ಲಿ ಸಲಗವೊಂದು ಮೆರೆಯುತ್ತಿದ್ದರೆ ಅದು ಹೇಗೆ ಸುಂದರವಾಗಿ ಕಂಡಿತೋ ಹಾಗೆ ನನ್ನ ಕಂಡಿಗೆ ಆ ದೃಶ್ಯ ತೋರಿತು. ಆದ್ದರಿಂದ ದೃಶ್ಯವನ್ನೇ ಕಾಣುತ್ತ ಒಂದು ನಿಮಿಷ ನಾನು ಕಾಲಹರಣ ಮಾಡಿದ್ದು ಹೌದು, ಆಕರ್ಷಿತಳಾದ್ದು ಹೌದು, ಆದರೆ ಕಾಮುಕತನದಿಂದಲ್ಲ. ಮತ್ತೆ ನನ್ನ ಬುದ್ಧಿ ನನಗೆ ಎಚ್ಚರಿಕೆಯನ್ನು ಕೊಟ್ಟಿತು, ಹಾಗೆ ನನಗೆ ವಿವೇಕ ತಿಳಿಯಿತು. ಆದ್ದರಿಂದ ನನ್ನ ತಪ್ಪಾಯ್ತಿಂದ ನನ್ನ ತಪ್ಪನ್ನು ಒಪ್ಪಿಕೊಳ್ಳುವುದಕ್ಕಾಗಿ ತಮ್ಮ ಸನ್ನಿಧಿಗೆ ನಾನು ಓಡೋಡಿ ಬಂದವಳು. ಸ್ವಾಮಿಯೇ, ನಾನು ಕಾಮುಕಳಾಗುವುದಕ್ಕೆ ಎಳೆ ಪ್ರಾಯದ ಹುಡುಗಿಯಲ್ಲ, ಯೌವನದ ಸೊಕ್ಕೂ ನನ್ನಲ್ಲಿಲ್ಲ, ನನ್ನ ಯೌವನ ಜಾರಿದೆ ಅಲ್ಲ. ಐದು ಮಂದಿ ಮಕ್ಕಳನ್ನು ಹೆತ್ತಂತಹ ತಾಯಿ ನಾನು, ಅದರಲ್ಲಿಯೂ ಕಿರಿಯವರಾದಂತಹ ರಾಮ ಅವನು ಸಾಕ್ಷಾತ್ ಅವತಾರ ಪುರುಷ, ಶ್ರೀಮನ್ನಾರಾಯಣನೇ ನನ್ನ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟಿದ್ದಾನೆ ಅಂತ ಜ್ಞಾನಿಗಳು ಮೊದಲೇ ನಿರ್ಣಯಿಸಿದ್ದಾರೆ. ಅವನ ಜಾತಕವನ್ನು ನೋಡಿ ನಾವು ಹಾಗೆ ತಿಳಿದುಕೊಂಡಿದ್ದೇವೆ. ಅಂತಹ ರಾವಣನು ಹೆತ್ತ ಹೊಟ್ಟೆ ನನ್ನದು, ಇಂತಹ ಪವಿತ್ರವಾದ ಗರ್ಭ ನನ್ನದಾಗಿರುವಾಗ, ಇಂತಹ ಪವಿತ್ರವಾದ ದೇಹ ನನ್ನದಾಗಿರುವಾಗ ಈ ದೇಹ ಅಪವಿತ್ರವಾಗುವುದಕ್ಕುಂಟೆ? ಇದರಲ್ಲಿ ಅಂತಹ ಕಾಮಭಾವನೆ ಮೂಡಿತೆ? ನಾನು ಪತಿತಳ ಆದೇನೆ ಹೇಳಿ.
0: ರೇಣುಕ
1: ಸ್ವಾಮಿ,
0: ನಿನ್ನ ವಿವರಣೆಯಿಂದ ನನಗೆ ಸಮಾಧಾನವಾಗುವುದಿಲ್ಲ. ನೀನು ಪತಿತಳು ಅನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಒದಗಿರುವಾಗ ನೀನಿಲ್ಲ ಅಂದ್ರೆ ನಾನು ನಂಬುತ್ತೇನೆ ಏನೇ? ಸಾವಿರ ಆನೆಗಳ ಮಧ್ಯದಲ್ಲಿ ಗಂಡಾನೆ ವಿಹಾರವನ್ನು ಕಂಡಂತಾಯಿತು ನಿನಗೆ. ಆ ಸಾವಿರ ಆನೆ ಹೆಣ್ಣಾನೆಗಳು, ಮಧ್ಯದಲ್ಲಿ ಒಂದು ಗಂಡಾನೆ, ಆ ಹೆಣ್ಣಾನೆಗಳ ಕೂಟದಲ್ಲಿ ನಾನು ಒಂದು ಹೆಣ್ಣಾನೆ ಆಗ್ಬೇಕಾಗಿತ್ತು ಅಂತ ನಿನ್ನ ಮನಸ್ಸಿಗೆ ತೋರಿತೋ ಇಲ್ವೋ? ಇದಕ್ಕೆ ಮಾನಸಿಕ ವ್ಯಭಿಚಾರ ಅಂತ ಹೆಸರು. ನಿನ್ನಂತ ಅಪವಿತ್ರಳ ಅಂತ ಪತ್ನಿಯ ಜೊತೆಯಲ್ಲಿ ನನ್ನ ದಾಂಪತ್ಯ ಜೀವನ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ತೊಲಗು.

0: தொலகு தொலகு மமகிரா நித்தனித்தடே ಕೆಲವು ಕೇಳುದ ಲಲನೆ ಪತಿ ಜಡಿ ಕೆಳಗಿ ಬೇಳ್ತಳು ಬಲು ಭಯದಲ್ಲಿ ಇನ್ನು ಮುಂದೆ ಈ ಸ್ಥಳ ನನ್ನದು, ಈ ಆಶ್ರಮ ನನ್ನದು, ನನ್ನ ಭಾಗವನ್ನು ಪಡೆದು ನನ್ನ ಅರ್ಧಾಂಗಿಯಾಗಿ ನನ್ನ ಮನೆಯ ಬೆಳಕಾಗಿ ನೀನು ಉಳಿತಾ ಇದ್ದಂತಹ ಬೆಳೆಯುತ್ತಾ ಇದ್ದಂತಹ ನಗನಗುತ್ತಾ ಇದ್ದಂತಹ ಕಾಲ ನನ್ನ ಪಾಲಿಗೆ ಅಷ್ಟಂಗತವಾಯಿತು. ನಾನು ನಿನಗೆ ಹೇಳುವುದು ಕೊನೆಯ ಮಾತು, ನನ್ನೆದುರು ನಿಲ್ಲಬೇಡ, ನಿನ್ನ ಮುಖ ನೋಡುವುದಕ್ಕೆ ನನಗೆ ಇಷ್ಟ ಇಲ್ಲ, ನನ್ನಲ್ಲಿ ಕ್ರೋಧ ಉಂಟು ಮಾಡಬೇಡ, ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಈ ಪವಿತ್ರ ಪರಿಸರವನ್ನು ಬಿಟ್ಟು ತೊಲಗು. ಐದು ಮಕ್ಕಳ ತಾಯಿ ನನ್ನಲ್ಲಿ ವಿಕಾರವೇ ಅಂತ ಕೇಳಿದೆಯಲ್ಲ ನೀನು, ನಾನು ಅದನ್ನೇ ಕೇಳ್ತೇನೆ. ಐದು ಮಕ್ಕಳ ತಾಯಿಯಾದ ಮೇಲೂ ನಿನಗೆ ಈ ಬುದ್ಧಿ ಬಂತಲ್ಲ, ನಿನ್ನಂತ ಹೆಣ್ಣನ್ನು ಮನೆಯಲ್ಲಿ ಇಟ್ಟುಕೊಳ್ಬಹುದೇ? ನಿನಗೆ ಗಂಡನಾದದ್ದಕ್ಕಾಗಿ ನಾನು ನಾಚಿಕೆಯಿಂದ ತಲೆ ತಗ್ಗಿಸುವ ಸ್ಥಿತಿಯಾಗಿ ಹೋಯಿತು.
1: ನಾನು ಸಾವಿದಾದರೂ ನಿಮ್ಮ ಸನ್ನಿಧಿಯಲ್ಲೇ ಸಾಯ್ತೇನೆ,
0: ಸಾವು
1: ನಿಮ್ಮಿಂದಲೇ ಸಾವನ್ನಪ್ಪಿಕೊಳ್ಳ,
0: ಸಾವು ನಿನ್ನನ್ನು ಶಪಿಸಿಕೊಳ್ಳಬಹುದು, ಕಡಿದುಕೊಳ್ಳಬಹುದು, ಆದ್ರೆ ನಿನ್ನ ಅಪವಿತ್ರ ದೇಹವನ್ನು ನನ್ನ ತಪಶಕ್ತಿಯನ್ನು ವ್ಯಯ ಮಾಡುವುದರ ಮೂಲಕವಾಗಿ ಇಲ್ಲವಾಗಿಸುವುದಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ತಪ್ಪಿಗೆ ಶಿಕ್ಷೆ ನಾನು ವಿಧಿಸಲಿಕ್ಕೆ ಬೇಕು, ನಿನ್ನನ್ನು ಕಡಿಯುವುದಕ್ಕೆ ನನ್ನ ಕೈಯನ್ನು ಆಯುಧವನ್ನು ನಾನು ಉಪಯೋಗ ಮಾಡುವ ಹಾಗಿಲ್ಲ. ಹಾಗಂತ ನೀನು ಉಳಿಯಬಾರದು, ಹೋಗು ಅಂದ್ರೆ ಹೋಗುವುದಿಲ್ಲ, ನನ್ನ ಕಣ್ಣೆದುರಿಂದ ಮರೆಯಾಗುವುದಿಲ್ಲ, ನಿನ್ನನ್ನು ಕಡಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಬೇರೆ ಮಾಡ್ತೀನಿ. ಯಾವ ಮಕ್ಕಳಿಗೆ ನೀನು ಜನ್ಮ ಕೊಟ್ಟೆಯೋ ಆ ಮಕ್ಕಳು ನಿನ್ನನ್ನು ಶತ್ರು ಅಂತ ತಿಳಿದಾಗ ಮಾತ್ರ ನಿನ್ನ ವ್ಯಕ್ತಿತ್ವ ದೂಷಿತ ಅನ್ನುವುದು ನಿನ್ನ ಮನಸ್ಸಿನಲ್ಲಿ ನೆಟ್ಟಿತು. ಅದಕ್ಕಾಗಿ ಒಬ್ಬೊಬ್ಬ ಮಗನನ್ನು ಕರೆದು ಹೇಳ್ತೀರಿ, ನನ್ನ ಮಾತನ್ನು ಯಾರು ಕೇಳ್ತಾರೋ ಅದು ಒಂದು ತೀರ್ಮಾನ ಆಗಿ ಹೋಗಲಿ. ಮಗನೇ ವಸು ಬಾ, ಕಡಿಯ ತಲೆ. ತಾಯಿಯ ತಲೆ ಕಡಿ ಅಂದ್ರೆ ಅವನು ಹೋದದ್ದು ಮಾತ್ರ ಅಲ್ಲ, ಅವನ ಜೊತೆಯಲ್ಲಿ ಉಳಿದವರು ನೆಗೆದು ಬಿದ್ದು ಹೋದರು. ಸತೇ ಹೋಗಿ ಅಂತ ಶಾಪ ಕೊಟ್ಟು ಮುಗಿಸಿದೆ. ಮಗನೇ, ಆ ಮಗನಿಗೆ ಈ ತಾಯಿ, ಆ ಮಕ್ಕಳೆಲ್ಲ ಅಷ್ಟೇ, ನೀನು ಅಷ್ಟೇ. ಬಿಡೋದಿಲ್ಲ, ನಿನ್ನನ್ನು ಬಿಡೋದಿಲ್ಲ, ಬಿಡಲಾರೆ. ಈಗ ಯಾರನ್ನು ಸ್ಮರಿತೇನು ಗೊತ್ತಾ?
2: ಅರುಳ್ಪೇರು ರಾಮನೋರ್ ಬಗ್ಗೆ ಬರದಳನು ರಜತ ಶೈಲದೊಳಿರುವ ಪುತ್ರನ ಕ್ರೂರ ರವದಲ್ಲಿ ಕರೆದ ನಂದು
0: ನಾಲ್ಕು ಮಕ್ಕಳು ನಿಷ್ಪ್ರಯೋಜಕರಾದ್ರು, ಋಣಪುತ್ರರ ಹೊರತು ಕರ್ಮಕ್ಕೊದಗೋರಲ್ಲ, ಕಾರ್ಯಕ್ಕೊದಗೋರಲ್ಲ. ಅದಕ್ಕೆ ಶಪಿಸಿ ಅವರ ಕಥೆ ಮುಗಿಸಿದ್ದೇನೆ. ನನಗೊಬ್ಬನ ಬಗ್ಗೆ ಭರವಸೆ ಇದೆ, ಅವನ ವ್ಯಕ್ತಿತ್ವದ ಬಗ್ಗೆ ಕಲ್ಪನೆ ಇದೆ. ಅವನೇ ನನ್ನ ಐದನೇ ಮಗ ರಾಮ. ಗಣಪತಿಯಲ್ಲಿ ಅಧ್ಯಯನವನ್ನು ಮಾಡಿ ಪರಶುವಿದ್ಯೆಯಲ್ಲಿ ಪ್ರವೀಣನಾಗಿ ಬರ್ತೇನಪ್ಪ ಅಂತ ಆಶೀರ್ವಾದ ಪಡೆದು ಹೋಗಿದ್ದಾನೆ. ಕೈಲಾಸವನ್ನು ಸೇರಿದಂತಹ ಮಗ ಸ್ಮರಣ ಮಾತ್ರದಿಂದ ಇಲ್ಲಿ ಬರುವುದಕ್ಕೆ ಸಾಧ್ಯ. ಆ ಯೋಗ್ಯತೆ ಅವನಿಗೂ ಉಂಟು, ಕರೆಸಿಕೊಳ್ಳುವಂತಹ ಆತ್ಮಶಕ್ತಿ ನನಗೂ ಉಂಟು. ಅದಕ್ಕಾಗಿ ಎತ್ತರದ ಸ್ಥಳವನ್ನು ಏರಿ ನಿಂತು ದೀರ್ಘ ಸ್ವರದಲ್ಲಿ ರಾಮನನ್ನು ಕೂಗಿ ಕರೆಯುತ್ತೇನೆ. ನೋಡೋಣ, ಮಗನೇ ರಾಮ.

0: ಶಾಂತಮೂರ್ತಿ ಆಗಿರುವಂತ ನೀವು ಇಂದು ಕ್ರೋಧದಿಂದ ಕುಣಿದಾಡ್ತಾ ಇದ್ದೀರಿ. ಒಂದೆಡೆಯಲ್ಲಿ ತಾಯಿ ಕಣ್ಣೀರು ಸುರಿಸ್ತಾ ಇದ್ದಾರೆ, ಮತ್ತೊಂದೆಡೆಯಲ್ಲಿ ನನ್ನ ಅಣ್ಣಂದಿರು ಮಡಿದು ಬಿದ್ದಿದ್ದಾರೆ. ಅಪ್ಪ,
1: ಏನೋ
0: ಈ ರೀತಿ ಆಗುವುದಕ್ಕೆ ಕಾರಣವೇನೆಂಬುದಾಗಿ ನಾನು ತಿಳಿದಿಲ್ಲ. ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಸಂತೋಷದಿಂದ ನೀವು ಹೇಳಿದ್ರೆ ನಡೆಸಿಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ನಾನು.
1: ನನ್ನ ತನುಭವ ನೀನು.

0: ಹನುಮಪ್ಪ ಕೇಳಲೇ ಬಿಡಿದ ಇದನ್ನುಳ ಪರಿತಯವಾದವನು ಹನುಮಾನಿ ಸದೀಕ್ಷ ಚೇತುವೆ ಮನುಮತರಿ ಪುಸಕರು.
1: ರಾಮ ನಿನ್ನ ಅಣ್ಣಂದಿರು ಆಳಿದು ಬಿದ್ದಿದ್ದಾರೆ.
2: ಹೌದು,
1: ನನಗೆ ವಿಧೇಯರಾಗಿ ನಡೆಯುತ್ತಿದ್ರೆ ಆಗತ್ಯವರಿಗೆ ಬರ್ತಿರ್ಲಿಲ್ಲ. ಈಗ ನೀನು ಬಂದು ಕೇಳ್ತಾ ಇದ್ದಿ ಏನು ಯಾಕೆ ಎತ್ತ ಎಂಬುದಾಗಿ.
2: ಹೌದಪ್ಪ,
1: ನನ್ನ ಮನಸ್ಸಿನಲ್ಲಿ ಒಂದು ಅನುಭವ ಆಗಿದೆ.
2: ಏನು?
1: ಆ ಅನುಭವದ ಆಧಾರದಿಂದ ಹೇಳ್ತೇನೆ. ನಾನು ಏನು ನಡೆಯಿದೆಯೋ, ಏನು ನಡೆಯಬೇಕಾಗಿದೆಯೋ ಅದನ್ನು ಹೇಳಬೇಕಾದ್ರೆ ನನ್ನ ಮಾತನ್ನು ನಡೆಸಿಕೊಡುವುದಾಗಿ ಕೈ ತಟ್ಟಿ ಭಾಷೆ ಕೊಡು.
2: ಅಪ್ಪ, ನನ್ನಲ್ಲಿ ಅನುಮಾನವೇ ತಂದೆ. ಅಪ್ಪ, ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ಮುಂದೆ ಹೋಗ್ತಿರುವಂತಹ ಸಮಯದಲ್ಲಿ ಇಂದ್ರಾದಿ ದೇವತೆಗಳು ಬಂದು ತಡೆದ್ರೆ ಅವರನ್ನು ಎದುರಿಸಿ ನಿಮ್ಮ ಮಾತನ್ನು ನಡೆಸಿಕೊಟ್ಟೆನು. ಬ್ರಹ್ಮದೇವರೇ ಎದುರಾಗಿ ಬಂದ್ರೆ ಅವರನ್ನು ಲೆಕ್ಕಕ್ಕೆ ತಾರದೆ ನಿಮ್ಮ ಮಾತನ್ನು ನಡೆಸಿಕೊಡ್ತೇನೆ. ಏನಾಗಬೇಕಪ್ಪ, ನೀವು ಭಾಷೆ ಕೊಟ್ಟಿದ್ದೇನೆ.
1: ಶಾಬಾಸ್ ಮಗನೇ, ಶಾಬಾಸ್. ಇನ್ನು ನನಗೆ ಯಾವ ಸಂಕೋಚವೂ ಇಲ್ಲ, ಯಾವ ಭಯವೂ ಇಲ್ಲ. ಕೇಳ್ತೀಯನೋ ನನ್ನ ಆಜ್ಞೆಯನ್ನು? ಕೇಳ್ತೀಯನೋ? ನಿನ್ನ ಕೈಯಲ್ಲಿ ಕ್ರೂರವಾದಂತಹ ಕೊಡಲಿ ಇದೆಯಲ್ಲ.
2: ಹೌದಪ್ಪ.
1: ಯೋ, ಈ ನತದೃಷ್ಟ ಹೆಣ್ಣು, ಈ ನನ್ನ ಹೆಂಡತಿ ಎನಿಸಿಕೊಂಡಿದ್ದಂತಹ ರೇಣುಕೆ, ಇವಳ ಕತ್ತನ್ನು ಒಂದೇ ಏಟಿಗೆ ಕತ್ತರಿಸು.
2: ಏನಪ್ಪ, ತಾಯಿಯ ತಲೆ ಕಡಿಬೇಕೆ? ತಾಯಿಯ ತಲೆ ಕಡಿಬೇಕೆ? ತಾಯಿಯ ತಲೆ ಕಡಿಬೇಕೆ?
1: ಚಡಿಯದ ಕೊಡಲಿಯ

0: ನಿಮ್ಮ ಮಾತನ್ನು ನಡೆಸಿದೆ.
1: ಶಹಬಾಸ್ ಮಗನೇ ಶಹಬಾಸ್, ಆ ಮಕ್ಕಳು ಮಕ್ಕಳಲ್ಲ, ಮಕ್ಕಳಿರಬೇಕು ನಿನ್ನಂಥವರು. ನೀನೊಬ್ಬ ಸಾಕು ನನ್ನ ಕುಲಕ್ಕೆ ರತ್ನ. ಕಂದ, ಹಿಂದೆ ಮುಂದೆ ನೋಡದೆ, ಯಾವ ವಿಚಾರವನ್ನೂ ಮಾಡದೆ, ಅಪ್ಪನ ಅಪ್ಪಣೆ ಎಂಬ ಒಂದೇ ಒಂದು ವಾಕ್ಯವನ್ನು ಆಧರಿಸಿಕೊಂಡು ಮಾತೆಯ ತಲೆಯನ್ನು ಕಡಿದು ನನ್ನ ಮಾತಿಗೆ ಬೆಲೆ ಕೊಟ್ಟೆ ನೀನು.
0: ಹೌದಪ್ಪ.
1: ಪಿತರಂ ಸಪುತ್ರ, ಮಗ ಯಾರು ಗೊತ್ತೇನೋ, ಅಪ್ಪನ ಅನುಸರಣೆಯನ್ನು ಮಾಡುವನು, ಅಪ್ಪನ ಪ್ರೀತಿಯನ್ನು ಸಂಪಾದನೆ ಮಾಡುವನು, ಅಪ್ಪನಿಗೆ ಬೆಲೆ ಕೊಟ್ಟು ಅಪ್ಪನಂತಾಗುವುದಕ್ಕೆ ಮುಂದಾಗುವವನು ಮಗ. ನನ್ನ ಆತ್ಮಸ್ವರೂಪ ನೀನು. ಸಂತೋಷವಾಯಿತು, ಸಮಾಧಾನವಾಯಿತು. ನಿನ್ನಂತ ಮಗನಿಗಾಗಿ ನಾನು ಅಭಿಮಾನ ಪಡ್ತೇನೆ. ಕಂದ ರಾಮ, ಮೆಚ್ಚಿದ ನಾನು ಮೆಚ್ಚಿದೆ ಅಂದ್ರೆ ಸಾಕು, ಆದ್ರೆ ನನಗಷ್ಟಲ್ಲ, ಇನ್ನಷ್ಟು ಬೇಕು ಅನ್ನಿಸ್ತಾ ಇದೆ ಈ ಪ್ರಸಂಗದಲ್ಲಿ.
0: ಹೌದೇ,
1: ಅದಕ್ಕಾಗಿ ಹೇಳ್ತಾ ಇದ್ದೇನೆ. ನಿನಗೆ ಅನುಗ್ರಹ ಬುದ್ಧಿಯಿಂದ ಆಶೀರ್ವಾದ ಮಾಡಿ ಕಳಿಸುವುದಕ್ಕೆಲ್ಲ ನನಗೆ ಮನಸ್ಸಿರೋದು.
0: ಮತ್ತೆ
1: ನೀನು ಯಾವ ಕಾರ್ಯವನ್ನು ಮಾಡಿದೆಯೋ ಆ ಕಾರ್ಯವನ್ನು ನಿನ್ನ ಅಣ್ಣಂದಿರು ಅಲ್ಲಗಳೆದರು, ಮಾಡುವಲ್ಲಿ ಹಿಂದೆ ಬಿದ್ದರು. ಹಾಗಾದ್ರೆ ಅವರಿಗಿಂತ ನೀನು ಬೇರೆ, ನಿನ್ನ ಯೋಗ್ಯತೆ ವಿಶಿಷ್ಟವಾದದ್ದು ಅಂತಾಯ್ತಲ್ಲ, ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ. ಮೂರು ವರಗಳನ್ನು ಬೇಡು,
0: ಅನುಗ್ರಹಿಸ್ತೇನೆ. ಅಪ್ಪ, ನನಗೆ ಮೆಚ್ಚಿ ಮೂರು ವರಗಳನ್ನು ಕೊಡ್ತಾ ಇದ್ದೀರಾ?
1: ಹೌದು.

0: ನಿಮ್ಮ ಬಾಯಿನ ಈ ಹೊಗಳಿಕೆಯನ್ನು ಕೇಳುವುದಕ್ಕೆ ನಾನು ಪೂರ್ವ ಜನ್ಮದ ಪುಣ್ಯ ಪಡೆದಿರಬೇಕು. ನಾನು ಭಾಗ್ಯವಂತನಾದೆ ತಂದೆಯೇ, ಭಾಗ್ಯವಂತನಾದೆ. ಬಂದಾಕ್ಷರವೇ, ನೀವು ಆಡಿದಂತಹ ಮಾತನ್ನು ಯಾಕೆ ಏನೆಂಬುದನ್ನು ಕೇಳುವಂತಹ ವಿಮರ್ಶೆ ಮಾಡುವಂತಹ ಅವಶ್ಯಕತೆ ನನಗಿರಲಿಲ್ಲ. ನಿಮ್ಮ ಮಾತನ್ನು ನಡೆಸುವುದೇ ನನ್ನ ಉದ್ದೇಶವಾಗಿತ್ತು. ಅಪ್ಪ,
1: ಏನು ಬೇಕಾಗಿದೆಯೋ?
0: ಮೊದಲನೇ ವರವಾಗಿ ನಾನು ಕೇಳೋದೊಂದೆ
1: ಹೇಳು.
0: ನನ್ನಕ್ಕಿಂತ ಮೊದಲು ಹುಟ್ಟಿದಂತಹ ನನ್ನ ಅಣ್ಣಂದಿರನ್ನು ಪಡೆದುಕೊಳ್ಬೇಕೆಂಬ ಆಸ್ತಿ. ಒಂದನೇ ವರವಾಗಿ ಕರುಣಿಸ್ತೀರಾ ತಂದೆ?
1: ಅವಿವೇಕಿ ಹುಡುಗ ನೀನು, ಅಯೋಗ್ಯ ಅಣ್ಣಂದಿರವರು.
0: ಅಪ್ಪ,
1: ಬೇಕಾಗಿದ್ದಾರೆ ನಿನಗೆ?
0: ಹೌದು.
1: ನಿನಗೆ ಬೇಕಾದ್ರೆ ನನಗೇನು? ನನಗಂತೂ ಅಂತ ಮಕ್ಕಳಿಂದ ಏನು ಪ್ರಯೋಜನ ಇಲ್ಲ. ಬದುಕಿ ಬರಲಿ.
0: ಅಪ್ಪ, ನೀವು ನನ್ನನ್ನು ಕರೆದಂತಹ ಹೊತ್ತಿನಲ್ಲಿ ನನ್ನ ತಾಯಿಯ ಮುತ್ತಿನಂತಹ ಮಾತುಗಳನ್ನು ಕೇಳಬಹುದು, ಅವರನ್ನು ಪ್ರೀತಿಯಿಂದ ಕರೆಯುವುದನ್ನು ನಾನು ಕೇಳಬಹುದು ಅಂತೇಳಿ ಸಂತೋಷದಿಂದ ಓಡಿ ಬಂದೆ. ಆದ್ರೆ ನನ್ನ ತಾಯಿ ಅಳುವುದನ್ನು ಮಾತ್ರ ನಾನು ಕಂಡಿದ್ದೆ. ಅವರ ತಲೆ ಕಡಿಯುವುದೇ ನನ್ನ ಉದ್ದೇಶವಾಗಿತ್ತು, ನಿಮ್ಮ ಮನ ಸಂತೋಷಕ್ಕೆ ಬೇಕಾಗಿ. ಅಪ್ಪ, ನನ್ನ ತಾಯಿಯನ್ನು ನೋಡಬೇಕು ಅಂತೇಳಿ ನನಗೆ ಆಸೆ ಇದೆ. ನನ್ನ ತಾಯಿಯನ್ನು ಬದುಕಿಸ್ತೀರಾ ಎರಡನೇ ವರವಾಗಿ?
1: ಏನು ತಲೆ ಕೆಟ್ಟು ಮಾತಾಡ್ತೀಯೋ ನೀನು?
0: ಯಾಕಪ್ಪ,
1: ಅವಳನ್ನು ಬದುಕಿಸುವುದಿದ್ರೆ ಕೊಲಿಸ್ತಿದ್ನು ನಾನು, ನನಗೇನು ಬೇರೆ ಉದ್ಯೋಗ ಇಲ್ಲ ಅಂತ ಮಾಡಿದ್ಯೋ ನೀನು?
0: ಅಪ್ಪ,
1: ಮತ್ತೆ
0: ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ತಾಯಿಯ ತಲೆ ನಾನು ಕಡದೆ. ನನ್ನ ಸಂತೋಷಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ. ನನ್ನ ಮಾತೃ ದೇವತೆ ನನಗೆ ಬೇಕು. ತಾಯಿ ಇಲ್ಲದಂತ ಈ ಪ್ರಪಂಚದಲ್ಲಿ ಬದುಕುವಂತ ಆಸೆ ನನಗಿಲ್ಲಪ್ಪ.
1: ವರ ಕೊಟ್ಟವನು ನಾನು. ಆಗುವುದಿಲ್ಲ ಅಂದ್ರೆ ನೀನು ಒಪ್ಪುವುದಿಲ್ಲ.
0: ಇಲ್ಲಪ್ಪ,
1: ನಿನಗೆ ಕೊಟ್ಟ ಮಾತನ್ನು ಇಲ್ಲ ಅನ್ನುವುದು ನನ್ನ ವ್ಯಕ್ತಿತ್ವಕ್ಕೆ ಸಲ್ಲ. ಸರಿ, ನನಗೆ ಬೇಕೋ ಬೇಡವೋ ನಿನಗೆ ಬೇಕಲ್ಲ ಅಮ್ಮ.
0: ಹೌದು, ನನಗಮ್ಮ ಬೇಕು.
1: ಅಗೋ, ನಿನ್ನ ಅಮ್ಮ ಎದ್ದಿದ್ದಾಳೆ.
0: ಅಮ್ಮ, ನಿಮ್ಮ ಪವಿತ್ರವಾದ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ ತಾಯಿ.
2: ಶುಭವಾಗಲಿ ಮಗನೇ.
0: ಅಮ್ಮ, ನಿಮ್ಮ ತಲೆಯನ್ನು ಕಡಿದರ ಫಲವಾಗಿ ನನಗೆ ತಂದೆ ಮೂರು ವರವನ್ನು ಕೊಟ್ಟರು. ಒಂದು ವರವಾಗಿ ಅಣ್ಣಂದಿರನ್ನು ನಾನು ಪಡೆದುಕೊಂಡೆ, ಎರಡನೇ ವರವಾಗಿ ನಿಮ್ಮನ್ನು ಪಡೆದುಕೊಂಡೆ, ಇನ್ನೊಂದು ವರ ಉಳಿದಿದೆ ಅಮ್ಮ. ಏನು ಕೇಳಬೇಕು ಅಂತ ನನಗೆ ಹೊಳೆಯುತ್ತಾ ಇಲ್ಲ. ನೀವು ಅಪ್ಪಣೆ ಮಾಡಿದ್ರೆ ಆ ದಾರಿಯಂತೆ ನಾನು ನಡೀತೇನೆ.
2: ಮಗನೇ ರಾಮ,
0: ಅಮ್ಮ
2: ಮಾಡಬೇಕಾದ ಕೆಲಸವನ್ನೇ ಮಾಡಿದೆ. ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಾದ್ದು ಪುತ್ರನ ಪರಮ ಧರ್ಮ. ಅದನ್ನು ನೀನು ಅನುಸರಿಸಿದೆ. ನೀನು ಕೊಂದುದರಿಂದ ನನಗೇನು ದುಃಖವಿಲ್ಲ. ನಾನು ಪಾಪ ಮಾಡಿದವಳು, ಪತಿತಳಾದಂತಹ ನನಗೆ ತಕ್ಕ ಶಿಕ್ಷೆ ಆಯಿತು. ಇದೋ ನನ್ನನ್ನು ಕೊಂದು ಮತ್ತೆ ನೀನು ಬದುಕಿಸಿದೆ. ನನಗೆ ಈ ಪುನರ್ಜನ್ಮ ಉಂಟಾಗಿದೆ. ಇದು ಪವಿತ್ರವಾದಂತಹ ದೇಹ. ಆದ್ರಿಂದ ಮಗನೇ, ನಿನ್ನ ಕಾರ್ಯಕ್ಕಾಗಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಹೋಗು, ತಂದೆಯ ಪಾದಗಳಿಗೆ ಪಡಮಟ್ಟು. ಮಾತೃಹತ್ಯಾ ದೋಷ ಪರಿಹಾರವಾಗಬೇಕೆಂದು ಆ ತಂದೆಯಲ್ಲಿ ಬೇಡಿಕೋ. ಅವರು ಆಶೀರ್ವದಿಸಿದಲ್ಲಿ ನಿನ್ನ ಪಾಪ ಪರಿಹಾರವಾಗಬಹುದು.
0: ಅಪ್ಪ, ಏನದು? ಎರಡು ವರವನ್ನು, ಎರಡು ವರದಿಂದ ತಾಯಿಯನ್ನು ಮತ್ತು ಅಣ್ಣಂದಿರನ್ನು ಪಡೆದುಕೊಂಡೆ. ಒಂದನೇ ವರವನ್ನು ನನ್ನ ಸ್ವಾರ್ಥಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ.
1: ಏನು ಸ್ವಾರ್ಥ ಇದೆ?
0: ತಾಯಿಯ ತಲೆ ಕಡಿದ್ರಿಂದ ಪಾಪವು ನನ್ನ ಬೆನ್ನಟ್ತಾ ಇದೆ. ಆ ಪಾಪ ದೂರ ಆಗುವಂತೆ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ.
1: ನಿನ್ನ ಇಷ್ಟ ಸಿದ್ಧಿ ಆಗಲಿ. ನಿನ್ನ ಪಾಪ ನಿವಾರಣೆ ಆಗ್ತದೆ ನನ್ನ ತಪಶಕ್ತಿಯ ಬಲದಿಂದ.
0: ಅಪ್ಪ
1: ಹೋಗು, ಅಭ್ಯಾಸ ಪೂರ್ತಿ ಮಾಡಿಕೊಂಡು ಬಾ.
0: ಕೈಲಾಸಕ್ಕೆ ತೆರಳ್ತೀನಿ ನಾನು.
1: ಒಳ್ಳೆಯದು,
0: ಕೈಲಾಸಕ್ಕೆ ತೆರಳು.

0: ಯಾರದು?
1: ನಾವು ಬುದ್ಧಿ ವನಪಾಲಕರು.
0: ಓ, ನಮ್ಮ ವನಪಾಲಕರು?
1: ಹೌದು ಬುದ್ಧಿ.
0: ಏನು ಬಂದಿರ?
1: ನಮಗೆ ಕಾಡಿನಲ್ಲಿ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
0: ಮಹಿಷಿ ಸಾಮ್ರಾಜ್ಯದ ಕಾಡಿನಲ್ಲಿ
1: ಹೌದು
0: ಕಾವಲಾಗಿದ್ದಂತ ನಿಮಗೆ ಬದುಕುವುದಕ್ಕೆ ಕಷ್ಟವಾಯ್ತಿ.
1: ಹೌದು ಬುದ್ಧಿ.
0: ನಮ್ಮ ಆಳ್ವಿಕೆಯೊಳಗೂ ಕಷ್ಟವೇ.
1: ಹೌದೋಡಿಯ.
0: ಏನಾಯ್ತೋ ನಿಮಗೆ?
1: ಕಾಡಿನ ದುಷ್ಟ ಮೃಗಗಳೆಲ್ಲ ಬಂದು ಬೆಳೆ ಎಲ್ಲ ನಾಶ ಮಾಡಿತು. ನಮಗೆ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
0: ಬಡಿದಟ್ಟೋದಕ್ಕೆ ಸಾಧ್ಯವಾಗಲಿಲ್ವೇನ?
1: ನಮ್ಮಿಂದ ಏನೂ ಪ್ರಯೋಜನ ಆಗಲಿಲ್ಲ. ಅದಕ್ಕೆ ತಮ್ಗೆ ದೂರು ಕೊಟ್ಟು ಬೇಟೆಯಾಡೋಣ ಅಂತೇಳಿ ಇದ್ದೇವೆ ಬುದ್ಧಿ.
0: ವನಪಾಲಕರೇ,
1: ಬುದ್ಧಿ,
0: ಕಾರ್ತವೀರ್ಯಾರ್ಜುನ ಆಳ್ವಿಕೆ ಇದುವರೆಗೆ ಭದ್ರವಾಗಿತ್ತು
1: ಎಂಬ
0: ವಿಶ್ವಾಸ ನನಗೆ. ನಮ್ಮ ಪ್ರಜೆಗಳಿಗೆ ಈಗ ಕಷ್ಟ ಬಂತು ಅಂತಾದ್ರೆ ಆ ಕಷ್ಟದ ಪರಿಹಾರವನ್ನು ಮಾಡಿಕೊಡಬೇಕಾದ್ದು ನನ್ನ ಕರ್ತವ್ಯವಲ್ಲವೇ? ಆದ್ರಿಂದ ಪರಿವಾರ ಸಮೇತನಾಗಿ ನಾನೇ ಬೇಟೆಯ ಸಿದ್ಧತೆಯನ್ನು ಮಾಡಿಕೊಂಡು ಹೊರಡಲಿದ್ದೇನೆ. ನಡೆಯೋಣ ಗಾಡಿಗೆ.

0: ದೇವಾಲಯವೇ ಪರಿವಾರ ಸಮೇತರಾಗಿ ನಾನೇ ಅಡವಿಯನ್ನು ಸೇರಿದವ. ನಿಮ್ಮೆಲ್ಲವರ ಉತ್ಸಾಹದಿಂದ, ನಿಮ್ಮೆಲ್ಲವರ ಪ್ರಯತ್ನದಿಂದ ಹುಲಿ, ಕರಡಿ, ಸಿಂಹ, ಶಾರ್ಥುರವೇ ಮೊದಲಾದ ಭಯಂಕರ ಪ್ರಾಣಿಗಳನ್ನೆಲ್ಲ ನಾಶ ಮಾಡಿ ಬೇಟೆಯ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸಿದ ಹಾಗಾಯಿತು.
1: ಹೌದಡಿಯ,
0: ಸಮಯ ಎಷ್ಟಾಯ್ತು ಈಗ?
1: ನೆತ್ತಿ ಮೇಲೆ ಬಂದ ಸೂರ್ಯ.
0: ಸೂರ್ಯ ನೆತ್ತಿಯ ಮೇಲೆ ಬಂದದ್ದಲ್ಲ, ಮಧ್ಯಾಹ್ನದ ವೇಳೆ ಆಯ್ತು.
1: ಹೌದಡಿಯ,
0: ಕಾಡಿನಲ್ಲಿ ಬೇಟೆಯನ್ನಾಡಿ ಪ್ರಯಾಸ ಪಟ್ಟವರು.
1: ಹೌದು,
0: ತುಂಬಾ ಆಯಾಸ ಆಗಿರಬಹುದು ನಿಮಗೆ.
1: ಹಸಿತಾ ಇದೆ ಬುದ್ಧಿ,
0: ಹಸಿವೆಯೂ ಆಗಬಹುದು.
1: ಹೌದು,
0: ಮಧ್ಯಾಹ್ನದ ವೇಳೆ ಅಲ್ಲವೇ.
1: ಹೌದು,
0: ವಿಶ್ರಾಂತಿಯು ನಿಮಗೆ ಅಗತ್ಯವಾಗಿದೆ. ತಡೀರಿ, ಅದೇ ಓಹೋ ಏನಂತೆ,
2: ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಬರಬೇಕಂತೆ.
0: ಅಪ್ಪಣೆ ಆಯ್ತಿ?
2: ಹೌದು,
0: ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆ. ಹಾಗಾದ್ರೆ ನೋಡೋಣ ಬರ್ತೇನೆ. ವರಪಾಲಕರೇ, ಬಂದವರು ಯಾರು ಅಂತ ಅರ್ಥ ಆಯ್ತು ನಿಮಗೆ?
1: ಯಾರದು?
0: ಜಮದಗ್ನಿ ಮಹಾರ್ಷಿಗಳಿಂದ ಕಳುಹಿಸಲ್ಪಟ್ಟಂತ ವಟು ಒಬ್ಬ ಬಂದು ಆಡ್ತಾ ಇದ್ದಾನೆ. ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆಯಂತೆ. ಪುಣ್ಯಾತ್ಮರಾದವರ ದರ್ಶನವನ್ನು ಮಾಡಿಕೊಳ್ಬೇಕಾದ್ರೆ ಆ ಭಾಗ್ಯವು ನಮಗೆ ಬೇಕಲ್ಲ. ಆದ್ರಿಂದ ಈ ಸಂದರ್ಭವನ್ನು ನಾವು ಕಳಕೊಳ್ಬಾರದು. ಎಲ್ಲವರು ಅಲ್ಲಿಗೆ ಹೋಗಿ ಅವರ ಪಾದಕ್ಕೆ ವಂದಿಸಿ ಸೇವೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದು ಆಮೇಲೆ ಮುಂದೆ ಪ್ರಯಾಣ ಮಾಡೋಣ. ನಡೆಯಿರಲ್ಲಿವರೆಗೆ ಅಲ್ಲೇ ಇದ್ದಾರಲ್ಲ ಪುಣ್ಯಾತ್ಮರು. ಯಜ್ಞೇಶ್ವರನೇ ಮೂರ್ತಿ ತಳೆದು ಕುಳಿದ ಹಾಗೆ ಗೌರವದಿಂದ ಕುಳಿತಂತ ದೃಶ್ಯವನ್ನು ಕಂಡಾಗ ನನ್ನ ಕಣ್ಣುಗಳಿಗೆ ಈ ಹಬ್ಬವೇ ಆಗಿ ಹೋಯಿತು.
1: ನಮಗೂ ಕೂಡ ಸಂತೋಷ.
0: ಎಲ್ಲವರೂ ಹೋಗಿ ಉದ್ದಂಡ ನಮಸ್ಕಾರಗಳನ್ನು ಮಾಡಿ. ಪುಣ್ಯಾತ್ಮರೇ,
3: ರಾಜೇಂದ್ರ
0: ಆಧಾರವಿಂದಗಳಿಗೆ ನಮೋ ನಮಃ.

0: ಸ್ವಾಮಿ,
1: ನಿನ್ನ ಆಗಮನದಿಂದ ಪರಮಾನಂದವಾಯಿತು. ನಿನ್ನ ನಮಸ್ಕಾರ ಭಕ್ತಿ ನಮಗೆ ಪ್ರಿಯವನ್ನುಂಟು ಮಾಡಿತು.
0: ಹೌದೇ,
1: ನಿಂತೇ ಇದೆಯಲ್ಲ.
0: ಸರಿ ಸ್ವಾಮಿ.
1: ಅದು ನಿನಗಾಗಿ ನನ್ನ ಶಿಷ್ಯರು ದರ್ಭಾಸನವನ್ನು ವಿರಚಿಸಿದ್ದಾರೆ.
0: ಆಗಲಿ,
1: ಕುಳಿತುಕೊಳ್ಳಯ್ಯ.
0: ಸ್ವೀಕಾರ ಮಾಡಿಕೊಂಡೆ.
1: ವಿಶ್ರಮಿಸಿಕೋ.
0: ಆಗಲಿ.
1: ಏನು ಈ ಕಡೆಗೆ ಬಂದೆ? ನಗರವನ್ನು ಬಿಟ್ಟು ಇಷ್ಟು ದೂರ ಬರುವುದಕ್ಕೆ ಕಾರಣ ಏನು ಹೇಳ್ತೀಯ?
0: ಸ್ವಾಮಿ, ಇಲ್ಲಿಯವರೆಗೆ ಬರುವುದಕ್ಕೆ ಅವಶ್ಯವಾದಂತಹ ಕಾರ್ಯಕ್ರಮವೂ ಇತ್ತು ಸ್ವಾಮಿ.
1: ಯಾವುದು?
0: ನಮ್ಮ ವನ ಪ್ರದೇಶಗಳಲ್ಲಿ ಕ್ರೂರ ಪ್ರಾಣಿಗಳ ಬಾಧೆಯು ಹೆಚ್ಚಿದ ಕಾರಣವಾಗಿ ನಮ್ಮ ಪ್ರಜೆಗಳೆಲ್ಲ ಕಷ್ಟವನ್ನು ಪರಿಹಾರ ಮಾಡಿಕೊಡಬೇಕೆಂದು ರಾಜಸಭೆಯಲ್ಲಿ ಬಂದು ಗೋಳಿಟ್ಟಾಗ ಅವರಿಗೆ ಅಭಯವನ್ನು ನೀಡಿ ಪರಿವಾರ ಸಮೇತನಾಗಿ ಮೃಗಬೇಟೆಗಾಗಿ ಹೊರಟು ಬಂದವನ.
1: ಭೂಪತಿ, ರಾಜನಾದವನು ಪ್ರಜೆಗಳನ್ನು ರಕ್ಷಿಸುವಲ್ಲಿ ಮೃಗಬೇಟೆಯನ್ನು ಅಗತ್ಯವಾಗಿ ಮಾಡಬೇಕಾಗ್ತದೆ. ಈ ಆಶ್ರಮದ ಪ್ರದೇಶದ ಹೊರಗಡೆ ದುಷ್ಟ ಮೃಗಗಳ ಹಾವಳಿ ಇದ್ದುದು ನಮಗೂ ಗೊತ್ತಿತ್ತು. ನಿನ್ನ ಪ್ರವೇಶದಿಂದ ಎಲ್ಲ ವ್ಯವಸ್ಥಿತವಾಗಿ ಮುಗಿಯಿತಲ್ಲ.
0: ಹೌದು ಸ್ವಾಮಿ.
1: ಆತಂಕ ನಿವಾರಣೆ ಆಯ್ತಲ್ಲ.
0: ಬೇಟೆಯ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದೇನೆ. ಅರಮನೆಯ ಕಡೆಗೆ ಹೊರಡುವುದಕ್ಕೆ ಸಿದ್ಧನಾಗಿದ್ದೇನೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು ಅಂತ ಬೇಡ್ತೇನೆ.
1: ರಾಜೇಂದ್ರ
0: ಸ್ವಾಮಿ,
1: ಸಮಯದ ಕಡೆಗೆ ಏನಾದರೂ ಲಕ್ಷ್ಯ ಇದೆಯೇ ನಿನಗೆ? ಆಶ್ರಮಕ್ಕೆ ಬಂದಿದ್ದಿ.
0: ಹೌದು ಸ್ವಾಮಿ.
1: ಆಶೀರ್ವದಿಸಿ ಕಳಿಸಿಕೊಡಬೇಕು ಎಂದು ಹೇಳ್ತಾ ಇದ್ದೀಯ.
0: ಸರಿ,
1: ನಮ್ಮ ಆಶೀರ್ವಾದ ನಿನ್ನಂಥ ಅರಸರಿಗೆ ಯಾವತ್ತೂ ಇದ್ದದ್ದೇ. ಆದರೆ ಈಗ ನೋಡು,
0: ಏನು ಸ್ವಾಮಿ,
1: ಮಧ್ಯಾಹ್ನದ ವೇಳೆ.
0: ಸರಿ,
1: ನೀವು ಊಟವನ್ನಿನ್ನೂ ಮಾಡಿಲ್ಲ ಅಂತ ನಾನು ಗ್ರಹಿಸ್ತೀನಿ. ಭೋಜನದ ವೇಳೆಗೆ ಮನೆಗೆ ಬರುವಂತಹ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಕಾಣಬಾರದು, ಅತಿಥಿ ಸ್ವರೂಪನಾದಂತಹ ನಾರಾಯಣನೆಂದು ತಿಳಿಬೇಕು. ಇದು ನಮ್ಮ ಶಿಷ್ಟಾಚಾರ, ನಮ್ಮ ಸಂಸ್ಕೃತಿ. ನಿನಗೂ ಅದು ಗೊತ್ತಿಲ್ಲದೇ ಇದ್ದದ್ದೇನೂ ಅಲ್ಲ. ಭೋಜನವನ್ನು ಪೂರೈಸಿ ವಿಶ್ರಾಂತಿಯನ್ನು ಪಡೆದು ಆಮೇಲೆ ನಗರದ ಕಡೆಗೆ ಪ್ರಯಾಣ ಬೆಳೆಸಬಹುದು.
0: ಸ್ವಾಮಿಯೇ, ನೀವೇನೋ ಗೃಹಸ್ಥ ಧರ್ಮಕ್ಕೆ ಸರಿಯಾಗಿ ನಮ್ಮೆಲ್ಲವರನ್ನು ಉಪಚರಿಸುವುದಕ್ಕೆ ಮನ ಮಾಡಬಹುದು. ಆದರೆ ನನಗೇನೋ ಅನ್ನಬೇಕು ಅನಿಸ್ತಾ ಇದೆ ಸ್ವಾಮಿ.
1: ಏನಯ್ಯ ಅದು?
0: ನಾನೊಬ್ಬನೇ ಬಂದದ್ದಲ್ಲವಲ್ಲ. ಬೇಟೆಗೆ ಬರುವಾಗ ಹಲವಾರು ಮಂದಿಗಳು ನನ್ನ ಜೊತೆಯಲ್ಲಿ ಬಂದವರೇ ಇದ್ದಾರೆ.
1: ಆಹಾ,
0: ನೀವೇನೋ ಭೋಜನ ಮಾಡಿ ಹೋಗಿರಿ ಅಂತ ಅಪ್ಪಣೆ ಮಾಡ್ತಾ ಇದ್ದೀರಿ. ಇಷ್ಟೂ ಪರಿವಾರವನ್ನು ಭೋಜನದಿಂದ ತೃಪ್ತಿಪಡಿಸುವುದಕ್ಕೆ ಅರಣ್ಯವಾಸಿಗಳಾದ ತಪಸ್ವಿಗಳಾದ ನಿಮಗೆ ಸಾಧ್ಯವಾದೀತಿ.
1: ಕರ್ತವೀರ್ಯ ಅರ್ಜುನ.
0: ಸ್ವಾಮಿ,
1: ನಿನ್ನ ಊಹೆ ತಪ್ಪಲ್ಲ. ನಿನ್ನನ್ನು ಉಪಚರಿಸಿ ಉಳಿದವರನ್ನು ಹಾಗೆ ಕಳಿಸುವುದಕ್ಕೆ ವ್ಯವಸ್ಥೆ ಏನು? ಹಾಗೆ ನಾನೊಬ್ಬನೇ ಉಪಚಾರ ಪಡೆದುಕೊಂಡ್ರೆ ಜೊತೆ ಪರಿವಾರಕ್ಕೆ ಅಪಚಾರವಾಗುವುದಿಲ್ಲವೇ? ಹೀಗೆ ನೀನು ಯೋಚಿಸ್ತಿ.
0: ಹೌದು ಸ್ವಾಮಿ.
1: ನನ್ನ ಮಾತಿನ ಅರ್ಥ ಅದಲ್ಲ.
0: ಮತ್ತೆ
1: ನಿನ್ನ ಪರಿವಾರ ಎಷ್ಟೇ ದೊಡ್ಡದಾಗಿರಲಿ, ನಿನ್ನ ಜೊತೆ ಎಷ್ಟೇ ಜನ ಬಂದಿರಲಿ, ಎಲ್ಲರಿಗೂ ಇಲ್ಲಿ ಅನ್ನದಾನದ ವ್ಯವಸ್ಥೆ ಇದೆ.
0: ಹೌದೇ.
1: ಹೋಗಿ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಬಾ. ಜನ ಹೆಚ್ಚಿಗಿದ್ದೇವೆ ಅಂತ ಯೋಚನೆ ಬೇಡ. ಎಲ್ಲರಿಗೂ ದೇವರ ದಯದಿಂದ ಇಲ್ಲಿ ಸತ್ಕಾರ ಸಲ್ಲುತ್ತದೆ. ಸ್ನಾನ ಮುಗಿಸಿದವರು ನೇರಾಗಿ ಭೋಜನ ಗೃಹಕ್ಕೆ ಹೋಗಿ ನಮ್ಮ ಶಿಷ್ಯರು ನಿಮ್ಮನ್ನಲ್ಲಿ ಸ್ವಾಗತಿಸಿದ್ದಾರೆ. ಊಟ ಮುಗಿಸಿ ಬಂದು ನನ್ನನ್ನು ಕಾಣು.
0: ನಿಮ್ಮ ಇಷ್ಟದಂತೆ ಆಗಲಿ. ಯಾರೋ ಅವರ ಪಾಲಕರೇ, ಬನ್ನಿರೋ ಹೀಗೆ ನದಿಯ ಬಳಿಗೆ ಹೋಗೋಣ, ಸ್ನಾನ ಮಾಡೋಣ, ಭೋಜನ ಶಾಲೆಯಿಂದ ಸೇರೋಣ, ಊಟವನ್ನೆಲ್ಲ ತೀರಿಸಿ ಪುಣ್ಯಾತ್ಮರನ್ನು ಕಂಡು ಆಶೀರ್ವಾದ ಪಡೆದು ಆ ಮುಂದೆ ಪ್ರಯಾಣ ಮಾಡೋಣ. ಬನ್ನಿ, ಸ್ನಾನ ಮಾಡಿ. ಸ್ನಾನ ಆಯ್ತೇ?
2: ಆಯ್ತು ಬಿಟ್ಟಿ.
0: ಬನ್ನಿ ಊಟ ಮಾಡಿ.
2: ಊಟವಾಯ್ತು.
0: ಬೇಗ ಬೇಗ ಊಟ ಮಾಡಿ, ಸಮಯ ವೇಳೆ ಆಗಿ ಹೋಯ್ತು. ಆಯ್ತೇ?
2: ಆಯ್ತು ಬಿಟ್ಟಿ.
0: ಆಯ್ತೇ?
2: ಆಯ್ತು.
0: ಇಲ್ಲಿ ಬನ್ನಿ.
2: ಬಂದೆ
0: ಬನ್ನಿ.
2: ಬಂದೆ ಬಿಟ್ಟಿ.
0: ವನಪಾಲಕರೇ,
2: ಬಿಟ್ಟೆ
0: ನಿಮ್ಮಲ್ಲಿ ಹೇಗೆ ಭೋಜನದ ವ್ಯವಸ್ಥೆ ಆಗಿತ್ತ?
2: ಬಹಳ ಒಳ್ಳೆ ಊಟ ಬುದ್ದೆ.
0: ಚೆನ್ನಾಗಿತ್ತು.
2: ಇಂಥ ಊಟ ನಾನು ಇಷ್ಟರವರೆಗೆ ಮಾಡ್ಲೇ ಇಲ್ಲ.
0: ಬಹಳ ರುಚಿಕರವಾದಂತಹ ಪದಾರ್ಥಗಳು,
2: ಇಷ್ಟರ ತನಕ ಕೈಯ ಪರಿಮಳ ಹೋಗ್ಲಿಲ್ಲ.
0: ಬಗೆ ಬಗೆಯಾದಂತಹ ಭಕ್ಷ್ಯಾದಿಗಳು.
2: ಹೌದು
0: ಅಲ್ವೇ?
2: ಹೌದು.
0: ನನಗೊಂದು ದೊಡ್ಡ ಸಮಸ್ಯೆ ಬಂತಲ್ಲ ಇಲ್ಲಿ.
2: ಏನ್ ಬುದ್ದಿ?
0: ನೋಡು, ನಾವಿಲ್ಲಿ ಬಂದು ಹೊತ್ತೆಷ್ಟಾಯ್ತು.

0: ಸಮಸ್ಯೆ ಅಂದ್ರೆ ಮತ್ತೇನು ಅಲ್ಲ.
1: ಏನ್ ಬುದ್ಧಿಯದು?
0: ನಾವ್ ಈ ಮುನಿ ಆಶ್ರಮಕ್ಕೆ ಬಂದು ಹೊತ್ತೆಷ್ಟಾಯ್ತಾ?
1: ಸ್ವಲ್ಪ ಹೊತ್ತಾದಷ್ಟೇ.
0: ಕೇವಲ ಅರ್ಧ ಗಳಿಗೆ ಆಯ್ತು.
1: ಹೌದು,
0: ಅರ್ಧ ಗಳಿಗೆ ಒಳಗೆ ನನ್ನನ್ನು ಹಿಂಬಾಲಿಸಿ

0: ಇಲ್ಲಿ ಎಲ್ಲಿ ನೋಡಿದ್ರು ಯಾವ ಮನೆಗೂ ಬೆಂಕಿಯೇ ಬೀಳಲಿಲ್ಲ. ಬುದ್ಧಿ,
1: ಮನೆಗೆ ಬೆಂಕಿ ಬಿದ್ದದ್ದಲ್ವಾ, ಯಾವ ಎಲೆ ಮನೆಯೊಳಗೂ ಬೆಂಕಿ ಉರಿಯುವುದಿಲ್ಲ.
0: ಹೌದು,
1: ಅಡಿಗೆ ಮಾಡಿದ ಬ್ರಾಹ್ಮಣ ಯಾರೂ ಕಾಣುವುದಿಲ್ಲ.
0: ಇಲ್ಲ,
1: ಹಾಗಾದ್ರೆ ಈ ಭಕ್ಷ್ಯಗಳನ್ನು ಮಾಡಿದವರು ಯಾರು?
0: ಬುದ್ಧಿ, ನಾವೇ ಯಾರು ಯಾರು ಅಂತ ಯೋಚಿಸುವುದಕ್ಕಿಂತ ಅವರಲ್ಲೇ ಕೇಳಿ ನೋಡೋಣ. ಬುದ್ಧಿ,
1: ಅದು ಸರಿ
0: ಅಲ್ವೇ?
1: ಹಾಗಾದ್ರೆ ಹಾಗೆ ಮಾಡೋಣ.
0: ಆಗಲಿ,
1: ವಿಚಾರಿಸಿ ಬರ್ತೇನೆ,
0: ಕೇಳಿ ನೋಡಿ.
1: ಸ್ವಾಮಿ,
2: ಭೂಪತಿ,
1: ನಿಮ್ಮ ಆಜ್ಞಾಧಾರಕರಾಗಿ ಸ್ನಾನವನ್ನು ಭೋಜನವನ್ನು ಪೂರೈಸಿ ಮರಳಿ ಬಂದಿದ್ದೇನೆ.
2: ತುಂಬಾ ಸಂತೋಷ.
1: ಆದ್ರೆ
2: ನಿನ್ನವರಿಗೆಲ್ಲ ಊಟವಾಯಿತು ತಾನೆ?
1: ಎಲ್ಲವರೂ ಸಂತೋಷದಿಂದ ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ.
2: ಒಳ್ಳೇದು, ಬರಯ್ಯ ಕುಳಿತುಕೋ.
1: ಸ್ವಾಮಿ,
2: ಏನು?
1: ನನ್ನ ಒಂದು ಸಂಶಯವನ್ನು ಪರಿಹಾರ ಮಾಡಿ ಕೊಡ್ತೀರಾ?
2: ಏನಯ್ಯ ಅಂತ ಸಂಶಯ ನಿನಗೆ?
1: ಬೇರೇನೂ ಅಲ್ಲ ಸ್ವಾಮಿ, ಅರ್ಧ ಗಳಿಗೆ ಒಳಗೆ ಇಷ್ಟೂ ಮಂದಿಗಳಿಗೆ ಇಷ್ಟೂ ತರದ ಭಕ್ಷ್ಯಾದಿಗಳನ್ನು ಬಡಿಸಿ ಭೋಜನಾದಿಗಳಿಂದ ಸಂತೋಷ ಪಡಿಬೇಕಾಗಿದ್ರೆ ಯಾವ ಮಹಿಮೆಯೋ ನನಗೆ ಅರ್ಥವಾಗಲಿಲ್ಲ. ದಯಮಾಡಿ ಅಪ್ಪಣೆ ಆಗಬೇಕು.
2: ರಾಜೇಂದ್ರ, ನಿನಗಿದು ದೊಡ್ಡ ಪವಾಡವೆಂದು ಅನಿಸಿದೆ ಅಲ್ಲ?
1: ಹೌದು ಸ್ವಾಮಿ.
2: ಇಲ್ಲಿ ನನ್ನ ಯೋಗ್ಯತೆ ಏನೂ ಇಲ್ಲ. ಈ ಸತ್ಕಾರ ಹೇಗೆ ನಡೆಯಿತು ಗೊತ್ತಾ? ನೀನು ಬಂದಾಗ ಹೋಗು, ಸ್ನಾನವನ್ನು ಮಾಡಿ ಬಾ, ನಾನು ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ತೇನೆ ಅಂತ ಹೇಳಿದ್ದು ಅಡುಗೆಯವರಿಂದ ಅಡುಗೆ ಮಾಡಿಸಿ ಹಾಕ್ತೇನೆ ಎಂಬ ಅರ್ಥದಲ್ಲೆಲ್ಲ.
1: ಮತ್ತೆ
2: ಈ ಆಶ್ರಮಕ್ಕೆ ದೇವತೆಗಳ ಅನುಗ್ರಹವಾಗಿದೆ.
1: ಹೌದೇ?
2: ಹೌದಯ್ಯ. ಕಾಮಧೇನುವಿನ ಬಗ್ಗೆ ನೀನು ಕೇಳಿರ್ಬೇಕಲ್ಲ. ಮನಸ್ಸಿನಲ್ಲಿ ಕಾಮಿಸಿದ್ದನ್ನು ಕೊಡುವಂತಹ ಯೋಗ್ಯತೆ ಉಳ್ಳಂತಹ ದೇನು ಆ ಲೋಕದಲ್ಲಿದೆ. ಅವಳದ್ದೇ ಸಂತಾನ ಶಬಲಾದೇವಿ ಎಂಬವಳನ್ನು ದೇವೇಂದ್ರ ನಮಗೆ ಅನುಗ್ರಹ ಮಾಡಿದ್ದಾನೆ.
1: ಕಾಮಧೇನುವಿನ ಮಗಳಾದಂತಹ ಶಬಲಾದೇವಿಯನ್ನು ತಮಗಾಗಿ ದೇವೇಂದ್ರನೇ ಕೊಟ್ಟನೆ.
2: ನೀನು ಊಟಕ್ಕೆ ಅಂತ ಸ್ನಾನದ ವ್ಯವಸ್ಥೆ ಮಾಡುವುದಕ್ಕೆ ಆ ಕಡೆಗೆ ಹೋದಾಗ ಊಟದ ಮೊದಲು ನಿನ್ನ ಸ್ನಾನಕ್ಕೆಷ್ಟು ವೇಳೆ ಬೇಕಾಗಿತ್ತು, ಅಡುಗೆ ಸಿದ್ಧ ಮಾಡುವುದಕ್ಕೆ ಆ ಮಹಾತಾಯಿಗೆ ಅಷ್ಟು ವೇಳೆ ಬೇಕಾಗಿರ್ಲಿಲ್ಲ. ನಾನು ನನ್ನವಳ ಜೊತೆಯಲ್ಲಿ ಕೈ ಮುಗಿದು ಆಕೆಗೆ ಬಲವೊಂದು ಪ್ರಾರ್ಥಿಸಿದ್ದೆ ತಡ. ಬಂದವರಿಗೆಲ್ಲ ಏನು ಬೇಕೋ ಅಷ್ಟನ್ನು ಒದಗಿಸಿದ್ದಾಳೆ. ಇದು ದೇವತೆಗಳ ಅನುಗ್ರಹ, ಆದ್ರಿಂದ ನನ್ನ ದೊಡ್ಡತನ ಇದರಲ್ಲಿ ಏನೂ ಇಲ್ಲ.
1: ಕಾಮಿಸಿದ್ದನ್ನು ಕೊಡುವಂತ ಮಹಾಶಕ್ತಿ ದೇವಲೋಕದಲ್ಲಿರುವಂತಹ ಕಾಮದೇವಿಗೆ ಮಾತ್ರವಲ್ಲ,
2: ಅಲ್ಲ
1: ನಿಮ್ಮಲ್ಲಿರುವಂತಹ ಸಬಲಾದೇವಿಗೂ ಇದೆ.
2: ಇದೆ, ಇದೆ.
1: ಸ್ವಾಮಿ,
2: ಏನಪ್ಪ?
1: ನನ್ನೊಂದು ಆಸೆ ಹೇಳ್ತೀರಿ?
2: ಹೇಳು.
1: ದಯಮಾಡ್ತೀರಾ? ನಾನೊಬ್ಬ ಚಕ್ರೇಶ್ವರನಲ್ವೇ ಸ್ವಾಮಿ.
2: ಹೌದು.
1: ಅತಿವೃಷ್ಟಿ ಅನಾವೃಷ್ಟಿಗಳ ಮೂಲಕವಾಗಿ ಎಲ್ಲಿಯಾದರೂ ಭೂಲೋಕದಲ್ಲಿ ಅವ್ಯವಸ್ಥೆ ಬಡತನ ಬಂದು ಹೋಯಿತು ಅಂತ ಆದ್ರೆ ಪ್ರಜೆಗಳ ರಕ್ಷಣಾ ಭಾರ ಇರುವುದಾದ್ರೆ ನನ್ನಲ್ಲಲ್ವೇ? ಕಾಮಿಸಿದನ್ನು ಕೊಡುವಂತಹ ಸಬಲಾದೇವಿ ನಮ್ಮಲ್ಲೇ ಇದ್ದರೆ ಪ್ರಜೆಗಳ ರಕ್ಷಣೆಗೂ ಅನುಕೂಲ. ಅಂತೂ ನಿಮ್ಮ ಯಾಗಕ್ಕಾದಿಗಳು ಯಾವ ಕೊರತೆಯೂ ಬರುವ ಹಾಗಿಲ್ಲ. ಒಂದು ಧೇನುವಿಗೆ ಸಾವಿರಾರು ಧೇನುಗಳನ್ನು ತಂದೊಪ್ಪಿಸಿ ಕೊಡ್ತೇನೆ. ಆ ಕಾಮಧೇನುವಿನ ಮಗಳನ್ನು ಮಾತ್ರ ದಯಮಾಡಿ ನನಗೆ ಕೊಡಬೇಕು ಅಂತ ಕೇಳ್ತೇನೆ.
2: ರಾಜಾ, ನಿನ್ನ ಅಪೇಕ್ಷೆ ಸಾಧುವಾದದ್ದಲ್ಲ. ನೀನು ಈ ರೀತಿಯಲ್ಲಿ ಖಂಡಿತ ಕೇಳಬಾರದು.
1: ಅದೇನು ಸ್ವಾಮಿ?
2: ಕಾಮಧೇನುವನ್ನು ನೀನು ಬಯಸುತ್ತಾ ಇರುವುದು ಕ್ಷಾಮಾದಿಗಳು ಬಂದ ಕಾಲದಲ್ಲಿ ಉಪಯೋಗಕ್ಕೆ ಅಂತ ತಾನೆ. ಈಗಂತೂ ನಿನ್ನ ಊರಲ್ಲಿ ಕ್ಷಾಮ ಇಲ್ಲ.
1: ಹಾಗೇನು ಇಲ್ಲ,
2: ಬರಗಾಲ ಬಂದಿಲ್ಲ.
1: ಬಂದಿಲ್ಲ.
2: ಬಂದ ಕಾಲಕ್ಕೆ ಈ ಧೇನುವನ್ನು ನೀನು ಪಡೆದುಕೊಂಡು ಹೋಗುವುದರಲ್ಲಿ ಔಚಿತ್ಯ ಇರ್ತದೆ.
1: ಈಗಲೇ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಲ್ಲ.
2: ನಾಳೆ ರೋಗ ಬಂದಿತ್ತು ಅಂತ ಈ ಹೊತ್ತೇ ಔಷಧ ಯಾರೂ ಕುಡಿಯುವುದಿಲ್ಲ.
1: ಪ್ರಯತ್ನ ಸ್ವಾಮಿ.
2: ನಾಳೆ ಕೆಟ್ಟ ಕಾಲ ಬಂದಿತ್ತು ಅಂತ ಈ ಹೊತ್ತು ನಮ್ಮಲ್ಲಿರುವುದನ್ನು ನೀನು ಪಡೆಯುವುದಕ್ಕೆ ಬಯಸುವುದು ಸರಿಯಲ್ಲ. ಮತ್ತೂ ಒಂದು ಮಾತು ಕೇಳ್ತೀನಯ್ಯ.
1: ಏನು ಸ್ವಾಮಿ?
2: ನಾನು ನಿನ್ನನ್ನು ಸತ್ಕರಿಸಿದೆ ದೇವತೆಗಳ ಅನುಗ್ರಹದಿಂದ ಸಿಕ್ಕಿದ ಧೇನುವಿನ ಮಹಿಮೆಯಿಂದ. ಈ ಧೇನುವಿನ ಮೇಲೆ ನನ್ನ ಅಧಿಕಾರ ಎಷ್ಟು ಗೊತ್ತಾ?
1: ಎಷ್ಟು ಸ್ವಾಮಿ?
2: ಅವಳಿಗೆ ಕೈ ಮುಗಿಯುವಷ್ಟು ಮಾತ್ರ. ದೇವತೆಗಳು ನನಗಿದನ್ನು ಕೊಡುವಲ್ಲಿ ಅವರಿಗೂ ಒಂದು ಸ್ವಾರ್ಥ ಇದೆ. ನಮ್ಮ ಯಜ್ಞಯಾಗಾದಿಗಳು ನಡೆಯಬೇಕು, ಬ್ರಾಹ್ಮಣರ ಆರಾಧನೆ ನಡೆಯಬೇಕು, ಆ ಮೂಲಕವಾಗಿ ವಿಶ್ವಕ್ಕೆ ಕಲ್ಯಾಣ ಆಗಬೇಕು. ಇಂಥ ಲಕ್ಷ್ಯ ಅವರದ್ದು. ನಿನಗೆ ಅದನ್ನು ಕೊಡುವ ಉದ್ದೇಶ ಅವರಿಗೆ ಇರ್ತಿದ್ರೆ ಆ ಮಾತು ಬೇರೆ. ನನಗೆ ಕೊಟ್ಟಿದ್ದಾರೆ ಅಂದ ಮೇಲೆ ಇಲ್ಲಿ ನಡೆಯುವಂತಹ ಕಾರ್ಯ ಅವರಿಗೆ ಪ್ರಿಯವಾದದ್ದು ಅಂತಾಯ್ತು. ಅವರಿಂದ ಕೊಡಲ್ಪಟ್ಟಂತಹ ಧೇನುವನ್ನು ನಿನಗೆ ನಾನು ಕೊಡುವುದಕ್ಕೆ ಮನಸ್ಸು ಮಾಡಿದರೆ ಭೂಪತಿ
1: ಸ್ವಾಮಿ,
2: ಅಧಿಕಾರ ಇಲ್ಲದೆ ಇದ್ದ ವಸ್ತುವನ್ನು ದಾನ ಮಾಡುವುದಕ್ಕೆ ಹೊರಟ ಹಾಗೆ. ಆದ್ರಿಂದ ದಯವಿಟ್ಟು ಈ ಆಸೆ ಇಟ್ಟುಕೊಳ್ಳಬೇಡ. ಇವಳನ್ನು ನಾನು ಕೊಡಲಾರೆ. ನೀನು ಇವಳ ಬಗ್ಗೆ ಯೋಚನೆಯನ್ನೇ ಮಾಡಬೇಕು.
1: ಕಾಮಧೇನುವನ್ನು ಕೊಡುವುದಕ್ಕೆ ಮನ ಮಾಡುವುದಿಲ್ಲವೇ ಸ್ವಾಮಿ?
2: ಸಾಧ್ಯ ಇಲ್ಲ.
1: ಮುನಿಬರಿಯ
2: ಏನು

0: ಸಾಮಧಿ ಕೊಟ್ಟರೆ ಮುಳ್ಳಿತುದೇನು ಸಾಮ ತಪ್ಪಿದ ಬಳಿಕ ನಾ ಮಾಡುವುದೇನು ತಂಡವೇ ಕೃಪ ಧರ್ಮವು ಈ ಮುಹೂರ್ತದಿ.
1: ಸ್ವಾಮಿ
2: ಏನಪ್ಪ
1: ನನ್ನ ಬೇಡಿಕೆಗೆ ನಿಮ್ಮ ತಿರಸ್ಕಾರವೇ? ಹಾಗಾದ್ರೆ
2: ನಿನಗೆ ಅಗತ್ಯ ಇಲ್ಲ, ನನಗೆ ಅಗತ್ಯ ಉಂಟು, ನಾನು ಕೊಡ್ಲಿಕ್ಕೆ.
1: ನೀವು ಮಾಡುವಂತ ಯಾಗ ಯಜ್ಞ ಇತ್ಯಾದಿಗಳು ಏನೇ ಇದ್ದರೂ ಸರಿ, ಯಾವುದೇ ಅಡ್ಡಿ ಆತಂಕಗಳು ಬಾರದಂತೆ ವ್ಯವಸ್ಥೆ ನನ್ನದು ಅಂದ್ರೆ ನನ್ನ ಮಾತನ್ನು ನೀವು ಮನ್ನಿಸಿಕೊಳ್ಳುವುದಿಲ್ಲ.

0: ನಿನ್ನ ವ್ಯವಸ್ಥೆ ಇರಬಹುದು, ಆದ್ರೆ ಅವರು ಮಾಡಿದ ವ್ಯವಸ್ಥೆಯಲ್ಲಿ ನಿನಗೆ ಪಾಲಿಲ್ಲ.
1: ಹಾಗಾದ್ರೆ ಕಾಮಧೇನುವನ್ನು ನೀವು ಕೊಡುವುದಿಲ್ಲ.
0: ಬ್ರಾಹ್ಮಣರ ಸೊತ್ತಿನ ಮೇಲೆ ಆಸೆ ಪಡಬಾರ್ದಯ್ಯ. ಅದು
1: ನಾನೊಬ್ಬ ಚಕ್ರೇಶ್ವರ, ಗೊತ್ತಲ್ಲ ನಿಮಗೆ?
0: ಗೊತ್ತಿದ್ರೆ
1: ಯಾವುದೇ ಒಂದು ವ್ಯವಹಾರಗಳನ್ನು ಮಾಡುವಾಗ ಸಾಮ ದಾನ ದಂಡ ಭೇದ ಇತ್ಯಾದಿ ಚತುರೋಪಾಯಗಳನ್ನು ಮುಂದಿಟ್ಟೇ ವ್ಯವಹಾರ ಮಾಡುವವ ನಾನು.
0: ಅಂದ್ರೆ
1: ಕಾಮಧೇನುವಿನ ಮಗಳಾದ ಸಬಲಾದೇವಿಯನ್ನು ನಿಮ್ಮಲ್ಲಿ ಕೇಳಿದ್ರಲ್ಲ, ಕೊಡುವುದಿಲ್ಲ ಅಂದ್ರೆ ಮುಂದೇನು ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ.
0: ಏನು ಅರ್ಥ ಮಾಡಿದೆ?
1: ದಂಡ ಪ್ರಯೋಗವಾದರೂ ಮಾಡಬೇಕಾದೀತು. ಆದ್ರಿಂದ ದೇನುವಿನ ಮೇಲೆ ಬಲತ್ಕಾರ ನಡೆಸಬೇಕಾದ ಸಂದರ್ಭ ಕೊಡಬೇಡಿ, ಕೊಡುವುದು ಲೇಸು ಅಂತೇನೆ.
0: ಅಲ್ಲಿವರೆಗೂ ಹೋಗ್ತೀಯ?
2: ತೋರೆ ಕೋಪವ.

0: ಉಂಡವನಿಗೆ ಎರಡನ್ನು ಬಗೆಯ ಬೇಡ.
1: ಅಂದ್ರೆ
0: ಕಾಮಧೇನುವನ್ನು ಕಾಮಿಸಿ ಅನ್ಯಾಯವನ್ನು ಮಾಡಬೇಡ. ಋಷಿಗಳಿಗೆ ಅಥವಾ ಆಶ್ರಮಕ್ಕೆ ಅನ್ಯಾಯವನ್ನು ಮಾಡಿದಲ್ಲಿ ಕೇಡಾದೀತು ನಿನಗೆ. ಆದ್ದರಿಂದ ಒಂದು ಮಾತು ಕೇಳು.
1: ಏನು?
0: ಅದೋ ನನ್ನ ಸ್ವಾಮಿಯಾದಂತಹ ಜಮದಗ್ನಿ ಮಹರ್ಷಿಗಳು ಕೋಪವನ್ನು ಸಂಪೂರ್ಣ ಬಿಟ್ಟಿದ್ದಾರೆ. ಆ ಕೆಟ್ಟ ಗುಣವನ್ನು ಬಿಟ್ಟು ಶಾಂತ ಮೂರ್ತಿಯಾಗಿದ್ದಾರೆ. ಅಂಥವರನ್ನು ನೀನು ಕೆಡಿಸಬಾರದು. ಕಾಮಧೇನುವಿನ ಮೇಲೆ ಬಲಾತ್ಕಾರವನ್ನು ನಡೆಸಬಾರದು. ಇದರಿಂದ ಸರ್ವನಾಶವಾದೀತು. ಆದ್ದರಿಂದ ಬಂದಂತೆ ಸಮಾಧಾನದಿಂದ ಹಿಂತೆರಳು ಅಂತ ಹೇಳ್ತಾ ಇದ್ದೀನಿ.
1: ಯಾರು ಹೆಣ್ಣು ಮಾತಾಡ್ತಾ ಇದ್ದಾಳೆ?
2: ಆ ಮುನಿಗಳ ಹೆಂಡತಿ.
1: ಓ ರೇಣುಕಾದೇವಿ!
2: ಹೌದು,
1: ಆಶ್ಚರ್ಯ. ಲೋಕ ಹಾಳಾಯ್ತ.
2: ಹೌದಪ್ಪ,
1: ಹೆಣ್ಣು ಮಕ್ಕಳಿಗೆ ಇಷ್ಟು ಅಧಿಕಾರವೇನಾ?
2: ನಿಜವಾಗ್ಲು.
1: ನಾನಿಲ್ಲಿ ಜಮದಗ್ನಿಯಲ್ಲಿ ವಾದಿಸ್ತಾ ಇದ್ದೇನೆ. ನನ್ನ ಮಾತುಗಳಿಗೆ ಉತ್ತರ ಜಮದಗ್ನಿಯ ಕೊಡ್ತಾ ಇದ್ದಾನೆ. ಆ ಮಧ್ಯದಲ್ಲಿ ಹೆಣ್ಣುಮಕ್ಕಳ ಪ್ರವೇಶ ಅಂದ್ರೆ ಅಧಿಕ ಪ್ರಸಂಗಿಣಿ ಎಂಬುದಕ್ಕೆ ಸಂಶಯವೇ ಇಲ್ಲ. ಹೌದಲ್ಲ, ಗಂಡನಿಂದ ಮೀರಿದ ಹೆಣ್ಣು ಮನೆಗೆ ಭೂಷಣವೇನಾ?
2: ಅಲ್ಲಪ್ಪ,
1: ಏನಾಡ್ತಾ ಇದ್ದಾಳೆ ಅವಳು? ವಿಪ್ರದ್ವೇಷ ಕುಲನಾಶಕ್ಕೆ ಕಾರಣವಾದೀತು.
2: ಗಂಡ ಕೋಪ ಬಿಟ್ಟಿದ್ದಾರಂತೆ.
1: ಇವಳ ಮಾತನ್ನು ಕೇಳಿ ಹೆದರಿ ಕಾಮಧೇನುವನ್ನು ನಾವು ಬಿಟ್ಟು ಹೋಗ್ತೇವೆ ಅಂತ ಯೋಚನೆ ಇರಬಹುದು.
2: ಗಂಡ ಕೋಪ ಬಿಟ್ಟರೆ ಹೆಂಡತಿಗೆ ಒಳ್ಳೆದಾಯ್ತು.
1: ಕಾಮಧೇನುವಿನ ವಿಷಯದಲ್ಲಿ ಯಾವುದೇ ಗಂಡಾಂತರಗಳು ಬರಲಿ,
2: ಅಷ್ಟೇ
1: ಇದಿರಿಸುವಂತಹ ಯೋಗ್ಯತೆ ಈ ಚಕ್ರೇಶ್ವರನಾದಂತಹ ಕಾರ್ತಿವೀಯನಿಗೆ ಉಂಟು ಇಲ್ವಾ ಹೇಳೋ?
2: ಉಂಟು.
1: ಮತ್ತೇನು ನೋಡ್ತಾ ಇದ್ದೀರಿ?
2: ಏನ್ ಮಾಡ್ತಾ
1: ಕೇಳಿರಿ ದೇವರನ್ನು.

0: ಉಗ್ರಮುನಿ ಎಂದು ಪ್ರಸಿದ್ಧನಾದಂತಹ ನಾನು ಶಾಂತಮುನಿಯಾಗಿ ಮಾರ್ಪಟ್ಟೆ. ರೇಣುಕೆಯಿಂದ ನಡೆದಂತಹ ಪ್ರಮಾದಕ್ಕಾಗಿ ಸಿಟ್ಟುಕೊಂಡ ನಾನು ಅವಳ ತಲೆ ಕಡಿಸಿದ ಹೊತ್ತಿಯೇ ನನ್ನ ಮನಸ್ಸಿನಲ್ಲೇ ಮೂಡಿತ್ತೊಂದು ಭಾವ. ಅತಿಯಾದ ಸಿಟ್ಟು ಋಷಿಗಳಿಗೆ ಭೂಷಣ ಅಲ್ಲ. ಈಗ ನನಗೆ ಗೊತ್ತಾಗ್ತದೆ, ಅತಿಯಾದ ಸಿಟ್ಟು ಭೂಷಣ ಅಲ್ಲ, ಮಿತಿಯಲ್ಲಿ ಸಿಟ್ಟು ಇಲ್ಲದೇ ಇದ್ದರೂ ಭೂಷಣ ಅಲ್ಲ. ನನ್ನ ಹಿಂದಿನ ಸ್ಥಿತಿಯಾದರೆ ಕಾರ್ತವೀರ್ಯ ಧೇನುವನ್ನು ಕೊಂಡು ಹೋಗುವುದು ಬಿಡಲಿ. ಧೇನುವಿನ ಸಮೀಪಕ್ಕೆ ಹೋದರೂ ಶಾಪ ಕೊಟ್ಟು ಬಿಡುತ್ತಿದ್ದೆ, ಸುಟ್ಟು ಬೂದಿ ಮಾಡುತ್ತಿದ್ದೆ. ಈಗ ಮನಸ್ಥಿತಿಯೇ ನಿರ್ಮಾಣವಾಗ್ತಾ ಇಲ್ಲ. ಸಿಟ್ಟು ಬಿಟ್ಟು ಕೆಟ್ಟನೆ. ಸಿಟ್ಟಿಲ್ಲದೇ ಇದ್ದದ್ರ ಪರಿಣಾಮ ನನ್ನಲ್ಲಿ ದೌರ್ಬಲ್ಯವನ್ನೇ ಅವನು ಕಂಡನೆ. ದೇವತೆಗಳು ಕೊಟ್ಟ ಗೋವನ್ನು ಕಾಪಾಡುವುದಕ್ಕೆ ಯೋಗ್ಯತೆ ಇಲ್ಲದೇ ಇದ್ದಂತಹ ಒಬ್ಬ ಸಾಮಾನ್ಯ ಋಷಿ ನಾನಾದನೆ. ನನ್ನ ದೇವತೆಗಳಿಗೂ ತಪ್ಪಿದ ಹಾಗಾಯಿತು, ನನ್ನ ಆಶ್ರಮಕ್ಕೂ ಅನ್ಯಾಯವನ್ನು ಮಾಡಿದ ಹಾಗಾಯಿತು. 10,000 ಶಿಷ್ಯರಿಗೆ ಅಶನ ವಸನಗಳನ್ನು ಕೊಟ್ಟು ಕಾಪಾಡುವಂತಹ ಯೋಗ್ಯತೆ ಧೇನುವಿನಿಂದ ನನಗೆ ಬಂದಿತ್ತು. ನಾನು ಕುಲಪತಿಯಾದೆ. ಈಗ ಬಲವಿಲ್ಲದ, ಯೋಗ್ಯತೆ ಇಲ್ಲದ, ಮಾತೆ ಧೇನುವಿನ ಅನುಗ್ರಹ ಇಲ್ಲದ ದುರ್ಬಲ ಮುನಿಯಾದೆ. ಏನು ಮಾಡಲಿ? ಅಯ್ಯೋ, ಏನು ಗತಿ ಬಂತು, ಏನು ಗತಿ
1: ಬಂತು. ಭೂತನಾತ್ಮಜನ ಬೀಳ್ಕೊಂಡು ಬರ ತಾತ ಮಾತೆಯ ನೀಕ್ಷಿಪ ತವ ಗದಿ ಬಂದು ಜನಕನಂಗ್ರಿಯಲ್ಲಿ ಮಡಿದು
2: ಜನಕ, ಮೊದಲಾಗಿ ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ಶಿರವಾಗಿದೆ ತಂದೆ.
0: ರಾಮ,
2: ಸಂತೋಷದಿರ್ಬೇಕಂತ ನೀವು ನೆಲಲೋಟಕರಾಗಿದ್ದೀರಾ.
0: ಬಂದೆಯಾ?
2: ಯಾಕಪ್ಪ ಚಿಂತೆ
0: ಕುಮಾರ?
2: ಯಾಕೆ ಈ ವ್ಯಥೆ?
0: ಆಶ್ರಮದ ಸ್ಥಿತಿ ಬದಲಾಗಿದೆಯಪ್ಪ. ನಿನ್ನಪ್ಪನ ಕಥೆ ವ್ಯಥೆಯಲ್ಲಿ ಪರ್ಯವಸಾನ ಹೊಂದಿದೆ.
2: ನಿಮಗೂ ವ್ಯಥೆ?
0: ಮಹಿಷ್ಮತಿ ಅರಸನಾದಂತಹ ಕಾರ್ತವೀರ್ಯ ಅರ್ಜುನ ಮೃಗವಿಕಾರಕ್ಕಾಗಿ ಬಂದವನು. ನಮ್ಮ ಆತಿಥ್ಯವನ್ನು ಸ್ವೀಕರಿಸುವುದಕ್ಕೆ ಮನಸ್ಸು ಮಾಡಿದ. ಉಂಡಂತಹ ಅವನು ಈ ಊಟದ ವ್ಯವಸ್ಥೆ ಯಾರಿಂದಾಯಿತು ಅಂತ ಪ್ರಶ್ನೆ ಮಾಡಿದಾಗ ಶಬಲಾದೇವಿಯ ಅನುಗ್ರಹ ಅಂತ ನಾನು ತಿಳಿಸಿದೆ. ಮಗನೇ, ಆ ಮಾತನ್ನು ಕೇಳಿದಂತಹ ರಾಜ ಶಬಲೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಆಸೆ ಪಟ್ಟ. ನಾನಾಕೆಯ ಮೇಲೆ ನನ್ನ ಅಧಿಕಾರ ಇಲ್ಲ, ಅವಳು ದೇವತೆಗಳು ಕೊಟ್ಟ ಪ್ರಸಾದ, ನೀನು ಬಯಸಬಾರದು ಎಂದು ನೀತಿಯ ಮಾತುಗಳನ್ನು ಹೇಳಿದೆ. ಎಷ್ಟು ಹೇಳಿದರೂ ಕೇಳಲಿಲ್ಲ ಮಗನೇ. ಆತ ಧೇನುವನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಿಯೇ ಬಿಟ್ಟ.
2: ಧರ್ಮವನ್ನು ಉಳಿಸಬೇಕಂತ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತ ಕಾರ್ತಿವೀರ ಅಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನಿಸಿದ್ರೆ
0: ಹೌದು,
2: ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡೋದಕ್ಕೆ ಬೇಕಾಗಿ ನಾನೇ ಹೋಗ್ತೀನಪ್ಪ. ತುಂಬ ಹೃದಯದಿಂದ ಒಪ್ಪಿಗೆಯನ್ನು ನನಗೆ ಕೊಡಿ, ನಾನು ಹೊರಡ್ತೇನೆ.
0: ನಾನು ಸಿಟ್ಟು ಬಿಟ್ಟದ್ದು ಹೊರತು ನೀನು ಸಿಟ್ಟು ಬಿಟ್ಟಿಲ್ಲ, ನನಗೆ ಗೊತ್ತುಂಟು. ಅಪ್ಪನಿಗೆ ಸಿಟ್ಟಿಲ್ಲದೇ ಇದ್ರೇನು, ಮಗನಿಗುಂಟಲ್ಲ. ಆದ್ರೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ, ಅವನಿಗೆ ವಿವೇಕವನ್ನು ಹೇಳು. ಯಾವ ಮಾತು ನಡೆಯಲಿಲ್ಲ ಅಂದ್ರೆ ಮತ್ತೆ ನೀನೇನು ಮಾಡಬೇಕು ಅದನ್ನು ಮಾಡು. ಶ್ರೇಯೋಸ್ತು,
2: ಹೋಗ್ತೇನೆ. ಅಪ್ಪನಿಂದ ಒಪ್ಪಿಗೆ ಬರಲಾಯ್ತು,
1: ನಡೀತೇನೆ. ಯಾರು ಬಂದ? ಭಾರ್ಗವ ರಾಮನು ಯುದ್ಧಕ್ಕಾಗಿ ನಮ್ಮಲ್ಲಿಗೆ ಬಂದನೆ. ಬರಲಿ, ಭಾರ್ಗವರಾಮನು ಇಲ್ಲಿ ಬರಲೇಬೇಕೆಂದು ಇಚ್ಛಿಸಿದ ನಾನು ಸಬಲಾದೇವಿಯನ್ನು ಇಲ್ಲಿ ತಂದದ್ದು ಆಗಿಯದೆ. ಬ್ರಹ್ಮದ್ವೇಷದಿಂದಲೇ ನನ್ನ ಕುಲನಾಶ ಎಂಬುದನ್ನು ದತ್ತಾತ್ರೇಯ ಮೂಲಕವಾಗಿ ನಾನು ಮೊದಲೇ ಅರ್ಥ ಮಾಡಿಕೊಂಡಿದ್ದರೂ ನಂದಿನಿಯ ಮೇಲೆ ಕೈ ಮಾಡುವುದಕ್ಕೆ ಕಾರಣ ಏನು? ಬೇರೆ ಯಾವ ಉದ್ದೇಶವೂ ಅಲ್ಲ, ನನ್ನ ಪೂರ್ವಜನ್ಮವು ಹೀಗಿದೆ. ಮಹಾವಿಷ್ಣುವಿನ ಕೈಯಲ್ಲಿ ರಾರಾಜಿಸುವ ಸುದರ್ಶನ ಆಯುಧವೇ ನಾನು. ಶತ್ರುಪ್ರಸೂದನ ಎಂಬವನ ಕೊಲೆಯ ಪ್ರಕರಣದಲ್ಲಿ ಮಹಾವಿಷ್ಣುವಿಗೆ ಸೋಲಾದಾಗ ಅವನ ಕೊಲೆಗಾಗಿ ನಾನೇ ಮುಂದೆ ಹೋಗಬೇಕಾಯಿತು. ನನ್ನ ಕೈಯಲ್ಲೇ ಅವನ ಕೊಲೆ ಆಗಬೇಕಾಯಿತು. ಆ ಕಾಲದಲ್ಲಿ ನಾನು ಗರ್ವಿತನಾದೆ. ಮಹಾವಿಷ್ಣುವಿನ ಬಲ ಏನು, ನನ್ನ ಯೋಗ್ಯತೆ ಏನು ಎಂದು ಅಹಂಕಾರಿಯಾದಾಗ ನನ್ನ ಅಭಿಪ್ರಾಯವನ್ನು ತಿಳಿದಂತಹ ಮಹಾವಿಷ್ಣು ನನ್ನ ಪಾಲಿಗೆ ಶಾಪವನ್ನು ಕೊಟ್ಟ. ಹೋಗು ಭೂಲೋಕದಲ್ಲಿ, ನೀನು ಮನುಷ್ಯನಾಗಿ ಹುಟ್ಟು, ನಾನು ಅವತಾರಿಯಾಗಿ ಬರ್ತೇನೆ. ನಿನ್ನ ನನ್ನ ತೋಳ್ಬಲ ಯೋಗ್ಯತೆಗಳು ಭೂಲೋಕದಲ್ಲಿ ಇತ್ಯರ್ಥವಾಗಲಿ, ಆಮೇಲೆ ವೈಕುಂಠಕ್ಕೆ ಬಾ. ಆ ಶಾಪ ಪ್ರಕಾರವಾಗಿ ಕೃತವೀರ್ಯ ರಾಕಾವತಿಯರ ಸುಖ ದಾಂಪತ್ಯದಲ್ಲಿ ಹುಟ್ಟಿದ ಚಕ್ರೇಶ್ವರ ಕಾರ್ತವೀರ್ಯ ಅರ್ಜುನ ನಾನು. ಈಗ ಮಹಾವಿಷ್ಣುವೇ ಅವತಾರಿಯಾಗಿ ಭಾರ್ಗವರಾಮನಾಗಿ ನಮ್ಮಲ್ಲಿಗೆ ಬಂದಿದ್ದಾನೆ ನನ್ನ ಕೊಲೆಗಾಗಿ. ಅಂದ್ರೆ ಸದ್ಯದಲ್ಲೇ ವೈಕುಂಠವನ್ನು ಸೇರುವಂತಹ ಒಂದು ಯೋಗ್ಯತೆ ನನಗೆ ಬರ್ತದೆ ಎಂಬುದಕ್ಕೆ ಯಾವ ಸಂದೇಹವೂ ಇಲ್ಲ. ಆಹಾ, ನನ್ನ ಭಾಗ್ಯ! ಆದರೆ ನನಗಾಗಿ ಹೋರಾಟ ಮಾಡಿದಂತಹ ಮಂತ್ರಿ ಮಂಡಲ ಅವರ ಸರ್ವನಾಶವಾಗಬೇಕು, ಅವರಿಗೆ ಸಾಯುಜ್ಯ ಪದವನ್ನು ಕೊಡಿಸಬೇಕು, ಆಮೇಲೆ ನಾನು ವೈಕುಂಠವನ್ನು ಸೇರಬೇಕು. ಈ ನಿರ್ಣಯಕ್ಕೆ ಬಂದಿದ್ದೇನೆ. ನನ್ನ ಮುಖ್ಯಮಂತ್ರಿ ಎಲ್ಲಿ? ಶಕ್ರಜಿತು
3: ಪ್ರಭು,
1: ಹೀಗೆ ಬಾ.
3: ಏನ್
1: ಶಕ್ರಜಿತ್?

0: ಚಕ್ರದಿದು
1: ಮಹಾಪ್ರಭುಗಳೇ,
0: ನನ್ನ ದೇಹದ ಎಡಬಲದ ಭುಜಗಳ ಹಾಗೆ, ನನ್ನ ದೇಹದ ಕಣ್ಣುಗಳ ಹಾಗೆ 60,000 ವರ್ಷಗಳ ನನ್ನ ಆಳ್ವಿಕೆಯಲ್ಲಿ ನನ್ನ ಸಹಾಯಕರಾಗಿ ಹೋರಾಟ ಮಾಡಿದವರು ನೀವು. ಮೊನ್ನೆ ಮೊನ್ನೆಯಾಗಿ ಜಮದಗ್ನಿ ಆಶ್ರಮದಿಂದ ಕಾಮದೇವಿನ ಮಗಳಾದ ಸಬಲಾದೇವಿಯನ್ನು ಬಲತ್ಕಾರವಾಗಿ ಇಳತಂದವನ. ಇದನ್ನು ತಿಳಿದಂತ ಭಾರ್ಗವ ರಾಮ ಪರಶುಧರನಾಗಿ ನಮ್ಮಲ್ಲಿ ಹೋರಾಟದ ಸಿದ್ಧತೆಯಿಂದ ಬಂದಿದ್ದಾನಂತೆ. ಬಂದವ ಬ್ರಾಹ್ಮಣ ಹುಡುಗ, ಯುದ್ಧ ಮಾಡುವುದೇ, ಕಾಮದೇವನು ಒಪ್ಪಿಸುವುದೇ, ಏನೆಂಬುದು ಸಮಾಧಾನಕ್ಕಾಗಿ ನಿಮ್ಮ ಉತ್ತರ ಕೇಳ್ತಾ ಇದ್ದೇನೆ.

0: ಏನು ಪುರ ಬಾಲಕನೋರ್ವನು ಹೊರದಲ್ಲಿ ನಡೆತಂದಿಹನೆ ನೀ ಕರುಣಿಸಲೆ ಮಗ ಜಯನು.
1: ಮಹಾಪ್ರಭು
2: ಚಕ್ರಜಿತು,
1: ಬ್ರಾಹ್ಮಣ ಕುಮಾರನು ಸಮರಕ್ಕೆ ಬಂದಿದ್ದಾನೆ.
2: ಹೌದು,
1: ವಿಚಿತ್ರ ಘಟನೆ ಇದು. ಚಕ್ರವರ್ತಿಯನ್ನು ಯುದ್ಧಕ್ಕೆ ಕರೆಯುವುದು, ಒಬ್ಬ ಬ್ರಾಹ್ಮಣ ಹುಡುಗ ಧೇನುವನ್ನು ತಂದಾಗಲಿ, ಆ ಸುದ್ದಿ ತಿಳಿದಾಗಲಿ ನಿಮಗೆ ನಾನು ಹೇಳಿದ್ದೇನೆ, ದುಡುಕಿದ್ದು ಹೆಚ್ಚಾಯಿತು.
2: ಹೌದು,
1: ರಾಜರಾದವನು ಸಾಮ ಬಿಡಬಾರದಂತೆ. ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪ, ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವದು. ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು, ದಂಡದ ಸೀಮೆ ಎಂಬ ಉಪಾಯದಲ್ಲಿ ಸಾಮಾನ್ಯ ತರ ಅಂತ. ಆದ್ರೆ ಏನು ಮಾಡೋದು, ತಂದಾಗಿದೆ, ಮರ್ಯಾದೆಯ ಪ್ರಶ್ನೆ. ಇನ್ನು ಆದುದಾಗಲಿ ನಾವು ಸುಮ್ಮನಿದ್ದವರು, ಬ್ರಾಹ್ಮಣ ಬರಲಿ ಇನ್ಯಾರೇ ಬರಲಿ, ಯಾವ ಶಾಪವೋ ಯಾವ ಮಾತೋ ಅದಕ್ಕೆ ಬೆಲೆ ಕೊಡುವುದಲ್ಲ, ನಮ್ಮ ಮರ್ಯಾದೆಯ ಪ್ರಶ್ನೆ. ನೀವು ಹೋಗುವುದು ಬೇಡ, ನಮ್ಮಿಂದ ಆಗಿದ್ರೆ ನೀವು ಬನ್ನಿ, ನನಗೆ ಕೊಡಿ ಅಪ್ಪಣೆ,
2: ಹೋಗಿ ಸಮರವನ್ನೇ ಸೇರಿ.

0: ನಮ್ಮ ಕೆಳಗಿ ಬರಿದೆ ಕೆಟ್ಟೆ ಎಂದು ಜರೆ ಅರಸನವನನು.
1: ಏನು
2: ನನ್ನ ಕಣ್ಣುಗಳನ್ನೇ ನಾನು ನಂಬದ ಹಾಗೆ ಆಗಿ ಹೋಯ್ತಲ್ಲ.
1: ಯಾಕೆ
2: ಬ್ರಾಹ್ಮಣ ಹುಡುಗ
1: ದರ್ಪೇನು
2: ಹಿಡಿಯಬೇಕಾದಂತಹ ಕೈಯಲ್ಲಿ ಪರಶುವನ್ನು ಧಾರಣೆ ಮಾಡಿದೀಯಾ ನೀನು?
1: ಹೌದು,
2: ಇಳೆಯ ವಯಸ್ಸಿನ ತರಳ ನೀನು. ಮಿಂಚಿನ ಹೊಳೆದಲ್ಲಂತೆ ನೇರವಾಗಿ ನಮ್ಮ ರಾಜಸ್ಥಾನವನ್ನು ಪ್ರವೇಶ ಮಾಡುವಲ್ಲೇವರೆಗೂ ಮುಂದೆ ಬಂದಿದ್ದೀಯ ಅಂದ್ರೆ ಅನರ್ಥ ಕಾಲದ ದೋಷ ಇದು. ಅಲ್ಲ, ನಿನ್ನ ಹುಡುಗ ಬುದ್ಧಿಯು ನನಗೆ ಅರ್ಥವಾಗುವುದಿಲ್ಲ.
1: ಓ,
2: ಕಾರ್ತಿವೀರ ಅರ್ಜುನ ಭದ್ರವಾದಂತಹ ಈ ಆಳ್ವಿಕೆಯ ಒಳಗೆ ಬ್ರಾಹ್ಮಣರು ಇಷ್ಟು ಸೊಕ್ಕಿದ್ದಾರೆ ಅಂದ್ರೆ ಮತ್ತೆ ಕ್ಷತ್ರಿಯರಾದ ನಾವು ಹೇಗಿರಬೇಕು? ಸರಿಯಾಗಿ ಯೋಚನೆ ಮಾಡು. ಯೋಚನಾ ಶಕ್ತಿ ನಿನಗೆ ಇರ್ಲಿಕ್ಕಿಲ್ಲ. ಆದ್ರಿಂದ ಹುಡುಗ, ನಿನಗೆ ಸಾರಿ ಹೇಳ್ತೇನೆ, ಸಮರ ಬೇಡ, ನಡೆ ಹಿಂದೆ ಇಲ್ಲಿಂದ.
1: ನಾನು ಹುಡುಗನ ಎಂಬ ಕೀಳ್ಭಾವನೆ ಎದುರಿಗೆ ಕಾರ್ತಿವೀರ ಹುಡುಗನಾದ್ರೆ ಏನಾಯ್ತು? ನಾನು ಹಿಡಿದಂತಹ ಪರಶುವಿಗೆ ಹುಡುಗತನವೇನೂ ಇಲ್ಲ. ಉದ್ದಟತನವನ್ನು ತೋರಿಸುವುದಕ್ಕೆ ನಾನು ಬಂದವನೇನೂ ಅಲ್ಲ. ನೀನು ತಪ್ಪಿದರೆ ನಡೆದಿದ್ದೆಂಬುದನ್ನು ತಿಳಿದಂತಹ ನಾನು ನಿನ್ನನ್ನು ಸರಿದಾರಿಗೆ ತರುವುದಕ್ಕೆ ಬೇಕಾಗಿ, ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ, ಕ್ಷತ್ರಿಯ ಅಂತ ನೀನು ಗೋವುಗಳನ್ನು ಹಾಗೆ ಹೆಣ್ಣು ಮಕ್ಕಳನ್ನು ಬ್ರಾಹ್ಮಣರನ್ನು ಉಳಿಸುವುದಕ್ಕೆ ಪ್ರಯತ್ನ ಮಾಡಬೇಕಾಗಿತ್ತು. ಅದನ್ನು ತಪ್ಪಿ ನಡೆದಿದ್ದೆಂಬುದನ್ನು ತಿಳಿದಂತಹ ನಾನು ನಿನ್ನನ್ನು ದಂಡಿಸುವುದಕ್ಕೆ ಬಂದದ್ದಲ್ಲ. ತೀನತೆಯಿಂದ ಕಾಮಧೇನುವನ್ನು ಕೇಳ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಕಾಮಧೇನುವನ್ನು ಕೊಟ್ಟರೆ ನಿನಗೆ ಉಳಿಗಾಲವಿದೆ. ಎಲ್ಲಿಯಾದ್ರೂ ಅಧರ್ಮದಲ್ಲಿ ನಡೆಯುತ್ತಾ ಅಂತೇಳಿ ಆದ್ರೆ ನಿನಗೆ ವಿನಾಶಕಾಲೇ ವಿಪರೀತ ಬುದ್ಧಿ.
2: ಬಲತ್ಕಾರದಲ್ಲಿ ತಂದಂತಹ ದೇನುವನ್ನು ಸಾಮದಿಂದ ಒಪ್ಪಿಸುವುದಕ್ಕೆ ರಣಹೇಡಿಗಳು ನಾವಲ್ಲ, ಬಾ ಮುಂದೆ ನೋಡ್ತೇನೆ.

0: ಮಹೇಶ್ಪತಿ ಪಟ್ಟಣದಲ್ಲಿದ್ದವರೆಲ್ಲರೂ ಭಯಗೊಂಡಿದ್ದಾರೆ. ಅವರಿಗೆಲ್ಲರಿಗೂ ಭರವಸೆಯ ಮಾತನ್ನು ಕೊಟ್ಟು ಶಬಲೆಯನ್ನು ಕರೆದುಕೊಂಡು ತನ್ನ ತಂದೆಯ ಎಡೆಗೆ ಹೋಗಬೇಕಾಗಿದೆ. ನಡೀತೇನೆ ನೋಡೋಣ ಆಶ್ರಮದ ಬಳಿಗೆ. ಅಪ್ಪ
1: ಮಗನೇ ರಾಮ,
0: ಕಾರ್ತಿವೀರನಿಗೆ ಬುದ್ಧಿಯ ಮಾತನ್ನು ಹೇಳಿದೆ, ಕೇಳುವಂತಹ ತಾಳ್ಮೆ ಅವನಿಗೆ ಇರಲಿಲ್ಲ. ಯುದ್ಧದ ಪರಿಣಾಮ ಅವನ ವಧೆಯಾಯಿತು. ಶಬಲೆಯನ್ನು ತಂದಿದ್ದೇನಪ್ಪ, ಮುಂದೆ ಏನು ದಾರಿ ಎಂಬುದನ್ನು ನೀವು ತೋರಿಸಬೇಕು.
1: ಬ್ರಾಹ್ಮಣರನ್ನು ರಕ್ಷಿಸಬೇಕಾದಂತಹ ಕ್ಷತ್ರಿಯರು ದುಷ್ಟರಾಗಿ ಭೂಭಾರಕರಾದಾಗ ಬ್ರಾಹ್ಮಣರೇ ಕೈಯಲ್ಲಿ ಕತ್ತಿ ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಾಯ್ತು.
0: ಹೌದಪ್ಪ
1: ಮಗನೇ,
0: ಅಪ್ಪ
1: ಕಳೆದು ಹೋದದ್ದಕ್ಕಾಗಿ ವ್ಯಥೆ ಬೇಡ. ಧೀನುವನ್ನು ಪೂಜೆ ಮಾಡಿ ನಿತ್ಯ ವಿಧಿಗಳನ್ನು ಪೂರೈಸಿ ಮುಂದಿನ ಕಾರ್ಯಕ್ರಮಗಳು ಯಥಾಕ್ರಮವಾಗಿ ನಡೆಯುವುದಕ್ಕೆ ಆ ದೇವತೆಗಳ ಪ್ರಾರ್ಥನೆಯನ್ನು ಮಾಡೋಣ. ಅಮಂಗಳ ನಿವಾರಣೆಗಾಗಿ ಸರ್ವಶಕ್ತನಾದಂತಹ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ.

0: ಇದುವರೆಗೂ ಕೇಳಿದಿರಿ ಯಕ್ಷಗಾನ ಗದಾಪರ್ವ. ಭಾಗವತರು ಶ್ರೀ ಕಡತೂಕ ಮಂಜುನಾಥ ಭಾಗವತ್, ಮೃದಂಗ ಶ್ರೀ ಗಣಪತಿ ಭಾಗವತ್. ಇದೀಗ ಎಂದಿನಂತೆ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
3: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಧ್ಯಾನಾಸಕ್ತಳಾಗಿ ನನ್ನನ್ನೇ ಶೋಧ ಮಾಡುತ್ತಾ ಕಲ್ಲು ಮುಳ್ಳಿನ ಪರಿವೆಯಲ್ಲದೆ ಅರಣ್ಯದಲ್ಲಿ ಅರಿಯುತ್ತಲಿದ್ದಾಳೆ. ಆದರೆ ಕಾಲುಗಳಿಂದ ರಕ್ತವು ಹೊರಸೂಸುತ್ತಿದ್ದರೂ ಅದರ ಕಡೆಗೆ ಆ ತಾಯಿ ಗಮನವನ್ನೇ ಮಾಡಿರುವುದಿಲ್ಲ. ಧನ್ಯ ಧನ್ಯ ನನ್ನ ಶರಣ ಶರಣೆಯರೇ, ನೀವೇ ಧನ್ಯರು. ಆಗಲಿ, ನಾನೀಗ ಈ ಜಂಗಮ ರೂಪವನ್ನು ಧರಿಸಿಕೊಂಡು ಆ ತಾಯಿ ದನದ ಪಟ್ಟಿಗೆಯಲ್ಲಿ ವಾಸ ಮಾಡುವೆನು. ಅಂದರೆ ಅವಳು ಮಾಡುವಂಥ ಅತಿ ಸತ್ಕಾರಕ್ಕೆ ಒಳ್ಳೆ ಅನುಕೂಲವಾಗುವುದು.

0: ನಾನು ಓರ್ವ ಜಂಗಮನು, ಹಸಿವಿಯಾಗಿದೆಯಮ್ಮ, ನನಗೆ ಸ್ವಲ್ಪ ಕವಳವನ್ನು ಕೊಟ್ಟು ಕಾಪಾಡು ತಾಯಿ.
1: ಶಿವಶಿವ, ಈ ವೃದ್ಧ ಜಂಗಮನು ಹಸಿದು ಕಳವಳಿಸುತ್ತಿರುವನಲ್ಲ, ಆ ಮಲ್ಲಿಕಾರ್ಜುನನೇ ಈ ಜಂಗಮನ ವೇಷವನ್ನು ಧರಿಸಿಕೊಂಡು ಇಲ್ಲಿಗೆ ಬಂದಿರಬಹುದೇನು?
2: ಹೌದು ಅಯ್ಯ.
1: ತಂದೆ,
0: ತಾಯಿ,
1: ಸ್ವಾಮಿ,
0: ನನ್ನಮ್ಮ ನಿನಗೆ ಮಂಗಲವಾಗಲಿ ಮಗಳೇ. ನೀನೋರ್ವಳೆ ಈ ಕಾನನದಲ್ಲಿ ಅಲಿಯುತ್ತಿರಲೇನು ಕಾರಣ? ನೀನು ಯಾರಮ್ಮ?
1: ತಂದೆ, ಇಲ್ಲಿಗೆ ಒಂದು ಸ್ವಲ್ಪ ಸಮೀಪದೊಳಗೆ ಸಿದ್ದಾಪುರ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಹೇಮರೆಡ್ಡಿ ಎಂಬ ಸದ್ಗೃಹಸ್ಥನಿದ್ದಾನೆ. ಅವರ ಸೊಸೆ ನಾನು. ದನಗಳನ್ನು ಕಾಯುವುದಕ್ಕಾಗಿ ಅತ್ತೆಯವರ ಅಪ್ಪಣೆಯಂತೆ ಇಲ್ಲಿಗೆ ಬಂದಿರುವೆನೆ ಸ್ವಾಮಿ. ಬಹುತರವಾಗಿ ನನ್ನ ವಾಸ ಇಲ್ಲಿಂದ ಒಂದು ಸ್ವಲ್ಪ ಸಮೀಪದೊಳಗೆ ಆಗುವುದು. ಮನೆಯಿಂದ ಯಾವಾಗಲಾದರೊಮ್ಮೆ ರೊಟ್ಟಿ ಹಾಗೂ ಅಂಬಲಿಯನ್ನು ಅವರು ನನಗೆ ಇಲ್ಲಿಗೆ ಕಳಿಸಿಕೊಡುತ್ತಿದ್ದಾರೆ. ಅದನ್ನೇ ಆ ಪರಮಾತ್ಮನಿಗೆ ಅರ್ಪಿಸಿ ಆ ಪ್ರಸಾದದಿಂದ ಜೀವಿಸಿಕೊಂಡಿರುವೆನು. ಲಿಂಗ ಜಂಗಮರ ಸೇವೆಯಲ್ಲಿ ನನಗೆ ಆಸಕ್ತಿ ಬಹಳ. ಆದರೆ ಆ ಸೇವೆ ಅದು ಇಲ್ಲಿ ನನಗೆ ದೊರಕುವುದಿಲ್ಲವಲ್ಲ ಅಂತ ಚಿಂತೆಯಾಗುತ್ತಿದೆಯಪ್ಪ.
0: ನನ್ನಮ್ಮ.
1: ತಂದೆ,
0: ನೀನೇನು ಚಿಂತಿಸಬೇಡ ತಾಯಿ.
1: ಯಾಕೆ ಸ್ವಾಮಿ?
0: ಅದು ಅಲ್ಲಿ ನೋಡಮ್ಮ, ಆ ಕಾಣುವ ಬೆಟ್ಟದ ಮೇಲೆ ಒಂದು ಶಿವಲಿಂಗವಿದೆ ತಾಯಿ. ಅವನಿಗೆ ಮಲ್ಲಯ್ಯನೆಂದು ಕರೆಯುತ್ತಾರೆ.
1: ನಿಜ ಸ್ವಾಮಿ.
0: ಆ ಬೆಟ್ಟದ ಅಡಿಯಲ್ಲಿಯೇ ಪಾತಾಳ ಗಂಗೆ ಇರುವಳು.
1: ಹೌದು.
0: ನೀರು ಸಮೃದ್ಧಿಯಾಗಿದೆ. ಸ್ನಾನ ಪಾನಾದಿಗಳನ್ನು ಮಾಡಲಿಕ್ಕೆ ಬಲು ಯೋಗ್ಯವಾಗಿದೆಯಮ್ಮ ಅಲ್ಲಿ.
1: ಹೌದಪ್ಪ.
0: ಆದ್ದರಿಂದ ನೀನೀಗ ಅಲ್ಲಿಗೆ ಹೋಗಮ್ಮ.
1: ಆಗಲಿ ಸ್ವಾಮಿ.
0: ಅಂದ್ರೆ ನಿನ್ನ ವ್ರತೋಪಾಸನೆಗೆ ಒಳ್ಳೆ ಅನುಕೂಲವಾಗ್ತಾ ಇದೆ.
1: ತಂದೆ, ನನಗೆ ಒಳ್ಳೆಯ ಸ್ಥಳವನ್ನೇ ತೋರಿಸಿದೆಯಲ್ಲ ನನ್ನಪ್ಪ. ಅಪ್ಪ, ಈಗ ನೀನು ಮೊದಲು ಈ ಅಂಬಲಿಯನ್ನ ಸೇವಿಸಿಕೊಂಡು ತೃಪ್ತನಾಗು ಸ್ವಾಮಿ.
0: ನಿನ್ನ ಇಚ್ಛೆಯಂತೆ ಆಗಲಿ ತಾಯಿ.
1: ದೇವ, ಭಕ್ತರಿಂದ ಪಂಚಾಮೃತವನ್ನೇ ಸೇವಿಸುತ್ತಿರುವ ನಿಮಗೆ ಬಡವಿಯಾದ ನಾನು ಈಗ ರೊಟ್ಟಿ ಹಾಗೂ ಅಂಬಲಿಯನ್ನ ನಿಮಗೆ ನೀಡಬೇಕಾಯಿತಲ್ಲ ತಂದೆ. ಇದು ನಿಮಗೆ ರುಚಿ ಹತ್ತಬಹುದೇನು ಸ್ವಾಮಿ? ಇಲ್ಲ ಇಲ್ಲ ಇಲ್ಲ.
0: ಅದು ಏನೇ ಇರಲಿ ತಾಯಿ, ನನಗೆ ಮಾತ್ರ ಬಹಳ ಹಸಿವಿಯಾಗಿದೆಯಮ್ಮ. ಕೊಡಮ್ಮ ತಾಯಿ.
1: ತೆಗೆದುಕೋ ಅಪ್ಪ, ತೆಗೆದುಕೋ.
0: ಇದು ಹಳಸಿದ ಅಂಬಲೆಯೇ ಅಲ್ಲ, ಅಮೃತವು ಮಹಾಸಾಧಿ ಮಲ್ಲಮ್ಮನ ಹಸ್ತಸ್ಪರ್ಶದಿಂದ ಕ್ಷೀರವಾಗಿರುವುದು.

0: ಭಕ್ತ ಶಿರೋಮಣಿಯಾದ ಮಲ್ಲಮ್ಮಾಂಜನೆಯ ಮಂಗಲವಾಗಲಿ.
1: ತಂದೆ, ಏನಿದು? ಸ್ವಾಮಿಯು ಅವನು ಮಾಯವಾದನಲ್ಲ, ಅವನು ಮಲ್ಲಿಕಾರ್ಜುನ ಆಗಿರಬಹುದೇನು? ಆ ಹೌದು, ನಿಸ್ಸಂದೇಹವಾಗಿಯೂ ಅವನೇ. ದೇವ, ಬಡವಿಯಾದ ನಾನು ಅಂಬಲಿ ಹಾಗೂ ರೊಟ್ಟಿಯನ್ನ ನೀಡಿದನಲ್ಲ, ನನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸಿ ಬಿಡುತ್ತಂದೆ. ಕ್ಷಮಿಸು.

0: ದೇವ, ಈ ದೀನರ ವಿಷಯದಲ್ಲಿ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈ ಭಕ್ತರ ಅಪರಾಧವನ್ನು ನೀನು ಕ್ಷಮಿಸುವುದಿಲ್ಲವೇನು ತಂದೆ? ನೀನು ಕ್ಷಮಿಸದೇ ಇದ್ದಲ್ಲಿ ಈ ಶಿಲಾಮಯ ಲಿಂಗ ಮೂರ್ತಿಗೆ ತಲೆಯನ್ನು ಅಪ್ಪಳಿಸಿ ಪ್ರಾಣವನ್ನೇ ಕೊಡುವೆನು. ಜಯ ಮಲ್ಲಿಕಾರ್ಜುನ.
1: ತಡೆ ಮಲ್ಲಮ್ಮ, ನನ್ನಮ್ಮ ನಿನಗೆ ಜನ್ಮ ಕೊಟ್ಟಂತಹ ನಿನ್ನ ತಾಯಿ ತಂದೆಗಳನ್ನು ಉದ್ಧರಿಸಿದೆ, ಅಲ್ಲದೆ ನಿನ್ನ ಅತ್ತೆಯ ಮನಿತ ಉನ್ನತಾವಸ್ಥೆಗೆ ತಲುಪಿಸಿದೆ. ಅಳಬೇಡ ತಾಯಿ, ಶಾಂತಳಾಗಮ್ಮ, ಮಗಳೇ ಶಾಂತಳಾಗಮ್ಮ.
0: ದೇವ, ಯಾವಾಗಲೂ ನೀನು ನನ್ನ ಬಳಿಯಲ್ಲೇ ಇದ್ದರೂ ಕೂಡ ನಿನ್ನನ್ನು ತಿಳಿಯಲಾರದೆ ನಾನು ಮೂಢಳಾಗಿ ಇದ್ದೇನಲ್ಲ. ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸು ತಂದೆ, ಕ್ಷಮಿಸು ಸ್ವಾಮಿ.
1: ನನ್ನಮ್ಮ, ನಿನಗಾವಿಚ್ಛವು ಕೇಳಿಕೋ ತಾಯಿ, ಕೇಳಿಕೋ ಅಮ್ಮ.
0: ದೇವ, ನನಗೆ ಈ ಸಂಸಾರ ಜಂಜಡುವ ಅದು ಸಾಕಾಯಿತು ತಂದೆ. ಇನ್ನು ಮೇಲೆ ತಂದೆ ನನಗೆ ಮುಕ್ತಿಯನ್ನೇ ದಯಪಾಲಿಸು ಸ್ವಾಮಿ.
1: ನನ್ನಮ್ಮ, ನಿನಗೆ ಸಂಸಾರವು ಸಾಕಾಯಿತು.
0: ಹೌದು ಸ್ವಾಮಿ.
1: ಹುಚ್ಚಮ್ಮ, ಮಾನವ ಪ್ರಾಣಿ ಹುಟ್ಟಿ ಬಂದ ಮೇಲೆ ತನಗೆ ಬಂದ ಕಷ್ಟವನ್ನು ಅನುಭವಿಸಲೇಬೇಕು.
0: ಓ

0: ಧರ್ಮಪರಾಯಣದಲ್ಲಿ ಕೋರಾನ್ನ ಭಿಕ್ಷಾ, ಭಿಕ್ಷಾ ಭವತಿ ಭಿಕ್ಷಾಂ ದೇಹಿ.
1: ತಂಗಿ, ಹೊರಗೆ ಯಾರೋ ಒಬ್ಬ ಕೂಗಿದೆ ನೋಡು.
2: ಮತ್ತೆ ಅವ ಬಂದ? ಊರು ಬಿಟ್ಟರು ಸೋಮಾರ ಬಿಡವಲ್ಲ ನೋಡು ಅಕ್ಕ. ಇವನಪ್ಪ ಜಂಗಮಯ್ಯ.
1: ಯಾಕೋ ಜಂಗಮಯ್ಯ, ಏತಕ್ಕಾಗಿ ಬಂದಿರುವಿ?
0: ನನ್ನಮ್ಮ, ನಾನು ಭಿಕ್ಷೆಗಾಗಿ ಬಂದಿರುವೆ ತಾಯಿ. ಆದ್ದರಿಂದ ಯಾವ ಬಗೆಯ ಭಿಕ್ಷೆಯಾದರೂ ಸರಿಯೇ. ಹಸಿ ಹಿಟ್ಟು, ಕಾಳು, ಇಲ್ಲವೇ ಬೇಸಿದ ಕಜ್ಜಾಯ? ನನ್ನಮ್ಮ, ನನಗೆ ಬಹಳ ಹಸಿವಿಯಾಗಿದೆ. ಆದ್ದರಿಂದ ಒಂದು ತುತ್ತು ನೀಡಿ ಕಳಿಸಿರಮ್ಮ.
2: ಏ ಅಯ್ಯ, ಊರೆಲ್ಲ ಹಾಳಾಗಿ ಹೋಗಿದೆಯೇನು? ತಿರುಗಿ ಮುರುಗಿ ನಮ್ಮ ಮನೆಗೆ ಗಂಟು ಬಿದ್ದಿವೆ ಅಲ್ಲ ಅಕ್ಕ. ಆ ಮಲ್ಲಿಯು ಧರ್ಮ ಅಧರ್ಮ ಅಂತ ಹಾಕಿ ಸವಿಗರಿಸಿ ಬಿಟ್ಟಿದ್ದಾಳೆ. ಏ ಅಯ್ಯಪ್ಪ, ಆ ಮಲ್ಲಿಯು ಈಗ ಇಲ್ಲಯ್ಯಪ್ಪ.
0: ಅಲ್ಲವಮ್ಮ, ನಿಮ್ಮಿಂದ ಆ ನನ್ನ ತಾಯಿಗೆ ತೊಂದರೆಯಾಗಿಲ್ಲವಷ್ಟೇ.
1: ಅವಳಿಗೆ ತೊಂದರೆ ಕೊಡಲು ನಮಗೇನು ಕಾರಣ? ಅವಳು ಪರರ ಮನೆಯಿಂದ ಬಂದವಳು, ನಾವು ಬಂದವರು.
0: ಹೌದಮ್ಮ, ಇದು ನಿಜವಾದ ಮಾತಮ್ಮ.
1: ಸಮಾನ ಸುಖ ದುಃಖದಲ್ಲಿ ಸಮಭಾಗಿಯಾಗಿರುವ ಭಾಗಿಗಳು.
0: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನ ಯೋಗ್ಯತೆಯನ್ನು ಈ ಕಾಕು ಜಾತಿಯ ಕುಣ್ಯಗಳೆಂತರಿವವು. ಒಂದೆವು ಶಾಪನುಚ್ಛರಿಸಿದ ಮಾತ್ರಕ್ಕೆ ಹುರುಪಳಿಸಿ ಹೋಗುವವು. ನಿಂದಕರು ನೆರೆಯಲ್ಲಿದ್ದರೇನೆ ಸಜ್ಜನರ ಪ್ರಭಾವ ಎದ್ದು ಕಾಣುವುದು.
3: ಈ ಮುದುವನಾರು
2: ಅತ್ತೆಯವರೇ, ಇವನಪ್ಪ ಜಂಗಮಯ್ಯ. ನನಗೆ ರೊಟ್ಟಿ ಹಾಕ್ರಿ, ಅನ್ನ ಹಾಕ್ರಿ ಅಂತ ರಿಪಿರಿಪಿ ಹಚ್ಚಿಬಿಟ್ಟಾನ. ಏನು ಹೇಳಿದ್ರು ಕೇಳವಲ್ಲ, ಮುಂದಿನ ಮನೆಗೆ ಹೋಗವಲ್ಲ.
3: ಜಂಗವನೋ ಗಂಟು ನುಂಗವನೋ. ಅಯ್ಯ, ಸರಕನೆ ಬರೋದು ಕೋರಾನ್ನ ಬಿಟ್ಟಿಲ್ವದು. ತೆಂಗಿನಾಗಮ್ಮ ಬಸಮ್ಮ
2: ಅತ್ತೆ,
3: ಈ 500 ಬಹಳ ಹಚ್ಚಿದಂತೆ ಕಾಣುವುದು. ಇವನು ಚೆನ್ನಾಗಿ ಊಟ ಮಾಡಿಸಿಬಿಡ್ರಿ.
1: ಆಗ್ಲಿ ಅತ್ತೆಯವ್ರಿ, ನೀವು ಹೊರಗೆ ಹೋಗಿ ನೋಡ್ತಾ ಇರ್ರಿ.
3: ಆಗ್ಲಿ ಆಗ್ಲಿ
2: ಸ್ವಾಮಿ.
0: ಅಮ್ಮ.
2: ಸ್ವಾಮಿಗಳೇ.
0: ಯಾಕಮ್ಮ ತಾಯಿ,
2: ತಾವು ಬಹಳ ಹಸಿದಂತೆ ಕಾಣುತ್ತದೆ.
0: ಹೌದಮ್ಮ, ಅದಕ್ಕೆ ಪ್ರತಿಯಾಗಿ ಮತ್ತೆ ನೀವೇನ್ ಮಾಡ್ತಾ ಇದ್ದೀರಮ್ಮ?
1: ನಾವು ಊಟ ಮಾಡಿಸ್ಬೇಕಿತ್ತೀವಯ್ಯಪ್ಪ.
0: ಇದು ಹೊಸ್ತಾಯ್ತಲ್ಲವಮ್ಮ.
1: ಏನಿಲ್ಲಯ್ಯಪ್ಪ, ವರ್ಷ ವರ್ಷ ಮಾಡಿಸ್ತೀವಿ ನಾವು.
0: ಆಗಲಿ ತಾಯಿ, ನಿಮ್ಮ ಇಚ್ಛೆಯಂತೆ ಆಗಲಮ್ಮ.
2: ತಾವು ಕಾಸು ಕುಳಿತುಕೊಳ್ಳಪ್ಪ.
0: ಒಳ್ಳೆಯದಮ್ಮ ತಾಯಿ.
1: ತಂಗಿ ಬಸಮ್ಮ, ಪಾಪ ಸ್ವಾಮಿಗಳು ಬಹಳ ಹಸಿದಂತೆ ಕಾಣುವುದು.
2: ಹೌದಮ್ಮ,
1: ಅವರಿಗೆ ಬಿಸಿ ಬಿಸಿ.
2: ಒಳ್ಳೆಯದು.
0: ನನ್ನಮ್ಮ, ನನಗೇನು ನಿಮ್ಮ ಬಿಸಿ ರೊಟ್ಟಿ ಮತ್ತೆ ಇನ್ನಾವ ಪದಾರ್ಥ, ಅದು ನನಗೆ ಬೇಕಾಗಿಲ್ಲ ತಾಯಿ.
1: ಮತ್ತೇನು ಸ್ವಾಮಿ?
0: ನಾನು ಕೇಳ್ತಾ ಇರುವುದು ಅದೇ, ಆ ಅಂಬಲಿ ಇಲ್ಲವೇ ತುಣುಕು ರೊಟ್ಟಿದಷ್ಟೇ ಸಾಕಮ್ಮ. ಅದನ್ನೇ ಊಟ ಮಾಡಿ ತೃಪ್ತನಾಗುತ್ತೇನೆ.
2: ಸ್ವಾಮಿ, ತಮ್ಮ ಪ್ರೇಮ ಕಥೆಯೆಲ್ಲ ತಿಳಿದಂತಾಯಿತು.
0: ಅಂದ್ರೆ ಏನಮ್ಮ ಇದರ ಅರ್ಥ?
2: ಅಂದ್ರೆ ಆ ಮಲ್ಲಿಗೆ ನಿಮ್ಮಂತಹ ಜಂಗಮರು ಎಷ್ಟು ಮಂದಿ ಇರೋ ರಮಕತ್ತನಿ.
0: ಎಂಥ ಮಾತನ್ನಾಡಿದೆಯಮ್ಮ ಆ ನನ್ನ ತಾಯಿ, ಎಂಥ ಬಿರುನುಡಿಗಳನ್ನ ಆಡಿದೆಯಮ್ಮ. ನನ್ನಮ್ಮ ಕೇಳಲಾರುತ್ತಾಳೆ.
2: ಸುಖವಾಗಿ ಊಟ
0: ಮಾಡೋಮ್ಮ. ಮಲ್ಲಮ್ಮ, ಎಲ್ಲಿಗೆ ಹೋಗಿರುವೆಯಮ್ಮ? ನೀನಿರ್ತಾ ಇದ್ದರೆ ನನಗೆ ವಿಪತ್ತಾನೆ ಬರ್ತಾ ಇದ್ದಿಲ್ಲ. ಎಲ್ಲಿಗೆ ಹೋಗಿದ್ದೀಯಾ ತಾಯಿ?
1: ಅತ್ತೆಯವರೇ, ಈ ಮಲ್ಲೆ ಮಲ್ಲಯ್ಯನ ಸಂಬಂಧವು ಎಂತಾದ್ದು ವಿಷಯ ನಿಮಗೆ ಹೊಳೆಯುತ್ತೆ?
3: ಅಯ್ಯ ತಂಗಿ, ಹೊಳೆದಿನ ಮಾಡಿತು. ಆ ಮಲ್ಲಿಂಥ ವಿಟಮಲ್ಲಯ್ಯನೊಡನೆ ಸರಸವಾಡುವ ಅಭಿಪ್ರಾಯವು ನನ್ನ ಸರಿಯಾಗಿ ಹೊಳಿತು ನೋಡಮ್ಮ.
2: ಅತ್ತೆ, ಹೀಗಿದ್ದು ನಿಮ್ಮ ಚಾಣಾಕ್ಷತೆಯನ್ನು ಗಂಟು ಕಟ್ಟಿ ಬಚ್ಚಿಟ್ರೆ ಫಲಕಾರಿಯಾಗುವುದಿಲ್ಲ, ನಮ್ಮ ಮಾನವ ಉಳಿದಂತಾಗಲಿಲ್ಲ. ಸರಿ, ಸಮಾನಿಕರಲ್ಲಿ ನನಗೆ ಮುಖವಿತ್ತು ತಿರುಗಾಡಲು ನಾಚಿಕೆಯಾಗಿದೆ. ಹೇಮರೆಡ್ಡಿ ಸೊಸೆ ಹಾದರಿಗಿತ್ತಿಯಾದರೆಂದು ಊರು ಜನರೆಲ್ಲ ಪಿಸಿ ಪಿಸಿ ಮಾತಾಡುತ್ತಿದ್ದಾರೆ. ಇಂದು ನೀವೇ ಆ ವಿಷಯವನ್ನು ತೆಗೆದಿರೆಂದು ಹೇಳಿದೆವು.
3: ಹೌದು ತಂಗಿ, ಇನ್ನೇನು ಮಾಡಬೇಕು?
1: ಮಾಡುವುದೇನು, ಮುಳ್ಳನ್ನು ಮುಳಿದು ತೆಗೆಯಬೇಕು.
2: ಅತ್ತೆ, ತೆಗೆಯಬೇಕು ಉಪಯೋಗಿಸ ಮುಳ್ಳು ಲೊಡ್ಡಾಗಿರಬಾರ್ದ?
3: ತಂಗಿ ಬಸಮ್ಮ, ನೀನೇ ಹೋಗಿ ಆ ಭರಮರೆಡ್ಡಿನ ಕರ್ಕೊಂಡು ಬರ ಹೋಗು.
2: ಎಲ್ಲಿ ಹೋಗ್ಯಾನೋ?
3: ಎಲ್ಲಿ ನೋಡವ?
2: ಭಾವಯ್ಯ, ಭಾವಯ್ಯನವರ, ಅತ್ತೆಯವರು ನಿಮ್ಮನ್ನು ಕರೆಯುತ್ತಿದ್ದಾರೆ, ಬರ್ತೀರೇನ್ರಿ?
4: ಬಾಂಡ್ಯ ಸೊಸಿಯ ಶ್ಯಾವಿ ಬಸಿಯ
3: ಮಾರಿಗಡೆ ನಗತಿಯೇನು?
4: ಮತ್ತೇನು ಮಾಡ್ಲಿ, ನಿನ್ನ ಮುಂದ್ ಕುತ್ಕೊಂಡ.
3: ಏ ಹಾಗಲ್ಲ, ಆಕಿನ ಅಡವಿ ಕಟ್ಟಿದ್ರು ಕೂಡ ಆಕೆ ತನ್ನ ದುರ್ನಡತಿನ ಬಿಡಲಿಲ್ಲ.
4: ಯಾವಾಕಿನ ಯಾವಾಗ ಅಡವಿ ಕಟ್ಟಿದ್ರಿ? ಹಿಂದ್ ಮುಂದ ಸಂಬಂಧ ಇಲ್ದ ಏನಾರೆ ಮಾತಾಡಿಬಿಟ್ರ ಆತಿನ ಬೇ ಅಮ್ಮ. ನನ್ನ ಹೆಂಡತಿನ ಅಡವಿ ಕಟ್ಟೆ ನನ್ನ ಒಂಟಿಗೇನು ಮಾಡಿಬಿಟ್ಟರಿ?
3: ನೀನು ಒಪ್ಪಟ್ಟಿಗನಾಗಿದ್ರೆ ನಮಗೆ ಸಂತೋಷ.
4: ನಾವು ಒಂಟಿಗೆ ಆದ್ರೆ ಸಂತೋಷ, ನೀ ಮಾತ್ರ ಸೀಟ್ ಭರ್ತಿ ಮಾಡಿದ್ರಾಗ ಇರ.
3: ಹಾಗಲ್ಲ, ಅಲ್ಲಿ ಕೊಡುವ ಮಲ್ಲಯ್ಯನಿಗೆ ಗಂಟು ಬಿತ್ತಿರುವಂತೆ.
4: ಬೇಷ್ ಎಮ್ಮ, ಬಿತ್ತು ಮಾತಿನಿಂದ ಹೇಳಬಾರ್ದ, ಸೂಳಿತರ ಮಾಡ್ತಾಳಂತ.
2: ಹಾವ, ನಾವಷ್ಟೇ ಅಂತೀವಿ, ಹೀಗಲ್ಲ. ಊರೆ ಮಂದೆಲ್ಲ ಇದೇ ಮಾತಾಡುತ್ತಿದ್ದಾರೆ. ಅವರ ಮುಂದೆ ನನಗೆ ಮುಖವೆತ್ತಿ ತಿರುಗಾಡಲು ನಾಚಿಕೆ ಆಗಿದೆ, ಏನು ಮಾಡಬೇಕು?
4: ಏ ಬಸಮ್ಮ, ಅವ್ರ ಮುಂದೆ ನಿನ್ನ ಮುಖ ಎತ್ತದ ಬ್ಯಾಡಿನ
2: ಬ್ಯಾಡೋ ಅಪ್ಪ,
4: ತೆಗೆದು ಮಣ್ಣಾಗಿ ಮುಚ್ಚಿಸ್ಬಿಡು. ನೋಡೇ ಬಸಮ್ಮ, ಗಡಿಗಿ ಬಾಯಿ ಮುಚ್ಚಾಕ ಬರ್ತೈತೆ, ಆದ್ರೆ ಮಂದಿ ಬಾಯಿ ಮುಚ್ಚಾಕ ಆಗಾನಿಲ್ಲ ಎಂಬ ಮಾತೈತೆ. ಆಗ್ಲಿ, ಈಗ ಸದ್ಯ ನನಗೆ ಏನ್ ಮಾಡಂದ್ರಿ?
3: ಆ ದುಷ್ಟರಿಬ್ಬರನ್ನ ಕೊಂದು ಬರ್ಬೇಕು.
4: ಮತ್ತ ನನಗೆ ಹೇಳ್ತಿ?
3: ನಿನಗೆ ಇನ್ನೊಬ್ಬಳನ್ನು ತಂದು ಮದ್ವೆ ಮಾಡ್ತೇನೆ.
4: ಈಗ ಮಾಡಿಬಿಡಂಗ್ರ, ಅಡಿವೆಯಾಗಿದ್ದಾಗಿಣ್ಕೊಂಡ ನಾಯಕ ಪಾಪ ಕಟ್ಟಿಕೊಳ್ಳಿ.
2: ಹಾಗಲ್ಲ ಭಾವ, ತಿಳಿದು ತಿಳಿದು ಸೌತಿ ಮೇಲೆ ಯಾರು ತನ್ನ ಹೆಣ್ಣು ಮಕ್ಕಳನ್ನು ಕೊಡ್ತಾರೆ?
4: ಯಾರು ಕೊಡಂಗಿಲ್ಲ ಬಸಮ್ಮ.
2: ಇಲ್ಲ,
4: ಯಾಕೆ ಅವ್ರ ನೇನು ಹಗೆಯದಾಗ ಹಾಕಿ ಬಾಯಿಗಲ್ ಮುಸ್ತಾರನ?
2: ಹಾಗಲ್ಲ ಭಾವ, ಆ ದುಷ್ಟ ಮಲ್ಲಿಯನ್ನು ಕೊಂದು ಹಾಕ್ರೆ ಅಂತ ಹೇಳಿದ್ ಇಷ್ಟೇ
4: ಇಷ್ಟೇ. ವಹವಾರೆ ಜಂಗರ ಬೆಲ್ಲಿ. ನೋಡೇ ಬಸಮ್ಮ, ಈಗ ಅಗ್ದಿ ಆಕಿನ ಕೊಂದು ಬಂದೆ ಮತ್ತೊಬ್ಬಕಿನ ಮಾಡ್ಕೊಂಡ ಅಂತ ತಿಳಿ. ನೀವು ಈಗ ಇಕ್ಕಿಗೆ ಮಾಡಿದಂಗ ಮುಂದ ಅಕ್ಕಿಗೂ ಮಾಡಿದ್ರ ಅಕ್ಕಿನೂ ಕೊಲ್ಲಬೇಕಾಗಿ ಬಂತಲ್ಲ. ಹೇ ಗುಡ್ಡದೊಡೆಯ ಮಲ್ಲಯ್ಯ, ಬಂಗಾರದಂತ ಹೆಂತಿನಿ ಬಿಟ್ಟದೊಂದು ಪಾಪ, ಅಡಿವಿ ಗಟ್ಟಿದ್ದೊಂದು ಪಾಪ, ಈಗ ಕೊಲ್ಲಾಕ್ ಹೋಗುದೊಂದು ಪಾಪ, ಮುಂದ ಮತ್ತೊಬ್ಬಕಿನ ತಂದಿವ್ರ ಕೈಯಾಗಿ ಸಿಗಿಸುವುದೊಂದು ಪಾಪ. ಇಷ್ಟೆಲ್ಲ ಪಾಪದ ಹೊರೆ ಹೊತ್ಕೊಂಬುದು ಯಾಕೆ ಪಾಸುಮಕ? ನಾನ ಈ ಸಾತಿಯಿಂದ ಸುನಿಗದು ಪಾಡಲ್ಲನೋ ಮಲ್ಯ. ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ.
2: ಏ ನಾಗಮ್ಮ ಬಸಮ್ಮ,
4: ನಾನು ಹೇಳ್ತ ಆದ್ರ ಮಾಡಿದ್ದನ್ನ ಪ್ರತ್ಯಕ್ಷ ಕಂಡಿರ? ಏನು ಮಂದಿ ಮಾತಿನ ಮೇಲೆ ಮಾತಾಡ್ತೀರಾ?
2: ಸುಳ್ಳು ಹೇಳಲಿಕ್ಕೆ ಮಂದಿಗೆ ಏನು ಹೊಟ್ಟೆ ಕಡೆ ಇರೋದು? ಹಾವ, ನೀವು ಅಡವೆಗಿನ ಗುಡಿಸಲಿಕ್ಕೆ ಹೋಗಿ ಮರಿಯಾಗಿ ನಿಂತು ಕಣ್ಣಾರ್ ನೋಡಿ ಆಮೇಲೆ ಏನು ಮಾಡೋದನ್ನ ಮಾಡ್ರಿ.
4: ಏ ಬಸಮ್ಮ, ನಾನು ಹೇಳ್ತ ಆದ್ರ ಮಾಡ್ಯಾಳಂತ ದೇವ್ರ ಪಾದ ಮುಟ್ಟಿ ಆಣಿ ಮಾಡಿ ಹೇಳ್ತೀರಾ? ಏನು ನಿಮ್ಮ ಗಂಡರು ತಲೆ ಮುಟ್ಟಿ ಹೇಳ್ತೀರಾ?
2: ನಾವು ಮಾಡಲು ಸಿದ್ಧರಿದ್ದೇವೆ, ನೀವು ಪ್ರತ್ಯಕ್ಷವಾಗಿ ಹೋಗಿ ನೋಡ್ಕೊಂಡು ಬರ್ರಿ. ಆಮೇಲಾಣಿ ಮಾಡಿ ಹೇಳ್ತೀವಿ.
4: ಹೆಂಗಸರು ಬಹಳ ಬೇರ್ಕಿಯರಪ್ಪ, ಮಾರಿ ಮೇಲೆ ಕಾಣ್ತಾರ ಸಂಭವಿತರಂಗ ಮುಸುಕಿನಾಗ ಮಾಡ್ತಾರ ಇಂತ ಕೆಟ್ಟ ಕೆಲಸನ. ಏ ಅಮ್ಮ, ನಾನು ಹೇಳ್ತ ಆದ್ರ ಮಾಡಿದ ಕರೆ ಆತಂದ್ರ ಗೋಳಿ ಗೋಳ ಮುರಿದಾಗ ಒಂದ ಏಟ್ಗೆ ರುಂಡ ಹಾರಿಸಿ ಬರ್ತನು ತಾಕೊಡ್ಲಿ.
2: ತಕ್ಕೊಳ್ಳಿ.

0: ಶಗಣಿಯನ್ನು ಕುಡಿಸುವುದು, ಜಳಕ ಹಾಗೂ ಲಿಂಗ ಪೂಜೆ ಎಲ್ಲವೂ ಆಯಿತು. ಆದರೆ ಆ ಮಲ್ಲಯ್ಯ ಸ್ವಾಮಿಯ ಸುಳಿವೆ ಇಲ್ಲವಲ್ಲ. ಅವನಿಗೆ ಎಡೆಯನ್ನು ತೋರಿಸಲಾರದೆ ನಾನು ಹೇಗೆ ಊಟ ಮಾಡಬೇಕು? ದೇವ, ಬಡವಿಯಾದ ನನ್ನಲ್ಲಿ ಷಡ್ರಸಾನ್ನವನ್ನು ನೀಡುವಷ್ಟು ಶಕ್ತಿ ಇಲ್ಲ ಸ್ವಾಮಿ. ಇಲ್ಲ ತಂದೆ.
1: ಮಗಳೇ ಮಲ್ಲಾಂಬೆ, ನನ್ನಮ್ಮ ಸಹಿಷನು ಸಹಿಷನು, ನನ್ನ ಶರೀರವೆಲ್ಲ ನೋವು
0: ತಂದೆ.
1: ತಾಯೇ, ನನ್ನ ಮೈ ನುಕ್ಕಾಗಿದೆಯಮ್ಮ.
0: ಏನು ಸ್ವಾಮಿ ಇದು? ಇದುವರೆಗೆ ಎಲ್ಲಿಗೆ ಹೋಗಿದೆಯಪ್ಪ? ದೇಹಾಲಸ್ಯವಾಗಿದ್ದರೆ ಇಲ್ಲಿಯೇ ಸ್ವಸ್ಥವಾಗಿ ಮಲಗಿಕೊಳ್ಳಬಾರದಿತ್ತೇನು ತಂದೆ. ಅಪ್ಪ, ನಿಮ್ಮ ಕೈಕಾಲುಗಳನ್ನು ಒತ್ತಲೇನು ಸ್ವಾಮಿ?
1: ಏನು ಹೇಳಲಿ ತಾಯೇ, ನನ್ನಮ್ಮ ಹಸಿವೆಯಿಂದ ಪೀಡಿತನಾಗಿ ಧರ್ಮಾತ್ಮನಾದ ಹೇಮರೆಡ್ಡಿಯ ಮನೆಗೆ ಕಜ್ಜಾಯ ಭಿಕ್ಷೆಗಾಗಿ ಹೋದನು. ಅವನ ಮನೆ ಹಾಳಾಗ ಕಜ್ಜಾಯವನ್ನು ನೀಡುವ ಬದಲು ನನ್ನ ಮೈಯನ್ನೇ ಜಜ್ಜಿ ಜಜ್ಜಿ ಕಳುಹಿಸಿದ್ದಾರಮ್ಮ.
0: ಯಾರು ಸ್ವಾಮಿ ಅವರು?
1: ಅವರೇ ನಿನ್ನ ನೆಗೆಣ್ಣಿಯರಮ್ಮ.
0: ಶಿವ ಶಿವ ತಂದೆ, ಅದೇಕೆ ಪರಿತ ಆಡಿಸಿದರು ತಂದೆ? ಅಪ್ಪ, ತಲೆಗೆ ಹಚ್ಚಿಕೊಳ್ಳುವುದಕ್ಕಾಗಿ ಅತ್ತೆಯವರು ಕೊಟ್ಟಿರುವಂತಹ ತುಪ್ಪ ಇದೆ, ಅದನ್ನೇ ಹಚ್ಚಿ ಮಜ್ಜನೆ ಮಾಡಿಸಲೇನು ಸ್ವಾಮಿ? ನೋವಾದರೂ ಒಂದು ಸ್ವಲ್ಪ ಕಡಿಮೆ ಆದೀತು. ದೇವ, ದಿನಾಲು ನಾನು ನೀಡುವ ತಂಗಳ ಅಂಬಲಿ ರುಚಿ ಹತ್ತದ್ದರಿಂದ ಈ ರೀತಿಯಾಗಿ ಹಾಸಿಕೊಂಡು ಬಂದೀಯ ತಂದೆ. ಸ್ವಾಮಿ, ಹಸುವಿನ ಕಾಯಿಸಿದ ಹಾಲನ್ನು ಕುಡಿದುಕೊಂಡು ಒಂದು ಸ್ವಲ್ಪ ಅಡ್ಡಾಗಿರಿ. ಹೌದಪ್ಪ.
1: ತಾಯಿ,
0: ಸ್ವಾಮಿ,
1: ನಿನ್ನ ದಯಾದೃಷ್ಟಿಯಿಂದ ನನ್ನ ಎಲ್ಲ ಬಾಧೆಯು ನಿವಾರಣೆಯಾಯಿತು. ಆದರೆ ಆದರೆ ಆ ಪಾಪಿಗಳಿಗೆ ಎಷ್ಟು ಅಹಂಕಾರ ತಾಯೇ! ಪರಪಿಯು ನರಕ ಸಾಧನ ಸಾಧು ಮುಕ್ತಿ ಕಡೆಯವರ ಲಕ್ಷ್ಯವೇ ಇಲ್ಲ. ಅವರ ಭೋಗದಲ್ಲಿ ಇದ್ದದ್ದನ್ನು ತಪ್ಪಿಸಲಾಗುವುದೇ ಆ ಪಾಪಿ ಕಡೆಗಾಲು ಸಮೀಪಿಸಿದೆ.
0: ನನ್ನಯ್ಯ,
1: ನಿನ್ನ ಅತ್ತೆ ನೆಗಂಡ್ರಿಗೆ ತಕ್ಕ ಶಾಸನ ಅದು ಈಗಲೇ ಆಗಲೇ ಬೇಕು.
0: ಸ್ವಾಮಿ,
1: ಮಹಾಶಾಪ ಕೊಡುವೇ ವಿನಾಶ, ಜೈ ದಭಾಜವಾನ ಹರಿಸುವೆ, ಜೈ ದಭಾಜವಾನ ಹರಿಸ, ಮಹಾಶಾಪ ಕೊಡುವೇ ವಿನಾಶ, ಮಹಾಶಾಪ ಕೊಡುವೇ. ಮದಾಂಧರ ಮದ ಭಾರ, ಮದಾಂಧರ ಮದ ಭಾರ, ದತ್ತನ ಧಾರ ಸರ್ವನಾಶ, ದತ್ತನ ಧಾರ ಸರ್ವನಾಶ, ಮಹಾಶಾಪ ಕೊಡುವೇ ವಿನಾಶ, ಮಹಾಶಾಪ ಕೊಡುವೇ, ಶಾಪ ಕೊಡುವೇ, ಶಾಪ ಕೊಡುವೇ, ಶಾಪ ಕೊಡುವೇ.
2: ಸಿಕ್ಕಲೋ ಮಗನ ಅಯ್ಯ ಕಳ್ಳ ತುಡುಗ, ಎಟ್ಟಿನ ಬರದಾಗ ಬಂದು ಬಿಟ್ಟಿದ್ನಂದ್ರೆ ಏನಾಗ್ತಿತ್ತೋ ನಿನ್ನ ಅವಸ್ಥೆ? ಎಂತ ಹುಟ್ಟು ಮನುಷ್ಯನ ಪಾಣಿನು, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕಂತ ಬಲ್ಲವ್ರು ಹೇಳ್ತಿರ್ತಾರ. ಆಗ್ಲಿ, ಈಗ ಸದ್ಯ ಇಲ್ಲೇ ನಿತ್ತ ಇವರಿಬ್ಬರು ಏನೇನ್ ಮಾತಾಡ್ತಾರೆ, ಏನೇನ್ ಕೃತಿ ಮಾಡ್ತಾರೆ ಎಂಬುದನ್ನ ಕಣ್ಣು ಮುಟ್ಟ ನೋಡಿ ಮುಂದೆ ಹೋಗ್ಲೇ ಮಗನ. ಹಂಗಸಕ್ಕೆ ನಾನು ನುಗ್ಗಬೇಡ.
0: ಆದರೂ ನನ್ನಪ್ಪ, ನನ್ನ ಅತ್ತಿ ಮನೆಯವರನ್ನು ನೀನು ದಂಡಿಸಬೇಡ. ಯಾಕಂದ್ರೆ ಇಲ್ಲಿಗೆ ಹೊಡೆಯಲು ಗಣಪತಿಗೆ ತಾಕುವುದಿಲ್ಲವೇನು ತಂದೆ?
2: ಅಲೇ ಇವಳ ಗಣಿಯಾಗ ಅಪ್ಪ ಅಯ್ಯ ಅಂತ ಕರೀತಾಳ. ಆಮ ಮಗಳೇ ಮಲ್ಲಮ್ಮ ಅಂತ ಪಿರೂತಿ ಮಾಡ್ತಾಳ. ಅಂದ ಮೇಲೆ ಹಂಗ ದೋಷ ಕೊಡುದಪ್ಪ
1: ಮಗಳೇ?
0: ತಂದೆ,
1: ನಾನು ಇನ್ನು ಮುಂದೆ ನಿನ್ನ ಗುಡಿಸಲಕ್ಕೆ ಬರುವುದೇ ಇಲ್ಲ ತಾಯೇ.
0: ಯಾಕೆ ಸ್ವಾಮಿ?
1: ಯಾಕಂದರೆ ನನ್ನ ನಿನ್ನ ಈ ಸಂಬಂಧವು ನಿನ್ನ ಅತ್ತೆ ನಿಜನ ವಿಪರೀತ ಭಾವನೆ ಉಂಟು ಮಾಡಿದೆಯಮ್ಮ.
0: ತಂದೆ, ಅವರ ದುಷ್ಟ ಕಲ್ಪನೆಗಳಿಂದ ನಮಗೆ ಏನಾಗುವುದು? ಹಾಲಿದ್ದದ್ದು ಹಾಲಾಗುವುದು, ನೀರಿದ್ದದ್ದು ನೀರಾಗುವುದು. ನೀನು ಪ್ರತಿನಿತ್ಯ ಬಂದು ನಿನ್ನ ಪಾದ ದರ್ಶನವನ್ನು ಕೊಡಲಿಕ್ಕೆ ಬೇಕು ತಂದೆ.
1: ಅಮ್ಮ,
0: ತಂದೆ,
1: ಅವರು ಬರೇ ಪಗುಳುತ್ತಾ ಕುಳಿತಿಲ್ಲ ತಾಯೇ. ನಮ್ಮೀರ್ವರನ್ನು ಕೊಂದು ಹಾಕುವಂತೆ ನಿನ್ನ ಪತಿಯನ್ನು ಪ್ರೇರೇಪಿಸಿ ಕಳುಹಿಸಿದ್ದಾರೆ. ಆತನು ಇಲ್ಲಿಗೆ ಬಂದು ನಮ್ಮ ಮಾತುಗಳನ್ನು ಕೇಳುತ್ತಲೇ ಇದ್ದಾನೆ. ಅಲ್ಲದೆ ನಮ್ಮಿರುವ ದೃಶ್ಯವನ್ನು ನೋಡಲು ಕಂಡಿರದಿರುವನು.
2: ಅಯ್ಯಪ್ಪ, ನಾ ಯಾರಿಗೂ ತಿಳಿಲಾರ್ದ ಬಂದದ್ದು ಇವಾಗ ಹೆಂಗ ತಿಳಿದಿರ್ಬೇಕಪ್ಪ? ಛೇ, ಇವ್ ಮನುಷ್ಯನ ಅಲ್ರಪ್ಪ, ದೇವರ ಸೈ.
1: ನನ್ನಮ್ಮ, ನೀನು ಇಲ್ಲಿ ಕೇಳು ತಾಯೇ. ನೀನು ನಿನ್ನ ಅತ್ತೆಯ ಮನೆಯಲ್ಲಿ ಕಾಲಿಟ್ಟ ದಿನದಿಂದ ನಿನ್ನ ಮಾವನ ಮನೆಯ ಸಂಪತ್ತು ಹಾಲು ಉಚ್ಚಿದಂತೆ ಉಚ್ಚೇರುತ್ತಿತ್ತು. ಆದರೆ ಆ ಪಾಪಿಗಳ ದೈವದಲ್ಲಿ ಅದನ್ನು ಅನುಭವಿಸುವುದು ಇದ್ದಿಲ್ಲ. ನಿನ್ನನ್ನು ಪರಿಪರಿಯಿಂದ ಕಾಡಿ ಎಂದು ಅರಣ್ಯವಾಸಕ್ಕೆ ನೂಚಿದರೋ ಅಂದಿನಿಂದ ಇಳಿಯ ಹತ್ತಿ ನೆಲಮನೆ ಸೇರಿತು ಆ ಸಂಪತ್ತು. ದರಿದ್ರ ಎಂದು ನನ್ನನ್ನು ಕೂಡ ಎಂದು ಪಡೆದಟ್ಟಿದರೋ ಅಂದಿನಿಂದ ಪ್ರತಿಯೊಬ್ಬರು ಭ್ಯಾದಿಯಿಂದ ಬಳಲುತ್ತ ಮನೆಯಲ್ಲಿ ಬಿತ್ತುಕೊಂಡಿದ್ದಾರೆ.
0: ಮಗಳೇ, ಸ್ವಾಮಿ
1: ನೋಡು ತಾಯಿ ನನ್ನ ಇಚ್ಛಾಶಕ್ತಿಯನ್ನು. ಈಗ ಸದ್ಯ ನಿನ್ನ ಪತಿದೇವನು ನಮ್ಮಿಬ್ಬರನ್ನು ಕಡಿದು ತಂದಿರುವ ಕಬ್ಬಿಣದ ಕೊಡ್ಲಿ ಬಂಗಾರದ್ದಾಗಿದೆ ಮಗಳೇ.
2: ಅಲೇ ಇವನ ಕರೇ ಒಂದ್ರ ಬಂಗಾರ ಕೊಡ್ಲಿನ ಆಗಿಬಿಟ್ಟಲ್ಲಪ್ಪ. ಛೇ, ಇವ್ ಮನುಷ್ಯ ಅಲ್ರಿಪ್ಪ, ದೇವರ ಸ್ಥಾಯಿ. ಎಲೆ ನಾಗಿ ಬಸಿ, ನಿಮ್ಮ ಮಾತಿನಂತೆ ನನ್ನ ಹೆಂಡತಿ ಮಲ್ಲಮ್ಮ ಅಲ್ಲ ಅಲ್ಲ ಅಲ್ಲ ಮಲ್ಲಿ ಹಾದ್ರಿಗಿತ್ತಿ ಅಂತ ಹೇಳಿ ಕಡದ ಬಾ ಅಂತ ಕಳಿಸಿದ್ರಲ್ಲ ಬೇಷ್ ಮಾಡಿದ್ರಿ. ನೀವ ಕಳಿಸಿರ್ಲಿಕ್ಕಂದ್ರ ಈ ಮಹಿಮಾ ನನಗೆ ಎಲ್ಲಿಂದ ತೋರ್ತಿತ್ತು? ಆಗ್ಲಿ ಆಗ್ಲಿ, ಈಗ ಸದ್ಯ ಹೋಗಿ ಇವರಿಬ್ಬರ ಪಾದ ಹಿಡ್ಕೊಳ್ಳಕ್ಕೇ ಬೇಕು.
3: ಮಗಳೇ, ನಾನೀಗ ಸದ್ಯ ಇಲ್ಲಿರಲು ಸಾಧ್ಯವಿಲ್ಲವಮ್ಮ. ಯಾಕಂದ್ರೆ ನಿನ್ನ ಪತಿಯು ಬಂದು ಬಹು ಸಮಯವಾಯಿತು, ಅವನನ್ನು ಉಪಚರಿಸಮ್ಮ.
0: ತಂದೆ, ಸ್ವಾಮಿ,
2: ಎಷ್ಟು ಹತ್ತಾಗಿತ್ತು?
0: ಪರಮಾತ್ಮ, ಹಾ ಯಾರು? ಪತಿದೇವ.
2: ಸ್ವಾಮಿ, ಹರಿ ಹಿಂದಕ್ಕೆ. ಮಹಾದೇವನ ಹೆಂಡತಿ ಸಾಕ್ಷಾತ್ ಪಾರ್ವತಿ ದೇವಿ ಅಂತಿರುವಿ ನೀನು, ನಾನೇ ಪಾಪಿಯು, ನನ್ನನ್ನು ನೀನೇ ಉದ್ಧರಿಸುವಾಕಿ.
0: ಛೇ ಛೇ ಛೇ ಸ್ವಾಮಿ, ತಾವು ನನಗೆ ನಮಸ್ಕಾರ ಮಾಡಕೂಡದು ಸ್ವಾಮಿ.
2: ಏನು ಪರವಾಗಿಲ್ಲ, ಅದೇನು ಶಿಷ್ಯನಿಂದ ಗುರುವಿಗೆ ಮುಕ್ತಿ ಆಯ್ತಂತೆ, ಆದ್ದರಿಂದ ನಿನ್ನಿಂದಲೇ ನನಗೆ ಸದ್ಗತಿಯು.
0: ಇಲ್ಲ ಸ್ವಾಮಿ, ಮಲ್ಲಿಕಾರ್ಜುನ ಸ್ವರೂಪಿ ಪತಿದೇವ ನನ್ನನ್ನು ಕೈಲಾಸಕ್ಕೆ ಕಳುಹಬೇಕೆಂದು ಈ ಕೊಡ್ಲಿನ ತುಂಬಾ
2: ಒಳ್ಳೆಯದಾಯ್ತು,
0: ತೀವ್ರ ಕಾರ್ಯ ಮಾಡ್ರಿ.
2: ಹೌದು, ನಾಗಿ ಬಸಿಯರ ಮಾತಿನಂತೆ ಬಂಗಾರದಂತ ಹೆಂಡತಿನ ಕಡದ ತೂರ್ ಮಾಡ್ಬೇಕಂತ ಬಂದೀನಿ. ಹೌದು, ಆದ್ರ ನಿನ್ನ ಮಲ್ಲಯ್ಯನ ದೃಷ್ಟಿ ಬೀಳನ ಕೆಬ್ಬಿಣದ ಮೂಳ ಬಂಗಾರದಾಗಿ ಬಿಟ್ಟೈತಿ ನೋಡಿ.
0: ಮಲ್ಲೇಶ,
2: ಇಂಥ ಮಲ್ಲಯ್ಯನ ಹೆಂಡತಿ ಗೌರಿ ಅಂತಿರೀವಿ ನೀನು. ನೋಡಿ, ನನ್ನನ್ನು ಉದ್ಧರಿಸಾಕ ಆ ನಿನ್ನ ಮಲ್ಲಯ್ಯಗೆ ಬಲವಂತ ಮಾಡ್ತೀಯ.
0: ಪತಿದೇವನ ಆಜ್ಞೆ ನನಗೆ ಸಿರಸಾಮಾನ್ಯವು. ಆಗ್ಲಿ ಸ್ವಾಮಿ,
2: ಆಗ್ಲಿ ಆಗ್ಲಿ. ಎನ್ನ ಮ್ಯಾಲ ಮನೆಗೆ ಹೋಗಿ ಆ ನಾಗಿನ ಬಸಿನ ಕಡದು ಚೋರ ಮಾಡಿ ಬರ್ತೀನಿ. ಸರಿ,
0: ಇದೇನು ಜೀವೇಶ್ವರ,
2: ಜೀವ ತೆಗೆದು ಬರ್ತೀನಿ ಬಿಡ.
0: ಆಗಲ್ಲ ಪ್ರಾಣೇಶ್ವರ,
2: ಪ್ರಾಣ ತೆಗೆದು ಬರ್ತೀನಿ ಬಿಡ.
0: ಪತಿದೇವ,
2: ಏ ಪತ್ತ ಮಾಡಿ ಬರ್ತೀನಿ ಬಿಡ.
0: ನೋಡಿ ಮಲ್ಲಿ
2: ಸ್ವಾಮಿ, ಆ ಮಲ್ಲಯ್ಯನ ದರ್ಶನ ಮಾಡಿಸ್ತೀಯ?
0: ಆಗ್ಲಿ ಸ್ವಾಮಿ.

0: ಸದಯ.
1: ದೇವ ಮಲ್ಲಿಕಾರ್ಜುನ, ಸತೀ ಪತಿಗಳಾದಂಥ ನಮ್ಮಿರುವರಿಗೂ ನಿಜವಾದ ನಿನ್ನ ರೂಪವನ್ನು ತೋರಿಸಿ ನಮ್ಮನ್ನೆಲ್ಲ ಪಾವನಗೊಳಿಸುತ್ತಂದೆ. ಹೌದು ಸ್ವಾಮಿ. ಪರಮಾತ್ಮ
0: ಜವತಿ ಜಯವಾಗಲಿ ನಿಮಗೆ, ಜವತಿ ಜಯವಾಗಲಿ.
2: ಮಕ್ಕಳೇ, ಸತೀಪತಿಗಳಾದ ನೀವು ನಿತ್ಯ ಶುಚಿಗಳು, ನಿಮಗಾವ ಇಚ್ಛೆವು ಕೇಳಿಕೊಳ್ಳಿರಿ.
1: ದೇವ ನಾನು ಧನ್ಯಳಾದೆ. ದೇವ ಯಾವಾಗಲೂ ನನ್ನ ರೆಡ್ಡಿಯ ಕುಲದವರಿಗೆ ಬಡತನವು ಬಾರದಂತೆ ವರವನ್ನು ಅನುಗ್ರಹಿಸು ತಂದೆ.
2: ಮಗಳೇ,
1: ತಂದೆ
2: ನಿನ್ನ ಕೋರಿಕೆಯು ಅದು ಶ್ಲಾಘ್ಯವಾದದ್ದು. ಈ ನಿನ್ನ ಚಾರಿತ್ರವು ಇಡೀ ಪ್ರಪಂಚನೆ ವ್ಯಾಪಿಸಿ ಚಿರಕಾಲ ಬಾಳುವುದು. ನಿನ್ನ ರೆಡ್ಡಿ ಬಾಂಧವರಲ್ಲಿ ಯಾರು ನನ್ನ ಮೂರ್ತಿಯನ್ನು ನಿತ್ಯ ಜಗಲೆ ಮೇಲಿಟ್ಟು ಪೂಜಿಸಿ ಮಲ್ಲಿಕಾರ್ಜುನ ಸ್ಮರಿಸಿ ಪ್ರತಿ ವರ್ಷಕ್ಕೊಮ್ಮೆ ತಪ್ಪದೆ ನನ್ನ ಶ್ರೀಶೈಲಗಿರಿಗೆ ಬಂದು ನನ್ನ ಜಾತ್ರೆಯನ್ನು ಪೂರೈಸಿಕೊಂಡು ಹೋಗಬೇಕು. ಅಲ್ಲದೆ ನಿತ್ಯ ತಮ್ಮ ಹುಟ್ಟು ಉದ್ಯೋಗವಾದ ವಕ್ಕಲುತನವನ್ನೇ ಮಾಡಿ ಬೇರೆ ಮತ್ತ ಉದ್ಯೋಗಲ್ಲಿ ಕೈ ಹಾಕದೆ ಯಾವನು ಕಾಲ ಕಳೀತಾ ಇದ್ದಾನೆಯೋ ಅಂತಹ ಭಕ್ತನಿಗೆ ಮಾತ್ರ ಎಂದಿಗೂ ಬಡತನ ಉಂಟಾಗುವುದಿಲ್ಲ. ಇದು ನನ್ನ ಸಂಪೂರ್ಣ ಆಶೀರ್ವಾದವು. ಮಗಳೇ,
1: ತಂದೆ
2: ನಿನಗೆ ಮತ್ತಾವ ಕೋರಿಕೆಯಿದೆಯೋ ಅದನ್ನು ಸಹ ಕೇಳಮ್ಮ.
1: ದೇವ ನನ್ನ ಪತಿದೇವರಿಗೆ ಪ್ರಪಂಚದೊಳಗೆಲ್ಲ ಹುತ್ತರು ಎಂದು ಹೇಳುತ್ತಿದ್ದಾರೆ ಸ್ವಾಮಿ. ಅವರಿಗೆ ದಿವ್ಯ ಜ್ಞಾನವನ್ನು ಕೊಟ್ಟು ಕರುಣಿಸು ತಂದೆ.
2: ನನ್ನಮ್ಮ
1: ಸ್ವಾಮಿ,
2: ನೀನು ಅದನ್ನು ಕೇಳುವ ಅವಶ್ಯವೇ ಇಲ್ಲ ತಾಯೇ. ಇಂದಿನಿಂದ ನಿನ್ನ ಪತಿ ದೇವನು ದಿವ್ಯಜ್ಞಾನಿಯಾಗಿ ಲೋಕಕ್ಕೆ ಒಳ್ಳೆ ಉಪಕಾರ ಮಾಡಿ ಪ್ರಪಂಚದಲ್ಲಿ ಕೀರ್ತಿವಂತನಾಗಿ ಬಾಳುವನು.
3: ದೇವ ದಯಾಘನ ಶ್ರೀ ಚನ್ನ ಮಲ್ಲಿಕಾರ್ಜುನ, ನಿನ್ನ ಕೃಪಾ ಆಶೀರ್ವಾದದ ಬಲದಿಂದ ಇಂದು ನನ್ನ ನಿಜದ ಎತ್ತರವಾಯಿತು. ನಾನೇ ಸಚ್ಚಿದಾನಂದ ಸ್ವರೂಪನು, ನಾನೇ ಪರಬ್ರಹ್ಮ ವಸ್ತುವು. ಶಿವೋಹಂ ಶಿವೋಹಂ ಶಿವೋಹಂ.
2: ನನ್ನಮ್ಮ ನಿನಗೇನು ಬೇಕೆಂಬುದನ್ನು ಕೇಳಲೇ ಇಲ್ಲವಲ್ಲ. ಮಗಳೇ,
1: ತಂದೆ
2: ನಿನಗಾಗಿ ಒಂದು ವರವನ್ನು ಬೇಡು, ಅದನ್ನು ಸಹ ಕೊಡುವೆನು, ಕೇಳಿಕೋತಾಯಿ.
1: ದೇವ ನನಗೆ ಈ ಸಂಸಾರ ಜಂಜಡ ಅದು ಸಾಕಾಗಿ ಹೋಯಿತು ಸ್ವಾಮಿ. ಇನ್ನು ಮೇಲೆ ನಿನ್ನಲ್ಲಿ ನನ್ನನ್ನು ಐಕ್ಯ ಮಾಡಿಕೋ ತಂದೆ.
2: ಎಂಥ ವರವನ್ನು ಬೇಡಿದೆ ತಾಯಿ. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು.

ಇಲ್ಲಿಯ ಶ್ರೀಮಂತ ಯುವಕನಾದ ಭೀಮರೆಡ್ಡಿಯನ್ನು ದಾಣದಲ್ಲಿ ಕಬ್ಬು ಹಿಂಡಿದಂತೆ ಅವನ ಸರ್ವಸ್ವನ್ನೆಲ್ಲ ಅಪಹರಿಸಿದೆನು. ಇನ್ನು ಮುಂದೆ ಅವನ ಮನೆ ಮಠಗಳನ್ನು ಮಾರದಷ್ಟೇ ಉಳಿದಿದೆ. ಆದರೆ ಅಣ್ಣನಾದ ಸಂಜೀವನ್ ಎಲ್ಲಿಗೆ ಹೋಗಿರಬಹುದು? ಮನೆಯಲ್ಲಿ ಆತನ ಸದ್ದವೇ ಇಲ್ಲವಲ್ಲ. ಓಹೋ, ಅವನೇ ಬರುವಂತಿದೆ.

0: ಹಲೋ ಸಂಜೀವಣ್ಣ, ಇದುವರೆಗೆ ಎಲ್ಲಿಗೆ ಹೋಗಿದ್ದೆ?
1: ಅಯ್ಯ, ನಾನೆಲ್ಲಿಗೆ ಹೋಗ್ಲಿ ತಾಯಿ, ನಿನ್ನ ಹಿತಕ್ಕೋಸ್ಕರವೇ ಊರೆಲ್ಲ ಸಂಚರಿಸಬೇಕಾಗ್ಬೋದು. ನೋಡ ತಂಗಿ, ನಿನಗೊಂದ ವಿಷಯವನ್ನು ಹೇಳಬೇಕಂತ ಮಾಡಿರುವೆನು.
0: ಅದೇನು ಅಣ್ಣ, ಬೇಗನೆ ಹೇಳು.
1: ನೀನು ಅದರಂತೆ ವರ್ತಿಸಿದೆಯಾದರೆ ನಿನ್ನ ಸುಖಕ್ಕೆ ಸೀಮೆಯೇ ಇಲ್ಲ.
0: ಅದೇನು ಹೇಳು, ನಿನ್ನ ಆಜ್ಞೆಯಂತೆ ವರ್ತಿಸುವೆ.
1: ತಂಗಿ, ನಿನ್ನ ವಿಠನಾದ ವೇಮನನ ಅತ್ತಿಗೆಯು
0: ಯಾರು?
1: ಆ ಮಲ್ಲಾಂಬೆಯು.
0: ಓಹೋ, ಹೀಗೇನು?
1: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳು.
0: ಮುಂದೆ
1: ಮುಂದೇನ ತಾಯಿ, ಎಷ್ಟು ಅಂದವಾಗಿರುವುದು ಆ ಮೂಗುತಿ. ಬೆಲೆಯನ್ನು ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡ ತಂಗಿ, ಹೇಗಾದರೂ ಮಾಡಿ ಆ ವೇಮನ್ನನ ಕಡೆಯಿಂದ ಆ ಮೂಗುತಿಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಬೇಕು.
0: ಇಷ್ಟೇ ಅಲ್ಲವೇ, ಇದಕ್ಕೊಂದು ಇಷ್ಟು ಯೋಚನೆ ಅಣ್ಣ. ಅವರು ಬರಲಿ, ಬಂದ ತಕ್ಷಣವೇ ತರಿಸಿಕೊಳ್ಳುವೆನು. ಮೋಹ ಪರವಶನಾದ ವೇಮನ ನನ್ನ ಆಜ್ಞೆಯನ್ನು ಮೀರುವುದುಂಟೆ.
1: ಅಯ್ಯ, ನಿಂದ ಮೀರ್ತಾನ ಆಜ್ಞೆ? ಇಡೀ ಜಗಾನ ಮೀರಂಗಿಲ್ಲ.
2: ಇದೇನು ಪ್ರಿಯೆ, ಹೀಗೇಕೆ ಸಚಿಂತಳಾಗಿ ನಿಂತುಕೊಂಡಿರುವಿ? ಹುಣ್ಣಿಮೆಯ ಚಂದ್ರನಂತೆ ಪ್ರಫುಲ್ಲಿತವಾದ ಈ ನಿನ್ನ ಮುಖ ಕಮಲವು ಕಳಿಗುಂದಲು ಕಾರಣವೇನಿ? ನಾನು ಬಂದು ರೇಗಿಕೊಂಡು ದೂರದಲ್ಲಿ ನಿಂತುಕೊಳ್ಳಲು ನನ್ನಿಂದೇನು ಅಂಥ ಅಪರಾಧವಾಗಿದೆ ಹೇಳು ಪ್ರಿಯೆ.
0: ಅದನ್ನು ಹೇಳಲಿಕ್ಕೆ ಅವಕಾಶವಿಲ್ಲ, ಎವರಿಗೆ ನಿಲ್ಲಬೇಡಿ, ಇಲ್ಲಿಂದ ಹೊರಟು ಹೋಗಿ.
2: ಪ್ರಿಯೆ, ಹಾಗೆ ಮಾತ್ರ ಮಾಡಬೇಡ. ಇದು ನಿನಗಾಗಿಷ್ಟು ಕಷ್ಟಪಟ್ಟು ಈ ಬೆಲೆ ಬಾಳುವ ಆಭರಣ ತಂದಿರುವನು, ಹೀಗೇಕೆ ಮಾಡುವೆ ಪ್ರಿಯೆ?
0: ಎಲ್ಲಿ?
2: ಇದು ನನ್ನ ಕೈಯಲ್ಲಿ.
0: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
2: ಹಾ ಹಾ ಹಾ, ಅದರ ಪ್ರತಿಯಾಗಿ?
0: ಇಲ್ಲ, ಮೊದಲು ಕೈಯಲ್ಲಿ ಕೊಡಿ, ಆಮೇಲೆ
1: ನೋಡೋಣ.
2: ಪ್ರಿಯೆ, ಇದು ತೆಗೆದುಕೋ, ನಿನಗಾಗಿ ಮೀಸಲ
0: ಇದೆ ಅಲ್ಲವಿ,
2: ಅಲಂಕರಿಸಿಕೊಂಡು ನಿನ್ನ ಕೊರಳಲ್ಲಿ.
0: ಇದಕ್ಕೊಂದು ಇಷ್ಟು ಯೋಚನೆ.
2: ಅದಕ್ಕೇನಾಗಿದೆ?
0: ನನಗೆ ಬೇಕಾಗಿಲ್ಲ.
1: ಅಯ್ಯ, ನನಗೆ ಬೇಕಾಗೈತೆ.
2: ಪ್ರಿಯೆ ಹೇಳು, ನಿನಗೆ ಮತ್ತೇನು ಬೇಕಾಗಿದೆಯೋ ಅದನ್ನು ಬೇಗನೆ ಹೇಳು. ನಿನಗಾಗಿ ನನ್ನ ಸರ್ವಸ್ವನ್ನೇ ಕೊಡಬಲ್ಲೆ, ಬೇಕಾದದನ್ನು ಕೇಳಿಕೊ.
0: ಸಂಜೀವಣ್ಣ, ಅದೆಲ್ಲವನ್ನೂ ಹೇಳಿಬಿಡು.
1: ಅಯ್ಯ ಭಾವನವರ,
2: ಏನು
1: ಅದನ್ನೆಲ್ಲ ನಾ ಹೇಳ್ತೀನಿ ಬರೀಲಿ.
2: ಅದನ್ನೆಲ್ಲ ನೀನು ಹೇಳ್ತಾ ಇದೀಯಾ?
1: ಹೂನ ದವಳವನ ಬಾಯಿ ಕಾಡಿ
2: ಹೇಳ್ಬಿಡು ಮತ್ತೆ. ಇಲ್ಲೇ
1: ಅಯ್ಯ, ಇಲ್ಲಾಂಗ ಅಲ್ಲಿ ನನ್ನ ಸ್ಪೇಷಲ್ ರೂಮಿಗೆ ಬಾಲ ಹೇಳ್ತಾನ.
2: ಲೇ ರೂಮ್ಯ, ಅಲ್ಲೋ ಇವಳಿಗೆ ಬೇಕಾದ ವಸ್ತು ನೀನು ಹೇಗೆ ಹೇಳುವೆಯೋ?
1: ಅಯ್ಯೋ ಭಾವನವರ, ನಾವು ಇದನ್ನೆಲ್ಲ ಮೊದಲ ಮಾಡಿಟ್ಕೊಂಡಿದ್ದೀವಿ. ಮೀಟಿಂಗ್
2: ಮೀಟಿಂಗ್ ಮಾಡಿದ್ರ?
1: ಹೂನ ದವಳವನ.
2: ಅಲ್ಲ, ನಿನಗೆ ಇಂಗ್ಲಿಷ್ ಭಾಷಾ ಬರ್ತಾ ಇದೇನೆ?
1: ಅಯ್ಯೋ ನನಗೆಲ್ಲಿ ಬರ್ತಿತ್ತ ಅಪ್ಪ, ಇಂಗ್ಲಿಷ್ ಮಾಸ್ತರ್ ಇಟ್ಕೊಂಡೀನಿ.
2: ಏ ಲೇ ಸಂಜೀವ, ಸುಮ್ಮನೆ ರಗಳೆ ಹೇಳ್ಬೇಡ, ಅದಾ ವಸ್ತು ಬೇಗನೆ ಹೇಳು.
1: ಅಯ್ಯೋ ನೋಡ್ರಿ ಭಾವನವರ,
2: ಏನು
1: ನಿನ್ನ ಅತ್ತಿಗೆಯಾದ ಮಲ್ಲಾಂಬೆಯು
2: ಹೌದು
1: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳಂತೆ. ಆ ವೇಳೆಯಲ್ಲಿ ಲಲಿತೆಯೂ ದೇವಸ್ಥಾನಕ್ಕೆ ಹೋಗಿದ್ದಳು. ಅದೇ ಮೂಗುತಿ ಬೇಕಂತ ಒಂದೇ ಸವಣೆ ಹಠ ಹಿಡಿದಿರುವಳು.
2: ಈಗೇನು?
1: ಅಯ್ಯೋ ನೋಡ್ರಿ ಭಾವನವರ, ಲಲಿತವ್ವ ಹಂಗೆಲ್ಲ ಬೇಡಬಾರ್ದವ ಅಂತ ನಾ ಎಷ್ಟು ಬುದ್ಧಿ ಹೇಳಿದ್ರು ನನ್ನ ಮಾತು ಕೇಳಲಾರ್ದ ನನ್ನ ಬಹಳ ಬಹಳ ಬೈದ್ ನೋಡ ಭಾವ.
2: ಏನಂದ ಬಯಳೋ?
1: ಅಯ್ಯೋ ನಿನಗೆ ಯಾಕೆ ಬೇಕ ಹಳೆ ರಗಟೆ, ಹೋಗ ಕಡೆ ಅಂದ್.
2: ಏ ರಗಟೆ ಜಿಗಟೆ ಏನು, ಎಲ್ಲಿಯ ಭಾಷೆ ಇದು?
1: ಹೋಗ ನಿನ್ನ ಚಿಪ್ಪಾಡಿ, ಹೋಗ ನಿನ್ನ ಡಾವ ಡಿಮ್.
2: ಲೇ ಲೇ ಡಮ್ಯ.
1: ಅಯ್ಯ ಹಂಗ ಅಲ್ರಿ.
2: ಇದು ಯಾರಿಗೆ?
1: ನನಗತ್ತಾಳ್ರಿ. ಅಯ್ಯೋ ಭಾವನವರ, ಇಂತಿಂತ ಎಲ್ಲ ಬೇಗಳ ಬೇದ ಮತ್ತಂಗ ನಿಂತಾಳ ನೋಡು, ಹೈಬ್ರಿಡ್ ಗೊಂಟಾಳಗತ್ತೆ.
2: ಲೇ ಸಂಜೀವ, ಅದೆಲ್ಲವನ್ನು ನಾನೇ ನೋಡ್ತೀನಿ, ನೀನು ಸ್ವಲ್ಪ ಸುಮ್ಮನೆ ಇಲ್ಲೇ ಇರು.
1: ಅಯ್ಯ ಭಾವನವರ, ಅದನ್ನೆಲ್ಲ ನೀವ ನೋಡ್ಕೊಳ್ರಿ, ಇನ್ನಷ್ಟು ಬುದ್ಧಿ ಹೇಳ್ರಿ ಅಕ್ಕಿಗೆ, ವಾಂಡ ಬಾಳತಿ.
2: ಇದೇನು ಪ್ರಿಯೆ, ಅದಕ್ಕಾಗಿ ಇಷ್ಟೊಂದು ರೇಗಬಹುದೇ? ಬೆಳಗಾದ ಕೂಡಲೇ ಒಂದೇ ಒಂದು ನಿಮಿಷದಲ್ಲಿ ತಂದು ಒಪ್ಪಿಸುವೆನು. ಒಪ್ಪಿಸ ಹೊರತು ಭೋಜನವನ್ನು ಕೂಡ ಮಾಡಲಿಕ್ಕಿಲ್ಲ. ಚಿಂತೆಯನ್ನು ಬಿಡು, ಹಾಸ್ಯಮುಖ ಮಾಡಿ ನಿನ್ನ ಹೃದಯವನ್ನು ಭೇದಿಸು.
0: ಓಹೋ ಅದೇನಿಲ್ಲ, ಇದೇ ಕ್ಷಣವೇ ತಂದು ಕೊಡಬೇಕು.
2: ಪ್ರಿಯೆ ಹಾಗೆ ಮಾತ್ರ ಮಾಡಬೇಡ, ಇದೇ ಈ ಕ್ಷಣವೇ ತರುತ್ತೇನೆ.
0: ಅದೇನಿಲ್ಲ, ಪ್ರಮಾಣ ಮಾಡಿ ಹೇಳಬೇಕು.
2: ಪ್ರಮಾಣ?
0: ಹೌದು
2: ಪ್ರಿಯೆ, ಪ್ರಮಾಣ ಮಾಡಿಯೇ ತರಬೇಕೆ?
0: ಹೌದು.
2: ಆಗಲಿ, ಈಗ ಸದ್ಯ ತರ್ತಾ ಇದ್ದೀನಿ.

0: ಇದೇನು ಮೈದುನನೇ, ನಿನ್ನ ಮುಖವೆಷ್ಟು ಕಪ್ಪಾಗಿರುವುದಲ್ಲ. ಅಪ್ಪ ವೇಮಣ್ಣ, ನನ್ನ ಜೊತೆಯಲ್ಲಿ ಮಾತನಾಡಪ್ಪ, ನಿನಗೆ ಏನಾದರೂ ಬೇಕಾಗಿದ್ರೆ ಬೇಡು ವೇಮಣ್ಣ, ಬೇಡಪ್ಪ.
1: ಹಾಗೇ ಯಾವುದನ್ನು ಬೇಡುವುದಕ್ಕೂ ಮಾತಾಡುವುದಕ್ಕೂ ನನ್ನ ನಾಲಿಗೆ ಏಳದಂತಾಗಿದೆ ಎಂಬ. ನಾನೊಂದು ದೊಡ್ಡವರೇ ಹೊತ್ತುಕೊಂಡು ನಿನ್ನ ಬಳಿಗೆ ಬಂದಿರುವೆನು, ಅದನ್ನೇ ನನ್ನನ್ನು ಕಾಪಾಡಮ್ಮ, ಕಾಪಾಡುತ್ತಾಯೇ.
0: ವೇಮಣ್ಣ, ಸೂಳಿಗೆ ಕೊಡುವುದಕ್ಕಾಗಿ ನಿನಗೆ ದುಡ್ಡು ಬೇಕಾಗಿರಬಹುದಲ್ಲವೇ. ಅಪ್ಪ ಮೊದಲು ಭೋಜನವನ್ನು ಮಾಡು, ಆಮೇಲೆ ನಿನಗೆ ಬೇಕಾದಂತಹ ವಸ್ತುವನ್ನೇ ನಾನು ಕೊಟ್ಟು ಕಳಿಸುವೆನಪ್ಪ.
1: ನನಗೆ ಬೇಕಾದದ್ದನ್ನು ಹೇಗೆ ಕೊಡುವೆಯಮ್ಮ? ನಿನಗೆ ಬೇಡಬಾರದ್ದು ನನಗೆ ಬೇಕಾಗಿದೆ ತಾಯೇ.
0: ನನ್ನಲ್ಲಿ ಬೇಡಲಾಗದಂಥ ವಸ್ತು ಅಂದರೆ? ಅಪ್ಪ ಯಾವುದಪ್ಪ ಹೇಳು, ನಿನಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೋ ಅಪ್ಪ, ಕೇಳಿಕೋ
1: ತಾಯೇ. ನಿನ್ನ ಮುಖ ಸೌಭಾಗ್ಯದಲ್ಲಿ ಪ್ರಕಾಶಿಸುವ, ಅಯ್ಯೋ ಮುಂದೆ ಹೇಳಲಾರೆ ನಮ್ಮ.
0: ಯಾಕಪ್ಪ ವೇಮಣ್ಣ ಹೇಳಪ್ಪ, ದಯವಿಟ್ಟು ಬೇಗನೆ ಹೇಳು, ನಿನಗೆ ಏನು ಬೇಕಾಗಿದೆಯೋ ಕೇಳಿಕೋ ಅಪ್ಪ.
1: ಅಮ್ಮ ಮೋಸ ಹೋಗಿ ವೇಸಿಗೆ ಪ್ರಮಾಣ

0: ಕೊಡುವಂತಹ ವಸ್ತು ಕೊಡುವಂತಿದ್ದರೆ ಅದನ್ನು ನನಗೆ ಕೊಟ್ಟಿ ವಚನ ಬಂಧನದಿಂದ ಕಡೆಗೆ ಮಾಡು, ಬಾರದಂತಿದ್ದರೆ ಕೊಟ್ಟ ವಚನಕ್ಕಾಗಿ ಪ್ರಾಣ ಕೊಡುವೆ, ಪ್ರಾಣ ಕೊಡುವೆ.
1: ಎಂಥ ಮಾತನಾಡಿದೆಯಪ್ಪ ವೇಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವೆನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ. ಈ ಮಾತಿಗೆ ಯಾವುದು ಸರಿಯಾಗದು, ಭೂಮಿ ಬೆಲೆಯಾಗದು, ಸ್ವರ್ಗ ಸಮನಾಗದು. ಅಪ್ಪ, ನಿನ್ನ ಸಂಕಟವನ್ನು ನೋಡಿ ಸುಮ್ಮನೆ ಇರತಕ್ಕವಳು ನಿನ್ನ ಅತ್ತಿಗೆ ಏನಪ್ಪ ಹೇಳು, ನಿನಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೊ ಅಪ್ಪ.
0: ತಾಯಿ, ಅಮ್ಮ, ನಿನ್ನ ಮುಖ ಸೌಭಾಗ್ಯದಲ್ಲಿ ಪ್ರಕಾಶಿಸುವ, ನಿನ್ನ ನಾಸಿಕದಲ್ಲಿ ಎಸೆಯುವ ರತ್ನ ಖಚಿತವಾದ ಮುತ್ತಿನ ಮೋಗುತಿಯನ್ನು ಸೋಲಿಗೆ ತಂದು ಕೊಡುವೆನೆಂದು ವಚನ ಕೊಟ್ಟು ಬಂದಿರುವೆ. ದಯಾಶೀಲೇ, ಈ ಪಾಪಿಯನ್ನು ಕ್ಷಮಿಸುವೆ. ಏನಮ್ಮ, ನಿನ್ನ ಪಾದಗಳ ಮೇಲೆ ಬಿದ್ದು ಅರಳುವೆನು, ನನ್ನ ನೀ ವಚನ ಬಂಧನದಿಂದ ಕಡೆಗೆ ಮಾಡಮ್ಮ, ಕಡೆಗೆ ಮಾಡು.
1: ಭೀಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವೆನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ. ಇದು ನೋಡು, ಲಕ್ಷ ವರಹ ಬೆಲೆ ಬಾಳುವಂಥ ಈ ಮುತ್ತಿನ ಮೂಗುತಿಯನ್ನು

0: ಭೀಮಣ್ಣ, ಈ ಮೂಗುತಿಯನ್ನ ನಿನಗೆ ಕೊಡುವೆನಪ್ಪ, ಆದರೆ ನನ್ನದೊಂದು ವಚನವನ್ನು ಪಾಲಿಸುವೆಯೇನಪ್ಪ?
1: ಸತ್ಯ ಸಾಕ್ಷಿಯಾಗಿ ಪಾಲಿಸುವೆನಮ್ಮ.
0: ಭೀಮಣ್ಣ, ನೀನು ಈ ಮೂಗುತಿಯನ್ನು ಆ ಸೂಳಿಗೆ ಕೊಡುವ ಮೊದಲು ಅವಳು ಬತ್ತಲೆಯಾಗಿ ಬಂದು ನಿನ್ನನ್ನು ಮೂರು ಬಾರಿ ಸುತ್ತಿ ನಿನ್ನ ಮುಂದೆ ನಿಲ್ಲುವಂತೆ ಹೇಳು. ಆವಾಗ ಇದನ್ನು ಅವಳ ಕೈಯಲ್ಲಿ ಕೊಡು. ಕೊಡುವಿಯಪ್ಪ?
1: ತಾಯೇ, ಕೊಡುವೆನು.
0: ಈ ಮಾತು ಇದು ಪ್ರಮಾಣವೇನು?
1: ಇದಕ್ಕೆ ನಿನ್ನ ಪಾದಗಳೇ ಸಾಕ್ಷಿಯಮ್ಮ.
0: ಶಿವಶಿವ ಶಿವಶಿವ. ಅಪ್ಪ ಹೇಳಪ್ಪ ಹೇಳು, ಇದ ನೋಡು, ಈ ಮೂಗುತಿಯನ್ನು ತೆಗೆದುಕೊಂಡು ಹೊರಡಪ್ಪ. ದೇವ, ಇವನಿಗೆ ಎಂದು ಜ್ಞಾನೋದಯವಾಗುವುದು? ನಿನ್ನ ಕರುಣೆಯಾಗದ ವಿನಃ ಈತನಿಗೆ ಜ್ಞಾನವು ಬಾರದು. ದೇವ, ಇವನಿಗೆ ಬೇಗನೆ ಸುಜ್ಞಾನವನ್ನು ದಯಪಾಲಿಸುತ್ತಂದೆ.

0: ಅಯ್ಯೇ
1: ಅಯ್ಯ ಪಾವಲವರ ಬಾಂದ್ರೇನ ಮೂಗುತಿ ತಾಂದ್ರೋ ಏನ್ ಹಂಗ ಬಾಂದ್ರೋ
0: ಸಂಜೀವ, ನೀನು ಚೇಷ್ಟೆ ಮಾಡ್ಬೇಡ, ಸುಮ್ಮನಿರೋ.
1: ಅಯ್ಯ ಅದ ಆತನ ನಾಂದೇನಾ ನಿನಗ?
0: ಪ್ರಿಯೇ, ನಾನು ಹೋದ ಮೇಲೆ ಹಾಗೆ ಬಿಟ್ಟು ಬರ್ತಕ್ಕವನೇ.
2: ಎಲ್ಲಿ?
0: ಇದು ನನ್ನ ಕೈಯಲ್ಲಿ.
2: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
0: ಆಹಾ, ಇಷ್ಟೇ ಅವಸರ ಇದನ್ನು ನಿನಗಾಗಿ ತಂದಿರುವೆನು. ಆದರೆ ನೀನು ಮಾತ್ರ ನಾನು ಹೇಳಿದಂತೆ ವರ್ತಿಸಿದರೆ ತಾನೇ.
2: ಏನ್ ಮಾಡಬೇಕು?
0: ಏನ್ ಮಾಡಬೇಕು ಅಂದ್ರೆ ನೀನು ಬೆತ್ತಲೆಯಾಗಿ

0: ಐದು ಪಾಲ್ಸ್ ಮಾರ್ತಗದವ.
1: ನನ್ನನ್ನು ಮೂರು ಸಲ ಪ್ರದಕ್ಷಿಣೆ ಹಾಕಬೇಕು, ಆವಾಗಿದ್ದನ್ನು ಕೊಡುವೆ.
2: ಸಂಜೀವ ಇದೇನಾ?
0: ಅಯ್ಯ ಇದೇಲಿ ರೀತಿಯ ತಾಯಿ,
2: ಇದನ್ನು ಬೇಡಂತ ಹೇಳು, ಹಾಗೆ ಕೊಡುವುದಿದ್ರೆ ಕೊಟ್ಟು ಬಿಡಲಿಕ್ಕೆ ಹೇಳು.
0: ಅಯ್ಯ ಬ್ಯಾಡ ಅಂದ್ರೆ ಕೇಳ್ತಾ ಇಲ್ಲ, ಅದು
2: ಕೇಳಿ ನೋಡೋಣ.
0: ಅಯ್ಯ ಭಾವನವರ,
1: ಏನು
0: ಎಲ್ಲ ಬತ್ತಲೇನ ಆಗಿಬಿಡುದ?
1: ಬಹುದು, ಸರ್ವಾಂಗ ಬತ್ತಲೆ.
0: ಅಯ್ಯ ನಿನ್ನ ನಶೀಬ ಇರ್ಲಿ ಬೇಡ. ಏನ ಅದ ನಮಗ್ ಬೇಕಾಗಿ ತಂದ ಮ್ಯಾಲ ಅದಕ್ಕೆ ಯಾಕೆ ಇಷ್ಟ? ತಂಗಿ ಕುಣ್ಯಾಕಿ ನಿಂತ ಮ್ಯಾಲ ಕಣಮಿಸ್ಕ್ಯಾಕ?
2: ಇಷ್ಟೇ ಅಲ್ಲವೇ ಇದಕ್ಕಂದು ಇಷ್ಟು ಯೋಚನೆ? ನಾನು ಯಾರು ಗೊತ್ತೇನು ಸುಳೆ?
1: ಹಾಗಿದ್ದರೆ ಆಗಲಿ
0: ಆಗಲಿ, ನಿಮ್ದು ಆಗಲಿ ನಮ್ದು ಆಗಲಿ, ಕುತ್ತಾವ್ರದ್ ನಿತ್ತಾವ್ರದ್ ಕೇಳಾವ್ರದ್ ಟೇಪ್ನವ್ರದ್ದು ಎಲ್ಲಾರ್ದು ಆಗೇ ಹೋಗ್ಲಿ.

0: ಕೇವಲ ನರಕದ ಕೂಪ, ಕೇವಲ ಚಿನ್ನದ ಆಭರಣದ ಮುಚ್ಚಿ ನೆರೆದ ಕೂದಲುಗಳಿಂದ ಆಚಾಸಿ ಈ ಸುಂದರವಾಗಿ ಕಾಣುವ ತರುಣಿಯ ಶರೀರದ ಪರಿಯನ್ನು ತಿಳಿಯದೆ ಮುರುಳತನದ ಮೋಸಿ ಕೆಟ್ಟೆನು. ಇದಕ್ಕಿಂತಲೂ ಅಮಂಗಲ, ಇದಕ್ಕಿಂತಲೂ ಕಷ್ಟತರ ಅನ್ಯವಾಗುವುದುಂಟು? ಪ್ರಪಂಚದಲ್ಲಿ ವ್ಯರ್ಥವಾಗಿ ನಮ್ಮಂತ ಅಜ್ಞಾನಿಗಳು ಮೋಸ ಹೋಗುವರಲ್ಲವೇ? ಆದರೆ ಈ ದಿವಸ ಮಲ್ಲಮತ ಉಪದೇಶವೆಂಬ ಸೂರ್ಯನ ಪ್ರಕಾಶದಿಂದ ನನ್ನ ಅಜ್ಞಾನವೆಂಬ ಅಂಧಕಾರವು ಬೆಳಗಿತು, ಅಂಧಕಾರವು ಬೆಳಗಿತು, ಅಂಧಕಾರವು ಬೆಳಗಿತು.
1: ಇದೇನು ಪ್ರಿಯಕರ, ಹೀಗೇಕೆ ಭ್ರಮಿಷ್ಠಂತೆ ಮಾಡಿದ್ರಿ?
0: ಛೇ, ಸರಿ ಅಂದಕ್ಕೆ ನಾನು ಭ್ರಮಿಷ್ಠನು, ಪುತ್ತನು ಅಂದಲ್ಲಿ ಈ ನರಕದಲ್ಲಿ ಬಿದ್ದು ಹೊರಳಾಡಿದೆನು. ಆದರೆ ಈ ದಿವಸ ಮಲ್ಲಮತ ಅನುಗ್ರಹದಿಂದ ಈ ನರಕಾಂಬುದಿಯಿಂದ ಎದ್ದು ಬಂದೆನು. ಆಗಲಿ, ಇನ್ನು ಮುಂದೆ ಆ ನನ್ನ ತಾಯಿಯ ಪಾದ ಸನ್ನಿಧಿಗೆ ಹೋಗಿ ಈ ಕಷ್ಟತರ ಸಂಸಾರದಿಂದ ಪಾರಾಗುವ ಯೋಚನೆ ಮಾಡುವೆನು. ನಾನು ಮರುಳನು, ಭ್ರಮಿಷ್ಠನು, ಪುತ್ತನು, ಪಾಪಿಯು, ನರಕ ಗಾಮಿಯು.
1: ಪ್ರಿಯಕರ, ಪ್ರಿಯಕರ,

0: ಕಳಕೊಂಡೇನ್ ನಂದು, ಉಳಕೊಂಡೇನ್ ನಾನು, ಮೂರು ಮಲೆಗಳನ್ನು ತೊಳಕೊಂಡೇ ಸತ್ಯವಾವುದೆಂಬುದನ್ನು ತಿಳಕೊಂಡೆ. ಉಜ್ಜಿಯಲ್ಲಿ ಬಂದ ನಂದು, ಬತ್ತಲಲ್ಲಿ ಬಿದ್ದ ನಂದು, ಹುಚ್ಚು ನಾಯಿಯಂಥ ಸೂಳೆಯನ್ನು ಮೆಚ್ಚಿ ಗಲ್ಲ ಕೆಡದ ನಂದು, ಗಲ್ಲ ಕೆಡದ ನಂದು, ಭೋಗದಲ್ಲಿ ಬಂದ ನಂದು, ಯೋಜಿಯನ್ನು ಕೊಂದ ನಂದು, ರಾಗವೆಂಬ ವಿಷದ ಹಲ್ಲಿನ ನಾಗರ ಹಾವಿನಂಥ ನಂದು, ಹಣ್ಣು ಹೆಣ್ಣು ಮಣ್ಣು ನಂದು, ಕಣ್ಣು ಕೆಡಿಸುವಂಥ ನಂದು, ಬಣ್ಣ ಎಡಿಸಿ ಹುಟ್ಟು ಸಾವನ್ನುಣ್ಣು ಹಚ್ಚಿದಂಥ ನಂದು, ಆಶೆ ಅಳಿಯದಿರಲು ಪಾಶ ಮುಕ್ತನಾಗುವೇನೇ, ಮಾಯೆಯನ್ನು ಗೆದ್ದವನೇ ಮರ್ಮಜ್ಞನಾದ ಯೋಗಿಯು, ನವರಂಧ್ರಗಳಿಂದ ಯುಕ್ತವಾದ ಈ ಚೀಲಕ್ಕೆ ನವಕುಂದನದ ಭೂಷಣಗಳೇಕೆ, ತಾಯಿಯ ಗರ್ಭದಿಂದ ಮೊದಲು ವಸ್ತ್ರವಿಲ್ಲದೆ ಬತ್ತಲೆಯಾಗಿ ಈ ಬಂದ ದೇಹವು ತುದಿಗೂ ಬತ್ತಲೆಯಾಗಿ ಹೋಗುತ್ತಿರಲು, ನಡುವೆ ಬಟ್ಟೆ ಪೀತಾಂಬರ ಧರಿಸುವುದು ಅಪಹಾಸ್ಯವಲ್ಲವೇ? ನಶ್ವರವಾದ ಈ ಜಗತ್ತಿನಲ್ಲಿ ನಾನು ನನ್ನದು ಎನ್ನುವುದೆಲ್ಲವೂ ಮಿಥ್ಯವೇ? ನಾನೊಂದು ದಿವಸ ಎಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು. ನನ್ನನ್ನು ಸ್ಮಶಾನದಲ್ಲಿ ಹೂಳಿ ಹೆಂಡರು ಮಕ್ಕಳು ಮನೆಗೆ ಸಾಗುವರಂದ ಬಳಿಕ ಯಾವುದು ನನ್ನದೆನಲಿ? ಈ ಭೂಮಿ ನನ್ನದೆನಲಿ? ಭೂಮಿ ನನ್ನದೆನಲು ಭುವನೇಶ ನಗುವ ಕಾಮಿತವ ಕಂಡು ಲೋಭಿಯ ಧನವೇ ನಗುವುದು, ಕಾಮಿನಿಯು ನನ್ನವಳು ಎಂದರೆ ಮೃತ್ಯು ನಗುವಳು, ಪ್ರೇಮ ದೂಷಿತ ಪತೆಯು ಸುತನಪ್ಪುವುದು ಕಂಡು ಜಾರ್ಯತ ನಗುವಂತೆ ಕಲಿರಾಜ ನಗುವನು, ವಿಶ್ವತೋಭಿರಾಮ ಕೇಳೋ ವೇಮ ಕೇಳೋ ಕೇಳೋ ವೇಮ ಕೇಳಪ್ಪ. ನಾನು ನನ್ನದೆನ್ನುವುದರ ತ್ಯಾಗದಿಂದ ನಾನು ನನ್ನದೆನ್ನುವುದರ ತ್ಯಾಗದಿಂದ ನಾನು ಯೋಗಿಯಾಗದಿದ್ದರೆ ಯಾವುದು ಸಾರ್ಥಕ? ನಾನು ಯೋಗಿ ಆಗಿರಲಿಕ್ಕೆ ಬೇಕು, ನಾನು ತ್ಯಾಗಿ ಆಗಿರಲಿಕ್ಕೆ ಬೇಕು. ಹಾಗಾದರೆ ನಾನು ಎಂಥ ಯೋಗಿ? ನಾನು ರಾಜಯೋಗಿ. ಹೌದು, ನಾನು ರಾಜಯೋಗಿ. ನಾನು ರಾಜ ಅಲ್ಲ ಅಲ್ಲ. ಹಾಗಾದ್ರಿ ನಾನು ಹಠಯೋಗಿ. ಹೌದು, ನಾನು ಹಠಯೋಗಿ. ನಾನು ಹಠಯೋಗಿ. ಅದು ಅಲ್ಲ, ಅದು ಅಲ್ಲ. ಹಾಗಾದ್ರಿ ಉನ್ಮತ್ತ ಯೋಗಿ, ಉತ್ತ ಯೋಗಿ. ಉತ್ತಯೋಗಿ, ಉಚ್ಚ ಯೋಗಿ ಆದ್ರೆ ನನಗೆ ಪಟ್ಟಿ ಬರೆಗಳೇಕೆ? ಇದೇನು ರಕ್ತ ಬಂತು? ಈ ರಕ್ತವೆಲ್ಲಿಂದ ಬಂದಿತೆಂಬುದನ್ನು ಈ ವೇಮನು ಅರಿತಿದ್ದಾನೆ. ಕೇವಲ ಹೆಣ್ಣು ಗಂಡಿನ ರಕ್ತ, ಮಣ್ಣು ಬಂಬೆಯನ್ನು ಮಾಡಿದಂಥ ರಕ್ತ, ಮದಕ್ಕೆ ಬರಿಸುವ ರಕ್ತ, ಮೋಹಗೊಳಿಸುವ ರಕ್ತ, ಮತಗೆಟ್ಟ ಹುಚ್ಚನ ರಕ್ತ. ಹಸಿವು ತ್ರಸಿಗಳಿಗೊಬ್ಬರ ರಕ್ತ, ಕಾಮಿನಿ ಕಾಂಚನೆಗಳಲ್ಲೊಬ್ಬ ರಕ್ತ, ಇವುಗಳಿಲ್ಲದೆ ಸರ್ವ ಸಂಗತಿಯಾಗಿಯಾದವನೇ ವಿರಕ್ತ, ಅವನೇ ಮುಕ್ತ, ಅವನೇ ಮುಕ್ತ, ಅವನೇ ಮುಕ್ತ.
1: ಯಾರು ಹೀಗೇಕೆ ಮಾಡುವಿರಿ?
0: ಯಾರು
1: ಯಾರು
0: ಯಾರು? ನನ್ನ ತಾಯಿ ಅಮ್ಮ. ತಾಯಿ, ನಿನ್ನ ಕೃಪ ಆ ಬಲದಿಂದ ಈ ನರಕಾಂಬುದಿಯಿಂದ ಎದ್ದು ಬಂದೆನು. ಶಾಂತಭಾವೇ, ನನ್ನನ್ನು ಕಾಪಾಡಮ್ಮ, ಕಾಪಾಡು ತಾಯೇ.
1: ವೀಮಣ್ಣ ಹೇಳಪ್ಪ, ಹೇಳು ವೀಮಣ್ಣ ಹೇಳಪ್ಪ.
0: ತಾಯಿ, ಗಣಭಾಗ್ಯದಿಂದ ದೊರೆತ ಈ ದೇಹವನ್ನು ಒಂದು ಕಾಸು ಬೆಲೆ ಬಾಳದ ಹೆಣ್ಣಿಗೆ ಮೋಹಿಸಿ ಮೂರ್ಖತನದಿಂದ ಬೇಡಿದ್ದನ್ನರ್ಪಿಸಿದನು. ಮಾತೆ ವಿರಕ್ತೆ ಸಾತ್ವಿಜನ ಶ್ರೋಭೂಷಣಿಯಾದ ಮಲ್ಲಾಂಬೆ, ನನ್ನನ್ನು ಕಾಪಾಡಮ್ಮ, ಕಾಪಾಡು.
1: ಅಪ್ಪ ಭೀಮಣ್ಣ, ಈಗ ನಿನಗೆ ಸಾಕಷ್ಟು ಪಶ್ಚಾತ್ತಾಪವಾಗಿ ನಿನ್ನ ಅಂತಃಕರಣವು ಪರಿಶುದ್ಧವಾಗಿದೆ, ಜ್ಞಾನೋದಯವಾಗುವುದಕ್ಕೆ ಪರಿಪಕ್ವ ದಿಶೆ ಪ್ರಾಪ್ತವಾಗಿದೆ. ಆದ್ದರಿಂದ ನಿನಗೆ ನಾನು ಹೇಳುವ ವಿಷಯ ಅದು ಮುಖ್ಯವಾದ ವಿಷಯ, ತಿಳಿದುಕೊಳ್ಳಲೇಬೇಕಾದ ವಿಷಯ, ಅದನ್ನು ನೀನು ಶ್ರದ್ಧೆಯಿಂದ ಕೇಳಪ್ಪ.
0: ಆಗಲಿ ತಾಯಿ, ಕರುಣೆಯಿಂದ ನನಗೆ ಹೇಳಬೇಕಾದದ್ದೆಲ್ಲವನ್ನು ಹೇಳಿ ನನ್ನನ್ನು ಉದ್ಧರಿಸಮ್ಮ.
1: ವೇಮಣ್ಣ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು ಎಂಬ ಈ ಮೂರರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆಯಪ್ಪ.
0: ಹಾಗಾದರೆ ತಾಯೇ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು, ನಿಜವಾದ ನನ್ನ ಸ್ವರೂಪ ಎಂತಹದ್ದು ತಾಯೇ?
1: ವೇಮಣ್ಣ, ನಾನು ಯಾರು ಎಂಬ ಕಲ್ಪನೆಯನ್ನು ಅರಿಯುವ ಅರಿವನ್ನು ಕುರುಹಿಡುವ ವಸ್ತುವೇ ನೀನು. ಅಂದರೆ ತತ್ವಮಸಿ, ತ್ವಂ ತದಸಿ, ಅದುವೇ ನೀನು ಇದ್ದಿ, ನೀನೇ ಅದುವೇ ಇದ್ದಿ. ಅಂದರೆ ಪಂಚಕೋಶ ಅತೀತನೇ ನೀನು. ಮೂರು ಅವಸ್ಥೆಗಳನ್ನು ಎದುರಿಟ್ಟು ಅರಿಯುವ ಅರಿವೇ ನೀನು. ಅಂದರೆ ಈ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಭೂತವಾದಂಥ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮ ವಸ್ತುವೇ ನೀನಿರುವೆಯಪ್ಪ.
0: ತಾಯೇ, ಧನ್ಯನಾದನು. ನನಗೀಗ ಎಲ್ಲವೂ ಆನಂದವೇ ತೋರುವುದು. ಪ್ರಜ್ಞಾನಂದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ, ನೇಹ ನಾನಾಸ್ತಿ ಕಿಂಚನ್, ಶಿವೋಹಂ ಶಿವೋಹಂ ಶಿವೋಹಂ.
1: ಅಪ್ಪ, ಈಗ ನೀನು ಪೂರ್ಣ ಆತ್ಮಜ್ಞಾನಿಯಾಗಿರುವೆ. ನಿನ್ನಿಂದ ಜಗದ್ ಉದ್ಧಾರವಾಗಬೇಕಾಗಿದೆ. ಆದ್ದರಿಂದ ಇನ್ನು ಮುಂದೆ ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ, ನಿನ್ನ ಹೇಳಿಕೆಯಂತೆ ನಡೆದುಕೊಂಡು ನನಗೆ ತಿಳಿದ ತಿಳುವಳಿಕೆಯನ್ನು ಈ ಜಗತ್ತಿಗೆ ತಿಳಿಸುವೆನಮ್ಮ.
1: ಹಾಗಾದರೆ ಹೇಗೆ ತಿಳಿಸುವೆ ಮತ್ತು ಏನೆಂದು ತಿಳಿಸುವೆ?
0: ಅಮ್ಮ, ಈ ವೇಮನು ಕೇವಲ ಜ್ಞಾನಿಯಲ್ಲ, ಸಿದ್ಧಾಂತಿಯಲ್ಲ, ಶ್ರುತಿ ಸ್ಮೃತಿ ಶಾಸ್ತ್ರ ಕೋವಿದನಲ್ಲ, ವ್ಯಾಕರಣ ಬಲ್ಲ ಪಾಣಿನಿಯಲ್ಲ, ಪಾತಂಜಲಿಯಲ್ಲ, ತರ್ಕಜ್ಞಾನದ ಕಣಾದನಲ್ಲ, ಕ್ರಿಸ್ತನಲ್ಲ, ಪೈಗಂಬರನಲ್ಲ, ಗೌತಮನಲ್ಲ. ನಾನು ಎಂಬ ಪದಕ್ಕೆ ಯಾವುದು ಲಕ್ಷಾರ್ಥವಾಗಿ ತೋರುವುದೋ ಅಂತಹ ಸರ್ವಾಂತರಾತ್ಮನೇ ತಾನೆಂದು ಹೇಳುವ ನಿಜ ವೇದಾಂತದ ಮರ್ಮಯೋಗಿ. ಅಮ್ಮ, ಈ ವೇಮನು ಸ್ವೀಕರಿಸಿದ ಧರ್ಮದಲ್ಲಿ, ತತ್ವಗಳಲ್ಲಿ ಕುಲವಿಲ್ಲ, ಜಾತಿ ಪಂಥಗಳಿಲ್ಲ, ಅಸ್ಪೃಶ್ಯತೆಯಿಲ್ಲ, ಅನೈಕ್ಯತೆಯಿಲ್ಲ, ವೇಷಾಸೂಯಗಳಿಲ್ಲ, ವರ್ಣಾಶ್ರಮಗಳಿಲ್ಲ, ಕಲ್ಲು ಪ್ರತಿಮೆಗಳಿಲ್ಲ, ಹರಿಯಿಲ್ಲ, ಹರನಿಲ್ಲ, ಲಿಂಗ ಜಂಗಮರಿಲ್ಲ, ವೈಷ್ಣವ ಸ್ಮಾರ್ಥರಿಲ್ಲ, 18 ಪುರಾಣಗಳಿಲ್ಲ, 16 ನಿಯಮಗಳಿಲ್ಲ, ಕಲ್ಲು ಮಣ್ಣು ಕಟ್ಟಿಗೆಗಳಲ್ಲಿ ತೋರುವ ಈ ವಿಶ್ವವೆಲ್ಲವೂ ಪರಮಾತ್ಮನ ಸ್ವರೂಪವಾಗಿದೆ. ಇದೇ ವೇಮನ ನಿಜ ವೇದಾಂತ, ಇದುವೇ ಸಿದ್ಧಾಂತ.
1: ಧನ್ಯ ಧನ್ಯ ವೇಮಣ್ಣ, ಈ ನಿನ್ನ ಆತ್ಮಾನುಭವದ ವಾಣಿಯನ್ನು ಕೇಳಿ ನಾನು ಧನ್ಯಳಾದೆನು. ನೋಡಪ್ಪ, ಇನ್ನು ಮುಂದೆ ಈ ಮಲಿನವಾದ ಬಟ್ಟೆಗಳನ್ನು ತೆಗೆದು ಹಾಕಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ.
1: ದೇವ, ನಿನ್ನ ಕರುಣೆಯಿಂದ ಇವನಿಗೆ ಜ್ಞಾನೋದಯವಾಯಿತಲ್ಲ, ನನ್ನ ಅಭಿಲಾಷೆ ಪೂರ್ತಿಗೊಂಡಿತು ಸ್ವಾಮಿ.
2: ಕಾಪಾಡಮ್ಮ.
1: ಹೇಳಮ್ಮ. ಯಾರಮ್ಮ ನೀನು?
2: ಅಮ್ಮ, ನಾನು ನಿನ್ನ ಮೈದುನ ವೇಮರೆಡ್ಡಿಯನ್ನು ನರಕೈ ಕೆಳೆದ ಪಾಪಿ, ನಿನ್ನ ಮೂಗುತಿಯನ್ನು ಅಪೇಕ್ಷಿಸಿದ ಮೂಢಳು, ನನ್ನ ತಪ್ಪನ್ನು ಕ್ಷಮಿಸಿ ಕಾಪಾಡಮ್ಮ.
1: ಅಮ್ಮ, ವೇಶ್ಯರು ಪರಪುರುಷರನ್ನು ಕೂಡಿ ಜೀವಿಸಿಕೊಂಡು ಇರುವುದು ಅದು ಧರ್ಮವಲ್ಲ. ಸದಾಚಾರವೇ ಸ್ತ್ರೀ ಧರ್ಮ. ಅದರಂತೆ ನಡೆದು ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಮ್ಮ.
2: ಅಮ್ಮ, ನಿನ್ನ ಮೂಗುತಿಯನ್ನು ಮುಟ್ಟಿದ ಕೂಡಲೇ ನನ್ನ ಮನಸ್ಸು ಪವಿತ್ರವಾಯಿತು. ಎಂತಹ ಮೂಗುತಿ! ನನ್ನ ಕವಿದ ಕತ್ತಲೆಯನ್ನು ಕಳೆದ ಮೂಗುತಿ, ನನ್ನ ಪಾಪ ಕರ್ಮದಿಂದ ಮುಕ್ತಳನಾಗಿ ಮಾಡಿದಂತಹ ಮೂಗುತಿ, ಬಲ್ಲ ಮಾಂಬೆ ಮಂಗಲದಾಯಕ ಮೂಗುತಿ.

0: ಮೊದಲು ನನ್ನನ್ನು ತಿಳಿದಿದ್ದೆ ಅಲ್ಲ, ಹುಲ್ಲು ಕಟ್ಟಿ.
1: ಅಯ್ಯೋ ಭರಮ,
0: ನೀ ಮಾಡಿದ ಕರ್ಮ. ವಾವಾರಿ ನನ್ನ ತಾಯಿ, ವರ್ಷಕ್ಕೊಂದು ಒಡಸ್ನು ನಿನಗೆ ತೆಂಗಿನಕಾಯಿ. ನೀ ತಣ್ಣಗೆ ಒಮ್ಮೆ ಸಾಯ್, ಅಪ್ಪಗೆ ಹುಡುಕಿ ಮಾಡಿಬಿಡ್ತು. ಹೋಗಿ ಹೋಗಿಬಿಡ್ತು ಸುಳಿತ ಮಗ ದೇಶದಲ್ಲಿ ಭಾವ ಆಗಿ. ಇದೇನೋಪ್ಪ ನಮ್ಮ ಮನ್ಯಾಗ ನನಗೆ ಒಂದ್ರ ಮೇಲೆ ಒಂದು ಬಂದು ಬಿಡಾಕತ್ತವಲ್ಲ.
2: ಅಯ್ಯೋ ಮಲ್ಲಮ್ಮ ತಂದೆ.
3: ಅತ್ತಿಯವರಿ, ನೀವು ಚಿಂತೆ ಮಾಡಬೇಡ್ರಿ. ಆ ಪರಮಾತ್ಮನ ಪಾದೋದಕ ನನ್ನ ಬಳಿಯಲ್ಲಿವೆ. ಆ ಪಾದೋದಕದ ಮಹಿಮೆಯಿಂದ ನಿಮ್ಮ ರೋಗವನ್ನು ನಾನು ನಿವಾರಣೆ ಮಾಡುವೆನು. ಆದ್ದರಿಂದ ಅಮ್ಮ, ಈಗ ಎಲ್ಲರೂ ಮಲ್ಲೇಶಿ ಅನ್ಬೇಕಮ್ಮ.
0: ಮಲ್ಲೇ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗಳೇ, ಎಷ್ಟು ದಿವಸಮ್ಮ ಎಂದು ಕೂಗಿ ಕರೆದು ನನಗೆ ಹಾಲು ಕೊಡು, ಬಿಸಿಯನ್ನ ಹಾಕು ಎಂದು ನನ್ನನ್ನು ಕಾಡುತ್ತಿದ್ದಿ. ಇನ್ನು ನಿನ್ನ ಗಂಡನ ಮನೆಯಲ್ಲಿ ಯಾರನ್ನು ಕಾಡುವಿಯಮ್ಮ? ನಿನ್ನ ನಗಳನ್ನು ಬಾಳುವುದಾದ್ರೆ ಎಂತು
1: ಅಮ್ಮ? ಹೆಣ್ಣು ಮಕ್ಕಳನ್ನು ಹಡೆದವರ ಪಾಲಿಗೆ ಇಂಥ ಪಡಿಪಾಠವು ತಪ್ಪಿದ್ದಲ್ಲವಮ್ಮ. ನಿಮ್ಮಂತಹ ಗುರು ಹಿರಿಯರ ಆಶೀರ್ವಾದದ ಬಲದಿಂದ ಪತಿಯ ಗ್ರಹದಲ್ಲಿದ್ದುಕೊಂಡು ನಾನು ಸಂಸಾರ ಮಾಡುವೆನು. ತ್ರಿಕಾಲದಲ್ಲಿಯೂ ಪತಿಯೇ ಪರಮಾತ್ಮನೆಂದು ಭಾವಿಸಿ ನಡೆಯುವೆನು. ಮಾವನಿಗೆ, ಭಾವನಿಗೆ, ಅತ್ತೆಗೆ ಮೊದಲಾದ ಚಿಕ್ಕ ದೊಡ್ಡವರ ಸೇವೆಯನ್ನ ಮನಮುಟ್ಟಿ ಮಾಡಿ ಉಭಯ ಕುಲಕ್ಕೂ ನಾನು ಕೀರ್ತಿ ತರುವೆನಮ್ಮ. ಹಾಗೂ ಶ್ರೀ ಮಲ್ಲಿಕಾರ್ಜುನನ ಕರುಣೆಯನ್ನು ನಾನು ಪಡೆಯುವೆನಮ್ಮ.
0: ಮಗಳೇ, ನಿನ್ನ ಮುದ್ದು ಮುಖವು ಇನ್ನೆಂದು ನಮ್ಮ ಕಣ್ಣಿಗೆ ಬೀಳುವುದೋ ತಿಳಿಯದು. ನಿನ್ನ ಅತ್ತೆ ಮನೆಯವರು ಮೇಲಿಂದ ಮೇಲೆ ತವರೂರಿಗೆ ಕಳುಹಿಸಿ ನಮಗೆ ಆನಂದುಂಟು ಮಾಡಿದ ಒಳ್ಳೆಯ ಸ್ವಭಾವದವರು ಇದ್ದಾರೆಯೋ ಇಲ್ಲವೋ ಅದನ್ನಾರು ಬಲ್ರಮ್ಮ.
1: ಅಮ್ಮ, ತಾಯಿಯ ಪ್ರೇಮಕ್ಕೆ ಪರಿಮಿತಿ ಉಂಟೇನಮ್ಮ. ಒಂದು ಸಮಯ ಸಮುದ್ರವು ಕೂಡ ಅದು ಬತ್ತಬಹುದು, ಆದರೆ ಮಾತೆಯ ಪ್ರೇಮ ಪ್ರವಾಹವು ಅದು ಎಂದಿಗೂ ಕಡಿಮೆಯಾಗುವುದಿಲ್ಲವಮ್ಮ. ಅಮ್ಮ, ನಿನ್ನ ಕರುಳು ಎಂಥದ್ದೇ ತಾಯಿ.

0: ಗೆಳತಿ ಮಲ್ಲಮ್ಮ.
1: ಅಮ್ಮ,
0: ನೀನು ನಿನ್ನ ಪತಿಪಾದ ಸೇವೆಯನ್ನು ಬಿಟ್ಟು ಈ ಗೆಳತಿಯ ಭೇಟಿಗೆ ಅಂದು ಬರುವಿ ಅಮ್ಮ. ಈ ಸ್ನೇಹದ ವಿಯೋಗ ತಾಪನ್ನಂತು ಸಹಿಸಬೇಕಮ್ಮ.
1: ಅಮ್ಮ, ಗೆಳತಿ, ಹೀಗೆಲ್ಲ ನೀನು ಶೋಕ ಮಾಡಿದಿರಮ್ಮ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಪತಿಯ ಸದನವೇ ಗತಿಯು, ಪತಿ ಪಾದ ಸೇವೆಯೇ ನಮ್ಮನ್ನು ಕೈವಲ್ಯ ಸೋಪಾನಕ್ಕೆ ಮುಟ್ಟಿಸುವುದು ತಾಯಿ.
2: ಮಗಳೇ, ಸೌಭಾಗ್ಯವತಿಯಾಗು, ಸಂಸಾರದಲ್ಲಿ ಸುಖದಿಂದ ಇದ್ದು ಸಂತತಿ ಸಂಪತ್ತಿನಿಂದೊಡಗೂಡಿ ಚಿರಕಾಲ ಬಾಳಮ್ಮ.
3: ಮಗು ಮಲ್ಲಮ್ಮ.
1: ಅಪ್ಪ,
3: ಹೋಗುವೆಯೇನಮ್ಮ?
1: ಹೌದಪ್ಪ, ನಾನು ಹೋಗಿ ಬರುವೆ. ನನಗೆ ಆಶೀರ್ವಾದ ಮಾಡ್ರಿ.
3: ಹೋಗಿ ಬಾರಮ್ಮ, ನಿನಗೆ ಮಂಗಲವಾಗಲಿ. ಮಗು ಮಲ್ಲಮ್ಮ,
1: ಅಪ್ಪ
3: ನಿನ್ನ ಮಾವನ ಮನೆಯಲ್ಲಿ ಯಾವ ರೀತಿಯಿಂದ ವರ್ತಿಸಬೇಕೆಂಬುದನ್ನು ಅರಿತ ನಿನಗೆ ನಾನೇನು ಹೆಚ್ಚಾಗಿ ಹೇಳಲಿಮ್ಮ. ಆದರೂ ಪಿತೃ ಧರ್ಮಕ್ಕನುಸರಿಸಿ ಹೇಳುವೆಯೇ ನನ್ನ ಕರ್ತವ್ಯ.
1: ಹೌದಪ್ಪ.
3: ಮಗು ಮಲ್ಲಮ್ಮ,
1: ಅಪ್ಪ
3: ಗುರು ಲಿಂಗ ಜಂಗಮರ ಪಾದ ಸೇವೆಯನ್ನು ಮರೆಯದಿರಮ್ಮ.
1: ಇಲ್ಲಪ್ಪ.
3: ಹಾಗೂ ನಿನ್ನ ಪತಿ ಪಾದ ಸೇವೆಯನ್ನು ಮಾಡಿ ಅವನನ್ನು ಆನಂದ ಸಾಗರದಲ್ಲಿ ಮುಳುಗಿಸಮ್ಮ.
1: ಒಳ್ಳೆಯದು ಅಪ್ಪ. ಎನ್ನ ಸಂಗಡ ತಾವು ಕೂಡ ಅಲ್ಲಿಯವರೆಗೆ ಬರಬೇಕಾಗುವುದಪ್ಪ.
3: ಆಗಲಮ್ಮ, ಹಾಗೆ ಆಗಲಿ. ತಂಗಿ ಮಲ್ಲಮ್ಮ,
1: ಅಪ್ಪ
3: ಇನ್ನು ನಡೆಯಮ್ಮ, ಹೊತ್ತಾಗುವುದು.
1: ಆಗಲಿಪ್ಪ.

0: ಅಯ್ಯಪ್ಪ ಬಂದು ಬಿಟ್ಲು ಬಂದು ಬಿಟ್ಲು. ನಮ್ಮ ಅಮ್ಮನಿಗೆ ಹೇಳಿದೆ ಅಮ್ಮನಿಗೆ, ಏ ಅಮ್ಮ ಏ ಏ ಏ ಅಮ್ಮ ಏ ಅಮ್ಮ ಬಂದು ಬಿಟ್ಲು ಬಂದು ಬಿಟ್ಲು.
1: ಹರಮು ಯಾರು ಬಂದ್ರು ಬರು?
0: ಏ ಅಮ್ಮ ಏ ಏ ಅಮ್ಮ
1: ಏನು
0: ನೀನು ಅಪ್ಪನಿಗೆ ಏನಾಗುವಿ?
1: ಹುಚ್ಚ ಹಾಗಲ್ಲೋ ಭರಮಣ್ಣ, ಅವಳೇ
0: ಅಮ್ಮ ಅವಳೇ ಅವಳೇ.
1: ಏ ಏನು ಇದು?
0: ಏ ಅಮ್ಮ ಅವಳೇ ಅವಳೇ.
1: ಏ ಹಾಗಲ್ಲೋ ಭರಮಣ್ಣ, ನೋಡು ನಿನ್ನ ಹೆಂಡತಿ ಬಂದ್ರವಳೇನು?
0: ಜಾನ ಮರಿಯ.
1: ಏ ಭರಮಣ್ಣ, ಹೆಂಡತಿ ಬಂದ್ರೇನಾಯ್ತು? ಹೆದರ್ತಾರೇನು?
0: ಅಂತಬಾರ್ದೇವ
1: ಅಂತಬಾರ್ದಪ್ಪ
0: ಶಾಂತಿ ಬರ ಅಂತಬಾರ್ದು.
1: ಏ ಅಂತಬಾರ್ದು,
0: ಹೊಸ್ತಾಗಿ ಬಾಂಧ್ಯನ
1: ಅಂತಬಾರ್ದಪ್ಪ.
0: ಅಜಾಕ ಅಜಾಕ ನೀನು ಬಂದಾಗ ಅಪ್ಪ ಅಂಜಿ ಮೂಲ ಕುಚ್ಚಿದತ್ಲ.
1: ಹುಚ್ಚ ಭರಮಣ್ಣ, ನೋಡು ನಿನ್ನ ಹೆಂಡತಿ ಬಂದಿದ್ರೆ ಒಳ್ಳೆ ಬಟ್ಟೆ ಹಾಕೊಂಡ್ರು ಹೋಗು.
0: ಅಮ್ಮ ಈ ಯುದ್ಧ ನಡ್ಯಾಕಿಲ್ಲನ, ಏನ್ ನಡೀತಾವೋ ಏನ? ಚೇರ್ಮನ್ ಕೈಲಿ ಹೋಗಿ ಸಹಿ ಮಾಡ್ಸಿದಪ್ಪ ಆತಾವೋ.
1: ಈಗೆಲ್ಲ ಹುಚ್ಚರಂತೆ ಮಾತಾಡಬಾರ್ದು ನೋಡು. ಅವಳು ಒಳ್ಳೆ ಭಾಗ್ಯವಂತರ ಮಗಳು, ಅವಳ ಮುಂದೆ ಹೀಗೆ ಹುಚ್ಚರಂತೆ ನಿಲ್ಲಬಾರ್ದು. ಆದ್ರಿಂದ ಒಳ್ಳೆ ಬಟ್ಟೆ ಹಾಕೊಳ್ಬೇಕು, ಹಾಕೊಂಬರ್ಗಪ್ಪ.
0: ಅಮ್ಮ ಯಾರು ಹಾಕೊಂಡು ಬರ್ಲವ್ವ? ನನ್ನ ವಿವೆ ಅಲ್ಲ, ಇದಲ್ದ ಇನ್ನೊಂದು ಮನ್ಯಾಗ ಗೂಟ್ಗ ದೋತಿ ಆಡ್ತೈತಿವ.
1: ಹಾಗಾದ್ರೆ ಹಾ ಭರಮು ಆ ವೇ ಬೆಡ್ರಿ ಹಾಕೊಂಬ್ರು ಹೋಗು.
0: ಹೇಗೆ ಹೇಗೆ ಹಾಕಿಕೊಳ್ಳುವುದಪ್ಪ ಹೊಸ ಬಟ್ಟೆಯನ್ನು? ಹಾ ಹಾ ಹಾ ಹಾ

0: ಏ ಭರಮರೆಡ್ಡಿ, ಇದು ನನ್ನ ಶಲ್ಲೆ ಇದೆ.
1: ಏ ಇದು ನಿಂತಲ್ಲ ಮತ್ತ?
0: ಅದೇ ಇದನ್ನೇ ಕ್ಯಾಚ್ಕೊಂಡಿರ್ವೆ ಅಂದೆ.
1: ಏ ಅಪ್ಪ, ಇವತ್ತೊಂದ ದಿನ ಕೊಡು ಮಾರಾಯ.
0: ಇವತ್ ಒಂದೇ ದಿವಸ?
1: ಹೂಳು ಗಬರು, ಇವತ್ ನಂದು ಬಂದಾಯ್ತು ಗಬರು.
0: ಏ ಭರಮಣ್ಣ, ಅಲ್ಲಪ್ಪ ನಿನ್ನದೇನು ಬಂದಿರ್ಬೋದು?
1: ಏ ನಿನ್ ಗೊತ್ತಿಲ್ಲಪ್ಪ.
0: ಏ ಗೊತ್ತಿಲ್ಲ ಮಾರ, ಏನ್ ಬಂದಿದ್ ಬೇಗನೆ ಹೇಳ್ಬಿಡು.
1: ನೀನ್ ಮನ್ಯಾಗಿರಾವು ಬಿಡಾವು, ಆ ಕಡೆ ರೋಡ್ ಹತ್ಕಪ್ಪ ನೀ, ಯಾವತ್ತು ನಿನಗೇನ್ ಗೊತ್ತಿರ್ತೈತಿ?
0: ಏ ಭರಮರೆಡ್ಡಿ, ಅದೇ ನನಗೆ ಗೊತ್ತಿಲ್ಲ, ಏನ್ ಬಂದಿದ್ದು ಬೇಗನೆ ಹೇಳ.
1: ಹೇಳ ನೋಡು ವೇಮನ್ನ, ಇವತ್ತ ನಂದು ಗಬರು.
0: ಏಲೇ ಭರಮರೆಡ್ಡಿ, ಅಲ್ಲಪ್ಪ ನಿನ್ನ ಹೆಂಡತಿ ಬಂದಿದ್ರೆ ನನ್ನ ಬಟ್ಟಿನ ಏಕೆ ಹಚ್ಕೊಂಡಿವೆ ನೀನು? ಬಿಡು ನನ್ನ ಶಲ್ಲೆ ಬಿಡು.
1: ಅಮ್ಮ ಒಳ್ಳೆ ಬಟ್ಟೆಯನ್ನು ಹಾಕಿಕೊಂಡು ಬಾ ಅಂತ ಹೇಳಿರೋಳು ಅಮ್ಮ ಹೇಳಿರುವಳು ಅಮ್ಮ.
0: ಎಷ್ಟು ಚೆನ್ನಾಗಿ ಬೆರಳಲ್ಲಿಯ ಉಂಗ್ರ. ಲೇ ಭರಮಣ್ಣ, ಇದು ಈ ಶಲ್ಲೆ ನಿನಗೇ ಕೊಡುವೆ.
1: ಕೊಟ್ಟು ಬೇಡಂಗರ.
0: ಆದ್ರೆ ನೀನು ಆ ಉಂಗ್ರವನ್ನು ಕೊಡುವಿಯ? ಲೇ ಲೇ ಪೆದ್ದ, ಹಾಗೆಲ್ಲ ಮಾಡಬಾರ್ದು, ಸುಮ್ಮನೆ ಕೊಡು.
1: ವೇಮನ್ನ,
0: ಯಾಕೆ
1: ಈ ಉಂಗರವು ನಿನಗೆ ಬೇಕೇ?
0: ಹೌದಪ್ಪ, ಅದು ನನಗೆ ಬೇಕಾಗಿದೆ.
1: ಏಯಪ್ಪ, ಇದನ್ನು ಒಯ್ದು ನೀನು ಸೂಳೆ.
0: ಲೇ ಲೇ ಲೇ ಭರಮರೆಡ್ಡಿ, ಅಲ್ಲ ಸೂಳೆಯರು ಅಂದ್ರೆ ನಿನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವರೇನು?
1: ಏ ಅವ್ರ ಅಷ್ಟು ಮನುಗಳು ಚೆಲ್ಲುವನು ವೇಮನ್ನ.
0: ಲೇ ಹಾಗೆಲ್ಲ ಮಾತನಾಡಬಾರ್ದು. ಈಗ ನೋಡು, ನಿನಗೆ ಸೂಳೆಯರ ಮಹಿಮೆಯನ್ನು ಹೇಳುತ್ತೀನಿ, ಸ್ವಲ್ಪ ಚೆನ್ನಾಗಿ ಕೇಳು.
1: ಸೂಳೆಯವನು ಮೈ ಹೇಳ್ತೀಯ?
0: ಏನ್ ಹೇಳ್ಬೇಕಪ್ಪ ನಿನಗೆ, ಮೈ ಅಲ್ಲ ಮಹಿಮೆ ಅಂದ್ರೆ ಅವಳ ವರ್ಣನೆ.
1: ಹೇಳಪ್ಪ ಏನೇನ್ ಹೇಳ್ತೀಯ ಎಲ್ಲ ಹೇಳ್ಬೇಡ.
0: ನೋಡು ಭರಮಣ್ಣ, ಮೊದಲು ಸೂಳೆಯರನ್ನು ಕಂಡ್ರೆ ಪುಣ್ಯ ಬುರ್ತೆ ಪುಣ್ಯ.
1: ಶಭಾಷಿ ಗಬರು.
0: ಯಾಕೆ
1: ಶಭಾಷಿ ಕಂಡು ಗಬರು?
0: ಏನಾಯ್ತಪ್ಪ ನಿನಗೆ?
1: ಸೂಳೆಯವನು ಕಾಣ ಪುಣ್ಯ ಬರ್ತೈತೆ,
0: ನೋಡಿದ ತಕ್ಷಣ ಬರುತ್ತೆ.
1: ಮತ್ ಮುಂದೆ?
0: ಮುಂದೆ ಅವಳನ್ನು ಮುಟ್ಟಿದ್ರೆ ಎಲ್ಲ ಪಾಪವು ನಾಶವಾಗ್ತಾ ಇದೆ.
1: ಆಕೆ ಚಾಟು ತುಳಿತಾಳಪ್ಪ ಅವ್ರದ.
0: ಹಾಗೆಲ್ಲ ಚೇಷ್ಟೆ ಮಾಡಬಾರ್ದಪ್ಪ. ಇದು ಅಲ್ಲದೆ ಅವಳನ್ನು ಮುದ್ದಿಸಿ ಒಡಗೂಡಿದರೆ ಸ್ವರ್ಗವೇ ಪ್ರಾಪ್ತಿ.
1: ಆಮೇಲೆ ಸತ್ತ ಹೋಗುದನ್ನ.
0: ನಿನ್ನ ತಲೆ ಸತ್ತ ಬಳಿಕ ಪಡೆಯುವಂತ ಸುಖವದಲ್ಲ.
1: ಮತ್ತೆ
0: ಈಗಲೇ ಇದ್ದಾಗಲಿ ಈ ಕ್ಷಣವೇ ಪಡೆಯುವಂತ ಸುಖನೋ? ಏ ಭರಮಣ್ಣ, ಈ ಮಾತನ್ನು ನಾನು ಕಲ್ಪಿಸಿಕೊಂಡು ಹೇಳುವುದೆಲ್ಲ ಸಂಸ್ಕೃತ ಭಾಷೆಯೊಳಗೆ ಮಹಾನ್ ಮಹಾನ್ ಕವಿಗಳು ನಮ್ಮಂತೆ ಅನುಭವಿಸಿ ಅಭಿಪ್ರಾಯ ಪಟ್ಟಿದ್ದಾರೆಯೋ ಬೆಪ್ಪೆ.
1: ತಪ್ಪೆ ನೋಡೋ ವೇಮನ್ನ.
0: ಏನು?
1: ಮೊದಲು ಸೂಳೆಯರ ಮನೆಗೆ ಹೋಗಲು ಮೊದಲು ಕೊಡುವರಪ್ಪ ಎಲೆ ಅಡಿಕೆಯ ತಾಟು.
0: ಹೌದು.
1: ಆಮೇಲೆ ಬೇಡುವರಪ್ಪ 10 ರೂಪಾಯಿಯ ನೋಟು.
0: ಇದು ಕೂಡ ನಿಜ ಬಿಡು.
1: ಅದನ್ನು ಕೊಡದಿದ್ದರೆ ಮಾರಿಸುವರೋ ನಿನ್ನ ಮೈ ಮೇಲಿನ ಶರಟು. ಆಮೇಲೆ ಏರಿಸುವರೋ ಮುನ್ಸೂಪನ ಕೋರ್ಟು. ಹೀಗಿದೆ ಸೂಳೆಯರು ಬಹಳ ಬೆರಕಿಯರು ವೇಮಣ್ಣ. ನಾನು ಹೇಳ್ತೋ ನಿಮ್ಮಣ್ಣ.
0: ಕಾಮಣ್ಣ.
1: ಯಾಕೋ ಮುಕ್ಕಣ್ಣ?
0: ಲೇ ಭರಮ, ನನ್ನ ಶಲ್ಯ ಕೊಡುವೋ ಅಥವಾ ಇಲ್ವೋ?
1: ಇಲ್ಲ ಇಲ್ಲ ಅಮ್ಮ ಹೇಳಿರೋಳು ಅಮ್ಮ. ಬರಂಗಿಲ್ಲ.
0: ಲೇ ಭರಮಣ್ಣ, ಬೇಗನೆ ಕೊಡು.
1: ವೇಮಣ್ಣ, ನಿನಗೆ ಈ ಉಂಗರವು ಬೇಕೆ?
0: ಹೌದು. ಮತ್ತೆ
1: ತಕ್ಕೊಳಪ್ಪ ಅಂಗರ.
0: ಎಷ್ಟು ಚೆನ್ನಾಯ್ತು ಬೆರಳಲ್ಲಿ ಉಂಗುರ. ಇದನ್ನು ಒಯ್ದು ನನ್ನ ಲಲಿತಿಗೆ ಕೊಡುವೆನು.
2: ತಂಗಿ ಬಸಮ್ಮ.
3: ಯಾಕೆ ಆಗ್ತವ್ರಿ?
2: ಮಲ್ಲಮ್ಮನ ಬಂದ್ರಂತೆ, ಆರತಿಯನ್ನು ಸಿದ್ಧ ಮಾಡ್ರಿ.
3: ಒಳ್ಳೆಯದು.

0: ಬನ್ನಿ ಬನ್ನಿ.
1: ಹೇಮರೆಡ್ಡಿಯವರೇ, ನಿಮ್ಮ ಸೊಸೆಯನ್ನು ನಿಮಗೆ ಒಪ್ಪಿಸಿದೆನು, ಇನ್ನು ಮೇಲೆ ನೀವೇ ನೋಡಿಕೊಳ್ಳಿ.
0: ಪದ್ಮಮ್ಮನವರೇ, ಇಂದಿನಿಂದ ಇವಳಿಗೆ ನೀನೇ ತಾಯಿಯೂ ನೀನೇ ತಂದೆಯೂ. ಯಾಕಂದರೆ ಇವಳು ಹುಟ್ಟಿದಾಗಿನಿಂದ ಸದಾ ಮಲ್ಲಿಕಾರ್ಜುನನ ಸೇವೆಯಲ್ಲೇ ಕಾಲ ಕಳೆದಿರುವಳಮ್ಮ, ಕಾಲ ಕಳೆದಿರುವಳು. ಆದ್ದರಿಂದ ಬೇರೆ ಯಾವ ಕೆಲಸದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಆಗಬಹುದು, ಅದನ್ನೆಲ್ಲ ನೀವೇ ಸಹಿಸಿಕೊಳ್ಳಬೇಕಮ್ಮ, ಸಹಿಸಿಕೊಳ್ಳಬೇಕು.
2: ಅದನ್ನೆಲ್ಲ ನೋಡ್ಕೊಂತೀರಪ್ಪ ಭರಮಾ.
3: ಏಮ್ಮಾ, ಇವೆಲ್ಲ ಹೊಸ ಅರಿವೆ.
2: ಹೌದಪ್ಪ ಅಣ್ಣ, ನೋಡು ನಿನ್ನ ಮಾವನವರು ಬಂದಿದ್ದಾರೆ, ನಮಸ್ಕಾರ ಮಾಡು.
3: ನೀನು ಬಾರುವ ಅಂದ್ರೆ ಬಾಯವ್ವ, ಬಾಯವ್ವ
2: ನಡಿ.
3: ಮಾವಯ್ಯ ಮಾವಯ್ಯ ನಮಸ್ಕಾರ. ಎಲ್ಲ ಚಲೋ ಇದ್ದೀಯ?
1: ಎಲ್ಲ ಚಲೋ ಇದ್ದೀವಪ್ಪ. ಭರಮಣ್ಣ, ನಿಮ್ಮ ಹೆಂಡತಿಯನ್ನು ಸರಿಯಾಗಿ ನೋಡಿಕೋಪ್ಪ.
3: ಅದನ್ನೆಲ್ಲ ಅಮ್ಮನಿಗೆ ಹೇಳಿದ್ರೆ ಆಯ್ತು, ಅದನ್ನೆಲ್ಲ ಅಮ್ಮನೇ ನೋಡ್ಕೊಂಬವಳು ಮಾವಯ್ಯ.
1: ಮಗು ಮಲ್ಲಮ್ಮ,
4: ಅಪ್ಪ
1: ನಾನಿನ್ನು ಹೋಗಿ ಬರುವೇನಮ್ಮ.
4: ಹೋಗಿ ಬರುವೆ ಏನಪ್ಪ?
1: ಹೌದಮ್ಮ, ಆದರೆ ಆದರೆ ನಿನಗೆ ಇನ್ನೊಂದು ಮಾತನ್ನು ಹೇಳ ಬಯಸುತ್ತೇನಮ್ಮ.
4: ಅಪ್ಪ ಹೇಳಪ್ಪ, ಯಾವ ಮಾತು ಅಂತ ನನಗೆ ಹೇಳಪ್ಪ, ಹೇಳು.
1: ಮಗು,
4: ಅಪ್ಪ
1: ಈ ಮನೆಯ ವಾತಾವರಣವನ್ನು ನೋಡಿದರೆ ಏನೋ ಒಂದು ವಿಚಿತ್ರವಾಗಿಯೇ ಕಾಣುತ್ತಿದೆಯಮ್ಮ. ಅಧಿಕಾರ ಮದದಲ್ಲಿ ಮೆರೆಯುವ ನಿನ್ನತ್ತೆ, ನಾಗಿಣಿಯ ಸ್ವಭಾವದ ನಿಗವೆಣ್ಣಿಯರು, ಮತೆ ಏನ ನಿನ್ನ ಪತಿ, ಇಂಥ ಜನರ ಮಧ್ಯದಲ್ಲಿ ನಿನ್ನೋರ್ವಳನ್ನೇ ಬಿಟ್ಟು ಹೋಗಲು ನನ್ನ ಮನಸ್ಸು ಕಳವಳ ಪಡುತ್ತಿದೆಯಮ್ಮ, ಕಳವಳ ಪಡುತ್ತಿದೆ.
4: ಅಪ್ಪ ಹೀಗೇಕೆ ಹೇಳುವಿಯಪ್ಪ? ಅತ್ತೆ ಮಾವಂದರ ಸೇವೆಯನ್ನು ಅವರ ತತ್ತಿನಂತೆ ಮಾಡಿ ಅವರಿತ್ತ ಆಜ್ಞೆಯನ್ನೆಲ್ಲ ನಾನು ಪಾಲಿಸುವೆನಪ್ಪ. ನಿಗವೆಣ್ಣೀರ ಕೂಡ ಯಾವತ್ತೂ ನಾನು ನಗುತ್ತಲೇ ಇರುವೆನಪ್ಪ. ಪತಿಯು ಅವನ ಮತಿಹೀನಾಗಲಿ ಅಥವಾ ಗತಿಹೀನಾಗಲಿ, ಸತಿಗೆ ಪತಿಯೇ ಪರಮಾತ್ಮನಲ್ಲವೇನಪ್ಪ?
1: ಹೌದಮ್ಮ.
4: ಆದ್ದರಿಂದ ಪತಿ ಪಾದ ಸೇವೆಯನ್ನು ಮಾಡಿ ನಾನು ಮುಕ್ತಿಯನ್ನ ಪಡೆಯುವೆನಪ್ಪ.
1: ಎಂಥ ಮಾತನ್ನು ಹೇಳಿದೆಯಮ್ಮ. ಧನ್ಯ ಮಗಳೇ, ನೀನೇ ಧನ್ಯ. ನಿನ್ನ ಗುಣಕ್ಕೆ ಎಣೆಯಿಲ್ಲ, ನೀತಿಗೆ ನೆಲೆಯಿಲ್ಲ, ಧರ್ಮಕ್ಕೆ ಚ್ಯುತಿಯಿಲ್ಲ ತಾಯಿ, ಚ್ಯುತಿಯಿಲ್ಲ. ಪ್ರಪಂಚದಲ್ಲಿ 10 ಮಂದಿ ಮಕ್ಕಳನ್ನು ಹಡಿಯುವುದಕ್ಕಿಂತ ಮುತ್ತಿನಂಥ ನಿನ್ನೋರ್ವಳನ್ನು ಪಡೆದ ನನ್ನ ಭಾಗ್ಯಕ್ಕೆ ಬೆಲೆ ಇಲ್ಲವಮ್ಮ, ಬೆಲೆ ಇಲ್ಲ. ಮಲ್ಲಮ್ಮ, ಮಲ್ಲಮ್ಮ ಎಂಬ ಈ 3 ಅಕ್ಷರಗಳು ಈ 3 ಲೋಕದೊಳಗೆ ಎಲ್ಲರ ಹೃದಯದಲ್ಲಿ ಮಲ್ಲಿಗೆಯ ಸುವಾಸನೆಯಂತೆ ಹರಡದೆಂದು ಆ ಮಲ್ಲಿಕಾರ್ಜುನಲ್ಲಿ ಬೇಡಿಕೊಳ್ಳುವೆನಮ್ಮ, ಬೇಡಿಕೊಳ್ಳುವೆ.
4: ಅಪ್ಪ ನೋಡಪ್ಪ, ಈಗ ತಾವು ಆ ಬಗ್ಗೆ ಯಾವುದು ಯೋಚನೆ ಮಾಡಬೇಕಾಗಿಲ್ಲವಪ್ಪ. ಯಾಕಂದರೆ ಆ ಪರಮಾತ್ಮನ ಕರುಣೆಯಿಂದ ಅದು ಎಲ್ಲವೂ ತಾನಾಗಿಯೇ ಸರಿ ಹೋಗುತ್ತದೆ ನೋಡಪ್ಪ.
1: ಹಾಗೆ ಆಗಲಿ, ನಾನಿನ್ನು ಹೋಗಿ ಬರುವೆನಮ್ಮ.
4: ಅಪ್ಪ ತಾವು ಸ್ವಲ್ಪ ಊಟ ಮಾಡಿಕೊಂಡು ಹೋಗಬೇಕಪ್ಪ.
1: ಊಟ?
4: ಹೌದು.
1: ಈಗಲೇ ಆಯುತ್ತಲ್ಲವಮ್ಮ. ಆಗಲಿ, ಹಾಗೆ ಮಾಡುವೆ. ಮಗು ಮಲ್ಲಮ್ಮ.
4: ಅಪ್ಪ
1: ನಾನು ಬರ್ತೀನಮ್ಮ.
4: ಮಗು. ಅಪ್ಪ
1: ಮಗು.
4: ಅಪ್ಪ
1: ಮಗು.
4: ಅಪ್ಪ. ಅಕ್ಕ, ಈ ಪೂಜೆ ಪೆಟ್ಟಿಗೆಯನ್ನು ಇಡ್ಲಿಕ್ಕೆ ದೇವರ ಮನೆ ಅದು ಎಲ್ಲಿದೆಯಮ್ಮ?
5: ಅಲ್ಲೇ.
4: ದೇವ, ನನ್ನ ಅತ್ತೆ ನಿಗವೆಣ್ಣೀರಿಗೆ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ದಯಪಾಲಿಸು ತಂದೆ. ಪತಿದೇವ,
3: ನೀ ಯಾಕೆ ನನ್ನ ಕಾಲು ಬೀಳ್ತಿ?
4: ಸ್ವಾಮಿ, ತಾವು ಯಜಮಾನ್ರು, ನಾನು ನಿಮ್ಮ ದಾಸಿ.
3: ದಾಸಿ
4: ಅಲ್ಲ, ನಿಮ್ಮ ಅರ್ಧಾಂಗಿ.
3: ನೀ ಅರ್ಧ ಅಂಗಿ, ನಾ ಪೂರ ಅಂಗಲ್ಲ. ಏನ ಕೋಟ್ ಮಿಡಿ ಚಾಟೋ?
4: ಛೇ ಛೇ, ಹಾಗಲ್ಲ ಸ್ವಾಮಿ, ನಾನು ನಿಮ್ಮ ಚರಣ ಸೇವೆಯನ್ನು ಮಾಡತಕ್ಕಂತ ಹೆಂಡತಿ.
3: ಹೇಳ್ತ?
4: ಹೌದು ಸ್ವಾಮಿ. ನೋಡಿ ಪತಿದೇವ, ತಾವು ನನಗೆ ಅದೇನೋ ಆಜ್ಞೆಯನ್ನು ವಿಧಿಸುವರೋ ಅದನ್ನು ತಲೆ ಮೇಲೆ ಹೊತ್ತುಕೊಂಡು ಭಕ್ತಿಪೂರ್ವಕವಾಗಿ ಮಾಡುವುದು ನನ್ನ ಕರ್ತವ್ಯ.
3: ಹಾಗಾದರೆ ನಿನ್ನ ಮೇಲೆ ನನ್ನ ಅಧಿಕಾರವು ನಡೆಯಬಹುದು?
4: ಓ, ಅಗತ್ಯವಾಗಿ ನಡೆಸಿಕೊಳ್ಳಬಹುದು ಸ್ವಾಮಿ.
3: ಹಾಗಾದರೆ ಅತ್ಲಾಗೆ ನೋಡು. ಬೇಡ ಬೇಡ ಬೇಡ ಬೇಡ, ಎತ್ಲಾಗೆ ನೋಡು, ಎತ್ಲಾಗೆ ಬ್ಯಾಡೋ ಯಪ್ಪ, ಬ್ಯಾಡೋ ಯಪ್ಪ, ಬ್ಯಾಡೋ ಯಪ್ಪ. ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ. ಒಳ್ಳೆ ಮಲ್ಲಿ
4: ಸ್ವಾಮಿ,
3: ನೀನು ತುಂಬಾ ಒಳ್ಳೆಯವಳಿದ್ದಿ. ನನಗೆ ರಂಟಿ ಒಡೆದು ಒಡೆದು ಬಾಳುವಾಗಿ ಬಿಟ್ಟಿದ್ದಿ ನೋಡೆ.
4: ಹಾಗಾದ್ರೆ ಅದಕ್ಕೆ ನಾನೇನ್ ಮಾಡ್ಲಿ ಸ್ವಾಮಿ?
3: ಅದಕ್ಕ ನೀ ಏನ್ ಮಾಡ್ಬೇಕಂದ್ರ ನನ್ನ ಕಾಲ ಚಿಕ್ತೀಯ
4: ದೇವ.
3: ಇಲ್ಲೋ ಯಪ್ಪ
4: ಮಲ್ಲಿಕಾರ್ಜುನ, ಈ ಪಾದ ಸೇವೆಯನ್ನು ದೊರಕಿಸಿಕೊಟ್ಟಿಯಲ್ಲ, ನಾನು ಧನ್ಯಳಾದೆ ಸ್ವಾಮಿ.
3: ಈಗ ನಾಯನಂದ ನೆವ್ವಾನಿನಗೆ ಒಮ್ಮೆಂದ್ರೆ ಏನಾತು ನೋಡೇ ಮಲ್ಲಿ
4: ಸ್ವಾಮಿ.
3: ಹಾಗಾದ್ರೆ ಆಗ್ಲಿ.
4: ಹಾ ಆಗ್ಲಿ ಸ್ವಾಮಿ,
3: ಆಗ್ಲಿ.

0: ಸ್ವಾಮಿ, ಈಗ ನಾನು ಸ್ವಲ್ಪ ಊಟ ಮಾಡಿಕೊಂಡು ಬರಲೇನು ಅಂತ.
1: ಏ ಪಾಪ, ಇನ್ನು ಊಟ ಆಗಿಲ್ವೇನೆ?
0: ಇಲ್ಲ ಸ್ವಾಮಿ.
1: ಆಗ್ಲಿ, ನಾನು ಏನು ಒಳಗೋಗಿ ನೊಟ್ಟಿ ತಿಂದು ಬರ್ತೀನಿ ನೊಟ್ಟಿ.
2: ಭರ್ಮೆಯ ಮೈ ಮೇಲೆ ಬರ್ತಾ ಇದೆಯಲ್ಲೋ, ಕಣ್ಣು ಕಾಣಿಸ್ತವಿಲ್ಲ.
1: ಓಹೋ, ಯಾರು? ಶತ್ರು.
2: ಹೌದಪ್ಪ.
1: ನಮಸ್ಕಾರ ರೀ ಶತ್ರ.
2: ನಮಸ್ಕಾರ ಪಾ. ಲೇ ಭರ್ಮ್ಯ, ಏನು ಸುಳ್ಳು ನಿಮ್ಮ ಅಪ್ಪ?
1: ಯಾಕ್ರಿ ಶತ್ರ?
2: ಅಮಾವಾಸಿ ಒಳಗೆ ಸಾಲ ತೀರಿಸ್ತೀನಿ ಅಂತ ಹೇಳಿ ಹೋದಾವ, ಇದುವರೆಗೂ ಅವ್ನು ಮುಖವಾದ್ರು ಬೇಡವೆ.
1: ಯಾರ್ದು ಅಮಾಸಿದ್ರೆ?
2: ಏ ನಿಮ್ಮ ಅಪ್ಪಂದು ಒಂದೇ
1: ಶಟ್ರ.
2: ಯಾಕ?
1: ನಮ್ಮ ಅಪ್ಪ ತಲೆ ನುಸ್ತೇಳೆ ಅನಿಗೆ ಪಟ್ಟಿ
2: ಕಟ್ಕೊಂಡು ಪಟ್ಟಿ ಲೋಣ ಭರ್ಮ್ಯ, ಇನ್ನು ಎರಡು ಮೂರು ದಿವಸಗಳಲ್ಲಿ ನಿಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಹೋಗ್ತೇನೆ. ವಿಷ
1: ಬ್ಯಾಡ್ರಿ ಶಟ್ರ, ಬ್ಯಾಡ್ರಿ. ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನು, ಹಂಗೆ ಮಾಡ್ಬೇಡಿ ಶಟ್ರ. ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನು, ಇಲ್ಲೇ ಕುಂಡ್ರಿ. ಮತ್ತ
2: ಹೋಗಪ್ಪ, ಹೋಗು ಹೋಗು.
1: ಯಪ್ಪ, ಶಟ್ರ ಸಾವುಕಾರ ಬಂದಾರ ನೋಡು. ಯಪ್ಪ,
2: ಏನು ಇದು ಸುಳ್ಳು ಕರಾರ ಹೇಗೆ? ನೀನೇ ನೋಡು
3: ಶಟ್ರ, ನಾನು ಹಾಗೆ ಹೇಳುವುದಿಲ್ಲ
1: ಶಟ್ರ.
2: ಯಾಕ
1: ಹೇಳುದು? ಹೋಗ್ಯ ತಿನ್ನ. ಹೇಳುದಾತಂದ್ರೆ ಗಂಡ್ಗಾಚಿ ಹಾಕಿ ಸಾಡ್ಡು ಹೊಡೆದ ಬಾ.
3: ಸುಮ್ಮ ಹೋಗು.
1: ಹೋಗಂಗಿಲ್ಲಪ್ಪ.
3: ಹಾಗೆ ಮಾಡಬಾರದು, ಸುಮ್ಮ ಹೋಗು. ಶಕ್ತಿ ಅವರೇ, ಸ್ವಲ್ಪ ಶಾಂತದಿಂದ ಕುಳಿತುಕೊಳ್ಳಿ.
2: ಏನ್ ಶಾಂತ ಆಗ್ತಾರೋ ಜೀವಯ್ಯ, ನನ್ನ ಜೀವನೇ ಹೋಗಿತ್ತಯ್ಯ. ಶಾಂತ್ರತೆ ಶಾಂತ.
1: ಯಾಕ್ರಿ
3: ಈ ಶೆಟ್ಟಿ ಅವರ ಮಾತನ್ನಾದ್ರೂ ಕೇಳಿದೆಯೋ ಇಲ್ಲವೋ?
1: ಅದಕ್ಕೆ ನನಗಿನ ಮಾಡಂತೀರಿ?
3: ಹಾಗಲ್ಲ, ನಿನ್ನ ಹತ್ತಿರ ಇದ್ದ ಒಡವೆಗಳನ್ನು ಕೊಟ್ಟು ಬಿಡು. ಈ ಶೆಟ್ಟಿ ಅವರು ಸಾಲ ತೀರಿಸಿಬಿಡೋಣ.
1: ನನ್ನ ಹತ್ತಿರ ವಸ್ತು ಒಡವೆ ಎಲ್ಲಿರುವವು? ಆಡಿನ ಮಗ ವೇಮಣ್ಣ ನಾಗಮ್ಮನ ಒಡವೆ ಕಸಿದುಕೊಂಡು ಸುಳಿವಿನಿ ಸೇರಲವೇ? ಆಗಲೂ ನನ್ನ ಒಡವೆನ್ನೆಲ್ಲ ಕೊಟ್ಟು ಬಿಟ್ಟೆ.
3: ಹಾಗಾದ್ರೆ ಆ ನಾಗಮ್ಮ ಬಸಮ್ಮನ ಹತ್ತಿರ ಇದ್ದ ಒಡವೆಗಳನ್ನು ತೆಗೆದುಕೊಂಡು ಬರೋ ಹೋಗು.
4: ನೀವು ಯಾಕೆ ಕರಿತಾ ಇದ್ರು ಅದು ನನಗೆ ಗೊತ್ತು. ಇವನಷ್ಟು ಒಡವೆಗಳನ್ನು ಹಾಕಿ ಕೊಡ್ತೀನಲ್ಲ, ಅವು ನಿಮ್ ಕಣ್ಣೊಳಗೆ ಒತ್ತುತ್ತಿವೆ.
1: ಇರ್ಲಿ ಕೊಡೆ, ಇನ್ನು ಎರಡು ಮೂರು ದಿವಸ ತಂದು ಕೊಡ್ತಾರಂತೆ, ಕೊಟ್ಟು ಬಿಡು.
4: ನಾನೇನು ಕೊಡುವುದಿಲ್ಲ, ನೀವು ಕೇಳಬೇಡ್ರಿ. ನಾನು ಕೊಡುವುದಿಲ್ಲ, ಕೊಡುವುದಿಲ್ಲ, ಕೊಡುವುದೇ ಇಲ್ಲ.
1: ತಂಗಿ ಬಸಮ್ಮ,
2: ಯಾಕೆ ಆಗ್ತೇವ್ರೆ?
1: ನಿನ್ನ ಒಡವೆನಾದ್ರು ಕೊಟ್ಟು ಬಿಡಮ್ಮ.
2: ನಾನೇನು ಕೊಡ್ಲಾರನಮ್ಮ, ಇವಷ್ಟು ಬಡವೆಗಳನ್ನ ಕೊಟ್ಟು ಆ ಮಲ್ಲಿ ಮುಂದೆ ಹಾಗೆ ತಿರುಗಾಡಬೇಕಾದೀತು. ನೀವು ಕೇಳಬೇಡ್ರಿ, ನಾನು ಕೊಡಲ್ಲ, ಕೊಡಲ್ಲ, ಕೊಡುವುದೇ ಇಲ್ಲ.
0: ದೇವ ಮಲ್ಲಿಕಾರ್ಜುನ, ನನ್ನ ಅತ್ತೆ ಮನೆಯವರಿಗೆ ಈ ಪರಿ ಸಂಕಟವೇ. ಶಿವ ಶಿವ,
3: ಅವರ ಕಡೆಯಿಂದ ಒಡವೆಗಳನ್ನು ತರುವುದಾಗಲಿಲ್ಲವೇ ನಿನ್ನೆಂಬ? ಈ ಶೆಟ್ಟಿ ಅವರು ಇನ್ನು ಎರಡು ಮೂರು ದಿವಸಗಳಲ್ಲಿ ನಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಬಿಡುವರು. ಆಮೇಲೆ ನಾವೆಲ್ಲರೂ ಕೈಯಲ್ಲಿ ತಂಬಿಗೆ ಹಿಡಿದುಕೊಂಡು ಮನೆ ಮನೆ ತಿರುಪೆ ಎತ್ತಬೇಕಾಗುವುದು ತಿರುಪೆ. ದೇವ ಮಲ್ಲಿಕಾರ್ಜುನ, ಇಷ್ಟು ದಿವಸಗಳವರೆಗೆ ಈ ಹೇಮರೆಡ್ಡಿಯ ಮನೆಯು ಒಳ್ಳೆ ಗೌರವದಿಂದ ನಡೆದು ಬಂದು ಇಂದಿಗೇ ಎಲ್ಲವೂ ಹೋಯಿತಲ್ಲ.
0: ಮಾವನವರೇ,
3: ಮಲ್ಲಮ್ಮ,
0: ಹಾ ನೋಡಿ, ಈ ಒಡವೆಗಳನ್ನು ತೆಗೆದುಕೊಂಡು ಹೋಗಿ ಆ ಶೆಟ್ಟಿಯವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ಬೇಡಮ್ಮ, ಇವು ನಿನ್ನ ತವರ ಮನೆಯವರು ಅಲ್ಲವೇನಮ್ಮ?
0: ಆದ್ರೆ ಏನಾಯ್ತು ಮಾವನವರೇ, ನನ್ನ ಪತಿಯ ಕುಟುಂಬವನ್ನು ಕಾಪಾಡಿಕೊಂಡು ಹೋಗುವುದೇ ನನ್ನ ಧರ್ಮವಲ್ಲವೇ? ಇದು ತೆಗೆದುಕೊಳ್ಳಿ.
3: ಮಲ್ಲಮ್ಮ, ಈ ಒಡವೆಗಳನ್ನು ನಾವು ತೆಗೆದುಕೊಂಡರೆ ಪರರ ಒಡವೆಗಳನ್ನು ಅಪಹರಿಸಿದಂತಾಗುವುದಿಲ್ಲವೇ?
0: ಮಾವನವರೇ, ನನ್ನನ್ನು ಬೇರೆಯವಳು ಅಂತ ಭಾವಿಸಿಕೊಂಡ್ರ? ನಾನು ನಿಮ್ಮವಳೇ ಅಲ್ಲವೇ? ಇದ ನೋಡಿ, ಇವುಗಳನ್ನು ತೆಗೆದುಕೊಂಡು ಅವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ನಿನ್ನಂಥ ಸತ್ವಶಾಲೆ ಸೊಸೆ ದೊರೆತದ್ದು ನನ್ನದೇ ಭಾಗ್ಯ.
2: ಆ ಹೇಮರೆಡ್ಡಿಯ ಸೊಸೆಯೋ.

ಅನನ್ಯ ಭಕ್ಷಿಕಾಮಣಿಗಳೇ, ನಿಮ್ಮೆಲ್ಲರ ಭಕ್ತಿಯ ಮೇರೆಗೆ ನಾನಿಲ್ಲಿಗೆ ಬಂದಂತಾಯಿತು. ಆದರೆ ಹೇಮರಡ್ಡಿಯ ಸೊಸೆಯಾದ ಮಲ್ಲಮ್ಮನ ಭಕ್ತಿ ವಿಶ್ವಾಸಾದಿ ಗುಣಗಳನ್ನು ಪರೀಕ್ಷೆ ಮಾಡಲೋಸುಗ ನನ್ನ ವಾಸಸ್ಥಾನವಾಗಲ್ಪಟ್ಟಂಥ ಶ್ರೀಶೈಲಗಿರಿಯನ್ನು ಬಿಟ್ಟು ಸಿದ್ಧಾಪೂರಕಂತೂ ಬಂದೆನು. ತ್ರಿಲೋಕನೇ ಕುಳಿಸುತ್ತಿರುವವನು ನಾನು, ಆದರೆ ನನ್ನ ಭಕ್ತರು ನನ್ನನ್ನೇ ತಮ್ಮ ಮನಬಂಧ ಹಾಗೆ ಕುಳಿಸಿ ಹತ್ತಿರುವರು. ಮುಗ್ಧ ಭಾವನೆಯ ಮಲ್ಲಮ್ಮನು ಹಗಲಿರುಳು ನನ್ನನ್ನೇ ಸ್ತುತಿ ಮಾಡುತ್ತಿರುವುದನ್ನು ಕಂಡು ಅವಳ ನೆಗಂಡರಿಗೆ ಸಹನವಾಗದೆ ಮಾತ್ಸರತನದಿಂದ ಅಲ್ಲದ ಸಲ್ಲದ ಮಾತುಗಳನ್ನು ಅತ್ತೆಯ ಮುಂದೆ ಹೇಳಿ ರೇಗಿಸಿ ಅವಳಿಂದ ಮಲ್ಲಮ್ಮನಿಗೆ ಹಿಂಸೆ ಕೊಡಿಸುತ್ತಿರುವರು. ಆಹಾಹಾ, ಈ ಕಲಿಕಾ ಜನರಲ್ಲಿ ಎಷ್ಟೊಂದು ಅನ್ಯಾಯವು ತುಂಬಿರುವುದಲ್ಲ. ಹರನನ್ನು ಒಲಿಸಬಹುದು, ಆದರೆ ನರನನ್ನು ಒಲಿಸಲು ಅಸಾಧ್ಯವೆಂಬ ನಾನುಡಿಯು ಇದು ಜ್ಞಾನಿಗಳ ಪ್ರಚಾರಕ್ಕೆ ಬಂದುದರಲ್ಲಿ ಆಶ್ಚರ್ಯವಿಲ್ಲ. ತದನುಸಾರವಾಗಿ ಭಕ್ತರ ಸತ್ವವನ್ನು ಪರೀಕ್ಷೆ ಮಾಡಲೇಬೇಕು. ಅದು ಆಗಲೇ

0: ஏய் அம்மா, ஏய் அம்மா,
1: யார் கோ பிரமண்ணா? ஏய் ஏன் திண்டியோ
0: தள்ளளவே? ஏய் அம்மா, ஈ வருஷ மந்தி ಮಳೆಯಾತು ಬೆಳಿ ಬರ್ಲಿಲ್ಲ, ಅದು ಇದು ಏನೇನು ಅಂತಿದ್ರಲ್ಲಿ ಬೇ.
1: ಹೌದಪ್ಪ.
0: ಏ ಅಮ್ಮ, ಈ ವರ್ಷ ನಮ್ಮ ಹೊಲ 100 ಚೀಲ ಆತ್ನ, 100 ಚೀಲ.
1: ಏ ಬೇಷ ಆತ್ ನೋಡಪ್ಪ,
0: ಏ ಬೇಷ ಆತ್ ನೋಡಪ್ಪ ಅಂತ. ಏ ಅಮ್ಮ, ಇದೆಲ್ಲ ನಮ್ಮವ್ರದೇ ಅದೃಷ್ಟ.
1: ಅದೇನು ನಮ್ಮ ಅದೃಷ್ಟ
0: ಬಿಡದೆ
1: ಗಂಡನೇನು
0: ಅಪ್ಪಣ ಅಂತಿದ್ದವ್ವ.
1: ಏನಂತಿದ್ರು
0: ಅವಳು? ನಮ್ಮವಳು ಇದೇ ವರ್ಷ

0: ಮನೆಗೆ ಎಂತ ಬಂದದಿ ಬಂದದಿ ನೋಡ
1: ಅಂದ ಕರೆಗಾಲ ತನಕ ಬಿಟ್ಟಿಲ್ಲ.
2: ಯಾಕೆ
0: ಅಪ್ಪ ಬಂದ ಅಪ್ಪ
2: ಏ ನನಗೇನ್ ಮಾಡಂತಿ?
0: ನೀ ಅಳಿಗಾಡ್ದಂಗ ಗಂಚಂಗ್ ನಿಂದ್ರತ್ತನ್

0: ಆ ಮಲ್ಲಮ್ಮನನ್ನು ಕರೆದು ಈ ಒಡವೆಗಳನ್ನು ಹಾಗೂ ಹೊಸ ಸೀರೆಯನ್ನು ಅವಳಿಗೆ ಕೊಟ್ಟು ಬಿಡು.
1: ಮಲ್ಲಿ,
2: ಯಾಕೆ ಅತ್ತೇವರೇ?
0: ತಂಗಿ ಮಲ್ಲಮ್ಮ, ಈ ಒಡವೆಗಳು ಸರಿಯಾಗಿ ಇರುವವೋ ಇಲ್ಲವೋ ನೋಡಿಕೊಳ್ಳಮ್ಮ, ಹಾಗೂ ಈ ಸೀರೆಯನ್ನು ನೀನೇ ಉಟ್ಟುಕೋ.
2: ದೇವ, ಮಲ್ಲಿಕಾರ್ಜುನ ನನ್ನ ಪತಿಯ ಕುಟುಂಬಕ್ಕೆ ಇನ್ನೂ ಅತಿಶಯವಾದ ಸಂಪತ್ತನ್ನು ಕೊಡು ತಂದೆ.
1: ಅಲ್ಲ ಮನೆ ಯಜಮಾನತಿ ನನಗೆ ಸಿರಿಲ್ಲ, ಪಾಪನಾಗೂ ಸಿರಿಲ್ಲ, ಬಸಮ್ಮನ ಸಹ ಸಿರಿಲ್ಲ, ಇವನ್ನೆಲ್ಲ ಬಿಟ್ಟು ಅವಳಿಗೆ ಸೀರೆ.
0: ಆದಲ್ಲೇ ಅವಳು ಒಳ್ಳೆಯ ಸಮಯದಲ್ಲಿ ನಮ್ಮ ಪ್ರಾಣವನ್ನೇ ಉಳಿಸಿಕೊಂಡಿರುವಳು ಪ್ರಾಣ.
2: ಅತ್ತೆಯವರೇ, ಈ ಸೀರೆಯನ್ನ ನೀವೇ ಉಟ್ಟುಕೊಳ್ಳಿ ಅಮ್ಮ, ಇದು ತೆಗೆದುಕೊಳ್ಳಿ.
1: ನಾವು ಉಟ್ಟುಕೊಳ್ಳಬಲ್ಲೇ?
0: ಏ, ಹೀಗೆ ಮಾಡಿದ್ರೆ ಬೇಕಾದ್ರೆ ನೀವು ಒಂದೊಂದು ಸೀರೆಯನ್ನು ತೆಗೆದುಕೊಳ್ಳಿರಿ.
1: ಬರ್ರಿ ಬರ್ರಿ ಬರ್ರಿ ಬರ್ರಿ.

0: ತಂಗಿ ಬಸಮ್ಮ ಅಕ್ಕ, ಆ ಮಲ್ಲಿ ಬಂದಾಗಿನಿಂದ ಹಿರೇ ಸುಶಿಯಾದ ನಮ್ಮಣ್ಣು ಅತ್ತೆ ಮಾವಂದರು ಕಸಬರಿಗಿಂತ ಕಡಿಮೆ ಮಾಡಿಬಿಟ್ಟಿದ್ರಲ್ಲ, ಆ ಮಲ್ಲಿಯಲ್ಲಿ ಬರ್ಬೇಕಾದ್ರೆ ಮಾತಾಗಿಂತ ಮಾಡಿಸ್ಕೊಂಡು ಬಂದಿರುವಳೇನು?
1: ಅಯ್ಯ, ಎಲ್ಲಿ ಮಾತ್ರ ಹಾಕಿದೆ ನೋಡೋದಿಲ್ಲ. ಮುಂಜಾನೆ ಹೇಳುವುದೇನು, ಜಳಕ ಮಾಡುವುದೇನು, ತಲೆ ಬಾಚಿಕೊಳ್ಳುವುದೇನು, ಬಜಾರ ಬಸಿಬೇ ಆಗಿ ಬಿಟ್ಟಾಳ.
0: ತಂಗಿ, ಇದು ಅಲ್ಲದೆ ಮಲ್ಲಯ್ಯ ಮಲ್ಲಿಕಾರ್ಜುನ ಉಗೆ ಉಗೆ ಅಂತ ಧ್ಯಾನ ಮಾಡುವುದೇನು, ಅತ್ತೆ ಮಾವಂದ್ರ ಕಾಲಿಗೆ ಬೀಳುವುದೇನು? ತಂಗಿ, ಗಂಡನಿಗೆ ನಮಸ್ಕಾರ ಮಾಡುವ ಮುಂದೆ ಹುಬ್ಬೇನು ಹಾರಿಸ್ತಾಳ, ಮೂಗೇನು ಮುರಿತಾಳ, ಅಮ್ಮಮ್ಮ ಬಾಗುವುದೇನು ಬಳಕುವುದೇನು, ಜಾತಿವಂತ ಪಾತ್ರ ಬರ್ಲಿಕ್ಕಿಲ್ಲ.
1: ಇದು ಅಲ್ಲದೆ ಪ್ರತಿ ಸೋಮವಾರ ದಿವಸ ಮನೆಯನ್ನೆಲ್ಲ ಸಾರಿಸಿ ದೇವರ ಜಗಲನ್ನು ಬೆಳೆದು ಹಸ್ತ ಲೆಕ್ಕ ರಂಗಲನ್ನು ಹಾಕಿ ಮೈ ತೊಳೆದುಕೊಂಡು ಧೂಪ ದೀಪ ನೈವೇದ್ಯಗಳನ್ನು ಅಣೆ ಮಾಡಿಕೊಂಡು ಗುಡ್ಡದ ಮಲ್ಲಯ್ಯನ ಪೂಜೆಗೆಂದು ಹೋದವಳು ಸತ್ತವಾದ ಮೇಲೆ ಬರುತ್ತಾಳೆ. ಅಂದರೂ ಅತಿ ಮಂದರು ಸುಮ್ಮನೆ ಇರುತ್ತಾರಲ್ಲ ಅಕ್ಕ.
0: ತಂಗಿ,
1: ಇದಕ್ಕೆ ಏಕೆ ಇಷ್ಟು ಯೋಚನೆ? ಆ ಮಲ್ಲಯ್ಯನ ಮನೆ ಬಿಡಿಸಿ ಹೊರಗೆ ಹಾಕಿದ್ರೆ ನನ್ನ ಹೆಸರು ಬಸಮನೆಯಲ್ಲ.

0: ಧರ್ಮಪರಾಯಣದಲ್ಲಿ ಕೋರಾನ್ನ ಭಿಕ್ಷ ಭಿಕ್ಷಾ ಭವತಿ ಭಿಕ್ಷಾನ್ ದೇಹಿ.
1: ತಂಗಿ, ಹೊರಗೆ ಯಾವನೋ ಒಬ್ಬ ಕೂಗುತ್ತಿರೋ ನೋಡೆ.
2: ಯಾವನಾದರೂ ತಿರುಕೊಳ್ಳಲು ಬಂದಿರಬೇಕಮ್ಮ. ಕೇಳಿಯೂ ಕೇಳಿಸ್ತವರಂತೆ ಒಳಗೆ ಹೋಗಿ ಬಿಟ್ಟರಾಯಿತು. ಆ ಮಲ್ಲಿ ದಾನಸೂರ ಕರ್ಣನ ಮಗಳು ಇದ್ದಾಳಲ್ಲ, ಅವಳೇ ಬಂದು ನೀಡುತ್ತಾಳೆ. ಹಾಗೆ ಮಾಡಿದ ಕೂಡಲೇ ಆ ತೇರನ್ನು ಕರೆದು ತೋರಿಸಿದಾಯಿತು. ಇನ್ನು ಮೇಲೆ ಸೆನಿವೆಯನ್ನು ಹಾಕಿದಂತ ತಿಳಿ.
1: ಅಯ್ಯ, ಇವನು ಅಯ್ಯನಮ್ಮ.
0: ಹೌದಮ್ಮ, ನಾನಬ್ಬ ಭಿಕ್ಷೆ ಬೇಡುವಂತಹ ಜಂಗಮಯ್ಯನಮ್ಮ.
1: ಭಿಕ್ಷೆ ಬೇಡಲಿಕ್ಕೆ ನಿನಗೇನು ದಾರಿ ಆಗಿದೆಯೋ? ಎಲ್ಲಿಯಾದರೂ ಕೂಲಿ ಕೆಲಸ ಮಾಡಲು ಹೋಗಬಾರ್ದೇನು? ನಮ್ಮ ಕೈ ತೆರೆಯಲ್ಲ, ಮುಂದಾಗು.
0: ಪುಣ್ಯಾತ್ಮಳೇ, ಭಾಗ್ಯವಂತರಾದ ನೀವು ಹೀಗೆ ಕೈ ತೆರವಿಲ್ಲ ಅಂತ ಹೇಳಬಾರದಮ್ಮ, ಹೇಳಬಾರದು. ಯಾಕಂದರೆ ಹಸಿದು ಬಂದವನಿಗೆ ಅಶನವನ್ನೀಯಲು ಬೇಕೆಂದು ಧರ್ಮವು ಸಾರುತ್ತಿರುವುದು. ಈ ಜನುಮದಲ್ಲಿ ಮಾಡಿದ ದಾನದಿಂದ ಮುಂದಿನ ಜನ್ಮದಲ್ಲಿ ಅನ್ನ ತಪ್ಪದು ತಾಯೇ, ತಪ್ಪದು.
2: ಮುಂದಿನ ಜನ್ಮದಲ್ಲಿ ಆಗುವಂತಹ ಸುಖ ದುಃಖ ಕಂಡವರಾರೋ ಅಯ್ಯ? ಅನ್ನ ಮಾಡಿ ನೀಡಲಿಕ್ಕೆ ನಿಮ್ಮ ಅಪ್ಪಗಳ ಸಿಟ್ಟಿಲ್ಲ ಕಣಪ್ಪ. ತಿರುಪಿ ನೆತ್ತಲಿಕ್ಕೆ ನಾಚಿಗಾಗಲ್ವೇನು ಹೋಯೇ ಹುಮ್ಮ.
0: ಅಮ್ಮ, ಹೀಗೆಲ್ಲ ದುರ್ನುಡಿಗಳನ್ನು ಆಡಬಾರದು ತಾಯೇ.
1: ಇರ ಅಯ್ಯ, ಆಗಲೇ ಹೇಳಿಲ್ಲವೇ ನಮ್ಮ ಕೈ ತೆರೆಯಿಲ್ಲ ಮುಂದಾಗು ಅಂತ. ಹಿಂದಿನ ಮನೆ ಕೋರೆಯನ್ನು ಹೋಯ್ತು, ಮುಂದಿನ ಮನೆ ಭಿಕ್ಷೆ ತೆಪ್ಪಿತ್ತು. ಹೋಗು ಅಯ್ಯ ಹೋಗು, ಸುಮ್ಮನೆ ನಮ್ಮ ತಲೆಯ ಬೇಸಬೇಡ, ಹೋಗು.
2: ಅಕ್ಕ ಅಕ್ಕ ಅಕ್ಕ, ಸ್ವಲ್ಪ ತಾಳು. ಆ ಮಲ್ಲಿ ಗುಡ್ಡದ ಮಲ್ಲಯ್ಯನ ಪೂಜೆಗೆ ಹೊರಟಿದ್ದಾಳೆ, ಅವಳಿಗೆ ಕಾಣುವಂತೆ ಈ ಅಯ್ಯನನ್ನು ದಬ್ಬುವೆನು.

0: ತಂದೆ.
1: ಅಮ್ಮ,
0: ತಾವು ಒಂದು ಸ್ವಲ್ಪ ತಾಳಿಕೊಳ್ಳಿಯಪ್ಪ,
1: ದಯವಿಟ್ಟು
0: ಒಂದು ಸ್ವಲ್ಪ ತಾಳಿಕೊಳ್ಳಿ, ನಾನೇ ತಂದು ನೀಡುವೆನು.
2: ಅಕ್ಕ, ಇದೇ ಸಮಯ ಅಡಿಗೆ ಮನೆಯಲ್ಲ ಎಲ್ಲ ಗಡಿಗೆ ಮಡಿಕೆಗಳನ್ನು ಹೊಡೆದು ಹಾಕಿ ಆ ತಪ್ಪನ್ನು ಮನೆ ಮೇಲೆ ವರ್ಸೋಣ.
3: ನಡೆತಂಗಿ, ಹಾಗೆ ಮಾಡೋಣ.
0: ತಂದೆ
1: ತಾಯಿ,
0: ಈ ಭಿಕ್ಷೆಯನ್ನ ಸ್ವೀಕಾರ ಮಾಡಿಕೊ ನನ್ನಪ್ಪ.
1: ಆಗಲಿಮ್ಮ. ನನ್ನಮ್ಮ, ನಿಮ್ಮ ಹೆಸರೇನು ತಾಯಿ?
0: ತಂದೆ, ನನಗೆ ಮಲ್ಲಮ್ಮನೆಂದು ಕರೆಯುವರ ಸ್ವಾಮಿ. ಆ ಹೇಮರೆಡ್ಡಿಯವರು, ಅವರು ನನ್ನ ಮಾವಂದಿರು.
1: ಮಗಳೇ.
0: ತಂದೆ,
1: ನೀನಿದ್ದ ಮನೆಯು ಸಿರಿ ಸಂಪತ್ತಿನಿಂದ ಮೆರೆಯಲಿ. ನಿನಗೆ ನಾನು

0: ದೇವ, ಮಲ್ಲಿಕಾರ್ಜುನ ಯಾವಾಗಲೂ ಇಂಥ ಜಂಗಮರ ಪಾದ ದರ್ಶನವನ್ನ ನನಗೆ ಕೊಡುತ್ತಿರುತ್ತಂದೆ.
1: ಹಾ
0: ತಂದೆ, ನಿನ್ನ ದರ್ಶನಕ್ಕೆ ಬರಲಿಕ್ಕೆ ನನಗೆ ತುಂಬಾ ಸಮಯವಾಯ್ತಲ್ಲ ಸ್ವಾಮಿ, ನಾನೀಗಲೇ ಬರುವೆ.
2: ಮಲ್ಲಿ, ಹೀಗೆ ಬಂದ ಬಂದ ಭಿಕಾರಿಗಳಿಗೆ ಅನ್ನರಿಟ್ಟು ನೀಡಲು ಕಾಲು ಕಡಿಯನ್ನು ನಿನ್ನ ಅಪ್ಪನ ಮನೆ ತಂದಿರುವೇನೆ? ಅತ್ತೆಯವರು ಬರಲಿ, ನಿನ್ನ ಮೈ ಚರಮಾಸುವೇನು. ಅತ್ತೆಯವರೇ, ಅತ್ತೆಯವರೇ,
3: ಏನಾಯ್ತು
2: ನೋಡಿ ನೋಡಿ, ಮನೆಯಲ್ಲಿದ್ದ ರೊಟ್ಟಿ ಬುದ್ಧಿಯನ್ನು ಒಬ್ಬ ತುಂಟ ಜಂಗಮನಿಗೆ ನೀಡಿ ಈಗ ಜಡೆ ಹಾಕಿಕೊಂಡು ಹೂ ಮಡಿದುಕೊಂಡು ಗುಡ್ಡದ ಮಲೆಯಲ್ಲಿ ಪೂಜೆಗೆಂದು ಹೊರಟಿದ್ದಾರೆ. ನಾವು ಗಾಳಿಗೆ ಕಟ್ಟಿದ ಗೊಡ್ಡೆ ಎಮ್ಮೆಯಂತೆ ತಿರುತರಿಗೆ ಮನೆಗೆಲ್ಸ ಮಾಡಬೇಕು. ಇವಳು ಜಂಗಮನ ಸೇವೆಯನ್ನು ಕಾಲ ಕಳೆಯಬೇಕು. ಇದು ಬಲವೇತ ಲಕ್ಷಣವೇ ಅಂತ ನೀವು ಹೇಳಿ.
3: ಮಲ್ಲಿ
0: ಅಮ್ಮ,
3: ನಾನು ಹೇಳಿದ್ದೆ ಕೇಳಿಕೊಂಡು ಬಾಳ್ವೆ ಮಾಡುವೆಯೋ?
0: ಅಮ್ಮ,
1: ಮತ್ತೆ ಯಾರನ್ನಾದ್ರೂ ನೋಡುವೆಯೋ?
2: ಶಿವಶಾಂತ ಎದ್ದು ಹೋಗುವೆಯೋ?
0: ಮಲ್ಲೇಶ
3: ಅಲ್ಲ, ಈಗ ಮನೆಗಳ ಸುಲಭಿಟ್ಟು ಎಲ್ಲಿ ಹೊರಟಿದ್ವಿ?
0: ಅತ್ತೆಯವರೇ, ನಿಮ್ಮ ಅಪ್ಪಣೆಯಂತೆ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಬರುವೆನಮ್ಮ. ಮನೆಯೊಳಗೆ ಎಲ್ಲ ಅಡಿಗೆಯನ್ನ ಮಾಡಿಟ್ಟಿದ್ದೇನೆ, ತಡ ಮಾಡದೆ ಬರುವೆನಮ್ಮ.
1: ನಿಮ್ಮ ಅಪ್ಪಣೆಯಂತೆ ಹೊರಟಿರವಂತೆ, ಎಷ್ಟೊಂದು ಸುಳ್ಳು ಹೇಳುತ್ತಾಳೆ ನೋಡಿದ್ರ ಅತ್ತೆಯವರೇ. ಅಡಿಗೆ ಮಾಡ್ರವಳಂತೆ, ಅಡಿಗೆ ಮನೆಯಲ್ಲಿ ಒಂದಾದ್ರೂ ಗಟ್ಟಿ ಮುಟ್ಟಾದ ಗಡಿಗೆ ಮಡಿಕೆ ಇದ್ರಲ್ಲ ಅಡಿಗೆ ಮಾಡಬಹುದು. ನಾನು ಸುಳ್ಳು ಹೇಳಿದ್ರೆ ನೀವು ಹೋಗಿ ನೋಡಿಕೊಂಡು ಬರ್ರವ. ನಾವೆಂದು ಸುಳ್ಳು ಮಾತಾಡೋರಲ್ಲ.
0: ಶಿವಶಿವ, ಅವರು ನೋಡಿಕೊಂಡು ಬರ್ಲಿ, ನಾನಂತೂ ಅಡಿಗೆ ಮಾಡಿಟ್ಟು ಆ ಜಂಗಮನಿಗೆ ಭಿಕ್ಷೆ ನೀಡುವುದಕ್ಕಾಗಿ ಅಂತ ಇಲ್ಲಿಗೆ ಬಂದೆ. ಒಳಗೆ ಹೋಗಿ ನೋಡುವುದರೊಳಗಾಗಿ ಎಲ್ಲ ಗಡಿಗೆ ಮಡಿಕೆ ಅವು ತಾವಾಗಿ ಒಡೆದು ಬಿದ್ದಿರುವಲ್ಲ.
3: ಏನೇ ಗಡಿಯಾರಿ, ಗಡಿಗೆ ಮಡಿಕೆ

0: ಡೌಕಾರಿಗಿತ್ತಿ. ಜಂಗಮನಿಗೆ ಹಿಟ್ಟಿನಿಂದ ಔಷಧದಿಂದ ಹೋಗುವಾಗ ಕಾಲ ಅಡವಿ ಒಡೆದಿರುವ ಕ್ಷಣಪೂರ್ದಲ್ಲಿ ಹೇಳಿ, ಈಗ ತಾನೇ ಒಡೆದು ಎನ್ನಲು ನಾಟಿಕೆಯವರು ಭಯ ಮಾಡಿ.
1: ಅತ್ತೆಯವರೇ, ಇವಳು ಅವಸರದಿಂದ ಹೋಗುವಾಗ ಕಾಲ ಎಡವಿದ್ದರೂ ನಾನು ಕಣ್ಣಾರೆ ಕಂಡಿದ್ದೇನೆ. ಏನೇ ಮಲ್ಲಿ, ಖರೆ ಸಂಗತಿನ ಯಾಕೆ ಹೇಳಬಾರದೆ? ಏ ಆತಿಯವರು ನಿನ್ನನ್ನು ನಂಗವರೇನೆ?
2: ಅಕ್ಕ, ನೀವೇ ಈ ರೀತಿಯಾಗಿ ನಿಜ ಹೇಳಿದ ಬಳಿಕ ನನ್ನ ಮಾತು ಸುಳ್ಳೇ ಸರಿ, ಉಪಾಯವಿಲ್ಲ ತಾಯಿ.
0: ಮಲ್ಲಿ, ನೀನು ನಮ್ಮಂತಹ ಬಾಳೆವಂತನ ಮನೆಯಲ್ಲಿ ಇರಲಿಕ್ಕೆ ಯೋಗ್ಯಳಲ್ಲ.
1: ಹೌದಷ್ಟೇ,
0: ಯಾಕಂದ್ರೆ ನಾವು ಬಡವರು, ದಿನಾಲು ಜಂಗಮನಿಗೆ ನೀಡುವಷ್ಟು ತ್ರಾಣನು ದೇವರು ನಮಗಿನ್ನೂ ಕೊಟ್ಟಿಲ್ಲ. ನೀನಾದರೂ ಶ್ರೀಮಂತ ಮನೆತನದ ಮಗಳು, ಕೆಲಸ ಬಗಸಗಳನ್ನು ಮಾಡಿದವಳಲ್ಲ, ಆದ್ದರಿಂದ ನೀನು ರಾಜಕದ ಕೆಲಸಕ್ಕೆ ಉಪಯೋಗವಿಲ್ಲ. ಇನ್ನು ಮೇಲೆ ನೀನು ಅಡಿಗೆ ಮೇಲೆ ಬರಬೇಡ. ದಿನಾಲು ಹತ್ತಷ್ಟು ನೀರು ತಂದು ಸಾಲವಟ್ಟು ಹಿಟ್ಟು ಬೀಸಿಕೊಡು. ಹ್ಮ್, ಕರೆದಾಗ ಊಟಕ್ಕೆ ಬಾ. ಇಷ್ಟು ಕೆಸರು ಒಪ್ಪಿಸಿದ್ದೇನೆ, ತಿಳಿಯಿತೆ?
2: ಆಗಲಮ್ಮ.
1: ಆದೇವರೇ, ಮನೆಯಲ್ಲಿ ನೀರು ತರುವುದು, ಬೀಸುವುದು, ಕುಟ್ಟುವುದು ಯಾರು ಮಾಡಬೇಕ್ರಿ ಮತ್ತೆ?
0: ಹೌದು ತಂಗಿ, ಮರ್ತೇ ಬಿಟ್ಟಿದ್ನಲ್ಲ.
1: ಹಾ, ಅವಳಿಗೆ ಹೇಳಿ, ನಮಗಂತೂ ಸಾಧ್ಯವೇ ಇಲ್ಲ.
0: ಎಲೇ ಮಲ್ಲಿ,
2: ಅತ್ತಿ ಇವರೇ,
0: ಹಾ, ಮೊದಲು ನೀರು ತಂದು ಹಿಟ್ಟು ಬಿಸಿ ತಾವೇ ದನ ಬಿಟ್ಟುಕೊಂಡು ಹೋಗು.
2: ಆಗಲಮ್ಮ,
0: ಬೇಗಲ್ಲಿ.
1: ಅತ್ತೆಯವರೇ,

0: ತಂದೆಗೆ ತಕ್ಕ ಶಿಕ್ಷೆಯನ್ನ ಕೊಟ್ರಿ. ತಂಗಿ ಬಸಮ್ಮ,
1: ಅಕ್ಕ
0: ಅತ್ತೆಯವರಿಗೆ ಬಹು ಶ್ರಮ ಆಗಿರ್ಬೋದು.
1: ಅಯ್ಯ ಅಯ್ಯ ಹೌದಮ್ಮ,
0: ಅವರಿಗೆ ಗೋಧಿ ಹುಗ್ಗಿ
1: ಹುಳಿಗೆ ಪಾಯಸ
0: ಮಾರಿ ಉಣಸಮ್ಮ.
1: ಆಗಲಮ್ಮ, ಅತ್ತೆಯವರೇ ನೀವು ಒಳಗೆ ಹೋಗಿ ಮುಖ ತೊಳೆದುಕೊಂಡು ತಿರುಗಿ ಬರುವಷ್ಟರಲ್ಲಿ ನಾನು ಅಡುಗೆನೆಲ್ಲ ಸಿದ್ಧ ಮಾಡ್ತೇನೆ.
2: ಹೌದು ತಂಗಿ, ಮೊದಲು ಸಿಂಗಲ್ ಬೆಲ್ಲ ಚಾರ ಮಾಡಿಕೊಡ.
0: ಅಯ್ಯ ಹಾಲಲ್ಲವೇ ಅವ್ವ.

0: ಸ್ವಾಮಿ, ಈಗ ನಾನು ನೀರು ತರಲಿಕ್ಕೆ ಅಂತ ಹೋಗಬೇಕಾಗಿದೆ, ನನಗೆ ತಾವು ಅಪ್ಪಣೆ ಕೊಡಬೇಕು.
1: ನೀನು ನೀರು ತರಲಿಕ್ಕೆ ಹೋದ್ರೆ ಈ ನನ್ನ ಗಾಳಿ ಪಟ ಯಾರ ಆರ್ತವ್ರು ನೋಡಲಿ ಹಂಗ ಬಿದ್ದು ಬಿಟ್ಟೈತಿ ಬಾಯಿ ಕಿಸ್ಕೊಂಡ.
2: ಅಲ್ಲ, ನೀರು ತರಲಿಕ್ಕೆ ಹೇಳಿದ್ರೆ ಹುತ್ತಿನ ಆಟ ಬರ್ತಾನೆ ಅಂತಿದ್ಯಾ? ಈ ಹುತ್ತನಿಗೂ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ.
0: ಅತ್ತೆಯವರಿ, ನಿಮ್ಮ ಆಜ್ಞೆಯನ್ನು ನಾನು ಶಿರಸ ವಹಿಸಿ ಪಾಲಿಸುವೆನಮ್ಮ. ಆದ್ರೆ ಪತಿಯ ಆಜ್ಞೆ ಅಧೀನಳಾದ ನಾನು ಅವರ ಸೇವೆಯೊಳಗೆ ನಿಂತುಕೊಂಡೆನಮ್ಮ.
2: ಪತಿ ಆಜ್ಞೆ ಚೆನ್ನಾಗಿದೆ. ಏ, ನೀನು ಸದ್ದು ಹೊಟ್ಟೆ ಬಿಸಿಕೊಂಡೆ.
0: ಆಗಲಿಮ್ಮ,

0: ಇಲ್ಲಿ. ಬೇಗನೆ ಜೋಳ ಬೀಸಿಕೊಡು.
1: ಆಗಲಿಮ್ಮ.
0: ಬೇಗನೆ ಹಿಟ್ಟು ಸಿದ್ಧವಾಗಲಿ.
1: ನನ್ನ ನಿಗಮಣಿಯರು ಅಲ್ಲದ ಸಲ್ಲದ ಅಪವಾದಗಳನ್ನು ಹೊರಿಸಿ ಚಾಡಿಯನ್ನು ಹೇಳಿ ಈ ಬೀಸುವಂತಹ ಕೆಲಸವನ್ನು ನನಗೆ ಒಪ್ಪಿಸಿದ್ದು ಅದು ತುಂಬಾ ಒಳ್ಳೆಯದಾಯಿತು. ಯಾಕಂದರೆ ತಾಪ ಹಾರಿ ಕಾಳುಗಳನ್ನು ಪಾಪ ಪುಣ್ಯಗಳೆಂಬ ಕಲ್ಲಿನಿಂದ ಬೀಸಿ ಹಿಟ್ಟು ಮಾಡಿ ಮೋಕ್ಷರೂಪಿ ಕಜ್ಜಾಯ ಮಾಡುತ್ತಾ ನಿತ್ಯದಲ್ಲಿ ಭಿಕ್ಷೆ ಬೇಡಲು ಬಂದವರಿಗೆ ಸಲ್ಲಿಸಲು ಅನುಕೂಲ ಮಾಡಿಕೊಟ್ಟರು. ಆದರೆ ತಂದೆ ಮಲ್ಲಿಕಾರ್ಜುನ, ನಿನ್ನ ದರ್ಶನಕ್ಕೆ ಬರಬೇಕು ಎಂಬ ನನ್ನ ಆಸೆ ಅದು ಈಗ ನಿರಾಶೆ ಆಯಿತಲ್ಲ ತಂದೆ.

0: ಪಾದ ದರ್ಶನ ನನಗೆ ಎಂದಾಗುವುದು ತಂದೆ? ಈ ಭಕ್ತಳ ಮೇಲೆ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈಗ ಬೀಸಲು ಪ್ರಾರಂಭಿಸಿ ಹೊತ್ತು ಬಹಳವಾದ್ದರಿಂದ ಕೈಗಳೆಲ್ಲ ಸೋತಿವೆ. ರಾತ್ರಿ ಆದರೂ ಕೂಡ ಇನ್ನೂ ಸಾಕಷ್ಟಿದೆ. ಆದ್ದರಿಂದ ಸ್ವಲ್ಪ ಸಮಯ ಇಲ್ಲಿ ವಿಶ್ರಮಿಸಿಕೊಂಡು ಉಳಿದಿರುವಂತಹ ಕಾಳುಗಳನ್ನು ಆ ನಂತರ ಬೀಸುವೆನು.
1: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಬೀಸಿ ಬೀಸಿ ತಣಿದು ನೆಲದ ಮೇಲೇ ಮಲಗಿರುವಳು. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು. ನನ್ನಮ್ಮ, ನೀನು ಯಾವಾಗಲೂ ನನ್ನ ಧ್ಯಾನ ಮಾಡಿ ಭಕ್ತಿ ಪಾಶದಿಂದ ನನ್ನನ್ನು ಬಂಧಿಸಿರುವಿ. ನನ್ನ ಸಗುಣ ರೂಪದ ಮಹಿಮೆಯನ್ನು ನಿನ್ನ ಸ್ತ್ರೀವರ್ಗದಲ್ಲಿ ಚೆನ್ನಾಗಿ ಪಸರಿಸಿರುವಿ. ನನ್ನಮ್ಮ, ನಿನ್ನ ಭಕ್ತಿಯು ಅದು ಸ್ತುತ್ಯವಾದದ್ದು ಮಗಳೇ, ಸ್ತುತ್ಯವಾದದ್ದು. ಹಾ, ಆಗಲಿ, ಇನ್ನುಳಿದಂತಹ ಕಾಳನ್ನು ಬೀಸಿ ಮರೆಯಾಗುವೆನು.

0: ಮಲ್ಲಮ್ಮನಿಗೆ ಎಚ್ಚರವಾಗುವಂತೆ ಕಾಣುತ್ತಿದೆಯಲ್ಲ.
1: ದೇವ, ನೀನೇಕೆ ಬೀಸಲಾರಂಭಿಸಿದೆ? ಸ್ವಾಮಿ, ಇದು ನಿನ್ನ ಕೆಲಸವಲ್ಲ. ನನ್ನಂಥ ಅಲ್ಪ ಜೀವಿಯ ಸಲುವಾಗಿ ನೀನೇಕೆ ಶ್ರಮ ಪಡುವೆ ನನ್ನಪ್ಪ? ಬಿಡು ತಂದೆ, ಬಿಡು. ನಿನ್ನ ಕೋಮಲವಾದ ಕೈಗಳು ನೋಯುವು. ಬೀಸುವುದನ್ನ ನಿಲ್ಲಿಸು ಸ್ವಾಮಿ, ನಿಲ್ಲಿಸು.
0: ಆಹಾ, ನನ್ನ ತಾಯಿಯು ಸ್ವಪ್ನದಲ್ಲಿ ಕನವರಿಸುವಳು. ನನ್ನ ಕಾರ್ಯವಾಯಿತು, ನಾನು ಹೋಗುವೆ.

0: ಇದೇನಿದು? ಜಂಗಮರೂಪಿ ಮಲ್ಲನು ಹಿಟ್ಟನ್ನು ಬೀಸಿ ಬುಟ್ಟಿ ತುಂಬಿಕೊಟ್ಟಂತಾಯ್ತಲ್ಲ. ಮನಸ್ಸಿನೊಳಗೆ ಇದ್ದದ್ದು ಕನಸಿನೊಳಗೆ ಕಾಣುವುದೆಂಬ ನಾಣ್ಣುಡಿಯು ಸತ್ಯವಾಗಿ ಪರಿಣಮಿಸಿರಬಹುದೇನು? ಛೇ ಛೇ, ಹಾಗೇನೂ ಆಗಿರ್ಲಿಕ್ಕಿಲ್ಲ. ಇಷ್ಟೊಂದು ದೀರ್ಘವಾದ ನಿದ್ರೆ ನನಗೆ ಏಕೆ ಹತ್ತಿದ್ದೀತು? ಬೀಸುವ ಕಾಳುಗಳು ಹಾಗೆ ಉಳಿದಿವೆ. ಹಿಟ್ಟು ಸಿದ್ಧವಾಗದಿದ್ದರೆ ಅತ್ತೆಯವರು ಗದ್ದರಿಸುವರು. ಈಗಾದರೂ ಎಲ್ಲ ಬೆಳಗಾಗಿ ಹೋಗಿರುವುದಲ್ಲ. ಮಲ್ಲೇಶ, ಮಲ್ಲಿಕಾರ್ಜುನ, ತಂದೆ.
1: ಏನೇ ಮಲ್ಲಿ, ಗಂಡಸರು ಹೊಲಕ್ಕೆ ಹೋಗುವುದರೊಳಗಾಗಿ ರೊಟ್ಟಿ ಸುಟ್ಟು ಕೊಡಬೇಕೆಂಬ ಮಾತು ನಿನಗೆ ಹೆಂಗ ತಿಳಿಯಬೇಕು? ಹಗಲು 12 ತಾಸು ಮಲ್ಲಯ್ಯ ಮಲ್ಲಯ್ಯ ಅಂತ ಕುಳಿತು ಬಿಟ್ರೆ ಅತ್ತೆಯವರು ನಿನ್ನ ಕುತ್ತಿಗೆ ಹಿಚ್ಚಿಕ್ಯಾರ.
0: ಅಕ್ಕ, ಶ್ರೀ ಮಲ್ಲಿಕಾರ್ಜುನನ ಧೈರ್ಯದಿಂದ ಹಿಟ್ಟು ಬೀಸುವುದು ಎಲ್ಲ ಆಗಿದೆಯಮ್ಮ. ಆದರೆ ಅಡಿಗೆ ಮನೆಯನ್ನು ಪ್ರವೇಶಿಸಲು ಅತ್ತೆಯವರ ಅಪ್ಪಣೆ ಇಲ್ಲದ್ರಿಂದ ಅದನ್ನು ಹಾಗೆ ತುಂಬಿ ಇಟ್ಟಿರುವಿನಮ್ಮ. ಅಮ್ಮ, ನೀವೇ ಬಂದು ಅದನ್ನು ತೆಗೆದುಕೊಂಡು ಹೋಗಬಾರದಿತ್ತೇನಮ್ಮ?
2: ಅಯ್ಯ ಪಾಪ, ನಾವೇ ಬಂದು ತಕೊಂಡು ಹೋಗ್ಬೇಕಾಗಿತ್ತೆ.
1: ಅತ್ತೆಯವರು ಬರ್ಲಿ, ಎಲ್ಲವನ್ನು ಹೇಳುವೆನು. ಏನ್ರ ತಂಗಿ ನಾಗಮ್ಮ ಬಸಮ್ಮ,
2: ಅತ್ತೆ
1: ಅಡಿಗೆ ಮಾಡುವುದಿಲ್ಲವೇನ್ರಿ? ಹೊರಗೆ ಬಾಳ ಮಕ್ಕಳಿಗೆ ಏನು ಕಟ್ಟಿಕೊಡುವರಿ?
2: ಅತ್ತೆಯವರೇ, ಹಿಟ್ಟಿಲ್ಲದ ರೊಟ್ಟಿ ಹೇಗಾಗಬಹುದು? ಈ ಮಲ್ಲಿ ಹಿಟ್ಟು ಬೀಸಿರಬಹುದೆಂದು ಇಲ್ಲಿಗೆ ನೋಡಲು ಬಂದೆ.
1: ಬೀಸ ಇಲ್ಲ,
2: ಹಿಟ್ಟು ಇಲ್ಲ, ಬುಟ್ಟಿ ಇಲ್ಲ. ಈ ಕೆಟ್ಟ ಮುಸುಳಿ ಮಲ್ಲಿ ಮೂವಟ ಮರ ಗಾಳಿ ಮಿಂಡಾಗಿ ಹಾಗೆ ನಿಂತು ಬಿಟ್ಟಾಳೆ. ಮಾತಿಲ್ಲ, ಕತ್ತಿಲ್ಲ.
1: ಏನೇ ಮಾತ್ರ ಮಲ್ಲಿ, ಹಿಟ್ಟಿಗೆ ಬೀಸಲಲ್ಲವೇ? ಇಂಥ ಹಗರಿಗೆ ಸಾಮಾಡುದು ನಿಗುವುದಿಲ್ಲವೇನೆ? ಎಲೆ, ನಿನ್ನ ಹೆಣ್ಣಂತ ಯಾವಾಗ ಹೇಳಿದ್ದಾರೆ? ನಿನ್ನನ್ನು ಮಾರಿಗೆ ಒಯ್ಯಲಿಲ್ಲ.
0: ಅತ್ತೆಯವರೇ, ನಾನು ಜೋಳವನ್ನು ಬೀಸಿಟ್ಟು ಅದು ಎಷ್ಟೋ ಹೊತ್ತಾಯಿತಮ್ಮ.
1: ಆ ಬೀಸಿದ ಜೋಳ ಜಂಗಮನ ಜೋಳ ಕಂಡಿತು, ಜೋಳಗಿ ಜೋಳ ಹಾಗೆ ತಳ ಕಂಡಿತು. ಅತ್ತೆ ಮತ್ತೆ ಮುಳುಬಳಾಗ್ತಿದ್ದಾಳೆ. ಏನೇ ಕೈಯಾರಿ ಬಂದು ಜಂಗಮನಿಗೆ ಹೇಳ್ತು ನೀಡಿ ನಮ್ಮನ್ನು ಬೆರಳನ್ನಾಗಿ ಮಾಡುದು ಬಂದು ಬಾಳ ಮುಸುಳೆ. ಎಲೆ, ನಿಮ್ಮ ಅಪ್ಪನ ಮನೆ ಜೋಳ ಹಾಗೆ ತಂದಿದೀಯಾ? ನಿನ್ನ ಧರ್ಮದ ಕೈಗೆ ಹಾವು ಹರಿದಿವೇನೆ?
0: ಹಾಗೆ ಆಗಿದ್ರೆ ಒಳಿತೆ ಆಗುತ್ತಿತ್ತು ಅತ್ತೆಯವರೇ. ನಾನು ಹಿಟ್ಟು ಬೀಸಿ ಬುಟ್ಟಿಯನ್ನು ತುಂಬುತ್ತಿದ್ದೆ. ಒಬ್ಬ ಜಂಗಮಯ್ಯನು ಬಂದನು, ಅವನಿಗೆ ಒಂದು ಸ್ವಲ್ಪ ನೀಡಿ ಅದನ್ನು ನೋಡುದೊಳಗಾಗಿ ಅದು ಮಾಯವಾಗಿತ್ತಮ್ಮ.
1: ಏನೇ ಎಂತ ಹಾದ್ರಗಿತ್ತಿ? ನನಗೆ ಶಾಸ್ತ್ರ ಪುರಾಣಗಳು ಬಂದಿರ್ವಿಯಾ? ನಿನ್ನ ಸ್ವಂತ ಮಕ್ಕಳ ಸಂಸಾರ ನಡುಗಳಿರಲಿಕ್ಕಿಲ್ಲ ಅಸಮ್ಮ.
2: ಅತ್ತೆ,
1: ಹಿಂದು ಮುಂದೆ ನೋಡಿದ ಮಟ್ಟ ಸೀಳು ಕಸಿತುಕೊಂಡು ಬಿಡು.
2: ಮತ್ತೇನು ಕೊಡಲಿ ಅತ್ತೆವರೇ?
1: ಹೊರಗು ತುಂಡಿಸಿದ್ರೆ ಕೊಟ್ಟು ಬಿಡು. ದನಾಟಿಕೊಂಡು ಪೆಟ್ಟದ ಮೇಲೆ ಹೋಗಲಿ. ಏನೇ ಮಲ್ಲಿ
0: ಅಮ್ಮ,
1: ಆ ಒಡವೆಗಳನ್ನು ನೋವು ಬಿಚ್ಚಿಕೊಡು.
0: ಆಗಲಿ ಅಮ್ಮ.

0: ಅಲ್ಲಿ ಲೇ ಮಲ್ಲಿ
1: ಅಕ್ಕ
0: ಆತಿವ್ರು ಅಪ್ಪಣೆ ಕೊಟ್ಟದ್ದು ಕೇಳಿರ್ವಿಯೋ ಇಲ್ಲ?
1: ಕೇಳಿರ್ವೇನಮ್ಮ.
0: ಹಾ ಹಾಗೆ ಮಾಡು, ಉಟ್ಟಿರುವ ಸೀರೆಯನ್ನು ಬಿಟ್ಟು ಈ ದಟ್ಟಿ ನೋಟಿಕೊಂಡು ಹೊರಬೀಳು. ಮತ್ತೆ ಹೊಸದನ್ನು ತಕೊಂಡೆ ಹಳೆದನ್ನು ಉಟ್ಟುಕೋ.
1: ಅಕ್ಕ ಹೊಸದೇನು ಹಳೆಯದೇನು ತಾಯಿ, ಇವತ್ತು ಹೊಸದಿದ್ದದ್ದು ನಾಳೆಗೆ ಅದು ಹಳೆಯದಾಗುವುದಮ್ಮ. ಈ ದೇಹವೇ ನಾಶವಾಗುವುದು ಅಂದ ಬಳಿಕ ಇಂಥ ಬಟ್ಟೆಗಳ ಮಹತ್ವವೇನಕ್ಕ?
0: ಸೋಳೆಯ ಶಾಸ್ತ್ರ ನಿನ್ನಲ್ಲಿರಲಿ, ಆತ್ಯವರು ಹೇಳದಂತೆ ಆಚರಿಸಬೇಕು. ಎಡಬಗಲ
2: ತಂಗಿ ನಾಗಮ್ಮ ಬಸಮ್ಮ
0: ಅತ್ತೆ,
2: ನಾನು ಹೇಳಿ ಶಿಕ್ಷೆ ಯೋಗ್ಯವಾಗಲಿಲ್ಲವೇ? ಇಂಥ ಬಡಿಬಾರದವ್ರಿಗೆ ಗಡಿಪಾರು ಮಾಡ್ಬೇಕು ನೋಡು.
0: ಅತ್ತೆಯವರಿ, ಆ ಸೋಳೆಯ ನಟನೆಯನ್ನು ನೋಡಿ ನೋಡಿ ನನಗಂತೂ ಬೇಸರಿಕೆ ಬಂದು ಹೋಗಿತ್ತು. ಹಾಳದ ಅಡವಿಯಲ್ಲಿ ಗೋಳಟ್ಟು ಉರುಳಾಡಲಿ,
2: ಮಲೆಯ ಪೂಜೆ ಅಂತೆ ಪೂಜೆ ಗುಲ್ಲಾ ಗಂಟಿಗೆ. ಓ ಓ ಸಾಕು ಬಿಡ್ರಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: சார்.
1: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
1: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಗುರುವಾಯೂರು ಕೃಷ್ಣನ ಮೇಲಿನ ಒಂದು ಅದ್ಭುತವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 9:30 ನಮ್ಮ ಒಂದು ವಾಹಿನಿಯಲ್ಲಿ ಹಳೆಯ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಧೆಯ ಕೃಷ್ಣ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಗೌತಮಿ ಎಸ್ ಮೂರ್ತಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ಅವರು ನಡೆಸಿಕೊಡುವಂಥ ನಿಮ್ಮ ಕೃಷಿ ನಮ್ಮ ಖುಷಿ ಎನ್ನುವಂಥ ಒಂದು ಮಧುರವಾದಂಥ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ, ಇದೀಗ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಈ ದಿವ್ಯ ಭವ್ಯ ಧರ್ಮಸ್ಥಳ ಎನ್ನುವಂಥ ಒಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮೇಲಿನ ಒಂದು ಗೀತೆಯನ್ನು ವಾಣಿ ಜೀರಾಮ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಶೇಷಚಂದ್ರ ಅವರ ಒಂದು ಗೀತೆಯನ್ನು ಕೇಳೋಣ. ಹನುಮಂತ ಆಚಾರ್ ಅವರ ಒಂದು ಅಮೋಘವಾದಂಥ ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಆರ್ಜೆ ಅರ್ಪಿತಾ ಮೇಡಮ್ ನಡೆಸಿಕೊಡುವಂತ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಪ್ರಳಯ ಕಾಲದಲ್ಲಿ ಎನ್ನುವಂಥ ಒಂದು ಮರಳು ಮಾಡಿದೆನ್ನ ಮಾಯಾದೇವಿ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತಹ ಅರುಣೋದಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ. ಅದುವೇ ಮರಳು ಮಾಡಿದೆನ್ನ ಮಾಯಾದೇವಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು